ಇದು ಆಕಾಶವಾಣಿ ಚಿತ್ರದುರ್ಗ. ನಮ್ಮೆಲ್ಲ ಕೇಳುಗರಿಗೆ ದುರ್ಗೋದಯ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗ 1948ನೇ ಶಕವರ್ಷ, ವೈಶಾಖ ಮಾಸದ 26ನೇ ದಿನ, ಅಂದರೆ 2026ನೇ ಇಸವಿ 16ನೇ ತಾರೀಖು ಶನಿವಾರ. ಈಗ ವೇಳೆ ಸರಿಯಾಗಿ 5:58:45. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಮುಂಜಾನೆಯ ದುರ್ಗೋದಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಮರದಿಂದ ಬಿದ್ದ ಹೂವು ಮತ್ತೆ ಅರಳುವುದಿಲ್ಲ. ಬೇರುಗಳು ಗಟ್ಟಿಯಾಗಿದ್ದರೆ ಮತ್ತಷ್ಟು ಹೊಸ ಹೂವುಗಳು ಅರಳುತ್ತವೆ. ಹಾಗೆಯೇ ಜೀವನದಲ್ಲಿ ಕಳೆದು ಹೋದುದರ ಬಗ್ಗೆ ಚಿಂತೆ ಬೇಡ. ಮತ್ತಷ್ಟು ಹೊಸತು ಅರಳುವ ಭರವಸೆ ನಮ್ಮಲ್ಲಿ ಇರಲಿ. ಇದು ಇಂದಿನ ನುಡಿಕಿರಣ. ಕೆಳಗರೆ ಮುಂಜಾನೆ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳನ್ನು ನಡೆಸಿಕೊಡೋದಕ್ಕೆ ಇದೀಗ ಸ್ಟುಡಿಯೋದಲ್ಲಿ ಇರೋದು ನಾನು, ವಿಜಯಕಲಾ ಜಗಲೂರ್, ನಿಮ್ಮೂರಿನ ಗೆಳತಿ.

ಆಕಾಶವಾಣಿ ಚಿತ್ರದುರ್ಗ ಕೆಳಗರೆ ಇದೀಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರೊಫೆಸರ್ ಸಂತೋಷ್ ನಾಯಕ್ ಅವರಿಂದ ಚಿಂತನೆ ಮೂಡಿಬರಲಿದೆ. 6:35 ನಮ್ಮ ನಿಲಯದಿಂದ ದೇಶಭಕ್ತಿಗೀತೆಯೊಂದನ್ನು ಕೇಳ್ತೀರಿ. 6:40 ರೈತರಿಗಾಗಿ ಸಲಹೆ, 6:45 ಭಾವಗೀತೆಯೊಂದನ್ನು ಪ್ರಸಾರ ಮಾಡಲಿದ್ದೇವೆ. 6:50 ಆರೋಗ್ಯ ಬಿಂದು ಕಾರ್ಯಕ್ರಮದಲ್ಲಿ ಶುಂಠಿಯ ಔಷಧೀಯ ಗುಣಗಳು, ಈ ವಿಷಯವಾಗಿ ಭಾಗವಹಿಸ್ತಾರೆ ಡಾಕ್ಟರ್ ಕೆ ಪುಷ್ಪಲತಾ ಅವರು ಮಾಹಿತಿ ನೀಡಲಿದ್ದಾರೆ. 7:00 ದಿನಚರಿ, 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 7:30 ಸೇವಾ ಮಾಹಿತಿ, 7:45 ಆಯುರ್ಧಾರ ಪ್ರಾಯೋಜಿತ ಸರಣಿ, ಭಾಗವಹಿಸ್ತಾರೆ ಡಾಕ್ಟರ್ ಪ್ರಭು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಚಿತ್ರಗೀತೆಗಳು ಹಾಗೆ ಪದದ ಸುಳುಹು ಕೂಡ ಮೂಡಿಬರಲಿದೆ. 8:30 ಆಕಾಶವಾಣಿ 90 ವರ್ಷಗಳ ಆಚರಣೆಯ ಸಂದರ್ಭದಲ್ಲಿ ಬಾನುಲಿ ನೆನಪಿನಂಗಳ ಮೂಡಿಬರಲಿದೆ. ಇದು ನೇರ ಫೋನಿನ ಕಾರ್ಯಕ್ರಮ. 9:05 ನಲ್ನುಡಿ, 9:10 ಕಾಮನ ಬಿಲ್ಲು ಕಾರ್ಯಕ್ರಮ ಮೂಡಿಬರಲಿದೆ. 9:30 ಹಿಂದಿ ಚಿತ್ರಗೀತೆಗಳು, 10:00 ಕನ್ನಡ ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. 11:00 ಅಡುಗೆ ಅರಮನೆ ನೇರ ಫೋನಿನ ಕಾರ್ಯಕ್ರಮ, 11:30 ಮಾಹಿತಿ ಕಣಜ ಕ್ರೀಡೆಗಳ ಪರಿಚಯ ಮೂಡಿಬರಲಿದೆ. ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಅಧಿಕ ಮಾಸ ಕುರಿತು ಸಾಹಿತಿಗಳಾದ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ ಭಾಷಣ, ಬಳಿಕ ಭಕ್ತಿಗೀತೆ ಕಾರ್ಯಕ್ರಮ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, ಸಹಕಾರ ರಮಾ ಕುಲಕರ್ಣಿ. ಈ ಕಾರ್ಯಕ್ರಮ ರಾಯಚೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಷಯ ರೋಗ ಕಾರಣ ಚಿಕಿತ್ಸೆ ಕುರಿತು ಗಂಗಾವತಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಸೋಮಶೇಖರ್ ಕಬ್ಬೇರ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನ ಸಂದರ್ಶಿಸುತ್ತಾರೆ ಸೋಮೇಶ್ ಉಪ್ಪಾರ್. ಈ ಕಾರ್ಯಕ್ರಮ ಹೊಸಪೇಟೆ ಆಕಾಶವಾಣಿ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ ಕುರಿತು ಮಾಹಿತಿ ಮೂಡಿಬರಲಿದೆ. ಈ ಕಾರ್ಯಕ್ರಮ ಕಲಬುರಗಿ ಆಕಾಶವಾಣಿ ಕೇಂದ್ರದ ಕೊಡುಗೆ. 1:20 ನಮ್ಮ ನಿಲಯದಿಂದ ಉಲ್ಲಾಸ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕರುಣಾಳು

0: ಬೆಳಗ್ಗೆ ಕಥಾನಕಗಳನ್ನು ಒಳಗೊಂಡ ಸರಣಿ ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ. ಆರೋಗ್ಯ ಬಿಂದು ಕಾರ್ಯಕ್ರಮ ಮರು ಪ್ರಸಾರವಾಗಲಿದೆ. 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ, 3:00-4:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಇನ್ನು 4:00-5:00 ಜನರಂಜನಿ ನೇರ ಫೋನ್ ಇನ್ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳಾದರೆ ಇನ್ನು ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕುರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 5:30 ಕಥೆ ಕೇಳಿ ವಾಟ್ಸಪ್ ಸಂದೇಶದಲ್ಲಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ಕಾರ್ಯಕ್ರಮ ಮೂಡಿಬರಲಿದೆ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಂಪ್ರದಾಯದ ಪದ ಕೇಳ್ತೀರಿ. ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿ ಗ್ರಾಮದ ಬಿಟಿ ಬಾಲಮ್ಮ ಮತ್ತು ತಂಡದವರಿಂದ. 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:35 ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಷಯ ತಜ್ಞರಾದ ಡಾಕ್ಟರ್ ಎಂಜಿ ಬಸವನಗೌಡರು ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ UM ಮರಳಸಿದ್ದೇಶ್. 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ದರ್ಶನ. 8:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮಣಿಪಾಲದ ಉನ್ನತ ಶಿಕ್ಷಣ ಮಣಿಪಾಲ್ ಅಕಾಡೆಮಿಯ 33ನೇ ಘಟಿಕೋತ್ಸವದ ಬಾನುಲಿ ವರದಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಉನ್ನತ ಶಿಕ್ಷಣ ಮಣಿಪಾಲ್ ಅಕಾಡೆಮಿ ಮಣಿಪಾಲ. ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 8:15 ಚಿತ್ರಗೀತೆಗಳು, 8:45 ವಚನಗಳು ಬಿತ್ತರಗೊಳ್ಳಲಿವೆ. 9:15 ಭಾವಗೀತೆಗಳನ್ನು ಕೇಳ್ತೀರಿ. 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಯುವವಾಣಿಯಲ್ಲಿ ರಾಜ್ಯ ಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿನಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಧಾರವಾಡದ ಪಂಡಿತ್ ಕೈವಲ್ಯಕುಮಾರ್ ಗುರಾವ್ ಅವರಿಂದ ಗಾಯನ ಖಯಾಲ ಆಲಿಸುವಿರಿ. ಇದುವರೆಗೂ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ ಆಗಲಿದೆ 6:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: Prime Minister Narendra Modi arrived in the Netherlands late last night on the second leg of his five-nation tour aimed at deepening India's strategic and economic ties with European nations. Mr. Modi was received by the Dutch Foreign Minister Toon Berendsen upon his arrival at Amsterdam Airport. Mr. Modi reached the Netherlands after a brief stopover in the United Arab Emirates, where he held talks with UAE President Mohammed bin Zayed Al Nahyan in Abu Dhabi. At the hotel in The Hague, the Prime Minister was accorded a grand welcome with cultural and musical performances by the Indian diaspora. Dutch troops also greeted him ceremonially. Our correspondent covering the Prime Minister's Netherlands visit has filed this report. During the visit, the Prime Minister will hold bilateral talks with Dutch Prime Minister Rob Jetten and will call on their Majesties, the King and the Queen. The visit carries significance beyond bilateral ties and is expected to shape broader India-EU relations following the recently concluded India-Europe Free Trade Agreement. On Saturday, PM Modi will address the Indian community and meet CEOs of leading Dutch companies. Several important agreements are expected to be signed, particularly in the fields of semiconductor chips and AI, where the Netherlands stands as a global leader. After concluding his visit to the Netherlands, Prime Minister Modi will travel to Gothenburg in Sweden tomorrow on the third leg of his five-nation tour. Mr. Modi will hold bilateral talks with his Swedish counterpart, Ulf Kristersson. The government has imposed a special additional excise duty of 3 rupees per litre on export of petrol. According to official gazette notifications issued by Ministry of Finance yesterday, the special additional excise duty on diesel exports has been brought down to 16 rupees 50 paise per litre from 23 rupees. The special additional excise duty on aviation turbine fuel has also been reduced to 16 rupees from 33 rupees a litre. The revised rates will remain in force for the next fortnight beginning today. There has been no change in the existing excise duty rates for petrol and diesel for domestic consumption. Prime Minister Narendra Modi has reiterated government's commitment to improving ease of doing business and ease of living for the countrymen. In a social media post, Mr. Modi rejected a media report.

0: report on imposing CESS, tax or surcharge on foreign travel. He said the report is completely false and there is not an iota of truth in it. The Prime Minister said there is no question of imposing any such restrictions on foreign travel. Central Board of Secondary Education has issued a notice outlining post-result declaration facilities for Class 12 students, reaffirming its commitment to a fair and transparent evaluation process. In the notice, the board said students dissatisfied with their results can avail a two-stage review system. In the first stage, students may apply online for scanned copies of their evaluated answer books, which can be downloaded for review. In the second stage, students can seek verification of discrepancies or request re-evaluation of specific answers based on the marking scheme. CBSE said applications for scanned copies can be submitted online from the 19th to the 22nd of this month at a fee of 700 rupees per subject. Applications for verification and re-evaluation can be submitted between the 26th and 29th of this month. Israel and Lebanon have agreed to a 45-day extension of their ceasefire after another round of talks in Washington, the U.S. State Department said today. It comes after two productive days of talks and will be followed by more negotiations on June 2 to 3, State Department spokesman Tommy Pigott said. A shaky truce between Israel and the Hezbollah militant group in Lebanon had been due to end on Sunday. In a social media post, Pigott said, they hope these discussions will advance lasting peace between the two countries, full recognition of each other's sovereignty and territorial integrity, and establishing genuine security along their shared border. In IPL cricket, host Lucknow Super Giants defeated Chennai Super Kings by 7 wickets at Ikana Stadium last night. Chasing a target of 188 runs, Lucknow Super Giants overhauled the winning mark in 16.4 overs, riding on Mitchell Marsh's fabulous innings of 90 runs in just 38 balls. Marsh was also adjudged player of the match. In today's fixture, host Kolkata Knight Riders will take on Gujarat Titans at the iconic Eden Gardens at 7:30 p.m. this evening. And that is the end of this news bulletin.
1: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇರೋದು ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 6:10. ಇದೀಗ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಕೆಳಗ್ರೆ. ಇವತ್ತು ಶನಿವಾರ, ಮತ್ತೆ ನಾನು ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೇನೆ. ರಾಮಚರಿತ ಮಾನಸದ ಮತ್ತೊಂದು ಕಥೆ ನಿಮ್ಮೆಲ್ಲರಿಗಾಗಿ. ಕಿಷ್ಕಿಂಧೆ ಕಾಡಿನಲ್ಲಿ ಭಯಂಕರವಾದಂತಹ ಒಂದು ಗರ್ಜನೆ ಕೇಳಿ ಬರ್ತಾ ಇತ್ತು. ಅಣ್ಣ ತಮ್ಮಂದರಾದಂತಹ ವಾಲಿ ಮತ್ತು ಸುಗ್ರೀವರ ನಡುವೆ ಯುದ್ಧ ನಡೀತಾ ಇತ್ತು. ಸುಗ್ರೀವ ರಾಮನ ಸಖ್ಯ ಬಳಸಿ ಧೈರ್ಯದಿಂದ ಯುದ್ಧಕ್ಕೆ ಬಂದಿದ್ದರೂ ವಾಲಿಯ ಅಪ್ರತಿಮ ಶಕ್ತಿಯ ಮುಂದೆ ಸೋತು ಸುಣ್ಣ ಆಗ್ತಾ ಇದ್ದ. ಆಗ ಮರೆಯಲ್ಲಿದ್ದಂತಹ ಶ್ರೀರಾಮಚಂದ್ರ ತನ್ನ ಧನಸ್ಸಿನಿಂದ ಒಂದು ಬಾಣವನ್ನು ಬಿಡ್ತಾನೆ. ಅದು ವಾಲಿಯ ಎದೆಗೆ ತಗಲಿ ಪರ್ವತ ಒಂದು ಉರುಳಿದಂತೆ ಆ ಮಹಾಪರಾಕ್ರಮಿ ನೆಲಕ್ಕೆ ಉರುಳುತ್ತಾನೆ. ಮರಣಶಯ್ಯೆಯಲ್ಲಿದ್ದಂತಹ ವಾಲಿಯ ಕಣ್ಣುಗಳಲ್ಲಿ ಸಿಟ್ಟಿಗಿಂತ ಹೆಚ್ಚಾಗಿ ಆಶ್ಚರ್ಯ ಇತ್ತು. ಯಾಕೆ ಅಂತ ಹೇಳಿದ್ರೆ, ನೀಲ ಮೇಘ ಶ್ಯಾಮನಾದಂತಹ ರಾಮನು ತನ್ನೆದುರಿಗೆ ಬಂದು ನಿಂತಾಗ ವಾಲಿ ನೋವಿನಿಂದಲೇ ನಕ್ಕು, ರಾಮ ನೀನು ಅಯೋಧ್ಯೆಯ ರಾಜಕುಮಾರ, ಧರ್ಮದ ಅವತಾರ ಅಂತ ಕೇಳಿದ್ದೆ, ಆದರೆ ಒಬ್ಬ ಬೇಟೆಗಾರನಂತೆ ಬಂದ್ಬಿಟ್ಟು ಮರೆಯಿಂದ ನನಗೆ ಬಾಣ ಬಿಟ್ಟು ನನ್ನನ್ನು ಕೊಂದಿದೀಯಲ್ವಾ ಅಂತಾನೆ. ನನಗೆ ನೀನು ಮಾಡಿದ, ನಾನು ನಿನಗೆ ಏನು ಅಪರಾಧ ಮಾಡಿದ್ದೆ ಅಂತ ಕೇಳ್ತಾನೆ. ಸೀತೆಯನ್ನು ಹುಡುಕೋದಕ್ಕೆ ನೀನು ನನ್ನ ಸಹಾಯ ಕೇಳಿದರೆ ಒಂದೇ ಕ್ಷಣದಲ್ಲಿ ರಾವಣನನ್ನು ಕಟ್ಟಿ ನಿನ್ನ ಮುಂದೆ ತರ್ತಾ ಇದ್ದೆ. ನಿನಗೆ ಸುಗ್ರೀವನ ಸ್ನೇಹನೇ ದೊಡ್ಡದಾಯ್ತೆ ಅಂತ ಕೇಳ್ತಾನೆ. ಮುಂದೇನಾಗುತ್ತೆ ಹೇಳ್ತೇನೆ. ಇದೀಗ ಕೇಳಿಬರೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಭಕ್ತಿಗೀತೆ.

ಕೆಳಗ್ರೆ ಯಾವಾಗ ವಾಲಿ ಪ್ರಶ್ನೆಯನ್ನ ಮಾಡ್ತಾನೆ ರಾಮನಿಗೆ, ರಾಮ ಅವನೇನು ಕೋಪಗೊಳ್ಳಿಲ್ಲ. ಬದಲಿಗೆ ಒಬ್ಬ ತಂದೆಯಂತೆ ಶಾಂತವಾಗಿ ವಾಲಿ ಹತ್ರ ಬಂದು ಕುಳಿತುಕೊಂಡು ವಾಲಿಯ ಅಹಂಕಾರದ ಪರದೆಯನ್ನು ಸರಿಸೋದಕ್ಕೆ ರಾಮ

ಕೆಳಗ್ರೆ ಯಾವಾಗ ವಾಲಿ ಪ್ರಶ್ನೆಯನ್ನ ಮಾಡ್ತಾನೆ ರಾಮನಿಗೆ, ರಾಮ ಅವನೇನು ಕೋಪಗೊಳ್ಳಲಿಲ್ಲ. ಬದಲಿಗೆ ಒಬ್ಬ ತಂದೆಯಂತೆ ಶಾಂತವಾಗಿ ವಾಲಿ ಹತ್ರ ಬಂದು ಕುಳಿತುಕೊಂಡು ವಾಲಿಯ ಅಹಂಕಾರದ ಪರದೆಯನ್ನು ಸರಿಸೋದಕ್ಕೆ ರಾಮ ಧರ್ಮದ ಸೂಕ್ಷ್ಮತೆಯನ್ನು ಬಿಚ್ಚಿಡ್ತಾನೆ. ರಾಮ ವಾಲಿಯ ಕಣ್ಣುಗಳಲ್ಲಿ ಕಣ್ಣಿಟ್ಟು ಹೇಳ್ತಾನೆ, ವಾಲಿ ನೀನು ಬಲಶಾಲಿಯಾಗಿರಬಹುದು, ಆದರೆ ನಿನ್ನ ವಿವೇಕ ಮಂಕಾಗಿದೆ. ಜಗತ್ತಿನಲ್ಲಿ ದೊಡ್ಡವನು ಯಾರೇ ಆಗಿರಲಿ, ಅವನು ಧರ್ಮಕ್ಕೆ ತಲೆ ಬಾಗಲೇಬೇಕು. ರಾಮ ಹೇಳ್ತಾನೆ, ಎಲೆ ಮೂಡ ಕೇಳು, ತಮ್ಮನ ಪತ್ನಿ, ತಂಗಿ, ಮಗನ ಪತ್ನಿ ಮತ್ತು ಸ್ವಂತ ಮಗಳು, ಈ ನಾಲ್ವರು ಒಬ್ಬ ಪುರುಷನಿಗೆ ಸಮಾನ ಗೌರವಕ್ಕೆ ಅರ್ಹರು. ನಿನ್ನ ತಮ್ಮ ಸುಗ್ರೀವ ಬದುಕಿದ್ರೂ ಕೂಡ ಅವನ ಪತ್ನಿಯಾದ ರುಮಾಯಳನ್ನು ನೀನು ಬಲವಂತವಾಗಿ ನಿನ್ನವಳನ್ನಾಗಿ ಮಾಡಿಕೊಂಡಿದೀಯ, ಇದು ಮಹಾಪಾಪ ಅಂತ ಹೇಳ್ತಾನೆ. ಆ ರುಮಾನ ಅಂತ ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ, ಅವಳು ಸುಗ್ರೀವನ ಹೆಂಡತಿಯಾಗಿರ್ತಾಳೆ. ಇಂಥ ಅಧರ್ಮ ಎಸಗುವವರನ್ನು ದಂಡಿಸೋದು ಕ್ಷತ್ರಿಯನಾದ ನನ್ನ ಧರ್ಮ ಅಂತ ಹೇಳಿ ರಾಮ ಹೇಳ್ತಾನೆ. ಮರೆಯಿಂದ ಬಾಣ ಬಿಟ್ಟದ್ದು ನಿನಗೆ ಶಿಕ್ಷೆಯಾಗಿ ಅಲ್ಲ, ಬದಲಿಗೆ ನಿನ್ನ ಪಾಪದ ಫಲವಾಗಿ ಅಂತ ಹೇಳಿ ಹೇಳ್ತಾನೆ. ರಾಮನ ಮಾತುಗಳನ್ನು ವಾಲಿಯ ಅಹಂಕಾರದ ಕೋಟೆಯನ್ನು ನುಚ್ಚು ನೂರು ಮಾಡುತ್ತೆ. ಇಷ್ಟು ದಿನ ತಾನು ಬಲಶಾಲಿ ಅಂತ ಹೇಳಿ ಅಂದುಕೊಂಡಿರ್ತಾನೆ. ತಾನು ಮಾಡಿದ್ದು ಎಷ್ಟು ದೊಡ್ಡ ತಪ್ಪು ಅನ್ನುವಂಥದ್ದನ್ನು ಅರ್ಥಕೊಳ್ತಾನೆ. ರಾಮನ ದೈವಿಕ ತೇಜಸ್ಸು ಅವನಿಗೆ ಈಗ ಸಾಕ್ಷಾತ್ ಪರಮಾತ್ಮನಂತೆ ಕಾಣುತ್ತೆ. ಅವನ ದೃಷ್ಟಿಕೋನ ಕ್ಷಣಾರ್ಧದಲ್ಲಿ ಬದಲಾಗುತ್ತೆ. ಆಗ ಹೇಳ್ತಾನೆ, ಪ್ರಭು ನನ್ನನ್ನು ಕ್ಷಮಿಸ್ಬಿಡು, ನಿನ್ನ ಕೈಯಿಂದ ಮರಣ ಹೊಂದೋದು ನನ್ನ ಭಾಗ್ಯ. ನಾನು ಅಮಲ್ನಲ್ಲಿ ನಿನ್ನನ್ನು ಪ್ರಶ್ನಿಸ್ಬಿಟ್ಟಿದ್ದೀನಿ. ತನ್ನ ಮಗನಾದ ಅಂಗದನನ್ನು ರಾಮನ ಪಾದಗಳ ಹತ್ರ ಕರೆದುಬಿಟ್ಟು ಹೇಳ್ತಾನೆ, ರಾಮ ಈ ಮಗನನ್ನು ನಿನಗೆ ಒಪ್ಪಿಸ್ತೇನೆ, ಇವನನ್ನು ನಿನ್ನ ಸೇವಕನನ್ನಾಗಿ ಮಾಡಿಕೊಂಡು ಸುಗ್ರೀವನಿಗೂ ನನ್ನಿಂದ ತೊಂದರೆ ಆಗಿದೆ, ಅವನನ್ನು ನೀನೇ ಕಾಪಾಡು ಅಂತ ಹೇಳಿ ಬೇಡ್ಕೊಳ್ತಾನೆ. ಆಗೇನಾಗತ್ತೆ ಹೇಳ್ತೇನೆ, ಇದೀಗ ಕೇಳಿ ಬರೋಣ. ಪುರಂದರದಾಸರು ರಚನೆಯ ಒಂದು ಕೀರ್ತನೆ, ಶ್ರೀಕಂಠನ್ ಅವರ ಧ್ವನಿಯಲ್ಲಿ.

ಯಾವಾಗ ವಾಲಿ ಅಂಗದ ಮತ್ತೆ ಸುಗ್ರೀವನನ್ನ ಕಾಪಾಡುವ ಜವಾಬ್ದಾರಿ ನಿನ್ನದೇ ಅಂತ ಹೇಳ್ತಾನೋ ರಾಮನಿಗೆ, ರಾಮ ವಾಲಿ ನಿನಗೆ ಮತ್ತೊಂದು ಬದುಕೋದಕ್ಕೆ ಅವಕಾಶ ಕೊಡ್ತೇನೆ ಅಂತ ಹೇಳ್ತಾನೆ. ಆದರೆ ವಾಲಿ ನಿರಾಕರಿಸ್ತಾನೆ. ಯಾವ ಪರಮಾತ್ಮನ ಹೆಸರನ್ನು ಜಪಿಸಿ ಮುನಿಗಳು ಜನ್ಮ ಜನ್ಮಾಂತರ ತಪಸ್ಸು ಮಾಡ್ತಾರೋ ಆ ಪರಮಾತ್ಮನೇ ನನ್ನ ಕಣ್ಣೆದುರು ನಿಂತಿರುವಾಗ ನನಗೆ ಈ ಶರೀರದ ಹಂಗೇಕೆ ಅಂತ ಹೇಳಿ ರಾಮನ ನಾಮವನ್ನು ಜಪಿಸ್ತಾ ಅತ್ಯಂತ ಶಾಂತವಾಗಿ ಪ್ರಾಣವನ್ನು ಬಿಡ್ತಾನೆ. ಒಬ್ಬ ರಾಕ್ಷಸ ಪ್ರವೃತ್ತಿಯ ವ್ಯಕ್ತಿ ತನ್ನ ದೃಷ್ಟಿಕೋನವನ್ನು ಬದಲಿಸ್ಕೊಂಡು ಅಂತಿಮವಾಗಿ ಮಹಾನ್ ಭಕ್ತನಾಗಿ ಉದ್ಧಾರವಾದನು. ತಮ್ಮ ತಪ್ಪುಗಳನ್ನು ಸಮರ್ಥಿಸಿಕೊಳ್ಳೋದಕ್ಕಿಂತ ಆ ತಪ್ಪುಗಳನ್ನು ಒಪ್ಪಿಕೊಂಡು ತಿದ್ದುಕೊಳ್ಳೋದು ದೊಡ್ಡತನ. ನಮ್ಮ ಅಧಿಕಾರ ಮತ್ತು ಶಕ್ತಿ ನಮಗೆ ಅಧರ್ಮ ಮಾಡುವ ಪರವಾನಗಿ ನೀಡೋದಿಲ್ಲ. ಸತ್ಯವನ್ನು ಅರಿತು ಶರಣಾದರೆ ಭಗವಂತನ ಕೃಪೆ ನಮಗೆ ದಕ್ಕುತ್ತೆ ಅನ್ನುವಂಥದ್ದು ಎಷ್ಟು ಸತ್ಯ ಅಲ್ವಾ? ವಾಲಿಗೆ ಅಂಥದ್ದೊಂದು ಲಭಿಸಿತು ಅನ್ನುವಂಥದ್ದು, ಅವನು ತಪ್ಪನ್ನು ತಿದ್ದುಕೊಂಡ ಬೇಗ ಅನ್ನುವಂಥದ್ದು. ಹಾಗೆ ಕೆಳಗರೆ ಇವತ್ತು ಶನೇಶ್ವರ ಜಯಂತಿ ಕೂಡ, ಹಾಗೆ ಅಮಾವಾಸ್ಯೆ ಕೂಡ. ಇಂದಿನ ದಿನ ನೀವೆಲ್ಲರೂ ಕೂಡ ನಿಮಗೆ ಹತ್ತಿರವಾಗಿರುವಂತಹ ಶನೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆಯನ್ನು ಸಲ್ಲಿಸಿ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ನಮ್ಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡೋದನ್ನು ನಿಲ್ಲಿಸ್ತಾ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಪ್ರೇಮಲತಾ ದಿವಾಕರ್ ಅವರ ಸ್ವರದಲ್ಲಿ ಬಸವಣ್ಣನವರ ಈ ವಚನವನ್ನು.

ಇದುವರೆಗೂ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದಲ್ಲಿ ರಾಮಚರಿತ ಮಾನಸದ ಒಂದು ಕಥೆಯನ್ನು ಕೂಡ ಕೇಳಿದ್ರಿ, ಅದು ನಿಮಗೆ ಇಷ್ಟವಾಯಿತು ಅಂತ ನಾನು ಭಾವಿಸ್ತೇನೆ.

0: ಆಕಾಶವಾಣಿ ಚಿತ್ರದುರ್ಗ. ಸಮಯ ಆಗ್ತಾ ಇದೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಮೂಡಿ ಬರಲಿದೆ. ಚಿಂತನ ಪ್ರೊಫೆಸರ್ ಆರ್ ಸಂತೋಷ್ ನಾಯಕ್ ಅವರಿಂದ.
1: ನಮ್ಮ ದೇಶದ ಬೌದ್ಧಿಕ ಪರಂಪರೆಯನ್ನು ಮರುಶೋಧಿಸುವ ಮತ್ತು ಅದನ್ನು ಆಧುನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಳ್ಳುವ ಪ್ರಕ್ರಿಯೆಯು ಇಂದು ಒಂದು ಮಹತ್ವದ ತಿರುವನ್ನು ಪಡೆದುಕೊಂಡಿದೆ. ಭಾರತದ ಜ್ಞಾನ ಪರಂಪರೆ ಎಂದರೆ ಕೇವಲ ವೇದಗಳು, ಶಾಸ್ತ್ರಗಳು ಅಥವಾ ಋಷಿಮುನಿಗಳ ವಾಕ್ಯಗಳು ಮಾತ್ರವಲ್ಲ, ಅದು ಉಪನಿಷತ್ತುಗಳಿಂದ ಹಿಡಿದು ಚಾರ್ವಕರ ವೈಚಾರಿಕತೆಯವರೆಗೆ, ಆಯುರ್ವೇದದಿಂದ ಹಿಡಿದು ಸಮಾಜ ಸುಧಾರಕರ ಸಮಾನತೆಯ ದೃಷ್ಟಿಕೋನದವರೆಗೆ ಹರಡಿರುವ ಬೃಹತ್ ಸಾಗರ. ಆದರೆ ಈ ಐತಿಹಾಸಿಕ ಜವಾಬ್ದಾರಿಯನ್ನು ಹೊತ್ತಿರುವ ನಾವು ಒಂದು ಮುಖ್ಯ ಪ್ರಶ್ನೆಯನ್ನು ಎದುರಿಸುತ್ತಿದ್ದೇವೆ. ಭಾರತೀಯ

0: ಅನುಷ್ಠಾನ ಪದ್ಧತಿ ಎಂದರೆ ನಿಖರವಾಗಿ ಯಾವುದು? ಈ ವಿಷಯದ ಮುಖ್ಯ ತಿರುಳು ಏನು ಎಂದರೆ, ನಾವು ಜ್ಞಾನವನ್ನು ನೋಡುವ ಎರಡು ಬೇರೆ ಬೇರೆ ದೃಷ್ಟಿಕೋನಗಳು. ಮೊದಲನೆಯದು ಸಾಂಸ್ಥೀಕೃತ ಜ್ಞಾನ. ಇದು ಬರಹ ಆಧಾರಿತವಾದ, ಲಿಖಿತ ರೂಪದಲ್ಲಿರುವ ಮತ್ತು ಪಠ್ಯಪುಸ್ತಕಗಳಿಗೆ ಸುಲಭವಾಗಿ ಅಳವಡಿಸಿಕೊಳ್ಳಬಹುದಾದ ಒಂದು ಸಾಂಪ್ರದಾಯಿಕ ಪದ್ಧತಿ. ಎರಡನೆಯದು ಸಜೀವ ಜ್ಞಾನ, ಅದೆಂದರೆ ಇದು ಬದುಕಿನ ವಿಧಾನ. ಇದು ಈ ದೇಶದ ಲಕ್ಷಾಂತರ ರೈತರು, ಕುಶಲಕರ್ಮಿಗಳು ಮತ್ತು ಆದಿವಾಸಿಗಳ ಬದುಕಿನಲ್ಲಿದೆ. ಉದಾಹರಣೆಗೆ, ಕರ್ನಾಟಕದ ಬಯಲುಸೀಮೆಯಲ್ಲಿ ಶತಮಾನಗಳಿಂದ ಕೆರೆಗಳನ್ನು ನಿರ್ವಹಿಸುತ್ತಾ, ನೀರನ್ನು ನಿರ್ವಹಣೆ ಮಾಡುತ್ತಾ, ರೈತಾಪಿ ವರ್ಗಕ್ಕೆ ಸರಿಯಾದ ರೀತಿಯಲ್ಲಿ ನೀರನ್ನು ಒದಗಿಸುತ್ತಾ ಬಂದಿರುವ ನೀರುಗಂಟಿ ಸಮುದಾಯದವರ ಜಲ ನಿರ್ವಹಣಾ ತಂತ್ರಜ್ಞಾನ. ಹಾಗೆಯೇ ಸಾವಿರಾರು ವರ್ಷಗಳಿಂದ ಕಾಡುಗಳಲ್ಲಿ ವಾಸವಾಗಿರುವ ಬುಡಕಟ್ಟು ಸಮುದಾಯಗಳ ಪರಿಸರದ ಅರಿವು, ಹಾಗೆಯೇ ಸಾವಯವ ಕೃಷಿ, ಕಲೆ, ನೇಕಾರಿಕೆ, ಹೀಗೆ ಯಾವುದೇ ಬಗೆಯ ಬದುಕಿನ ವಿಧಾನಗಳು ಈ ಗ್ರಂಥಗಳಲ್ಲಿ ದಾಖಲಾಗಿಲ್ಲ, ಲಿಖಿತವಾಗಿ ಸಿಗುವುದಿಲ್ಲ. ಅದರ ಬದಲಾಗಿ ಜನರ ಅನುಭವದಲ್ಲಿ, ಬದುಕಿನಲ್ಲಿ ಮತ್ತು ಪ್ರಕೃತಿಯನ್ನು ಓದುವ ಕೌಶಲ್ಯದಲ್ಲಿ ಮಾತ್ರ ಇದು ನಮಗೆ ಕಾಣಸಿಗುತ್ತದೆ. ನಮ್ಮ ಇಂದಿನ ಶಿಕ್ಷಣ ಮತ್ತು ನೀತಿ ನಿರೂಪಣಾ ವ್ಯವಸ್ಥೆಯು ಕೇವಲ ಗ್ರಂಥಸ್ಥ ಜ್ಞಾನಕ್ಕೆ ಮಾತ್ರ ಬೆಲೆ ನೀಡಿದರೆ, ಇಂತಹ ಬದುಕಿನ ಜೀವಂತ ಸಜೀವ ಜ್ಞಾನವನ್ನು ಕಡೆಗಣಿಸಲ್ಪಟ್ಟು ನಮ್ಮ ನಾಡಿನ ನಿಸರ್ಗದೊಂದಿಗೆ, ಬದುಕಿನೊಂದಿಗೆ ಮೇಳೈಸಿದ ಸುಸ್ಥಿರ ಜ್ಞಾನ ಪರಂಪರೆಯನ್ನು ನಾವು ಕಳೆದುಕೊಳ್ಳುತ್ತೇವೆ. ಇಂದಿನ ಡಿಜಿಟಲ್ ಯುಗದಲ್ಲಿ ನಮ್ಮ ಮಾಹಿತಿಯೆಲ್ಲವೂ ಕೃತಕ ಬುದ್ಧಿಮತ್ತೆ ಅಂದರೆ AI ಹಾಗೂ ಇಂಟರ್ನೆಟ್ ಮೂಲಕ ನಿರ್ಧಾರವಾಗುತ್ತಿದೆ. ದುರದೃಷ್ಟವಶಾತ್ ಜಾಗತಿಕ AI ಮಾದರಿಗಳಲ್ಲಿ ಕನ್ನಡದಂತಹ ನಮ್ಮ ಪ್ರಾದೇಶಿಕ ಭಾಷೆಗಳ ದತ್ತಾಂಶವು ಅತ್ಯಂತ ಕಡಿಮೆ ಇದೆ. ಡಿಜಿಟಲ್ ಜಗತ್ತಿನಲ್ಲಿ ನಮ್ಮ ಮೌಖಿಕ ಮತ್ತು ಗ್ರಾಮೀಣ ಜ್ಞಾನವು ಅಸ್ತಿತ್ವದಲ್ಲೇ ಇಲ್ಲದ ಕಾರಣ ಅದು ಈ ಆಲ್ಗಾರಿದಮ್ಗಳ ಕಣ್ಣಿಗೆ ಕಾಣುತ್ತಿಲ್ಲ. ಸರ್ಕಾರಿ ನೀತಿಗಳನ್ನು ರೂಪಿಸುವಾಗ ಅಧಿಕಾರಿಗಳು ಡಿಜಿಟಲ್ ರೂಪದಲ್ಲಿ ಲಭ್ಯವಿರುವ ಪ್ರಮಾಣೀಕೃತ ಅಥವಾ ಕಾನೂನಾತ್ಮಕವಾಗಿ ಸಮರ್ಥಿಸಬಹುದಾದ ವಿಷಯಗಳಿಗೆಯೇ ಹೆಚ್ಚಿನ ಮನ್ನಣೆ ನೀಡುತ್ತಾರೆ. ದಾಖಲಾಗದ ಗ್ರಾಮೀಣ ಜ್ಞಾನವನ್ನು ದಾಖಲಾಗಿಲ್ಲ ಎಂಬ ಕಾರಣಕ್ಕೆ ಇದು ರಿಸ್ಕ್ ಎಂದು ಭಾವಿಸಿ ಕಡೆಗಣಿಸಲಾಗುತ್ತದೆ. ಪರಿಣಾಮವಾಗಿ ನಮ್ಮ ಪೂರ್ವಜರು ಬದುಕಿ ರೂಪಿಸಿದ್ದ ಪರಿಸರ ಸ್ನೇಹಿ, ಬದುಕಿನ ಸ್ನೇಹಿ ಪದ್ಧತಿಗಳ ಬದಲಾಗಿ ಪರಿಸರಕ್ಕೆ ಮಾರಕವಾಗುವ ಅನೇಕ ಯೋಜನೆಗಳನ್ನು ನಾವು ಅಪ್ಪಿಕೊಳ್ಳುತ್ತಿದ್ದೇವೆ. ಭಾರತೀಯ ಬೌದ್ಧಿಕ ಇತಿಹಾಸವು ಕೇವಲ ಒಂದು ಧರ್ಮ, ಒಂದು ಜೀವನ ವಿಧಾನ ಅಥವಾ ಒಂದು ಸಾಂಸ್ಥಿಕ ಅಥವಾ ಪಾಂತಿಕ ವಿಧಾನಕ್ಕೆ ಸೀಮಿತವಾಗಿಲ್ಲ. ಇದರಲ್ಲಿ ವೈಚಾರಿಕ ಭಿನ್ನಮತಗಳಾದ ಚಾರ್ವಾಕರಿಂದ ಹಿಡಿದು ಸಮಾನತೆಯನ್ನು ಸಾರಿದ ಬೌದ್ಧರು ಮತ್ತು ಜೈನರು, ಭಕ್ತಿ ಮತ್ತು ಸೂಫಿ ಪರಂಪರೆಗಳು ಮತ್ತು ಇತ್ತೀಚಿನ ಫುಲೆ ಮತ್ತು ಅಂಬೇಡ್ಕರ್ ಮತ್ತು ಪೆರಿಯಾರ್ ಬಸವಣ್ಣನಂತವರ ಆಧುನಿಕ ಸುಧಾರಕರ ಕೊಡುಗೆಗಳು ಕೂಡ ಸೇರಿಕೊಂಡಿರುತ್ತವೆ. ನಾವು ಸ್ಥಳೀಯ ಜ್ಞಾನವನ್ನು ಕಡೆಗಣಿಸಿದ್ದರಿಂದಲೇ ಇಂದು ನಗರಗಳಲ್ಲಿ ನೀರಿನ ಬಿಕ್ಕಟ್ಟು, ಪ್ರವಾಹದಂತಹ ಸಮಸ್ಯೆಗಳು ಉಂಟಾಗಿವೆ. ಶಿಕ್ಷಣದ ವಿಷಯದಲ್ಲೂ ಅಷ್ಟೇ. ನಾವು ಮಕ್ಕಳನ್ನು ಪಠ್ಯಗಳನ್ನು ಕಂಠಪಾಠ ಮಾಡುವ ಯಂತ್ರಗಳನ್ನಾಗಿಸುವ ಬದಲು ವಿಮರ್ಶಾತ್ಮಕವಾಗಿ ಯೋಚಿಸುವವರನ್ನಾಗಿ ಮಾಡಬೇಕಾಗಿದೆ. ನಾವು ನಮ್ಮ ಅಸ್ಮಿತೆಯನ್ನು ರೂಪಿಸಿಕೊಳ್ಳುವಾಗ ಅದು ಈ ಒಳಗೊಳ್ಳುವಿಕೆಯ ಸಾಧ್ಯತೆಗಳನ್ನು ಕೂಡ ತನ್ನೊಳಗೆ ಇರಿಸಿಕೊಂಡಿರಬೇಕಾಗಿರುತ್ತದೆ. ಹಾಗಾಗಿಯೇ ಭಾರತೀಯ ಜ್ಞಾನ ಪದ್ಧತಿಯು ನಿಜಕ್ಕೂ ಯಶಸ್ವಿಯಾಗಬೇಕಾದರೆ ಅದು ಎಲ್ಲರಿಗೂ ಸೇರಿದ್ದಾಗಿರಬೇಕು. ಕರ್ನಾಟಕದ ಸಾಂಸ್ಕೃತಿಕ ಹರಿಕಾರರಾದ ಕುವೆಂಪು ಅವರು ಆಶಿಸಿದ ವಿಶ್ವಮಾನವ ಕಲ್ಪನೆಯು ಇಲ್ಲಿ ಅತ್ಯಂತ ಪ್ರಸ್ತುತ. ನಮ್ಮ ಬೌದ್ಧಿಕ ಪರಂಪರೆಯು ನಮ್ಮನ್ನು ಸಂಕುಚಿತಗೊಳಿಸಬಾರದು, ಬದಲಾಗಿ ಅದು ನಮ್ಮ ಜಾತಿ, ಧರ್ಮ ಮತ್ತು ಭಾಷೆಗಳ ಅರಿವನ್ನು ಸಮಾನವಾಗಿ ಗೌರವಿಸುವ ವಿಶಾಲತೆಯನ್ನು ನೀಡಬೇಕು.
1: ಇದುವರೆಗೂ ಪ್ರೊಫೆಸರ್ ಆರ್ ಸಂತೋಷ್ ನಾಯಕ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಚಿತ್ರದುರ್ಗ, ಸಮಯ ಸರಿಯಾಗಿ 6:35. ಇದೀಗ ಒಂದು ದೇಶಭಕ್ತಿ ಗೀತೆಯೊಂದನ್ನು ಕೇಳಿ ಬರೋಣ. ರಚನೆ ಕಯ್ಯಾರ ಕಿಂಗಣ್ಣ ರೈ. ಸಮೂಹ ಗಾನದಲ್ಲಿ ಐಕ್ಯ ಒಂದೇ ಮಂತ್ರ.

0: ಕೈಯಾರ ಕಿನ್ನನರೈ ಅವರ ರಚನೆಯ ಒಂದು ದೇಶಭಕ್ತಿ ಗೀತೆಯನ್ನ ಸಮೂಹ ಗಾನದಲ್ಲಿ ಈವರೆಗೂ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಇದೀಗ ರೈತರಿಗಾಗಿ ಸಲಹೆ.
1: ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸ್ವಾತಿ ಅಂತ. ನಾನು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ಹಿರಿಯ ಸಂಶೋಧನಾ ಸಹಾಯಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ರೈತ ಬಾಂಧವರೇ, ಇವತ್ತು ನಾನು ಅಡಿಕೆಯಲ್ಲಿ ಕಂಡು ಬರ್ತಕ್ಕಂಥ ಬೇರು ಹುಳು ಅದರ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಬೇರು ಹುಳು ಅಡಿಕೆಯಲ್ಲಿ ಬರ್ತಕ್ಕಂಥ ಒಂದು ದೀರ್ಘಕಾಲಿಕ ಕೀಟವಾಗಿದ್ದು ಇದು ತೇವಾಂಶವಿರುವ ಮಣ್ಣಿನ ಪದರದಲ್ಲಿ ಹೆಚ್ಚಾಗಿ ಬರುತ್ತೆ. ಮತ್ತೆ ಇದು ಗೋಡು ಮಣ್ಣಿನಿಂದ ಕೂಡಿದ ಹಳ್ಳದ ಪಕ್ಕ ಮತ್ತೆ ಗದ್ದೆ ಜಮೀನಲ್ಲಿ ಮಾಡಿದಂಥ ಅಡಿಕೆ ತೋಟಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಈ ಬೇರು ಹುಳು ಏನ್ ಮಾಡುತ್ತೆ ಅಂತಂದ್ರೆ, ಅಡಿಕೆ ಬೇರುಗಳನ್ನ ಕತ್ತರಿಸಿ ತಿನ್ನೋದ್ರಿಂದ ಗಿಡಗಳು ರೋಗಗ್ರಸ್ತವಾಗಿರೋ ತರ ಕಾಣಿಸುತ್ತೆ. ಮತ್ತೆ ಬಾಧೆಗೀಡಾದ ಮರಗಳಲ್ಲಿ ಎಳೆಗಳೆಲ್ಲ ಹಳದಿಯಾಗಿ ಗರಿ ಮತ್ತು ಗೆಣ್ಣುಗಳು ಗಿಡ್ಡ ಆಗ್ತಾ ಹೋಗುತ್ತೆ. ನಂತರ ದಿನದಲ್ಲಿ ಕಾಂಡ ತುದಿಯಾಗಿ ಮನ್ಸುತ್ತೆ. ಮತ್ತೆ ಇದರಿಂದ ಇಳುವರಿ ಕಡಿಮೆ ಆಗ್ತಾನೂ ಹೋಗ್ತಾ ಹೋಗುತ್ತೆ ನಂತರ ದಿನಗಳಲ್ಲಿ. ಈ ಬೇರು ಹುಳುವಿನ ಜೀವನ ಚಕ್ರ ಹೇಗೆ ಅಂತ ಅಂದ್ರೆ, ಇದು ಬೇರು ಹುಳುಗಳನ್ನು ದುಂಬಿ ಮೇ ಮತ್ತು ಜೂನ್

0: ತಿಂಗಳಲ್ಲಿ 5 ಸೆಂಟಿಮೀಟರ್ ಇಂದ 10 ಸೆಂಟಿಮೀಟರ್ ಆಳದವರೆಗೆ ಬಿಡಿ ಬಿಡಿಯಾಗಿ ಮೊಟ್ಟೆಗಳನ್ನ ಇಡ್ತಾ ಹೋಗುತ್ತೆ. ಒಂದು ಹೆಣ್ಣು ದುಂಬಿ ಸರಾಸರಿಯಾಗಿ 20 ಮೊಟ್ಟೆಗಳನ್ನ ಇಡುತ್ತೆ. ಆ ಮೊಟ್ಟೆಗಳು 4 ರಿಂದ 5 ಮಿಲಿಮೀಟರ್ ಗಾತ್ರ ಹೊಂದಿರುತ್ತೆ. ಈ ಮೊಟ್ಟೆಗಳು 12 ರಿಂದ 15 ದಿನಗಳಲ್ಲಿ ಹೊಡೆದು ಸಣ್ಣ ಮರಿ ಹುಳುಗಳಾಗಿ ಹೊರಬರುತ್ತೆ. ಈ ಮರಿ ಹುಳುಗಳು ಕಂದು ಬಣ್ಣದ ತಲೆ ಮತ್ತೆ ಬಿಳಿ ಬಣ್ಣದ ದೇಹನ ಹೊಂದಿರುತ್ತೆ. ಈ ಮೊದಲನೇ ಹಂತದ ಬೇರು ಹುಳುಗಳು ಸಾವಯವ ಗೊಬ್ಬರನ ತಿಂದ್ ಬದುಕುತ್ತೆ. ಎರಡನೇ ಹಂತದ ಮರಿ ಹುಳುಗಳು ಅಡಕೆ ಬೇರುಗಳನ್ನ ತಿನ್ನೋಕೆ ಶುರು ಮಾಡುತ್ತೆ. ಈ ಮರಿ ಹುಳುಗಳು ಪ್ರಾರಂಭದಲ್ಲಿ ಸಸ್ಯಗಳಿಗೆ ಆಹಾರ ಏನು ಒದಗಿಸುತ್ತೋ ಅಡಕೆ ಮರಗಳಿಗೆ ಅಂತ ಬೇರುಗಳನ್ನ ತಿನ್ನುತ್ತೆ. ನಂತರದ ದೊಡ್ಡ ದೊಡ್ಡ ಬೇರುಗಳನ್ನು ಸಹ ಇದು ತಿನ್ನೋಕೆ ಶುರು ಮಾಡುತ್ತೆ. ಈ ಬೇರ್ ಹುಳುಗಳು ಯಾವುದೇ ನಿರ್ದಿಷ್ಟ ಬೇರುಗಳಿಗೆ ಸೀಮಿತವಾಗಿರಲ್ಲ, ಅಂದ್ರೆ ಯಾವುದಾದ್ರೂ ಬೇರುಗಳನ್ನ ಅದು ತಿಂತಾ ಹೋಗ್ತಾ ಹೋಗುತ್ತೆ. ಆಮೇಲೆ ಈ ಬೇರ್ ಹುಳುಗಳ ತೀವ್ರತೆ ಹೆಚ್ಚಾದಂತೆ ತೋಟಗಳಲ್ಲಿ ಬುಡಭಾಗದಲ್ಲಿ ತಿನ್ನೋದ್ರಿಂದ ಬಿರುಗಾಳಿ ಬಂದ್ರೆ ಆ ಮರಗಳು ಸುಲಭವಾಗಿ ಬಿದ್ದು ಹೋಗಕ್ ಸ್ಟಾರ್ಟ್ ಆಗುತ್ತೆ. ಈ ಕೀಟದ ಕೋಶಾವಸ್ಥೆಯು 20 ರಿಂದ 30 ದಿನಗಳು ತೆಗೆದುಕೊಳ್ಳುತ್ತೆ. ಇದು 60 ರಿಂದ 70 ಸೆಂಟಿಮೀಟರ್ ಆಳದಲ್ಲಿ ಮಣ್ಣಿನ ಗೂಡಿನೊಳಗಡೆ ಈ ಕೋಶಗಳು ಇಡೋದ್ರಿಂದ ಮಣ್ಣಿಂದ ಹೊರಗೆ ಬರಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮಳೆ ಬಿತ್ತು ಅಂದ ತಕ್ಷಣನೇ ಇದಕ್ಕೆ ಈಸಿ ಆಗ್ಬಿಟ್ಟು ಮಣ್ಣಿಂದ ಈ ಕೋಶ ದುಂಬಿಗಳು ಒಡೆದ್ಬಿಟ್ಟು ಹೊರಗಡೆ ಬರುತ್ತೆ. ಅಂದ್ರೆ ಈಗ ಮೊದಲನೇ ಮಳೆ ಬರ್ತಿದ್ದಂತೆ ಮೇ ಅಥವಾ ಜೂನ್ ತಿಂಗಳಲ್ಲಿ ದುಂಬಿಗಳು ಮಣ್ಣಿನ ಗೂಡುಗಳಿಂದ ಗುಂಪಾಗಿ ಹೊರಬರಕ್ ಸ್ಟಾರ್ಟ್ ಆಗುತ್ತೆ. ಈ ಮಳೆಗಾಲವು ಹುಳುಗಳಿಗೆ ಒಂಥರ ಫೇವರಬಲ್ ಕಂಡೀಷನ್ ಅಂತೆ, ಅಂದ್ರೆ ಉತ್ತೇಜನ ಆಗುತ್ತೆ ಇದು ಹುಳುಗಳು ಹೊರಗೆ ಬರಲಿ ಇದಕ್ಕೆ. ಈ ಬೇರು ಹುಳುಗಳಲ್ಲಿ 3 ತರ ಸ್ಪೀಶೀಸ್ ಇದೆ. ಒಂದು ಲ್ಯೂಕೋಪೊಲಿಸ್ ಕೋನಿಯೋಫೋರಾ ಅಂತ, ಮತ್ತೆ ಲ್ಯೂಕೋಫಿಲಿಸ್ ಬರ್ಮೇಸ್ಟ್ರಿ ಅಂತ, ಮತ್ತೆ ಲ್ಯೂಕೋಪೊಲಿಸ್ ಲೆಪಿಡೋಫೋರಾ ಅಂತ. ಇದರ ಜೀವನ ಚಕ್ರಗಳು ಇದು ಸ್ಪೀಶೀಸ್ ಮೇಲೆ ಬದಲಾವಣೆ ಆಗ್ತಾ ಹೋಗುತ್ತೆ. ಇದನ್ನ ನಾವು ಹೇಗೆ ಹತೋಟಿ ಮಾಡಬೇಕು ಅಂತಂದ್ರೆ, ಮುಂಗಾರಿನಲ್ಲಿ ಒಂದೆರಡು ಹದ ಮಳೆ ಆದ ತಕ್ಷಣನೇ ಮುಸ್ಸಂಜೆಯಲ್ಲಿ ಭೂಮಿಯಿಂದ ಹೊರಬರ್ತಕ್ಕಂಥ ದುಂಬಿಗಳನ್ನೆಲ್ಲ ಹಿಡಿದ್ಬಿಟ್ಟು ನಾಶಪಡಿಸ್ಬೇಕು. ಇದರಿಂದ ಸಂತತಿ ಆದಷ್ಟು ಕಡಿಮೆ ಆಗುತ್ತೆ. ಮತ್ತೆ ಮೆಟಾರೈಸಿಯಂ ಅನಿಸೋಪ್ಲಿಯೆ ಮತ್ತೆ ಅಥವಾ ಹೆಟೆರೋರಾಬ್ಡಿಟಿಸ್ ಜಂತು ಹುಳುಗಳನ್ನ 20 ಗ್ರಾಂ ಪುಡಿನ 1 ಲೀಟರ್ ನೀರಿನಲ್ಲಿ ಬೆರೆಸ್ಬಿಟ್ಟು ಗಿಡದ ಬುಡಭಾಗಕ್ಕೆ ಹಾಕೋದ್ರಿಂದನೂ ಸಹ ನಾವು ಈ ಬೇರು ಹುಳುಗಳನ್ನ ಕಡಿಮೆ ಮಾಡಬಹುದು. ಮರಕ್ಕೆ 250 ಗ್ರಾಂ ಬೇವಿನ ಹಿಂಡಿ ಹಾಕೋದ್ರಿಂದನೂ ಸಹ ನಾವು ಬೇರುಗಳ ಬೆಳವಣಿಗೆ ಚೆನ್ನಾಗುತ್ತೆ. ಇದಲ್ಲದೆ ತೋಟಗಳಿಗೆ ಸ್ವಲ್ಪ ಕಲ್ಗೊಚ್ ಮಣ್ಣು ಲಭ್ಯ ಇರೋ ಕಡೆ, ನಮಗೇನಾದ್ರೂ ಕಲ್ಗೊಚ್ ಮಣ್ಣು ಲಭ್ಯ ಇದೆ ಅಂತಂದ್ರೆ ತೋಟಗಳಿಗೆ ಕಲ್ಗೊಚ್ ಮಣ್ಣು ಹಾಕೋದ್ರಿಂದ ಸಹ ಕಡಿಮೆ ಮಾಡ್ತಾ ಹೋಗ್ಬೋದು. ಈ ಬೇರೆ ಹುಳುಗಳನ್ನ ಸಂಪೂರ್ಣವಾಗಿ ಹತೋಟಿ ಮಾಡಕ್ಕೆ ಒಂದೇ ಹತೋಟಿ ಕ್ರಮಗಳನ್ನ ಅನುಸರಿಸೋದ್ರಿಂದ ಕಷ್ಟ ಆಗುತ್ತೆ. ಸಮಗ್ರ ಹತೋಟಿ ಕ್ರಮಗಳನ್ನ ಒಂದು 2 ವರ್ಷ ಕಂಟಿನ್ಯೂಸ್ ಆಗಿ ನಾವು ಅನುಸರಿಸೋದ್ರಿಂದ ಈ ಬೇರೆ ಹುಳುಗಳನ್ನ ನಾವು ಆದಷ್ಟು ಕಡಿಮೆ ಮಾಡ್ತಾ ಹೋಗ್ಬಹುದು. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9148198788. ಧನ್ಯವಾದಗಳು.
1: ರೈತರಿಗಾಗಿ ಸಲಹೆ ಕೇಳಿದಿರಿ. ಕೇಳಿದ್ರೆ ಹಾಗೇನೆ ಇಂದು ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಷಯ ತಜ್ಞರಾದ ಡಾ ಎಂಜಿ ಬಸವನಗೌಡರು ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಜೊತೆಗೆ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳನ್ನು ಕೂಡ ಕಾರ್ಯಕ್ರಮದಲ್ಲಿ ಕೇಳ್ತೀರಿ. ತಪ್ಪದೆ ಕೇಳಿ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮವನ್ನ. ಆಕಾಶವಾಣಿ ಚಿತ್ರದುರ್ಗ. ಇದೀಗ ಒಂದು ಭಾವಗೀತೆಯನ್ನ ಕೇಳಿಬರೋಣ. ರಚನೆ ದೊಡ್ಡರಂಗೇಗೌಡ ಅವರದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಉಪಾಸನಾ ಮೋಹನ್. ಗೀತೆಯನ್ನ ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

ಅದೆಂಥ ಮಧುರವಾದಂತಹ ಕವನ ಅಲ್ವಾ? ನಿಜವಾಗ್ಲೂ ದೊಡ್ಡರಂಗೇಗೌಡರು ಆ ಅಮ್ಮನನ್ನು ಏನು ಆ ಮರದ ನೆರಳಿಗೆ ಹೋಲಿಸಿದಾರಲ್ಲ, ಅದೆಂಥ ಭಾವ.

0: ಇದುವರೆಗೂ ದೊಡ್ರಂಗೇಗೌಡ ವಿರಚಿತ ಈ ಭಾವಗೀತೆಯನ್ನು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲೇ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಇದೀಗ ಆರೋಗ್ಯ ಬಿಂದು. ಶುಂಠಿಯ ಔಷಧೀಯ ಗುಣಗಳು ಈ ವಿಷಯವಾಗಿ ಡಾಕ್ಟರ್ ಕೆ ಪುಷ್ಪಲತಾ ಅವರು ಮಾಹಿತಿ ನೀಡಲಿದ್ದಾರೆ.
1: ಅಡುಗೆ ಮನೆಯಲ್ಲಿ ನಿತ್ಯ ಬಳಸುವ ಮಸಾಲೆ ಪದಾರ್ಥಗಳಲ್ಲಿ ಶುಂಠಿಯು ಅತಿ ಶ್ರೇಷ್ಠ. ಇದು ಅಡುಗೆಗೆ ಒಳ್ಳೆ ರುಚಿ ಕೊಡೋದಲ್ಲದೆ ತನ್ನದೇ ಆದ ಪರಿಮಳವನ್ನು ಸಹ ಕೊಡುತ್ತದೆ. ಇಷ್ಟೇ ಅಲ್ಲದೆ ಇದರಲ್ಲಿ ಹೆಚ್ಚಿನ ಔಷಧಿ ಗುಣಗಳು ಸಹ ಇದೆ. ಇದರಲ್ಲಿ ನಾವು ಉಪಯೋಗ ಮಾಡೋ ಭಾಗ ಯಾವುದಪ್ಪ ಅಂದರೆ ಶುಂಠಿಯ ಗಡ್ಡೆಯನ್ನು ಉಪಯೋಗ ಮಾಡ್ತೀವಿ. ಇದರಲ್ಲಿ ನಮಗೆ ಹಸಿ ಶುಂಠಿ ಆಮೇಲೆ ಒಣಶುಂಠಿ ಅಂತ ಎರಡು ರೂಪವಾಗಿ ದೊರೆಯುತ್ತದೆ. ಒಣಶುಂಠಿಗೆ ತನ್ನದೇ ಆದ ಔಷಧಿ ಗುಣಗಳಿದೆ. ಯಾವ ರೀತಿ ಅಂದರೆ, ಮೊದಲನೇದಾಗಿ ನೆಗಡಿ ಮೂಗು ಕಟ್ಟಿದಾಗ ತಲೆ ಭಾರ ಇರುವಾಗ ಒಣ ಶುಂಠಿಯನ್ನು ಸ್ವಲ್ಪ ನೀರಿನಲ್ಲಿ ಗಂಧದಂತೆ ತೆಗೆದು ಬೆಚ್ಚಗೆ ಮಾಡಿ ಹಣೆ ಮತ್ತು ಮೂಗಿಗೆ ಲೇಪಿಸುವುದು. ಒಂದು 20-30 ನಿಮಿಷ ಆದ ಬಳಿಕ ಅದನ್ನು ಬೆಚ್ಚಗಿರೋ ನೀರಿನಿಂದ ತೊಳೆಯೋದ್ರಿಂದ ತೊಂದರೆಗಳೆಲ್ಲನೂ ಪರಿಹಾರವಾಗುತ್ತದೆ. ಇದೇ ಔಷಧಿಯನ್ನು ಅಂದರೆ ಒಣಶುಂಠಿಯನ್ನು ಗಂಧದಂತೆ ತೆಗೆದು ಬೆಚ್ಚಗೆ ಮಾಡಿ ನೋವಿರುವ ಕೀಲುಗಳಿಗೆ ಸಹ ಹಚ್ಚಬಹುದು. ಕೀಲು ನೋವು ಶಮನವಾಗುತ್ತದೆ. ಇದರಿಂದ ಹಸಿ ಶುಂಠಿಯನ್ನು ಚೆನ್ನಾಗಿ ತೊಳೆಯಬೇಕು. ಉಪಯೋಗಿಸೋ ಮೊದಲು ತೊಳೆದು ಅದರ ಸಿಪ್ಪೆಯನ್ನು ತೆಗಿಬೇಕು. ಅದನ್ನು ಸಿಪ್ಪೆಯನ್ನು ತೆಗೆದು ಜಜ್ಜಿ ರಸವನ್ನು ತೆಗೆಯಬೇಕು. ಸಮ ಪ್ರಮಾಣ ಸಕ್ಕರೆ ಪಾಕದಲ್ಲಿ ಈ ಹಸಿ ಶುಂಠಿ ರಸವನ್ನು ಹಾಕಿ ಇಟ್ಕೊಳ್ಳಿ. ಇದನ್ನು ನಿಂಬೆ ರಸದಲ್ಲಾಗಲಿ ಅಥವಾ ಹಾಗೆ ಆಗಲಿ ಪಾನಕದ ರೂಪದಲ್ಲಿ ಸೇವನೆ ಮಾಡಬಹುದು. ಇದನ್ನು ಯಾವುದರಲ್ಲಿ ನಾವು ಸೇವನೆ ಮಾಡಬಹುದು ಅಂದರೆ, ನೆಗಡಿ ಕೆಮ್ಮು ಗಂಟಲು ಕಟ್ಟಿರೋವಾಗ ಅಥವಾ ಜ್ವರ ತಲೆಭಾರ ಅಜೀರ್ಣ ಹಸಿವೆ ಆಗದೇ ಇರುವಾಗ ಇದನ್ನು 2 ಚಮಚ ಪ್ರಮಾಣದಲ್ಲಿ ಸೇವಿಸುವುದು. ಅಂತೆಯೇ ಹಸಿ ಶುಂಠಿಯನ್ನು ತುರಿದು ಸಮ ಪ್ರಮಾಣ ಸಕ್ಕರೆಯನ್ನು ಅದರ ಜೊತೆಯಲ್ಲಿ ಬೆರೆಸಿ ಕೊಬ್ಬರಿ ಮಿಠಾಯಿ ರೂಪದಲ್ಲಿ ಅದನ್ನು ಪಾಕ ಮಾಡಿ ತಟ್ಟೆಗೆ ಹಾಕಿ ಬಿಳ್ಳೆಯಾಗಿ ಅದನ್ನು ಕತ್ತರಿಸುವುದು. ದೊಡ್ಡವರಾಗಲಿ ಚಿಕ್ಕವರಾಗಲಿ ಯಾರಾದರೂ ಇದನ್ನು ಸೇವಿಸಬಹುದು. ಎಲ್ಲ ಪರಿಸ್ಥಿತಿಯಲ್ಲೂ ಇದನ್ನು ನಾವು ಉಪಯೋಗ ಮಾಡಬಹುದು. ಮಕ್ಕಳಿಗಂತೂ ನಾವು ಚಾಕ್ಲೇಟ್ ಬದಲು ಇದನ್ನು ಕೊಡಬಹುದು. ಚಾಕ್ಲೇಟ್ನಿಂದ ಆಗುವಂಥ ದುಷ್ಪರಿಣಾಮಗಳನ್ನು ಸಹ ಇದರಿಂದ ನಾವು ತಡೆಗಟ್ಟಬಹುದು. ಇದೇ ರೀತಿ ಹಸೆ ಶುಂಠಿಯನ್ನು ಬಿಳ್ಳೆ ರೂಪದಲ್ಲಿ ಕತ್ತರಿಸಿ ಅದರ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಜೀರಿಗೆ ನಿಂಬೆ ರಸ ಹಾಕಿ ಅದನ್ನು ಒಣಗಿಸಿ ಇಟ್ಕೊಂಡ್ಬಿಡಬೇಕು. ಯಾವಾಗ ಗಂಟಲು ಕಟ್ಟೋದು ನೆಗಡಿ ಕೆಮ್ಮು ಅಜೀರ್ಣ ಹಸಿವಾಗದೇ ಇರೋದು ಇರುತ್ತೆ, ಆವಾಗ ಅದನ್ನು ಬಾಯಿನಲ್ಲಿ ಹಾಕ್ಕೊಂಡು ಒಂದೊಂದೇ ಬಿಳ್ಳೆಯನ್ನು ಚೀಬೋದ್ರಿಂದ ಇವೆಲ್ಲ ಶಮನವಾಗುತ್ತೆ. ಇದಿಷ್ಟು ಹಸಿ ಶುಂಠಿಯಿಂದ ಅಥವಾ ಶುಂಠಿಯಿಂದ ನಾವು ಪಡೆಯೋ ಅಂಥ ಲಾಭಗಳು.
0: ಶುಂಠಿಯ ಔಷಧೀಯ ಗುಣಗಳು ಈ ವಿಷಯವಾಗಿ ಡಾಕ್ಟರ್ ಕೆ ಪುಷ್ಪಲತಾ ಅವರಿಂದ ಮಾಹಿತಿ ಕೇಳಿದಿರಿ. ಇದಾಗಿತ್ತು ನಮ್ಮ ಇಂದಿನ ಆರೋಗ್ಯ ಬಿಂದು ಕಾರ್ಯಕ್ರಮ. ಮತ್ತೆ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ ಉಲ್ಲಾಸ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮರುಪ್ರಸಾರವಾಗಲಿದೆ. 1:20 ಆರೋಗ್ಯ ಬಿಂದು ಕಾರ್ಯಕ್ರಮ ಮರುಪ್ರಸಾರವಾಗಲಿದೆ. ಆಗಲೂ ಕೂಡ ನೀವು ಈ ಕಾರ್ಯಕ್ರಮವನ್ನು ಕೇಳಬಹುದು.

0: ಆಕಾಶವಾಣಿ ಚಿತ್ರದುರ್ಗ. ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗ್ತಾ ಇದೆ 6:55. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಕೃಷ್ಣ ಪ್ರಸಾದೋಪಾಧ್ಯಾಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂಯುಕ್ತ ಅರಬ್ ಅಮಿರಾತ್ ದೇಶಸ್ಯ ಅಲ್ಪಕಾಲಾವಧಿಕಾಂ ಯಾತ್ರಾಂ ಸಂಪೂರ್ಯ ಯುರೋಪ್ ದೇಶೈಃ ಸಹ ಭಾರತಸ್ಯ ಸಾಮರಿಕ ಆರ್ಥಿಕ ಸಂಬಂಧಾನ್ ಪ್ರಗಾಢತರಂ ಕರ್ತುಂ ಪಂಚರಾಷ್ಟ್ರಾಣಾಂ ಭ್ರಮಣಸ್ಯ ದ್ವಿತೀಯೇ ಚರಣೆ ಗತರಾತ್ರೌ ನೀದರ್ಲ್ಯಾಂಡ್ ದೇಶಂ ಪ್ರಾಪ್ತವಾನ್. ಆಮ್ಸ್ಟರ್ಡಮ್ ಇತಿ ವಿಮಾನಸ್ಥಾನಕ್ಕೆ ಡಚ್ ದೇಶಸ್ಯ ವಿದೇಶಮಂತ್ರಿಣಾ

ರುಡ್ಸೆಟ್ ಸಂಸ್ಥೆ ಚಿತ್ರದುರ್ಗದಲ್ಲಿ ಮಹಿಳೆಯರ ಟೈಲರಿಂಗ್ ತರಬೇತಿ 30 ದಿನಗಳ ಕಾಲ, ಮಹಿಳೆಯರ ಬ್ಯೂಟಿ ಪಾರ್ಲರ್ ತರಬೇತಿ 35 ದಿನಗಳು, ಕಂಪ್ಯೂಟರ್ ಅಕೌಂಟಿಂಗ್ ಟ್ಯಾಲಿ ತರಬೇತಿ 38 ದಿನಗಳ ಕಾಲ ತರಬೇತಿಗಳನ್ನು ಆಯೋಜಿಸಲಾಗಿದೆ. ತರಬೇತಿಯು ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತೆ. ಅಭ್ಯರ್ಥಿಗಳು ಸ್ವವಿಳಾಸದ ಅರ್ಜಿಯೊಂದಿಗೆ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಪ್ರತಿಗಳೊಂದಿಗೆ 18/5/2026 ರೂಟ್ಸೆಟ್ ಸಂಸ್ಥೆಯಲ್ಲಿ ನೇರವಾಗಿ ಸಂದರ್ಶನದಲ್ಲಿ ಭಾಗವಹಿಸುವುದಕ್ಕೆ ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 8643129162 8614425ಕ್ಕೆ ಸಂಪರ್ಕಿಸಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ ಆಕಾಶವಾಣಿ ಚಿತ್ರದುರ್ಗ. ಸಮಯ ಆಗ್ತಾ ಇದೆ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, 7:05ಕ್ಕೆ ಸರಿಯಾಗಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.

0: ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এস

0: अथ मराठी भाषा न्यूज ऑन AIR ऐप मध्ये उपलब्ध आहे
1: और बिहार के सभी भाषा के कार्यक्रम को सुन
2: हिंदी भाषा के कार्यक्रम संगीत और समाचार सुनने के लिए डाउनलोड करें न्यूज ऑन AIR ऐप
0: राग्रम 24x7 DTH वाहिनी FM रेनबो विविध भारती मत्तु भारत दा येल्ला आकाशवाणी केंद्र मत्तु 8 दूरदर्शन दा चानल गळु न्यूज ऑन AIR नल्ली लभ्य ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ ಹಾಗಾಗಿ
3: ಓಡುವ ನೀರನ್ನು ನಡೆಯುವಂತೆ ಮಾಡೋಣ ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ
0: ಏಕೆಂದರೆ ನೀರು ಜೀವಜಲ ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಆಕಾಶವಾಣಿ 90 ಸಂಧ್ಯಾ ಸುಧೆ ಶ್ರಾವ್ಯ ಮಾಧ್ಯಮದಿಂದ ನಮ್ಮ ಕಲ್ಪನೆ ಹಾಗೂ ಆಲೋಚನೆ ಹೃದಯ ಸ್ಪರ್ಶಿ ಡಾಕ್ಟರ್ ಆರ್ ಕೃಷ್ಣಪ್ರಸಾದ್. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಇಂದು ಜಯಮಂಗಲಿ ನದಿ ಪುನಶ್ಚೇತನ ಕಾರ್ಯಾಗಾರ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಇಂದು ಮಾವು ಮತ್ತು ಹಲಸಿನ ಹಬ್ಬ. ಸಾಗರ್ಮಾಲಾ ಯೋಜನೆ. ಬಾಗಲಕೋಟೆ ಜಿಲ್ಲೆ ಹೆರಕಲ್ದಿಂದ ಆಲಮಟ್ಟಿವರೆಗೆ ಶೀಘ್ರ ಜಲಸಾಹಸ ಪ್ರವಾಸ.

0: ಮಾಧ್ಯಮ. ಈಗ ವಾರ್ತೆಗಳ ವಿವರ. ಆಕಾಶವಾಣಿ ಕಳೆದ 90 ವರ್ಷಗಳಲ್ಲಿ ಕೇಳಿಸಿಕೊಳ್ಳುವ ವಿವೇಕ ಸಂಸ್ಕೃತಿ ಹಾಗೂ ಕೇಳುಗರ ದೊಡ್ಡ ಪರಂಪರೆಯನ್ನು ಬೆಳೆಸಿದೆ. ನಮ್ಮ ಕಲ್ಪನೆ ಹಾಗೂ ಆಲೋಚನೆಯನ್ನು ಶ್ರಾವ್ಯ ಮಾಧ್ಯಮ ಹೃದಯ ಸ್ಪರ್ಶಿಯಾಗಿಸುತ್ತದೆ ಎಂದು ಡಾ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ನಿರ್ದೇಶಕ ಡಾ ಆರ್ ಕೃಷ್ಣಪ್ರಸಾದ್ ತಿಳಿಸಿದ್ದಾರೆ. ಆಕಾಶವಾಣಿ ಧಾರವಾಡ ಕೇಂದ್ರ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿಸಿದ್ದ ಆಕಾಶವಾಣಿ 90 ಸಂಧ್ಯಾ ಸುಧೆ ಉದ್ಘಾಟಿಸಿ ಅವರು ಮಾತನಾಡಿದರು.
1: ಸಂಗೀತ ಲೋಕದ ದಿಗ್ಗಜರನ್ನ ಪ್ರತಿ ಜನಸಾಮಾನ್ಯರಿಗೆ ತಲುಪಿಸೋದು ಇದು ಆಕಾಶವಾಣಿ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಅತ್ಯಂತ ವೈಯಕ್ತಿಕವಾದ ಒಂದು ಸಂಗಾತಿ. ಮತ್ತೆ ಜಗತ್ತಿನ ಯಾವುದೇ ಒಂದು ಸಂಗೀತ ಲೋಕದ ತಾರೆಗಳಿರ್ತಾರೆ ಅವರನ್ನ ನಮ್ಮ ಪಕ್ಕದಲ್ಲಿ ಕೂತು ಹಾಡೋ ತರ ಒಂದು ಭಾವನೆ ತರಿಸೋದೇ ಆಕಾಶವಾಣಿ. ಹಿಂಗಾಗಿ ಸಂಗೀತಕ್ಕೂ ಸಾಹಿತ್ಯಕ್ಕೂ ಮಾಹಿತಿಗೂ ಜ್ಞಾನಕ್ಕೂ ಆಕಾಶವಾಣಿ ಬಿಟ್ಟರೆ ಅದಕ್ಕೆ ಬೇರೆ ಯಾವ ಸಾಟಿ ಇಲ್ಲ. ನಾವೆಲ್ಲ ಅದರ ಅಭಿಮಾನಿಗಳು, ಅದರ ಅನುಯಾಯಿಗಳು. ಹೀಗೆ ಆಕಾಶವಾಣಿ 90 ವರ್ಷ ಏನ್ ದಾಟಿದೆ, 100 ವರ್ಷ ಶತಕದತ್ತ ಮುನ್ನುಗ್ಗಲಿ, ಮತ್ತೆ ಹೀಗೆ ಎಲ್ಲರಿಗೂ ಅದು ಒಂದು ಸಂಗಾತಿಯಾಗಿರಲಿ ಅಂತ ನಮ್ಮ ಹಾರೈಕೆ.
0: ಆಕಾಶವಾಣಿಯ ಎ ಶ್ರೇಣಿ ಶಾಸ್ತ್ರೀಯ ಸಂಗೀತ ಗಾಯಕ ರಘುನಂದನ್ ಭಟ್ ಗಾಯನ ಹಾಗೂ ಬಿಹೈ ಶ್ರೇಣಿ ಬಾನ್ಸುರಿ ಕಲಾವಿದೆ ಕೃತಿಕಾ ಜಂಗಿನಮಠ್ ಕೊಳಲು ವಾದನ ಪ್ರಸ್ತುತಪಡಿಸಿದರು. ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಸೇರಿದಂತೆ ಗಣ್ಯರು ವಿಶೇಷ ಆಹ್ವಾನಿತರು ಪಾಲ್ಗೊಂಡಿದ್ದರು. ತುಮಕೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅಧ್ಯಯನ ಪೀಠ ಮತ್ತು ಸಮಾಜ ಕಾರ್ಯ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಜಯಮಂಗಲಿ ನದಿ ಪುನಶ್ಚೇತನ ಕಾರ್ಯಾಗಾರ ಆಯೋಜಿಸಿದೆ. 110 ಕಿಲೋಮೀಟರ್ ಉದ್ದ ಹರಿಯುವ ಜಯಮಂಗಲಿ ನದಿ ತಟದಲ್ಲಿ ಮಧುಗಿರಿ ತಾಲೂಕಿನ ಮೈದನಹಳ್ಳಿಯಲ್ಲಿ ಪ್ರಸಿದ್ಧ ಜಯಮಂಗಲಿ ಕೃಷ್ಣ ಮೃಗ ಸಂರಕ್ಷಣಾ ಮೀಸಲು ಅರಣ್ಯ ಪ್ರದೇಶವಿದ್ದು ಸಮೃದ್ಧ 798 ಎಕರೆ ಹುಲ್ಲುಗಾವಲಿದೆ. ಜಯಮಂಗಲಿ ನದಿ ಪುನಶ್ಚೇತನ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ತುಮಕೂರಿನ ಜಲಸಂರಕ್ಷಣೆ ಕಾರ್ಯಕರ್ತ ಮಲ್ಲಿಕಾರ್ಜುನ್ ಹೊಸಪಾಳ್ಯ.
2: ಜಯಮಂಗಲಿ ತುಮಕೂರು ಜಿಲ್ಲೆಯ ಪ್ರಮುಖ ನದಿ. ದೇವರಾಯನದುರ್ಗದಲ್ಲಿ ಹುಟ್ಟಿ ಆಂಧ್ರ ಪ್ರದೇಶದ ಸಂಗಮೇಶ್ವರದಲ್ಲಿ ಉತ್ತರ ಪಿನಾಕಿನಿಯನ್ನ ಸೇರ್ಕೊಳ್ಳುತ್ತೆ. ಸುಮಾರು 110 ಕಿಲೋಮೀಟರ್ ಹರಿತದೆ. ಅದು ತುಮಕೂರು ತಾಲೂಕು, ಕೊರಟಗೆರೆ, ಮಧುಗಿರಿ ಮತ್ತೆ ಆಂಧ್ರದ ಮಡಕ್ಷಿರ ತಾಲೂಕಲ್ಲಿ ಇದರ ಹರಿವು ಹಲವಾರು ಕೆರೆ ಕಟ್ಟೆ ತಲಪರಿಗೆಗಳನ್ನ ತುಂಬಿಸ್ತಾ ಇತ್ತು. ಅದರ ಮರಳಲ್ಲಿ ಚಿಲುಮೆ ತೆಗೆದು ನೀರು ಕುಡಿತಾ ಇದ್ರು. ಮರಳ ಗಣಿಗಾರಿಕೆ, ಒತ್ತುವರಿ, ಕಾಡನಾಶ ಮುಂತಾದ ಅನೇಕ ಸಮಸ್ಯೆಗಳಿಗೆ ತುತ್ತಾಗಿ ಅಸ್ಥಿ ಪಂಜರ ಆಗ್ತಾ ಇದೆ. ಮತ್ತೆ ಯುವಕರಿಗೆ ಅದರ ನೆನಪುಗಳು ಕೂಡ ಈಗ ಅಷ್ಟಾಗಿ ಇಲ್ಲ, ವಿಸ್ಮೃತಿಗೆ ಸರಿತಾ ಇರುವಂತ ನದಿ. ಇದನ್ನ ಮನಸ್ಸಲ್ಲಿಟ್ಕೊಂಡು ತುಮಕೂರು ವಿಶ್ವವಿದ್ಯಾಲಯ, ಅಲ್ಲಿನ ಪ್ರೊಫೆಸರ್ ನಂಜುಂಡಸ್ವಾಮಿ ಅಧ್ಯಯನ ಪೀಠ, ಸಮಾಜ ಕಾರ್ಯ ಮತ್ತು ಸಂಶೋಧನಾ ವಿಭಾಗ ಹಾಗೆ ಆರ್ಡರ್ ಮತ್ತು ಧಾನ್ಯ ಸಂಸ್ಥೆಗಳು ಒಂದು ದಿನದ ಕಾರ್ಯಾಗಾರವನ್ನ ತುಮಕೂರಲ್ಲಿ ಹಮ್ಮಿಕೊಂಡಿದ್ದಾವೆ. ಅದರ ಪುನಶ್ಚೇತನಕ್ಕೆ ಮುಂದೆ ಏನೇನು ಕಾರ್ಯತಂತ್ರ ರೂಪಿಸಬೇಕು ಅನ್ನೋದು ಇದರ ಪ್ರಮುಖ ಉದ್ದೇಶ. ಪ್ರಖ್ಯಾತ ಪರಿಸರ ಕಾರ್ಯಕರ್ತರು ಶಿರಸಿಯ ಶಿವಾನಂದ ಕಳವೆ ಅವರು ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಮಾತುಗಳನ್ನು ಆಡ್ತಾ ಇದ್ದಾರೆ.
0: ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿಯ ರಾಷ್ಟೀಯ ಹೆದ್ದಾರಿ 50ರಲ್ಲಿ ತುಂಗಭದ್ರಾ ಜಲಾಶಯದ ಸೇತುವೆ ಮೇಲಿಂದ ಟ್ರ್ಯಾಕ್ಟರ್ ಮಗುಚಿದ ಪರಿಣಾಮ ಪ್ರಯಾಣಿಸುತ್ತಿದ್ದ 19 ಜನರ ಪೈಕಿ 7 ಜನ ಮೃತಪಟ್ಟು 12 ಜನ ಗಾಯಗೊಂಡಿದ್ದಾರೆ. ಸಂಡೂರು ಮತ್ತು ಕೂಡ್ಲಿಗಿಯ 12 ಜನರನ್ನು ಹೊಸಪೇಟೆ ಮತ್ತು ಕೊಪ್ಪಳದ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬಳ್ಳಾರಿಯ ಸಂಸದ ಇ ತುಕಾರಾಂ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಸಂಸದರ ನಿಧಿಯಿಂದ ಭರಿಸುವುದಾಗಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ವಿಜಯಪುರ ಜಿಲ್ಲೆ ಆಲ್ಮೇಲ್ ತಾಲೂಕು ಮೊರಟಗಿ ಗ್ರಾಮದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು 4 ಜನ ಸಾವಿಗೀಡಾದ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದರು. ಮೃತರ ಕುಟುಂಬದವರಿಗೆ ಸಾಂತ್ವನ ತಿಳಿಸಿ ಬಾಲಕ ವೀರೇಶ್ ಬಡಿಗೇರ್ಗೆ 20 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು, ವಿದ್ಯಾಭ್ಯಾಸಕ್ಕೆ ನೆರವು ಒದಗಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR

0: ಕನ್ನಡ ನ್ಯೂಸ್ ಅನುಸರಿಸಿ
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಮಾವು ಮತ್ತು ಹಲಸಿನ ಹಬ್ಬವನ್ನು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್, ಕಿಸಾನ್ ಮಾಲ್ ಹಾಗೂ ಸಹಜ ಸಮೃದ್ಧ ಆಯೋಜಿಸಿವೆ. ಬೆಂಗಳೂರಿನ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ಕಪೆಕ್ ವ್ಯವಸ್ಥಾಪಕ ನಿರ್ದೇಶಕ ಸಿಎನ್ ಶಿವಪ್ರಕಾಶ್ ಮಾವು ಹಲಸಿನ ಹಬ್ಬವನ್ನು ಬೆಳಗ್ಗೆ 11:30 ಉದ್ಘಾಟಿಸಲಿದ್ದಾರೆ. ದೇಸಿ ಮಾವು ತಳಿ ಸಂರಕ್ಷಕ ಕಿರುಗಾವಲು ಸೈಯದ್ ಘನಿ ಖಾನ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಹಲಸು ಮೇಳದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ದಾವಣಗೆರೆ ಜಿಲ್ಲೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ಟಿಎನ್ ದೇವರಾಜ್.
3: ನಮ್ಮ ಕದಳಿವನದ ಕ್ಷೇತ್ರ ತಾಕಗಳಲ್ಲಿ ವೈವಿಧ್ಯಮಯವಾದಂತಹ ಹಣ್ಣಿನ ತಳಿಗಳನ್ನ ನಾವು ಕಳೆದ 10 ವರ್ಷಗಳಿಂದ ಬೆಳೆದು ಪ್ರಾತ್ಯಕ್ಷಿಕೆ ಮುಖಾಂತರ ರೈತರಿಗೆ ತೋರಿಸ್ತಾ ಇದ್ದೇವೆ. ಹಲಸಿನ ತಳಿಗಳನ್ನ 23 ಹೆಚ್ಚು ತಳಿಗಳು ನಮ್ಮಲ್ಲಿ ಪ್ರದರ್ಶನಗೊಳ್ತಾ ಇದ್ದಾವೆ. ಅವುಗಳಲ್ಲಿ ರೆಡ್ ಮೂನ್, ಥೈಲ್ಯಾಂಡ್ ರೆಡ್, ಕನಕ, ಸಿಂಧೂರ, ತೂಬ್ಗೆರೆ ರೆಡ್, ಶ್ರೀವಿಜಯ, ಲಾಲ್ಬಾಗ್ ಮಧುರ, ವರಶ್ರೀ, ಪ್ರಕಾಶ್ ಚಂದ್ರ ಇತ್ಯಾದಿ ತಳಿಗಳು, ಕೆಂಪು, ಹಳದಿ ಈ ತರ ತೊಳೆಗಳನ್ನ ತಾವು ನೋಡಿದ್ರಿ, ಅವುಗಳು ಇಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ರೈತರಿಗೆ ಉತ್ತೇಜನವನ್ನು ನೀಡ್ತಾ ಇದ್ದೇವೆ, ಇದರಿಂದ ಆದಾಯ ಕೂಡ ಹೆಚ್ಚಾಗ್ತದೆ. ಈ ತಳಿಗಳು ಹವಾಮಾನ ವೈಪರೀತ್ಯದ ಸಂದರ್ಭದಲ್ಲಿ ಪ್ರತಿಕೂಲ ಸನ್ನಿವೇಶದಲ್ಲಿ ಹೆಚ್ಚು ಉಷ್ಣತೆ ಇರುವಂತಹ ಕಾಲಘಟ್ಟದಲ್ಲೂ ಕೂಡ ಕಡಿಮೆ ನೀರನ್ನು ಬಯಸಿ ಹೆಚ್ಚು ಇಳುವರಿಯನ್ನು ಕೊಡುವಂತಹ ತಳಿಗಳಾಗಿವೆ. ಇಂದು ಮತ್ತು ನಾಳೆ ಹಲಸು ಮೇಳ ಮೈಸೂರಿನಲ್ಲಿ ನಡೀತಾ ಇದೆ, ಅಲ್ಲಿ ಇವುಗಳು ಪ್ರದರ್ಶನಗೊಳ್ಳುತ್ತವೆ. ಆಸಕ್ತ ರೈತರು ಮತ್ತು ನಾಗರಿಕರು ಇದರ ಸದುಪಯೋಗ ಪಡಿಬೇಕು ಅಂತೇಳಿ ಈ ಮೂಲಕ ವಿನಂತಿಸಿಕೊಳ್ತೇವೆ.
2: ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ನಾಳೆ ಮತ್ತು ನಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಕದ್ರಿ ಉದ್ಯಾನದಲ್ಲಿ ರಾಜ್ಯಮಟ್ಟದ ಗೇರು ಮೇಳ ಮತ್ತು ಗೇರು ಕೃಷಿ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ನಿಗಮದ ಅಧ್ಯಕ್ಷೆ ಡಿಎಸ್ ಮಮತಾ ಗಟ್ಟಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ನಾಳೆ ಬೆಳಗ್ಗೆ 11:00 ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಗೇರು ಮೇಳವನ್ನು ಉದ್ಘಾಟಿಸಲಿದ್ದು 70 ಅಧಿಕ ಮಳಿಗೆಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ತಜ್ಞರಿಂದ ಗೋಡಂಬಿ ಕೃಷಿಯ ಬಗ್ಗೆ ತಾಂತ್ರಿಕ ಕಾರ್ಯಾಗಾರ ನಡೆಯಲಿದೆ ಎಂದರು. ಸಾಗರಮಾಲಾ ಯೋಜನೆ ಅಡಿ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ಹೆರಕಲ್ದಿಂದ ಆಲಮಟ್ಟಿವರೆಗೆ ಕೃಷ್ಣಾ ಹಿನ್ನೀರಿನಲ್ಲಿ ಜಲಸಾಹಸ ಕ್ರೀಡೆ ಅಭಿವೃದ್ಧಿಗೆ ಯೋಜಿಸಲಾಗಿದೆ ಎಂದು ಬೀಳಗಿ ಶಾಸಕ ಜೆಟಿ ಪಾಟೀಲ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿದ ಅವರು, 12.20 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಿವರ್ ಕ್ರೂಸ್ ಪ್ರವಾಸೋದ್ಯಮ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಚಿಕ್ಕ ಸಂಗಮಕ್ಕೆ ಆಗಮಿಸುವ 84 ಪ್ರಜಾತಿಯ ವಲಸೆ ಪಕ್ಷಿಗಳಿಗೆ ಅನುಕೂಲ ಕಲ್ಪಿಸಲು 50,000 ಸಸಿಗಳನ್ನು ನೆಡಲು ಅರಣ್ಯ ಇಲಾಖೆ ಯೋಜಿಸಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಸೀಮಾ ಸುಂಕ ಕಸ್ಟಮ್ಸ್ ಅಧಿಕಾರಿಗಳು ವನ್ಯಜೀವಿಗಳ ಕಳ್ಳಸಾಗಣೆ ಪತ್ತೆ ಹಚ್ಚಿದ್ದಾರೆ. ರೆಡ್ ಫುಟೆಡ್ ಹಾಗೂ ಆಫ್ರಿಕನ್ ಸ್ಪರ್ಡ್ ಆಮೆಗಳು ಸೇರಿದಂತೆ ಅಪರೂಪದ 47 ವನ್ಯಜೀವಿಗಳನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಡೋಸಲ್ಫಾನ್ ಸಂತ್ರಸ್ತರಿಗೆ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂದಿನಿಂದ ಏರ್ಪಡಿಸಿದೆ. ಇಂದು ಪುತ್ತೂರು ತಾಲೂಕು ಪಾಣಾಜಿಯಲ್ಲಿ ಶಿಬಿರ ನಡೆಯಲಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನಲ್ಲಿ ಕಾಡುಕೋಣಗಳ ಸೆರೆ ಕಾರ್ಯಾಚರಣೆ ಅರಣ್ಯಾಧಿಕಾರಿ ಕುಮಾರ್ ಪುಷ್ಕರ್ ನೇತೃತ್ವದಲ್ಲಿ ಆರಂಭವಾಗಿದೆ. ಪರಿಷ್ಕೃತ ಘನತ್ಯಾಜ್ಯ ನಿರ್ವಹಣಾ ನಿಯಮ 2026 ಜಾರಿಗೊಂಡಿದ್ದು, ಪ್ರತಿಯೊಬ್ಬರೂ ಕಸವನ್ನು 4 ಹಂತಗಳಲ್ಲಿ ಬೇರ್ಪಡಿಸುವುದು ಕಡ್ಡಾಯವಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ್ ಕವಳಿಕಟ್ಟಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಕಾಶವಾಣಿ 90 ಸಂಧ್ಯಾ ಸುಧೆ ಶ್ರಾವ್ಯ ಮಾಧ್ಯಮದಿಂದ ನಮ್ಮ ಕಲ್ಪನೆ ಹಾಗೂ ಆಲೋಚನೆ ಹೃದಯ ಸ್ಪರ್ಶಿ ಡಾ ಆರ್ ಕೃಷ್ಣಪ್ರಸಾದ್. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಇಂದು ಜಯಮಂಗಲಿ ನದಿ ಪುನಶ್ಚೇತನ ಕಾರ್ಯಾಗಾರ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಇಂದು ಮಾವು ಮತ್ತು ಹಲಸಿನ ಹಬ್ಬ. ಸಾಗರಮಾಲಾ ಯೋಜನೆ ಬಾಗಲಕೋಟೆ ಜಿಲ್ಲೆ ಹೆರಕಲ್ದಿಂದ ಆಲಮಟ್ಟಿವರೆಗೆ ಶೀಘ್ರ ಜಲಸಾಹಸ ಪ್ರವಾಸೋದ್ಯಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
4: ಆಕಾಶವಾಣಿ ಚಿತ್ರದುರ್ಗ.
0: ನ್ಯೂಟ್ಯೂನ್.

ಮಾಡಿದಿರಿ 102.6 ಮೆಗಾ ಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನು. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 7:55 ಇದೀಗ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. ಭಾವತರಂಗ ಅದೆಷ್ಟು ನಮ್ಮ ಮನಸ್ಸಿನ ಭಾವನೆಗಳನ್ನು ಹೊರಹಾಕುತ್ತೆ ಭಾವಗೀತೆಗಳನ್ನು ಕೇಳೋ ಮೂಲಕ ಅಂತ ನಿಮಗೀಗಾಗಲೇ ಗೊತ್ತಿದೆ. ಹಾಗೆ KSN ಅಂತ ಹೇಳಿದ್ರೆ KS ನರಸಿಂಹಸ್ವಾಮಿ ಅವರ ಭಾವಗೀತೆಗಳನ್ನು ಕೇಳಿದಾಗ ನಮಗೆ ಒಂದು ನೆನಪಿಗೆ ಬರುವಂಥದ್ದು ಯಾವಾಗಲೂ ಪ್ರೇಮ. ಆ ಪ್ರೇಮವನ್ನು ಅದೆಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ, ಹೇಗಿರಬೇಕು, ಹೇಗಿರುತ್ತೆ ಪ್ರೇಮ ಅನ್ನುವಂಥದ್ದನ್ನು ಈ ಕವಿತೆಯಲ್ಲಿ ಕೇಳಿ ಬರೋಣ. ಅಷ್ಟಿಲ್ಲದೆ ಹೇಳ್ತಾರೆ ಅವರನ್ನು ಪ್ರೇಮ ಕವಿ ಅಂತ.

ಹೃದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ. ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM. ಭಕ್ತಿಭಾವದ ಧಾರೆ ನಮನ ನಮನ ನಮನ.

ಕೆಳಗರೆ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆ ಎದುರುಗೋದಿಯ ಪ್ರಸಾರದಲ್ಲಿ ಕೆಳಗರೆ ಇದೀಗ ನಾನು ಕೇಳಿಸ್ತಾ ಇರುವಂತಹ ಒಂದು ಭಾವಗೀತೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರದು. ಜೀವನದಲ್ಲಿ ಅನೇಕ ಕಷ್ಟಗಳು ಬರ್ತವೆ, ಅಡೆತಡೆಗಳು ಬರ್ತವೆ, ಎಷ್ಟೋ ಗೊಂದಲಗಳು ನಮಗೆ ಎದುರಾದಾಗ ನಮ್ಮ ಮನಸ್ಸನ್ನು ನಾವು ಕುಂದಿಸ್ಕೊಂಡು ಬಿಡ್ತೇವೆ. ಅಂದರೆ ಏನನ್ನೂ ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ ನಾವಿರ್ತೇವೆ. ಆ ಸಂದರ್ಭದಲ್ಲಿ ನಾವು ಧೈರ್ಯದಿಂದ ಹೇಗೆ ಮುನ್ನಡಿಬೇಕು ಅನ್ನೋಂಥದ್ದಕ್ಕೆ ಈ ಗೀತೆ ಸ್ಫೂರ್ತಿಯಾಗತ್ತೆ. ಎಷ್ಟೋ ಬಾರಿ ಕತ್ತಲು ಕವಿದಾಗಲೂ ಕೂಡ ಬೆಳಕರಿಯುತ್ತೆ ಅನ್ನುವಂಥ ಭರವಸೆ ನಮ್ಮೆಲ್ರಿಗೂ ಇರಬೇಕು. ಅಂಥದ್ದೊಂದು ಭರವಸೆ ಈ ಗೀತೆಯಲ್ಲಿ ನಾವು ಕಾಣಬಹುದು. ಇದೀಗ ಕೇಳೋಣ ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ ಈ ಭಾವಗೀತೆ.

0: ಮಧುರವಾದಂತಹ ಭಾವಗೀತೆಗಳನ್ನು ಭಾವತರಂಗ ಕಾರ್ಯಕ್ರಮದಲ್ಲಿ ಈವರೆಗೂ ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ, ಇದೀಗ ಸೇವಾ ಮಾಹಿತಿ.
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟುಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
2: ಸೂರ್ಯ ಬಂದನೆ
4: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
2: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
5: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
6: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ್ಯ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
2: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
5: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
0: ಕೇಳಿದ್ರೆ ಈ ಬೆಳಿಗ್ಗೆ 8:30 ಆಕಾಶವಾಣಿಗೆ 90 ವರ್ಷಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಬಾನುಲಿ ನೆನಪಿನಂಗಳ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಏನಿದು ನೇರ ಫೋನಿನ ಕಾರ್ಯಕ್ರಮ ಕಾಯ್ತಾ ಇರಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಪ್ರಸಾರ ಆಗೋದು 8:30.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ಗೌರಕ್ಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗುವುದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಕೆಳಗಿರೆ ಹಾಗೆ ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ 5:30 ಕಥೆ ಕೇಳಿ ವಾಟ್ಸಪ್ ಸಂದೇಶದಲ್ಲಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ಕಾರ್ಯಕ್ರಮ ಮೂಡಿಬರಲಿದೆ. ತಪ್ಪದೇ ಕೇಳಿ 5:30 ಕಥೆ ಕೇಳಿ ವಾಟ್ಸಪ್ ಸಂದೇಶದಲ್ಲಿ ಕಥೆ ಮುಂದುವರಿಸಿ. ಸೇವಾ ಮಾಹಿತಿ ಪ್ರಸಾರವಾಯಿತು ಆಕಾಶವಾಣಿ ಚಿತ್ರದುರ್ಗ. ಸಮಯ ಆಗ್ತಾ ಇದೆ 7:35. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹ ಪ್ರಸಾರದಲ್ಲಿ.
5: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 5 ರಾಷ್ಟ್ರಗಳ ಪ್ರವಾಸದಲ್ಲಿ 2ನೇ ಹಂತದಲ್ಲಿ ನೆದರ್ಲ್ಯಾಂಡ್ಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. 2047 ಮಾದಕ ವಸ್ತು ಮುಕ್ತ ಭಾರತ ನಿರ್ಮಾಣ ಮಾಡುವ ಗುರಿ ಸಚಿವ ಅಮಿತ್ ಶಾ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಸಿಕ್ಕಿಂ ಪ್ರವಾಸ, ರಾಜ್ಯೋತ್ಸವದಲ್ಲಿ ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದ ಲಖನೌ ಸೂಪರ್ ಜೈಂಟ್ಸ್. ವಾರ್ತೆಗಳ ವಿವರ. ಐರೋಪ್ಯ ರಾಷ್ಟ್ರಗಳೊಂದಿಗೆ ಭಾರತದ ಕಾರ್ಯತಂತ್ರ ಮತ್ತು ಆರ್ಥಿಕ ಸಂಬಂಧಗಳನ್ನು ಗಾಢವಾಗಿಸುವ ಗುರಿ ಹೊಂದಿರುವ 5 ರಾಷ್ಟ್ರಗಳ ಪ್ರವಾಸದ 2ನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ತಡರಾತ್ರಿ ನೆದರ್ಲ್ಯಾಂಡ್ಸ್ಗೆ ಆಗಮಿಸಿದ್ದಾರೆ. ಆಮ್ಸ್ಟರ್ಡಾಮ್ ವಿಮಾನ ನಿಲ್ದಾಣದಲ್ಲಿ ಮೋದಿಯವರನ್ನು ಡಚ್ ವಿದೇಶಾಂಗ ಸಚಿವ ಟಾಮ್ ಬೆರೆಂಟ್ ಸೆನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಸಂಕ್ಷಿಪ್ತ ವಾಸ್ತವ್ಯದ ನಂತರ ಪ್ರಧಾನಿ ನೆದರ್ಲ್ಯಾಂಡ್ಸ್ ತಲುಪಿದರು. ಇದಕ್ಕೂ ಮುನ್ನ ಅವರು ಅಬುಧಾಬಿಯಲ್ಲಿ ಯುಎಇ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ಮಾತುಕತೆಯನ್ನು ನಡೆಸಿದರು. ಹೇಗ್ ಹೋಟೆಲ್ನಲ್ಲಿ ಭಾರತೀಯ ಮೂಲವಾಸಿಗಳು ಪ್ರಧಾನಿಯವರನ್ನು ಸಾಂಸ್ಕೃತಿಕ ಮತ್ತು ಸಂಗೀತದ ಪ್ರದರ್ಶನದೊಂದಿಗೆ ಭವ್ಯವಾಗಿ ಸ್ವಾಗತಿಸಿದರು. ಡಚ್ ಪಡೆಗಳು ಸಹ ಪ್ರಧಾನಿಯವರನ್ನು ವೇದ್ಯುಕ್ತವಾಗಿ ಬರಮಾಡಿಕೊಂಡವು. ತಮ್ಮ ಪ್ರವಾಸದ ಸಮಯದಲ್ಲಿ ಪ್ರಧಾನಿಯವರು ಡಚ್ ಪ್ರಧಾನಿ ರಾಬ್ ಜೆಟನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಅಲ್ಲಿನ ದೊರೆ ಮತ್ತು ರಾಣಿಯನ್ನು ಕೂಡ ಅವರು ಭೇಟಿ ಮಾಡಲಿದ್ದಾರೆ. ಈ ಭೇಟಿಯು ದ್ವಿಪಕ್ಷೀಯ ಸಂಬಂಧಗಳನ್ನು ಮೀರಿ ಮಹತ್ವದ್ದಾಗಿದೆ ಮತ್ತು ಇತ್ತೀಚೆಗೆ ಮುಕ್ತಾಯಗೊಂಡ ಭಾರತ ಐರೋಪ್ಯ ಮುಕ್ತ ವ್ಯಾಪಾರ ಒಪ್ಪಂದದ ನಂತರ ವಿಶಾಲವಾದ ಭಾರತ ಯುರೋಪ್ ಸಂಬಂಧಗಳನ್ನು ರೂಪಿಸುವ ನಿರೀಕ್ಷೆ ಇದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಪ್ರಮುಖ ಡಚ್ ಕಂಪನಿಗಳ ಸಿಇಒಗಳನ್ನು ಕೂಡ ಭೇಟಿ ಮಾಡಲಿದ್ದಾರೆ. ವಿಶೇಷವಾಗಿ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಹಲವಾರು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ವ್ಯಾಪಾರ ದೃಷ್ಟಿಕೋನದಿಂದ ನೆದರ್ಲ್ಯಾಂಡ್ಸ್ ಭಾರತದ ಪ್ರಮುಖ ಆರ್ಥಿಕ ಪಾಲುದಾರ ದೇಶವಾಗಿದೆ. ಎರಡೂ ದೇಶಗಳು ನೀರು ನಿರ್ವಹಣೆ, ನವೀಕರಿಸಬಹುದಾದಂತಹ ಇಂಧನ, ಹಸಿರು ಜಲಜನಕ, ಆರ್ಥಿಕತೆ, ಕೃಷಿ ತಂತ್ರಜ್ಞಾನ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಬಲವಾದ ಪಾಲುದಾರಿಕೆ ಮತ್ತು ಸಹಕಾರವನ್ನು ಹೊಂದಿವೆ. ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ತಮ್ಮ 5 ರಾಷ್ಟ್ರಗಳ ಪ್ರವಾಸದ 3ನೇ ಹಂತದಲ್ಲಿ ನಾಳೆ ಸ್ವೀಡನ್ನ ಗೋತೆನ್ಬರ್ಗ್ಗೆ ಪ್ರಯಾಣ ಮಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಸ್ವೀಡಿಷ್ನ ಉಲ್ಫ್ ಕ್ರಿಸ್ಟನ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೇಯನ್ ಅವರೊಂದಿಗೆ ಪ್ರಮುಖ ಪ್ಯಾನ್ ಯುರೋಪಿಯನ್ ವ್ಯಾಪಾರ ನಾಯಕರ ವೇದಿಕೆಯಾದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4ನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೋಮವಾರ ನಾರ್ವೆಗೆ ತಲುಪಲಿದ್ದು 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಮತ್ತು ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಅವರು ದೊರೆ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ಪ್ರಧಾನಿ

0: ಜೋನಾಸ್ ಗಹರ್ ಸ್ಟೋರೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾರ್ವೇಜಿಯನ್ ಪ್ರಧಾನಿಯೊಂದಿಗೆ ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಮಂಗಳವಾರ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಲಿದ್ದಾರೆ. ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ, ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫ್ರೆಡ್ರಿಕ್ಸನ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟ್ಟೆರಿ ಓರ್ಪೋ, ಐಸ್ಲ್ಯಾಂಡ್ ಪ್ರಧಾನಿ ಕ್ರೆಸ್ಟುನ್ ಫ್ರಾಸ್ಟಾ ಡೊಟ್ಟಿರ್ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಶೃಂಗಸಭೆಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸಂಬಂಧದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಹಸಿರು ಪರಿವರ್ತನೆ ಮತ್ತು ನವೀಕರಿಸಬಹುದಾದಂತಹ ಇಂಧನ, ಸುಸ್ಥಿರತೆ, ನೀಲಿ ಆರ್ಥಿಕತೆ, ರಕ್ಷಣೆ, ಬಾಹ್ಯಾಕಾಶ ವಲಯದಲ್ಲಿ ವಿಭಿನ್ನ ಕಾರ್ಯತಂತ್ರದ ಆಯಾಮವನ್ನು ನೀಡುತ್ತದೆ. ತಮ್ಮ ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿಯವರು ಮಂಗಳವಾರ ಇಟಲಿ ತಲುಪಲಿದ್ದಾರೆ. ಅವರು ಇಟಲಿ ಅಧ್ಯಕ್ಷ ಸೆರ್ಗಿಯೋ ಮಟ್ಟರೆಲ್ಲಾ ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ಪ್ರಧಾನಿ ಜಾರ್ಜಿಯೋ ಮೆಲೋನಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ದೇಶವಾಸಿಗಳಿಗೆ ಸುಲಭ ವ್ಯಾಪಾರ ಮತ್ತು ಸುಲಭ ಜೀವನವನ್ನು ಸುಧಾರಿಸುವ ಸರ್ಕಾರದ ಬದ್ಧತೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪುನರುಚ್ಚರಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಅವರು ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ವಿದೇಶ ಪ್ರಯಾಣದ ಮೇಲೆ ಸೆಸ್ ತೆರಿಗೆ ಅಥವಾ ಸರ್ಚಾರ್ಜ್ ವಿಧಿಸುವ ಕುರಿತಾದಂತಹ ಮಾಧ್ಯಮ ವರದಿಯನ್ನು ನರೇಂದ್ರ ಮೋದಿಯವರು ತಳ್ಳಿಹಾಕಿದ್ದಾರೆ. ಈ ವರದಿ ಸಂಪೂರ್ಣವಾಗಿ ಅವಾಸ್ತವದಿಂದ ಕೂಡಿದೆ, ಅದರಲ್ಲಿ ಸ್ವಲ್ಪವೂ ಸತ್ಯವಿಲ್ಲ. ವಿದೇಶ ಪ್ರಯಾಣದ ಮೇಲೆ ಅಂತಹ ಯಾವುದೇ ನಿರ್ಬಂಧಗಳನ್ನು ವಿಧಿಸುವ ಪ್ರಶ್ನೆಯೇ ಇಲ್ಲ ಎಂದು ಅವರು ಪುನರುಚ್ಚರಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ 2047 ವೇಳೆಗೆ ಮಾದಕ ವಸ್ತು ಮುಕ್ತ ಭಾರತ ನಿರ್ಮಾಣ ಮಾಡುವ ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಭಾರತೀಯ ಭದ್ರತಾ ಸಂಸ್ಥೆಗಳು ಮಾದಕ ದ್ರವ್ಯ ಜಾಲಗಳನ್ನು ನಿರ್ಮೂಲನೆ ಮಾಡಲು ಮಾರ್ಗಸೂಚಿ ಸಿದ್ದಪಡಿಸಿವೆ. ಈ ಉದ್ದೇಶಕ್ಕಾಗಿ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿವೆ ಎಂದಿದ್ದಾರೆ. ನವದೆಹಲಿಯಲ್ಲಿ ಆರ್ಎನ್ ಕಾವು ಸ್ಮಾರಕ ಉಪನ್ಯಾಸ ನೀಡಿದ ಗೃಹ ಸಚಿವರು, ಮಾದಕ ವಸ್ತು ಕಳ್ಳ ಸಾಗಣೆ ಕೇವಲ ಕಾನೂನು ಮತ್ತು ಸುವ್ಯವಸ್ಥೆಯ ಸಮಸ್ಯೆಯಲ್ಲ, ಬದಲಾಗಿ ಸಮಾಜ ಮತ್ತು ಭವಿಷ್ಯದ ಪೀಳಿಗೆಯ ಮೇಲೆ ದೀರ್ಘಕಾಲೀನ ಪರಿಣಾಮ ಬೀರುವ ಸಮಸ್ಯೆಯಾಗಿದೆ ಎಂದು ಹೇಳಿದ್ದಾರೆ. ಭಯೋತ್ಪಾದಕ ಮತ್ತು ಅಪರಾಧ ಜಾಲಗಳಿಗೆ ಹಣಕಾಸು ಒದಗಿಸಲು ಮಾದಕ ವಸ್ತುಗಳ ಹಣವನ್ನು ಬಳಸಲಾಗುತ್ತಿದೆ. ಮಾದಕ ವಸ್ತು ದುರುಪಯೋಗದಿಂದ ಉಂಟಾಗುವ ದೀರ್ಘಕಾಲೀನ ಹಾನಿ ಹೆಚ್ಚಾಗಿ ಗಮನಕ್ಕೆ ಬರುವುದಿಲ್ಲ ಎಂದು ಹೇಳಿದ್ದಾರೆ. ಕಳೆದ 2 ಸ್ನೇಹಪರ ರಾಷ್ಟ್ರಗಳ ಸಹಕಾರದೊಂದಿಗೆ ಭಾರತವು 40 ಹೆಚ್ಚು ಅಂತಾರಾಷ್ಟ್ರೀಯ ಅಪರಾಧಿಗಳನ್ನು ಯಶಸ್ವಿಯಾಗಿ ಮರಳಿ ಸ್ವದೇಶಕ್ಕೆ ಕರೆತಂದಿದೆ. ಮಾದಕ ವಸ್ತುಗಳ ವಿರುದ್ಧದ ಹೋರಾಟವು ರಾಷ್ಟ್ರೀಯ ಭದ್ರತೆಗೆ ಅಪಾಯ ಎಂದು ಹೇಳಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಸಿಕ್ಕಿಂಗೆ ಭೇಟಿ ನೀಡಲಿದ್ದಾರೆ. ಉಪರಾಷ್ಟ್ರಪತಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅವರ ಮೊದಲ ಸಿಕ್ಕಿಂ ಭೇಟಿ ಇದಾಗಿದೆ. ಭೇಟಿಯ ಸಮಯದಲ್ಲಿ ಉಪರಾಷ್ಟ್ರಪತಿಯವರು ಗ್ಯಾಂಗ್ಟಾಕ್ನ ಮನನ್ ಕೇಂದ್ರದಲ್ಲಿ ನಡೆಯಲಿರುವ ಸಿಕ್ಕಿಂ ರಾಜ್ಯೋತ್ಸವ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸಿಕ್ಕಿಂನ ರಾಜ್ಯಪಾಲರು, ಮುಖ್ಯಮಂತ್ರಿ ಸೇರಿದಂತೆ ಕೇಂದ್ರ ಸಚಿವರು ಭಾಗಿಯಾಗುವ ನಿರೀಕ್ಷೆ ಇದೆ. ಸರ್ಕಾರಿ ಸ್ವಾಮ್ಯದ ತೈಲ ಮಾರಾಟ ಕಂಪನಿಗಳು ದೇಶದಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಪ್ರತಿ ಲೀಟರ್ಗೆ 3 ಹೆಚ್ಚಿಸಿದ್ದು ಪರಿಷ್ಕೃತ ದರಗಳು ನಿನ್ನೆಯಿಂದ ಜಾರಿಯಾಗಿವೆ. ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಹೆಚ್ಚಳವನ್ನು ಕಂಡಿದೆ. ಉತ್ಪಾದನಾ ವೆಚ್ಚ ಏರಿಕೆಯಿಂದ ಸರ್ಕಾರಿ ತೈಲ ಕಂಪನಿಗಳು ನಷ್ಟ ಅನುಭವಿಸುತ್ತಿರುವ ಕಾರಣ ದರ ಪರಿಷ್ಕರಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಪ್ರಸ್ತುತ ಪೆಟ್ರೋಲ್ ದರ ಲೀಟರ್ಗೆ 106.21 ಆಗಿದೆ ಹಾಗೂ ಡೀಸೆಲ್ ದರ 94.10 ಏರಿಕೆಯಾಗಿದೆ. ಸಿಎನ್ಜಿ ದರ ಕೆಜಿಗೆ 94 ಹೆಚ್ಚಳವಾಗಿದೆ. ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರು ಸಂಸತ್ತಿನ ಮಹಿಳಾ ಸಬಲೀಕರಣ ಸಮಿತಿಯನ್ನು ರಚಿಸಿದ್ದಾರೆ. ಲೋಕಸಭೆಯ ಬಿಜೆಪಿ ಸಂಸದೆ ಡಾಕ್ಟರ್ ದಗ್ಗುಬಾಟಿ ಪುರಂದೇಶ್ವರಿ ಅವರನ್ನು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಲೋಕಸಭೆಯಿಂದ 18 ಸದಸ್ಯರು ಮತ್ತು ರಾಜ್ಯಸಭೆಯಿಂದ 10 ಸದಸ್ಯರನ್ನು ಈ ಸಮಿತಿ ಒಳಗೊಂಡಿದೆ. ಕೆಳಮನೆಯ ಸದಸ್ಯರಲ್ಲಿ ಹೇಮಾ ಮಾಲಿನಿ, ಹರ್ಸಿಪ್ರೀತ್ ಕೌರ್ ಬಾದಲ್ ಮತ್ತು ಇಕ್ರಾ

0: ಚೌಧರಿ ಸಮಿತಿಯ ಸದಸ್ಯರಾಗಿದ್ದಾರೆ. ರಾಜ್ಯಸಭೆಯಿಂದ ಸುಧಾಮೂರ್ತಿ, ಪಿಟಿ ಉಷಾ ಮತ್ತು ಸ್ವಾತಿ ಮಲಿವಾಲ್ ಅವರಿಗೆ ಅವಕಾಶ ದೊರೆತಿದೆ. ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಆತಿಥೇಯ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. 188 ರನ್ಗಳ ಗುರಿ ಬೆನ್ ಹತ್ತಿದಂತಹ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು 3 ವಿಕೆಟ್ಗಳನ್ನು ಕಳೆದುಕೊಂಡು ಗೆಲುವಿನ ನಗೆಯನ್ನು ಬೀರಿತು. ಮಿಚೆಲ್ ಮಾರ್ಷ್ ಅವರು ಕೇವಲ 38 ಎಸೆತಗಳಲ್ಲಿ 90 ರನ್ಗಳ ಅದ್ಭುತ ಇನ್ನಿಂಗ್ಸ್ನ ನೆರವಿನಿಂದ 16.4 ಓವರ್ಗಳಲ್ಲಿ ಗೆಲುವಿನ ಗಡಿಯನ್ನು ತಲುಪಿದರು. ಮಾರ್ಷ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಇದಕ್ಕೂ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ಗಳಿಗೆ 187 ರನ್ ಗಳಿಸಿದ್ದು ಕಾರ್ತಿಕ್ ಶರ್ಮಾ 71 ರನ್ ಗಳಿಸಿದರು. ಲಕ್ನೋ ಸೂಪರ್ ಜೈಂಟ್ಸ್ ಪರ ಆಕಾಶ್ ಮಹಾರಾಜ್ ಸಿಂಗ್ 3 ವಿಕೆಟ್ಗಳನ್ನು ಉರುಳಿಸಿದರು. ಈ ಗೆಲುವಿನ ನಂತರವೂ ಲಕ್ನೋ ಸೂಪರ್ ಜೈಂಟ್ಸ್ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ ಮತ್ತು ಈಗಾಗಲೇ ಪ್ಲೇ ಆಫ್ನಿಂದ ಹೊರಬಿದ್ದಿದೆ. ಮತ್ತೊಂದೆಡೆ ಚೆನ್ನೈ ಸೂಪರ್ ಕಿಂಗ್ಸ್ 6ನೇ ಸ್ಥಾನದಲ್ಲಿದೆ ಮತ್ತು ಅಗ್ರ 4ನೇ ಸ್ಥಾನಕ್ಕೆ ಪ್ರವೇಶಿಸುವ ಉತ್ಸುಕದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 5 ರಾಷ್ಟ್ರಗಳ ಪ್ರವಾಸದಲ್ಲಿ 2ನೇ ಹಂತದಲ್ಲಿ ನೆದರ್ಲ್ಯಾಂಡ್ಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. 2047ರ ವೇಳೆಗೆ ಮಾದಕ ವಸ್ತು ಮುಕ್ತ ಭಾರತ ನಿರ್ಮಾಣ ಮಾಡುವ ಗುರಿ ಸಚಿವ ಅಮಿತ್ ಶಾ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಸಿಕ್ಕಿಂ ಪ್ರವಾಸ, ರಾಜ್ಯೋತ್ಸವದಲ್ಲಿ ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ಟ್ಯೂನ್ ಮಾಡಿ 102.6 ಮೆಗಾಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನು ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 7:25:25. ಇದೀಗ ಆಯುರ್ಧಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗವಹಿಸ್ತಾರೆ ಡಾಕ್ಟರ್ ಪ್ರಭು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ.
2: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
3: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಭು, ಎಂಎಸ್ ಹಿರಿಯ ವೈದ್ಯಾಧಿಕಾರಿಗಳು, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನನ್ನಿವಾಳ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಕೇಳುವರೆ ನಮಸ್ಕಾರ. ಇಂದಿನ ವಿಷಯ ಆಮ್ಲಪಿತ್ತಕ್ಕೆ ಸರಳ ಆಯುರ್ವೇದ ಪರಿಹಾರಗಳು ಎಂಬುದರ ಬಗ್ಗೆ ತಿಳಿಯೋಣ. ಆಮ್ಲಪಿತ್ತ ಎಂದರೆ ಗ್ಯಾಸ್ಟ್ರಿಕ್ ಎಂದು ಆಡುಭಾಷೆಯಲ್ಲಿ ಹೇಳುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅತಿಯಾಗಿ ಹೆಚ್ಚುತ್ತಿರುವ ಮತ್ತು ಸಾಮಾನ್ಯ ತೊಂದರೆ ಎಂದು ನಿರ್ಲಕ್ಷಿಸಲು ಸಾಧ್ಯವಾಗದ ಜೀರ್ಣಾಂಗ ವ್ಯೂಹದ ತೊಂದರೆ ಎಂದರೆ ಆಮ್ಲಪಿತ್ತ. ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಎಂದು ಕರೆಯಲ್ಪಡುವ ಇದು ಎಲ್ಲಾ ವಯಸ್ಸಿನವರಲ್ಲಿಯೂ ಕಂಡುಬರುತ್ತದೆ. ಇದು ಹೊಟ್ಟೆಯಲ್ಲಿ ಆಮ್ಲವನ್ನು ಸ್ರವಿಸುವ ಪ್ರಕ್ರಿಯೆ ಮತ್ತು ಹೊಟ್ಟೆಯನ್ನು ರಕ್ಷಿಸುವ ಕಾರ್ಯವಿಧಾನಗಳ ನಡುವಿನ ಅಸಮತೋಲನದಿಂದ ಉಂಟಾಗುತ್ತದೆ. ಜಠರವು ಜೀರ್ಣಕ್ರಿಯೆಗಾಗಿ ಆಮ್ಲವನ್ನು ಸ್ರವಿಸುತ್ತದೆ, ಆದರೆ ಅದು ಅತಿಯಾದಾಗ ಆಮ್ಲಪಿತ್ತ ಉಂಟಾಗುತ್ತದೆ. ಮಾನವನ ಮನಸ್ಸಿಗೂ ಜೀರ್ಣಾಂಗ ವ್ಯೂಹಕ್ಕೂ ಮೆದುಳಿನಿಂದ ಬರುವ ನರಗಳ ಸಂಬಂಧವಿದೆ. ಈ ಮಾತು ಅಸಂಬದ್ಧ ಎನಿಸಿದರೂ ಮನಸ್ಸಿಗೆ ಬೇಸರವಾದಾಗ ಪದೇ ಪದೇ ಮಲ ವಿಸರ್ಜನೆಗೆ ಹೋಗುವುದು, ಕೆಲ ಮಾನಸಿಕ ರೋಗಗಳಲ್ಲಿ ಅತಿಯಾಗಿ ತಿನ್ನುವ ಅಥವಾ ಊಟವನ್ನೇ ಬೇಡ ಎನ್ನುವ ಇತ್ಯಾದಿಗಳನ್ನು ಗಮನಿಸಿದಾಗ ಮನಸ್ಸಿಗೂ ಜೀರ್ಣಾಂಗ ವ್ಯೂಹಕ್ಕೂ ಇರುವ ಸಂಬಂಧ ಮನದಟ್ಟವಾಗುತ್ತದೆ. ನಮ್ಮ ದಿನನಿತ್ಯದ ಜೀವನ ಕ್ರಮದಲ್ಲಿ ಒತ್ತಡವನ್ನು ಮೈಗೂಡಿಸಿಕೊಂಡಿದ್ದರೆ ಇದು ಮಾನಸಿಕ ನೆಮ್ಮದಿ ಹಾಳಾಗುತ್ತದೆ. ಅಂತಹ ಮನುಷ್ಯನ ಜೀರ್ಣಾಂಗ ವ್ಯೂಹದ ಕಾರ್ಯಕ್ಷಮತೆ ಕುಂಠಿತವಾಗುತ್ತದೆ. ಮಾನಸಿಕ ಒತ್ತಡ ಹೆಚ್ಚಾದಾಗ ಮೆದುಳಿನ ನರಗಳು ಅಸಿಡಿಕ್ ಉತ್ಪತ್ತಿ ಮಾಡುವ ಜೀವಕೋಶಗಳನ್ನು ಪ್ರಚೋದಿಸಿ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹೆಚ್ಚಿಸುತ್ತದೆ. ಈ ರೀತಿಯ ಆಮ್ಲೀಯ ಗುಣಗಳು ಹೆಚ್ಚಾದಾಗ ಜೀವಕೋಶಗಳಲ್ಲಿ ಮುಖ್ಯವಾಗಿ ರಕ್ತ ಸಂಚಾರ ಕಡಿಮೆಯಾಗುತ್ತದೆ. ಇದರಿಂದ ಜಠರದ ಜೀವಕೋಶಗಳ ಉತ್ಪತ್ತಿ ಕಡಿಮೆಯಾಗುತ್ತದೆ. ಮನಸ್ಸು ಎನ್ನುವುದು ದೇಹದ ಚಲನಶಕ್ತಿ. ದೇಹವು ಮನಸ್ಸಿನ ಕನ್ನಡಿ. ಮನಸ್ಸು ಶಾಂತವಾಗಿದ್ದರೆ ದೇಹವು ಆರೋಗ್ಯದಿಂದಿರಲು ಸಹಕರಿಸುತ್ತದೆ. ಆಮ್ಲಪಿತ್ತದ ಮೂಲ ಕಾರಣಗಳನ್ನು ಅವಸರ ಜೀವನಶೈಲಿ, ಅತಿ ಚಿಂತೆ ಮತ್ತು ಅಸಮತೋಲನ ಆಹಾರ ಎಂದು ಸಂಕ್ಷೇಪಿಸಬಹುದು. ಆಮ್ಲಪಿತ್ತದ ಪ್ರಮುಖ ಕಾರಣಗಳು ಯಾವುವೆಂದರೆ, ಮೊದಲನೆಯದು ಆಹಾರದ ಅಭ್ಯಾಸಗಳು. ಅತಿಯಾದ ಮಸಾಲೆ, ಉಪ್ಪು, ಹುಳಿ ಮತ್ತು ಎಣ್ಣೆಯುಕ್ತ ಆಹಾರಗಳ ಸೇವನೆ, ಪದೇ ಪದೇ ಟೀ, ಕಾಫಿ ಮತ್ತು ಹುಳಿ ಬರಿಸಿದ ಆಹಾರಗಳನ್ನು ಹೆಚ್ಚಾಗಿ ಸೇವಿಸುವುದು.

0: ಎರಡನೇ ಅದು ಜೀವನ ಶೈಲಿ. ಅನಿಯಮಿತ ಊಟದ ಸಮಯ, ಊಟ ಬಿಡುವುದು, ತಡರಾತ್ರಿ ಊಟ ಮತ್ತು ತಿಂದ ತಕ್ಷಣ ಮಲಗುವುದು. ಮೂರನೆಯದು ಮಾನಸಿಕ ಅಂಶಗಳು, ಒತ್ತಡ, ಆತಂಕ, ಕೋಪ ಮತ್ತು ಭಯ. ಇತರೆ ಅಂಶಗಳಾದ ಮದ್ಯಪಾನ, ಧೂಮಪಾನ ಮತ್ತು ನೋವು ನಿವಾರಕ ಮಾತ್ರೆಗಳ ಅತಿಯಾದ ಸೇವನೆ, ಇವೆಲ್ಲ ಕಾರಣಗಳಿಂದ ದೇಹದಲ್ಲಿ ಪಿತ್ತದೋಷವನ್ನು ಹೆಚ್ಚಿಸಿ ಎದೆಯುರಿ, ಉಳಿತೇಗು ಮತ್ತು ವಾಕರಿಕೆ ಮುಂತಾದ ಆಮ್ಲಪಿತ್ತದ ಲಕ್ಷಣಗಳಿಗೆ ಕಾರಣವಾಗುತ್ತದೆ. ಆಯುರ್ವೇದದಲ್ಲಿ ಚಿಕಿತ್ಸೆಯ ಮುಖ್ಯ ಗುರಿ ಪಿತ್ತವನ್ನು ಶಾಂತಗೊಳಿಸುವುದು ಮತ್ತು ರೋಗಕ್ಕೆ ಕಾರಣವಾಗುವ ಅಂಶಗಳನ್ನು ನಿಯಂತ್ರಿಸುವುದು ಮೊದಲ ಹಂತ. ಪಿತ್ತವನ್ನು ಶಾಂತಗೊಳಿಸಲು ಮುಂಜಾನೆ ಎಳನೀರು ಅಥವಾ ಬೆಲ್ಲ ಬೆರೆಸಿದ ಕಷಾಯ ಕುಡಿಯುವುದು ಉತ್ತಮ. ಬೆಳಗಿನ ಲಘು ಉಪಹಾರವಾಗಿ ಬಾರ್ಲಿ ಗಂಜಿ ಅಥವಾ ಭತ್ತದ ಅರಳಿನ ಗಂಜಿ, ದಾಳಿಂಬೆ ಅಥವಾ ಮೂಸಂಬಿ ಹಣ್ಣುಗಳು ಮತ್ತು ಒಂದು ಕಪ್ ಉಗುರು ಬೆಚ್ಚನೆಗಿನ ಹಾಲು ಸೇವನೆ ಮಾಡುವುದು ಉತ್ತಮ. ಮಧ್ಯಾಹ್ನದ ಊಟವಾಗಿ ಹಳೆಯ ಅಕ್ಕಿ, ಗೋಧಿ ಅಥವಾ ಬಾರ್ಲಿಯನ್ನ, ಹೆಸರುಬೇಳೆ ಸಾರು, ಬೂದುಗುಂಬಳ ಅಥವಾ ಹಾಗಲಕಾಯಿ ಪಲ್ಯ, ಸೌತೆಕಾಯಿ ಸಲಾಡ್, ಪಿತ್ತವನ್ನು ಕಡಿಮೆ ಮಾಡಲು ಸ್ವಲ್ಪ ತುಪ್ಪವನ್ನು ಕೂಡ ಬಳಸಬಹುದು. ರಾತ್ರಿಯ ಊಟ ಮಸಾಲೆರಹಿತವಾಗಿ ತರಕಾರಿ ಸೂಪು ಮತ್ತು ಅಥವಾ ಸೊಪ್ಪು ಅಥವಾ ಹಳೆ ಅಕ್ಕಿಯನ್ನ ಬಿಸಿನೀರು ಕುಡಿಯುವುದು ಒಳ್ಳೆಯದು. ರಾತ್ರಿ 8 ಗಂಟೆಯ ಮೊದಲು ಆಹಾರ ಸೇವಿಸಿ ಊಟವಾದ ತಕ್ಷಣ ಮಲಗಬಾರದು. ಪಿತ್ತ ದೋಷವನ್ನು ಶಾಂತಗೊಳಿಸಲು ಮತ್ತು ಮಾನಸಿಕ ವಿಶ್ರಾಂತಿಯನ್ನು ಉತ್ತೇಜಿಸಲು ಯೋಗ ಮತ್ತು ಪ್ರಾಣಾಯಾಮವನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಬಹುದು. ಅಸೂಯೆ, ಭಯ ಮತ್ತು ಕೋಪದಂತಹ ಮಾನಸಿಕ ಅಂಶಗಳು ಪಿತ್ತದೋಷದ ಹೆಚ್ಚಳಕ್ಕೆ ಕಾರಣವಾಗುವುದರಿಂದ ದೈನಂದಿನ ಧ್ಯಾನವು ಒಂದು ಪ್ರಮುಖ ತಡೆಗಟ್ಟುವ ಕ್ರಮವಾಗಿದೆ. ಮೇಲೆ ತಿಳಿಸಲಾದ ಎಲ್ಲ ಅಂಶಗಳು ಆರಂಭಿಕ ಮತ್ತು ಅಲ್ಪ ಲಕ್ಷಣಗಳುಳ್ಳ ಅವಸ್ಥೆಯಲ್ಲಿ ಅಳವಡಿಸಿಕೊಳ್ಳಬಹುದಾಗಿದೆ. ಗಂಭೀರ ಲಕ್ಷಣಗಳು ಇದ್ದಲ್ಲಿ ಹತ್ತಿರದ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ವೈದ್ಯರನ್ನು ಸಂಪರ್ಕಿಸಬಹುದು. ಧನ್ಯವಾದಗಳು.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಪ್ರಸಾರವಾಯಿತು. ಭಾಗವಹಿಸಿ ಮಾಹಿತಿ ನೀಡಿದವರು ಡಾಕ್ಟರ್ ಪ್ರಭು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. ಆಕಾಶವಾಣಿ ಚಿತ್ರದುರ್ಗ. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ, ಜೊತೆ ಜೊತೆಗೆ ಪದದ ಸುಳಹನ್ನು ಕೂಡ ನಾನು ಕೊಡೋದಕ್ಕೆ ತಯಾರಾಗಿದ್ದೇನೆ. ಅದಕ್ಕಿಂತ ಮುಂಚೆ ಕೆಲವು ಪ್ರಕಟಣೆಗಳನ್ನು ಕೇಳಿಬರೋಣ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಹಿಂಗ್ಯಾಕ ಯವ್ವ ನಿನ್ ಕೂಸು ಅಳ್ಳಿಕತ್ತದ? ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
6: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
5: ಎಂಥ ತಪ್ಪ ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು. ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು. ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
7: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
8: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
9: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
8: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಕೇಳಿದ್ರೆ ಮತ್ತೊಂದು ಶನಿವಾರ. ಈ ಶನಿವಾರದ ಈ ಹೊತ್ತಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪದದ ಸುಳುಹನ್ನ ಕೊಡುವಂತಹ ಹೊತ್ತು. ಒಂದಷ್ಟು ನಿಯಮಗಳು ಅನ್ವಯಿಸ್ತವೆ ಈ ಕಾರ್ಯಕ್ರಮಕ್ಕೆ. ಒಂದೇ ಸಾಲಿನಲ್ಲಿ ನಿಮ್ಮ ಹೆಸರು, ಊರಿನ ಹೆಸರು ಮತ್ತು ಉತ್ತರ ಕಳಿಸ್ಬೇಕು. ಕನ್ನಡದಲ್ಲೇ ಟೈಪಿಸಿ ಕಳಿಸಿ. ಹಾಗೆ ಉತ್ತರವನ್ನು ತಪ್ಪದೇ ಕಳಿಸ್ಬೇಕು. ಆದರೆ ಉತ್ತರ ಮೊದಲು ಕಳಿಸಿದ್ರೆ ನಾನು ಅಂಥವರ ಸಂದೇಶವನ್ನು ತಗೊಳ್ಳೋದಿಲ್ಲ. ಒಂದೇ ಸಂದೇಶದಲ್ಲಿ ತುಂಬ ಹೆಸರುಗಳನ್ನು ಬರಿತಾ ಹೋಗಬೇಡಿ. ನಿಮ್ಮ ಮನೆತನದ ಹೆಸರನ್ನು ಪ್ರತಿ ಹೆಸರಿಗೂ ಸೇರಿಸ್ತಾ ಹೋಗಬೇಡಿ. 2-3 ಸಂದೇಶಗಳನ್ನು ಖಂಡಿತ ಕಳಿಸ್ಬಿಡಿ ನಮಗೆ. ಸಂದೇಶವನ್ನು ಒಂದೇ ಸಂದೇಶದಲ್ಲಿ ಎಲ್ಲವನ್ನು ಕಳಿಸಿದ್ರೆ ತುಂಬ ಸುಲಭ ಆಗುತ್ತೆ ಓದೋದಕ್ಕೆ. ಸಮಯ ಕೂಡ ನಮಗೆ ಉಳಿತಾಯ ಆಗುತ್ತೆ. ನಿಮಗೆ ಹೆಚ್ಚಿನ ಗೀತೆಗಳನ್ನು ಕೂಡ ಕೇಳಿಸ್ಬಹುದು ಅಥವಾ ಹೆಚ್ಚಿನ ಕೇಳುಗರ ಹೆಸರುಗಳನ್ನು ಕೂಡ ನಮಗೆ ತುಂಬ ಬೇಗ ಓದಲಿಕ್ಕೆ ಸಹಾಯ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ

ಬೇಸಿಕಲಿ ಈ ಸೂಚನೆ ನಿಯಮಗಳು ಅಷ್ಟೆ. ನೀವೆಲ್ಲರೂ ಕೂಡ ಅದನ್ನು ಪಾಲಿಸ್ತೀರಿ ಅಂತ ನಾನು ಭಾವಿಸ್ತೇನೆ. ಪದದ ಸುಳುಹನ್ನು ಕೊಡೋದಕ್ಕೆ ನಾನು ತಯಾರಿದ್ದೇನೆ. ಮೊದಲನೇ ಪದದ ಸುಳುಹು ಚೆನ್ನಾಗಿ ಕೇಳಿಸ್ಕೊಳ್ಳಿ. ಇಂದ್ರಿಯಗಳನ್ನು ಗೆದ್ದ ಜೈನ ಸನ್ಯಾಸಿಯನ್ನು ಹೀಗೆ ಕರೆಯಿರಿ, ಎರಡು ಅಕ್ಷರಗಳುಳ್ಳ ಪದ. ಇಂದ್ರಿಯಗಳನ್ನು ಗೆದ್ದ ಜೈನ ಸನ್ಯಾಸಿಯನ್ನು ಹೀಗನ್ನಿ, ಎರಡು ಅಕ್ಷರಗಳುಳ್ಳ ಪದ. ಎರಡನೇ ಪದದ ಸುಳುಹು, ಹುಲ್ಲಿನ ಜಾತಿಗೆ ಸೇರಿದ ಕಾಡಿನಲ್ಲಿ ಗುಂಪಾಗಿ ಬೆಳೆವ ಅತಿ ಎತ್ತರವಾದ ಸಸ್ಯ, ಮೂರು ಅಕ್ಷರಗಳುಳ್ಳ ಪದ. ಹುಲ್ಲಿನ ಜಾತಿಗೆ ಸೇರಿದ ಕಾಡಿನಲ್ಲಿ ಗುಂಪಾಗಿ ಬೆಳೆವ ಅತಿ ಎತ್ತರವಾದ ಸಸ್ಯ, ಮೂರು ಅಕ್ಷರಗಳುಳ್ಳ ಪದ. ಯಾವುದು ಈ ಎರಡು ಪದಗಳು ಅನ್ನುವಂಥದ್ದನ್ನು ನೀವು ನಮಗೆ ವಾಟ್ಸಪ್ ಸಂದೇಶದ ಮೂಲಕ ಉತ್ತರವನ್ನು ಕಳಿಸಿ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9444864420.

ಜಪದಲ್ಲೇ ನಾನು ಕೂಡ ಮುಳುಗೋಗಿದ್ದೆ, ಹಾಗೆ ನೀವೆಲ್ಲರೂ ಕೂಡ ಉತ್ತರ ಕಳಿಸೋದ್ರಲ್ಲಿ ಮುಳುಗಿದ್ರಿ ಅಂತ ನನಗೆ ಗೊತ್ತು. ಮತ್ತೊಂದು ಹಾಡಿನ ಕಾಲಾವಕಾಶ ನಿಮಗಿದೆ, ನೋಡೋಣ ಇವತ್ತು ಅದೆಷ್ಟು ಹೊಸ ಕೇಳುಗರು ನಮ್ಮನ್ನು ತಲುಪ್ತಾರೆ ಅಂತ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640274274027 ನಿಮ್ಮ ಸಂದೇಶಗಳನ್ನು ಕಳುಹಿಸಿ. ಹಾಗೆ ಕೆಳಗರೆ, ಆಕಾಶವಾಣಿಗೆ 90 ವರ್ಷಗಳು, ಈ ಸಂದರ್ಭದಲ್ಲಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಬಾನುಲಿ ನೆನಪಿನಂಗಳ ಅನ್ನುವಂತಹ ಒಂದು ಕಾರ್ಯಕ್ರಮ 8:30 ಗಂಟೆಗೆ ಪ್ರಸಾರ ಆಗುತ್ತೆ, ತಪ್ಪದೆ ಕೇಳಿ ಈ ಕಾರ್ಯಕ್ರಮ ಅಂತ ಹೇಳ್ತಾ, ಇದೀಗ ನನ್ನ ಪ್ರೀತಿಯ ಹುಡುಗಿ ಚಿತ್ರದಿಂದ ಆಯ್ದ ಈ ಸುಮಧುರವಾದಂತಹ ಗೀತೆ ನಿಮ್ಮೆಲ್ಲರಿಗಾಗಿ.

ಕೆಳಗರೆ ಎರಡು ಹಾಡಿನ ಕಾಲಾವಕಾಶ ಕೂಡ ಮುಕ್ತಾಯ ಆಯಿತು. ಯಾರೆಲ್ಲ ಉತ್ತರವನ್ನ ಕಳಿಸಿದ್ದಾರೆ ಸಂದೇಶದ ಮೂಲಕ ಅಂತ ನೋಡುವಂತ ಹೊತ್ತು ಇದೀಗ. ಯಾರೆಲ್ಲ ಕಳಿಸಿದ್ದಾರೆ ನೋಡ್ತಾ ಹೋಗೋಣ. ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ನೇತ್ರ ನಟರ ಚಿತ್ರದುರ್ಗದಿಂದ, ಸೋನು ಚಿತ್ರದುರ್ಗ, ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗೇಂದ್ರ ಗುಂಡಮ್ಮ ದೊಡ್ಡವಳಾರ್ತಿಯಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ಆದಿತ್ಯ ಶಿವಲೀಲಾ ತೇಲಿಯವರು, ಹೊನ್ನೂರಾಲಿ ಹನುಮಂತಾಪುರದಿಂದ ನಳಿನ ಸಣ್ಣಣ್ಣ ಹುರುಳಿಹಳ್ಳಿಯಿಂದ, ನಾಗರಾಜ ರೆಡ್ಡಿ ರಾಮತೀರ್ಥದಿಂದ, ಅನಿತಾ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಚಿತ್ರದುರ್ಗದ ಪಂಡ್ರಳ್ಳಿ ರವಿಯವರು, ನಾಗೇಂದ್ರಪ್ಪ ಉಡೇಮ್ನಿಂದ, ಚಿತ್ರದುರ್ಗದ ಹೊಸದುರ್ಗದ ದಯಾನಂದ, ಡಾಕ್ಟರ್ ಅನನ್ಯ ಅಕುಲ್ ಬಿ ವಿ ಕೆ ಎಸ್ ಲೇಔಟ್ ಚಿತ್ರದುರ್ಗದಿಂದ, ಪ್ರತಿಭಾ ರಾಘವೇಂದ್ರ ಚೋರ್ನೂರಿನಿಂದ, ಯಶೋಧ ಯರಾಳ ನಾಯಕ ಚಿರತಗುಂಡಿನಿಂದ, ಚಿಗಟೇರಿ ಆದಿಶೆಟ್ರು ಬಸವರಾಜ್ ಅವರು, ಸಹನ ಆಚಾರ್ ಸಿರಿಗೆರೆಯಿಂದ, ಸೌಮ್ಯ ಚಿತ್ರದುರ್ಗದಿಂದ, ಶಶಿಕಲಾ ಸಾಯಿನಾಥ್ ಎಂ ಕೆ ಹೆಟ್ಟಿಯಿಂದ, ಎನ್ ಮೋಹನ್ ಕುಮಾರ್ ಹೊಸದುರ್ಗ ತಾಲೂಕು ಎನ್ ಜಿ ಹಳ್ಳಿ ಕಬ್ಬಳ ಗ್ರಾಮದಿಂದ, ಶುಭಾಂಗ್ ಹವೀಶ್ ಬಿ ವಿ ಕೆ ಎಸ್ ಲೇಔಟ್ ಚಿತ್ರದುರ್ಗದಿಂದ, ಉಮಾ ಮೋಹನ್ ಮುರಳಿ ಚಿತ್ರದುರ್ಗದಿಂದ, ಲತಾ ಭಾಸ್ಕರ್ ಚಿತ್ರದುರ್ಗದಿಂದ, ಡಾಕ್ಟರ್ ಎಸ್ ಜಿ ಶಿವಪ್ರಸಾದ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಅನುರಾಧ ತಿಪ್ಪೇಸ್ವಾಮಿ ಶಿಕ್ಷಕಿ ಸಿ ಕೆ ಪುರ ಚಿತ್ರದುರ್ಗದಿಂದ, ರೂಪಮೂರ್ತಿ ಉತ್ತರಾದಿಮಠ ಚಿತ್ರದುರ್ಗದಿಂದ, ಭೀಮಸಮುದ್ರದ ಶಿವ ಸರ್ವೋತ್ತಮ್ ದವಳಗಿರಿ ಬಡಾವಣೆ ಚಿತ್ರದುರ್ಗದಿಂದ, ಗೀತಾ ಶಶಿಧರ್ ಶಿವಗಂಗದಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಮೀನಾ ತಿಪ್ಪೇಸ್ವಾಮಿ ತಳುಕು ಕೋಡಿಹಳ್ಳಿಯಿಂದ, ಚಿಂತನ ಬಾಗಿ ಭಾನುಪ್ರಕಾಶ್ ಅರಸೀಕೆರೆ ತಾಲೂಕು ಯಾವ ಊರು ಓಕೆ ಅಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜ್ಯೋತಿ ಗಿರೀಶ್ ತಕ್ಷತ್ ಕೌಶಿಕ್ ಗಾರೆಹಟ್ಟಿಯಿಂದ, ಕುಮಾರಸ್ವಾಮಿ ಗಾಂಧಿನಗರ ಚಿತ್ರದುರ್ಗನಾ ಓಕೆ, ಸಿರಿಗೌರಿ ಬಸವ ಮಂಟಪ ರಸ್ತೆ ಚಿತ್ರದುರ್ಗದಿಂದ, ಹಂಪಣ್ಣ ನ್ಯಾಮತಿಯಿಂದ, ಅಂಚೆ ಪ್ರಕಾಶ್ ಪಾಲವನಹಳ್ಳಿ ಹಿರಿಯೂರು ತಾಲೂಕಿನಿಂದ, ಟಿ ವಿಜಯಲಕ್ಷ್ಮಿ ಸತೀಶ್ ಪೃಥ್ವಿ ಪೂಜಾ ಬ್ಯಾಂಕ್ ಕಾಲೋನಿಯಿಂದ, ಶೈಲಜಾ ಲೋಕಣ್ಣ ಬಿ ವಿ ಕೆ ಎಸ್ ಲೇಔಟ್ ಚಿತ್ರದುರ್ಗದಿಂದ, ವಿಜಯಲಕ್ಷ್ಮಿ ಎಂ ಕೆ ಹಟ್ಟಿಯಿಂದ, ಚಂದ್ರಶೇಖರ ಹೊನ್ನಗೊಂಡನಹಳ್ಳಿ ಶಿರ ತಾಲೂಕಿನಿಂದ, ಮಂಜುಳಾ ಸಿ ಪ್ರಣವ್ ನಾಯಕನಹಟ್ಟಿಯಿಂದ, ಅನಿತಾ ವೀರೇಶ್ ಸಹ್ಯಾದ್ರಿ ಬಡಾವಣೆ ಚಿತ್ರದುರ್ಗದಿಂದ, ಲೇಖನ ಚಂದ್ರಪ್ಪ ಕಾಲ್ಕೆರೆ ಐ ಯು ಡಿ ಪಿ ಲೇಔಟ್ ಚಿತ್ರದುರ್ಗದಿಂದ, ಡಾಕ್ಟರ್ ನಾಗಭೂಷಣ ಡಿ ಎಂ ಚಿತ್ರದುರ್ಗದಿಂದ, ನಮನ ಗಣೇಶ್ ಕಾರ್ಕಳ ಬಜಿಗೋಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಗೆ ಡಿ ವಿ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಶೀಲಾವತಿ ಚಿಪ್ಪಿನಕೆರೆ ಇಲ್ಲಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಎಮ್ ಆರ್ ಶ್ರೀಕಂಠನ ಅಗ್ರಹಾರ ಮೈಸೂರಿನಿಂದ, ಸರಳಪ್ರಭು ರಂಗನಬಾಗಿಲು ಚಿತ್ರದುರ್ಗದಿಂದ, ಗೋನೂರು ಬೊಮ್ಮೇನಹಳ್ಳಿ ಇಲ್ಲಿಂದ ಜಗದೀಶ್ ಅಂಬಾದೇವಿ ಸಹನ ಮನೋಜ್ ಕುಮಾರ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಒನಕೆ ಒಬ್ಬವನ ತವರೂರು ಗುಡೇಕೋಟೆಯಿಂದ, ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಪ್ರಜ್ವಲ್ ಅವರು, ಲೋಕೇಶ್ ಶಿಕ್ಷಕರು ಹಿರಿಯೂರಿನಿಂದ, ಸ್ವರೂಪ್ ಎನ್ ಧರಣಿ ಚಿತ್ರದುರ್ಗದಿಂದ, ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡರು ರಮೇಶ್ ಅವರು, ಷಡಕ್ಷರ ಪಾಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ, ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಪೂರ್ಣಿಮಾ ಪ್ರಭು ರಾಣೆಬೆನ್ನೂರಿನಿಂದ, ರುಕ್ಮಿಣಿ ಜಯಲಕ್ಷ್ಮೀ ನಾಯ್ಡು ಡಿ ಸಿ ಸಿ ಬ್ಯಾಂಕ್ ಲೇಔಟ್ ಚಿತ್ರದುರ್ಗದಿಂದ, ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಎ ಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ, ಇಂದಿರಾ ಜಯದೇವ ಮೂರ್ತಿ ಕೆಳಗೋಟೆಯಿಂದ, ಆದ್ಯಂತ್ ಮತ್ತು ಹರ್ಷಿತಾ ಬಾಪೂಜಿನಗರ ಚಿತ್ರದುರ್ಗದಿಂದ, ವನಜಾಕ್ಷಿ ನೀರುಬಾವಿ ಸಣ್ಣ ಓಬಯ್ಯ ಕಾನ ಹೊಸಳ್ಳಿಯಿಂದ, ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್ ಸರೋಜಾ ಸಂಜಯ್ ಅವರು, ಹಿರಿಯೂರು ತಾಲೂಕು ಮದ್ದಿಹಳ್ಳಿಯಿಂದ ಎಂ ಪರಮೇಶ್ವರ ಅಕುಲ್ ಅವರು, ಸವಿತಾ ದೇವರಾಜ್ ನಚಿಕೇತ್ ಹೃತಿಕ್ ಕೆಳಗೋಟೆಯಿಂದ, ಸವಿತಾ ದೇವರಾಜ್ ಓಕೆ, ಮೀನಾಕ್ಷಿ ಮಲ್ಲಿಕಾರ್ಜುನ ಮತ್ತು

0: ಸ್ವರ್ಣಶ್ರೀ ಬಾಪೂಜಿನಗರ ಚಿತ್ರದುರ್ಗ ಅಂತಿದ್ದಾರೆ. ಹಾಗೆ ಸಾವಿತ್ರಿ ಹಾಸನ ರಾಜಘಟ್ಟದಿಂದ, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಶಿವಮೊಗ್ಗದ ರೋಟರಿ ಜಿ ವಿಜಯಕುಮಾರ್ ಅವರು, ಹಾಗೆ ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗುಂಡಿನಿಂದ, ತರುಣ್ ಮತ್ತು ಸ್ಮಿತಾ ಮಹೇಂದ್ರಕರ್ ರಾಣೆಬೆನ್ನೂರಿನಿಂದ, ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ್, ಯಾರಪ್ಪ ಇದು ಬರೀ ಉತ್ತರವನ್ನು ಕಳಿಸಿ ಹೆಸರನ್ನು ಕಳಿಸದೇ ಇರೋರು, ನಂಬರ್ ಎಂಡಿಂಗ್ ವಿತ್ 5600. ಓಕೆ, ಲೀಲಾ ಉಮೇಶ್ ಲಾವಣ್ಯ ಟೀಚರ್ಸ್ ಕಾಲೋನಿ ಚಿತ್ರದುರ್ಗದಿಂದ, ಮೇನಕಾ ಉಮೇಶ್ ವಿಜ್ಞಾನ ಶಿಕ್ಷಕರು ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ವಿಮಲಾ ಕಡೂರು ಇಲ್ಲಿಂದ, ಪಂಚಾಕ್ಷರಪ್ಪ ಜಿ ಬಿ ಶಿಕ್ಷಕರು ಹಿರಿಯೂರಿನಿಂದ, ವಿಮಲಾ ಅವರು ಹೊಸ ಕೇಳುಗರು ಅಂತ ಭಾವಿಸ್ತೇನೆ, ಧನ್ಯವಾದಗಳು. ಸಿ ಎಲ್ ಉಮಾ ಮಹೇಶ್ವರಿ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ, ಹಾಸನಿ ಶಾಂತಿನಿ ಹಾಸನದಿಂದ, ಅಶ್ವಿನಿ ರಾಜು ಕೆ ಬಿ ರಾಜು ಅಚ್ಯುತ್ ಸೂರ್ಯ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಶೋಭಾ ಲೋಕೇಶ್ ಗರೆಹಟ್ಟಿ ಚಿತ್ರದುರ್ಗದಿಂದ, ಛಾಯಾ ಡಾಕ್ಟರ್ ರಾಜಣ್ಣ ಪೂರ್ವಿಕ್ ಹೊಸ ಕೆ ಇ ಬಿ ಹಿಂಭಾಗ ಚಳ್ಳಕೆರೆ ಅಂತ ಹೇಳ್ತಾ ಇದ್ದಾರೆ, ಅನಿತಾ ಅನಂತರಾಜು ಗೊರ್ಲಡ್ಕು ಹಿರಿಯೂರು ತಾಲೂಕಿನಿಂದ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ಸಾವಿತ್ರ ಸಿದ್ದೇಶ ಕುಲ್ದೀಪ್ ಜಗಳೂರಿನಿಂದ ಸಂದೇಶ ಬಂದಿದೆ, ಧನ್ಯವಾದಗಳು. ಜಿ ಎಸ್ ಭೋಜರಾಜ್ ಸುಧಾ ಕುಶಲ್ ಗೌಡ ಇಲ್ಲಿಂದ, ಇದು ಸೋಮಶೆಟ್ಟಿ ಹಳ್ಳಿ ಚನ್ನಗಿರಿ ಇಲ್ಲಿಂದ, ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯಕುಮಾರ್ ಅವರು, ಗಾಯತ್ರಿ ತೃಪ್ತಿ ರಾಧಾಬಾಯಿ ಸಂಜಯ್ ರಾಣೆಬೆನ್ನೂರಿನಿಂದ, ಮಾಧವನ್ ವೆಲ್ಲೂರಿನಿಂದ, ಶಿಲ್ಪಾ ವಿದ್ಯಾನಗರ ಇಲ್ಲಿಂದ, ಕಲಾವತಿ ನಾಗರಾಜ್ ಶೆಟ್ಟಿ ಹೊಳಲ್ಕೆರೆ ರಸ್ತೆಯಿಂದ, ಎರಡು ಉತ್ತರವನ್ನು ಕಳಿಸ್ಬೇಡಿ ಅಂದರು, ಕಳಿಸ್ತೀರಲ್ಲ, ನಂಬರ್ ಎಂಡಿಂಗ್ ವಿತ್ 8138. ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ, ಶಿವಮೊಗ್ಗ ಕೃಷಿ ನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಅವರು, ಹಾಗೆ ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ, ಈಶ್ವರಪ್ಪ ಟಿ ನೇಕಾರ್ ಕೊಂಡ್ಲಹಳ್ಳಿಯಿಂದ, ನಾಗರಾಜ ಗಂಗಮ್ಮನಹಳ್ಳಿಯಿಂದ, ಮೊದಲನೇದಾಗಿ ಉತ್ತರವನ್ನು ಕಳಿಸಿದ್ರೆ ಖಂಡಿತ ನಾನು ತಗೊಳ್ಳೋದಿಲ್ಲ. ಸುಜಾತ ಮಂಜುನಾಥ್ ಚಿತ್ರದುರ್ಗದಿಂದ, ರಾಗಿ ತೆನೆ ಗಿರೀಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ಪುಷ್ಪ ಬೆಂಗಳೂರಿನಿಂದ, ಅಣ್ಣಪ್ಪ ಸ್ವಾಮಿ ನೆಹರು ನಗರ ಚಿತ್ರದುರ್ಗದಿಂದ, ತಿಪ್ಪಿರಮ್ಮ ಸಕಲಾಪುರದ ಹಟ್ಟಿಯಿಂದ, ಕಲಾವತಿ ಎ ಎಸ್ ಶಂಕರ್ ವಿ ಕೆ ಶಿಕ್ಷಕರು ಶಂಕರ್ ವಿಹಾರ ಬಡಾವಣೆ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಕೆಳಗಡೆ ತುಂಬ ಫಾಸ್ಟಾಗಿ ಓದಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸ್ವಲ್ಪ ಆರೋಗ್ಯ. ವಿಶಾಲ ಷಡಾಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಪ್ರಜ್ವಲ್ ನಿಹಾರಿಕಾ ಚಿತ್ರದುರ್ಗದಿಂದ, ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ನಿಂದ, ವನಿತಾ ತ್ರಿಶೂಲ್ ಶಿವಮೊಗ್ಗದಿಂದ, ಟೈಲರ್ ಹನುಮಂತಪ್ಪ ದೇವರಕುಟ್ಟದಿಂದ, ಸುನೀತಾ ನಾಗರಾಜ್ ಧರ್ಮಶಾಲಾ ರಸ್ತೆ ಚಿತ್ರದುರ್ಗದಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿಯಿಂದ, ವಾಣಿಶ್ರೀ ಅಶ್ವಥ್ ರಾವ್ ನೆಹರು ನಗರ ಚಿತ್ರದುರ್ಗದಿಂದ, ಗುರುಮೂರ್ತಿ ಜಿ ಬಿ ಶಿಕ್ಷಕರು ಗೋನೂರಿನಿಂದ, ಸುಧಾಶೇಖರ್ ಚಂದ್ರವಳ್ಳಿ ನಗರ ಚಿತ್ರದುರ್ಗದಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಐ ಯು ಡಿ ಪಿ ಲೇಔಟ್ ಚಿತ್ರದುರ್ಗದಿಂದ, ರಾಯಭಾಗ ತಾಲೂಕು ಮುಗುಳುಕೊಡದಿಂದ, ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರೇಮಠ ಅವರು, ಇಂದ್ರಜಿತ್ ಸಾಯಿನಾಥ್ ಎಂ ಕೆ ಹಟ್ಟಿಯಿಂದ, ಭರತೇಶ್ ಕುಮಾರ್ ಅನಿತಾ ವೇದಾನಂದ ಉಮಾ ಐ ಡಿ ಪಿ ಲೇಔಟ್ ಚಿತ್ರದುರ್ಗದಿಂದ, ಪ್ರೇಮ ನಟರಾಜ ನಾಯಕನಹಟ್ಟಿಯಿಂದ, ವೀಣಾ ಶಿವರಾಜ್ ಚಿತ್ರದುರ್ಗದಿಂದ, ಚಂದ್ರಶೇಖರ ತ್ರಿಭುವನ್ ಧಾತ್ರಿ ಬ್ಯಾಂಕ್ ಕಾಲೋನಿ ಚಿತ್ರದುರ್ಗದಿಂದ, ಚರಿತ್ ನಾಗ್ ಸ್ನೇಹ ನಾಗಾರ್ಜುನ್ ಕೊಳ್ಳೆಗಾಲದಿಂದ, ಯಾರಪ್ಪ ಇದು, ಓಕೆ ಕಾಪಿ ಪೇಸ್ಟು ಈ ನಂಬರು ನನಗೆ ಗೊತ್ತಾಗ್ತಾ ಇಲ್ಲ ನೀವು ಮಾಡಿರೋದು, ನಂಬರ್ ಎಂಡಿಂಗ್ ವಿತ್ 01870. ಇವ್ರದ್ದನ್ನು ಉತ್ತರ ತಗೋಬಾರ್ದು ಅಂತೀನಿ, ಏನು ಮಾಡೋದು ನಾನು. ರೂಪಾ ವಸಂತ್ ಚಿತ್ರದುರ್ಗದಿಂದ, ದೀಪಾ ಕೊಟ್ರೇಶ್ ನೂತನ್ ತನ್ವಿ ಸಜ್ಜನ್ ಚಳ್ಳಕೆರೆಯಿಂದ, ಏನ್ರಿ ಇದು ಏನೋ ಕಳಿಸಿದ್ದೀರಿ ಯಾರಂತ ಗೊತ್ತಾಗ್ತಾ ಇಲ್ಲ, 40540 ನಂಬರ್ ಎಂಡ್ ಆಗುತ್ತೆ. ಭಾವನಾ ಸಾಯಿನಾಥ್ ಎಂ ಕೆ ಹಟ್ಟಿಯಿಂದ, ದಾವಣಗೆರೆ ತಾಲೂಕು ಗುಮ್ನೂರಿನಿಂದ, ಟೈಲರ್ ಚನ್ನಪ್ಪ ಅವರು, ಭೀಮಸಮುದ್ರದ ಶಿವಗಂಗಮ್ಮ ನಿವೃತ್ತ ಶಿಕ್ಷಕರು, ಕೂಡ್ಲಿಗಿ ತಾಲೂಕು ಹೂಡೆಂನಿಂದ ಶಾಂತಕುಮಾರಿ ಮಂಜುನಾಥ ಪ್ರಣತಿ ವಿಸ್ಮಯ ಅವರು, ಮೋಹನ್ ಕುಮಾರ್ ಭರಮಸಾಗರ ಚಳ್ಳಕೆರೆ ತಾಲೂಕಿನಿಂದ, ಕೆ ಬಿ ಪಾಲಯ್ಯ ಚಿರತಗುಂಡಿನಿಂದ, ಹೇಮಮೂರ್ತಿ ಯೋಗ ಶಿಕ್ಷಕಿ ಚಿತ್ರದುರ್ಗ, ನಂಬರ್ ಎಂಡಿಂಗ್ ವಿತ್ 67069, ಎರಡು ನಂಬರಿಂದ ಎರಡು ಸಂದೇಶ ಕಳಿಸಿದ್ದೀರಿ, ಓದೋಕ್ಕಾಗಲ್ಲ. ವಾಣಿ ಶಾಂತಕುಮಾರ್ ಸೃಜನ್ ಸಾರಿಕಾ ಹಳೆ ಟೌನ್ ಚಳ್ಳಕೆರೆ ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶವನ್ನು ಕಳಿಸಿದಂಥ ನಮ್ಮೆಲ್ಲ ಕೇಳುಗರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಉತ್ತರವನ್ನು ಹೇಳ್ತೇನೆ, ಒಂದು ಪ್ರಕಟಣೆಯನ್ನು ಕೇಳಿ ಬರೋಣ.
1: न्याय विभाग भारत सरकार ने गरीब और जरूरतमंदों को न्याय

0: निपटाने की प्रक्रिया को किया और भी आसान।
1: हाँ बिल्कुल, टेलीलॉ और न्याय बंधु सेवाओं का हो गया है एकीकरण।
0: अब चाहे टेलीलॉ के माध्यम से मुफ्त कानूनी सलाह लेनी हो
1: या न्याय बंधु में पंजीकृत वकीलों से कोर्ट में निःशुल्क कानूनी सहायता के लिए जुड़ना हो,
0: अब दोनों एक ही ऐप पर उपलब्ध। डाउनलोड करें आज ही टेलीलॉ फॉर सिटीजंस मोबाइल ऐप अथवा लॉगिन करें www.tele-law.in या अपने नजदीकी सीएससी सेंटर से संपर्क करें। न्याय विभाग, भारत सरकार द्वारा जनहित में जारी।
2: ಇಂದ್ರಿಯಗಳನ್ನ ಗೆದ್ದ ಜೈನ ಸನ್ಯಾಸಿಗೆ ಹೀಗನ್ನಿ ಅಂತ ಹೇಳಿದೆ ಎರಡು ಅಕ್ಷರಗಳುಳ್ಳ ಪದ ಜಿನ. ಅದಕ್ಕೆ ಸರಿಯಾದ ಉತ್ತರ ಜಿನ. ಎರಡನೇ ಪದದ ಸುಳುಹು ಹೀಗಿತ್ತು: ಹುಲ್ಲಿನ ಜಾತಿಗೆ ಸೇರಿದ ಕಾಡಿನಲ್ಲಿ ಸೊಂಪಾಗಿ ಗುಂಪಾಗಿ ಬೆಳೆಯುವ ಅತಿ ಎತ್ತರವಾದಂತಹ ಸಸ್ಯ. ಮೂರು ಅಕ್ಷರಗಳುಳ್ಳ ಪದ ಅಂತ ಹೇಳಿದೆ. ಇದಕ್ಕೆ ಸರಿಯಾದ ಉತ್ತರ ಬಿದಿರು. ಎಲ್ಲರೂ ಕೂಡ ಸರಿ ಉತ್ತರಗಳನ್ನು ಕಳಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದಿರಿ, ಸರಿ ಉತ್ತರವನ್ನು ಕೂಡ ಕಳಿಸಿದಿರಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ ಇಲ್ಲಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಹಾಗೆ ಪದದ ಸುಳುಹನ್ನು ಕೊಡುವಂತಹ ಈ ಹೊತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗ್ತಾ ಇದೆ 8:15. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ 8:30 ನಮ್ಮ ನಿಲಯದಿಂದ ಬಾನುಲಿ ನೆನಪಿನಂಗಳ ಮೂಡಿಬರಲಿದೆ.
3: ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್. Good morning, I am VC Pramod. The headlines. India and the UAE signed slew of agreements including setting up strategic petroleum and gas reserves in India. Prime Minister Narendra Modi reaches Netherlands on second leg of his five-nation tour. Prime Minister Modi rejects media report imposing tax on foreign travel. CBSE announces window for re-evaluation of answer sheets for class 12 students. Israel and Lebanon extend ceasefire for 45 days. And in badminton, Indian men's doubles pair of Satvik Sairaj, Ranki Reddy and Chirag Shetty to take on Malaysian duo in semi-finals of Thailand Open. India and the UAE have signed a series of landmark agreements covering strategic petroleum reserves, long-term LPG supply and defense cooperation. The pacts were inked following high-level talks between Prime Minister Narendra Modi and President Sheikh Mohammed bin Zayed Al Nahyan in Abu Dhabi, held amid the ongoing West Asia conflict. The UAE has also pledged investments worth $5 billion in India. Prime Minister Modi reached UAE yesterday on the first leg of his five-nation tour. One of the pacts include strategic collaboration agreement signed between Indian Strategic Petroleum Reserves Limited and Abu Dhabi National Oil Company to strengthen India's energy security, including cooperation in petroleum reserves and possible collaboration on liquid natural gas and liquefied petroleum gas LPG storage facilities. The Ministry of External Affairs in a statement said the agreement will enhance the UAE's participation in India's strategic petroleum reserves to 30 million barrels and set up strategic gas reserves in India. The two sides also signed a separate strategic collaboration pact on LPG, which is supposed to ensure long-term supply of the cooking fuel widely used in India. India and the UAE also signed a framework for a strategic defense partnership which focuses on defense industrial collaboration, technology sharing, innovation and regional security cooperation. Prime Minister Narendra Modi arrived in the Netherlands late last night on the second leg of his five-nation tour aimed at deepening India's strategic and economic ties with European nations. Mr. Modi was received by the Dutch Foreign Minister Tom Berendsen upon his arrival at the Amsterdam airport. Mr. Modi reached the Netherlands after a brief stopover in the United Arab Emirates, where he held talks with UAE President Mohammed bin Zayed Al Nahyan in Abu Dhabi. At the hotel in The Hague, the Prime Minister was accorded a grand welcome with cultural and musical performances by the Indian diaspora. Dutch troops also greeted him ceremonially. Our correspondent covering the Prime Minister's Netherlands visit has filed this report.
4: During the visit, the Prime Minister will hold bilateral talks with Dutch Prime Minister Rob Jetten and will call on their majesties, the King and the Queen,

0: எல்லா அதிகாரிகளும் இதே தியாகவன் அதுக்கு போட்டு ஆ காலது இந்த கூட நான் ஜெத்திக்கிட்டு கொண்டாரு. அதனாலே நானும் பால ஜாபஸ்கொள்ளது அந்தந்தே நிர்மலா தேவி அவரு, டி எஸ் நாகபூஷண அவரு, சன்னிகிரி சுதீந்திரா அவரு, உஷாலதா அவரு, வனஞ்சா ಮತ್ತು ತ್ಯಾಗರಾಜನ್ ಅವರುಗಳು ಮತ್ತೆ ರಾಮಡಿ ಅವರು. ಈಗ ಒಂದು ಇವರು ಬನಜ ಅವರು ಮಾಡಿದಂತ ಒಂದು ಕೆಲಸವನ್ನು ನಾನು ಹೇಳ್ತೀನಿ. ಜಗಳೂರು ತಾಲೂಕಿನ ನಿಜಗೂರಿನ ಒಂದು ಹೆಂಗಸು ಜಗಳೂರಿನ ಸಂತೆ ಒಳಗಡೆಗೆ ಭಿಕ್ಷೆ ಬೇಡ್ಕೊಂಡು ತಂಬೂರಿ ಬಾರಿಸ್ಕೊಂತ ಹಾಡು ಹೇಳ್ಕೊಂತ ಹೋಗುದು ಹರಿಜನ ಹೆಂಗಸು. ಆಕೆ ಹೆಸರು ಆಕೆ ಹೆಸರು ಉಚ್ಚಂಗಮ್ಮ, ಜಗಳೂರು ಉಚ್ಚಂಗಮ್ಮ. ಆಕೆ ತಾರಕ ಸ್ವರದಲ್ಲಿ ಅಕ್ಕ ನೀನು ಆಕೆ ಸ್ವರಗಿರಿ ನಿನ್ನ ಮದುವೆ ಮಾಡಿ ಕೊಟ್ಟವರು ಜಮದಗ್ನಿಗೆ ಅಂತನ್ನುವಂತ ಹಾಡನ್ನು ಉಚ್ಚ ಸ್ವರದಲ್ಲಿ ಹೇಳ್ತಿದ್ದನ್ನು ಕೇಳ್ಕೊಂಡು ಆಕೆಯನ್ನ ಆಡಳಿತದಿಂದ ಆಕಾಶವಾಣಿಗೆ ಬರ್ಮಾಡಿಕೊಂಡು ಆಕೆಯಿಂದ ಕಾರ್ಯಕ್ರಮ ಕೊಡಿಸಿದ ನೋಡಿ ಇಡೀ ಜಿಲ್ಲೆ ರೋಮಾಂಚಿತವಾಯ್ತು. ರಾಜ್ಯ ಮಟ್ಟದವರೆಗೂ ಆಕೆ ಹೆಸರು ಹೋಯ್ತು. ಅನಂತರ ರಾಜ್ಯೋತ್ಸವ ಪ್ರಶಸ್ತಿನೂ ಕೂಡ ಆಕೆಗೆ ಬಂತು. ಉಚ್ಚಂಗಮ್ಮ ಬಹಳ ದರಿದ್ರ ಹೆಂಗಸು, ನೋಡೋದಕ್ಕೆ ಅತ್ಯಂತ ವಿನೀತಳು. ಇಂಥ ಮಹತ್ ಕಾರ್ಯಗಳನ್ನ ಆಕಾಶವಾಣಿ ಆ ಕಾಲದಲ್ಲಿ ಮಾಡಿದೆ. ಇನ್ನಂತೂ ಡಿ ಎಸ್ ನಾಗಭೂಷಣ, ಡಿ ಎಸ್ ನಾಗಭೂಷಣ ನಿಮ್ಮ ಆಕಾಶವಾಣಿ ಅಧಿಕಾರಿ ಮಾತ್ರ ಆಗಿರಲಿಲ್ಲ, ಅವರು ಒಬ್ಬ ದೊಡ್ಡ ಮೇಷ್ಟ್ರ ಆಗಿದ್ರು. ಭಾಷಣ ಬರೆಯೋದು ಹೇಗೆ, ಯಾರಿಗಾರ ಕೆಲಸ ಕೊಡೋದು, ಅವ್ರು ಆಕಾಶವಾಣಿಗೆ ಬಂದ ತಕ್ಷಣನೇ ತಮ್ಮ ಸ್ಕ್ರಿಪ್ಟ್ ಹಿಡ್ಕೊಂಡು ಏನ್ರಿ ಹೀಗ್ ಬರ್ತಿದ್ದಿರಲ್ಲ ಹೀಗ್ ಬರ್ತಿದ್ದಿರಲ್ಲ ಇದನ್ ಸೇರ್ತಿದ್ರಂಗಿತ್ತು ಅದನ್ ಸೇರ್ತಿದ್ರಂಗಿತ್ತು ಅವ್ರಿಗೆ ಹತ್ತಾರು ಸಾರಿ ರೀಲೈಟ್ ಮಾಡಿಸಿ ಅನಂತರ ಓದೋದಕ್ಕೆ ಬಿಡೋರು. ಅಂತ ಮೇಷ್ಟ್ರುಗಳಿಗೆ ಡಿ ಎಸ್ ನಾಗಭೂಷಣ ಕಟುವಾದ ಮಾತಾಡಿದ್ರು. ಒಳ್ಳೆ ವಿದ್ಯಾವಂತ ಬುದ್ಧಿವಂತ, ಅವ್ರ ಕಾಲದಲ್ಲಿ ಮಾಡಿದಂತ ಒಂದು ಕೆಲಸವನ್ನು ನಾನು ಹೇಳಿ ಬಾಬಾ ಬಾನುಲಿ ಚಿತ್ರದುರ್ಗದಲ್ಲಿ ಇರುವಂತಹ ಕಲಾ ರಸಿಕರ ಮನೆ ಭಾಗದ ಕಡೆಗೆ ಕವಿಗೋಷ್ಠಿ ವಿಚಾರಗೋಷ್ಠಿ ವಿಚಾರ ಸಂಕೀರ್ಣ ಭಾಷಣಗಳು ಎಲ್ಲವೂ ಕೂಡ ನಡೀತಿದ್ವು. ಅನಂತರ ಅವು ಬಾನುಲಿಯಿಂದ ಪ್ರಸಾರವಾಗ್ತಿದ್ವು. ಎಷ್ಟು ಜನ ಕೇಳ್ತಿದ್ರು. ಆಮೇಲೆ ಇನ್ನೊಂದು ಪ್ಲಾನ್ ಮಾಡಿದ್ರು ಕಂಡ್ರಿ ಅವರು ಆಕಾಶವಾಣಿಯನ್ನು ಪಾಪ್ಯುಲರ್ ಮಾಡೋದಕ್ಕೆ. ಈ ದೃಶ್ಯ ಮಾಧ್ಯಮಗಳ ಅನುಸಾಟಿಂದ ಆಕಾಶವಾಣಿಯನ್ನ ಮತ್ತು ಪುನಃ ಚೆನ್ನಾಗಿ ಇಟ್ಕೊಳ್ಳೋದಕ್ಕೋಸ್ಕರವಾಗಿ ಅಂಗಡಿ ಅಂಗಡಿಗೆ ಜಾಹೀರಾತು ತಗೊಳ್ಳೋರು.
1: ಹೌದು,
0: ಅಂಗಡಿಗೆ ಜಾಹೀರಾತು ತಗೊಂಡು ಅದನ್ನು ಪ್ರಸಾರ ಮಾಡಿದ ತಕ್ಷಣನೇ ಎಂಥ ಗ್ರೇಟ್ ಇಂಪ್ಯಾಕ್ಟ್ ಆಗ್ಬಿಡ್ತು ಅಂತಂದ್ರೆ ಇಡೀ ಊರ್ನ ಹೊಡೆದು ಪ್ರತಿಯೊಂದು ಅಂಗಡಿಲೂ ಒಂದು FM ಒಂದು ರೇಡಿಯೋ, ಆ ರೇಡಿಯೋ ತಗೊಂಡಿಗೆ ಅಡ್ವರ್ಟೈಸ್ಮೆಂಟ್ ಬರೋದು, ಪ್ರಚಾರಕ್ಕೆ ಪ್ರಚಾರ ಆಗೋದು, ಆಕಾಶವಾಣಿಗೆ ಹಣ ಆಗೋದು. ಉಷಾಲತಾ ಅವ್ರ ಕಾಲದಲ್ಲಿ ಬಹುಶಃ ಇಡೀ ಆಕಾಶವಾಣಿ ಎಲ್ಲಾ ಸಂಸ್ಥೆಗಳು ಸಂಪಾದಿಸಿದ್ದಕ್ಕಿಂತ ಒಂದು ವರ್ಷದಲ್ಲಿ ಹೆಚ್ಚಿನ ಸಂಪಾದನೆ ಚಿತ್ರದುರ್ಗದಲ್ಲಾಗಿತ್ತು. ಈಗ ನೀವು ಕೂಡ ಪ್ಲಾನ್ ಮಾಡಬಹುದು ಯಾವ್ದಾದ್ರು ಪ್ರಾರಂಭೋತ್ಸವ ಅಂತದು ಇಂಥದ್ದು, ಅದನ್ನ ಅವ್ರ ಹತ್ರನೇ ಹೋಗಿ ಅದನ್ನ ಜಾಹೀರಾತನ್ನು ಪಡ್ಕೊಂಡು ಪ್ರಸಾರ ಮಾಡಿದ್ರೆ ಇನ್ನೊಂದಿತ್ತು. ಈಗ ನೀವು ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಿರಲ್ಲ, ಅದ ರೀತಿ ಮಾಡಬಹುದು. ಆಮೇಲೆ ರಾಮಡ್ಗಿ ಅಂತ ಗ್ರೇಟ್ ಅವರು, ಅವರು ಅಗ್ರಿಕಲ್ಚರ್ ಆಫೀಸರ್ ಆಗಿದ್ರು ಆಕಾಶವಾಣಿಯಲ್ಲಿ, ಜಾನಪದದಲ್ಲಿ ಶ್ರೇಷ್ಠ ಅಂದ್ರೆ ಶ್ರೇಷ್ಠ ಅತಿ ಶ್ರೇಷ್ಠ ಕೆಲಸ ಮಾಡಿದ್ರು. ಜಿಲ್ಲೆಯ ಮೂಲ ಮೂಲೆಯಲ್ಲಿ ಹೋಗಿ ಕಲಾವಿದರನ್ನು ಹುಡುಕಿ ತಂದು ಅವರ ಪ್ರತಿಭೆಯನ್ನ ಇಡೀ ಜನತೆ ಕೇಳಿ ಇವನಪ್ಪ ಇಂಥ ದೊಡ್ಡವನು ನಮ್ಮ ಮಧ್ಯದಲ್ಲೇ ಇದ್ದ ಇದುವರೆಗೂ ನಮಗೆ ಗೊತ್ತಿಲ್ವಲ್ಲ ಅನ್ನುವಂತಹ ಆಶ್ಚರ್ಯ ಪಡುವಂತೆ ಮಾಡಿದಂಥವ್ರು ರಾಮಡಿಯವರು. ಎಲ್ಲ ಉಷಾಲತಾ ಅಂತ ಆ ತಾಯಿ ಅಂತೂ ಮನೆ ಮನೆಗೂ ಕೂಡ ಆಕಾಶವಾಣಿಯನ್ನು ತಲುಪಿಸಿದವರು. ಅವರಷ್ಟು ಸಾತ್ವಿಕರು ಸರಳ ಜೀವಿಗಳು ಎಲ್ಲಿ ಸಿಗ್ತಾರೆ. ಅವರೆಲ್ಲರೂ ಕೂಡ ಆಕಾಶವಾಣಿಯನ್ನು ದಿನೇ ಯಾವ್ದೋ ಒಂದು ಉತ್ತುಂಗಕ್ಕೆ ಕರ್ಕೊಂಡು ಹೋಗ್ಬಿಟ್ರು. ಆಗ ಆಕಾಶವಾಣಿ ಈಗಿನಂತೆ ಪರಾವಲಂಬಿ ಆಗಿರಲಿಲ್ಲ, 100-90 ಬೇರೆ ಸ್ಟೇಷನ್ಗಳನ್ನ ರಿಲೇ ಮಾಡೋದಾಗಿರ್ಲಿಲ್ಲ, ಎಲ್ಲವೂ ಸ್ವತಂತ್ರ ಕಾರ್ಯಕ್ರಮಗಳು. ಆಮೇಲೆ ಮಧ್ಯದ ಕಡೆಗೆ ಒಂದು ಶಾಸ್ತ್ರೀಯ ಸಂಗೀತದ ಸ್ಲಾಟ್ ಹಾಕೋರು. ಅದಕ್ಕೆ 8 ಗಂಟೆಯಿಂದ 10 ಗಂಟೆ ಒಳಗಡೆ ಯಾವ್ದೋ 1/4 ಗಂಟೆ ಹೊತ್ತು ಅವ್ರೇನು ಸಂಗೀತಗಾರನ ಕರೆಸ್ತಿರ್ಲಿಲ್ಲ ಏನಿಲ್ಲ, ರೆಕಾರ್ಡ್ ತೆಗೆದು ಹಾಕೋರು. ಅದೆಂತ

0: ಹೋದ್ರಿ ಎಲ್ಲರೂ ಸಂಗೀತ ಕಲಿಯವ್ರ ಆಗ್ಬಿಟ್ರು. ಮೂರೋಳು ಕಡೆಗೆ ನೂರಾರು ಜನ ಟೀಚರ್ ಗಳಾಗ್ಬಿಟ್ರು, ಸಂಗೀತ ಕಲಿತವರಾದ್ರು, ಆಕಾಶವಾಣಿಯಲ್ಲಿ ಬಂದು ಹೇಳರಾದ್ರು. ಹೀಗೆ ಏನೇನು ದೊಡ್ಡ ದೊಡ್ಡ ಕೆಲಸಗಳನ್ನ ತಿಳ್ಕೊಂಡಿದ್ರೆ ಆಕಾಶವಾಣಿಯವ್ರು ಮಾಡಿದ್ಬಿಟ್ರಪ್ಪ. ನಿಮ್ಮ ಆಕಾಶವಾಣಿಯ ಪೂರ್ವಿಕರಂತೂ ಪ್ರಾತಸ್ಮರಣೀಯರು ಖಂಡಿತವಾಗ್ಲೂ ಕೂಡ.
1: ನನಗೀಗ ಒಂದು ಪ್ರಶ್ನೆ ಇದೆ ಸರ್, ನನ್ನದೊಂದು ಪ್ರಶ್ನೆ ಇದೆ. ಹೇಗೆ ಕೇಳ್ತಾ ಇದ್ರಿ ನೀವು ಆಕಾಶವಾಣಿಯನ್ನ ಆಗಿನ ಸಮಯದಲ್ಲಿ ಅಂತ?
0: ನಾನು ಅವ್ರ ಜೊತೆಗೆ ಜವಾನನಾಗಿ ಚಂದ್ರಮೌಳಿ ಅವ್ರ ಜೊತೆಗೆ ಎಲ್ಲ ಜಿಲ್ಲೆಯಲ್ಲೆಲ್ಲ ಸುತ್ತಾಡ್ತಿದ್ದೆ, ಅವರು ಅಂಕಿಅಂಶಗಳನ್ನು ಸಂಗ್ರಹಿಸಬೇಕಾದ್ರೆ. ಆಮೇಲೆ ಆಕಾಶವಾಣಿಯ ಯಾವುದೇ ಮುಖ್ಯವಾದಂತಹ ಕಾರ್ಯಕ್ರಮ ನಡೀಬೇಕಾಗಿದ್ರು ಕೂಡ ನಿರ್ಮಲಾ ದೇವಿ ಅವರಾಗಲಿ, ಪಿ ಎಸ್ ನಾಗಭೂಷಣ ಅವರಾಗಲಿ, ರಾಮಡಿ ಯಾರೇ ಆಗ್ಲಿ, ಅವರು ಒಂದು ಜಾಗವನ್ನು ನನಗೆ ಕೊಟ್ಟಿರೋರು. ನಾನು ಕೂಡ ಅಷ್ಟೇನೆ, ಊರೊಳಗಡೆಗೆ ಯಾವ್ದಾದ್ರು ದೊಡ್ಡ ಕಾರ್ಯಕ್ರಮ ನಡೆದ್ರೆ ಅಲ್ಲಿ ಈಗ ಸಂದರ್ಭದೊಳಗಡೆ ಆಕಾಶವಾಣಿಯವರನ್ನು ಕರ್ಕೊಂಡು ಊಟ ಮಾಡಿಸಿದ್ರಿ ನೀವು, ಇಡೀ ರಾಜ್ಯದಾದ್ಯಂತ ಜನ ಕೇಳ್ತಾರೆ ಅಂತ ಕ್ಷಣನೇ. ಮುರುಘಾ ಮಠದ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳೇ ಆಕಾಶವಾಣಿಯನ್ನು ಸ್ವಾಗತಿಸೋರು. ಅಲ್ಲಿಗೆ ಬಂದ್ಬಿಟ್ಟು ಅವ್ರು ಮಾತಾಡೋರು ಎಂತ ವೈಭವದ ದಿವಸಗಳು. ಆಮೇಲೆ ತಳಬಾಳಿಗೂರುಗಳು ಬಂದು ಮಾತಾಡ್ತಿದ್ರು ಇಲ್ಲಿ. ಈಗ ಕೇಳಿದ್ರೆ ನನಗೆ ರೋಮಾಂಚನೂ ಆಗತ್ತೆ.
1: ನಿಜ, ನನಗೆ ಈಗ ಅನ್ನಿಸ್ತಾ ಇರುವಂಥದ್ದು ನಿಮ್ಮ ಮಾತುಗಳಲ್ಲಿ ಏನೆಲ್ಲ ಕಂಡಿದ್ದೀರಿ ಅವುಗಳನ್ನ ನಮ್ಮ ಕಣ್ಣು ಮುಂದೆ ತಂದಿದ್ದೀರಿ. ನಿಜಕ್ಕೂ ಇವತ್ತು ಆಕಾಶವಾಣಿ ತುಂಬ ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ ನಿಮ್ಮಂತಹ ಸಂಪನ್ಮೂಲ ವ್ಯಕ್ತಿಗಳಿಂದ ಅಂತ ಹೇಳಿ. ನನಗಂತೂ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತನಾಡಿ. ಧನ್ಯವಾದಗಳು ಸರ್.
0: ಧನ್ಯವಾದಗಳು. ಆಕಾಶವಾಣಿ ಚಿರಕಾಲ ಬಾಳಲಿ. ಆಕಾಶವಾಣಿ ಈ ದೃಶ್ಯ ಮಾಧ್ಯಮಗಳನ್ನು ಬಿಟ್ಟು ನಿಂತು ಯಾವುದೋ ಉತ್ತುಂಗಕ್ಕೆ ಇರಲಿ, ಆಕಾಶವಾಣಿ ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಾ ಹೋಗಲಿ. ಧನ್ಯವಾದಗಳು. ನಮಸ್ಕಾರಗಳು.
1: ನಮಸ್ಕಾರ ಸರ್. ಕೇಳಿದ್ರೆ ಕೇಳಿದ್ರಲ್ಲ ವೆಂಕಟಾಚಾರ್ಯ ಸರ್ ಅವರ ಮಾತುಗಳನ್ನ. ನಿಜಕ್ಕೂ ಅವರೊಬ್ಬ ಏನು ಚಿತ್ರದುರ್ಗದ ಆಸ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೀವೇನಾದರೂ ಚಿತ್ರದುರ್ಗದಲ್ಲಿ ಯಾವುದೇ ಒಂದು ಪ್ರದೇಶವನ್ನು ಇಂಥದ್ದನ್ನು ನಮಗೆ ನೋಡಬೇಕು ಅಂತ ಹೇಳಿದ್ರೆ ಅವ್ರು ಇಂಥದ್ದು ಇಲ್ಲೇ ಇದೆ ಅಂತ ಹೇಳಿ ಗುರುತಿಸುವಂಥವ್ರು. ಹಾಗೆ ಅನೇಕ ಕಾರ್ಯಕ್ರಮಗಳಿಗೆ ಅವರು ನಿರೂಪಣೆಯನ್ನು ಕೂಡ ಮಾಡಿದಂಥವ್ರು. ಅಂತಹ ಒಬ್ಬ ವ್ಯಕ್ತಿಯನ್ನು ಇವತ್ತು ನಾವು ಮಾತನಾಡಿಸಿದ್ದೀವಿ ಅನ್ನುವಂಥದ್ದು ತುಂಬ ಖುಷಿಯ ವಿಷಯ. ಈಗ ಮತ್ತೊಬ್ಬ ವ್ಯಕ್ತಿಯ ಜೊತೆ, ಒಬ್ಬ ಸಂಪನ್ಮೂಲ ವ್ಯಕ್ತಿಯ ಜೊತೆಗೆ ಇವತ್ತು ನಾವು ಮಾತನಾಡೋಣ. ಅವರ ಮಾತುಗಳನ್ನು ಆಲಿಸೋಣ, ಅವರು ಏನು ಹೇಳ್ತಾರೆ ಕೇಳೋಣ. ಆಕಾಶವಾಣಿ ಅನ್ನೋದ್ರ ಬಗ್ಗೆ ಅವರ ಮಾತುಗಳು ಹೇಗಿರ್ತವೆ ಅನ್ನುವಂಥದ್ದು. ಹಲೋ, ನಮಸ್ಕಾರ ಸರ್.
2: ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ.
1: ಕೆಳಗರೆ ಇವರು ಲೋಕೇಶ್ ಅಗಸನಕಟ್ಟೆ, ನಿಮ್ಮೆಲ್ಲರಿಗೂ ಚಿರಪರಿಚಿತರು. ನಮ್ಮ ಆಕಾಶವಾಣಿ ಮೂಲಕ ಅನೇಕ ರೀತಿಯ ಕಾರ್ಯಕ್ರಮಗಳಲ್ಲಿ ಇವರು ಕೂಡ ಭಾಗವಹಿಸಿದ್ದಾರೆ. ಅವರು ಇವತ್ತು ಮಾತನಾಡ್ತಾರೆ. ಅವರ ನೆನಪಿನ ಅಂಗಳ ಹೇಗಿದೆ ಆಕಾಶವಾಣಿ ಬಗ್ಗೆ ಕೇಳೋಣ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
2: ನಮಸ್ತೆ ಮೇಡಮ್. ನಮಸ್ಕಾರ
1: ಸರ್. ಇವತ್ತು ನಾವು ನೆನಪಿನ ಅಂಗಳ ಅಂತ ಹೇಳಿ ಬಾನುಲಿ ನೆನಪಿನ ಅಂಗಳ ಅನ್ನುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಆಕಾಶವಾಣಿಗೆ 90 ವರ್ಷಗಳು ತುಂಬುತ್ತಾ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಆ ನೆನಪುಗಳು ಹೇಗಿತ್ತು, ನಾವು ಆಕಾಶವಾಣಿಯನ್ನು ಹೇಗೆ ಕೇಳ್ತಾ ಇದ್ವಿ, ರೇಡಿಯೋ ಹೇಗೆ ಬಳಸ್ತಾ ಇದ್ವಿ ಅನ್ನೋದನ್ನ ನಿಮ್ಮ ನೆನಪುಗಳಲ್ಲಿ ಹಂಚ್ಕೊಳ್ಬಹುದಾ?
2: ಓಕೆ ಓಕೆ. ಈಗ ನೀವು ಹೇಳಿದ ತಕ್ಷಣ ನಾನು ಹುಟ್ಟುವ 22 ವರ್ಷಗಳ ಮೊದಲು ಆಕಾಶವಾಣಿ ಹುಟ್ಕೊಂಡಿದೆ. ಸೊ ನನಗೆ ನೆನಪಿರೋ ಹಾಗೆ ನಾನು 8-10 ವರ್ಷಗಳಿಂದ ಆಕಾಶವಾಣಿಯನ್ನ ಹಳ್ಳಿಗಳಲ್ಲಿ ಕೇಳೋ ಪ್ರಯತ್ನ ಮಾಡ್ತಾ ಇದ್ವಿ. ಅಂದ್ರೆ ಆಗ ಇದ್ದ ಏಕೈಕ ಮನೋರಂಜನಾ ಒಂದು ಮಾಧ್ಯಮ ಮತ್ತು ಸುದ್ದಿ ಮಾಧ್ಯಮ ಅಂದ್ರೆ ಆಕಾಶವಾಣಿ ಮಾತ್ರ. ಅದು ಬಿಟ್ಟರೆ ನಮ್ಗೆ ಇನ್ಯಾವುದು ಸಿಗ್ತಾ ಇರಲಿಲ್ಲ ಹಳ್ಳಿಗಳಿಗೆ. ಇದು ಭಾರತಾದ್ಯಂತ ಎಲ್ಲರಿಗೂ ಕೂಡ ಇದೇ ಅನುಭವ ಅಂತ ನಾನು ಭಾವಿಸ್ಕೋತೀನಿ. ಸೊ ಆಗ ಎಲ್ಲೋ ಕೆಲವು ಸ್ಟೇಷನ್ಗಳು ಮಾತ್ರ ಬರ್ತಾ ಇದ್ವು ನಮ್ಮ ಹಳ್ಳಿಗಳಲ್ಲಿ. ಆ ಏರಿಯಲ್ಗಳನ್ನೆಲ್ಲ ಹಾಕಿ ಆ ಸುದ್ದಿಯನ್ನ ಗ್ರಹಿಸ್ಕೊಳ್ಳೋದೇ ಒಂದು ಕಷ್ಟದ ಕೆಲಸ ಆ ಕಾಲದಿಂದ ನಾನು ಇವತ್ತಿನವರೆಗೆ.
1: ರೇಡಿಯೋ ಹೇಗಿತ್ತು ಸರ್ ನಿಮ್ಮ ಕಾಲದಲ್ಲಿ ಅಂತ ಹೇಳಿದ್ರೆ, ಹೇಗಿತ್ತು ರೇಡಿಯೋ? ಅದು
2: ರೇಡಿಯೋ ಅಂದ್ರೆ ದೊಡ್ಡ ದೊಡ್ಡ ದೊಡ್ಡ ಬಾಕ್ಸ್ಗಳು, ಈ ತರದ ಸಣ್ಣ ರೇಡಿಯೋಗಳು ಆನಂತರ ಕಾಲದಲ್ಲಿ ಬಂದು, ಈ ಮರ್ಫಿ ಬೇರೆ ಬೇರೆ ತರದ

ಸಣ್ಣ ಹ್ಯಾಂಡ್ ಕೈಯಲ್ಲಿ ಹಿಡ್ಕೊಂಡು ಹೋಗೋ ರೇಡಿಯೋಗಳು ಆಮೇಲೆ ಬಂದದ್ದು. ಬಟ್ ಆಗ ಇಡೀ ಊರಲ್ಲಿ ಒಂದು ಅಥವಾ ಎರಡು ಮನೆಗಳಲ್ಲಿ ಮಾತ್ರ ರೇಡಿಯೋಗಳಿರೋ ದೊಡ್ಡ ದೊಡ್ಡ ಬಾಕ್ಸ್ಗಳವು, ಅವು ಸರಿಯಾಗಿ ಧ್ವನಿಯನ್ನ ಗ್ರಹಿಸ್ಕೊಳ್ಳಲ್ಲ ಅಂತ ಹೇಳಿ ಉದ್ದ ಸುಮಾರು ಒಂದು 20 ಅಡಿ ಉದ್ದದ ಏರಿಯಲ್ ಗಳನ್ನ ಗಾಳಿಯಲ್ಲಿ ಹಾಕಿ ಅಲ್ಲಿಂದ ಸುದ್ದಿಗಳನ್ನ ಎಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ರು. ಸಂಗೀತವನ್ನ ಹಾಡುಗಳನ್ನ ಕೇಳೋ ಪ್ರಯತ್ನ ಮಾಡ್ತಾ ಇದ್ವಿ. ಎಷ್ಟೋ ಸಾರಿ ಸೌಂಡ್ ಬಂದು ಸರಿಯಾಗಿ ಕೇಳಿಸ್ತಾನೂ ಇರಲಿಲ್ಲ. ಅಷ್ಟು ತಾಂತ್ರಿಕವಾಗಿ ಅಷ್ಟು ಬಹಳ ದುರ್ಬಲವಾದ ಗಳಿಗೆಯಿಂದಲೂ ನಾವು ಆಕಾಶವಾಣಿಯನ್ನು ನೋಡ್ಕೊಂಡು ಬಂದಿದ್ದೀವಿ. ಆಮೇಲೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಸಿಲೋನ್ ಆಕಾಶವಾಣಿಯನ್ನು ಕೂಡ ಕೇಳ್ಕೊತಾ ಇದ್ವಿ. ಮಧ್ಯಾಹ್ನ 2:10 ಸಿಲೋನ್ ನಿಂದ ಕನ್ನಡದ ಸಿನಿಮಾ ಹಾಡುಗಳನ್ನ ಹಾಕ್ತಾ ಇದ್ರು. ಅವ್ರು ವಿಚಿತ್ರವಾಗಿ ಮಾತಾಡುವ ಕನ್ನಡದ ನಿರೂಪಣೆ, ಅದರ ನಡುವೆ ಸಿನಿಮಾಗಳು ಹಾಡುಗಳು. ಅಂದ್ರೆ ಸಿನಿಮಾ ಹಾಡುಗಳನ್ನು ಕೇಳುವ ಅತ್ಯಂತ ದೊಡ್ಡ ಒಂದು ಕ್ರೇಜ್ ಆ ಕಾಲದ ಜನಗಳಿಗಿತ್ತು. ಹೇಗೋ ಕಷ್ಟಪಟ್ಟು ಸಿಲೋನ್ ಆಕಾಶವಾಣಿಯನ್ನು ಹಿಡಿತಾ ಇದ್ವಿ. ಆಮೇಲೆ ಯಥಾರೀತಿ ಧಾರವಾಡ, ಬೆಂಗಳೂರು ಕೆಲವು ಮುಖ್ಯವಾಗಿರ್ತಕ್ಕಂತ ಸ್ಟೇಷನ್ ಗಳು ಬರ್ತಾ ಇದ್ವು. ಎಸ್ಪೆಷಲಿ ಮಳೆ ಮೋಡಗಳಾಯ್ತು ಅಂತ ಹೇಳಿದ್ರೆ ಆಕಾಶವಾಣಿ ಬಂದ ಹಾಗೆ ಹೋಗ್ತಾ ಇತ್ತು, ಕೇಳ್ತಾ ಇರ್ಲಿಲ್ಲ, ಮೋಡ ಬಂದ್ಬಿಟ್ಟು ಕೇಳ್ತಾ ಇರ್ಲಿಲ್ಲ. ಸೊ ಆ ಕಾಲದಿಂದಲೂ ಕೂಡ ನಾವು ಸುದ್ದಿಗಳನ್ನ ಆಕಾಶವಾಣಿಯಲ್ಲಿ ಕೇಳಿಸ್ತಾ ಇದ್ವಿ. ಆಮೇಲೆ ಯುದ್ಧದ ಸುದ್ದಿಗಳು ನನಗೆ ಇವತ್ತು ನೆನಪಿದೆ. ಭಾರತ ಮತ್ತು ಚೈನಾ, ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ನಡೆದ ಯುದ್ಧದ ಎಲ್ಲ ಸುದ್ದಿಗಳನ್ನು ಆಕಾಶವಾಣಿಯಲ್ಲಿ ಕಿವಿಗೊಟ್ಟು ಕೇಳ್ತಾ ಇದ್ವಿ. ಆಮೇಲೆ ಈ ನಮ್ಮ ಕ್ರಿಕೆಟ್ನ ವಿಚಾರಗಳನ್ನು ಕೂಡ ಕೇಳಿಸ್ಕೊಳ್ತಾ ಇದ್ವಿ. ಅದು ಹೇಗೆ ಅಂದ್ರೆ ಯಾರ್ದೋ ಮನೆಯಲ್ಲಿ ನಾವು ಕಷ್ಟಪಟ್ಟು ಹಾಕಿ ಕೇಳಿಸ್ಕೊಳ್ಬೇಕು ಅಂತ ಹೇಳಿ ಕೇಳಿಸ್ಕೊಳ್ಳುವಂತ ಪ್ರಯತ್ನ. ಅಂದ್ರೆ ಅತ್ಯಂತ ದುರ್ಬರವಾದ ಸ್ಥಿತಿಯ ಒಳಗಿನಿಂದಲೂ ಕೂಡ ನಾವು ಆಕಾಶವಾಣಿಯನ್ನ ಪ್ರೀತಿಸ್ತಾ ಇದ್ವಿ. ಆಕಾಶವಾಣಿ ನಮ್ಮ ಬದುಕಿನ ಒಂದು ಭಾಗ ಅಂತ ತಿಳ್ಕೊಳ್ತಾ ಇದ್ವಿ. ಸರಿಯಾಗಿ ಹಾಡುಗಳು ಮತ್ತು ಸುದ್ದಿ ಬರುವ ಹೊತ್ತಿಗೆ ಸರಿಯಾಗಿ ಯಾರ್ದೋ ಮನೆ ಮುಂದೆ ಹೋಗಿ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇದ್ವಿ, ಪ್ರದೇಶ ಸಮಾಚಾರ ಕೇಳಿಸ್ಕೊಳ್ತಾ ಇದ್ವಿ. ಸೊ ಈ ತರ ಏನು ಅಂತಂದ್ರೆ ನಾವು ನಮ್ಮ ಮನೆಗಳಲ್ಲಿ ರೇಡಿಯೋ ಹೊಂದಕ್ಕ ಆಗದೇ ಇಲ್ಲ ಕಷ್ಟ ಅನ್ನುವಂತ ಕಾಲದಿಂದ ಹಿಡಿದು ಆನಂತರದ ಗಳಿಗೆಯಲ್ಲಿ ನಮ್ಮ ಮನೆಗಳಲ್ಲೇ ರೇಡಿಯೋಗಳು ಬರಕ್ ಶುರುವಾಗಿದ್ದು, ಆಮೇಲೆ ನಮ್ಮ ಸನಿಹದಲ್ಲಿಯೇ FM ಶುರು ಆದ ಮೇಲಂತೂ ಧ್ವನಿ ಮತ್ತು ಅವುಗಳ ಕಾರ್ಯಕ್ರಮಗಳ ವೈವಿಧ್ಯ ಮತ್ತು ಸ್ಥಳೀಯರಿಗೆ ಸಿಕ್ಕಂತ ಅವಕಾಶಗಳು ಮತ್ತು ಅದರ ವ್ಯಾಪ್ತಿ ಬಹಳಷ್ಟು ಹಿಗ್ಗಲಿಸ್ತು ಮೇಡಮ್, ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ಆಮೇಲೆ ನೋಡಿ ಎಲ್ಲರ ಕೈಯಲ್ಲೂ ಕೂಡ ಇವತ್ತು ಮೊಬೈಲ್ ಗಳಿದೆ, ಮೊಬೈಲ್ಗಳ ಕೈಯಲ್ಲೂ ರೇಡಿಯೋ ಬಂದು ಹೋಯ್ತು. ಅಂದ್ರೆ ಎಲ್ಲೋ ದೂರದಲ್ಲಿ ನಾವು ಕೇಳಿಸ್ಕೊಳ್ತಾ ಇದ್ದದ್ದು ಈಗ ನಿಮ್ಮ ಕೈ ಒಳಗಡೆನೆ ಕೇಳಿಸ್ಕೊಳ್ಳುವ ಸ್ಥಿತಿಗೆ ಆಕಾಶವಾಣಿ ತನ್ನ ಏನು ಬೆಳವಣಿಗೆಯನ್ನ ತಾಂತ್ರಿಕವಾಗಿ ಅಪ್ಡೇಟ್ ಮಾಡ್ಕೊಳ್ತಾ ಬರೋದ್ರ ಜೊತೆಯಲ್ಲೇ ಇಡೀ ಭಾರತದ ಸಾಂಸ್ಕೃತಿಕವಾದ, ರಾಜಕೀಯವಾದಂತಹ, ಬೇರೆ ಬೇರೆ ಬೇರೆ ಶೈಕ್ಷಣಿಕವಾಗಿರ್ತಕ್ಕಂತ ಒಂದು ಕಲಿಕೆ ವಿಚಾರಗಳಲ್ಲಿ, ಬೆಳವಣಿಗೆಯ ವಿಚಾರಗಳಲ್ಲಿ ಅದರ ಪಾತ್ರ ಬಹಳ ದೊಡ್ಡದು ಅಂತ ನಾನು ಭಾವಿಸ್ಕೋತೀನಿ. ಯಾಕೆಂತಂದ್ರೆ ಆಕಾಶವಾಣಿಯಲ್ಲಿ ಬರ್ತಾ ಇದ್ದಂತ ಅನೇಕ ಭಾಷಣಗಳು, ಅನೇಕ ವಿಚಾರಗಳು, ಈ ಸಂಗತಿಗಳಿಂದಲೇನೆ ಅನೇಕರು ತಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ದೊಡ್ಡ ಪ್ರೇರಣೆ ಆಗಿದ್ದನ್ನು ಕೂಡ ನಾವು ಕಾಣ್ತೇವೆ ಅಲ್ಲಿ. ನಾನು ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇರೋದು ಅಂದ್ರೆ ಅಷ್ಟರ ಮಟ್ಟಿಗೆ ದೇಶದ ಒಂದು ಸ್ವಾಸ್ಥ್ಯವನ್ನ, ದೇಶದ ಎಲ್ಲ ಅಖಂಡತೆಯನ್ನ ಮತ್ತು ದೇಶದ ಆಲೋಚನಾ ಕ್ರಮವನ್ನ ಬದಲಾಯಿಸುವ ನೆಲೆಯಲ್ಲಿ ಆಕಾಶವಾಣಿ ಬಹಳ ದೊಡ್ಡ ಪಾತ್ರವನ್ನ ವಹಿಸ್ಕೊಳ್ತಾ ಬಂದದ್ದನ್ನ ನಾನು ಗಮನಿಸ್ಕೊಂಡಿದ್ದೇನೆ. ಕಳೆದ 30 ವರ್ಷಗಳಿಂದ ಇನ್ನ FM ಇದೆಯಲ್ಲ, ಚಿತ್ರದುರ್ಗದ FM ಅನ್ನ ನಾನು ಅದರ ದುರ್ಬರ ಸ್ಥಿತಿಯಿಂದ ಹಿಡಿದು ಸುಭಿಕ್ಷ ಸ್ಥಿತಿಯನ್ನ ತಲುಪಿರುವವರೆಗೂ ಕೂಡ ನಾನು ಅದನ್ನ ಗಮನಿಸ್ಕೊಂಡಿದ್ದೇನೆ. ಯಾಕೆಂತಂದ್ರೆ ಆರಂಭದಲ್ಲಿ ಅದೇನಿದ್ರು ಬೇರೆ ಬೇರೆ ಸ್ಟೇಷನ್ಗಳ ಕಾರ್ಯಕ್ರಮಗಳನ್ನು ಮಾತ್ರ ಮರುಪ್ರಸಾರ ಮಾಡ್ತಾ ಇತ್ತು. ಆನಂತರ ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡುವಂತ ಒಂದು ಶಕ್ತಿಯನ್ನು ಪಡ್ಕೊಳ್ತು. ಆಮೇಲೆ ಅದನ್ನ ತುಂಬಾ ಸೃಜನಶೀಲಗೊಳಿಸಲು ಅನೇಕರು ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನದ ವ್ಯಾಪ್ತಿಯನ್ನ ಮತ್ತು ಅದರ ಸ್ವರೂಪವನ್ನ ನಮ್ಮ ಹಿರಿಯರಾದ ವೆಂಕಣ್ಣಾಚಾರ್ಯ ಹೇಳಿದ್ದಾರೆ, ಮತ್ತೆ ಹೇಳಿದ್ರೆ ಪುನರುಕ್ತಿ ಆಗ್ತಾ ಹೋಗುತ್ತೆ. ಆದ್ರೆ ಆಕಾಶವಾಣಿಯನ್ನ ಸೃಜನಶೀಲಗೊಳಿಸುವಂತಹ ಪ್ರಯತ್ನದಲ್ಲಿ ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಆರಂಭದಲ್ಲಿ ನನಗೆ ಇವತ್ತು ಕೂಡ ಇದೆ ನೋಡಿ, ಆರಂಭದಲ್ಲಿ ಮಾಡ್ತಾ ಇದ್ದೆ ನಿರೂಪಣೆಗೂ, ಈಗ ಮಾಡ್ತಾ ಇರೋ ನಿರೂಪಣೆಗೂ, ಆ ನಿರೂಪಣೆಯಲ್ಲೂ ಕೂಡ ಒಂದು ಸೃಜನಶೀಲತೆ, ಕಾರ್ಯಕ್ರಮಗಳಲ್ಲೂ ಸೃಜನಶೀಲತೆ, ಹೊಸದನ್ನ ಹುಡುಕಿಕೊಂಡು ಹೋಗಿ ಬಂದು ಜನಗಳಿಗೆ ತಲುಪಿಸೋ ಪ್ರಯತ್ನ, ಆಮೇಲೆ ಜನರನ್ನ ಕ್ರಿಯಾತ್ಮಕವಾಗಿ ಕ್ರಿಯಾಶೀಲರಾಗಿ ಒಂದು ಸಂವಾದಗಳಲ್ಲಿ ಪಾಲ್ಗೊಳ್ಳಲಿಕ್ಕೆ ಮಾಡ್ತಾ ಇರುವ ಪ್ರಯತ್ನ,
ಮತ್ತೆ ಮತ್ತೆ ಜನ ಕ್ರಿಯಾಶೀಲತೆಯನ್ನ

0: ಬೇರೆ ಬೇರೆ ಬೇರೆ ಹಂತಗಳಲ್ಲಿ ತೋರಿಸ್ಕೊಳ್ತಕ್ಕಂಥದ್ದು, ಸಿನಿಮಾ ಹಾಡುಗಳನ್ನು ಕೇಳಿಸ್ತಕ್ಕಂಥದ್ದು, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು, ಅಂದ್ರೆ ಜನ ಭಾಗಿಯಾಗುವ ವ್ಯಾಪ್ತಿ ಇದೆಯಲ್ಲ, ಅದು ಹೆಚ್ಚು ಹೆಚ್ಚು ಹೆಚ್ಚು ವಿಸ್ತಾರಗೊಳ್ತಾ ಬಂದಿದೆ. ಅಂದ್ರೆ ಜನರ ಬಳಿಗೆ ಆಕಾಶವಾಣಿ ಹೋಗ್ತಾ ಇದೆ ಅಂತ. ದೂರದಲ್ಲಿದ್ದ ಆಕಾಶವಾಣಿ ಈಗ ಜನರ ಬಳಿಗೆ ಹೋಗ್ತಾ ಇದೆ. ಜನರ ನೋವುಗಳನ್ನ ಮತ್ತು ಜನರ ಪ್ರೀತಿಯನ್ನ, ಜನರ ವಿಶ್ವಾಸವನ್ನ ಗಳಿಸುವ ಪ್ರಯತ್ನದಲ್ಲಿ ಆಕಾಶವಾಣಿ ಬಹಳ ಕೆಲಸ ಮಾಡಿದೆ. ಅದರಲ್ಲೂ ಚಿತ್ರದುರ್ಗದ ಆಕಾಶವಾಣಿ ಎಲ್ಲ ಕಾರ್ಯಕ್ರಮಗಳಿಗಿಂತ ಈ ಚಿತ್ರಗೀತೆಗಳನ್ನ ಹೆಚ್ಚು ಹೆಚ್ಚು ಪ್ರಚಾರ ಮಾಡೋದ್ರ ಮೂಲಕನೇ ಜನಗಳಿಗೆ ಹತ್ತಿರ ಆಯ್ತು ಅಂತ ನಾನು ಭಾವಿಸ್ತೇನೆ. ನಾನು ಬಹುಶಃ ಸರಸ್ವತಿ ಮೇಡಮ್ ಅಂತ ಒಬ್ರು ಇದ್ರು, ಅವರು ಬಂದ ಮೇಲೆ ನಮ್ಮ ಡಿ ಎಸ್ ನಾಗಭೂಷಣ ಇದ್ದಾಗ ತುಂಬಾ ಸಾಹಿತ್ಯಿಕವಾದ ವೈಚಾರಿಕವಾದ ದೊಡ್ಡ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು. ಅದರ ತೂಕ ಬಹಳ ದೊಡ್ಡದಾಗೆ ಇತ್ತು. ಆದ್ರೆ ಜನಸಾಮಾನ್ಯರಿಗೆ ತಲುಪುವಂತ ನಿಟ್ಟಿನಲ್ಲಿ ಕಷ್ಟ ಆಗ್ತಾ ಇತ್ತು. ಬಟ್ ಇದನ್ನ ಅತ್ಯಂತ ವ್ಯಾಪಕಗೊಳಿಸಿದ್ದೇನೆ ಸರಸ್ವತಿ ಅವರು ಬಂದ ಮೇಲೆ. ಅದಕ್ಕೆ ಅವರು ಹಿಡಿದ ದಾರಿ ಏನು ಅಂದ್ರೆ ಸಿನಿಮಾ ಹಾಡುಗಳನ್ನ ಬೇರೆ ಬೇರೆ ಬೇರೆ ಬೇರೆ ಸಂದರ್ಭಗಳನ್ನು ಬಳಸಿಕೊಂಡು ಹೆಚ್ಚು ಹೆಚ್ಚು ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಅಲ್ಲಿ ಕುರಿ ಕಾಯುವಂತಹ ಒಬ್ಬ ಏನು ಕುರುಬನೂ ಕೂಡ, ಹೊಲ ಉಳ್ತಾ ಇರುವಂತಹ ವ್ಯವಸಾಯಗಾರನು ಕೂಡ ಆಕಾಶವಾಣಿಯನ್ನ ಕಿವಿಗೊಟ್ಟು ಕೇಳುವ, ಪ್ರತಿಕ್ರಿಯಿಸುವ, ತನಗೆ ಬೇಕಾದ ಹಾಡುಗಳನ್ನು ಕೇಳುವ, ಕಾರ್ಯಕ್ರಮಗಳನ್ನು ಮೆಚ್ಚುವ, ಅಂದ್ರೆ ಸಿನಿಮಾ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಇತರೆ ಕಾರ್ಯಕ್ರಮಗಳನ್ನು ಕೇಳುವಂತ ಒಂದು ಅಭಿರುಚಿಯನ್ನು ಶುರು ಆಯ್ತು ಅಲ್ಲಿ.
1: ಹೌದು,
0: ಸಿನಿಮಾ ಹಾಡುಗಳನ್ನು ಕೇಳಿದ್ರು ಬೇರೆ ಬೇರೆ
1: ಕೇಳಿದ್ರು ನಮ್ಗೆ ಮಿನಿಟ್ ಮಿನಿಟ್ಗೂ ಸಂದೇಶ ಕಳಿಸೋದ್ರಿಂದ ಇಷ್ಟು ಜನ ಹೀಗೆ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನಮಗ್ ಗೊತ್ತಾಗ್ತಾ ಇದೆ.
0: ಹೌದು ಬಿಡಿ, ಹೌದು ಹೌದು ಹೌದು, ನಾನು ಅದನ್ನ ಆಕಾಶವಾಣಿ ಕೇಳ್ತಾ ಇರ್ತೀನಲ್ಲ, ಪ್ರತಿಯೊಂದಕ್ಕೂ ಪ್ರತಿಕ್ರಿಯಿಸ್ತಾರೆ.
1: ಹೌದು,
0: ಪ್ರತಿಯೊಂದಕ್ಕೂ ತಮ್ಮ ಅಭಿಪ್ರಾಯವನ್ನ, ಅದು ಪಾಸಿಟಿವ್ ಆಗಿರ್ಲಿ ನೆಗೆಟಿವ್ ಆಗಿರ್ಲಿ, ಅದನ್ನ ವ್ಯಕ್ತಪಡಿಸ್ತಾರೆ.
1: ಖಂಡಿತ,
0: ಸಮಾಧಾನ ಅಸಮಾಧಾನ ಸಂತೋಷ ಸಂಭ್ರಮ ಎಲ್ಲವನ್ನು ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಆಕಾಶವಾಣಿಯ ಕಾರ್ಯ ಶ್ಲಾಘನೀಯವಾದದ್ದು ಮತ್ತು ಚಿತ್ರದುರ್ಗದ ಆಕಾಶವಾಣಿಯ ಪ್ರಯತ್ನವಂತೂ ನಾವು ತುಂಬಾ ಹತ್ತಿರದಲ್ಲಿ ನೋಡಿದ್ದೇವೆ, ಅದ್ರ ಜೊತೆಯಲ್ಲಿ ಬೆಳೆದಿದ್ದೇವೆ ಅನ್ನೋದು ಬಹಳ ಸಂತೋಷದ ಸಂಗತಿ ಅಂತ ನಾನು ಈ ಸಂದರ್ಭದಲ್ಲಿ ಹಂಚಿಕೊಳ್ಬಲ್ಲೆ ಮೇಡಮ್.
1: ತುಂಬಾ ತುಂಬಾ ಸಂತೋಷ ಆಯ್ತು. ನಾವು ಕರೆ ಮಾಡಿದ ಕೂಡಲೇ ತಾವು ಮಾತನ್ನ ಆರಂಭಿಸಿದ್ರಲ್ಲ, ನಮ್ಗೆ ತುಂಬಾ ಖುಷಿ ಆದಂತದ್ದು. ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು.
1: ಕೆಳಗ್ರೆ ಇದುವರೆಗೂ ಲೋಕೇಶ್ ಅಗಸನಕಟ್ಟೆ ಅವರು ಮಾತನಾಡಿದ್ದನ್ನ ನೀವೆಲ್ಲರೂ ಕೂಡ ಕೇಳಿದಿರಿ. ಇದೀಗ ಮತ್ತೊಬ್ರು ಮಾತನಾಡ್ತಾರೆ, ನೋಡೋಣ ಯಾರು ಮಾತಾಡ್ತಾರೆ ಅನ್ನುವಂಥದ್ದನ್ನ.

0: ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ, ಸ್ವಾಗತ.
0: ಸರ್ ಬಾನುಲಿ ನೆನಪಿನಂಗಳ ಅಂತ ಹೇಳಿ ನಾವು ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಚಿತ್ರದುರ್ಗ ಆಕಾಶವಾಣಿಯಿಂದ. ಈ ಸಂದರ್ಭ ಯಾಕೆ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಆಕಾಶವಾಣಿಗೆ 90 ವರ್ಷ, ನಮ್ಮ ನಿಲಯಕ್ಕೆ 35 ವರ್ಷ. ಹಾಗಾಗಿ ಈ 90 ವರ್ಷಗಳ ಪಯಣದಲ್ಲಿ ನಿಮ್ಮ ಒಂದು ಅನುಭವ ಅಥವಾ ಆಕಾಶವಾಣಿಯನ್ನ ಕೇಳಿದಂತ ರೀತಿ ಆ ನೆನಪುಗಳನ್ನ ನೀವು ನೆನಪಿಸ್ಕೊಳ್ಬಹುದಾ, ನಮ್ಮ ಕೇಳುಗರಿಗೆ ತಿಳಿಸಬಹುದಾ?
1: ನಾನು ಅವಾಗ ಲೋಕವಾಣಿ ಅಂತ ಕನ್ನಡ ಪತ್ರಿಕೆಗೆ ವರದಿಗಾರನಾಗಿದ್ದೆ. ಚಿತ್ರದುರ್ಗದಲ್ಲಿ ಎಂ ವಿವೇಕಾನಂದಯ್ಯ ಅಂತ MLC ಇದ್ರು. ಅವರು ಒಂದ್ ದಿವಸ ಬೆಳಗ್ಗೆ ಫೋನ್ ಮಾಡಿ ನಮ್ಮನೆ ತಿಂಡಿ ಬಾರಯ್ಯ ಅಂದ್ರು. ಸರಿ, ಹೋದೆ. ಹೋದ್ಮೇಲೆ ಹೇಳಿದ್ರು, ನೋಡಯ್ಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರ ಬರ್ತಾ ಇದೆ ಅಂದ್ರು. ಬಹಳ ಸಂತೋಷ ಸರ್ ಅಂತಂದೆ. ಅದಾದ್ಮೇಲೆ ಅದಕ್ಕೊಂದ್ ಜಾಗ ಹುಡುಕ್ಬೇಕಲ್ಲ, ಲೊಕೇಶನ್. ಅದಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತೀವಿ. ನಮ್ಮ ಹೆಚ್ ಹನುಮಂತಪ್ಪನವರು ಬಹಳ ವರ್ಷದಿಂದ ನಮ್ಗೆ ಡೆಕ್ಕನ್ ಜರಾಲ್ಡ್ ಪತ್ರಿಕೆಗೆ ವರದಿಗಾರಾಗಿದ್ರು. ಅವರು ಮತ್ತೆ ನಾವು ವಿವೇಕಾನಂದ ಅಯ್ಯನವರು ಸ್ವಲ್ಪ ಒಂದ್ ಜಾಗ ಹುಡುಕಾಡಿದ್ವಿ. ಹುಡುಕಾಡಿ ಅಷ್ಟೊತ್ತಿಗೆ ಜಿಲ್ಲಾಡಳಿತ ಪ್ರವೇಶ ಆಯ್ತು. ಅವರು ಪ್ರವೇಶ ಆಗಿ ಈಗ ಇರ್ತಕ್ಕಂತ ಜಾಗವನ್ನ ಅವರು ಸೆಲೆಕ್ಟ್ ಮಾಡಿದ್ರು. ನಾವು ಅದನ್ನ ವಿರೋಧ ಮಾಡಿದ್ವಿ, ಯಾಕಂದ್ರೆ ತಗ್ಗು ಪ್ರದೇಶ ಅದು. ಆಕಾಶವಾಣಿ ಅಲೆಗಳು ದೂರ ದೂರಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಎತ್ತರ ಜಾಗದಲ್ಲಿ ಮಾಡ್ಬೇಕು. ಚಿತ್ರದುರ್ಗದ ಹೊರವಲಯದಲ್ಲಿ ಮಾಡಿದ್ರೆ ಏನ್ ತಪ್ಪಿಲ್ಲ ಅಂತ ನಾವ್ ಹೇಳಿದ್ವಿ. ಆದ್ರೆ ಕೇಳಲಿಲ್ಲ. ಆಕಾಶವಾಣಿ ಕೇಂದ್ರ ಆಯ್ತು, ಕಟ್ಟಡ ಸ್ಟಾರ್ಟ್ ಆಯ್ತು, ಯಂತ್ರಗಳು ಬಂದು ಮನೆಯಲ್ಲೇ ಸ್ಟಾರ್ಟ್ ಆಯ್ತು. ಬಹಳ ಸಂತೋಷ ಆಯ್ತು. ಅವಾಗ ಜನಕ್ಕೆ ಏನಾಗಿತ್ತು ಅಂತಂದ್ರೆ, FM ಬ್ಯಾಂಡ್ ರೇಡಿಯೋ ಸಿಗ್ತಿರ್ಲಿಲ್ಲ.

0: ಎಲ್ಲ ಮೀಡಿಯಂ ವೇವ್ ವೆಹಿಕಲ್ ಇಟ್ಕೊಂಡಿದ್ರು ಏನಲ್ಲ, ಎಲ್ಲ ಬೆಂಗಳೂರು ಆಕಾಶವಾಣಿ ಕೇಳ್ತಾ ಇದ್ರು.
1: ಹೌದು.
0: ಅವಾಗ ಎಫ್ ಎಂ ಬ್ಯಾಂಡ್ ರೇಡಿಯೋ ಬೇಕು ಅಂತ ಅಂದ್ಬಿಟ್ಟಾಗ ಮಾರ್ಕೆಟ್ ನಲ್ಲಿ ದಿಢೀರಂತೆ ಬಂದ್ಬಿಟ್ವು ಎಫ್ ಎಂ ಬ್ಯಾಂಡ್ ರೇಡಿಯೋ ಸೆಟ್ಗಳು ಬಂದ್ವು. ಜನ ಕೊಂಡ್ಕೊಂಡ್ರು. ಕೊಂಡ್ಕೊಂಡಾದ್ಮೇಲೆ ಇಲ್ಲಿಂದ ಕಾರ್ಯಕ್ರಮಗಳು, ಸ್ಥಳೀಯ ಕಾರ್ಯಕ್ರಮಗಳಿಗೆ, ಸ್ಥಳೀಯ ಕಲಾವಿದರಿಗೆ ಅವರು ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ರು. ಅದ್ ಬಹಳ ಸಂತೋಷ ಆಯ್ತು.
1: ಸರ್, ಸರ್, ನನ್ನದೊಂದು ಪ್ರಶ್ನೆ. ನೀವು ಮೊದಲು ಕೇಳಿದಂತಹ ರೇಡಿಯೋ ಹೇಗಿತ್ತು, ಆ ನೆನಪನ್ನ ಹಂಚ್ಕೊಳ್ಬಹುದಾ ಅಂತ.
0: ನಾನು ಯಾವಾಗಲೂ ನನ್ನ ಬಾಲ್ಯ ದಿನಗಳಿಂದ ಬಿ ಎ ಓದಬೇಕಾಗಿದ್ದಲ್ಲೂ ಕೂಡ ನಾನು BBC ಕೇಳ್ತಾ ಇದ್ದೆ. ನಾನು ಯಾವ ಇದನ್ನು ನಮ್ಮ ಕನ್ನಡ ಸುದ್ದಿಗಳಿಗೆ ನಂಬ್ತಿರ್ಲಿಲ್ಲ. ನಾನು BBCನೇ ಕೇಳ್ತಾ ಇದ್ದೆ. ರಾತ್ರಿ 8 ಗಂಟೆಗೆ BBC ಅಲ್ಲಿ ಕನ್ನಡ, ಅಲ್ಲಿ ಹಿಂದಿ ಅವತರಣಿಕೆ ಇತ್ತು BBC ನಲ್ಲಿ. ಕೈಲಾಸ್ ಬುಧವಾರ್ ಅಂತ ಇನ್ನೊಬ್ರು ಯಾರೋ ನನಗೆ ನೆಪ ಇಲ್ಲ, ಅವ್ರ ಹೆಸರುಗಳು, ಅವರು ಪ್ರಸಾರ ಮಾಡ್ತಾ ಇದ್ರು. ನಮ್ಮ ನಮ್ಮ ಕರ್ನಾಟಕ, ನಮ್ಮ ಭಾರತದ ಕೆಲವು ಕಲೆಗಳನ್ನ ಬಹಳ ಚೆನ್ನಾಗಿ ಅವರು ಬಿಂಬಿಸ್ತಾ ಇದ್ರು. ಆಮೇಲೆ ಸುದ್ದಿ ನನಗೆ ಬಹಳ ರಿಲೇ ಆಗ್ತಿತ್ತು. ನನಗೆ ಅವಾಗಿದ್ದರೂ ನಾನು ಸುದ್ದಿ ಸ್ವಲ್ಪ ಹುಡುಕ್ತಾ ಇದ್ದೆ. ನನಗೆ ವಾಯ್ಸ್ ಆಫ್ ಅಮೇರಿಕಾ ನನಗೆ ಇಷ್ಟ ಆಗಲಿಲ್ಲ, ಬಟ್ BBC ನನಗೆ ಬಹಳ ಇಷ್ಟ ಆಗ್ತಿತ್ತು. BBC ಆದ್ಮೇಲೆ ಕನ್ನಡದಲ್ಲಿ ನಾವು ಇದು ಬಂತಲ್ಲ, ಆಕಾಶವಾಣಿ ಬೆಳಿಗ್ಗೆ ನ್ಯೂಸು, ಆಮೇಲೆ ಇಂಗ್ಲಿಷ್ ನ್ಯೂಸು ಇದೆಲ್ಲ ಕೇಳ್ತಾ ಇದ್ವಿ. ಅಂತೂ ಇಷ್ಟ ಆಯ್ತು. ಚಿತ್ರದುರ್ಗ ಕೇಂದ್ರ ನನಗೆ ಬಹಳ ಇಷ್ಟ ಆಯ್ತು. ಸ್ಥಳೀಯ ಕಲಾವಿದರು, ಕಲಾವಿದರಿಗೆ ಹೆಚ್ಚು ಪ್ರೋತ್ಸಾಹ ಕೊಟ್ರು. ಅದರಲ್ಲಿ ಶ್ರೀಮತಿ ನಿರ್ಮಲಾ ದೇವಿ ಅಂತ ಒಬ್ಬರು ನಿರ್ದೇಶಕರು ಬಂದ್ರು. ಆಮೇಲೆ ಬನಜ್ಜ ಅಂತ ಇದ್ರು, ರಾಮಚಂದ್ರ ಅಂತ ಇದ್ರು. ಆಮೇಲೆ ಇವರು ಇದ್ರು ಅಂತ, ರಾಮಡಿಗೆ ಅಂತ ಇದ್ರು. ಇವರೆಲ್ಲ ನಮ್ಮ ಸ್ನೇಹಿತರಾಗಿದ್ರು. ಸಾಮಾನ್ಯವಾಗಿ ವಾರಕ್ಕೊಂದ್ಸಾರಿ 2 ಸಾರಿ ಭೇಟಿ ಆಗ್ತಾ ಇದ್ವಿ. ಅಲ್ಲಿ ಅಲ್ಲಿ ಆಕಾಶವಾಣಿ ಅಂತ ಏನಾಗಿದೆ ಪ್ರಾಬ್ಲಮ್ ಅಂತಂದ್ರೆ, ಇವತ್ತು ಕೂಡ ಒಂದ್ ಒಳ್ಳೆ ಕ್ಯಾಂಟೀನ್ ಇಲ್ಲ. ಅವರು ಯಾವ್ದೋ ಕ್ಯಾಂಟೀನ್ ಇಂದ ಟೀ ತರಿಸೋರು, ಟೀ ಚೆನ್ನಾಗಿರ್ತಿರ್ಲಿಲ್ಲ. ಅದಕ್ಕೆ ನಾವೇನ್ ಮಾಡ್ತಿದ್ವಿ, ಹೊರಗಡೆ ಬರ್ತಿದ್ವಿ. ಅಲ್ಲಿ ಬಂದು ಅಲ್ಲಿಗೆ ಸ್ಕೆಲಿಟನ್ ಸ್ಟಾಪ್ ಇಟ್ಕೊಂಡು ಹೊರಗಡೆ ಹೋಗಿ ಟೀ ಕುಡ್ಕೊಂಡು ಮಾತಾಡ್ ಬೀಳ್ಕೊಡುಗೆ ಮಾಡ್ತಿದ್ವಿ. ತುಂಬಾ ಚೆನ್ನಾಗಾಯ್ತು, ನನಗೆ ತುಂಬಾ ಸಂತೋಷ ಆಯ್ತು.
1: ತುಂಬಾ ಸಂತೋಷ ಆಯ್ತು ಸರ್, ನಿಮ್ಮ ಜೊತೆ ಮಾತನಾಡಿ ನಿಮ್ಮ ನೆನಪುಗಳನ್ನ ಈ ರೀತಿಯಾಗಿ ಹಂಚಿಕೊಂಡದ್ದು ನಮ್ಮ ಕೇಳುಗರಿಗೆ ಕೇಳಿಸಿದ್ದು ತುಂಬಾ ಖುಷಿ ಆಯ್ತು. ಧನ್ಯವಾದಗಳು ಸರ್.
0: ಧನ್ಯವಾದ.
2: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
2: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೇಳಿದ್ರೆ GS ಉಜ್ಜನಪ್ಪ ಅವರು ಮಾತನಾಡಿದ್ದನ್ನ ಕೇಳಿದ್ರೆ, ಇದೀಗ ಮತ್ತೊಬ್ಬ ನಮ್ಮ ನಿಲಯದ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ನಿಲಯಕ್ಕೆ ಸದಾ ಬರ್ತಾ ಇರ್ತಾರೆ. ಇಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಚಿತ್ರದುರ್ಗಕ್ಕೆ ಎಲ್ರಿಗೂ ಪರಿಚಿತರು, ನಮ್ಮ ಕರ್ನಾಟಕಕ್ಕೆ ಪರಿಚಿತರು ಅಂತ ಹೇಳ್ಬಹುದು. ಪ್ರೊಫೆಸರ್ ರಾಜಶೇಖರಪ್ಪ ಅವರು ಇತಿಹಾಸ ತಜ್ಞರು. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
4: ನಮಸ್ಕಾರ ಮೇಡಮ್.
1: ಸರ್, ನಾವು ಬಾನುಲಿ ನೆನಪಿನ ಅಂಗಳ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. 90 ವರ್ಷಗಳು ಆಕಾಶವಾಣಿಗೆ, ನಮ್ಮ ಚಿತ್ರದುರ್ಗ ಆಕಾಶವಾಣಿಗೆ 35 ವರ್ಷ. ನೀವು ರೇಡಿಯೋ ಕೇಳಿದಂತಹ ನೆನಪುಗಳನ್ನ, ನಿಮ್ಮ ಬಾಲ್ಯ ಆಗಿರ್ಬೋದು ಅಥವಾ ಯಾವಾಗಿನಿಂದ ನೀವು ರೇಡಿಯೋ ಕೇಳಿದ್ರಿ, ಅದೊಂದಷ್ಟು ನೆನಪುಗಳನ್ನ ನಮ್ಮ ಕೇಳುಗರಿಗೆ ಕೇಳಿಸಬಹುದಾ?
4: ಕೇಳಬಹುದು ಮೇಡಮ್, ತುಂಬಾ ಸಂತೋಷ. ಆಕಾಶವಾಣಿಗೆ 90 ವರ್ಷ ಆಗ್ತಾ ಇದೆ, ಚಿತ್ರದುರ್ಗ ಆಕಾಶವಾಣಿಗೆ 35 ವರ್ಷ ಆಗ್ತಾ ಇದೆ ಅಂತ ಅನ್ನೋದು ಅತ್ಯಂತ ಸಂಭ್ರಮದ ಸಂತೋಷದ ವಿಚಾರ. ಆಕಾಶವಾಣಿಯನ್ನ ಮೊತ್ತ ಮೊದಲು ನಾನು ಕೇಳಿದ್ದು ಅಂತಂದ್ರೆ ನಮ್ಮ ಊರಿನಲ್ಲಿ, ನಮ್ಮ ಹಳ್ಳಿಯಲ್ಲಿ, ಚಿತ್ರದುರ್ಗ, ಹಳೆಯ ಚಿತ್ರದುರ್ಗ ಜಿಲ್ಲೆಯ ಹರಿಹರ ತಾಲೂಕಿನ ಕೊಕ್ಕನೂರು, ನನ್ನ ಗ್ರಾಮ ಕೊಕ್ಕನೂರಿನ ಎಲ್ಲರ ಮನೆಯಲ್ಲಿ ಮೊತ್ತ ಮೊದಲು ಒಂದು ರೇಡಿಯೋನ ತಂದ್ರು. ಅದರ ಹೆಸರು ನ್ಯಾಷನಲ್ ಎಕೋ ಅಂತ, ಒತ್ತಿರ್ತಕ್ಕಂಥದ್ದೇ ಅದು. ಈ ನ್ಯಾಷನಲ್ ಎಕೋ ರೇಡಿಯೋ ಅವರು ಆನ್ ಮಾಡಿದಾಗ ಅದು ಬಹಳ ಸದ್ದಾಗಿ ಸುತ್ತಮುತ್ತ

0: ಅವ್ರಿಗೆಲ್ಲ ಕೇಳ್ತಾ ಇತ್ತದು. ಎಲ್ಲರಿಗೂ ಆಶ್ಚರ್ಯ, ಇದೇನದು ಹಾಡುಗಳು ಬರ್ತಾವಲ್ಲ ಈ ಪೆಟ್ಟಿಗೆಯೊಳಗಿನಿಂದ ಅಂತ. ಹಾಗೆ ಆಶ್ಚರ್ಯಚಕಿತನಾಗಿ ಅದಕ್ಕೆ ಕಿವಿಗೊಟ್ಟು ಆರಿಸ್ತಾ ಇದ್ದಂತವ್ರಲ್ಲಿ ನಾನು ಒಬ್ಬನಾಗಿದ್ದೆ.
1: ಸರ್, ಆ ಪೆಟ್ಟಿಗೆ ಹೇಗಿತ್ತು ಅನ್ನೋದನ್ನು ವಿವರಿಸಿ ಸರ್.
0: ಆವಾಗ ರೇಡಿಯೋ ಅಂತಂದ್ರೆ ಏನು ಅನ್ನೋದು ಕಲ್ಪನೆ ಜನರಿಗೆ ಯಾರಿಗೂ ಇರಲಿಲ್ಲ. ಆಕಾಶವಾಣಿ ಅಂತ ಒಂದು ಶಬ್ದ ಇದ್ದೇ ಇತ್ತು, ನಮ್ಗೆ ಗೊತ್ತೇ ಇತ್ತು. ಆಕಾಶವಾಣಿ, ಶರೀರವಾಣಿ ಅಂತ ಅನ್ನೋದನ್ನ ಕಥೆಗಳಲ್ಲಿ ಕೇಳ್ತಾ ಇದ್ವಿ. ಆದ್ರೆ ಇದು ಪ್ರತ್ಯಕ್ಷವಾಗಿ ನಾವು ನೋಡಿದಾಗಾಯ್ತು, ಆವಾಗ ಕೇಳಿದಾಗಾಯ್ತು. ಅದು ಬಹಳ ಸಂಭ್ರಮ ಪಡ್ತಾ ಇದ್ರು ಜನ. ಅದ್ರಲ್ಲಿ ಬರ್ತಕ್ಕಂತ ಒಂದೊಂದು ಹಾಡಿಗೂ ಕೂಡ ಅವರು ಎಷ್ಟು ಆನಂದ ತುದಿಗೆ ಏರ್ತಿದ್ರು ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲ, ಅದು ಅಷ್ಟು ಮೈ ಮರಿತಿದ್ರು.
1: ಇವತ್ತು ನಾವು ಮೊಬೈಲ್ ಅಲ್ಲಿ ಕೇಳ್ತಾ ಇದ್ದೇವೆ ಸರ್, ಆದ್ರೆ ಅವತ್ತಿನ ರೇಡಿಯೋ ಹೇಗಿತ್ತು ಅನ್ನುವಂಥದ್ದು.
0: ಅವತ್ತಿನ ರೇಡಿಯೋ ಹೇಗಿತ್ತು ಅಂತಂದ್ರೆ ಅದ್ರ ಆಕಾರ ಒಂದ್ ಪೆಟ್ಟಿಗೆಯ ಆಕಾರ, ಒಂದು ಮರದ ಪೆಟ್ಟಿಗೆ. ಬಹಳ ಮುಂದಿಡಿಗೆಲ್ಲ ಬಹಳ ಸುಂದರವಾಗಿ ಅದಕ್ಕೆಲ್ಲ ಡಿಸೈನ್ ಮಾಡಿರ್ತಿದ್ರು. ಆಮೇಲೆ ಒಂದ್ ಕಡೆ ಮಾತ್ರ ನೀಲಿ ಬೆಳಕು ಕಾಣಿಸ್ತಾ ಇತ್ತು. ನಾನ್ ನೋಡಿದ್ದು ಇದ್ದ ರೀತಿ ಅದು, ಅದನ್ನ ಒಂದು ಎತ್ತರವಾದ ಸ್ಥಳದಲ್ಲಿ ಇಟ್ಟಿದ್ರು. ಅದಕ್ಕೆ ಮೊದಲಿಗೆ ನಮ್ಮ ಊರಿನಲ್ಲಿ ವಿದ್ಯುತ್ ಏನಿರ್ಲಿಲ್ಲ, ಅದು ಸೆಲ್ ಹಾಕಿ ನಡೆಸಬೇಕಾಗಿತ್ತು. ಸೆಲ್ಲು ಇಲ್ಲ ಬ್ಯಾಟರಿ ಇದರಿಂದ ನಡೆಸಬೇಕಾಗಿತ್ತು. ನಮ್ಮ ಗೌರವ ಅಂತಂದವ್ರು ಅದ್ರ ಬಗ್ಗೆ ಎಲ್ಲ ಬಹಳ ಉದಾರಿಗಳು, ಬಹಳ ಚೆನ್ನಾಗಿ ಅವರು ಅದನ್ನ ನಡೆಸ್ತಾ ಇದ್ರು. ಜನ ಎಲ್ಲ ಬಂದು ಸುತ್ತಮುತ್ತ ಇದ್ದ ಜನ ಎಲ್ಲ ಬಂದು ಕುತ್ಕೊಂಡು ಕೇಳೋದಕ್ಕೂ ಜಾಗ ಅಲ್ಲಿ ಇರ್ತಿರ್ಲಿಲ್ಲ, ಅಷ್ಟರ ಮಟ್ಟಿಗೆ ಜನ ತುಂಬಿರ್ತಿದ್ರು. ಅದು ರೇಡಿಯೋ ಅದು ತಿರುಗಿಸೋದಕ್ಕ ಮೂರು ಈ ತಿರುಪುಗಳು ಇರ್ತಿದ್ವು, ಮೂರು ನಾಬ್ಸ್ ನಾಬ್ಸ್ ಇರ್ತಿದ್ವು. ಆ ಒಂದು ನಾಬ್ನಲ್ಲಿ ತಿರುಗಿಸಿದಾಗ ಧ್ವನಿ ಹೆಚ್ಚಾಗೋದು, ಧ್ವನಿ ಕಡಿಮೆ ಆಗೋದು ಇದೆಲ್ಲ ಆಗ್ತಾ ಇತ್ತು. ಇನ್ನೊಂದರಲ್ಲಿ ಯಾವ ಸ್ಟೇಷನ್ ಬೇಕೋ ಆ ಸ್ಟೇಷನ್ ಇಟ್ಕೊಳ್ತಕ್ಕಂಥದ್ದು, ಅದು ಕ್ರಮೇಣ ಗೊತ್ತಾಗಿದ್ದು ನಮಗೆ. ಅದು
1: ಅದನ್ನು ಅಕ್ಯುರೇಸಿಯಾಗಿ ಇಲ್ಲೇ ಇಡಬೇಕು, ಇಲ್ಲಿಗೆ ತಿರುಗಿಸಬೇಕು ಅನ್ನುವಂಥದ್ದು ಕೂಡ ನಮಗೆ ಒಂದು ಸ್ಟ್ರಾಟಜಿ ಅಲ್ವಾ ಸರ್?
0: ಹೌದು, ಖಂಡಿತ ಖಂಡಿತ. ಆಮೇಲೆ ಹಾಗೆ ತಿರುಗಿಸಿದ್ರೆ ಬೇರೆ ಬೇರೆ ಕೌರಿನ ಧ್ವನಿಗಳೆಲ್ಲ ಬರ್ತವೆ ಅಂತಕ್ಕಂಥದ್ದು ಗೊತ್ತಿಲ್ಲ ನಮಗೆ, ಗೊತ್ತಿರ್ಲಿಲ್ಲ ಅವಾಗ. ಅದೆಲ್ಲ ಒಂದೊಂದು ಹೊಸದೇ. ಒಂದೊಂದು ನಾಬ್ ಕೂಡ ಒಂದೊಂದು ಹೊಸ ತಿಳುವಳಿಕೆಗೆ ದಾರಿ ಮಾಡಿಕೊಡ್ತಾ ಇತ್ತು. ಹಾಗಾಗಿ ಮೂರು ನಾಬ್ ಇದ್ವು ಅದ್ರಲ್ಲಿ. ನಾನು ನೋಡಿದಾಗ ನೆನಪಿದೆ, ಇದೆ ನನಗೆ ಚೆನ್ನಾಗಿ. ಇದು ನಾನು ಮತ್ತೆ ಮೊದಲು ಆಕಾಶವಾಣಿಯನ್ನ ನಾನು ನೋಡಿದ್ದು, ಅದನ್ನು ಕೇಳಿದ್ದು, ಕೇಳಿದ್ರೆ ಒಂದು ನೆನಪು ಮತ್ತು ಅನುಭವ
1: ತುಂಬಾ.
0: ಅದರ ನಂತರದಲ್ಲಿ ನಾನು ಹೈಸ್ಕೂಲ್ಗೆ ದಾವಣಗೆರೆಗೆ ಬಂದು ಅಲ್ಲಿ ಒಂದು ಹಾಸ್ಟೆಲ್ನಲ್ಲಿ ಸೇರಿದೆ. ನಮ್ಮ ಹಾಸ್ಟೆಲ್ಗೆ ಬಹಳ ಸಮೀಪದಲ್ಲೇ ಸಿಲ್ವರ್ ಜೂಬಿಲಿ ರೀಡಿಂಗ್ ರೂಮ್ ಅಂತ, ಈಗಲೂ ಕೂಡ ದಾವಣಗೆರೆಯಲ್ಲಿ ಇದೆ ಅದು. ಸಿಲ್ವರ್ ಜೂಬಿಲಿ ರೀಡಿಂಗ್ ರೂಮ್ ನಲ್ಲಿ ಅವ್ರು ರೆಡಿ ಹಾಕಿರ್ತಿದ್ರು, ಬೆಳಗ್ಗೆನೂ ಹಾಕ್ತಿದ್ರು, ಒಂದೊಂದು ಸಾರಿ ಸಂಜೆ ಅಂತ ಹಾಕಿ ಹಾಕ್ತಿದ್ರು. ಜನ ಎಲ್ಲ ಅಲ್ಲಿ ಕುತ್ಕೊಳ್ಳೋದಕ್ಕೆ ಜಾಗ ಇರ್ಲಿಲ್ಲ, ನೆಲದ ಮೇಲೇನೆ ಕುತ್ಕೊಂಡು ನ್ಯೂಸ್ ಕೇಳ್ತಿದ್ರು, ಹಾಡು ಕೇಳ್ತಿದ್ರು. ನ್ಯೂಸ್ ಆದ ಸಂಜೆ ನ್ಯೂಸ್ ಆದ ಕೂಡಲೇ ಹಾಡು 7:35 ಕರೆಕ್ಟ್ ಆಗಿ ನ್ಯೂಸ್ ಬಂದ್ಬಿಡ್ತಿತ್ತು. ನ್ಯೂಸ್ ಅನ್ನು ಕೇಳ್ತಿದ್ರು. ನ್ಯೂಸ್ ಕೇಳಿ ಆದ್ಮೇಲೆ 7:30 ಸರಿಯಾಗಿ 7:30 to 8:00 ಚಿತ್ರಗೀತೆಗಳನ್ನ ಹಾಕ್ತಾ ಇದ್ರು. ಅದು ಅದನ್ನ ಸರಿಬೇಕು ಅನ್ನೋದೇ ಎಲ್ಲರಿಗೂ ಒಂದು ಸಂಭ್ರಮ. ಹಾಗೆ ಎಲ್ಲ ಬಂದು ಕುತ್ಕೊಂಡು ನೆಲದ ಮೇಲೂ ಕುತ್ಕೊಂಡು ಕೇಳ್ತಾ ಇದ್ರು. ಅದನ್ನ ನಾನು ಕಣ್ಣಾರೆ ನೋಡಿರೋದು. ಹೀಗಾಗಿ ಆಕಾಶವಾಣಿಗೆ ನಾನು ಕೂಡ ನಿಧಾನವಾಗಿ, ನನಗೆ ಅರಿವಿಲ್ಲದೆ ತೆರೀತಾ ತೆರೀತಾ ಹೋದೆ ನಾನು.
1: ತುಂಬಾ ಸಂತೋಷ ಆಯ್ತು ಸರ್, ನಿಮ್ಮ ಮಾತುಗಳನ್ನ ಕೇಳಿ, ನಿಮ್ಮ ನೆನಪುಗಳನ್ನ ಈ ರೀತಿಯಾಗಿ ನಮ್ಗೆ ಕೇಳಿಸಿದ್ರಲ್ಲ ಅನ್ನುವಂಥದ್ದಕ್ಕೆ ಧನ್ಯವಾದಗಳು ಸರ್.
0: ಆಗ್ಲಿ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
1: ಕೆಳಗ್ರೆ ಪ್ರೊಫೆಸರ್ ರಾಜಶೇಖರಪ್ಪ ಅವರು ಮಾತನಾಡಿದ್ದನ್ನ ನೀವೆಲ್ಲರೂ ಕೂಡ ಕೇಳಿಸ್ಕೊಂಡ್ರಿ ಅಲ್ವಾ? ಇನ್ನು ಒಬ್ಬರನ್ನ ಮಾತನಾಡಿಸಿ ಈ ಕಾರ್ಯಕ್ರಮವನ್ನ ಮುಗಿಸ್ತೇನೆ. ಕೆಳಗ್ರೆ

0: ಕೇಳಿದ್ರೆ ಇವರ ಧ್ವನಿಯನ್ನ ನೀವು ಕೇಳಿದ್ರೆ ಗೊತ್ತಾಗಬಹುದು. ಹಲೋ, ನಮಸ್ತೆ.
1: ನಮಸ್ತೆ.
0: ಕೇಳಿದ್ರೆ ಗೊತ್ತಾಯ್ತಾ, ಇವರು ಸಿ ಬಿ ಶೈಲಾ ಜಯಕುಮಾರ್ ಅವರು, ನಿಮ್ಮೆಲ್ರಿಗೂ ಚಿರಪರಿಚಿತರು. ಇವರು ಈಗ ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರ ಮಾತುಗಳಲ್ಲಿ ರೇಡಿಯೋ ಅಂದರೆ ಏನು ಅನ್ನುವಂಥದ್ದು, ಅವರು ಯಾವ ರೀತಿಯಾಗಿ ರೇಡಿಯೋ ಕೇಳಿದರು ಅನ್ನುವಂತಹ ನೆನಪುಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾರೆ ಇವತ್ತು. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ಥ್ಯಾಂಕ್ ಯು. ಧನ್ಯವಾದಗಳು. ಬಾನುಲಿ ನೆನಪಿನಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸೋದೇ ಒಂದು ಸಂಭ್ರಮ ಅಂತ ನಾನು

0: ನಮಸ್ಕರಿಸ್ತೀನಿ. ಈ ಚಿತ್ರದುರ್ಗದ ಆಕಾಶವಾಣಿ 1991ರಲ್ಲಿ ಪ್ರಾರಂಭವಾದಾಗ ಚಿತ್ರದುರ್ಗಕ್ಕೂ ಆಕಾಶವಾಣಿ ಬಂತಲ್ಲ ಅಂತ ಒಂದು ಆಶ್ಚರ್ಯ ಆಗಿತ್ತು. ಅಲ್ಲಿಗೆ ನಾವು ಈ SW ಮತ್ತೆ ಮೀಡಿಯಂ ವೇವ್ ಶಾರ್ಟ್ ವೇವ್ಸ್ ಆ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡದ ಒಂದು ಪೆಟ್ಟಿಗೆ ಅಂತ ರೇಡಿಯೋದಲ್ಲಿ ನಮ್ಮನೆಯಲ್ಲಿ ಕೇಳ್ತಿದ್ವಿ.
1: ದೊಡ್ಡ ರೇಡಿಯೋ ಇತ್ತು ಹಾಗಾದ್ರೆ.
0: ಹೌದು, ಬಹಳ ದೊಡ್ಡದು. ಇವಾಗಿನ ಟಿವಿ ಸೈಜ್ಗೆ ಇತ್ತು ನಮ್ಮನೇಲಿ ರೇಡಿಯೋ. ಅದು ಎಲ್ಲೆಂದ್ರಲ್ಲಿ ಎತ್ಕೊಂಡು ಹೋಗೋಕು ಬರ್ತಿರ್ಲಿಲ್ಲ. ಈಗೆಲ್ಲ ಪಾಕೆಟ್ ರೇಡಿಯೋ ಬಂದಿರೋದು. ಆಗ ಅದ್ ರೇಡಿಯೋ ಹತ್ರ ಹೋಗಿ ಕಿವಿಗೊಟ್ಟು ಕೇಳ್ತಿದ್ವಿ. ಬಹುಶಃ ನಾನು 5ನೇ ಕ್ಲಾಸ್ ಅಥವಾ 6ನೇ ಕ್ಲಾಸ್ ನಲ್ಲಿ ಇದ್ದಾಗ ಒಂದು ಇಂಗ್ಲಿಷ್ ಪಠ್ಯ ಪುಸ್ತಕದಲ್ಲಿ ಆಕಾಶವಾಣಿ ಹೇಗೆ ಕಾರ್ಯಕ್ರಮ ನಿರ್ವಹಿಸುತ್ತೆ ಅಂತ ಒಂದು ಪಾಠ ಇತ್ತು. ಆಮೇಲೆ 1991ರಲ್ಲಿ ಆಗ ಸ್ಟೇಷನ್ ಡೈರೆಕ್ಟರ್ ಆಗಿದ್ದಂತ ನಿರ್ಮಲಾ ದೇವಿಯವರು ನನಗೆ ಒಂದು ಪತ್ರ ಬರೆದಿದ್ರು, ಮಹಿಳಾ ಕಾರ್ಯಕ್ರಮ ಇದೆ, ತಾವು ಭಾಗಿಯಾಗ್ಬೇಕು ಅಂತ. ಅಬ್ಬಾ, ಆಕಾಶವಾಣಿ ಅಂದ್ರೇನೆ ಒಂದು ಆಶ್ಚರ್ಯ, ಒಂದು ಸಂಭ್ರಮ, ವಿಸ್ಮಯ ಅಂತ ಅನ್ನೋ ಕಾಲದಲ್ಲಿ ನನಗೆ ಒಂದು ಕರೆ ಬಂದಿತ್ತಲ್ಲ, ಭಾರೀ ಸಂತೋಷ. ನಿರ್ಮಲಾ ದೇವಿಯವ್ರನ್ನ ಇವತ್ತು ಕೂಡ ನನಗೆ ಪ್ರಾತಸ್ಮರಣೀಯರು ಅನ್ನೋಷ್ಟು ನೆನಪು ಮಾಡ್ಕೊಳ್ತೀನಿ. ಆಮೇಲೆ ನಾವೆಲ್ಲ ಅದೇ 5-6ನೇ ಕ್ಲಾಸ್ ಅಲ್ಲಿ ಇದ್ದಾಗ ಆಕಾಶವಾಣಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಗೊತ್ತಾದ್ಮೇಲೆ ರೇಡಿಯೋ ಹತ್ರ ಹೋಗಿ ನೋಡ್ತಿದ್ವಿ, ಯಾರು ಆಡೇಳ್ತಾರೆ ಈ ಪೆಟ್ಟಿಗೆಯೊಳಗೆ, ಯಾರನ್ನ ಕುತ್ಕೊಂಡು ಆಡೇಳ್ತಾರ ಏನು ಅಂತ ಒಂಥರ ಕನ್ಫ್ಯೂಷನ್ಗಳು ಇತ್ತು ನಮಗೆ ಆವಾಗ್ಲೂ ಕೂಡ. ಆಮೇಲೆ ಈ ಆಕಾಶವಾಣಿದು ಒಂದು ತುಂಬಾ ಖುಷಿ ಕೊಡೋಂಥದ್ದು ಅಂದ್ರೆ ಈ ಟಿವಿಯನ್ನ ಎಲ್ಲಂದ್ರಲ್ಲೂ ತಗೊಂಡೋಗಕ್ಕಾಗಲ್ಲ. ಮೊಬೈಲ್ ತಗೊಂಡ್ ಹೋಗ್ತೀವಪ್ಪ, ಟಿವಿಯಲ್ಲಿ ಬರೋದ್ ಮೊಬೈಲ್ ನಲ್ಲಿ ನೋಡ್ತೀವಿ ಅಂದ್ರೆ ಯಾವಾಗೂ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆದ್ರೆ ಈ ರೇಡಿಯೋಗಂತ ಯಾವ ಪ್ರಾಬ್ಲಮ್ ಇಲ್ಲ ಕಂಡ್ರೆ ಖುಷಿ ಆಗುತ್ತೆ. ಎಲ್ಲಿ ಬೇಕಾದ್ರೂ ಕೇಳ್ಬೋದು. ಇವನ್ ಸಾಡು ಬಿಡುವಾಗ ಅರಲ್ಲಿ ಕುತ್ಕೊಂಡು ರೇಡಿಯೋ ಕೇಳ್ತಾ ಹೋಗೋದು ಎಷ್ಟು ಖುಷಿ ಆಗುತ್ತೆ ಅಂತ. ಅದು ತುಂಬಾ ಖುಷಿ ಆಗುತ್ತೆ. ಈ ಆಕಾಶವಾಣಿ, ಚಿತ್ರದುರ್ಗದ ಆಕಾಶವಾಣಿ ತಾನು ಬೆಳೀತಾ ನಮ್ಮನ್ನೆಲ್ಲ ಬೆಳೆಸಿದೆ ಕಣ್ರಿ. ಇವತ್ತು ಚಿತ್ರದುರ್ಗ ಆಕಾಶವಾಣಿಯ ಹೆಸರಿನಲ್ಲಿ ನನ್ನ ಹೆಸರು ಕೂಡ ಸೇರ್ಕೊಂಡಿದೆ ಅನ್ನೋದು ಖುಷಿ. ನಾನೇನಾದ್ರೂ ಮಾರ್ಕೆಟ್ಗೆ ತರಕಾರಿ ತಗೊಳ್ಳಿಕ್ಕೆ, ಹಣ್ಣು ತಗೊಳ್ಳಿಕ್ ಹೋದಾಗ ಕೇಳ್ತಾರೆ, ನಿಮ್ ಧ್ವನಿ ಕೇಳಿದೀವಲ್ಲ, ಎಲ್ಲಿ ಕೇಳಿದ್ದೀವಿ ಅಂತ ಸುಮಾರು ಜನ ನನ್ನ ಧ್ವನಿಯನ್ನ ಗುರುತಿಸಿದಾರೆ ಅಂತಂದ್ರೆ ನಾನು ಆಕಾಶವಾಣಿಗೆ ತುಂಬಾ ತುಂಬಾ ಕೃತಜ್ಞಳಾಗಿದ್ದೇನೆ. ಆಮೇಲೆ ಆಕಾಶವಾಣಿಯಲ್ಲಿ ನಾನು ಒಂದಷ್ಟು ಕಾರ್ಯಕ್ರಮ ಕೊಟ್ಟಿದ್ದೆ, ಈ ನುಡಿಗಳು, ಮನದ ಮಾತು, ಸಾಹಿತ್ಯ ಚರಿತ್ರೆ ಕಾರ್ಯಕ್ರಮ, ರಸಪ್ರಶ್ನೆ, ಯುವತರಂಗ, ಶೈಕ್ಷಣಿಕ ಕಾರ್ಯಕ್ರಮ, ತುಂಬಾ ಕಾರ್ಯಕ್ರಮಗಳು. ಅದಕ್ಕೆ ಕಾರಣ ಆದವ್ರನ್ನು ಕೂಡ ನಾನು ನೆನಪು ಮಾಡ್ಕೊಳ್ಳಬೇಕು. ನಿರ್ಮಲಾ ದೇವಿ, ಸರಸ್ವತಿ ಅವರು, ನಾಗಭೂಷಣ, ಮೊದಲಿಗೆ ಬಂದ ಅನೌನ್ಸರ್ಸ್ ಮಾಯಾರಾಮನ್, ಆಲ್ಮಕ್ಕಿ ಮಂಜುಳಾ, ಬೇದ್ರೆ ಮಂಜುನಾಥ್, ಉಷಾಲತಾ, ಅರಕಲ್ಗೂಡು ಮಧುಸೂದನ್, ಇವ್ರನ್ನೆಲ್ಲ ನೆನಪು ಮಾಡ್ಕೊಳ್ಳೇಬೇಕು. ಎಷ್ಟು ನಮಗೆಲ್ಲ ಅವಕಾಶಗಳನ್ನ ಮಾಡಿಕೊಟ್ರು. ಆಕಾಶವಾಣಿ ಅಂತಂದ್ರೆ ಎಲ್ಲೋ ದೊಡ್ಡವ್ರು ಮಾತಾಡೋದು, ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶವೇ ಇಲ್ಲ ಅಂದಾಗ ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದೆ ನಮ್ಮ ಚಿತ್ರದುರ್ಗ ಆಕಾಶವಾಣಿ. ಇವನ್ನೆಲ್ಲ ನಾವು ಮರೀಲಿಕ್ಕೆ ಆಗಲ್ಲ. ನೆನಪುಗಳನ್ನ ಇನ್ನಷ್ಟು ನಾವು ಹಿಗ್ಗಿಸ್ತಾ ಹೋದ್ರೆ ಎಷ್ಟು ನೆನಪುಗಳು ನುಗ್ಗಿ ಬರ್ತವೆ ಅಂದ್ರೆ ಅಷ್ಟೊಂದು ನೆನಪುಗಳಿದಾವೆ. ಚಿತ್ರದುರ್ಗ ಆಕಾಶವಾಣಿಯಲ್ಲಿ ನನ್ನ ಸಂದರ್ಶನವನ್ನ ಕೇಳಿದ ಶಿವಮೊಗ್ಗದ ಜನ ಅಲ್ಲಿನ ಕರ್ನಾಟಕ ಸಂಘದಲ್ಲಿ ನನಗೆ ಒಂದು ಭಾಷಣ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರು. ಇದನ್ನೆಲ್ಲ ನಾವು ಮರೀಲಿಕ್ಕೆ ಸಾಧ್ಯನಾ? ಚಿತ್ರದುರ್ಗ ಆಕಾಶವಾಣಿ ಮೊದಲಿಗೆ ಒಂದು ಯಾವಾಗ್ಲೋ ಕೇಳ್ತಿದ್ವಿ ಆಕಾಶವಾಣಿ ಅಂದ್ರೆ ಚಿತ್ರಗೀತೆಗಳು. ಮೊದಲಿಗೆ ಬೆಂಗಳೂರು ಆಕಾಶವಾಣಿಯಲ್ಲಿ 8:30 to 9:00 ತನಕ ಚಿತ್ರಗೀತೆಗಳು ಕೇಳ್ತಿತ್ತು. ಧಾರವಾಡ ಆಕಾಶವಾಣಿಯಲ್ಲಿ 7:30 to 8:00 ತನಕ. ಆಮೇಲೆ ಏನಾಯ್ತು ಏನಪ್ಪ, ಬೆಂಗಳೂರಿನವರು ಮತ್ತೆ ಧಾರವಾಡದವರು ಇಬ್ರು ಕೂಡ 7:30 to 8:00 ಅಷ್ಟೇ ಚಿತ್ರಗೀತೆ ಹಾಕಕ್ ಶುರು ಮಾಡ್ಬೇಕು. ಎರಡೆರಡು ಸತಿ ಕೇಳೋ ಅವಕಾಶ ತಪ್ಪಿ ಹೋಯ್ತಲ್ಲ ಚಿತ್ರಗೀತೆಗಳನ್ನ ಅಂತ ಭಾರೀ ಬೇಜಾರಾಗ್ತಿತ್ತು. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನಾವು ಸ್ಟೇಷನ್ಗಳನ್ನ ಚೇಂಜ್ ಮಾಡ್ಕೊಂತ ಆ ಹಾಡ್ ಚೆನ್ನಾಗಿತ್ತ, ಈ ಹಾಡ್ ಚೆನ್ನಾಗಿತ್ತ ಅಂತ ಹೆಂಗೆ ತಾರಾಡ್ತಿದ್ವಿ. ಅವೆಲ್ಲ ತುಂಬಾ ಖುಷಿ ಕೊಡ್ತವೆ. ಇವತ್ ನೆನ್ಸ್ಕೊಂಡ್ರೆ ಚಿತ್ರದುರ್ಗ ಆಕಾಶವಾಣಿ ಚಿತ್ರಗೀತೆಗಳ ಆಕಾಶವಾಣಿಯಾಗಿ ತುಂಬಾ ಪಾಪ್ಯುಲಾರಿಟಿಯನ್ನ ಪಡೆದಿದ್ದು ಅನ್ನೋದನ್ನು ಕೂಡ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ತುಂಬಾ ಮೆಚ್ಚಿನ ಗೀತೆಗಳನ್ನ ಕೇಳಲಿಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದೆ ಚಿತ್ರದುರ್ಗ ಆಕಾಶವಾಣಿ. ಎಲ್ಲ

0: ಎಷ್ಟು ನೆನಪುಗಳಿದಾವ್ರಿ ಇದ್ರ ಜೊತೆ ಜೊತೆಯಲ್ಲಿ. ಬಹಳಷ್ಟು ಜನ ನನಗೆ ಫೋನ್ ಮಾಡಿ ನನ್ನ ನಂಬರ್ನ ಆಕಾಶವಾಣಿಯವರಿಂದ ಕೇಳ್ಕೊಂಡು ಫೋನ್ ಮಾಡಿ ಮಾತಾಡ್ಸಿರೋದು, ಇವೆಲ್ಲ ಒಂದು ಸ್ಮೃತಿ ಭಿತ್ತಿಯಲ್ಲಿ ಒಂದು ದಾಖಲೆಯನ್ನು ಮಾಡಿಬಿಟ್ಟಿದ್ದಾರೆ. ಅಲ್ಸಕ್ಕೆ ಆಗಲ್ಲ ನನಗೆ, ಖುಷಿ ಕೊಡುವಂಥದ್ದು ಇವೆಲ್ಲ. ಆಕಾಶವಾಣಿ ನನ್ನನ್ನು ಬೆಳೆಸಿದೆ, ನನ್ನನ್ನು ನಿಜವಾಗ್ಲೂ ನನ್ನ ವ್ಯಕ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಆಕಾಶವಾಣಿನ ಆಕಾಶವಾಣಿಯಿಂದ ಅನ್ನೋದನ್ನ ನಾನು ಯಾವತ್ತೂ ನೆನಪಲ್ಲಿ ಇಟ್ಕೊಳ್ತೀನಿ.
1: ತುಂಬಾ ಸಂತೋಷ ಆಯ್ತು, ತುಂಬಾ ಸಂತೋಷ ಆಯ್ತು. ನಿಮ್ಮ ನೆನಪುಗಳನ್ನ ಈ ರೀತಿಯಾಗಿ ಹಂಚಿಕೊಂಡ್ರಲ್ಲ, ನಮ್ಮೆಲ್ಲರಿಗೂ ಕೇಳಿಸಿದ್ರಿ ನಿಮ್ಮ ನೆನಪುಗಳನ್ನ ನಿಮ್ಮ ಮಾತಿನಿಂದ ಅನ್ನುವಂಥದ್ದು. ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು, ನಿಮಗೂ ಕೂಡ ಥ್ಯಾಂಕ್ ಯು. ಎಲ್ಲ ಕೇಳುಗರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು,
1: ನಮಸ್ತೆ ಮೇಡಮ್. ಕೇಳಿದ್ರೆ ಸಿಬಿ ಶೈಲಾ ಜಯಕುಮಾರ್ ಅವರ ಮಾತುಗಳನ್ನು ಈವರೆಗೂ ಕೂಡ ನೀವು ಕೇಳಿದ್ರಲ್ಲ. ಇದಾಗಿತ್ತು ನಮ್ಮ ಇಂದಿನ ಬಾನುಲಿ ನೆನಪಿನಂಗಳ. ಆಕಾಶವಾಣಿಗೆ 90 ವರ್ಷಗಳ ಪೂರೈಕೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ಆಕಾಶವಾಣಿ ಚಿತ್ರದುರ್ಗ. ಇದೀಗ ಕೆಲವು ಪ್ರಕಟಣೆಗಳು.
2: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಗೊರಕಾ ಗೊರಕಾ ಆಫೀಸ್ಗೆ ಟೈಮ್ ಆಗಿದೆ ಕಣವ, ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
2: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ಗೊರಕಾ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
5: ಇದುವರೆಗೂ ಕೆಲವು ಪ್ರಕಟಣೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಇದೀಗ ನಲ್ನುಡಿ.
6: ಸೃಷ್ಟಿಗೆ ಮೂಲ ಪಂಚಭೂತಗಳು ಪೃಥ್ವಿ, ವಾಯು, ಅಪ್ ತೇಜ ಮತ್ತು ಆಕಾಶ. ಇವುಗಳಲ್ಲಿ ಪೃಥ್ವಿ ಅಥವಾ ಭೂತತ್ವ ಸ್ಥೂಲವಾದುದು. ಜೀವಿಗಳ ದೇಹ ರಚನೆಗೆ ಈ ತತ್ವವೇ ಆಧಾರ. ಚರ್ಮ, ಮಾಂಸ, ಮೂಳೆ, ನರ ಎಲ್ಲವೂ ಮಣ್ಣಿನ ವಿವಿಧ ರೂಪಗಳೇ. ಮಣ್ಣಿನಿಂದಾದ ಈ ದೇಹಕ್ಕೆ ಮತ್ತೆ ಮಣ್ಣಿನ ಬೇರೆ ರೂಪಗಳಾದ ಧಾನ್ಯಗಳು, ತರಕಾರಿ, ಹಣ್ಣುಗಳು ಪೋಷಣೆಗೆ ಆಹಾರ. ಇವೆಲ್ಲವೂ ನಾಶವಾಗಿ ಮತ್ತೆ ಮಣ್ಣಿನ ರೂಪವನ್ನೇ ಹೊಂದುತ್ತವೆ. ದಾಸವರೆಣ್ಯರು ಹಾಡಿರುವಂತೆ, ಮಣ್ಣಿಂದ ಕಾಯ ಮಣ್ಣಿಂದ. ಈ ಭೂಮಿಯ ಮೇಲ್ಮೈಯಲ್ಲಿ ಯಥೇಚ್ಛವಾಗಿ ಕಾಣುವುದೇ ಮಣ್ಣು. ಆದ್ದರಿಂದಲೇ ನಾವು ಮಣ್ಣಿನ ಬಗ್ಗೆ ತಾತ್ಸಾರ ಭಾವನೆ ಹೊಂದಿರುವುದು. ಏಕೆಂದರೆ ಸುಲಭವಾಗಿ ಸಿಗುವುದರ ಬಗ್ಗೆ ಅನಾದರ ತೋರುವುದು ನಮ್ಮ ಸಹಜ ಗುಣ. ಅದು ನಾವು ಬಳಸುವ ನುಡಿಗಟ್ಟುಗಳಲ್ಲಿ ವ್ಯಕ್ತವಾಗುತ್ತದೆ. ಅಲ್ಲೇನಿದೆ ಮಣ್ಣು, ಮಣ್ಣೇ ಗತಿ, ಮಣ್ಣು ಪಾಲಾಯ್ತು, ಮಣ್ಣು ತಿನ್ನು, ಹೀಗೆ. ಆದರೆ ನಿಜವಾಗಿ ಬೆಲೆ ಬಾಳುವುದೆಲ್ಲ ಇರುವುದೇ ಮಣ್ಣಿನಲ್ಲಿ. ನಿಧಿ, ನಿಕ್ಷೇಪಗಳು, ಖನಿಜಗಳು ಮುಂತಾಗಿ ನಮಗೆ ಏನೆಲ್ಲ ಅಗತ್ಯವೋ ಆ ಎಲ್ಲವೂ ಮಣ್ಣಿನ ಗರ್ಭದಲ್ಲಿದೆ. ನಾವು ತಿನ್ನುವ ಆಹಾರ ಬೆಳೆಯಲು ಮಣ್ಣೇ ಆಧಾರ. ಸುರಿದ ಮಳೆ ಅಂತರ್ಜಲವಾಗುವುದು ಮಣ್ಣಿನ ಮಡಿಲಲ್ಲಿ. ಮಣ್ಣಿನಿಂದ ಕೂಡಿದ ಭೂಮಿ ತಿರುಗಿದರೆ ತಾನೇ ಗಾಳಿ. ಪ್ರತ್ಯಕ್ಷವಾಗಿ

0: ಪರೋಕ್ಷವಾಗಿ ನಮ್ಮನ್ನು ಸಲಹುತ್ತಿರುವುದೇ ಮಣ್ಣು. ದುರಂತವೆಂದರೆ ನಾಗರಿಕತೆ ಬೆಳೆದಂತಲ್ಲ, ನಾವು ಮಣ್ಣಿನ ಸಂಪರ್ಕದಿಂದ ದೂರ ಓಡುತ್ತಿದ್ದೇವೆ. ಪ್ರತ್ಯಕ್ಷವಾಗಿ ಮಣ್ಣಿನ ಸ್ಪರ್ಶ ಕೈ ಮೈ ಕಾಲಿಗೆ ಆಗದಂತೆ ಎಚ್ಚರ ವಹಿಸುತ್ತಿದ್ದೇವೆ. ಸಿಮೆಂಟಿನ ಗೋಡೆಗಳಿಂದ ಕಟ್ಟಿದ ಮನೆಗಳು, ಟೈಲ್ಸ್ಗಳಿಂದ ಮುಚ್ಚಿದ ನೆಲ, ಅದರ ಮೇಲೆ ಬೆಲೆ ಬಾಳುವ ಕಾರ್ಪೆಟ್ ಮುಚ್ಚಿ, ಮನೆಯ ಹಿಂದೆ ಮುಂದಿನ ಜಾಗಗಳನ್ನು ಸಿಮೆಂಟ್ ಅಥವಾ ಲಾನ್ನಿಂದ ಮುಚ್ಚಿ, ಇಷ್ಟೇ ಅಲ್ಲದೆ ಪಾದಗಳನ್ನು ಪಾದರಕ್ಷೆಗಳಿಂದ ಮುಚ್ಚಿ ಮಣ್ಣಿನ ಸ್ಪರ್ಶದಿಂದ ದೂರ ಉಳಿಯುತ್ತಿದ್ದೇವೆ. ನೀವನ್ನಬಹುದು, ದೇಹ ಮಣ್ಣಿನದೆಂದಿರಿ, ತಿನ್ನುವ ಆಹಾರ ಮಣ್ಣಿನ ಮತ್ತೊಂದು ರೂಪವೆಂದಿರಿ, ಹಾಗಾದರೆ ಮಣ್ಣಿಂದ ದೂರವಾದ ಹಾಗೆ ಹೇಗಾಯಿತು ಅಂತ. ಆದರೆ ಅವೆಲ್ಲ ಮಣ್ಣಿನ ಮೂಲಗಳೇ ಹೊರತು ಪ್ರತ್ಯಕ್ಷ ಮಣ್ಣಲ್ಲ. ಪ್ರತ್ಯಕ್ಷ ಮಣ್ಣಿನಲ್ಲೂ ಜೀವಸತ್ವಗಳಿವೆ. ಅಂಗಾಲಿನ ಸೂಕ್ಷ್ಮ ಚರ್ಮದಲ್ಲಿರುವ ರಕ್ತನಾಳಗಳ ಮೂಲಕ ಆ ಜೀವಸತ್ವಗಳು ನೇರವಾಗಿ ದೇಹದಲ್ಲಿ ಸೇರಿ ದೇಹಕ್ಕೆ ಪೋಷಣೆಯನ್ನು ಒದಗಿಸುತ್ತವೆ. ಹಿಂದಿನ ಕಾಲದ ಜನರು ಬರಿಗಾಲಿನಲ್ಲಿ ಮಣ್ಣಿನ ದಾರಿಯಲ್ಲಿ ತಿರುಗಾಡುತ್ತಿದ್ದರು, ಮಣ್ಣಿನ ಬಿಸಿ ತಂಪುಗಳನ್ನು ಅನುಭವಿಸುತ್ತಿದ್ದರು. ಇಂದಿನಂತೆ ಆಗ ರಸ್ತೆಗಳೆಲ್ಲ ಟಾರಿನಿಂದ ಮುಚ್ಚಲ್ಪಟ್ಟಿರುತ್ತಿರಲಿಲ್ಲ. ಆಗಿನ ಜನರು ಬಳಸುತ್ತಿದ್ದ ವಸ್ತುಗಳೆಲ್ಲ ಸಾಮಾನ್ಯವಾಗಿ ಮಣ್ಣು ಮೂಲದವೇ ಆಗಿರುತ್ತಿದ್ದು ಮಣ್ಣಿನಲ್ಲಿ ಕರಗಿ ಮಣ್ಣಿನ ಸತ್ವವನ್ನು ಹೆಚ್ಚಿಸುವಂಥವಾಗಿರುತ್ತಿದ್ದವು. ಅಪಾಯ ಉಂಟು ಮಾಡುವ ವಸ್ತುಗಳ ಬಳಕೆ ಇದ್ದಿಲ್ಲವೆಂದೇ ಹೇಳಬಹುದು. ಬೇಡದ ವಸ್ತುಗಳನ್ನು ಎಲ್ಲೆಂದರಲ್ಲಿ ಹಾಕುವ ಪರಿಪಾಠವೂ ಇರಲಿಲ್ಲ. ಹಿಂದೆ ರೈತರು ಮಳೆ ಚಳಿ ಗಾಳಿ ಬಿಸಿಲಿಗೆ ಮೈಯೊಡ್ಡಿ ಹೊಲಗದ್ದೆಗಳಲ್ಲಿ ಬರಿಗಾಲಲ್ಲಿ ನಿಂತು ಓಡಾಡಿ ಬೆವರು ಸುರಿಸಿ ದುಡಿಯುವ ಮಣ್ಣಿನ ಮಕ್ಕಳಾಗಿರುತ್ತಾ ಗಟ್ಟಿಮುಟ್ಟಾಗಿರುತ್ತಿದ್ದರು. ಆದರೆ ಈ ಯಂತ್ರಯುಗದಲ್ಲಿ ಬೇಸಾಯದ ಕೆಲಸವನ್ನೆಲ್ಲ ಯಂತ್ರಗಳ ಮೇಲೆ ಕುಳಿತೇ ನಿರ್ವಹಿಸುತ್ತಾ ಭೂಸ್ಪರ್ಶದಿಂದ ದೂರವಾಗುತ್ತಿದ್ದಾರೆ. ಕಾಲಾಯ ತಸ್ಮೈ ನಮಃ. ಇನ್ನು ನಾಗರಿಕರಾದ ನಾವು ಮಕ್ಕಳನ್ನಂತೂ ಮಣ್ಣಿನಲ್ಲಿ ಆಡಲು ಬಿಡುವುದೇ ಇಲ್ಲ. ಮಳೆಯಲ್ಲಿ ನೆನೆದು ಮಣ್ಣಿನಲ್ಲಿ ಆಡಿ ಬಿದ್ದು ಹೊರಳಿ ಮಣ್ಣಿನ ಸುಗಂಧವನ್ನು ಅನುಭವಿಸಿದರೆ ತಾನೇ ಮಣ್ಣಿನ ಬಗ್ಗೆ ಅಭಿಮಾನ ಮೂಡುವುದು. ಇದು ನನ್ನ ತಾಯ್ನೆಲವೆಂಬ ಪ್ರೀತಿಯುಂಟಾಗುವುದು. ಹಿರಿಯರನ್ನು ವೃದ್ಧಾಶ್ರಮಗಳಿಗೆ ಸಾಗಿಸಿ ಮಕ್ಕಳಿಗೆ ಹಿರಿಯರ ಪ್ರೀತಿಯಾದರಗಳ ಅರಿವಿಲ್ಲದಂತೆ ಬೆಳೆಸುತ್ತಿದ್ದೇವೆ. ಹಾಗೆ ಬಾಲ್ಯ ಸಹಜವಾಗಿ ಮಣ್ಣಿನಲ್ಲಿ ಆಡುವುದನ್ನು ತಡೆಗಟ್ಟಿ ದೇಶಪ್ರೇಮ ಎಂದರೇನೆಂದು ಪ್ರಶ್ನಿಸುವ ಸ್ಥಿತಿ ತಂದಿಟ್ಟಿದ್ದೇವೆ. ಸುಲಭವಾಗಿ ಸಿಗುವ ಔಷಧಗಳ ಗಣಿಯಾದ ಮಣ್ಣನ್ನು ಸಿಮೆಂಟ್ ಟಾರು ಲಾನ್ಗಳಿಂದ ಮುಚ್ಚಿ ದುಬಾರಿ ಪ್ರಕೃತಿ ಚಿಕಿತ್ಸೆಗಾಗಿ ತವಕಪಡುತ್ತಿದ್ದೇವೆ. ಸತ್ವಗುಣ ಸಂಪನ್ನೆಯಾದ ಭೂದೇವಿಗೆ ಯಾವ ದೇವರಿಗೂ ಮಾಡದಷ್ಟು ಅಪಚಾರ ಮಾಡುತ್ತೇವೆ. ಅದನ್ನೆಲ್ಲ ಕ್ಷಮೆಯ ಪ್ರತಿರೂಪವಾದ ಧರಿತ್ರಿ ಕ್ಷಮಿಸಿ ನಮ್ಮನ್ನು ಪೋಷಿಸುತ್ತಿದ್ದಾಳೆ. ಇನ್ನಾದರೂ ಮಣ್ಣಿನ ಮಹತ್ವವನ್ನರಿತು ನಾವು ವಿವಿಧ ವಿಷಪೂರಿತ ವಸ್ತುಗಳಿಂದ ಮಣ್ಣನ್ನು ಕಲುಷಿತಗೊಳಿಸದೆ ಮಣ್ಣಿನ ಸಂಪರ್ಕವನ್ನು ಇಟ್ಟುಕೊಂಡರೆ ಪ್ರಕೃತಿ ಚಿಕಿತ್ಸೆ ಪ್ರಕೃತಿಯಲ್ಲೇ ದೊರೆತಿತ್ತು.
1: ಇದುವರೆಗೂ ಆರ್ ಮೀನಾಕ್ಷಿ ಅವರಿಂದ ನಲ್ಲುಡಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆ ಎದುರುಗುದಿಯ ಪ್ರಸಾರದಲ್ಲಿ ಇದೀಗ ಕಾರ್ಯಕ್ರಮ ಕಾಮನಬಿಲ್ಲು. ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳೋಣ ಒಂದು ಭಾವಗೀತೆಯನ್ನು.

ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಜಿಎಸ್ ಶಿವರುದ್ರಪ್ಪ ರಚನೆಯ ಒಂದು ಭಾವಗೀತೆಯನ್ನು ಕೇಳಿದ್ರಿ. ಇನ್ನು ಜನಪದ ಗೀತೆಯನ್ನು ಕೇಳುವಂತಹ ಸರತಿ ಇದೀಗ.

ಕೇಳಿದ್ರೆ 10 ಗಂಟೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇವತ್ತು ವಜ್ರಮುನಿ ಹಾಗೆ ಉಮಾಶ್ರೀ ಅವರ ಬಗ್ಗೆ ಮಾತನಾಡೋಣ. ಅವರು ಅವ್ರ ಬಗ್ಗೆ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಗೊತ್ತಿದ್ದಲ್ಲಿ ಖಂಡಿತ ಅದನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಹಂಚಿಕೊಳ್ಳಿ. ವಿಶೇಷವಾದಂತಹ ಮಾಹಿತಿ ಇದ್ದರೆ ಅದನ್ನು ಕೂಡ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ, ಸಾಧ್ಯವಾದರೆ ವಜ್ರಮುನಿ ಅವರ ಮಗನನ್ನು ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ, ಇನ್ನು ಕಾರ್ಯಕ್ರಮದ ಕಾಮನಬಿಲ್ಲು ಕಾರ್ಯಕ್ರಮವನ್ನು ಮುಗಿಸುವ ಹಂತಕ್ಕೆ ನಾವೀಗ ತಲುಪಿದ್ದೇವೆ. ಇದುವರೆಗೂ ಕಾಮನಬಿಲ್ಲು ವಿವಿಧ ಬಗೆಯ ಗೀತೆಗಳನ್ನು ಕೇಳುವಂತಹ ಈ ಸಮಯ ಮುಕ್ತಾಯ ಆಯಿತು ಅಂತ ಹೇಳ್ತಾ, ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಿಯ ಪ್ರಸಾರದಲ್ಲಿ. ಕೆಳಗ್ರೆ ನೀವೆಲ್ಲರೂ ಕೂಡ ಆಗಲೇ ಮುಂಜಾನೆಯಿಂದ ನಮಗೆ ಸಂದೇಶಗಳನ್ನು ಕಳಿಸಿದ್ದೀರಿ. ಯಾರೆಲ್ಲ ಏನೆಲ್ಲ ಸಂದೇಶವನ್ನು ಕಳಿಸಿದ್ದೀರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದೀರಿ, ಅದನ್ನು ಕೂಡ ನಾನು ಓದ್ತಾ ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಆಂಧಿ ಚಿತ್ರದಿಂದ ಆಯ್ದ ಈ ಗೀತೆಯನ್ನು ಕೇಳಿ ಬರೋಣ.

ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಯನ್ನು ಕೇಳ್ತಾ ಇದ್ದೀವಿ. ಹಾಗೆ ಈಗ ನಿಮ್ಮ ಸಂದೇಶಗಳನ್ನು ಕೂಡ ಓದುವಂತಹ ಸರತಿ ನಮ್ಮದು. ಹಿತ ನುಡಿ ಅಂತ ಹೇಳಿ ಒಂದು ಸಂದೇಶವನ್ನು ಕಳಿಸಿದ್ದಾರೆ ಹೊನ್ನೂರಾಲಿ ಅವರು. ನಿಮ್ಮ ಶಕ್ತಿಯಿಂದ ಹೋರಾಡಿ, ಆದರೆ ಇತರರ ದುರ್ಬಲತೆಯೊಂದಿಗೆ ಅಲ್ಲ. ಯಾಕೆ ಅಂತ ಹೇಳಿದ್ರೆ ನಿಜವಾದ ಯಶಸ್ಸು ನಿಮ್ಮ ಪ್ರಯತ್ನದಲ್ಲಿ ಅಡಗಿದೆ, ಇತರರ ಸೋಲಿನಲ್ಲಿ ಅಲ್ವೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಶುಭ ಮುಂಜಾನೆ, ಶುಭವಾಗಲಿ ಅಂತ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ಹಾಗೆ ಮತ್ತೊಂದು ಸಂದೇಶ ಬಂದಿತ್ತು ನಮಗೆ. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಒಂದು ನಮಸ್ಕಾರದ ಒಂದು ಇಮೋಜಿಯನ್ನು ಕೂಡ ಕಳಿಸಿದ್ರು. ಹಾಗೆ ಮತ್ತೊಂದು ಸಂದೇಶ, ಅಂತಾರಾಷ್ಟ್ರೀಯ ಬೆಳಕಿನ ದಿನಕ್ಕೆ ವಂದಿಸುವ ಅನ್ನುವಂಥ ಒಂದು ಸಂದೇಶವನ್ನು ದೀರ್ಘವಾಗಿ ಸುದೀರ್ಘವಾದಂಥ ಸಂದೇಶವನ್ನು ಕಳಿಸಿದ್ರು ಬೋಪ ವೆಂಕಟೇಶ್ ಅವರು. ಅವ್ರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಿ ಮತ್ತಷ್ಟು ಸಂದೇಶಗಳನ್ನು ಇದೀಗ ನಾನು ತಗೊಳ್ತಾ ಹೋಗ್ತೇನೆ. ಇವರು ಹೊಸ ಕೇಳುಗರು, ಇವರು ಹಗರಿಬೊಮ್ಮನಹಳ್ಳಿಯಿಂದ ಶಿಫಾ ಅಂಜುಮ್ ತನ್ವೀರ್ ಅಹಮದ್ ಅವರು ಒಂದು ಸಂದೇಶ ಕಳಿಸಿದ್ದಾರೆ. ಏನು ಗೊತ್ತಾ, ಹೊಸ ಕೇಳುಗರನ್ನು ಸೆಳೆಯೋದಕ್ಕೆ ಉತ್ತಮ ತಂತ್ರ ಮಾಡಿದ್ದೀರಿ, ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ಯಾಕೆ ಗೊತ್ತಾಗಲಿಲ್ಲ. ಓಕೆ, ನಿಮಗೂ ಕೂಡ ಧನ್ಯವಾದಗಳು. ಮತ್ತೊಂದು ಸಂದೇಶ, ವಂದನೆಗಳು ಮೇಡಮ್. ಪ್ರತಿಭಾ ರಾಘವೇಂದ್ರ ಚೂರ್ನೂರಿಂದ, ನಮಗೆ ಭಕ್ತಿಗೀತೆಗಳು ಚೆನ್ನಾಗಿದ್ವು, ಪದಬಂಧದ ಜಿನ ಎಂಬ ಪದ ಇಷ್ಟವಾಯಿತು. 8:30 ಪ್ರಸಾರವಾದಂತಹ ಆಕಾಶವಾಣಿಯ ನೆನಪುಗಳ ಬಗ್ಗೆ ಹಿರಿಯ ವ್ಯಕ್ತಿಗಳ ಅನುಭವದ ಮಾತು ಕೇಳಿ ತುಂಬ ಸಂತೋಷವಾಯಿತು. ನಾವು ಸಹ 1990 ಸಾಲಿಗೆ ನೆನಪಿನ ಅಂಗಳಕ್ಕೆ ಜಾರಿದು, ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಒಂದು ಗಾದೆಯನ್ನು ಕಳಿಸಿದ್ದಾರೆ, ಯಾರಿಗೆ ಯಾರಿಲ್ಲ ದಾರಿಗೆ ಸಂಗಾತಿ ಇಲ್ಲ ಅನ್ನುವಂತಹ ಒಂದು ಗಾದೆ ಮಾತು. ಹಾಗೆ ಕನ್ನಡದ ವಿಷಯವಾಗಿ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರ ತಂದೆ ತಾಯಿಯ ಹೆಸರು ರಾಜಗೋಪಾಲಾಚಾರ್ಯ ಮತ್ತು ಸತ್ಯಭಾಮ. ಸತ್ಯಭಾಮ ಅವರು 15 ಮದುವೆಯಾಗಿ 16 ತಾಯಿಯಾದವರು ಅಂತ ಹೇಳಿ ಆ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮತ್ತೊಂದು ಸಂದೇಶ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ಆದಿತ್ಯ ಶಿವಲೀಲಾತೆಯಲ್ಲಿ ಮನೆಯವರು, ನನ್ನ ಹೆಸರು ತುಂಬ ಉದ್ದ ಇದೆ ಅಂತ ಹೇಳಿ ಅವರು ವಿಜಯ ಮೇಡಮ್ ಅಂತ ಹೇಳಿ ಕಳಿಸಿದ್ದಾರೆ. ಓಕೆ, ನಮಸ್ಕಾರ. ಆಕಾಶವಾಣಿಗೆ 90 ಸಂಭ್ರಮ ಬಾನುಲಿ ನೆನಪಿನಂಗಳ ಕಾರ್ಯಕ್ರಮದಲ್ಲಿ ಹಿರಿಯರು ತುಂಬ ಮಾರ್ಮಿಕವಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರು, ತುಂಬ ಇಷ್ಟ ಆಯಿತು ಕಾರ್ಯಕ್ರಮ, ಧನ್ಯವಾದ ನಿಲಯಕ್ಕೆ ಅಂತ ಹೇಳಿ ಕಳಿಸಿದ್ದಾರೆ. ತುಂಬ ಧನ್ಯವಾದಗಳು ನಿಮಗೂ ಕೂಡ. ಕಾರ್ಯಕ್ರಮವನ್ನು ಕೇಳಿ ಪ್ರತಿಕ್ರಿಯಿಸಿದರೆ ನಮಗೆ ಮತ್ತಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂಥ ಉತ್ಸಾಹ ಖಂಡಿತ ಬರುತ್ತೆ. ಚಿತ್ರದುರ್ಗದಿಂದ ಪಂಡ್ರಾಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂತಹ ಹಲವಾರು ವಿಷಯಗಳ ಜೊತೆಗೆ ನಮ್ಮ ಆಕಾಶವಾಣಿಗೆ 90 ಸಂಭ್ರಮದ ಸಡಗರ ಇರುವ ದಿನದಲ್ಲಿ ಇನ್ನೂ ಹೊಸ ಹೊಸ ವಿಷಯಗಳ ಜೊತೆಗೆ ಹೊಸ ಕೇಳುಗರು ಬರುತ್ತಿರುವ ಸಮಯದಲ್ಲಿ ಇನ್ನೂ ಹೆಚ್ಚಿನ ಮೇಲ್ದರ್ಜೆಗೆ ಬರಲಿ ಅನ್ನುವಂತಹ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತಿನ ನಿಮ್ಮ ನಿರೂಪಣೆಯಿಂದ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ಬಂದಿರುತ್ತವೆ, ತುಂಬ ಹೃದಯದ ಧನ್ಯವಾದಗಳು ಮೇಡಮ್, ಶುಭ ದಿನ ಅಂತ ಹೇಳ್ತಾ

ಅಂದರೆ ನಿಮಗೂ ಕೂಡ ಧನ್ಯವಾದಗಳು, ಶುಭ ದಿನ. ಹಾಗೆ ಮತ್ತೊಂದು ಸಂದೇಶವನ್ನು ಓದ್ಬಿಡ್ತೇನೆ, ನಂತರದಲ್ಲಿ ಒಂದು ಹಿಂದಿ ಚಿತ್ರಗೀತೆಯನ್ನು ಕೇಳಿಸ್ತೇನೆ. ಶುಭ ಮುಂಜಾನೆ ವಿಜಯ್ ಕಲಾ ಮೇಡಮ್ ಅವರೇ, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಓಕೆ, ನೀವು ಹೇಗಿದ್ದೀರಿ? ಇವತ್ತಿನ ನಿಮ್ಮ ನಿರೂಪಣೆಯಲ್ಲಿ ಆಕಾಶವಾಣಿ 90 ಈ ಸಂದರ್ಭದಲ್ಲಿ ವೆಂಕಣ್ಣಾಚಾರ್, ಹಾಗೆ ಲೋಕೇಶ್ ಸರ್, ಉಜ್ಜಿನಪ್ಪ ಸರ್, ರಾಜಶೇಖರ್ ಸರ್, ಶೈಲಾ ಮೇಡಮ್ ಇವರೆಲ್ಲ ತುಂಬ ಚೆನ್ನಾಗಿ ಅನಿಸಿಕೆಗಳನ್ನು ಹಂಚಿಕೊಂಡ್ರು. ಇದರಲ್ಲಿ ವೆಂಕಣ್ಣಾಚಾರ್ ಸರ್ ಅವರು ಪ್ರತಿಯೊಂದನ್ನು ನೆನಪಿನಲ್ಲಿಟ್ಕೊಂಡು ಚಾಚೂ ತಪ್ಪದೆ ಅವರ ಮನದಾಳದ ಮಾತನ್ನು ಹಂಚಿಕೊಂಡ್ರು. ಯಾಕೆ ಅಂತ ಹೇಳಿದ್ರೆ, ಯಾರಾದರೂ ನಮ್ಮನ್ನು ನಿನ್ನೆ ಏನು ಊಟ ಮಾಡಿದ್ರಿ ಅಂತ ಕೇಳಿದ್ರೆ ಬೇಗ ಹೇಳುವ ಜ್ಞಾಪಕ ಶಕ್ತಿ ಕೂಡ ಇರೋದಿಲ್ಲ. ಅಂಥದ್ರಲ್ಲಿ ವೆಂಕಣ್ಣಾಚಾರ್ ಸರ್ ಅವರು ಎಷ್ಟು ಜ್ಞಾಪಕ ಶಕ್ತಿಯಿಂದ ಎಲ್ಲವನ್ನ ಹಂಚಿಕೊಂಡ್ರು, ನಿಜಕ್ಕೂ ಈ ಕಾರ್ಯಕ್ರಮ ನಮಗೆ ತುಂಬ ಖುಷಿ ಕೊಡ್ತು ಮೇಡಮ್. ಧನ್ಯವಾದಗಳು, ನಮಸ್ಕಾರ, ಚಿಕ್ಕಪ್ಪ ಶಾರದ ರಾಮೇಶ್ವರ, ಶಿವಮೊಗ್ಗದಿಂದ ಅಂತ. ಹೌದು, ಇವತ್ತು ಕೂಡ ನನಗೇನಾದರೂ ಒಂದು ವಿಷಯ ಗೊತ್ತಾಗಬೇಕು ಅಂತ ಹೇಳಿದ್ರೆ ವೆಂಕಣ್ಣಾಚಾರ್ ಸರ್ ಅವ್ರ ಹತ್ರ ಕುತ್ಕೊಂಡು ಮಾತಾಡಿದ್ವಿ ಅಂತ ಹೇಳಿದ್ರೆ, ನಾನು ಒಂದು ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಹೋದರೆ 10 ವಿಷಯಗಳು ತಿಳ್ಕೊಳ್ಳುವಷ್ಟು ನನಗೆ ವಿಷಯವನ್ನು ಕೊಡ್ತಾರೆ ಅವರು. ನಿಜಕ್ಕೂ ಅಂತಹ ಒಬ್ಬ ವ್ಯಕ್ತಿ ನಮ್ಮ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಅವರ ಸಹಕಾರ ಚಿತ್ರದುರ್ಗ ಆಕಾಶವಾಣಿಗೆ ಇತ್ತು ಅನ್ನುವಂಥದ್ದು ತುಂಬ ಏನು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ವಿಷಯ ಅಂತ ಹೇಳ್ತಾ, ಓಕೆ ಧನ್ಯವಾದಗಳು ನಿಮಗೂ ಕೂಡ ಅಂತ ಹೇಳ್ತಾ, ಇದೀಗ ಒಂದು ಹಿಂದಿ ಚಿತ್ರಗೀತೆಯನ್ನು ಕೇಳಿ ಬರೋಣ. ನಂತರದಲ್ಲಿ ಮತ್ತೆ ನಿಮ್ಮ ಸಂದೇಶಗಳನ್ನು ಓದ್ತೇನೆ ಅಂತ. ಪಡೋಸನ್ ಚಿತ್ರದಿಂದ ಆಯ್ದ ಈ ಗೀತೆಯನ್ನು ಇದೀಗ ಕೇಳಿ ಬರೋಣ.

ಹಾಡು ಮುಗದೇ ಹೋಯ್ತು. ನಾನು ನಿಮ್ಮ ಸಂದೇಶಗಳನ್ನ ಹುಡುಕ್ತಾ ಇದ್ದೆ, ಯಾರೆಲ್ಲ ಸಂದೇಶವನ್ನ ಕಳ್ಸಿದ್ದಾರೆ ಅಂತ ನೋಡ್ತಾ ನೋಡ್ತಾ ಹಾಡು ಮುಗ್ದಿದೆ, ಗೊತ್ತಾಗ್ಲಿಲ್ಲ ಕೇಳಿದ್ರೆ. ಹಾಗೆ ಗುಡ್ ಮಾರ್ನಿಂಗ್ ಸುಜಾತ, ಆರ್ ಗಣೇಶ್, ಲಿಖಿತ್, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವೇಕ್, ವಿಮರ್ಶ್ ರಾಜಾಜಿನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ.

ಧನ್ಯವಾದಗಳು. ಹಾಗೆ ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮಧುಕರಿ ನಾಯಕರ ಆಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ ಡಾಕ್ಟರ್ ರವಿ ಅನನ್ಯ ಅಕುಲ್ ಮಹೇಶ್ ಚಂದ್ರ ಬಿ ವಿ ಕೆ ಎಸ್ ಲೇಔಟ್ ಚಿತ್ರದುರ್ಗ ಇಲ್ಲಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶುಭೋದಯ ವಿಜಯಕಲಾ ಮೇಡಮ್, ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ನೀವು ಹೇಳಿದಂಥ ರಾಮಚರಿತ ಮಾನಸದ ವಾಲಿ ಮತ್ತು ರಾಮರ ಮಧ್ಯೆ ನಡೆದಂತಹ ಮಾತುಕತೆಗಳ ಬಗ್ಗೆ ಕಥೆ ಚೆನ್ನಾಗಿ ನೀವು ನೀಡಿದ ವಿವರಗಳು, ಪೌರಾಣಿಕ ಹಿನ್ನೆಲೆ ಹಾಗೂ ಮಾಹಿತಿ ತುಂಬ ವಿವರವಾಗಿ ಅರ್ಥಪೂರ್ಣವಾಗಿ ಮೂಡಿಬಂತು. ಭಕ್ತಿಗೀತೆಗಳು 7:50 ಚಿತ್ರಗೀತೆ 8:30 ನೀವು ನಡೆಸಿಕೊಟ್ಟ ಆಕಾಶವಾಣಿ ಬಗ್ಗೆ ಹಿರಿಯರ ಕೇಳುಗರ ಅಭಿಪ್ರಾಯಗಳ ಮಾತು ತುಂಬ ಅರ್ಥಪೂರ್ಣವಾಗಿ ಮೂಡಿಬಂತು. 9:15 ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಭಾವಗೀತೆ ಜನಪದ ಗೀತೆ ತುಂಬ ಮಧುರವಾಗಿ ಮೂಡಿಬಂದು ಅದಕ್ಕಾಗಿ ಧನ್ಯವಾದಗಳು ವಿಜಯಕಲಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು ನಿಮಗೂ ಕೂಡ ಅಂತ ಹೇಳ್ತಾ ಮತ್ತೊಂದು ಸಂದೇಶವನ್ನು ತಗೊಳ್ತೇನೆ. ಮರದಿಂದ ಬಿದ್ದ ಹೂಗಳು ಮತ್ತೆ ಅರಳೋದಿಲ್ಲ, ಆದರೆ ಅದೇ ಮರಕ್ಕೆ ಗಟ್ಟಿಯಾಗಿ ಬೇರುಗಳಿದ್ದರೆ ಪುನಃ ಮತ್ತೆ ಅರಳಬಹುದು ಅನ್ನುವಂಥ ನಿಜ ಜೀವನ ಸಾಕಾರಗೊಳ್ಳೋದಕ್ಕೆ ಇಂದಿನ ಸ್ಫೂರ್ತಿದಾಯಕ ನುಡಿಕಿರಣ ಆರಂಭವಾದ ನಂತರ ಆಕಾಶವಾಣಿ 90ನೇ ವರ್ಷಾಚರಣೆ ಆಚರಿಸುತ್ತಿರುವ ಈ ಶುಭ ಸಂದರ್ಭದಲ್ಲಿ ನಮ್ಮ ಚಿತ್ರದುರ್ಗದ ಹಿರಿಯ ಕೇಳುಗರು ಸಾಧಕರಾದ ವೆಂಕಣ್ಣಾಚಾರ್ ಸರ್, ಲೋಕೇಶ್ ಅಗಸನಕಟ್ಟೆ, ಹಾಗೆ ಇದ್ಯಾರು ಚಿನ್ನಪ್ಪ ಅಂತ ಬರ್ತಿದ್ದೀರಿ, ಉಜ್ಜಿನಪ್ಪ ಅದು, ಓಕೆ, ರಾಜಶೇಖರಪ್ಪ ಅವರು, ಮಹಿಳಾ ಕೇಳುಗಮಣಿಯಾದಂತಹ ಶ್ರೀ ಶೈಲಜಾ ಮೇಡಮ್ ಅವರೆಲ್ಲರ ಅಂದಿನ ಕಾಲದ ರೇಡಿಯೋ ಅನುಭವಗಳನ್ನು ನಮ್ಮ ಇಂದಿನ ಕಾಲದ ರೇಡಿಯೋ ಕೇಳುಗರಿಗೆ ಪುನಃ ಪರಿಚಯ ಮಾಡಿಕೊಟ್ಟದ್ದು ಕೇಳುಗರಿಗೆ ಸಂತಸದ ಜೊತೆಗೆ ಆಕಾಶವಾಣಿಗೂ ಮತ್ತು ಈಗ ಮಾತನಾಡಿದ ಹಿರಿಯ ಕೇಳುಗರಿಗೂ ಹೃದಯಪೂರ್ವಕ ಕೃತಜ್ಞತೆಗಳು ಮತ್ತು ಧನ್ಯವಾದಗಳು ಅಂತ ಹೇಳ್ತಾರೆ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ. ಓಕೆ, ಧನ್ಯವಾದಗಳು. ಹಾಗೆ ರಾಜು ಆರ್ ಪೋಕಾಳೆ, ಸಿದ್ದರಾಮೇಶ್ವರ ವೃತ್ತ, ಬುರ್ಜನಹಟ್ಟಿ, ಚಿತ್ರದುರ್ಗ ಇಲ್ಲಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶುಭೋದಯ ಮೇಡಮ್, ಶುಭ ನುಡಿಯೊಂದಿಗೆ ಪ್ರಾರಂಭ ಆಗಿ ನಮನ ಕಾರ್ಯಕ್ರಮದಲ್ಲಿ ರಾಮಚರಿತ ಮಾನಸದ ಪ್ರಭು ಶ್ರೀರಾಮ ಹಾಗೂ ವಾಲಿಯ ಕುರಿತಾದ ಸನ್ನಿವೇಶ ತುಂಬ ಚೆನ್ನಾಗಿ ವಿವರಿಸಿದ್ರಿ. ಸುಶ್ರಾವ್ಯವಾದ ಭಕ್ತಿಗೀತೆ. ಹಾಗೆ 8:30 ಪ್ರಸಾರವಾದಂತಹ ಆಕಾಶವಾಣಿಯ 9:35 ವಾರ್ಷಿಕೋತ್ಸವದ ವಿಶೇಷ ನೆನಪಿನಂಗಳ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಚಿರಪರಿಚಿತವಾದಂತಹ ನಮ್ಮ ಚಿತ್ರದುರ್ಗದ ಹೆಮ್ಮೆಯ ಸಾಹಿತಿಗಳು, ಅಂಕಣಕಾರರು, ಬರಹಗಾರರು, ನಿರೂಪಕರು, ಪ್ರಾಧ್ಯಾಪಕರನ್ನು, ಇತಿಹಾಸ ತಜ್ಞರನ್ನು, ಸಂಪನ್ಮೂಲ ವ್ಯಕ್ತಿಗಳನ್ನು ಸಂದರ್ಶಿಸಿದ್ದು ತುಂಬ ಖುಷಿಯಾಯಿತು. ಅವರ ಧ್ವನಿಗಳನ್ನು, ಮಾತುಗಳನ್ನು ತುಂಬ ದಿನಗಳ ನಂತರ ಮತ್ತೆ ಆಲಿಸುವ ಹಾಗೆ ಆಯಿತು. ಧನ್ಯವಾದಗಳು. ನಾವು ಸಹ ಆಕಾಶವಾಣಿ ಮತ್ತು ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಹಸಿರಾಗಲಿ ದುರ್ಗ, ಉಸಿರಾಗಲಿ ಕರ್ನಾಟಕ ಘೋಷವಾಕ್ಯದೊಂದಿಗೆ ಚಿತ್ರದುರ್ಗ ಜಿಲ್ಲೆಯ ಪ್ರಕೃತಿಯ ನಿಸರ್ಗ ತಾಣಗಳಿಗೆ ಭೇಟಿ ನೀಡಿ ಕಾರ್ಯಕ್ರಮ ನಡೆಸಿದ್ದು, ಆ ಕಾರ್ಯಕ್ರಮದ ಛಾಯಾಗ್ರಹಣ ನಿರ್ವಹಿಸಿದ್ದು ನೆನಪುಗಳು ಮರುಕಳಿಸಿತು. ನಮ್ಮ ಆಕಾಶವಾಣಿಯ ಜೊತೆ ಅಂದು ನಾನು ಕೆಲಸ ನಿರ್ವಹಿಸಿದ್ದು ತುಂಬ ಖುಷಿ ಕೊಟ್ಟಿದೆ. ಇಂದಿನ ಬೆಳಗಿನ ಕಾರ್ಯಕ್ರಮ ನಿರೂಪಣೆಯನ್ನು ಚೆನ್ನಾಗಿ ನಿರ್ವಹಿಸಿದ್ರ ಮೇಡಮ್, ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾರೆ. ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ಉಮಾದೇವಿ, PWD ಕಾಲೋನಿ, BR ಪ್ರಾಜೆಕ್ಟ್ನಿಂದ ಸಂದೇಶವನ್ನು ಇವರು ಕಳಿಸ್ತಾ ಇದ್ದಾರೆ. ನಮನ ಭಕ್ತಿಗೀತೆಗಳು, ಶ್ರೀರಾಮನ ಕಥೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ, ಚಿತ್ರಗೀತೆಗಳು ಚೆನ್ನಾಗಿತ್ತು, ಹಾಗೆ ಭಾವಗೀತೆಗಳು ಸೂಪರ್ ಮೇಡಮ್, ತುಂಬಾ ಇಷ್ಟ ಆಯಿತು. ಆರೋಗ್ಯದ ಮಾಹಿತಿ, ಆಯುರ್ಧಾರ ತುಂಬ ಚೆನ್ನಾಗಿ ಮೂಡಿಬಂತು. ಕಾಮನಬಿಲ್ಲು, ಭಾವಗೀತೆ, ಚಿತ್ರಗೀತೆಗಳು, ಒಟ್ಟಾರೆ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಬರ್ತಾ ಇದೆ. ನಿಮ್ಮ ನಿರೂಪಣೆ ಇನ್ನೂ ಚೆನ್ನಾಗಿದೆ, ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಇನ್ನೊಂದು ಸಂದೇಶ ಬಂದಿದೆ, ಅದು ಸಿದ್ದಲಿಂಗಮೂರ್ತಿಯವರು ಸಿರಿಗೆರೆಯಿಂದ. ಇವರು ವಜ್ರಮುನಿಯವರ ಬಗ್ಗೆ ಬರೆದಿದ್ದಾರೆ, ಅದನ್ನು ನಂತರದಲ್ಲಿ ನಾನು ತಗೊಳ್ತೇನೆ ಅಂತ ಹೇಳ್ತಾ, ಶಾಂತಾಚಾರ ಬಡಿಗೇರ ಅವರು ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶ ಕಳಿಸ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಬೆಳಗಿನ ವಂದನೆಗಳು. ಚಿತ್ರದುರ್ಗದ ಬಾನುಲಿ ಚೇತನ, 7 ಸುತ್ತಿನ ಕೋಟೆಯ ಗಂಭೀರ ನಾಡಿನಲ್ಲಿ ಸವಿಮಾತಿನ ಕಂಪು ಚೆಲ್ಲುವಿರಿ ಬಾನುಲಿಯಲ್ಲಿ, ವೀರವನಿತೆ ಓಬವನ ವೀರ ಇತಿಹಾಸದ ಸಾರುತ ಇಂಪಾದ ರಾಗಗಳ ಕೇಳುಗರಿಗೆ ಒಳಪಡಿಸುತ್ತ ಚಿತ್ರದುರ್ಗದ ಆಕಾಶವಾಣಿಯ ಪ್ರೀತಿಯ ಧ್ವನಿಯೇ ನಿಮ್ಮ ನಿರೂಪಣೆಯ ಸೊಬಗಿಗೆ ನಮ್ಮ ಒಲವಿನ ನಮನಗಳೇ. ಇಂದಿನ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿಬಂದವು ಅನ್ನುವಂಥದ್ದನ್ನು ಕವನದ ಮೂಲಕ ಎಷ್ಟು ಚೆನ್ನಾಗಿ ಬರೆದಿದ್ದೀರಿ, ಧನ್ಯವಾದಗಳು ನಿಮಗೆ. ಹಾಗೆ ಮತ್ತೊಂದು ಸಂದೇಶ, ನಳಿನಿ ಸತೀಶ ಇವರು, ಅರೆರೆ ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಇಲ್ಲಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಮಸ್ತೆ, ಆಕಾಶವಾಣಿಗೆ 90 ವರ್ಷ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ, ಜೊತೆಗೆ ಲೈವ್ನಲ್ಲೇ ಶ್ರೋತೃಗಳನ್ನು ಮಾತನಾಡಿಸ್ತಾ ಅವರ ಅನುಭವದ ಮಾತುಗಳು ಆಕಾಶವಾಣಿ ಬಗ್ಗೆ ನಡೆಸ್ಕೊಟ್ರಿ, ಸುಲಭದ ಮಾತಲ್ಲ. ನೀವು ಅಷ್ಟು ಲವಲವಿಕೆಯಿಂದ ಎಲ್ಲ ಲೈವ್ ಪ್ರೋಗ್ರಾಮ್ಗಳನ್ನು ಚೆನ್ನಾಗಿ ನಡೆಸ್ಕೊಡ್ತೀರಾ, ನಿಮಗೆ ತುಂಬ ಆಸಕ್ತಿ ಮತ್ತು

ಪ್ರೋಗ್ರಾಂ ಮಾಡಬೇಕು ಅನ್ನುವಂತಹ ಛಲ ಕೂಡ ಇದೆ. ನಿಮ್ಮ ಈ ಆಸಕ್ತಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ನಳಿನಿ ಸತೀಶ್ ಸಂಗಮೇಶ್ವರ್ಲಿ ಅವರು ಚಿತ್ರದುರ್ಗದಿಂದ. ನಿಮಗೆ ಮತ್ತಷ್ಟು ಹೊಸತು ಕಾರ್ಯಕ್ರಮಗಳನ್ನು ಕೊಡಬೇಕು ಅನ್ನುವಂಥದ್ದು ಆಕಾಶವಾಣಿಯ ಒಂದು ಆಶಯ. ಅಂತಹ ಕಾರ್ಯಕ್ರಮಗಳನ್ನು ನಿರೂಪಿಸಿದಂತಹ ಅಧಿಕಾರಿಗಳು ನಮಗೆ ಕೊಟ್ಟಾಗ ಆ ಕಾರ್ಯಕ್ರಮಗಳನ್ನು ನಾವು ಯಾವಾಗಲೂ ಕೂಡ ಲವಲವಿಕೆಯಿಂದನೇ ಮಾಡಿದಾಗ ನಿಮಗೆ ಈಗ ಆಗಿದೆಯಲ್ಲ ಆ ಸಂತೋಷ ನಮಗೆ ಸಿಕ್ಕಾಗ ಭಾಳ ಖುಷಿ ಅನಿಸುತ್ತೆ. ಇಂತಹವನ್ನು ನೀವು ಸಂದೇಶದ ಮೂಲಕ ನಮಗೆ ತಿಳಿಸ್ತಿರಲ್ಲ ತುಂಬ ಖುಷಿ ಕೊಡ್ತು. ಧನ್ಯವಾದಗಳು. ಹಾಗೆ ಸುಬಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನನಗೆ ಯಾವಾಗಲೂ ಸುಬಾನ್ ಕೋರಿ ಅವರನ್ನು ಹೇಗೆ ನೆನಪು ಮಾಡ್ಕೊಳ್ತೇನೆ ಅಂದರೆ ಹಿಂದಿ ಚಿತ್ರಗೀತೆ ಬಂತು ಅಂತ ಹೇಳಿದ್ರೆ ಓ ಇದಕ್ಕೇನೆ ಒಂದು ಬರೆದಿದ್ದಾರೆ ಅನ್ನುವಂಥದ್ದು, ಓಕೆ ಬರೀತಾರೆ ಅನ್ನುವಂಥದ್ದು. ಹಿಂದಿ ಹಾಡು ಸೂಪರ್ ಮೇಡಮ್ 1975 ತೆರೆ ಕಂಡಂತಹ ಗುಲ್ಜಾರ್ ನಿರ್ದೇಶನದ ಸಂಜೀವ್ ಕುಮಾರ್ ಸುಚಿತ್ರ ಸೀನಾ ನಟನೆಯ ಈ ಹಾಡು ನಮಗಿಷ್ಟವಾಯಿತು ಅನ್ನುವಂಥದ್ದು. ನೀವು ಹೇಗಿದ್ದೀರೋ ಗೊತ್ತಿಲ್ಲ ಸುಬಾನ್ ಕೋರಿ ಅವರೇ, ನಿಮ್ಮ ಸಂದೇಶಗಳನ್ನು ಈ ರೀತಿಯಲ್ಲಿ ನಾನು ನೆನಪು ಮಾಡ್ಕೊಳ್ತೇನೆ. ಧನ್ಯವಾದಗಳು ನಿಮ್ಮ ಈ ಸಂದೇಶಕ್ಕೆ. ಮತ್ತೊಂದು ಹಿಂದಿ ಚಿತ್ರದ ಗೀತೆಯನ್ನು ಕೇಳ್ಬರೋಣ, ನಂತರದಲ್ಲಿ ಮತ್ತೆ ನಿಮ್ಮ ಸಂದೇಶಗಳನ್ನು ತಗೊಳ್ತೇನೆ. ಬಡೇ ಮಿಯಾ ಛೋಟೇ ಮಿಯಾ ಚಿತ್ರದ ಈ ಗೀತೆ

ಕೆಳಗರೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ, ಹಾಗೆ ನಿಮ್ಮ ಸಂದೇಶಗಳನ್ನು ನಾನು ಓದ್ತಾ ಇದ್ದೇನೆ. ಸಂದೇಶಗಳ ರಾಶಿ ಬಂದ್ಬಿಟ್ಟಿದೆ, ಎಷ್ಟು ಸಾಧ್ಯ ಆಗುತ್ತೆ ನೋಡೋಣ. ಶುಭೋದಯ ಆಕಾಶವಾಣಿ, ಈ ದಿನದ ಎಲ್ಲ ಕಾರ್ಯಕ್ರಮ ಮನೋಜ್ಞವಾಗಿ ಮುಡಿಬರ್ತಾ ಇದ್ದು ವೆಂಕಣಾಚಾರ್, ಲೋಕೇಶ್ ಅಗಸನ್ಕಟ್ಟೆ, ಉಜ್ಜಿನಪ್ಪ, ಹಾಗೆ ರಾಜಶೇಖರಪ್ಪ, ಶೈಲಜಾ ಮೇಡಮ್, ಇಂಥ ಹಿರಿಯರು ಆಕಾಶವಾಣಿ ಬಗೆಗಿನ ಅನಿಸಿಕೆ ತುಂಬ ಖುಷಿ ತಂತು. ಹಿಂದಿ ಚಿತ್ರಗೀತೆಗಳನ್ನು ಕೇಳಿ ತುಂಬ ಖುಷಿಯಾಯಿತು ಮೇಡಮ್. ನಿರೂಪಕರಾದ ನಿಮಗೂ ಕೂಡ, ಎಲ್ಲ ಆಕಾಶವಾಣಿಯ ಸಿಬ್ಬಂದಿಗಳಿಗೂ, ತಂತ್ರಜ್ಞರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾರೆ. ಜ್ಯೋತಿ ಗಿರೀಶ್, ತಕ್ಷತ್, ಕೌಶಿಕ್ ಗಾರೆಹಟ್ಟಿ ಚಿತ್ರದುರ್ಗದಿಂದ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಆಕಾಶವಾಣಿ ನಿರೂಪಕರಿಗೆ ಬೆಳಗಿನ ಶುಭೋದಯ, ನಮಸ್ತೆ ಮೇಡಮ್. ಬಾಗೇನಹಳ್ಳಿಯಿಂದ ರಮ್ಯಾ, ನಿತಿನ್, ಸುರೇಶ್, ಯಶವಂತ, ಬೆಳಗ್ಗೆ ಶುಭ ನೋಡಿ, ಅರ್ಥಪೂರ್ಣವಾಗಿತ್ತು. ನಮನ ಭಕ್ತಿಗೀತೆಗಳು ತುಂಬ ಚೆನ್ನಾಗಿ ಮೂಡಿಬಂತು. ಬಾನಲ್ಲಿ ನೆನಪಿನ ಅಂಗಳದ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ನಿಮ್ಮ ನಿರೂಪಣೆಯೊಂದಿಗೆ ಮೂಡಿಬಂದಂತಹ ಎಲ್ಲ ಕಾರ್ಯಕ್ರಮಗಳು ತುಂಬ ಸುಮಧುರವಾಗಿ ಮೂಡಿಬರ್ತಾ ಇವೆ. ನಿಮ್ಮ ಮೇಡಮ್ ನಡೆಸ್ಕೊಡ್ತಾ ಇರುವಂಥ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಂದು ಒಗಟು ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ, ಹಲ್ಲಿದೆ ಪ್ರಾಣಿ ಅಲ್ಲ. ಓಕೆ, ಉತ್ತರನವರೇ ಹೇಳ್ಬಿಟ್ಟಿದ್ದಾರೆ ಬಾಚಣಿಕೆ ಅಂತ. ಓಕೆ, ಧನ್ಯವಾದಗಳು. ಹಾಗೆ ಬೆಳಗಿನ ಶುಭೋದಯ ವಿಜಯಕಲಾ ಮೇಡಮ್ ಅವ್ರಿಗೆ 35 ವರ್ಷದ ಚಿತ್ರದುರ್ಗದ ಆಕಾಶವಾಣಿಯ ನಡೆದು ಬಂದಂತಹ ಹಾದಿ ಬಹು ಬೇಗ ಮುಗಿದಂತಾಗಿದೆ. ಹೀಗೆ ಸುದೀರ್ಘವಾಗಿ ಸುಗಮವಾಗಿ ಸಾಗಲಿ ಅಂತ ಹೇಳಿ ನಾನು ಕೂಡ ಹಾರೈಸ್ತೇನೆ. ಆರಂಭದಿಂದಲೇ ನಾನು ಕೂಡ ಆಕಾಶವಾಣಿ ಕೇಳುಗನಾಗಿದ್ದೆ. ಆರಂಭದಲ್ಲಿ ಒಂದು ಹೊಸ ಪದಾರ್ಥವನ್ನು ಪ್ರಚಾರಪಡಿಸಲು ಪ್ರಥಮವಾಗಿ ಆಕಾಶವಾಣಿಯಲ್ಲಿ ಒಗಟುಗಳನ್ನು ಕೇಳಿ ಬಹುಮಾನವನ್ನು ಕೊಟ್ಟಿರ್ತೇನೆ, ಹಾಗೂ ಅನುಕೂಲ ಪಡೆದದ್ದನ್ನು ನೆನಪಿಸ್ಕೊಂಡ್ರೆ ಖುಷಿ ಅನಿಸುತ್ತೆ. ನಮ್ಮ ಆತ್ಮೀಯರಾದಂತಹ ಶೈಲಾ ಮೇಡಮ್ ಅವ್ರಿಗೆ ಎಲ್ಲರ ಸಂದರ್ಶನಗಳು ಸಹ ಚೆನ್ನಾಗಿ ಮೂಡಿಬಂದಿವೆ ಅನ್ನುವಂಥದ್ದನ್ನು ವೈ ಆರ್ ಸುಬ್ರಹ್ಮಣ್ಯ ದಾವಣಗೆರೆ ರಸ್ತೆ ಚಿತ್ರದುರ್ಗದಿಂದ ಇವರು ಹೇಳ್ತಾ ಇದ್ದಾರೆ, ಶಶಿರತ್ನ ಅನ್ನುವಂಥ ಒಂದು ಸ್ಟೋರ್ಸ್ನಿಂದ. ಧನ್ಯವಾದಗಳು. ಈಗಲೂ ಕೂಡ ನೀವು ಕೂಡ ಅಂತಹ ಒಂದು ಕಾರ್ಯಕ್ರಮವನ್ನು ಮಾಡಬಹುದು, ಖಂಡಿತವಾಗೂ ಚಿತ್ರದುರ್ಗ ಆಕಾಶವಾಣಿಯನ್ನು ಸಂಪರ್ಕಿಸಿ ಅಂತ ಹೇಳ್ತಾ ನಮಸ್ಕಾರ ಮೇಡಮ್. ಸುಂದರವಾದಂತಹ ಕಾರ್ಯಕ್ರಮ ಮಂಜುನಾಥ್ ಕೊಂಡಿಕೊಪ್ಪ ಮಣಕವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು. ನಮಸ್ತೆ ಆಕಾಶವಾಣಿಗೆ, ನಿರೂಪಕರಿಗೆ ಶುಭೋದಯ ಮೇಡಮ್. ಬೆಳಗ್ಗೆ ನಮನ ಭಕ್ತಿಗೀತೆ, ಹಾಗೆ ಸುಗ್ರೀವ ಮತ್ತು ಶ್ರೀರಾಮರ ಬಗ್ಗೆ 90 ವರ್ಷ ನೆನಪಿನ ಅಂಗಳ ಎಲ್ಲ ಹಿರಿಯ ಆಕಾಶವಾಣಿ ಕೇಳುಗರನ್ನು ಪರಿಚಯ ಮಾಡಿಕೊಟ್ರಿ. ಧನ್ಯವಾದಗಳು ವಿಜಯಕಲಾ ಮೇಡಮ್ ಅವರಿಗೆ, ತುಂಬ ಹೃದಯದ ಧನ್ಯವಾದಗಳು. ಮಾಳಪ್ಪನಟ್ಟಿ ಅಂಗಡಿ ಮಹೇಶ್, ಸರೋಜ, ಸಂಜಯ್, ಧನ್ಯ, ಮುದಿಮಲ್ಲಪ್ಪ, ಕಸ್ತೂರಮ್ಮ ಅವರು ಸಂದೇಶವನ್ನು ಕಳಿಸಿದ್ದಾರೆ, ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ಮತ್ತೊಂದು ಸಂದೇಶ, ನಮಸ್ತೆ ಮೇಡಮ್, ಬೆಳಗಿನ ಶುಭೋದಯ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಬರ್ತಾ ಇವೆ, ಅದರಲ್ಲೂ ಹಿಂದಿ ಚಿತ್ರದ ನಾಂದಿ ಆಂದಿ ಓಕೆ ಫಿಲಮ್ನ ತೇರೆ ಬಿನಾ ಜಿಂದಗಿ ತಲೆ ತೂಗುವಂತಿತ್ತು, ಹೌದಲ್ವಾ? ತೀರ್ಥ ಪ್ರಸಾದ್ ದೊಡ್ಡ ಮೇಟಿಕುರ್ಕಿ ಅರಸೀಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ದೊಡ್ಡ ಮೇಟಿಕುರ್ಕೆ, ಓಕೆ, ಹೊಸ ಸಂದೇಶ ಅಂತ ಭಾವಿಸ್ತೇನೆ. ಧನ್ಯವಾದಗಳ್ರಿ ನಿಮ್ಮ ಸಂದೇಶಕ್ಕೆ. ಅಲ್ಲಿನ ಕಾರ್ಯಕ್ರಮಗಳನ್ನು ಕೇಳಿ ಪ್ರತಿಕ್ರಿಯಿಸಿದಿರಲ್ಲ, ತುಂಬ ಖುಷಿ ಕೊಡ್ತು. ಹಾಗೆ ಅನಿತಾ, ಅನಂತರಾಜು, ಗೊರ್ಲಡ್ಕು, ಹಿರಿಯೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ನಾವು ನಿಮ್ಮ ಕಾರ್ಯಕ್ರಮಗಳ ಜೊತೆ ಇದ್ದೀವಿ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. ಹಾಗೆ ಶುಭೋದಯ ಆಕಾಶವಾಣಿ, ಮನದ ಭಾವನೆಗೆ ಮುಟ್ಟುವ ತಟ್ಟುವ ವಿಷಯ ವಸ್ತುಗಳು ಎಂದೂ ಮರೆಯದ ಸವಿ ನೆನಪಾಗಿ ಉಳಿಯುತ್ತವೆ. ಆ ಸಾಲಿಗೆ ಸೇರುವ ಮೊದಲ ಸ್ನೇಹಿತ ಆಕಾಶವಾಣಿ. ಟಿವಿ ಇಲ್ಲದ ಆಗಿನ

ಎಲ್ಲ ಮನೆಗೆ ಆಕಾಶವಾಣಿಯ ಸಂಗಾತಿ ಸಹಪಾಠಿ, ಇದರ ಬಗ್ಗೆ ಹಿರಿಯರಾದ ವೆಂಕಣ್ಣಾಚಾರ್ ಅವರು, ಲೋಕೇಶ್ ಅಗಸನ್ಕಟ್ಟೆ, ಹಾಗೆ ಜಿ ಎಸ್ ಉಜ್ಜನಪ್ಪ ಅವರು, ಬಿ ರಾಶಿಕೃಪ ಸರ್, ಶೈಲಜಾ ಮೇಡಮ್ ಅವರು ತುಂಬ ಚೆನ್ನಾಗಿ ಸಂದೇಶಗಳನ್ನು ನೀಡಿದಂತಹ ಸಂದೇಶಗಳು ಅದ್ಭುತವಾಗಿತ್ತು. ಈ ಅವಕಾಶ ಕೇಳಿದ್ರಾದ ನಮಗೆ ದೊರಕಿಸ್ಕೊಟ್ಟ ನಮ್ಮ ಪ್ರೀತಿಯ ಆಕಾಶವಾಣಿಯ ನಿರೂಪಕರು, ಸಿಬ್ಬಂದಿಗಳಿಗೆ, ತಂತ್ರಜ್ಞರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ರಾಗಿತನೆ ಗಿರೀಶ್ ಅವರು ಗಾರೆಹಟ್ಟಿ ಚಿತ್ರದುರ್ಗದಿಂದ, ನಿಮಗೂ ಕೂಡ ಕೇಳಿ ಪ್ರತಿಕ್ರಿಯಿಸಿದಿರಲ್ಲ, ಧನ್ಯವಾದಗಳು. ಹಾಗೆ ಶಾಂತಾಚಾರ ಬಡಗೇರ, ಹರಿಹರ, ಕೊಕ್ಕನೂರು ಇಲ್ಲಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಮಸ್ತೆ ಮೇಡಮ್. ಓಕೆ, ವಜ್ರಮುನಿಯವರ ಬಗ್ಗೆ ಬರೆದಿದ್ದೀರಿ, ಅದನ್ನು ನಂತರದಲ್ಲಿ ತಗೊಳ್ತೇನೆ ಅಂತ ಹೇಳ್ತಾ ಓಕೆ ಮೇಡಮ್. ಸ್ವಲ್ಪ ಮಿಸ್ಟೇಕು, ತುಂಬ ಎತ್ತರಕ್ಕೆ ಹೋಗಲಿ ಎಫ್ ಎಂ ಅಂತ ಹೇಳಿ ಶುಭ ಕೋರುತ್ತೇವೆ. ಧನ್ಯವಾದಗಳು. ಬರೆಯುವುದರಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು ಮೇಡಮ್. ಏನದು? ಓಕೆ, ನಮಸ್ತೆ ಮೇಡಮ್. ಚಿತ್ರದುರ್ಗ ಲಕ್ಷ್ಮೀ ನವ್ಯ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿಬಂತು ಮೇಡಮ್. ಯಾವಾಗಲೂ ಎಫ್ ಎಂ ಕೇಳ್ತಾ ಇರ್ತೀವಿ, ಆದರೆ ಕೆಲಸ ಇರುತ್ತೆ ಮೇಡಮ್, ಅದಕ್ಕೆ ಮೆಸೇಜ್ ಮಾಡೋಕ್ಕಾಗಲ್ಲ. ನಾವು ಯಾವಾಗಲೂ ಕಾರ್ಯಕ್ರಮ ಕೇಳ್ತಾ ಇರ್ತೇವೆ, ಹೂ ಮಾರ್ತಾ ಇರ್ತೀವಿ ಮೇಡಮ್, ಮೆಸೇಜ್ ಮಾಡೋಕ್ಕಾಗಲ್ಲ. ಧನ್ಯವಾದಗಳು ಮೇಡಮ್. ತುಂಬ ಎತ್ತರಕ್ಕೆ ಹೋಗಲಿ ಮೇಡಮ್. ಓಕೆ, ಇದಕ್ಕೆ ಹಾಗಂದ್ರ ಓಕೆ, ತಪ್ಪಿದ್ರೆ ಅದನ್ನು ನಾವು ತಿದ್ಕೊಂಡು ಓದ್ತೇವೆ. ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ನಮ್ಮ ಚಿತ್ರದುರ್ಗ ಆಕಾಶವಾಣಿಗೆ ಸಂದೇಶದ ಮೂಲಕ ತಿಳಿಸಿದಿರಲ್ಲ, ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಹೀಗೆ ಕಾರ್ಯಕ್ರಮದಲ್ಲಿ ನಿಮಗೆ ಸಮಯ ಆದಾಗೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರತಿಕ್ರಿಯೆ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು ನಿಮಗೆ. ಸುಬಾನ್ಕುರಿ ಹಗರಿಭವನಹಳ್ಳಿ ತಾಲೂಕು ಹಂಪಸಾಗರದಿಂದ ಚೋಟೆ ಮಿಯಾ ಬಡೇ ಮಿಯಾ ಸೂಪರ್ ಮೂವಿ ಮೇಡಮ್, ಡೇವಿಡ್ ಧವನ್ ನಿರ್ದೇಶನದ, ಇವರ ನಿರ್ದೇಶನದ ಎಲ್ಲ ಚಿತ್ರಗೀತೆಗಳು ಆನಂದ್ ಮಿಲೇಂದ ಸಂಗೀತ ನೀಡಿದ್ದಾರೆ. ಆದರೆ ಚುಟಿ ಮಿಯಾ ಬಡೇ ಮಿಯಾ ಒಂದು ಚಿತ್ರಕ್ಕೆ ವಿಜುಷ ಸಂಗೀತ ನೀಡಿದ್ದಾರೆ. ಹೌದು, ಧನ್ಯವಾದಗಳು. ಎಷ್ಟು ಚೆನ್ನಾಗಿ ಗುರುತಿಸಿ ನೀವು ಸಂದೇಶವನ್ನು ಕಳಿಸಿದ್ದೀರಿ ಸುಬಾನ್ ಕೋರಿ ಅವರೇ. ತುಂಬ ವಿಷಯಗಳು ನನಗೂ ಕೂಡ ತಿಳಿಯುತ್ತೆ ನಿಮ್ಮಿಂದ ಅಂತ ಹೇಳ್ತಾ ನಿಮ್ಮೆಲ್ಲರ ಸಂದೇಶಗಳನ್ನು ನಾನು ಇದೀಗ ಓದಿದ್ದೇನೆ. ಸಂದೇಶವನ್ನು ಕಳಿಸಿದಂಥ ನಮ್ಮೆಲ್ಲ ಕೇಳುಗರಿಗೆ ಧನ್ಯವಾದಗಳು.

ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಕೇಳಿದ್ರೆ ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾನು ಆಗಲೇ ತಿಳಿಸಿದ್ದೆ ನಿಮಗೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇವತ್ತು ವಜ್ರಮುನಿ ಹಾಗೆ ಉಮಾಶ್ರೀ ಅವರ ಬಗ್ಗೆ ಒಂದಷ್ಟು ಮಾತನಾಡೋಣ ಅಂತ ಹೇಳಿ. ನಮ್ಮೆಲ್ರಿಗೂ ಗೊತ್ತು, ನಟ ಭಯಂಕರ ಅನ್ನುವಂಥದ್ದು. ಅಂತಹ ಒಬ್ಬ ನಟ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿದ್ದು ಪುಣ್ಯ. 1944 May 11 ಇವರು ಹುಟ್ಟಿದ್ದು. ಕನ್ನಡದ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಅವರೆಲ್ಲ ದೊಡ್ಡ ಹೊಡೆದಾಟದ ಹೀರೋಗಳಾಗಿ ವಿಜೃಂಭಿಸಿದಾಗ ಅವರುಗಳಿಗೆ ಪ್ರತಿ ಚಿತ್ರದಲ್ಲೂ ಸ್ಪರ್ಧೆಯನ್ನು ನೀಡಿ ಒಂದಷ್ಟು ರೋಷ ತೋರಿ ಏಟು ತಿಂದು ಈ ನಾಯಕ ನಟರ ಮಹತ್ತನ್ನು ಬೆಳಗೋದಕ್ಕೆ ಕಾರಣರಾಗಿ ವಿಜೃಂಭಿಸಿದವರು ಹಲವು ಕಳನಟರು. ಅವರಲ್ಲಿ ಪ್ರಮುಖರಾಗಿದ್ದಂಥವರು ತೂಗುದೀಪ ಶ್ರೀನಿವಾಸ್ ಮತ್ತು ವಜ್ರಮುನಿ. ತೂಗುದೀಪ ಶ್ರೀನಿವಾಸ್ ಇದ್ದ ಕಾಲದಲ್ಲಿ ಅವರಿಗೆ ಸರಿಸಮನಾಗಿ ಮತ್ತೆ ಅವರ ಕಾಲಾನಂತರದಲ್ಲಿ ಏಕಮೇವಾದ್ವಿತೀಯರಾಗಿ ಕನ್ನಡ ಚಿತ್ರರಂಗದಲ್ಲಿ ಅಸಂಖ್ಯಾತ ಚಿತ್ರಗಳಲ್ಲಿ ಮೊಳಗದಂಥವರು ವಜ್ರಮುನಿ.

ವಜ್ರಮುನಿ ಅವರ ಬಗ್ಗೆ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಗೊತ್ತಿದ್ದಲ್ಲಿ ಖಂಡಿತ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಬರೆದು ತಿಳಿಸಿ. ಹಾಗೆ ನಾನು ಕೂಡ ಪ್ರಯತ್ನ ಮಾಡ್ತೇನೆ ವಜ್ರಮುನಿ ಅವರ ಮಗನ ಹತ್ರ ಮಾತನಾಡಲಿಕ್ಕೆ. ತಾವೆಲ್ಲರೂ ಕೂಡ ಕಾತರರಾಗಿ ಕಾಯ್ತಾ ಇರ್ತೀರಿ ಅಂತ ಭಾವಿಸ್ತಾ, ಅವರೇ ನಟಿಸಿದಂತಹ ಚಿತ್ರಗಳ ಹಾಡುಗಳನ್ನು ಕೂಡ ನಾವು ಕೇಳ್ತಾ ಹೋಗೋಣ. ವಜ್ರಮುನಿಯವರು ರಂಗಭೂಮಿ ಬಗ್ಗೆ ಅಪಾರ ಒಲವನ್ನು ಹೊಂದಿದ್ದಂಥವರು. ಹಾಗಾಗಿ ಕಾಲೇಜು ಸೇರಿದರೂ ಕೂಡ ಅವರಿಗೆ ರುಚಿಸಲಿಲ್ಲ. ಪ್ರಚಂಡ ರಾವಣ, ಕುರುಕ್ಷೇತ್ರದಂತಹ ನಾಟಕಗಳು ಅತ್ಯಂತ ಯಶಸ್ವಿಯಾಗಿದ್ದಂಥವು. ಅವರು ಚಿತ್ರರಂಗದಲ್ಲಿ ಪ್ರಸಿದ್ಧರಾಗಿದ್ದಾಗ ಕೂಡ ನಾಟಕಗಳಲ್ಲಿ ಅಭಿನಯಿಸಿ ಬರ್ತಾಯಿದ್ರು. ಸಿನಿಮಾ ತಂತ್ರಜ್ಞಾನದಲ್ಲಿ ಡಿಪ್ಲೊಮಾ ಪಡೆದು ಸಿನಿಮಾ ಕ್ಷೇತ್ರಕ್ಕೆ ಬಂದಂಥವರು ವಜ್ರಮುನಿಯವರು. ಮತ್ತಷ್ಟು ವಿಷಯವನ್ನು ಹೇಳ್ತಾ ಹೋಗ್ತೇನೆ. ನಿಮಗೇನಾದರೂ ಹೆಚ್ಚಿನ ಮಾಹಿತಿಗಳು ವಜ್ರಮುನಿಯವರ ಬಗ್ಗೆ ಗೊತ್ತಿದ್ದಲ್ಲಿ ಅದನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ದಾಖಲಿಸಿ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640274 8640273ಗೆ ನಿಮ್ಮ ಸಂದೇಶಗಳನ್ನು ಕಳುಹಿಸಿ. ವಜ್ರಮುನಿಯವರು ಮೊದಲು ನಟಿಸಿದ್ದು ಪುಟ್ಟಣ್ಣ ಕಣಗಾಲರ ಸಾವಿರ ಮೆಟ್ಟಲು ಚಿತ್ರಕ್ಕಾಗಿ. ಇದೀಗ ಆ ಚಿತ್ರದ ಗೀತೆಯೊಂದನ್ನು ಕೇಳಿಬರೋಣ.

ಕನ್ನಡ ಸಿನಿಮಾದ ಬಗ್ಗೆನೆ ಒಂದು ಹಾಡನ್ನು ಕೇಳ್ಕೊಂಡು ಬಂದ್ರಿ. ಹಾಗೆ ಕೆಳಗ್ರೆ ವಜ್ರಮುನಿಯವರು ಮಲ್ಲಮ್ಮನ ಪವಾಡದಲ್ಲಿ ಅವರು ನಟನೆಯನ್ನು ಮಾಡಿದ್ರು. ಪುಟ್ಟಣ್ಣ ಕಣಗಾಲರು ಅವ್ರಿಗೊಂದು ಅವಕಾಶವನ್ನು ಕೊಟ್ಟರು. ನಂತರದಲ್ಲಿ ಅವರು ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. ಸಂಪತ್ತಿಗೆ ಸವಾಲ್ ಚಿತ್ರದ ಸಾಹುಕಾರನ ಪಾತ್ರ, ಬದುಕು ಬಂಗಾರವಾಯಿತು ಚಿತ್ರದ ಒಕ್ಕಣ್ಣ ಗೌಡನಾಗಲಿ, ಮಯೂರ ಚಾರಿತ್ರಿಕ ಪಾತ್ರವಾಗಿರಲಿ, ಕಳ್ಳ ಕುಳ್ಳ ದಾರಿ ತಪ್ಪಿದ ಮಗ ಶಂಕರ್ ಗುರು ಅಂತಹ ಡಾನ್ ಪಾತ್ರಗಳಾಗಲಿ, ವಜ್ರಮುನಿಯವರಿಗೆ ಲೀಲಾಜಾಲವಾಗಿತ್ತು. ಸಾಮಾನ್ಯವಾಗಿ ಬರೀ ಕೈಕಾಲು ಆಡಿಸೋದ್ರಲ್ಲಿ ಮಗುವನ್ನು ಕೆಟ್ಟದಾಗಿ ತಿರುಗಿಸೋದನ್ನೇ ನಟನೆ ಅಂದುಕೊಂಡಿರುವ ಖಳನಟರನ್ನು ಎಲ್ಲ ಭಾಷೆಗಳ ಚಿತ್ರರಂಗದಲ್ಲೂ ಕಾಣಬಹುದು. ಆದರೆ ವಜ್ರಮುನಿಯವರ ಅಭಿನಯದ ವೈಖರಿಯೇ ಬೇರೆಯ ತೆರನಾದದ್ದು. ಅವರ ಮುಖಭಾವ, ಕಣ್ಣು, ರೋಷ, ನಗು, ನಡೆ, ದೇಹ ಸಂಚಲನೆ ಎಲ್ಲವೂ ಒಂದಕ್ಕೊಂದು ಸಮನ್ವಯವಾಗುವಂತಿದ್ದವು. ಆ ನಟನೆಯನ್ನು ನಾವೆಲ್ಲರೂ ಕೂಡ ಇದೀಗ ಊಹೆ ಮಾಡಿಕೊಳ್ಳಬಹುದು ಅಂತ ನೋಡೋಣ. ಅವರ ಸಂಸಾರದಲ್ಲಿ ಹೇಗೆ ಅವರು ಇದ್ದರು, ಎಲ್ಲರೊಟ್ಟಿಗೆ ಹೇಗಿದ್ದರು, ನಾವೆಲ್ಲರೂ ನೋಡುವಂಥ ರೀತಿ ಬೇರೆ, ಅವರ ಮನೆಯಲ್ಲಿ ಹೇಗಿರ್ತಾ ಇದ್ರು ಅನ್ನುವಂಥದ್ದನ್ನು ಪರಿಚಯಿಸೋದಕ್ಕೆ ಇವತ್ತು ನಮ್ಮ ವಜ್ರಮುನಿಯವರ ಮಗ ಮಾತನಾಡ್ತಾರೆ. ಅಲ್ಲಿವರೆಗೂ ಮಲ್ಲಮ್ಮನ ಪವಾಡ ಚಿತ್ರದ ಈ ಗೀತೆಯನ್ನು ಕೇಳಿ ಬರೋಣ.

0: ಕೇಳಿದ್ರೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ನಾನು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ವಜ್ರಮುನಿ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೆ. ಹೆಚ್ಚಿನ ಮಾಹಿತಿಯನ್ನ ಅವರ ಮಗ ಜಗದೀಶ್ ಅವರು ಇದೀಗ ಲೈನಲ್ಲಿದ್ದಾರೆ, ಕೇಳೋಣ. ಅವರ ಮಾತುಗಳನ್ನ, ಅವರು ಹೇಗೆ ಅವರ ಅಪ್ಪನನ್ನ ನೋಡಿದ್ರು, ಹೇಗೆ ಮನೆಯಲ್ಲಿ ಇರ್ತಾ ಇದ್ರು ಅನ್ನುವಂಥದ್ದನ್ನ ಹೆಚ್ಚಿನ ಮಾಹಿತಿಯನ್ನ ಅವರಿಂದ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಜಗದೀಶ್ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ವಜ್ರಮುನಿ ಅವರ ಮಗ ಅನ್ನುವಂಥದ್ದೇ ನಮಗೆ ಖುಷಿ ಕೊಡುವಂಥದ್ದು. ಹೇಳಿ ಸರ್.
1: ಮ್ಯಾಮ್ ನಮಸ್ಕಾರ. ಚಿತ್ರದುರ್ಗ ಆಕಾಶವಾಣಿ ಕೇಳುತ್ತಿರುವ ಎಲ್ಲ ಕನ್ನಡ ಕಲಾ ಅಭಿಮಾನಿಗಳಿಗೆ ಜಗದೀಶ್ ವಜ್ರಮುನಿ ಮಾಡುವ ನಮಸ್ಕಾರಗಳು.
0: ಹೇಳಿ ಸರ್. ಈಗ ವಜ್ರಮುನಿ ಅವ್ರ ಬಗ್ಗೆ ಏನಾದ್ರೂ ಹೇಳಬೇಕು ಅಂದ್ರೆ ಏನನ್ನ ಹೇಳ್ತೀರಿ ನೀವು ಅಂತ?
1: ಮ್ಯಾಮ್ ವಜ್ರಮುನಿ ಅವರು ವಜ್ರಪ್ಪ ಮತ್ತು ವರದಮ್ಮ ಅವರ ಮೊದಲನೇ ಮಗ. ಅವ್ರಿಗೆ ಮೂರು ಜನ ಸಹೋದರರು, ಮೂರು ಜನ ಸಹೋದರಿಯರು. ಅದ್ರಲ್ಲಿ ಮೊದಲನೇವರೇ ವಜ್ರಮುನಿ ಅವರು. ನಮ್ಮ ಫ್ಯಾಮಿಲಿ ಯಾರು ಮೊದಲನೇ ಮಗು ಹುಡ್ತಾರೋ ಅವ್ರಿಗೆ ದೇವ್ರ ಹೆಸರು ಇಡ್ತೀವಿ, ವಜ್ರಮುನೀಶ್ವರ ದೇವಸ್ಥಾನ ಅದು. ಸೊ ಆ ಹೆಸರು ಬಂದು ನಮ್ಮ ತಂದೆಯವ್ರಿಗೆ ಬಂದಿತ್ತು ವಜ್ರಮುನಿ ಅಂತ. ಇವ್ರು ಹುಟ್ಟಿ ಬೆಳೆದಿದ್ದು ಜಯನಗರ ಸೆಕೆಂಡ್ ಬ್ಲಾಕ್ ಇದೆ, ಕನಕನಾಳ್ಯದಲ್ಲಿ ಅವ್ರು ಬೆಳೆದಿದ್ದು. ಅವ್ರು ಹುಟ್ಟಿದ್ದು ಮೇ 11th 1944. ಮತ್ತೆ ಇವರ ವಿದ್ಯಾಭ್ಯಾಸ ಎಲ್ಲ ಅಲ್ಲೇ ಜಯನಗರದಲ್ಲೇ ಆಗಿದ್ದು. ಆಮೇಲೆ ಅವರು ಪಾಲಿಟೆಕ್ನಿಕ್ ಸಿನಿಮಾಟೋಗ್ರಫಿ ಪಾಲಿಟೆಕ್ನಿಕ್ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಕಾಲೇಜಿಗೆ ಅಲ್ಲಿ ಸೇರ್ಕೊಂಡ್ರು. ಅದಾದ್ಮೇಲೆ ಅವ್ರಿಗೆ ನಾಟಕ ಮಾಡೋ ಹವ್ಯಾಸ ಇಟ್ಕೊಂಡಿದ್ರು. ಸೊ ಈ ನಾಟಕ ಮಾಡ್ಬೇಕಾದ್ರೆ ಸಣ್ಣ ಸಣ್ಣ ಪಾತ್ರ ಮಾಡ್ತಾ ಇದ್ರು. ಆಮೇಲೆ ಅವ್ರಿಗೆ ಶಕುನಿ ಪಾತ್ರ ಕೊಟ್ಟಿದ್ರು. ಆ ಶಕುನಿ ಪಾತ್ರ ಆದ್ಮೇಲೆ ಅವ್ರಿಗೆ ಇದು ಪ್ರಚಂಡ ರಾವಣ ಡ್ರಾಮಾ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆ ಪ್ರಾಕ್ಟೀಸ್ ಮಾಡಿಸಿದ್ದು ನಮ್ಮ ಹೆಸರ್ ಆದಂತ ಇವ್ರು ಮ್ಯಾಮ್ ಕೊಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರು ಮಾಡಿಸಿದ್ದು ಸ್ಟಾರ್ಟ್ ಮಾಡಿದ್ದು. ಅವರ ಆ ಡ್ರಾಮಾ ನೋಡೋದಕ್ಕೆ ಪುಟ್ಟಣ್ಣ ಕಣಗಲ್ ಅವ್ರು ಅಲ್ಲಿಗೆ ಬಂದಿದ್ರು. ಓಕೆ, ಅಲ್ಲಿ ನೋಡಿ ಅವ್ರನ್ನ ಫಿಲಮ್ಗೆ ಸೆಲೆಕ್ಟ್ ಮಾಡಿದ್ರು.
0: ಅವರು ನಟಿಸಿದಂತಹ ಮೊದಲ ಚಿತ್ರದ ಬಗ್ಗೆ ಏನಾದ್ರೂ ಹೇಳಲಿಕ್ಕೆ ಸಾಧ್ಯವಾ?
1: ಮ್ಯಾಮ್ ಅವರು ನಟಿಸಿದ್ದು ಫಸ್ಟ್ ಮೂವಿನೇ ಇದು ಸಾವಿರ ಮೆಟ್ಟಲು ಅಂತ. ಅದು ರಿಲೀಸ್ ಆಗ್ಲಿಲ್ಲ ಅದು.
0: ಹೌದು.
1: ಓಕೆ, ಅದಾದ್ಮೇಲೆ ಫಸ್ಟ್ ಮೂವಿ ಸ್ಟಾರ್ಟ್ ಆದ ಮಲ್ಲಮ್ಮನ ಪವಾಡ ಬಂದಿತ್ತು.
0: ಆ ಪಾತ್ರಗಳನ್ನ ನೋಡಿದಾಗ ನಮಗೆಲ್ಲರಿಗೂ ಅನಿಸುವಂತದ್ದು ಒಬ್ಬ ಕೇಳಿ

0: ಅಂದ್ರೆ ನಾವು ಆ ದೃಷ್ಟಿಯಲ್ಲೇ ನೋಡ್ತಾ ಇದ್ವಿ ಅವರನ್ನ, ರೌಡಿ ತರ ಈ ರೀತಿಯಾದಂತಹ ಖಳನಾಯಕನ ಪಾತ್ರಗಳಲ್ಲೇ ನೋಡಿ ನೋಡಿ ನಮ್ಗೆ ವಜ್ರಮುನಿ ಅಂತ ಹೇಳಿದ್ರೆ ಹೀಗೆ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲೆಲ್ಲ ಅಚ್ಚೊತ್ತು ಬಿಟ್ಟಿದೆ. ನನಗೆ ಒಂದು ಪ್ರಶ್ನೆ, ಈಗ ನಿಮ್ಮ ಮನೆಯಲ್ಲಿ ಹೇಗಿರ್ತಾ ಇದ್ರು ಅವರು ಅನ್ನುವಂಥದ್ದು.
1: ಮ್ಯಾಮ್, ಅವ್ರ ಪಾತ್ರ ತೆರೆಯ ಮೇಲೆ ಮಾತ್ರ ಪಾತ್ರ ಕೊಟ್ರೆ ಆ ಪಾತ್ರಕ್ಕೆ ಜೀವ ತುಂಬ್ತಾ ಇದ್ರು, ಅದಕ್ಕೆ ನ್ಯಾಯ ಒದಗಿಸ್ತಾ ಇದ್ರು. ಅದೇ ಆಪೋಸಿಟ್ ಮನೆಗೆ ಬಂದ್ರೆ ನಮ್ಗೆ ನಾರ್ಮಲ್, ನಮ್ದು ಕೂಡು ಕುಟುಂಬ, ಒಟ್ಟು ಕುಟುಂಬ ನಮ್ದೆಲ್ಲ. ಸೊ ಇಲ್ಲಿ ಅವ್ರದ್ದು ಮಕ್ಳಿಗೆ ಯಾವ ತರ ವಿದ್ಯಾಭ್ಯಾಸ ಕೊಡ್ ಮಾಡಿಸ್ಬೇಕು, ಮತ್ತೆ ನಿಮ್ಗೆ ಏನ್ ಇಷ್ಟ ಆ ತರ ಮಾಡಕ್ಕೆ ಎನ್ಕರೇಜ್ ಮಾಡ್ತಾ ಇದ್ದವ್ರು ಹೊರತು ಅವರು ಇಷ್ಟು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ ನಮ್ಗೆ ಯಾರನ್ನು ಬೆಳೆಸಿಲ್ಲ.
0: ಎಷ್ಟು ಜನ ಮಕ್ಕಳು ಸರ್ ನೀವು?
1: ನಾವು 3 ಜನ ಮಕ್ಕಳು. ನಾನು
0: 3 ಜನ ಮಕ್ಕಳು. ಎಲ್ಲರೂ ಒಟ್ಟಿಗೆ ಇದ್ದೀರಿ?
1: ಹೌದು ಮ್ಯಾಮ್, ಎಲ್ಲ ಒಟ್ಟಿಗೆ ಇದ್ದೀವಿ.
0: ಕೂಡು ಕುಟುಂಬದಲ್ಲಿ
1: ದೊಡ್ಡಣ್ಣ ತಿರ್ಕೊಂಡ್ರು, ಇನ್ನ ಇಬ್ರಿ ತಿಂಗ್ ಮ್ಯಾಮ್.
0: ಏನ್ ಮಾಡ್ತಾ ಇದ್ದೀರಿ ಸರ್ ತಾವೆಲ್ಲ?
1: ನಮ್ಮ ಅಣ್ಣ ಬಂದು, ಅವ್ರು ಬಂದು ಅಗ್ರಿಕಲ್ಚರ್ ಮತ್ತೆ ಡೈರಿ ನೋಡ್ಕೊಂತಾರೆ, ನಾನು ಕನ್ಸ್ಟ್ರಕ್ಷನ್ ಅಲ್ಲಿ ಇದ್ದೀನಿ.
0: ಓಕೆ, ನನಗೆ ಒಂದು ಖುಷಿ ಅನಿಸುವಂಥದ್ದು, ಆ ಪಾತ್ರಗಳನ್ನೆಲ್ಲ ನೋಡಿ ನೋಡಿ ನಿಮ್ಗೆ ಯಾರಿಗೂ ಕೂಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಬೇಕು ಅಂತ ಅನ್ನಿಸ್ಲಿಲ್ವಾ ಅನ್ನುವಂಥದ್ದು?
1: ನಮ್ಗೆ ಯಾರು ಪರ್ಸನಲ್ ಆಗಿ ಇಂಟ್ರೆಸ್ಟ್ ಬರ್ಲಿಲ್ಲ, ಯಾಕಂದ್ರೆ ನಮ್ ತಂದೆಯವರು ಯಾರಿಗೂ ಫೋರ್ಸ್ ಮಾಡ್ಲಿಲ್ಲ, ನೀವು ಇದೇ ಮಾಡಿ ಅದೇ ಮಾಡಿ ಅಂತ, ನಿಮ್ಗೆ ಏನ್ ಇಷ್ಟ ಬರಬೇಕೋ ಅದನ್ನ ಮಾಡಿ ಅಂತ ಹೇಳಿ ಬೆನ್ ತಟ್ಟವ್ರು ನಮ್ ತಂದೆಯವರು. ಈಗ ನನ್ನ ಮಗನ್ಗೆ ಅದ್ ಬಂದಿದೆ.
0: ಓಹೋ, ಅಭಿನಯಿಸ್ತಾರ ನಿಮ್ಮ ಮಗ?
1: ಅಭಿನಯ ಮಾಡ್ತಾನೆ.
0: ಏನ್ರಲ್ಲಿ ಅವರು?
1: ಅವನು ಇದು ಸೀರಿಯಲ್ ಅಲ್ಲಿ ಮಾಡ್ದ, ಉಗೆ ಉಗೆ ಮಹೇಶ್ವರ ಅಂತ ಒಂದ್ ಸೀರಿಯಲ್ ಬಂತಲ್ಲ ಅದ್ರಲ್ಲಿ ಮಾಡ್ದ. ಪ್ರಚಂಡ ರಾವಣ ಅಂತ ಡ್ರಾಮಾ ಮಾಡ್ದ ರವೀಂದ್ರ ಕಲಾಕ್ಷೇತ್ರದಲ್ಲಿ. ಈಗ ರೀಸೆಂಟ್ ಆಗಿ ಕೋಮಲ್ ಅವರು ಮೂವಿಲಿ ಎಲ್ಲಾ ಕುನ್ನಿ ಅಂತ ಒಂದ್ ಮೂವಿ ಬಂತು ರೀಸೆಂಟ್ ಆಗಿ, ಅದ್ರಲ್ಲಿ ಒಂದು ಪಾತ್ರ ಮಾಡಿದ.
0: ಹೌದು, ವಜ್ರಮುನಿ ಅವರ ಒಂದು ಡೈಲಾಗ್ ಅದು ಅಲ್ವಾ?
1: ಹೌದೌದು.
0: ನೋಡಿ, ಅಂತ ಒಂದು ಪಾತ್ರವನ್ನ ನಿಭಾಯಿಸೋದಕ್ಕೆ ಈಗ ಮೊಮ್ಮಗ ರೆಡಿ ಆಗಿದ್ದಾನೆ, ಅಂದ್ರೆ ನಿಮ್ಮ ಮಗ.
1: ಹೌದು ಮ್ಯಾಮ್.
0: ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತನಾಡಿ, ಅವರು ಯಾವ ರೀತಿಯಾಗಿ ಇರ್ತಾ ಇದ್ರು ಅನ್ನುವಂಥದ್ದನ್ನ ತುಂಬಾ ಚೆನ್ನಾಗಿ ಹಂಚ್ಕೊಂಡ್ರಿ. ಧನ್ಯವಾದಗಳು ನಿಮ್ಗೆ.
1: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
0: ನಿಮ್ಮ ಸಮಯವನ್ನ ನಮ್ಗೆ ಕೊಟ್ಟಿದ್ದಕ್ಕಾಗಿ ಅನಂತ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ಕೇಳಿದ್ರೆ ಕೇಳಿದ್ರಲ್ಲ, ಜಗದೀಶ್ ವಜ್ರಮುನಿ ಅವರು ಮಾತನಾಡಿದಂತಹ ಮಾತುಗಳನ್ನ, ಅದೆಷ್ಟು ನಮಗೆ ಆತ್ಮೀಯರಾಗಿ ಕಾಣಿಸ್ಕೊಳ್ತಾರೆ ವಜ್ರಮುನಿ ಅವರು. ನಾವು ಅವರನ್ನ ಎಷ್ಟು ಖಳನಾಯಕನ ಪಾತ್ರದಲ್ಲಿ ನೋಡಿದಾಗ್ಯೂ ಕೂಡ ಮುಂದಿನ ಒಂದು ಕಣ್ಣಿನ ಭಾವನೆ ಹೇಗೆ ಅವರು ಬದಲಾಯಿಸ್ತಾರೆ ಅನ್ನುವಂಥದ್ದು ಕೂಡ ನಾವು ಊಹಿಸಬಲ್ಲರಾಗಿದ್ವಿ. ಅಷ್ಟು ತುಂಬ ಅಚ್ಚುಮೆಚ್ಚಿನ ಪ್ರಿಯವಾದಂತಹ ಪಾತ್ರ ವಜ್ರಮುನಿಯವರದಾಗಿತ್ತು ಅನ್ನುವಂಥದ್ದು. ಇದೀಗ ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆಯನ್ನು ಕೇಳಿಸ್ತೇನೆ. ನಮ್ಮ ಕೇಳುಗರು ಒಂದಷ್ಟು ಸಂದೇಶಗಳನ್ನು ಕಳಿಸಿದ್ದಾರೆ, ಅವನ್ನ ಓದ್ಬಿಡ್ತೇನೆ. ವಜ್ರಮುನಿ ಥರ ವಿಲನ್ ಪಾತ್ರ ಇದುವರೆಗೂ ಬಂದಿಲ್ಲ. ಅವರ ಪಾತ್ರ ನಿರ್ವಹಣೆಯ ಒಂದು ರೋಮಾಂಚಕ. ರೇಪ್ ಸೀನ್ ಆದ ಮೇಲೆ ಸೆಟ್ನಲ್ಲೇ ಆ ಹೆಣ್ಣು ಮಗಳಿಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತಹ ಆ ನಟನ ಹೆಸರು ಅಚ್ಚಳಿಯದೇ ಉಳಿದಿದೆ. ಎಲ್ಲ ಪಾತ್ರಕ್ಕೂ ಜೀವ ತುಂಬಿ ನಟಿಸ್ತಾ ಇದ್ದಂಥವರು. ಅವರ ವಿಕಟ ನಗೆಗೆ ಮನಸ್ಸೋಲದವರಿಲ್ಲ ಅಂತ ಹೇಳಿ ಸಿದ್ಧಲಿಂಗ ಮೂರ್ತಿಯವರು ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನೂ ಒಂದು ಮಾತು ಹೇಳಲೇಬೇಕು ನಾನು. ವಜ್ರಮುನಿಯವರು ಅಂತಹ ಒಂದು ರೇಪ್ ಸೀನ್ ಬಂತು ಅಂತ ಹೇಳಿದ್ರೆ ಆ ಹೆಣ್ಣು ಮಗಳಿಗೆ ಯಾವ ಸೀನ್ ನಡಿಬೇಕಾಗಿರುತ್ತಲ್ಲ ಅಂತ ಒಂದು ಹೆಣ್ಣು ಮಗಳಿಗೆ ಮೊದಲೇ ಹೋಗಿ ಅವರು, ನೋಡಮ್ಮ ಇದು ಪಾತ್ರಕ್ಕೆ ಮಾತ್ರ ನಾನು ಮಾಡುವಂಥದ್ದು, ದಯಮಾಡಿ ನನ್ನನ್ನು ಕ್ಷಮಿಸ್ಬಿಡು, ನೀನು ನನ್ನ ಏನು ಸೋದರಿ ಇದ್ದಂತೆ, ಹಾಗೆ ಈ ರೀತಿಯಾದಂತಹ ಎಲ್ಲ ಮಾತುಗಳನ್ನು ನೀನು ನನ್ನ ತಾಯಿ, ಈ ರೀತಿಯಾದಂಥ ಮಾತುಗಳನ್ನು ಹೇಳಿ ಅವರಿಗೆ ಕ್ಷಮೆ ಕೇಳಿ ಅವರು ತಮ್ಮ ಪಾತ್ರದಲ್ಲಿ ಲೀನವಾಗ್ತಾ ಇದ್ರು ಅಂದರೆ ಅಷ್ಟು ತಲ್ಲೀನತೆ ಅವರಲ್ಲಿ ಇತ್ತು ಅನ್ನುವಂಥದ್ದು. ಯಾವ ರೀತಿಯಾದಂತಹ ನಾವು ಪಾತ್ರಗಳನ್ನು ನೋಡ್ತಾ ಇದ್ದೀವೋ ಅವೆಲ್ಲವೂ ನಿಜವಲ್ಲ, ಈ ರೀತಿಯಾಗಿ ಕೂಡ ಇತ್ತು ಅನ್ನುವಂಥದ್ದನ್ನು ನೆನಪಿಸುವಂಥದ್ದು ಇವರು ನಮಗೆ ಹೇಳಿದ್ದಾರೆ. ಧನ್ಯವಾದಗಳು ಸಿದ್ಧಲಿಂಗ ಮೂರ್ತಿಯವರೇ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ರು, ಹುಡುಕ್ತಾ ಇದ್ದೀನಿ ಯಾರು ಕಳಿಸಿದ್ರು ಅಂತ. ಶಾಂತಾಚಾರ ಬಡಗೇರ ಅವರು ಹರಿಹರ ಕೊಕ್ಕನೂರಿನಿಂದ ಸಂದೇಶ ಕಳಿಸಿದ್ರು. ನಮಸ್ತೆ ಮೇಡಮ್, ಚಿತ್ರರಂಗದ ಅಪ್ರತಿಮ ಖಳನಟ, ಪೋಷಕ ನಟ, ನಟ ಭಯಂಕರ ಅಂತಲೇ ಖ್ಯಾತಿಯಾಗಿದ್ದಂತಹ ವಜ್ರ

ಮುನಿ ಅವರ ಮೂಲ ಹೆಸರು ಸದಾನಂದ ಸಾಗರ್. ಹೌದು, ಅವರು ತಮ್ಮ ಕಂಚಿನ ಕಂಠ ಹಾಗೂ ಅದ್ಭುತ ಅಭಿನಯದ ಮೂಲಕ ದಶಕಗಳ ಕಾಲ ಪ್ರೇಕ್ಷಕರ ಮನದಲ್ಲಿ ಅಚ್ಚಳಿಯದ ಛಾಪು ಮೂಡಿಸಿದ್ರು. ಅವರ ಬದುಕು, ಸಿನಿ ಪಯಣ ಮತ್ತು ವಿಶೇಷತೆಗಳು, ಕಂಚಿನ ಕಂಠ, ಅವರ ಧ್ವನಿ ಗಂಭೀರವಾಗಿತ್ತು, ಸಂಭಾಷಣೆ ಹೇಳುವ ಶೈಲಿಯೇ ಪ್ರತ್ಯೇಕವಾಗಿತ್ತು. ಅವರು ಡೈಲಾಗ್ ಹೇಳಿದ್ರೆ ಥಿಯೇಟರ್ನಲ್ಲಿ ಶಿಳ್ಳೆ ಚಪ್ಪಾಳೆ ಗ್ಯಾರಂಟಿ ಇರ್ತಾ ಇತ್ತು. ನಟನ ಶೈಲಿ, ಕಣ್ಣುಗಳನ್ನು ಅಗಲಿಸಿ ಮುಖದಲ್ಲಿ ರೌದ್ರಾವತಾರ ತೋರಿಸ್ತಲೇ ಮತ್ತೊಂದೆಡೆ ಪೋಷಕ ಪಾತ್ರಗಳಲ್ಲಿ ಕರುಣೆ ವಾತ್ಸಲ್ಯವನ್ನು ಸಹ ಅದ್ಭುತವಾಗಿ ತೆರೆದಿಡ್ತಾ ಇದ್ರು. ಡಾಕ್ಟರ್ ರಾಜ್ಕುಮಾರ್, ಶಂಕರ್ನಾಗ್, ವಿಷ್ಣುವರ್ಧನ್, ಅಂಬರೀಷ್ ಮುಂತಾದ ದಿಗ್ಗಜರ ಸಿನಿಮಾಗಳಲ್ಲಿ ಇವರ ಪಾತ್ರಗಳು ಸಿನಿಮಾದ ತೂಕವನ್ನು ಹೆಚ್ಚಿಸಿದವು. ದೈತ್ಯ ಪ್ರತಿಭೆ, ನಾಯಕ ನಟನಿಗೆ ಸಮನಾಗಿ ಅಥವಾ ಅದಕ್ಕಿಂತ ಹೆಚ್ಚಾಗಿ ಪ್ರೇಕ್ಷಕರ ಗಮನ ಸೆಳೆಯುವ ಶಕ್ತಿ ವಜ್ರಮುನಿಯವರಲ್ಲಿತ್ತು. ಕನ್ನಡ ಚಿತ್ರರಂಗ ಕಂಡಂತಹ ಅತ್ಯುತ್ತಮ ಮತ್ತು ಸಾಟಿ ಇಲ್ಲದ ಖಳನಟರಲ್ಲಿ ಇವರು ಅಗ್ರಗಣ್ಯರು. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಉಮಾಶ್ರೀ ಅವರ ಬಗ್ಗೆ ಬರ್ತಿದ್ದಾರೆ, ನನ್ನ ನಂತರದಲ್ಲಿ ತಗೊಳ್ತೇನೆ ಅಂತ ಹೇಳ್ತಾ. ಹಾಗೆ ಮೇಡಮ್, ನಾನು ಬಾಲ್ಯದಲ್ಲಿ ಅಮ್ಮನ ಜೊತೆಗೆ ವಜ್ರಮುನಿ ಅವರು ನಟಿಸಿದಂತಹ ಸಂಪತ್ತಿಗೆ ಸವಾಲ್ ಮತ್ತು ಇನ್ನಿತರ ಅನೇಕ ಚಿತ್ರಗಳನ್ನು ಅಂದು ಅವರ ಖಳ ನಟನೆಯಲ್ಲಿ ಅಭಿನಯಿಸಿದ ಜೋರು ಮಾತುಗಳು ಮತ್ತು ನಾಯಕ ನಾಯಕಿ ಇನ್ನಿತರ ನಟರಿಗೆ ಅವರು ಕೊಡ್ತಾ ಇದ್ದಂತಹ ಕಿರುಕುಳ ನೋಡಿ ನಾನು ನೇರವಾಗಿ ನಮ್ಮ ತಾಯಿ ಮತ್ತು ಸಹಪಾಠಿ ಸಿನಿಮಾ ನೋಡುಗರ ಹತ್ರ ಅವರಿಗೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ನಾನು ಹೇಳಿದ್ದು ನೆನಪಿದೆ ಮೇಡಮ್. ಜೊತೆಗೆ ಅವರ ಅಭಿನಯದ ಖಳ ನಟನೆಯನ್ನು ನೋಡಿದ ಅನೇಕ ಹೆಣ್ಮಕ್ಕಳು ಮತ್ತು ಚಿಕ್ಕ ಹುಡುಗರು ಅವರನ್ನು ಕೆಲವು ಸಮಾರಂಭಗಳಲ್ಲಿ ನೇರವಾಗಿ ನೋಡಿದಾಗ ಅವರ ಬಗ್ಗೆ ಕೋಪಗೊಂಡಿದ್ದು ಮತ್ತು ಮಾತನಾಡಿಸಿದಾಗ ನೇರವಾಗಿ ಅವರಿಗೆ ಅನೇಕ ಹಿರಿಯ ಹೆಣ್ಣುಮಕ್ಕಳು ಎಚ್ಚರಿಕೆ ಕೊಟ್ಟಿದ್ದು ಸಹ ಅಂದಿನ ಮಾಧ್ಯಮಗಳಿಂದ ಪತ್ರಿಕೆ ಮತ್ತು ಹಲವಾರು ದೂರದರ್ಶನಗಳಲ್ಲಿ ಗಮನಿಸಿದಂತಹ ನೆನಪು ಬರ್ತಿದೆ ಮೇಡಮ್. ಅಂತಹ ನೈಜ ಘಟನೆಯ ಕಳನಟ ನಿಜ ಜೀವನದಲ್ಲಿ ಅನೇಕ ದಾನ ಧರ್ಮಗಳನ್ನು ಮಾಡಿ ಒಳ್ಳೆಯ ಹೆಸರನ್ನು ಸಹ ಪಡೆದಿದ್ದು ನಮ್ಮ ಬಹಳಷ್ಟು ಕೇಳುಗರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಮೇಡಮ್. ಇಂದು ಅವರ ಆತ್ಮಕ್ಕೆ ಹೃದಯಪೂರ್ವಕ ಶಾಂತಿಯನ್ನು ಕೋರ್ತಾ ಅಂತ ಹೇಳ್ತಾ ಇದ್ದಾರೆ ಉಮೇಶ ಸಿರಿಗೆರೆ ದಾವಣಗೆರೆಯಿಂದ. ಓಕೆ, ಧನ್ಯವಾದಗಳು. ಮತ್ತೊಂದು ಸಂದೇಶವನ್ನು ಕಳಿಸಿ ಡಿಲೀಟ್ ಮಾಡಿದ್ದಾರೆ. ಯಾರಿದು? ನಂಬರ್ ಎಂಡಿಂಗ್ ವಿತ್ 4426 7. ಓಕೆ, ಧನ್ಯವಾದಗಳು. ಉಮಾಶ್ರೀ ಅವರ ಬಗ್ಗೆ ಕಳಿಸಿದ್ದೀರಿ, ನಾನು ಉಮಾಶ್ರೀ ಅವರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳನ್ನು ತಿಳಿಸ್ತೇನೆ. ಇದೀಗ ಸಂಪತ್ತಿಗೆ ಸವಾಲ್ ಚಿತ್ರದ ಈ ಗೀತೆ

ಸುಂದರವಾದಂತಹ ಒಂದು ಚಿತ್ರಗೀತೆಯನ್ನು ಕೇಳಿದ್ರಿ. ಹಾಗೆ ಕೇವಲ ಖಳನಟನಾಗಿ ಪಾತ್ರ ಅಲ್ಲದೆ ಮನೋಹರವಾದಂತಹ ಪೋಷಕ ಪಾತ್ರಗಳಲ್ಲಿ ಚಾರಿತ್ರಿಕ ನಟರಾಗಿ ಸಹ ಮನಸ್ಸೆಳೆದಂಥವರು ವಜ್ರಮುನಿಯವರು. ಭರ್ಜರಿ ಬೇಟೆ ಎನ್ನುವಂತಹ ಒಂದು ಚಿತ್ರದಲ್ಲಿ ಮುದುಕರಾಗಿ ಅಭಿನಯಿಸಿದಂತಹ ಪಾತ್ರ ಕೂಡ ಇನ್ನೂ ನಮ್ಮ ನೆನಪಿನಲ್ಲಿ ಇದೆ. ಆ ಚಿತ್ರದ ಹಾಡು ಹಕ್ಕಿಗೂಡು ಒಂದು ಮುದ್ದು ಮರಿ ಎರಡು ಅನ್ನುವಂತಹ ಹಾಡಿಗೆ ಅವರ ಅಭಿನಯ ಮರೆಯಲಾಗದ್ದು. ಭಕ್ತ ಕುಂಬಾರ ಚಿತ್ರದಲ್ಲಿ ಸೌಮ್ಯ ಪಾತ್ರದಲ್ಲಿ ಮುದ್ದು ಮುದ್ದಾಗಿ ಕಾಣುವ ಅವರ ಪರಿ ಮತ್ತು ರಾಜವರ ಸಹೃದಯ ಮೈದುನನಾಗಿ ಅವರು ಕಾಣುವಂತಹ ಆತ್ಮೀಯ ಪಾತ್ರ ಮನಮುಟ್ಟುವಂಥದ್ದು. ನಾಗರಹಾವು ಚಿತ್ರದಲ್ಲಿ ಅಮಾವಾಸ್ಯೆ ಸುಬ್ಬ ಹುಣ್ಣಿಮೆ ಕಾಣ್ತವನೇ ಅಭಿನಯ ಕೂಡ ಹಾಗೆಯೇ ನೆನಪಿನಲ್ಲಿ ಇರುವಂಥದ್ದು. ರಾಯರ ಬಂದರು ಮಾಮನ ಮನೆಗೆ ಚಿತ್ರದಲ್ಲಿನ ಒಂದು ಪೊಲೀಸ್ ಅಧಿಕಾರಿಯಾದ ಕರ್ತವ್ಯ ನಿಷ್ಠೆ ಮತ್ತು ಸಜ್ಜನ ವ್ಯಕ್ತಿಗೆ ನೀಡಲೇಬೇಕಾದಂತಹ ಗಲ್ಲು ಶಿಕ್ಷೆಯ ಬಗೆಗಿನ ನೋವು ತೋರ್ಪಡಿಕೆಯ ಅವರ ಸೌಜನ್ಯಯುತ ಅಭಿನಯ ಶ್ರೇಷ್ಠ ಮಟ್ಟದು. ಹೀಗೆ ನೋಡಿದಾಗ ಅವರನ್ನು ಎಲ್ಲ ಥರದ ಪಾತ್ರಗಳು ಉಪಯೋಗಿಸುವ ಸಾಧ್ಯತೆಗಳಿದ್ದುವು ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಾಗತ್ತೆ. ಸುಮಾರು 300 ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದಂತಹ ವಜ್ರಮುನಿಯವರು ರಂಗಭೂಮಿ ಮತ್ತು ಚಿತ್ರರಂಗಗಳ ಆಚೆಗೆ ಕೂಡ ಸಹಕಾರ ಕ್ಷೇತ್ರಗಳಲ್ಲಿ ಹಲವು ವಿವಿಧ ಸೇವೆಗಳನ್ನು ಕೂಡ ಅವರು ಸಲ್ಲಿಸಿದರು. 2006 ತಮ್ಮ 6 ಜೀವನವನ್ನು ಮುಗಿಸಿ ಈ ಲೋಕವನ್ನು ಅಗಲದಂತಹ ವಜ್ರಮುನಿಯವರು ಬಹಳ ಕಾಲ ಕನ್ನಡಿಗರ ಹೃದಯದಲ್ಲಿ ನೆನಪಿನಲ್ಲಿರ್ತಾರೆ. ಅವರ ನೆಲೆಸಿದ್ದ ಬೆಂಗಳೂರಿನ ಉತ್ತರಹಳ್ಳಿ ಸಮೀಪದ ಅಂಜನಾಪುರ ರಸ್ತೆಗೆ ಅವರ ಅಭಿಮಾನಿಗಳು ವಜ್ರಮುನಿ ರಸ್ತೆ ಅನ್ನುವಂಥದ್ದು ಮತ್ತು ವೃತ್ತಕ್ಕೆ ವಜ್ರಮುನಿ ವೃತ್ತ ಅಂತ ಹೆಸರಿಟ್ಟು ಗೌರವವನ್ನು ಸಲ್ಲಿಸಿದ್ದಾರೆ. ಬಹಳಷ್ಟು ಚಿತ್ರಗಳಲ್ಲಿ ನಟಿಸಿದಂತಹ ವಜ್ರಮುನಿಯವರ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ರೀತಿಯಾಗಿ ಹೇಳ್ತಾ ಇದ್ರು. ಅವರ ಕಂಠ, ಅವರ ಗತ್ತೆ ಬೇರೆ. ಅವರಂಥ ಮತ್ತೊಬ್ಬ ವಜ್ರಮುನಿಯನ್ನು ತರೋದಕ್ಕೆ ಆಗೋದಿಲ್ಲ, ಅದು ಸಾಧ್ಯನೂ ಇಲ್ಲ ಬಿಡಿ. ವಜ್ರಮುನಿಗೆ ವಜ್ರಮುನಿಯವರೇ ಸಾಟಿ ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು ಅನ್ನುವಂಥದ್ದು. ಇಷ್ಟು ಮಾಹಿತಿಯನ್ನು ನೀಡ್ತಾ ಇದೀಗ ಮತ್ತೊಂದು ಸಂದೇಶ ಬಂದಿದೆ ನೋಡೋಣ. ವಜ್ರಮುನಿಯವರು ಒಬ್ಬ ಶ್ರೇಷ್ಠ ಪ್ರಬುದ್ಧ ಕಂಚಿನ ಕಂಠ ಕಲಾವಿದರಾಗಿದ್ದರು. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅನ್ನೋ ರೀತಿಯ ವಿಭಿನ್ನ ಪಾತ್ರದಲ್ಲಿ ಲೀನವಾಗಿಬಿಡ್ತಾ ಇದ್ರು. ವಿಪರ್ಯಾಸ ಅಂತ ಹೇಳಿದ್ರೆ ಕಲಾವಿದರಿಗೆ ಚಪ್ಪಾಳೆ ಮತ್ತು ಅಭಿಮಾನಿ ಬಳಗವೇ ಅವರಿಗೆ ಶ್ರೀಮಂತಿಕೆ ಅನ್ನುವಂಥದ್ದನ್ನು ಸಿದ್ದಾಪುರದಿಂದ ವೀರಣ್ಣ ಜಿ ಎಸ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮಗೆ. ಮತ್ತೊಂದು ಸಂದೇಶ ಬಂದಿದೆ. ವಜ್ರಮುನಿ ಅವರ ಒಂದು ನೆನಪಿನ ವಿಚಾರವನ್ನು ಹಂಚಿಕೊಳ್ತಾ ಇದ್ದೇನೆ. ಅಂಬರೀಷ್ ಅವರ ಮನೆಯಲ್ಲಿ ವಜ್ರಮುನಿಯವರು ಬಂದಿದ್ದರು. ಆಗ ನಾನು ಮತ್ತು ಅಂಬರೀಷ್ ಅವರಿಬ್ಬರ ನಡುವೆ ನಾನು ತೆಳ್ಳಗೆ ಇದ್ದ ಫೋಟೋ ಇನ್ನೂ ಸಾಕ್ಷಿಯಾಗಿ ಉಳಿದಿದೆ ಅಂತ ಹೇಳಿ ಅಂಬರೀಷ್ ಇಲ್ಲ ಅಂತ ಹೇಳಿದಾಗ ಅಂಬರೀಷ್ ಅವರು ಗಾಜಿನ ಕೇಟಿಗೆಯಲ್ಲಿ ಕಂಡಾಗ ಕಾಂಪೌಂಡ್ ಹಾರಿದೆ, ಆಗ ನಾಯಿ ಮತ್ತೆ ನನ್ನನ್ನು ಬೆನ್ನಟ್ಟಿಕೊಂಡು ಬಂತು. ಆಗ ಸಿಂಹ ಗರ್ಜನೆಯಲ್ಲಿ ಅಂಬರೀಷ್ ಅವರು ಜಿಮ್ಮಿ ಅಂತ ಕೂಗಿದಾಗ ತೀರಾ ನನ್ನ ಸನಿಹಕ್ಕೆ ಬಂದು ವಾಪಸ್ ಹೋಯಿತು. ನಾನು ಬದುಕಿದೆ ಬಡಜೀವವೇ ಅಂತ ಹೇಳಿ ನಿಟ್ಟುಸಿರು ಬಿಟ್ಟಿದ್ದ ನೆನಪು ಇನ್ನೂ ಹಚ್ಚ ಹಸಿರು ಅಂತ ಹೇಳಿ ವೀಣಾ ಗುರು ಬಸವರಾಜ್ ಇಟಗಿಯವರು ನೀಲಕಂಠೇಶ್ವರ ಬಡಾವಣೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು. ಏನೋ ಹೇಳ್ತಾ ಇದ್ದಾರೆ ಇವರು. ಓಕೆ, ಓದ್ತೇನೆ ಅದನ್ನು. ಚಿತ್ರರಂಗದ ಬಗ್ಗೆ ಅತೀವವಾದಂತಹ ಆಸಕ್ತಿಯನ್ನು ಹೊಂದಿದ್ದಂಥ ನಾನು 1992 ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಕಾಶಿನಾಥ್, ಉಪೇಂದ್ರ,

ನಿರ್ದೇಶಕರುಗಳಾದ ಸಿದ್ಧಗಂಗಯ್ಯ ಮತ್ತು ಎಂ ಎನ್ ರಾಜಶೇಖರ್ ಇವರನ್ನೆಲ್ಲ ಭೇಟಿಯಾಗಿ ಮಾತನಾಡಿಸ್ಕೊಂಡು ನನಗೊಂದು ಪಾತ್ರ ಕೊಡಿ ಅಂತ ಕೇಳಿದೆ. ಆದರೆ ದೈವ ಸಾಕ್ಷಾತ್ಕಾರವಿಲ್ಲದ ಕಾರಣ ನಾನು ಅದು ಯಾವುದು ನನಗೆ ಕೈಗೂಡಲಿಲ್ಲ. ಆದರೆ ಕುಂತಿಪುತ್ರ ಚಿತ್ರೀಕರಣ ನಡೆಯುವಂಥ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಮತ್ತು ಶಶಿಕುಮಾರ್ ಅವರನ್ನು ಒಳಗೊಂಡ ಒಂದು ಹಾಡಿನ ಚಿತ್ರೀಕರಣ ನಡೀತಾ ಇತ್ತು. ಅಲ್ಲಿ ನಾನಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಓಕೆ, ಧನ್ಯವಾದಗಳು. ಮತ್ತಾರ ಸಂದೇಶ? ಓಕೆ, ನಿಮ್ಮೆಲ್ಲರ ಸಂದೇಶವನ್ನು ನಾನು ಓದಿದ್ದೇನೆ. ಇಲ್ಲಿಗೆ ವಜ್ರಮುನಿಯವರ ಬಗ್ಗೆ ಮಾತನಾಡೋದನ್ನು ನಿಲ್ಲಿಸ್ತಾ ಕೊನೆಯದಾಗಿ ಜಗದೀಶ ಸರ್ವೇಶ ಅನ್ನುವಂತಹ ಹಾಡು, ಬದುಕು ಬಂಗಾರವಾಯಿತು ಅನ್ನುವಂತಹ ಚಿತ್ರದ ಗೀತೆಯನ್ನು ಇದೀಗ ಕೇಳಿಬರೋಣ.

ಅನ್ನುವಂಥದ್ದನ್ನು ಹೇಳಿದ್ದಾರೆ. ಓಕೆ, ಧನ್ಯವಾದಗಳು. ಮತ್ತಾರ ಸಂದೇಶ? ಓಕೆ, ನಿಮ್ಮೆಲ್ಲರ ಸಂದೇಶವನ್ನು ನಾನು ಓದಿದ್ದೇನೆ. ಇಲ್ಲಿಗೆ ವಜ್ರಮುನಿಯವರ ಬಗ್ಗೆ ಮಾತನಾಡೋದನ್ನು ನಿಲ್ಲಿಸ್ತಾ ಕೊನೆಯದಾಗಿ ಜಗದೀಶ ಸರ್ವೇಶ ಅನ್ನುವಂತಹ ಹಾಡು, ಬದುಕು ಬಂಗಾರವಾಯಿತು ಅನ್ನುವಂತಹ ಚಿತ್ರದ ಗೀತೆಯನ್ನು ಇದೀಗ ಕೇಳಿಬರೋಣ.

ಕೇಳಿದ್ರೆ ಹಾಗೆ ಉಮಾಶ್ರೀ ಅವ್ರ ಬಗ್ಗೆ ನಾವಿದೀಗ ಮಾತನಾಡ್ತಾ ಹೋಗೋಣ. ಉಮಾಶ್ರೀ ಅವರು ಕನ್ನಡ ರಂಗಭೂಮಿ ಮತ್ತು ಚಿತ್ರರಂಗದ ಮಹಾನ್ ಕಲಾವಿದೆ. 1957 May 10 ಅವರು ಜನಿಸಿದರು. ಭಾವುಕತೆ, ಹಾವಭಾವ, ಅಭಿವ್ಯಕ್ತಿ ಅವರ ಸಮಕ್ಕೆ ಇರುವ ಕಲಾವಿದರನ್ನು ನಾವು ಚಿಂತಿಸೋದು ಕೂಡ ಕಷ್ಟಸಾಧ್ಯ. ಕೆಲವೊಂದು ವೈಶಿಷ್ಟ್ಯಪೂರ್ಣ ಪಾತ್ರಗಳಲ್ಲಿ ಆಕೆ ತನ್ನ ಕಂಗಳಲ್ಲೇ ತುಂಬಿಕೊಡುವ ನಟನೆಯ ಪೂರ್ಣತ್ವವನ್ನು ನೆನೆಯುವುದೇ ಒಂದು ವಿಶಿಷ್ಟ ಅನುಭವ ಅನ್ನುವಂಥದ್ದು. ಉಮಾಶ್ರೀ ಅವರು ಹೇಳ್ತಾರೆ, ನಾನು ನಾಟಕಕ್ಕೆ ಸೇರಿದ್ದೆ ಚಿತ್ರಾನ್ನ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಅನ್ನುವಂಥ ಒಂದು ಮಾತು ನೆನಪಿಗೆ ಬರುತ್ತೆ. ಯಾವುದೋ ಒಂದು ಸಂದರ್ಶನದಲ್ಲಿ ಈ ಮಾತನ್ನು ಹೇಳ್ತಾರೆ. ಹಾಗೆ ಆ ಸಮಯ ಹೇಗಿದ್ದಿರ್ಬೋದು ಅನ್ನುವಂಥದ್ದು ಕೂಡ ನಮ್ಗೆ ಗೊತ್ತಾಗತ್ತೆ. ವೃತ್ತಿ ರಂಗಭೂಮಿಯಲ್ಲಿ ಹಲವಾರು ಐತಿಹಾಸಿಕ ಪೌರಾಣಿಕ ಪಾತ್ರಗಳನ್ನು ನಿರ್ವಹಿಸಿ ಹವ್ಯಾಸಿ ರಂಗಭೂಮಿಯಲ್ಲಿ ಬಿ ವಿ ಕಾರಂತ್, ನಾಗಾಭರಣ, ಕೃಷ್ಣಸ್ವಾಮಿ ಅವರುಗಳ ನಿರ್ದೇಶನದಲ್ಲಿ ಅನೇಕ ನಾಟಕ ಅಭಿನಯಿಸಿದಾಕೆ ಉಮಾಶ್ರೀ. ಅವರ ಒಡಲಾಳ ನಾಟಕದ ಅಭಿನಯ ಅಂದಿನ ದಿನಗಳಲ್ಲಿ ಅತ್ಯಂತ ಜನಪ್ರಿಯವಾಗಿತ್ತು. ಬದುಕಿಗಾಗಿ ಕಲೆಯನ್ನು ಅನಿವಾರ್ಯವಾಗಿ ಅಪ್ಪಿಕೊಂಡ ಉಮಾಶ್ರೀ ಅದಕ್ಕೆ ತೋರಿದಂತಹ ನಿಷ್ಠೆ ಮಾತ್ರ ಅನನ್ಯ. ಅನುಭವ ಚಿತ್ರದಲ್ಲಿ ಮೆಚ್ಚುವಂಥದ್ದು ಕಾಶಿನಾಥರ ಹೊಸ ರೀತಿಯ ಬೋಲ್ಡ್ ಪ್ರಯೋಗ.

ಶ್ರೀ ತೋರದಂತಹ ಗಮನಾರ್ಹ ಅಭಿನಯ ನೆನಪಿನಲ್ಲಿ ಉಳಿಯುವಂಥದ್ದು. ಆ ಪಾತ್ರದಲ್ಲಿ ಯುವ ಜನಾಂಗದ ಭಾಗವಾಗಿದ್ದ ನಮಗೆ ಉಮಾಶ್ರೀಯವರ ಪಾತ್ರ ಹೇಗೆ ಇದ್ದರೂ ಕೂಡ ನೆನಪಿನಲ್ಲಿ ಉಳಿತಾ ಇದ್ದಿದ್ದು ಆಕೆಯ ಅಭಿನಯ ಸಾಮರ್ಥ್ಯದಿಂದ. ಒಬ್ಬ ಕಲಾವಿದರು ತನಗೆ ನೀಡಿದ ಯಾವುದೇ ಪಾತ್ರದಲ್ಲೂ ತನ್ನನ್ನು ಅಡಗಿಸಿ, ತನ್ನ ಪಾತ್ರವನ್ನು ಅಡಗಿಸಿ ಕಲೆಯನ್ನು ಸುಗಮವಾಗಿ ಹೊರಚೆಲ್ಲುವ ವಿಶಿಷ್ಟ ಪರಿ ಉಮಾಶ್ರೀಯವರದ್ದು. ಹಾಗೆ ನಮ್ಮ ಕೇಳುಗರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಉಮಾಶ್ರೀ ಅವ್ರ ಬಗ್ಗೆ ಓದ್ಬಿಡೋಣ. ಉಮಾಶ್ರೀ ಇವರು ಕನ್ನಡ ರಂಗಭೂಮಿ ಮತ್ತು ಚಲನಚಿತ್ರ ರಂಗದ ಪ್ರತಿಭಾನ್ವಿತ ಅಭಿನೇತ್ರಿ. ತುಮಕೂರು ಜಿಲ್ಲೆಯ ನುಣುವಿನೇಕೆರೆ ಗ್ರಾಮದಲ್ಲಿ ಜನಿಸಿದ್ರು. ಇವರು ಬಡತನದ ಬೇಗೆಯಲ್ಲಿ ಬೆಂಕಿಯಲ್ಲಿ ಅರಳಿದ ಹೂವು ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಹೊತ್ತಿನ ಊಟಕ್ಕೋಸ್ಕರ, ಮಕ್ಕಳಿಗೋಸ್ಕರ ರಂಗಭೂಮಿಯಲ್ಲಿ ಅಭಿನಯಿಸಿದ್ದಾರೆ ಅಂತ ಹೇಳಿದ್ರೆ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಇವರು ರಂಗಭೂಮಿ ಮತ್ತು ಚಲನಚಿತ್ರಗಳಲ್ಲಿ ತನ್ನ ಮಕ್ಕಳಿಗೋಸ್ಕರ ದುಡಿದಿದ್ದಾರೆ. ಆ ಇಬ್ಬರು ಮಕ್ಕಳನ್ನು ಉನ್ನತ ಸ್ಥಾನದಲ್ಲಿ ಇರಿಸಿದ್ದಾರೆ. ರಂಗಭೂಮಿಯಲ್ಲಿ ಐತಿಹಾಸಿಕ ಪಾತ್ರ ಕೂಡ ಅಭಿನಯಿಸಿದ್ದಾರೆ. ಬಿ ವಿ ಕಾರಂತ್, ನಾಗಾಭರಣ, ಕೃಷ್ಣಸ್ವಾಮಿ ಇವರುಗಳ ನಿರ್ದೇಶನದಲ್ಲಿ ರಂಗಭೂಮಿಯಲ್ಲಿ ಅಭಿನಯಿಸಿರುವ ಇವರು ಒಡಲಾಳ ಸಾಕವ್ವನ ಪಾತ್ರದಲ್ಲಿ ಅಭಿನಯ ಅಮೋಘ, ಅದ್ಭುತ ಅಂತ ಹೇಳಬಹುದು. ಬಹಳ ಜನಪ್ರಿಯತೆ ಕೂಡ ಗಳಿಸಿರುವಂಥದ್ದು. ಚಲನಚಿತ್ರದಲ್ಲಿ ಅತ್ಯಂತ ಜನಪ್ರಿಯತೆ ತಂದುಕೊಟ್ಟಂತಹ ಚಿತ್ರ ಪುಟ್ನಂಜ. ಈ ಚಿತ್ರದಲ್ಲಿ ಪುಟ್ನಂಜಿ ಪಾತ್ರ ಬಹಳ ಜನಪ್ರಿಯತೆ ತಂದುಕೊಟ್ಟಿತ್ತು. ಬರೆಯುತ್ತಾ ಹೋದರೆ ಪುಟಗಳ ಸಾಲದು ಮೇಡಮ್, ಧನ್ಯವಾದಗಳು ಅಂತ ಹೇಳ್ತಾರೆ ಹನುಮಂತಪ್ಪ ಮಡಿವಾಳ, ಚಿಗ್ಲೂರಿನಿಂದ. ಹಾಗೆ ಮತ್ತೊಂದು ಸಂದೇಶವನ್ನು ಓದ್ತೇನೆ. ಉಮಾಮೋಹನ್ ಮುರಳಿ, ಜೋಗಿಮಟ್ಟಿ ರಸ್ತೆ, ಫಸ್ಟ್ ಕ್ರಾಸ್, ಚಿತ್ರದುರ್ಗದಿಂದ ಸಂದೇಶ. ಹಾಯ್ ಶುಭೋದಯ. ಇಂದು ಪ್ರಸಾರವಾಗ್ತಿರುವಂತಹ ಚಿತ್ರರಂಗದ ಇಬ್ಬರು ದಿಗ್ಗಜರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅನಿಸುತ್ತೆ. ತಮ್ಮ ವಿಶಿಷ್ಟ ಧ್ವನಿಯಿಂದಲೇ ಹಾಗೂ ಕೆಂಪು ಕಣ್ಣುಗಳಿಂದಲೇ ನೋಡುಗರನ್ನು ಬೆಚ್ಚಿ ಬೀಳಿಸುವಂತಿದ್ದ ಅವರ ನಟನೆಯಲ್ಲೂ ಭಯಂಕರರೇ. ಕಳಪಾತ್ರಗಳಷ್ಟೇ ಅಲ್ಲ, ಕೆಲವೊಂದು ಸೃಜನ ಪಾತ್ರಗಳಲ್ಲೂ ಕೂಡ ಸೈ ಎನಿಸ್ಕೊಂಡಿದ್ದಾರೆ. ಸಂಪತ್ತಿಗೆ ಸವಾಲ್, ಕೊಲ್ಲೂರು ಮೂಕಾಂಬಿಕೆ ಮುಂತಾದ ಚಿತ್ರಗಳನ್ನು ಮರೆಯುವಂತೆಯೇ ಇಲ್ಲ ಅನ್ನುವಂಥದ್ದನ್ನು. ಇಲ್ಲಿ ಇನ್ನೊಂದು ನಾನು ಹೇಳಲೇಬೇಕು. ವಜ್ರಮುನಿಯವರ ಕಣ್ಣು ಕೆಂಪಾಗುವಂತೆ ಮಾಡ್ಕೊಳ್ತಾ ಇದ್ರು, ಹೇಗೆ ಮಾಡ್ಕೊಳ್ತಾ ಇದ್ರು, ಅದೆಷ್ಟು ಕಷ್ಟದ ಕೆಲಸ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕು. ಸಿಗರೇಟಿನ ಹೊಗೆಯನ್ನು ತಮ್ಮ ಕಣ್ಣುಗಳಿಗೆ ಬಿಟ್ಕೊಳ್ತಾ ಇದ್ರಂತೆ. ಈ ರೀತಿಯಾಗಿ ಅವರು ತಮ್ಮ ಕಣ್ಣುಗಳನ್ನು ಕೆಂಪು ಮಾಡ್ಕೊಳ್ತಾ ಇದ್ರು ಅನ್ನುವಂಥದ್ದು ನಿಜಕ್ಕೂ ನನಗೆ ಆ ಮಾತುಗಳನ್ನು ಕೇಳಿದಾಗ ಒಂದು ರೀತಿಯಾದಂಥ ಹೇಗೆ ಇದೆಲ್ಲ ಸಾಧ್ಯ ಈ ವ್ಯಕ್ತಿಗೆ ಅನಿಸುವಂಥದ್ದು ನನಗೆ ತುಂಬ ಒಂದು ರೀತಿಯಾದಂಥ ಏನೋ ಅಂದರೆ ಒಂದು ಗಾಂಭೀರ್ಯತೆ ಬರಬೇಕು, ನನ್ನಲ್ಲೇನೋ ಮಾತುಗಳು ಬದಲಾಗಬೇಕು ಅನ್ನುವಂಥದ್ದಕ್ಕೆ ಅವರು ಕುಡಿತವನ್ನು ಕೂಡ ಮಾಡಿಕೊಂಡು ಮಾಡ್ತಾಯಿದ್ರು ಅನ್ನುವಂಥದ್ದನ್ನು ಕೂಡ ಅವರು ನಿಜಕ್ಕೂ ಅವೆಲ್ಲವೂ ಆ ಬಗೆಗಿನ ಒಂದಷ್ಟು ಮಾತುಗಳು ಎಲ್ಲಿ ಈ ರೀತಿಯಾಗಿ ಸಿಗುವಂಥದ್ದು ನಟರು ಅನ್ನುವಂಥದ್ದು. ಹಾಗೆ ಇನ್ನು ಉಮಾಶ್ರೀ ಅನುಭವ ಚಿತ್ರದಿಂದ ಅಪಾರವಾದಂತಹ ಅಭಿನಯದ ಅನುಭವವನ್ನು ಪಡ್ಕೊಂಡು ಚಿತ್ರರಂಗದಲ್ಲಿ ತಮ್ಮ ಪ್ರತಿಭೆ ತೋರಿದವರು. ಮೊದಮೊದಲು ದ್ವಂದ್ವಾರ್ಥದ ಸಂಭಾಷಣೆಗಳಿಂದಲೇ ಪ್ರಸಿದ್ಧರಾಗಿ ನಂತರ ಹಾಸ್ಯ ಪಾತ್ರಗಳಲ್ಲಿ ಸಯನ್ಸ್ಕೊಂಡಂಥವರು. ಅನಂತರ ಪ್ರಬುದ್ಧ ಪಾತ್ರಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ. ಅವರ ಅಭಿನಯದ ಪುಟ್ನಂಜ, ಸಂಗ್ಯಾಬಾಳ್ಯ, ಕುರಿಗಳು ಸಾರ್ ಕುರಿಗಳು ಚಿತ್ರಗಳಲ್ಲಿ ಇವರ ಅಭಿನಯ ಅವಿಸ್ಮರಣೀಯ. ಈ ಇಬ್ಬರು ಕಲಾವಿದರು ನಮ್ಮ ಕನ್ನಡದ ಹೆಮ್ಮೆಯ ಪುತ್ರರು ಅಂತ ಹೇಳಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಓಕೆ, ಧನ್ಯವಾದಗಳು. ನಿಮ್ಮೆಲ್ಲರ ಸಂದೇಶವನ್ನು ನಾನು ಓದಿದ್ದೇನೆ ಕೇಳಿದರೆ. ಇದೀಗ ಉಮಾಶ್ರೀಯವರೇ ನಟಿಸಿದಂತಹ ಚಿತ್ರದ ಈ ಗೀತೆಯನ್ನು ಕೇಳಿಬರೋಣ. ಚಿತ್ರ ಪುಟ್ನಂಜ.

ಕೆಳಗರೆ ಉಮಾಶ್ರೀಯವರು ನಟಿಸಿದಂಥ ಪುಟ್ನಂಜ ಚಿತ್ರದ ಮುದುಕಿ ಪಾತ್ರ, ಕೋತಿಗಳ ಸಾರ್ ಕೋತಿಗಳು ಚಿತ್ರದಲ್ಲಿನ ಮುನಿಯಮ್ಮನ ಪಾತ್ರ, ವಿಷ್ಣು ಮತ್ತು ಅಂಬರೀಷ್ ಇಬ್ಬರಿಗೂ ಹಿರಿಯಳಾಗಿ ಮೂಡಿದಂತಹ ದಿಗ್ಗಜರು ಚಿತ್ರದ ಪಾತ್ರ, ಸಂಗ್ಯಾಬಾಳ್ಯ, ಕೊಟ್ರೇಶಿ ಕನಸು, ಯಾರಿಗೆ ಸಾಲುತ್ತೆ ಸಂಬಳ, ಹೀಗೆ ಹಲವು ತಕ್ಷಣಕ್ಕೆ ನೆನಪಿಗೆ ಬರುವಂತಹ ಪಾತ್ರಗಳು ಆಕೆಯ ವಿಶಾಲ ವ್ಯಾಪ್ತಿಯ ಕುರುಹುಗಳನ್ನು ನಮಗೆ ತೋರ್ತವೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕಲಾವಿದರನ್ನು ಹುಟ್ಟು ಹಾಕಿದಂತಹ ಕರ್ನಾಟಕಕ್ಕೆ ಗಿರೀಶ್ ಕಾಸರವಳ್ಳಿ ಅವರ ಬೆಂಬಲ ದೊರಕಿದೆ ಇವರಿಗೆ. ನಟಿಯರಾದಂತಹ ತಾರಾ, ಜಯಮಾಲಾ, ಉಮಾಶ್ರೀ, ಸೌಂದರ್ಯ, ಮಾಳವಿಕಾ ಕನ್ನಡದ ಪ್ರತಿಭೆಗಳಿಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಮನ್ನಣೆ ತಂದುಕೊಟ್ಟ ಕೀರ್ತಿ ಗಿರೀಶ್ ಅವರಿಗೆ ಸಲ್ಲಬೇಕು. ಉಮಾಶ್ರೀ ಅವರು ಗುಲಾಬಿ ಟಾಕೀಸ್ ಚಿತ್ರದಲ್ಲಿ ಅವಕಾಶ ಮಾಡಿಕೊಟ್ಟ ಗಿರೀಶ್ ಕಾಸರವಳ್ಳಿ ಅವರಿಗೆ ಆಕೆಗೆ ರಾಜ್ಯ ಪ್ರಶಸ್ತಿ, ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಓಷಿಯಾ

ಅಂತಾರಾಷ್ಟ್ರೀಯ ಕಲಾಭಿಮಾನಿಗಳ ಪ್ರಶಸ್ತಿ ದೊರಕುವಂತಹ ಪಾತ್ರ ಕೊಟ್ಟು ಸೊಗಸಾದ ಅಭಿನಯ ಹೊರಹೊಮ್ಮುವಂತೆ ಮಾಡಿದ್ದಾರೆ. ಕಾಸರವಳ್ಳಿಯವರ ಕನಸೆಂಬ ಕುದುರೆಯನ್ನೇರಿ ಚಿತ್ರದಲ್ಲೂ ಕೂಡ ಉಮಾಶ್ರೀಯವರು ನಟಿಸಿದ್ದಾರೆ. ಸಮಾಜ ಸೇವೆ ಮತ್ತು ರಾಜಕೀಯದಲ್ಲೂ ತಮ್ಮ ಚಟುವಟಿಕೆಗಳನ್ನು ಹರಡಿಕೊಂಡಿರುವಂತಹ ಉಮಾಶ್ರೀ ಸಿನಿಮಾ ದೂರದರ್ಶನಗಳಲ್ಲಿನ ಹಲವು ಪಾತ್ರಗಳಲ್ಲಿ ನಟಿಸಿದ ನಂತರದಲ್ಲಿ ಕರ್ನಾಟಕ ಸರ್ಕಾರದ ಸಚಿವೆಯಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದಂಥವರು. ಮತ್ತೊಂದು ಸಂದೇಶ ಬಂದಿದೆ. ನಮಸ್ತೆ ಮೇಡಮ್, ಕಂಚಿನ ಕಂಠದ ವಜ್ರಮುನಿ ಅವರ ಪರಿಚಯ ತುಂಬ ಚೆನ್ನಾಗಿತ್ತು. ಅವರು ಎಷ್ಟೇ ಕಠೋರವಾದಂತಹ ಪಾತ್ರ ಮಾಡಿದರೂ ಕೂಡ ಅವರ ಮನಸ್ಸು ಹೂವಿನಂಥ ಮನಸ್ಸು, ಮತ್ತು ಉಮಾಶ್ರೀ ಅವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಎನ್ ಎಸ್ ರಾವ್, ಉಮಾಶ್ರೀ. ಹೌದು, ನಿಜಕ್ಕೂ ಅವರನ್ನು ಮಾಡ್ಕೊಳ್ಬೇಕು ಎನ್ ಎಸ್ ರಾವ್ ಅವರನ್ನು. ಅವರ ಹಾಸ್ಯಮಯವಾದಂತಹ ದೃಶ್ಯಗಳನ್ನು ನೋಡಿದ್ರೆ ಹೊಟ್ಟೆ ಉಣ್ಣಾಗುವಷ್ಟು ನಗು ಬರುತ್ತೆ ಮೇಡಮ್. ನಿಜಕ್ಕೂ ಉಮಾಶ್ರೀಯವ್ರಿಗೆ ಯಾವ ಪಾತ್ರ ಕೊಟ್ಟರೂ ಕೂಡ ಅದಕ್ಕೆ ಅವರು ಆಗಲ್ಲ ಅಂತ ಹೇಳ್ತಾ ಇರಲಿಲ್ಲ. ನಿಜಕ್ಕೂ ಈ ಕಾರ್ಯಕ್ರಮ ನಮಗೆ ಇಷ್ಟವಾಯಿತು ಮೇಡಮ್, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ. ಧನ್ಯವಾದಗಳು ನಿಮಗೂ ಕೂಡ ಅಂತ ಹೇಳ್ತಾ, ಕಷ್ಟಪಟ್ಟು ದುಡಿದು ತಮ್ಮ ಇಬ್ಬರು ಮಕ್ಕಳನ್ನು ಉತ್ತಮ ವಿದ್ಯಾವಂತರನ್ನಾಗಿಸಿ ಉಮಾಶ್ರೀಯವರು ತಮ್ಮ ಬದುಕಿನ ಜವಾಬ್ದಾರಿಗಳನ್ನು ಕೂಡ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಕಷ್ಟ ಕೋಟಲೆಗಳಲ್ಲಿ ಬೆಳೆದು ಬಂದಂತಹ ಉಮಾಶ್ರೀ ದಿಟ್ಟತನದಿಂದ ಚಿತ್ರರಂಗದ ಬದುಕನ್ನು ಉನ್ನತ ಸಾಧನೆಯವರೆಗೆ ನಡೆಸಿರುವಂತಹ ರೀತಿ ಮೆಚ್ಚುವಂಥದ್ದು ಅಂತ ಹೇಳ್ತಾ ಮತ್ತೊಂದು ಸಂದೇಶ ಬಂದಿದೆ. ಇನ್ನೇನು ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು ಕೂಡ ಆಗ್ತಾ ಇದೆ. ಮೇಡಮ್, ಉಮಾಶ್ರೀಯವರ ಅಭಿನಯದ ಯಶಸ್ವಿ ಚಿತ್ರ ಅನುಭವದ ಮೂಲಕ ಚಿತ್ರರಂಗಕ್ಕೆ ಪರಿಚಯವಾಗಿ ಅನೇಕ ಸಿನಿಮಾಗಳಲ್ಲಿ ಹಾಸ್ಯ ನಟನೆ ಮತ್ತು ನೈಜ ಅಭಿನಯದ ಮೂಲಕ ಅಂದಿನ ಬಹುತೇಕ ಎಲ್ಲ ಕನ್ನಡ ಸಿನಿ ಪ್ರೇಮಿಗಳ ಮನಸ್ಸನ್ನು ಗೆದ್ದಿದ್ರು. ಅಂತಹ ಸಮಯದಲ್ಲಿ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ನಮ್ಮ ಎರಡನೇ ಸಹೋದರ ಅದರ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಅಲ್ಲಿ ಉಪನ್ಯಾಸಕರಾಗಿದ್ದಂತಹ ಸಮಯದಲ್ಲಿ ಬಸವೇಶ್ವರ ನಗರಕ್ಕೆ ಅವರ ಆತ್ಮೀಯ ಗೆಳತಿಯರು ನಮ್ಮ ಅಣ್ಣನವರ ಮನೆಯ ಎದುರುಗಡೆ ಮನೆಗೆ ಹಲವಾರು ಬಾರಿ ಅನೇಕ ಸಮಾರಂಭಗಳಿಗೆ ಬಂದಾಗ ನಾನು ನೇರವಾಗಿ ಅವರನ್ನು ನೋಡಿ ಮಾತನಾಡಿಸಿ ಜೊತೆಗೆ ಕೆಲವು ಫೋಟೋಗಳನ್ನು ತೆಗೆದುಕೊಂಡಿದ್ದಂತಹ ನೆನಪು ಬಂತು. ಉಮಾಶ್ರೀಯವರು ಕೇವಲ ಸಿನಿಮಾ ನಟನೆಯ ಜೊತೆಗೆ ಅವರು ಹಲವಾರು ನಾಟಕಗಳಿಗೆ ಮಧ್ಯ ಕರ್ನಾಟಕದ ದಾವಣಗೆರೆ ಮತ್ತು ಉತ್ತರ ಕರ್ನಾಟಕದ ಹಲವಾರು ಭಾಗಗಳಿಗೆ ಭಾಗವಹಿಸೋದಕ್ಕೆ ಬಂದಾಗ ಅನೇಕ ಅಭಿಮಾನಿಗಳಿಗೆ ನಾಟಕದ ಮೂಲಕ ಎಲ್ಲರ ಮನೆ ಮಾತಾಗಿದ್ದಂಥವರು. ಅನೇಕ ವರ್ಷಗಳ ಕಾಲ ರಾಜಕೀಯದಲ್ಲೂ ತಮ್ಮ ಸೇವೆ ಸಲ್ಲಿಸಿ ಸಾರ್ಥಕ ಜೀವನ ನಡೆಸೋದಕ್ಕೆ ಬಾಲ್ಯದಲ್ಲಿ ಅವರು ಅನುಭವಿಸಿದ ಕಷ್ಟಗಳು ಮತ್ತು ಬಡತನ ಒಂದು ರೀತಿಯ ಸವಾಲಾಗಿ ಸ್ವೀಕರಿಸಿದ ಕಾರಣ ಅವರು ಇಷ್ಟೆಲ್ಲ ಹೆಸರು ಮಾಡೋದಕ್ಕೆ ಸಾಧ್ಯವಾಯಿತು ಅಂತ ಹೇಳಿ ಅನಿಸುತ್ತೆ ಮೇಡಮ್. ಅವರಿಗೆ ನಮ್ಮ ತಡವಾದ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಹಾಗೆ ಕೆಳಗರೆ ನಾನು ಇನ್ನೇನು ಸ್ಟುಡಿಯೋದಿಂದ ಹೊರಡುವಂಥ ಹೊತ್ತು ಕೂಡ ಆಗಿದೆ. ಇದುವರೆಗೂ ವಜ್ರಮುನಿ ಹಾಗೆ ಉಮಾಶ್ರೀಯವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀವು ಕೂಡ ತಿಳಿಸಿದಿರಿ, ನಿಮಗೂ ಕೂಡ ಧನ್ಯವಾದಗಳು. ನಾನು ಕೂಡ ಕೆಲವು ಮಾಹಿತಿಯನ್ನು ತಿಳಿಸಿದೆ, ಹಾಗೆ ಇನ್ನೊಂದು ಸಂದೇಶವನ್ನು ಕಳಿಸಿದ್ದಾರೆ. ಗುರುಮೂರ್ತಿ ಜಿ ವಿ ಶಿಕ್ಷಕರು ಗೋನೂರಿನಿಂದ, ಉಮಾಶ್ರೀ ಹಾಸ್ಯನಟಿ ವಜ್ರಮುನಿ ಯಲಾಕುನ್ನಿ ಕಂಚಿನ ಕಂಠ ಅದ್ಭುತ. ಹೌದು, ಯಲಾಕುನ್ನಿ ಅನ್ನುವಂಥದ್ದೇ ವಿಶೇಷವಾಗಿ ಅವರ ಧ್ವನಿಯಲ್ಲಿ ಕೇಳಬೇಕು ಅಂತ ಒಂದು ಕಂಠ ಅವರದ್ದು ಅಂತ ಹೇಳ್ತಾ ಇಲ್ಲಿಗೆ ಮಾಹಿತಿಯನ್ನು ನಾನು ನಿಲ್ಲಿಸ್ತಾ ಇದ್ದೇನೆ. ಇನ್ನು ಸ್ಟುಡಿಯೋದಿಂದ ಹೊರಡುವಂಥ ಹೊತ್ತು ಇಷ್ಟೊತ್ತು ಕಾರ್ಯಕ್ರಮಗಳನ್ನು ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಸ್ಟುಡಿಯೋದಿಂದ ನಡೆಸ್ಕೊಟ್ಟದ್ದು ನಾನು ವಿಜಯಕಲಾ ಜಗ್ಲೂರ್, ನಿಮ್ಮೂರಿನ ಗೆಳತಿ. ಮುಂದಿನ ಕಾರ್ಯಕ್ರಮಗಳನ್ನು ಹೀಗೆ ಕೇಳ್ತಾ ಇರಿ, ಟ್ಯೂನ್ ಮಾಡಿ 102.6 ಮೆಗಾಹರ್ಟ್ಸ್ಗಳು. ಸದಾ ಟ್ಯೂನ್ ಮಾಡಿ ಕೇಳ್ತಾ ಇರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಸ್ಟೇ ಟ್ಯೂನ್ ಅಂತ ಹೇಳ್ತಾ ಕೋತಿಗಳು ಸರ್ ಕೋತಿಗಳು ಚಿತ್ರದ ಈ ಗೀತೆಯೊಂದಿಗೆ ನಾನು ಸ್ಟುಡಿಯೋದಿಂದ ಹೊರಡ್ತಾ ಇದ್ದೀನಿ. ಧನ್ಯವಾದಗಳು.

ಆಕಾಶವಾಣಿ ಚಿತ್ರದುರ್ಗ 102.6 ಕಂಪನಾಂಕಗಳಲ್ಲಿ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ನಮ್ಮ ಸ್ಟುಡಿಯೋ ಸಮಯ ಆಗಿದೆ 11:27. ಇದೀಗ ಅಡುಗೆ ಅರಮನೆ ಕಾರ್ಯಕ್ರಮ.

0: ಇದೀಗ ಅಡುಗೆ ಅರಮನೆ ನೇರ ಫೋನಿನ್ ಕಾರ್ಯಕ್ರಮ.
1: ನಿಂಗೆ ಶಾನೆ ಕ್ವಾಪ ಕಣ್ಣು

La la la la. ಕೇಳುಗರೇ, ನೀವು ಕೇಳ್ತಾ ಇದ್ರಿ ಅಡುಗೆ ಅರಮನೆ ನೇರ ಫೋನ್ ಇನ್ ಕಾರ್ಯಕ್ರಮ. ನೀವು ನಮ್ಮೊಂದಿಗೆ ಮಾತಾಡ್ಬೋದು, ನಿಮ್ಮ ಅಡುಗೆಯ ವಿಷಯವನ್ನ ನಮ್ಮೊಂದಿಗೆ ಹಂಚ್ಕೊಳ್ಬಹುದು. ಯಾವ ವಿಷಯ ಅನ್ನೋದನ್ನ ನಾನು ಹೇಳ್ತೇನೆ. ನಮ್ಮ ನಿಲಯದ ಸ್ಟುಡಿಯೋ ನಂಬರ್ 9444860273, ಮತ್ತೊಂದು ಸಂಖ್ಯೆ 9141970273.

ಇಂದಿನ ಅಡುಗೆ ಅರಮನೆ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಇಂದು ಆಯ್ಕೆ ಮಾಡಿಕೊಂಡಿರುವ ವಿಷಯ ಏನು ಅಂತಂದ್ರೆ, ಹಸಿದಾಗ ಹಲಸು, ಉಂಡಾಗ ಮಾವು ಎಂಬ ಪ್ರಸಿದ್ಧ ಗಾದೆ ಮಾತಿನಂತೆ ಈ ಇದರ ಹಿನ್ನೆಲೆಯಲ್ಲೇ ಇಂದಿನ ಅಡುಗೆ ಅರಮನೆ ನೇರ ಫೋನಿನ್ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದಾವೆ. ಕೇಳಿದರೆ ಇಂದು ಈಗೀಗ ಹಲಸಿನಣ್ಣು, ಮಾವಿನಣ್ಣು ಇದನ್ನೆಲ್ಲ ಹೆಚ್ಚಾಗಿ ಬಳಸ್ತಾ ಇದ್ದೀವಿ ಸೀಸನ್ ಆಗಿರೋದ್ರಿಂದ. ಇದರಿಂದ ಯಾವ ರೀತಿ ಅಡುಗೆಗಳನ್ನ ನೀವು ತಯಾರಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಮ್ಮೊಂದಿಗೆ ಹಂಚ್ಕೊಳ್ಬೋದು. ಇನ್ನು ಹಲಸಿನ ಬಗ್ಗೆ ಒಂದಷ್ಟು ಒಂದು ಕಿರು ಆಗಿ ಮಾಹಿತಿ ನೀಡೋದಾದರೆ, ಹಲಸು ಅನ್ನೋ ಹಣ್ಣು ನಾರಿನಂಶ ಹೊಂದಿರುತ್ತೆ. ಹೊಟ್ಟೆಯನ್ನು ಬೇಗ ತುಂಬಿಸುತ್ತೆ ಈ ಹಲಸಿನಣ್ಣು. ದೀರ್ಘಕಾಲದವರೆಗೆ ಹಸಿವಾಗದಂತೆ ತಡೆಯುತ್ತೆ, ಒಂದು ಶಕ್ತಿಯನ್ನು ನೀಡುತ್ತೆ ಈ ಹಲಸಿನ ಹಣ್ಣು. ಆದ್ದರಿಂದ ಖಾಲಿ ಹೊಟ್ಟೆಯಲ್ಲಿದ್ದಾಗ ಹಲಸಿನ ಹಣ್ಣು ತಿನ್ನಿ ಅನ್ನೋದನ್ನು ಒಂದು ನಮ್ಮ ಹಿರಿಯರು ಗಾದೆಯ ಮಾತಿನಲ್ಲಿ ಹೇಳಿದ್ದಾರೆ. ಹಾಗೆ ಮಾವು ಕೂಡ ಹೌದು. ಊಟ ಆದ ನಂತರ ಮಾವನ್ನ ತಿಂದರೆ ಇದರಲ್ಲಿರುವ ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಕಿಣ್ವಗಳಿರುತ್ತೆ. ಇದರಿಂದ ಊಟದ ನಂತರ ಮಾವು ತಿನ್ನೋದ್ರಿಂದ ಊಟ ಮಾಡಿದ ಆಹಾರ ಸುಲಭವಾಗಿ ಜೀರ್ಣ ಆಗತ್ತೆ. ಓಕೆ ಶ್ರೋತೃಗಳೇ, ಇದರ ಬಗ್ಗೆ ನೀವು ಸಹ ಈ ಹಲಸಿನ ಹಣ್ಣು ಅಥವಾ ಮಾವಿನ ಹಣ್ಣಿನಿಂದ ಏನೆಲ್ಲ ನೀವು ಅಡುಗೆ ಅಥವಾ ತಿನಿಸು ಯಾವ ರೀತಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಮ್ಮೊಂದಿಗೆ ಹಂಚ್ಕೊಳ್ಬೋದು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗೆ ಕರೆ ಮಾಡುವ ಮೂಲಕ. ಮತ್ತೊಮ್ಮೆ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳನ್ನ ಹೇಳ್ತಾ ಹೋಗ್ತಾನೆ. 944-86-47-273. ಮತ್ತೊಂದು ಸಂಖ್ಯೆ 911-97-273. ಕ್ಷಮಿಸಿ, 272. ಕರೆ ಮಾಡಿ

0: ಹಲೋ ಹಲೋ ನಮಸ್ತೆ ನಮಸ್ತೆ
1: ನಮಸ್ತೆ ಮೇಡಮ್
0: ನಮಸ್ತೆ ಯಾರು ಮಾತಾಡ್ತಾ ಇದ್ದೀರಿ ಎಲ್ಲಿಂದ
1: ಸುಮಾ ಅಂತ ಹೇಳಿ
0: ಸುಮಾ ಅಂತ ಹೇಳ್ಬಿಟ್ಟು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸುಮಾ
1: ಕುರುಬರಳ್ಳಿಯಿಂದ ಮಾತಾಡ್ತೀನಿ
0: ಓಕೆ ಇಂದಿನ ವಿಷಯ ಗೊತ್ತಾಯ್ತು ಅಂದ್ಕೊಳ್ತೀನಿ ಹಲಸಿನ ಹಣ್ಣು ಹೌದು ಹಸಿದಾಗ ಹಲಸು ಉಂಡಾಗ ಮಾವು ಈ ಒಂದು ಒಂದು ಪ್ರಸಿದ್ಧ ಗಾದೆ ನುಡಿ ಮೇಲೆ ಇವತ್ತಿನ ಅಡುಗೆ ಅರಮನೆ ಕಾರ್ಯಕ್ರಮ

0: ಇದು ಮಾವಿನ ಹಣ್ಣಲ್ಲಿ ಮಾವಿನಕಾಯಲ್ಲಿ ಎಲ್ಲ ಬಳಕೆ ಮಾಡ್ತಾರೆ. ಉಪ್ಪಿನಕಾಯಿ ಮಾಡ್ತಾರೆ, ಆಮೇಲೆ ಸೀಕರಣೆ ಮಾಡ್ತಾರೆ. ಹಲಸಿನ ಹಣ್ಣು ಅಂದ್ರೆ ಅಷ್ಟು ಬಳಕೆ ಮಾಡಲ್ಲ.
1: ಹೌದು, ನಮ್ಮ ಕಡೆ
0: ಅಂದ್ರೆ ಹಲಸಿನ ಹಣ್ಣು ತಿನ್ನೋದನ್ ಬಿಟ್ರೆ ಹಂಗೆ ತಿನ್ನದ್ ಬಿಟ್ರೆ ಹಿಂಗ್ ಯಾವ್ದು ಅದ್ರಲ್ಲಿ ಮಾಡಲ್ಲ. ಅಂದ್ರೆ ಅದ್ರಲ್ಲೂ
1: ಸಾಕಷ್ಟು ವೆರೈಟಿಗಳನ್ನ ಖಾದ್ಯಗಳನ್ನ ತಯಾರಿ ಮಾಡ್ತಾರೆ. ಚೆನ್ನಾಗಿರುತ್ತೆ,
0: ಚೆನ್ನಾಗಿರುತ್ತೆ. ಆಮೇಲೆ ಹಲಸಿನ ಹಣ್ಣನ್ನ ತಿಂತೀವಿ, ಮತ್ತೆ ಉಳಿದಿದ್ದನ್ನ ತಿನ್ನಕ್ ಆಗದೆ ಇದ್ದಾಗ ಅದನ್ನ ಅಕ್ಕಿ ಜೊತೆ ನೆನ್ಸ್ಬಿಟ್ಟು ದೋಸೆ ಮಾಡಿದ್ರು ಚೆನ್ನಾಗಿರುತ್ತೆ ಮೇಡಮ್.
1: ಓಕೆ, ದೋಸೆ ಅಂದ್ರೆ ಅಕ್ಕಿನ ಮುಂಚೆನೆ ನೆನೆ ಹಾಕ್ಬೇಕು ಹಿಂದಿನ ದಿನನೇ, ಆ ರೀತಿ ಏನಾದ್ರೂ ಅಥವಾ ಇನ್ಸ್ಟೆಂಟ್ ಆಗಿ?
0: ಒಂದ್ ಗಂಟೆ ನೆನೆದ್ರೆ ಸಾಕು ಮೇಡಮ್.
1: ಸಾಕಾಗತ್ತೆ, ಅದರಿಂದ ದೋಸೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಹಲಸಿನ
0: ದೋಸೆ ಜೊತೆ ಅಕ್ಕಿ ಜೊತೆ ಹಲಸಿನ ಹಣ್ಣನ್ನ ರುಬ್ಬಿಟ್ಟು ದೋಸೆ ಮಾಡೋದು.
1: ಓಕೆ ಓಕೆ,
0: ಅದು ಚೆನ್ನಾಗಿರುತ್ತೆ. ಆಮೇಲೆ ಹಲಸಿನ ಕಾಯಿ ಇದ್ದಾಗ ಅದರಲ್ಲಿ ಚಿಪ್ಸ್ ಮಾಡಬಹುದು.
1: ಚಿಪ್ಸ್ ಮಾಡ್ತಾರೆ, ಹೌದು. ಹ್ಮ್, ಟ್ರೈ ಮಾಡಿದೀರಾ ನೀವು ಯಾವಾಗಾದ್ರೂ ಒಂದ್ಸರಿ? ಚಿಪ್ಸ್ ಎಲ್ಲ ಚೆನ್ನಾಗಿ ಬಂದಿದೆ.
0: ಗಾಳಿಗೆಲ್ಲ ಬಿದ್ದಿರುತ್ತಲ್ಲ ಅವಾಗ ಮಾಡ್ತೀವಿ ಮೇಡಮ್, ನಾವು ಅಡ್ಡಾಗ ಬಿಡ್ತೀವಿ.
1: ಹೌದಾ, ಓಕೆ.
0: ಗಾಳಿಗೆಲ್ಲ ಬಿದ್ದಿದ್ ವೇಸ್ಟ್ ಆಗುತ್ತಲ್ಲ ಅವಾಗ ಅದನ್ನ ಆ ತರ ಮಾಡ್ತೀವಿ.
1: ಹಲಸಿನ
0: ಹಪ್ಪಳನೂ ಚೆನ್ನಾಗಿರುತ್ತೆ.
1: ಹಲಸಿನ ಹಪ್ಪಳನೂ ಚೆನ್ನಾಗಿರುತ್ತೆ, ಹೌದು. ಅದನ್ನು ಸಹ ಒಂದು ಒಳ್ಳೆ ಆರೋಗ್ಯಕ್ಕೂ ಸಹ ಒಳ್ಳೇದು. ಬರೀ ನಾವು ಕಡುಬು ದೋಸೆ ಅನ್ನೋದು ತಿನ್ನೋದಕ್ಕಿಂತ ಈ ರೀತಿನೂ ಹಪ್ಪಳದ ರೀತಿಯಲ್ಲಿ ತಿಂದ್ರೆ ಮಕ್ಕಳಿಗೂ ಸಹ ಇಷ್ಟ
0: ಆಗುತ್ತೆ.
1: ಬೇರೆ ಟೈಮ್ ಅಲ್ಲೂ ಸಹ. ಹೌದೌದು, ನಿಜ.
0: ಇಡ್ಲಿ ಮಾಡಬಹುದು ಮೇಡಮ್.
1: ಇಡ್ಲಿ ಅಂದ್ರೆ ಯಾವ ರೀತಿ?
0: ಅದೇ
1: ಅಕ್ಕಿ ರುಬ್ಬಿಟ್ಟು ಆ ರೀತಿ ಅಲ್ವಾ?
0: ಹೌದು ಮೇಡಮ್, ಇಡ್ಲಿ ಇಟ್ಟನ್ನೇ
1: ಒಳ್ಳೆ ಒಂದು ರೆಸಿಪಿಗಳನ್ನ ಹೇಳಿದ್ರಿ ಸುಮಾ ಅವರೇ. ಕರೆ ಹೌದು, ಮೊದಲನೇ ಕರೆ ಸಿಕ್ಕಿದೆ ಕಾರ್ಯಕ್ರಮದಲ್ಲಿ. ಇನ್ನು ಖುಷಿ ದುಪ್ಪಟ್ಟಾಗಿರುತ್ತೆ ನಿಜ ಅದು. ಓಕೆ ಸುಮಾ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಕರೆ. ಇವತ್ತೇ ಸಿಕ್ಕಿರೋದ ನೋಡಿ, ಅದರಲ್ಲೂ ಮೊದಲನೇ ಕರೆ ಅಂತಂದ್ರೆ ಅದರದ್ದು ಖುಷಿನೇ ಬೇರೆ ಅಲ್ವಾ? ಓಕೆ ಓಕೆ ಸುಮಾ ಅವರೇ, ಥ್ಯಾಂಕ್ ಯು.

ಕೇಳುಗರೆ, ನೀವು ಕೇಳ್ತಾ ಇದ್ರಿ ಅಡುಗೆ ಅರಮನೆ ನೇರ ಫೋನ್ ಇನ್ ಕಾರ್ಯಕ್ರಮ. ನೀವು ಸಹ ನಮ್ಮೊಂದಿಗೆ ಹಲಸು ಅಥವಾ ಮಾವಿನ ಹಣ್ಣಿನಿಂದ ಏನೆಲ್ಲ ಖಾದ್ಯಗಳನ್ನ ತಯಾರಿ ಮಾಡಬಹುದು ಅನ್ನೋದನ್ನ ನಮ್ಮೊಂದಿಗೆ ಹಂಚಿಕೊಳ್ಬಹುದು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗೆ ಕರೆ ಮಾಡುವ ಮೂಲಕ. ಮತ್ತೊಮ್ಮೆ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳನ್ನ ಹೇಳ್ಬಿಡ್ತಾನೆ, 9448640273. ಮತ್ತೊಂದು ಸಂಖ್ಯೆ 9141970272. ಕೇಳುಗರೆ, ಹಲಸಿನ ಕಡುಬು ಬಗ್ಗೆ ಒಂದಷ್ಟು ಚಿಕ್ಕದಾಗಿ ಒಂದು ಮಾಹಿತಿಯನ್ನು ಹೇಳ್ಬಿಡ್ತಾನೆ. ಹಲಸಿನಣ್ಣನ ಹಲಸಿನ ಕಡುಬು ಅನ್ನೋದೇ ಒಂದು ಒಂದು ರುಚಿಕರವಾದ ಒಂದು ಖಾದ್ಯ ಆಗಿದೆ. ಇದನ್ನು ಯಾವ ರೀತಿ ಮಾಡೋದು ಅಂತಂದರೆ ತುಂಬ ಸಿಂಪಲ್ ಆಗಿ ಆದಷ್ಟು ಬೇಗನೆ ಮಾಡುವಂತಹ ಒಂದು ಖಾದ್ಯ ಇದು, ಸ್ವೀಟ್ ಆಗಿದೆ ಇದು. ಹಲಸಿನ ಹಣ್ಣನ ತೊಳೆಗಳನ್ನೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಆಮೇಲೆ ಒಂದು ಗಂಟೆ ಮುಂಚೆ ನೆನೆಸಿದಂತಹ ಅಕ್ಕಿಯನ್ನು ಅದನ್ನು ಸಪ್ರೇಟ್ ಆಗಿ ರುಬ್ಬಿ ಹಲಸಿನ ಹಣ್ಣು ಮತ್ತು ಆಮೇಲೆ ಬೆಲ್ಲ, ಕೊಬ್ಬರಿ, ಏಲಕ್ಕಿ ಇದನ್ನ ಒಂದಷ್ಟು ಸಪ್ರೇಟ್ ಆಗಿ ರುಬ್ಬಿಕೊಂಡು ಈ ರುಬ್ಬಿರುವಂತಹ ಹಲಸಿನ ಹಣ್ಣು ಮತ್ತು ಅಕ್ಕಿ ಹಿಟ್ಟನ್ನು ಜೊತೆಯಾಗಿ ಮಿಶ್ರಣ ಮಾಡಿಬಿಟ್ಟು ನಮ್ಮ ಕಡೆ ಎಲ್ಲ ಬಾಳೆ ಎಲೆ ಎಲ್ಲ ಸುಲಭವಾಗಿ ಸಿಕ್ಬಿಡುತ್ತೆ. ಆ ಬಾಳೆ ಎಲೆಯನ್ನು ನಾವು ಈ ರುಬ್ಬಿಕೊಂಡಿರುವಂತಹ ಮಿಶ್ರಣವನ್ನು ಒಂದೆರಡು ಸ್ಪೂನು ಅಥವಾ ಇಡ್ಲಿ ಮಿಶ್ರಣ ಇರುತ್ತಲ್ಲ ಆ ರೀತಿ ಮಿಶ್ರಣಕ್ಕೆ ಕಲಸ್ಕೊಂಡು ಅದನ್ನು ಬಾಳೆ ಎಲೆಯಲ್ಲಿ ಹಾಕ್ಬಿಟ್ಟು ಎಲ್ಲ ಒಂದು ಎಷ್ಟಾಗುತ್ತೋ ನಮಗೆ ಎಷ್ಟು ಬೇಕಾಗುತ್ತೋ 10 ಅಥವಾ 15 ಯಾವ ರೀತಿ ಬೇಕಾಗುತ್ತೋ ಅಷ್ಟು ಮಾಡಿಕೊಂಡು ಈ ಇಡ್ಲಿ ಸ್ಟ್ಯಾಂಡಲ್ಲಿ ಇಟ್ಟು ಸುಮಾರು ಒಂದು

0: ಇಪ್ಪತ್ತರಿಂದ 25 ನಿಮಿಷ ಆ ಒಂದು ಹಬೆಯಲ್ಲಿ ಬೇಯಿಸಿ ತಿಂದರೆ ಅದರದ್ದು ರುಚಿನೇ ಬೇರೆ. ಒಂದ್ಸರಿ ಟ್ರೈ ಮಾಡಿ ನೀವೂ. ಕರೆ ಬರ್ತಾ ಇದೆ, ಕರೆ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ಹಾ ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಗೊತ್ತಾಗಿಲ್ಲ. ತಮ್ಮ ಹೆಸರು
1: ಶಿಲ್ಪಾ
0: ಅಂತ. ಓಕೆ ಓಕೆ, ಶಿಲ್ಪಾ ಅವರೇ ಹೇಳಿ, ಇವತ್ತಿನ ವಿಷಯ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಹಾ ಹೇಳಿ, ಮಾವಿನ ಬಗ್ಗೆನ ಅಥವಾ ಹಲಸಿನ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೌದು, ಎರಡರಲ್ಲಿ ಯಾವ್ದಾದ್ರ ಬಗ್ಗೆ ಒಂದು ಖಾದ್ಯವನ್ನ ಹಂಚ್ಕೊಳ್ಬಹುದು ನಮ್ಮೊಂದಿಗೆ. ಹೇಳ್ಬೇಕು ಅಂತಿದ್ದೀರ? ಓಕೆ, ಖಂಡಿತವಾಗ್ಲು ಶಿಲ್ಪಾ ಅವ್ರೆ ಹೇಳಿ. ಹೌದು ಹೌದು, ಉತ್ತರ ಕರ್ನಾಟಕ ಶೈಲಿನೇ ಬೇರೆ ಇರುತ್ತೆ. ಓಕೆ, ಯಾವ್ದಾದ್ರು ಒಂದು ಟ್ರೈ ಮಾಡಿದ್ರಾ ಶಿಲ್ಪಾ ಅವ್ರೆ ಮಾವಿನಕಾಯಿಂದ? ನೀವೀಗ ಹೇಳಿದ್ರಲ್ಲ ಯಾವ ರೀತಿ ಮಾಡ್ಬೋದು ಅಂತ, ಒಂದು ಚಿಕ್ಕದಾಗಿ ನಮ್ಮೊಂದಿಗೆ ಹಂಚ್ಕೊಳ್ಬೋದಾ? ಗುಳಂಬ. ಓಕೆ, ಓಕೆ, ಮಾವಿನಕಾಯಿ ಅಲ್ವಾ ಅಂತಂದ್ರೆ ತೀರಾ ಹಣ್ಣ ಹತ್ತಿರೋದು ಅಲ್ಲ. ಓಕೆ, ಅದು ಹುಳಿ ಹುಳಿನೇ ಇರ್ಬೇಕು ಅಂತ. ಓಕೆ,
1: ಅದಕ್ಕೆ ಬೆಳ್ಳುಳ್ಳಿ, ಕರಿಸಿ, ಇದೊಂದು ಸ್ಪೆಷಲ್. ನಾನು ಈಗ
0: ಹೆಲ್ತಿಗೂ ಸಹ ಆರೋಗ್ಯಕ್ಕೂ ಸಹ ಒಳ್ಳೆ ರುಚಿಕರವಾದ ಒಂದು ತಿನಿಸು ಅಲ್ವಾ? ಚಟ್ನಿ ಅಂತಂದ್ರೆ ಅದೇ ಮಾವಿನಕಾಯಿಂದಾನೆ ಮಾಡುವಂತ ಕಾಯಿಂದಾನೆ?
1: ಅದು ಕೂಡ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಮಾವಿನಕಾಯಿ ಚಟ್ನಿ ಅಂತ ಮಾಡ್ತಾರೆ, ತುರಿದು ಬಿಟ್ಟು.
0: ಓಕೆ, ಇಲ್ಲ ಚಪಾತಿ ಅಥವಾ ಅನ್ನ
1: ಟ್ರೈ ಮಾಡಿದ್ದೆ.
0: ಓಕೆ, ಅದೇ ರೀತಿ ನಿಮ್ಮ ಮಕ್ಕಳಿಗೂ ಸಹ ಇಷ್ಟ ಅಂತ ಅನ್ಸುತ್ತೆ ನೀವ್ ಹೇಳೋ ಅದನ್ನ ಕೇಳ್ತಾ ಇದ್ರೆ.
1: ಹೊಸದಾಗಿ ಟ್ರೈ ಮಾಡಿ ಅವ್ರಿಗೆ ತುಂಬಾ ಇಷ್ಟ ಆಗಿರೋದ್ರಿಂದ ಮತ್ತೆ ಇವತ್ತು ಅದೇ ಟಾಪಿಕ್ ಇರೋದ್ರಿಂದ ಆಕಾಶವಾಣಿಯಲ್ಲಿ ಕಾಲ್ ಮಾಡಿದೆ.
0: ಓಕೆ, ತುಂಬಾ ಖುಷಿ ಆಯ್ತು ಶಿಲ್ಪಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಈಗ ಕಾರ್ಯಕ್ರಮಗಳನ್ನ ನಮ್ಮ ಚಿತ್ರದುರ್ಗದ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕೇಳುವರೆ, ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ ಅಡುಗೆ ಅರಮನೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ. ಹಸಿದಾಗ ಹಲಸು, ಉಂಡಾಗ ಮಾವು, ಈ ಒಂದು ಪ್ರಸಿದ್ಧ ಗಾದೆಯ ಹಿನ್ನೆಲೆಯಲ್ಲಿ ಇಂದಿನ ಕಾರ್ಯಕ್ರಮ ಹಲಸು ಅಥವಾ ಮಾವಿನಲ್ಲಿ ಏನೆಲ್ಲ ಖಾದ್ಯಗಳನ್ನ ತಯಾರಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗೊಂದು ಹಾಡನ್ನ ಕೇಳ್ಕೊಂಡು ಬರೋಣ.

ಕೇಳಿದ್ರೆ ಮಾವಿನ ಹಣ್ಣಿನಿಂದ ಈಗ ಬೇಸಿಗೆ ಆಗಿರೋದ್ರಿಂದ ಮಾವಿನ ಹೊರಗಡೆ ತಂದು ಐಸ್ ಕ್ರೀಮ್ಗಳನ್ನೆಲ್ಲ ತಿನ್ನೋದಕ್ಕಿಂತ ಮನೆಯಲ್ಲೇ ತಯಾರಿ ಮಾಡಿದ್ರೆ ಮಕ್ಕಳಿಗೆ ಮಾವಿನ ಹಣ್ಣಿನ ರುಚಿನೂ ಸಹ ಅಷ್ಟೇ ಒಂದು ನ್ಯಾಚುರಲ್ ಆಗಿ ಸಿಗುತ್ತೆ, ಹಾಗೆ ಒಂದು ಹೈಜಿನಿಕ್ ಆಗಿನೂ ಸಹ ನಾವು ಮಕ್ಕಳಿಗೆ ಕೊಡ್ಬೋದು ಅಂತ ಹೇಳ್ತಾ ಅದರ ಒಂದು ದೃಷ್ಟಿಕೋನದಲ್ಲಿ ಮಾವಿನ ಹಣ್ಣಿನಿಂದ ತಯಾರು ಮಾಡುವ ಒಂದು ಐಸ್ ಕ್ರೀಮ್ ಬಗ್ಗೆ ಒಂದಷ್ಟು ಚಿಕ್ಕದಾಗಿ ಒಂದು ಮಾಹಿತಿಯನ್ನು ಹೇಳ್ತಾನೆ. ಐಸ್ ಕ್ರೀಮ್ ನನ್ನ ಮಾವಿನ ಹಣ್ಣಿನಿಂದ ಯಾವ ರೀತಿ ಮಾಡ್ಬೋದು ಅಂತಂದ್ರೆ, ಮಾವಿನ ಹಣ್ಣಿನಲ್ಲಿರುವ ಪಲ್ಪ್ ಅಂತಂದ್ರೆ ಅದರ ತಿರುಳನ್ನೆಲ್ಲ ಒಂದಷ್ಟು

0: ಸಪರೇಟ್ ಆಗಿ ತಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಕಪ್ ಫ್ರೆಶ್ ಕ್ರೀಮ್ ಮತ್ತೆ ಒಂದು ಕಪ್ ಹಾಲು, ಅರ್ಧ ಕಪ್ ಅಷ್ಟು ಹಾಲಿನ ಪೌಡರ್ ಮತ್ತೆ ಅರ್ಧ ಕಪ್ ಅಷ್ಟು ಸಕ್ಕರೆ ಮತ್ತೆ ಒಂದು ಕಪ್ ಅಷ್ಟು ಈ ಒಂದು ಮೊದಲೇ ತಗೊಂಡಿರೋಂತಹ ಒಂದು ಮಾವಿನ ತಿರುಳು. ಇದನ್ನಿಷ್ಟು ನಾವು ರುಬ್ಬಿಟ್ಟು ಒಂದು ತಿಕ್ಕ ಪೇಸ್ಟ್ ಆಗಿ ಆ ಒಂದು ಕನ್ಸಿಸ್ಟೆನ್ಸಿ ಬರೋ ರೀತಿ ನಾವು ನೀಟಾಗಿ ರುಬ್ಕೊಂಡ್ಬಿಟ್ರೆ ಅದೊಂದು ಗೊತ್ತಾಗತ್ತೆ, ಅದರದ್ದು ಐಸ್ ಕ್ರೀಮ್ ಅದೊಂದೊಂದು ಕನ್ಸಿಸ್ಟೆನ್ಸಿ ಗೊತ್ತಾಗ್ತಾ ಹೋಗುತ್ತೆ. ಅದನ್ನ ಒಂದು ಐಸ್ ಕ್ರೀಮ್ ಮೌಲ್ಡ್ ಎಲ್ಲ ಆದ್ರೂ ಹಾಕ್ಬೋದು, ಅಥವಾ ಐಸ್ ಕ್ರೀಮ್ ಮೌಲ್ಡ್ ಎಲ್ಲ ಇರಲಿಲ್ಲ ಅಂತಂದ್ರೆ ಮನೆಯಲ್ಲಿ ಒಂದು ಚಿಕ್ಕದಾಗಿ ಒಂದು ಟಿಫನ್ ಬಾಕ್ಸ್ ಏನೋ ಇರುತ್ತಲ್ವಾ ಸ್ಟೀಲ್ದಾಗ್ಲಿ, ಅದರಲ್ಲಾದ್ರೂ ಹಾಕ್ಬಿಟ್ಟು ನಾವು ಫ್ರೀಸರಲ್ಲಿ ಇಟ್ಟರೆ ಥ್ರೂ ಔಟ್ ನೈಟ್ ಒಂದು ಇಡೀ ರಾತ್ರಿ ಇಟ್ಟರೆ ಅದರಿಂದ ಒಂದು ಒಳ್ಳೆಯ ಬೆಳಿಗ್ಗೆ ಎದ್ದು ನೋಡಿದ್ರೆ ಒಂದು ಒಳ್ಳೆಯ ರೀತಿಯ ಐಸ್ ಕ್ರೀಮ್ ತಯಾರಿ ಆಗಿರುತ್ತೆ. ಕರೆ ಬರ್ತಾ ಇದೆ, ಕರೆ ತುಂಡಾಗಿದೆ. ಓಕೆ, ಈ ರೀತಿ ಐಸ್ ಕ್ರೀಮ್ನ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಮನೆಯಲ್ಲೇ ತಯಾರಿ ಮಾಡಿಕೊಟ್ಟಂತಹ ಒಂದು ಐಸ್ ಕ್ರೀಮ್ನ ಕೊಡಬಹುದು. ಹೊರಗಡೆಯಿಂದ ತರೋದಕ್ಕಿಂತ ಅಥವಾ ಹೊರಗಡೆ ಕೆಲವರು ಐಸ್ ಕ್ರೀಮ್ನೆಲ್ಲ ಬೇಡ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಈ ಒಂದು ರೀಸನ್ನಿಂದನು ಸಹ ನಾವು ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ, ಅದನ್ನು ದೊಡ್ಡವರು ಸಹ ಅಷ್ಟೇ ರುಚಿಕರವಾದ ಐಸ್ ಕ್ರೀಮ್ನ ಸವಿಬಹುದು. ಇನ್ನು ಕಾರ್ಯಕ್ರಮವನ್ನು ಮುಂದಿನ ಗೀತೆಯನ್ನು ಕೇಳ್ತಾ ಹೋಗೋಣ. ಕರೆ ಬರ್ತಾ ಇದೆ, ಕರೆ ತಗೊಳ್ಳೋಣ. ಹಲೋ,
1: ಹಲೋ,
0: ನಮಸ್ತೆ. ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ರಮಾವತಿ. ಪ್ರಭಾವತಿ, ಸಾರಿ, ಕ್ಷಮಿಸಿ, ಪ್ರಭಾವತಿ. ಓಕೆ, ಇವತ್ತಿನ ವಿಷಯ ಗೊತ್ತಾಯ್ತು ಅನ್ಕೊಳ್ತೇನೆ. ಮಾವನಹಣ್ಣು, ಎರಡರಲ್ಲಿ ಯಾವ್ದನ್ನ ನೀವು ಟ್ರೈ ಮಾಡಿದಿರಾ ಅಥವಾ ಮಾಡ್ಬೇಕು ಅಂತ ಇದ್ದೀರಾ? ಹಸಿ ಉಪ್ಪಿನಕಾಯಿ ಅಂತಂದ್ರೆ ಆಗ್ಲೇ ಇನ್ಸ್ಟೆಂಟ್ ಆಗಿ ಮಾಡೋ ರೀತಿ ಅಲ್ವಾ?
1: ಹಚ್ಬಿಟ್ಟು ಉಪ್ಪಲ್ಲಿ ಹಾಕ್ಬಿಟ್ಟು ಬಿಸಿಲಿಗೆ ಒಣಗಿಸಿ ಹಾಕ್ತಿವಿ. ಅದು ತುಂಬಾ ದಿನ ಇರುತ್ತೆ, ಸ್ವಲ್ಪ ಡ್ರೈ ಇರುತ್ತೆ.
0: ಡ್ರೈ ಇರುತ್ತೆ, ಬಟ್ ಅದು ಒಂದು ರೀತಿ ರುಚಿ ಇರುತ್ತೆ ಅಲ್ವಾ? ಹಸಿ ಉಪ್ಪಿನಕಾಯಿನ ತುಂಬಾ ದಿನದೊಳಗು ಸಹ ನಾವು ಸ್ಟೋರ್ ಮಾಡಬಹುದು ಅಂತ ಹೇಳ್ತಾ ಇದೀರಾ ನೀವು?
1: ತೊಳೆದ್ಬಿಟ್ಟು ಎಲ್ಲ ನೀರಿನ ಅಂಶ ಎಲ್ಲ ಹೋಗೋತರ ಒರೆಸಿ ಬಿಡ್ಬೇಕು.
0: ಒಗ್ಗರಣೆಗೆ ಏನೇನ್ ಹಾಕ್ತೀರಾ ನೀವು? ಅದ ಆಕ್ಚುಲಿ ಒಗ್ಗರಣೆಯಲ್ಲಿ ಹಾಕೋ ಒಂದು ಇಂಗ್ರೀಡಿಯಂಟ್ಸ್, ಆ ಒಂದು ಪದಾರ್ಥನೇ ಮುಖ್ಯ ಅಲ್ವಾ? ಹೌದು, ಒಗ್ಗರಣೆಗೆ ಏನೆಲ್ಲ
1: ಒಗ್ಗರಣೆಗೆ ಹಾಕಲ್ರಿ, ಒಗ್ಗರಣೆ ಹಾಕ್ಬಿಟ್ರೆ ಅದು ಏನಾಗುತ್ತೆ, ಒಗ್ಗರಣೆ ಕೊಟ್ರೆ ಕಪ್ ಆಗುತ್ತೆ, ಕಲರ್ ಕಲ್ ಕಳಿಸ್ತದೆ. ಒಗ್ಗರಣೆ ಹಾಕ್ತೇನೆ, ಹಸಿ ಎಣ್ಣೆನೇ ಹಾಕ್ಬೇಕು. ಅದಕ್ಕೆ ಹಸಿ ಎಣ್ಣೆ ಹಾಕಿದ್ರೆ ಓಳ್ ಇರುತ್ತಲ್ಲ ಅದು
0: ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಂತ.
1: ಹಂಗೆ ಹೀರ್ಕೊಳ್ಳುತ್ತೆ, ಹಾಗೇನೆ ಅದು ಮೆತ್ತಗಾಗಲ್ಲ, ಓಳು ತುಂಬಾ ದಿನ ಇಟ್ಟರು ಕೂಡ ಮೆತ್ತಗಾಗಲ್ಲ,
0: ಚೆನ್ನಾಗಿರುತ್ತೆ ಅಂತ.
1: ಈಗ ತಾನೇ ಹೆಚ್ಚಿನ ಹೋಗ್ತಾರ ಇರುತ್ತೆ.
0: ಓಕೆ, ಆ ರೀತಿ ಅಂದ್ರೆ ಈ ಒಗ್ಗರಣೆಗೆ ಎಣ್ಣೆ ಕಾಯಿಸಾಕ್ತಿರಲ್ಲ, ಆ ಎಣ್ಣೆಗೆ ಏನೆಲ್ಲ ಹಾಕ್ತಿರಾ ಅಂತ ಕೇಳ್ತಾ ಇದೀನಿ ನಾನು.
1: ಒಗ್ಗರಣೆಗೆ ಎಣ್ಣೆ ಒಗ್ಗರಣೆಯನ್ನು ಬಿಸಿನೇ ಮಾಡೋ ಹಾಗಿಲ್ಲ.
0: ಹಸಿ ಎಣ್ಣೆ,
1: ಹಸಿ ಎಣ್ಣೆ ಹಾಕ್ಬಿಡೋದು.
0: ಅದಕ್ಕೆ ಉಪ್ಪು, ಖಾರ,
1: ಉಪ್ಪು. ಅದಕ್ಕೆ ನಾವು ಅಳತೆ ಅಳತೆ ಹೇಳ್ಬೇಕು ಅಪ್ಪ ಅಂತಂದ್ರೆ ಒಂದಕ್ಕೆ ಏಳು ಹಾಕ್ಬೇಕು.
0: ಆ ರೀತಿ
1: ಏಳು ಬೌಲು ಅದು ಹೋಳ್ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಒಂದ್ ಬೌಲ್ ಉಪ್ಪು, ಒಂದ್ ಬೌಲ್ ಖಾರ ಪುಡಿ, ಆಮೇಲೆ ಒಂದ್ ಬೌಲ್ ಸಾಸಿವೆ ಪುಡಿ, ಸಾಸಿವೆಯನ್ನು ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಹಸಿದು ಮತ್ತೆ ಅದನ್ನ ಉರಿಬಾರ್ದು
0: ಅದನ್ನ
1: ಹಸಿದನ್ನ ಹಾಕ್ಬೇಕು.
0: ಒಳ್ಳೆಯ ಒಂದು ಉಪ್ಪಿನಕಾಯಿ ಬಗ್ಗೆ
1: ಹಾಕ್ಬಿಟ್ಟು ಕಲಸ್ಬಿಟ್ಟು ಉಪ್ಪು, ಅರಿಶಿನ, ಅರಿಶಿನ ಮಾತ್ರ ಹಾಫ್ ಹಾಕ್ಬೇಕು. ಅದು ಒಂದ್ ಬೌಲ್ ಹಾಕ್ತೀವಿ, ಇದನ್ನ ಹಾಫ್ ಬೌಲ್ ಹಾಕ್ಬೇಕು ಅರಿಶಿನ ಪುಡಿ.
0: ಓಕೆ ಓಕೆ, ಪ್ರಭಾವತಿ ಅವರೇ, ಈ ಉಪ್ಪಿನಕಾಯಿಗಳಲ್ಲೇನೆ ಉಪ್ಪಿನಕಾಯಿಲೇನೆ ಸಾಕಷ್ಟು ವಿಧದ ರೀತಿಯಲ್ಲಿನೇ ಇದೆ ಅಲ್ವಾ? ಅದಕ್ಕೆ ನೀವು ಯಾವ ರೀತಿ ಮಾಡ್ತಾ ಇದ್ದೀರಾ ಅಂತ ಒಂದ್ ಸ್ವಲ್ಪ ಒಂದಷ್ಟು ಡೀಟೇಲ್ ಆಗಿ ಕೇಳಿದ್ದಾಯ್ತು.

0: ಓಕೆ ಓಕೆ ಚೆನ್ನಾಗಿದೆ ಹಂಗಾದ್ರೆ ಒಂದ್ಸರಿ ಟ್ರೈ ಮಾಡ್ಬೇಕು.
1: ಹೌದು ತುಂಬಾ ಟೇಸ್ಟ್ ಆಗಿರುತ್ತೆ. ಯಾವಾಗ್ಲೂ ಇದೇ ತರ ಈಗ ಸೀಸನ್ ಎಲ್ಲ ಈಗ ಹಾಕಿದೀವಿ. ಲಾಸ್ಟ್ ಇಯರ್ ಕೂಡ ಇನ್ನು ಸ್ವಲ್ಪ ಇದೆ. ಎರಡನ್ನೂ ಇಟ್ಟಾಗ ಇದು ಹಳೇದ್ಯಾವ್ದು ಹೊಸದ್ಯಾವ್ದು ಅಂತ ಅದನ್ನ ಐಡೆಂಟಿಫೈ ಮಾಡಕ್ಕೆ ಕಷ್ಟ. ಹಿರಿಯರಿಗೆ ಮಾತ್ರ ಐಡೆಂಟಿಫೈ ಮಾಡ್ತಾರೆ ಹೊಸದಾಗಿ.
2: ರುಚಿ ಮಾತ್ರ ಕಳ್ಕೊಂಡಿರಲ್ಲ, ಅದು ವರ್ಷ ಆದ್ರೂ ಅಷ್ಟೇನೆ, ಇತ್ತೀಚಿಂದ ಆದ್ರೂ ಅಷ್ಟೇನೆ ಅಂತ ಹೇಳ್ತಾ ಇದ್ದೀರಾ ನೀವು. ಅದೇ ನಮ್ಗೆ ಇದು ಅದೇ ನೀವು ಹಸಿ ಎಣ್ಣೆನ ಹಾಕ್ಬಿಟ್ ಮಾಡೋದು ಅದೇ ಹೊಸದಂತ ಅನ್ನಿಸ್ತು, ಗೊತ್ತಿಲ್ಲ.
1: ಓಕೆ
2: ಓಕೆ ಪ್ರಭಾವ
1: ಹಸಿ ಎಣ್ಣೆ ಹಾಕೋದ್ರಿಂದ ಅದು ಹಾಗೆ ಇರುತ್ತೆ, ಥಿಕ್ನೆಸ್ ಹಂಗೆ ಇರುತ್ತೆ.
2: ಓಕೆ ಓಕೆ ಅದೇ. ಓಕೆ ಕಲಾ ಪ್ರಭಾವತಿ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಒಳ್ಳೆ ಒಂದು ಉಪ್ಪಿನಕಾಯಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ. ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಖುಷಿ ಆಯ್ತು ಹಂಗಾದ್ರೆ. ಏನದು ಈ ತರ ಟ್ರೈ ಮಾಡಿ ಮಾಡಿ ಈ ತರ ಕಾಲ್ ಸಿಕ್ಕು ಮಾತಾಡೋದೆ ಖುಷಿನೇ ಬೇರೆ ಅಲ್ವಾ? ಒಳ್ಳೇದು ಒಳ್ಳೇದು. ಇದೇ ರೀತಿಯಾಗಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಕರೆಗಳನ್ನ ಮಾಡ್ತಾ ಇರಿ ಅಂತ ಹೇಳ್ತಾ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಪ್ರಭಾವತಿ ಅವರ.
1: ಧನ್ಯವಾದ.

0: ನೋಡಪ್ಪ, ಅಯ್ಯೋ ಮುಂಚೆ ಬೇಳೆ ಹಾಕ್ರಿ.
1: ಬೇಳೆ ಇಲ್ಲಿದೆಯೋ?
0: ಅದ್ರಲ್ಲಿ ಹುಳ ಇದೆ, ಸ್ವಲ್ಪ ಆರ್ತ್ ಹಾಕಿ.
1: ಬರೀ ಆಲೂಗೆಡ್ಡೆ ಈರುಳ್ಳಿ ಇದೆ ಸಾಕೇನೆ?
0: ಅಯ್ಯೋ ಕೈ ಫಿಕ್ಸಿದ್ ಹಾಕಿ ಏನೋ ಒಂದ್ ಮಾಡ್ರಿ.
1: ಸರಿ,
0: ನೀರ್ ಕುದಿತಾ ಇದೆ, ಬೇಗ ಹಾಕ್ರಿ.

ಕೇಳುವರೆ, ನೀವು ಕೇಳ್ತಾ ಇದ್ರಿ ಅಡುಗೆ ಅರಮನೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ. ಹಸಿದಾಗ ಅಲಸು, ಉಂಡಾಗ ಮಾವು, ಈ ಒಂದು ಗಾದೆ ಮಾತಿನ ಹಿನ್ನೆಲೆಯಲ್ಲಿ ಇಂದಿನ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಹಲಸು ಅಥವಾ ಮಾವಿನ ಹಣ್ಣಿನ ಬಗ್ಗೆ ನಿಮಗೆ ಯಾವ ರೀತಿ ಖಾದ್ಯ ಮಾಡಿದಿರಾ ಅಥವಾ ಮಾಡಬಹುದು ಅನ್ನೋದನ್ನ ನಮ್ಮೊಂದಿಗೆ ಹಂಚಿಕೊಳ್ಬಹುದು. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ನಮ್ಮೊಂದಿಗೆ ಅಡುಗೆ ಬಗ್ಗೆ ಹಂಚಿಕೊಳ್ಬೋದು. ಇನ್ನು ಹಲಸಿನ ಹಣ್ಣಿನ ಏನೋ, ನಾವು ಹಲಸಿನ ಹಣ್ಣನ್ನೇನೋ ತಿಂತೀವಿ, ಅದರಿಂದ ಅದರಲ್ಲಿರುವ ಬೀಜಗಳನ್ನ ನೋಡೋದಾದ್ರೆ ಅದನ್ನು ಸಹ ಒಣಗಿಸಿನೋ ಅಥವಾ ಅದರ ಮೇಲಿನ ಸಿಪ್ಪೆವನ್ನು ತೆಗೆದುಬಿಟ್ಟು ಸುಟ್ಕೊಂಡು ತಿಂದ್ರೂ ಸಹ ಅದರದ ನಮ್ಮ ಬಾಲ್ಯದ ನೆನಪುಗಳು ಸಹ ಇದೆ ಅಂತಲೇ ಹೇಳ್ಬೋದು ಅಲ್ವಾ. ಆ ಸುಟ್ಕೊಂಡು ತಿಂದರೆ ಅದರಲ್ಲಿರೋ ರುಚಿನೇ ಬೇರೆ. ಮತ್ತು ಅದನ್ನು ಹಸಿಯಾಗಿರುವಾಗಲೇ ಆ ಬೀಜದ ಮೇಲಿನ ಸಿಪ್ಪೆನ ತೆಗೆದುಬಿಟ್ಟು ಸಾರನ್ನು ಸಹ ಮಾಡ್ತಾ ಹೋಗ್ತಾರೆ. ಅದು ಸಹ ಒಳ್ಳೆಯ ರುಚಿಯನ್ನು ಕೊಡುತ್ತೆ. ಕರೆ ಬರ್ತಾ ಇದೆ. ಹಲೋ, ಹಲೋ, ಕರೆ ತುಂಡಾಗಿದೆ. ಕೇಳುಗರೆ, ಇಂದು ಸಂಜೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿ ಗ್ರಾಮದ ಬಿಟಿ ಬಾಲಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದವನ್ನು ಕೇಳ್ತಾ ಹೋಗ್ತೀರಿ. ಈಗ ಮತ್ತೊಂದು ಗೀತೆಯನ್ನು ಕೇಳೋ ಸಮಯ.

0: ಕರೆ ಬರ್ತಾ ಇದೆ, ಕರೆ ಸ್ವೀಕರಿಸೋಣ. ಹಲೋ ಹಲೋ
1: ಹಲೋ
0: ಹಲೋ, ನಮಸ್ತೆ, ಮಾತಾಡಿ.
1: ನಮಸ್ತೆ, ನಾನು ಜಮುನಾ ಅಂತ.
0: ಜಮುನಾ ಅಂತ, ಓಕೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಜಮುನಾ ಅವರೇ?
1: ಚಿತ್ರದುರ್ಗದಿಂದ ಕಾಲ್ ಮಾಡ್ತಾ ಇದ್ದೀನಿ.
0: ಓಕೆ, ಇಂದಿನ ವಿಷಯ ಗೊತ್ತಾಯ್ತು ಅಂತ ಅನ್ಕೊಳ್ತೇನೆ.
1: ಗೊತ್ತಾಯ್ತು, ಹಲಸು ಮತ್ತೆ ಮಾವಿನ ಬಗ್ಗೆ.
0: ಹೌದು, ಹೇಳಿ. ಯಾವ ಒಂದು ಹಣ್ಣಿನಲ್ಲಿ ನೀವು ಒಂದು ಖಾದ್ಯವನ್ನ ತಯಾರಿ ಮಾಡ್ತೀರಾ, ಮಾಡಿದೀರಾ?
1: ಹಲಸಿನಲ್ಲಿ ಬರ್ಫಿ ತರ ಮಾಡಬಹುದು.
0: ಯಾವ ರೀತಿ
1: ಬರ್ಫಿ?
0: ಓಕೆ,
1: ಸಣ್ಣ ಬರ್ಫಿ ಮಾಡಬಹುದು.
0: ಯಾವ ರೀತಿ ಮಾಡ್ತಾರೆ ಅದನ್ನ?
1: ಹಲಸಿನ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಿಕ್ಸಿಯಲ್ಲಿ.
0: ಹಣ್ಣು ಅಂತಾನೆ ಹೇಳ್ತಾ ಇದ್ದೀರಲ್ಲ, ಹಲಸಿನ ಕಾಯಿ ಏನಲ್ಲ,
1: ಮಕ್ಕಳಿಗೆ ಇಷ್ಟ ಆಗುತ್ತಲ್ವಾ, ಸ್ವೀಟ್ ಅಲ್ವಾ ಅದು. ಹಾಗಾಗಿ ಮಕ್ಕಳು ಸ್ವಲ್ಪ ಹಲಸಿನ ಎಲ್ಲ ತಿನ್ಬೇಕಂದ್ರೆ ಆಗೋದಿಲ್ಲ.
0: ಓಕೆ ಓಕೆ.

0: ಸ್ವೀಟ್ ಮಾಡ್ಕೊಟ್ರೆ ಇಷ್ಟಪಟ್ಟು
1: ಅವ್ರಿಗೆ ಇಷ್ಟಪಟ್ಟು ತಿಂತಾರೆ ಅಂತ. ಓಕೆ,
0: ಸೊ ಹಾಗಾಗಿ ಈ ಸೀಸನ್ ಅಂದ್ರೆ ಮಕ್ಕಳು ತಿನ್ಬಹುದು.
1: ಹೌದು, ನಿಜ ನಿಜ,
0: ಚೆನ್ನಾಗಿರುತ್ತೆ.
1: ಓಕೆ,
0: ಅಲಸಂದೆ ಹಣ್ಣ ಕ್ಲೀನ್ ಮಾಡಿ ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿಬಿಟ್ಟು ಮಿಕ್ಸಿ ಗ್ರೈಂಡ್ ಅಲ್ಲಿ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು.
1: ಓಕೆ,
0: ಆಮೇಲೆ ಒಂದ್ ಪ್ಯಾನ್ ಮೇಲೆ ನಾನ್ ಸ್ಟಿಕ್ ಪ್ಯಾನ್ ತಗೊಳ್ಳಿ,
1: ಯಾಕಂದ್ರೆ
0: ಬೇರೆ ಪ್ಯಾನ್ ಆದ್ರೆ
1: ಇಟ್ಕೊಂಡ್ಬಿಡುತ್ತೆ ತಲೆ ಹಿಡಿಯುತ್ತೆ. ಓಕೆ,
0: ಸ್ವಲ್ಪ ತುಪ್ಪ ಎಣ್ಣೆ ಹಾಕ್ಬೋದು, ಬಟ್ ಮಕ್ಳಿಗಲ್ವಾ ಹಾಗಾಗಿ ಸ್ವಲ್ಪ ತುಪ್ಪ.
1: ಓಕೆ, ತುಪ್ಪ ಒಂದು ಬಳಸಿದ್ರೆ ಚೆನ್ನಾಗಿ ಅಂತ.
0: ಮೀಡಿಯಂ ಹದದಲ್ಲಿ
1: ಓಕೆ
0: ಫ್ರೈ ಮಾಡ್ಬೇಕು.
1: ಓಕೆ,
0: ಸ್ವಲ್ಪ ಅದು ರುಬ್ಬಿರ ನೀರ್ ಇರುತ್ತಲ್ವಾ ಅದನ್ನು ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ತಾ ಹೋಗ್ಬೇಕು.
1: ಓಕೆ, ಮಕ್ಳಿಗೆ ಅದು
0: ಗೊತ್ತಾಗುತ್ತೆ, ಮಕ್ಳಿಗಲ್ವಾ ಮಕ್ಳಿಗೆ
1: ಇಷ್ಟ ಆಗುತ್ತೆ.
0: ಇಲ್ಲದ್ರೆ ಸೀದಾ ಬಿಟ್ಟು ಟೇಸ್ಟ್ ಚೆನ್ನಾಗಿರಲ್ಲ.
1: ಓಕೆ, ಕಡಿಮೆ ಫ್ಲೇಮ್ ಅಲ್ಲೇ ಅದನ್ನ ಬೇಯಿಸಬೇಕು ಅಂತ ಹೇಳ್ತಾ ಇದ್ರಿ. ಓಕೆ ಜಮುನಾ ಅವರೇ, ನಿಮ್ಮ ಮಕ್ಕಳಿಗೂ ಸಹ ನೀವು ಮಾಡ್ಕೊಟ್ಟಿದ್ದೀರಾ ಅಂತ.
0: ಮಾಡ್ಕೊಟ್ಟಿದೀನಿ, ಇಷ್ಟಪಟ್ಟು ತಿಂತಾರೆ ಮಕ್ಕಳು.
1: ಓಕೆ, ನಮ್ಮ ಸಮಯ ಕಾರ್ಯಕ್ರಮದ ಸಮಯ ಮುಗಿತಾ ಬರ್ತಾ ಇದೆ, ನಿಮ್ಮ ಕೊನೆಯ ಕರೆ ಆಗಿತ್ತು. ಓಕೆ ಜಮುನಾ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ಟ್ರೈ ಮಾಡ್ತೀವಿ, ಖಂಡಿತವಾಗ್ಲೂ ಟ್ರೈ ಮಾಡ್ತೀವಿ ಒಂದ್ಸರಿ. ಕಾರ್ಯಕ್ರಮಗಳನ್ನ ಹೀಗೆ ಕೇಳ್ತಾ ಇರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
0: ನಿಮ್ಮ ಹತ್ರ ಮಾತಾಡಿ ಬಹಳ ಖುಷಿ ಆಯ್ತು.
1: ಖುಷಿ
0: ಕೊಡ್ತಾ ಇದ್ದೀರಾ ನಿಮ್ ಪ್ರೋಗ್ರಾಮ್, ಚೆನ್ನಾಗಿ ಮೂಡ್ ಬರ್ತಾ ಇದೆ, ನಿಮ್ ವಾಯ್ಸ್ ಚೆನ್ನಾಗಿದೆ.
1: ಓಕೆ, ಥ್ಯಾಂಕ್ ಯು, ತುಂಬಾ ಹೃದಯಪೂರ್ವಕ ಧನ್ಯವಾದಗಳು.
0: ಓಕೆ
1: ಜಮುನಾ, ಓಕೆ, ಥ್ಯಾಂಕ್ ಯು.
0: ಧನ್ಯವಾದ.
1: ಕೇಳಿದರೆ ಇದುವರೆಗೂ ಅಡಿಗೆ ಅರಮನೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು.

ಇದು ಆಕಾಶವಾಣಿ ಚಿತ್ರದುರ್ಗ 102.6 ಕಂಪನಾಂಕಗಳಲ್ಲಿ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ. ನಮ್ಮ ಸ್ಟುಡಿಯೋ ಸಮಯ ಆಗಿದೆ 11:33:05. ಇದೀಗ ಮಾಹಿತಿ ಕಣಜ. ಎಂದಿನಂತೆ ಮಾಹಿತಿ ಕಣಜದಲ್ಲಿ ವಿಭಿನ್ನ ಕ್ಷೇತ್ರಗಳ ಕುರಿತು ಒಂದಷ್ಟು ಮಾಹಿತಿಯೊಂದಿಗೆ ಚಂದದ ಹಾಡುಗಳನ್ನು ಕೇಳ್ತಾ ಸಾಗೋಣ. ಇಂದಿನ ಮಾಹಿತಿ ಯಾವ ಕ್ಷೇತ್ರ ಅಂತಂದ್ರೆ ಕ್ರೀಡೆಗಳ ಪರಿಚಯ. ಹೌದು, ಇಂದಿನ ಕ್ರೀಡೆ ಯಾವುದು ಅಂತಂದ್ರೆ ಕಳರಿಯ ಪಯಟ್ಟು ಅಂತೇಳಿ. ಇದೊಂದು ಸಾಂಪ್ರದಾಯಿಕ ಭಾರತೀಯ ಸಮರ ಕಲೆಯಾಗಿದೆ ಮತ್ತು ಸ್ಪರ್ಧಾತ್ಮಕ ಕ್ರೀಡೆಯಾಗಿ ಗುರುತಿಸಲ್ಪಟ್ಟಿದೆ. ಸುಮಾರು 3,000 ವರ್ಷಗಳ ಹಿಂದೆ ಕೇರಳದಲ್ಲಿ ಹುಟ್ಟಿಕೊಂಡಂತಹ ಇದನ್ನ ವಿಶ್ವದ ಅತ್ಯಂತ ಹಳೆಯ ಹೋರಾಟದ ವ್ಯವಸ್ಥೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಹೌದು, 2023 ಗೋವಾದಲ್ಲಿ ನಡೆದ 37ನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಸ್ಪರ್ಧಾತ್ಮಕ ಕ್ರೀಡೆಯಾಗಿ ಸೇರಿಸಲಾಯಿತು. ಕ್ರೀಡಾಪಟುಗಳು ಪಂದ್ಯಾವಳಿಗಳಲ್ಲಿ ಸ್ಪರ್ಧಿಸುತ್ತಿದ್ದರು. ಕೇಳುಗರೆ, ಮಾಹಿತಿಯನ್ನ ಮುಂದುವರಿಸ್ತೇನೆ. ಕಳರಿಯ ಪಯಟ್ಟು ಈ ಒಂದು ಸಮರ ಕಲೆ ಹಾಗೂ ಒಂದು ಕ್ರೀಡೆಯ ಬಗ್ಗೆ ಮಾಹಿತಿಯನ್ನು ಮುಂದುವರಿಸ್ತೇನೆ ಒಂದು ಗೀತೆಯ ನಂತರ.

ಕೇಳುವರೆ, ನೀವು ಕೇಳ್ತಾ ಇದ್ದೀರಿ ಮಾಹಿತಿ ಕಣಜದಲ್ಲಿ. ಕ್ರೀಡೆಗಳ ಪರಿಚಯದಲ್ಲಿ ಕಳರಿಯ ಪಯಟ್ಟು, ಈ ಒಂದು ವಿಷಯದ ಕುರಿತು ಮಾಹಿತಿಯನ್ನ ಇನ್ನು ಮಾಹಿತಿಯನ್ನ ಮುಂದುವರಿಸ್ತಾ, ಕಳರಿಯ ಪಯಟ್ಟುವಿನ ಇತಿಹಾಸವು ಸಮರ ಕಲೆಗಳ ಇತಿಹಾಸದಷ್ಟೇ ಹಳೆಯದು. ಇದು ಭಾರತದ ಕೇರಳದ ಪ್ರಾಚೀನ ಸಮರ ಕಲೆಯಾಗಿದೆ. ಸುಮಾರು 2-3 ಸಾವಿರ ವರ್ಷಗಳಷ್ಟು ಹಳೆಯದಾದ ಇದೊಂದು ಸಮರ ಕಲೆಯು ಸಾಮಾನ್ಯವಾಗಿ ಎಲ್ಲ ಸಮರ ಕಲೆಗಳ ತಾಯಿ ಎಂದು ಕರೆಯಲ್ಪಡುತ್ತೆ. ಇದು ಹೊಡೆತಗಳು, ಹರಸಾಹಸ, ಶಸ್ತ್ರಾಸ್ತ್ರಗಳ ತರಬೇತಿ ಮತ್ತು ಗುಣಪಡಿಸುವಿಕೆಯನ್ನು ಸಂಯೋಜಿಸುತ್ತೆ. ಇದು ಅನೇಕ ಏಷ್ಯನ್ ಯುದ್ಧ ಶೈಲಿಗಳ ಮೇಲೆ ಪ್ರಭಾವವೂ ಸಹ ಬೀರ್ತಾ ಇದೆ. ಮತ್ತು ಇದೊಂದು ದೈಹಿಕ ಶಿಸ್ತು, ಆಧ್ಯಾತ್ಮಿಕತೆ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಕೇತವಾಗಿ ಉಳಿದಿದೆ. ಇದನ್ನು ಭಾರತೀಯ ಕಳರಿಯ ಪಟ್ಟು ಒಕ್ಕೂಟದಂತಹ ಸಂಸ್ಥೆಗಳು ಔಪಚಾರಿಕವಾಗಿ ಸ್ಥಳೀಯ ಕ್ರೀಡೆಯಾಗಿ ಗುರುತಿಸಿದೆ. ಮತ್ತು ನಮ್ಮ ಭಾರತ ಸರ್ಕಾರದ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದಿಂದ ಸಹ ಗುರುತಿಸಲ್ಪಟ್ಟಿದೆ. ಇನ್ನು ಕಳರಿಯ ಪಟ್ಟು, ಇದರ ಅರ್ಥ ನೋಡೋದಾದರೆ ಕಳರಿ ಎಂದರೆ ವ್ಯಾಯಾಮ ಅಥವಾ ತರಬೇತಿ ಪಡೆಯುವಂತಹ ಸ್ಥಳ. ಪಯಟ್ಟು ಎಂದರೆ ಹೋರಾಡುವುದು ಅಥವಾ ವ್ಯಾಯಾಮ ಮಾಡುವುದು ಎಂದರ್ಥ. ಇನ್ನು ಇದರ ಬಗ್ಗೆ ಒಂದಷ್ಟು ಪೌರಾಣಿಕ ಹಿನ್ನೆಲೆಯೂ ಸಹ ಇದೆ. ಪೌರಾಣಿಕ ಹಿನ್ನೆಲೆ ಏನೇ ಹೇಳುತ್ತೆ ಅಂತ ನೋಡೋದಾದರೆ, ವಿಷ್ಣುವಿನ ಅವತಾರವಾದ ಪರಶುರಾಮರು ರಚಿಸಿದ್ದಾರೆ ಈ ಕಲೆಯನ್ನು ಅಂತ ಹೇಳ್ತಾರೆ. ಅವರು ಕೇರಳದಲ್ಲಿ ಮರಳಿ ಪಡೆದ ಭೂಮಿಯನ್ನು ರಕ್ಷಿಸಲು ಯೋಧರಿಗೆ ತರಬೇತಿ ನೀಡಲು ಇದನ್ನು ಬಳಸಿದ್ರಂತೆ ಎಂದು ಹಿಂದೂ ದಂತಕಥೆಯಲ್ಲಿ ಒಂದು ನಂಬಿಕೆಯಾಗಿ ಉಳಿದಿದೆ. ಇನ್ನು ಸಂಗಮ ಅವಧಿಗೆ ಇಂದಿನ ಅವಧಿಯ ಲಿಖಿತ ದಾಖಲೆಗಳು ಕಳರಿಯ ಎಂದು ತರಬೇತಿ ಪಡೆಯುವ ಅಥವಾ ಯುದ್ಧ ಭೂಮಿಯ ಸ್ಥಳೀಯ ಯುವಕರಿಗೆ ಕೊಡಲಾಗುವ ಒಂದು ಕಠಿಣ ಮಿಲಿಟರಿ ತರಬೇತಿ ಎಂದು ಸಹ ಹೇಳಲಾಗಿದೆ. ಮಧ್ಯಕಾಲೀನ ಉಳಿಗಮಾನ್ಯ ಯುಗದಲ್ಲಿ ಕೇರಳದ ಬಹುತೇಕ ಹಳ್ಳಿಗಳಲ್ಲಿ ತನ್ನದೇ ಆದ ಕಳರಿಯನ್ನು ಅಂದರೆ ತರಬೇತಿ ಪಡೆಯುವ ಮೈದಾನವನ್ನು ಹೊಂದಿದೆ. ಇದು ತರಬೇತಿಯು ಶಿಕ್ಷಣ ಕಡ್ಡಾಯದ ಭಾಗವಾಗಿದೆ. ಇನ್ನು ಮಾಹಿತಿಯನ್ನು ಮುಂದುವರಿಸ್ತಾನೆ ಮತ್ತೊಂದು ಗೀತೆಯ ನಂತರ.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಕಳರಿಯ ಪಯಟ್ಟು. ಒಂದು ಸಮರ ಕಲೆ ಹಾಗೂ ಸ್ಪರ್ಧಾತ್ಮಕ ಕ್ರೀಡೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೇಳ್ತಾ ಇನ್ನು ಮಾಹಿತಿಯನ್ನ ಮುಂದುವರೆಸ್ತಾ, 19ನೇ ಶತಮಾನದ ವಸಾಹತುಶಾಹಿ ಆಳ್ವಿಕೆಯ ಆಗಮನದೊಂದಿಗೆ ಬ್ರಿಟಿಷರು ಶಸ್ತ್ರಾಸ್ತ್ರಗಳ ಅಭ್ಯಾಸ ಮತ್ತು ಅದರ ಸ್ವಾಧೀನವನ್ನ ನಿಷೇಧ ಮಾಡ್ತಾರೆ. ಇದರಿಂದಾಗಿ ಸಮರ

ಕಲೆ ಭೂಗತವಾಯಿತು ಮತ್ತು ತೀವ್ರ ಕುಸಿತವನ್ನು ಸಹ ಕಾಣ್ತಾ ಹೋಗುತ್ತೆ. ಭಾರತದ ಸ್ವಾತಂತ್ರ್ಯದ ನಂತರ ಕಳರಿಯ ಪಯಟ್ಟು ಈ ಒಂದು ಸಾಂಪ್ರದಾಯಿಕ ಕಲಾ ಪ್ರಕಾರ ಮತ್ತು ಕ್ರೀಡೆಯಾಗಿ ಗಮನಾರ್ಹವಾದ ಪುನರ್ಜೀವನವನ್ನ ಪಡೆಯುತ್ತೆ. 1958 ಕೇರಳ ರಾಜ್ಯವು ಕಳರಿಯ ಪಯಟ್ಟು ಎಂಬ ಸಂಘವನ್ನ ರಚಿಸಿ ಅದರ ಅಭ್ಯಾಸವನ್ನ ಪ್ರಮಾಣೀಕರಿಸುತ್ತೆ. ಇದು ಜಾಗತಿಕವಾಗಿ ಗುರುತಿಸಲ್ಪಡುತ್ತೆ. ಇನ್ನು ಇದರ ತರಬೇತಿ ಕೇಂದ್ರಗಳ ವಿನ್ಯಾಸದ ಕುರಿತು ಹೇಳೋದಾದರೆ, ಇದೊಂದು ಸಾಂಪ್ರದಾಯಿಕವಾಗಿ ಕಳರಿಯ ಕೇಂದ್ರಗಳು ಒಂದು ದೇವಾಲಯದಂತೆ ಇರುತ್ತೆ. ಕಳರಿಯನ್ನ 4 ಅಡಿಗಳಷ್ಟು ನೆಲದಿಂದ ಅಗೆದು ನಿರ್ಮಿಸಲಾಗಿರುತ್ತೆ. ಕಳರಿಯ ಒಳಭಾಗವು 42 ಅಡಿ ಉದ್ದ ಮತ್ತು 21 ಅಡಿ ಅಗಲ, ಈ ರೀತಿ ವಿನ್ಯಾಸಗೊಂಡಿರುತ್ತೆ. ಪಿರಮಿಡ್ ಅನ್ನು ಹೋಲುವ 7 ಹಂತದ ಮೆಟ್ಟಿಲು ಕಳರಿ ಅಭ್ಯಾಸಕಾರರು ಹೊಂದಿರಬೇಕಾದ 7 ಗುಣಗಳನ್ನು ಸಂಕೇತಿಸುತ್ತೆ. ಕಳರಿಯ ಪಯಟ್ಟು ಕಲೆಯ ತರಬೇತಿಯಲ್ಲಿ ಕೋಲುಗಳು, ಕಟಾರಿ, ಚಾಕು, ಈಟಿ, ಕತ್ತಿ ಮತ್ತು ಗುರಾಣಿ, ಉರುಮೆ ಇತ್ಯಾದಿಗಳನ್ನು ಬಳಸಿಕೊಂಡು ಕೌಶಲ್ಯಪೂರ್ಣ ಹೋರಾಟವನ್ನು ಅಭಿವೃದ್ಧಿಪಡಿಸಲು ವ್ಯಾಯಾಮಗಳನ್ನು ಸಹ ಒಳಗೊಂಡಿರುತ್ತೆ. ಇನ್ನು ಕಳರಿಯ ಪಯಟ್ಟು ಅದರ ಎತ್ತರಕ್ಕೆ ಹಾರುವ ಚಮತ್ಕಾರತೆ, ಆಕರ್ಷಕ ಚಲನೆಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ಮಾರಕ ಆಯುಧಗಳನ್ನು ಸುಲಭವಾಗಿ ಬಳಸಿಕೊಂಡು ಕಳರಿಯ ಚಲನೆಗಳು ಪ್ರಾಣಿಗಳ ನಡವಳಿಕೆ ಮತ್ತು ಹೋರಾಟದ ತಂತ್ರಗಳನ್ನು ಸಹ ಆಧರಿಸಿದೆ.

ಕಳರಿಯ ಪಯಟು ಒಂದು ಸ್ಪರ್ಧಾತ್ಮಕ ಕ್ರೀಡೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಹೇಳ್ತಾ ಇನ್ನು ಕಳರಿಯ ಪಯಟುವಿನ ಪ್ರಯೋಜನ ಏನು ಅಂತ ನೋಡೋದಾದ್ರೆ, ಇದು ಒಂದು ಪ್ರದರ್ಶನದಲ್ಲಿ ದೈಹಿಕ ಚುರುಕುತನವನ್ನ ಸುಧಾರಿಸುವಲ್ಲಿ ಕಲಾವಿದರು ಕಳರಿಯ ಪದ್ಧತಿಯನ್ನ ಸಹ ಬಳಸ್ತಾರೆ. ಯುದ್ಧದ ಸಂಪ್ರದಾಯಗಳ ಸಂರಕ್ಷಣೆ, ಸ್ವರಕ್ಷಣೆ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ, ಪ್ರದರ್ಶನ ಹಾಗೆ ರಾಷ್ಟ್ರದ ಸಾಂಸ್ಕೃತಿಕ ಪರಂಪರೆಯ ಸಂಕೇತವೂ ಸಹ ಇದಾಗಿದೆ. ಕಳರಿಯ ಪಯಟನ್ನು ಆನ್ಲೈನ್ ಮತ್ತು ನೇರ ಕಾರ್ಯಾಗಾರಗಳ ಮೂಲಕ ಕಲಿಸುವ ಪ್ರಮುಖ ಸಂಸ್ಥೆಗಳು ಸಹ ಹುಟ್ಟಿಕೊಂಡಿವೆ. ಕೇರಳದ ಕ್ಯಾಲಿಕಟ್ ಯೂನಿವರ್ಸಿಟಿಯು ಕೂಡ ಜಾನಪದ ವಿಭಾಗದಲ್ಲಿ ಇದರ ಅಡಿಯಲ್ಲಿ ಕಳರಿಯ ತರಬೇತಿಯನ್ನು ಸಹ ಹೊಂದಿದೆ. ಕಳರಿ ವಿಶ್ವವಿದ್ಯಾಲಯವು ಕಳರಿಯ ಪಯಟ್ಟು ಎಂಬ ತರಬೇತಿ ನೀಡುವ ಸಂಸ್ಥೆಯಾಗಿದ್ದು, ಇದರ ಮುಖ್ಯ ಸಂಸ್ಥೆ ತಮಿಳುನಾಡಿನ ಚೆನ್ನೈನಲ್ಲಿದೆ. ಇದರ ಉಪಸಂಸ್ಥೆಗಳು ಜರ್ಮನಿ, ಬೆಂಗಳೂರು, ದೆಹಲಿ ಮತ್ತು ಮುಂಬೈ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಕಾರ್ಯಾಗಾರಗಳನ್ನು ನಡೆಸ್ತಾ ಇದೆ. ಹೈದರಾಬಾದ್ ವಿಶ್ವವಿದ್ಯಾಲಯದಲ್ಲಿ ಎನ್ಸಿ ಕಲಾರಿ ಎಂಬುದು ಪ್ರಚಲಿತದಲ್ಲಿದೆ ಮತ್ತು ಬೆಂಗಳೂರಿನ ಬ್ರಿಗೇಡ್ ರಸ್ತೆಯಲ್ಲಿ ಕಲಾರಿ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಸಂಸ್ಥೆನೂ ಸಹ ಇದೆ. ಕೇರಳದ ಕೋಳಿಕೋಡ್ನಲ್ಲಿ ಹಿಂದೂಸ್ತಾನ್ ಕಳರಿ ಸಂಗಮ ಎಂಬ ಸಂಸ್ಥೆಯೂ ಸಹ ಇದೆ. ಇನ್ನು ಕೇರಳದ ತಿರುವನಂತಪುರದಲ್ಲಿ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ಅಡಿಯಲ್ಲಿಯೂ ಸಹ ಕಳರಿ ಪಟ್ಟುವಿನ ಅಕಾಡೆಮಿಯೂ ಸಹ ಇದೆ. ಕೇಳಿದ್ರೆ ಇಂದಿನ ವಿಷಯ ಕಳರಿಯ ಪಯಟ್ಟು, ಈ ವಿಷಯದ ಕುರಿತು ಒಂದಷ್ಟು ಮಾಹಿತಿಯನ್ನು ಪಡೆದ್ರಿ ಅಂತ ಭಾವಿಸ್ತಾ ಇದಾಗಿತ್ತು ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮ. ಇನ್ನು ಮಾಹಿತಿ ಕಣಜ ಕಾರ್ಯಕ್ರಮಗಳನ್ನು ಕೇಳ್ತಾ ನಮ್ಮ ಕೇಳುಗರು ಸಂದೇಶವನ್ನು ಕಳಿಸಿದರೆ, ಸಂದೇಶವನ್ನು ತಗೊಂಡ್ಬಿಡೋಣ. ಚಿತ್ರದುರ್ಗದಿಂದ ಪಂಡರಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹೊಳಲ್ಕೆರೆ ರೋಡ್, ನಮಸ್ತೆ ಮೇಡಮ್. ಇವತ್ತಿನ ಮಾಹಿತಿ ಕಣಜದಲ್ಲಿ ಸ್ಪರ್ಧಾತ್ಮಕ ಕ್ರೀಡೆ ಸಮರ ಕಲೆಯಾಗಿರುವ ಕಳರಿಯ ಪಯಟ್ಟು, ಇದು ಕಥಕ್ಕಳಿ ಮುಂತಾದ ಕೇರಳದ ಸಾಂಪ್ರದಾಯಿಕ ಕಲೆಗಳ ಮೇಲೂ ಪ್ರಭಾವ ಬೀರಿದೆ. ಇತಿಹಾಸಕಾರರ ಪ್ರಕಾರ ಇದು ಚೀನಾ ಮತ್ತು ಜಪಾನ್ನಂತಹ ದೇಶದಲ್ಲಿ ದೈಹಿಕ ಶಿಸ್ತು ಪ್ರಖ್ಯಾತವಾಗಿರುವ ಸಮರ ಕಲೆಗಳಿಗೂ ಮೂಲವಾಗಿದೆ ಎಂದು ತಿಳಿದು, ಇದು ನಮ್ಮ ರಾಜ್ಯದಲ್ಲಿ ಬಹಳ ಕಡಿಮೆ ಇದೆ ಎಂದು ಹೇಳಬಹುದು. ಇದರ ಬಗ್ಗೆ ವಿಸ್ತಾರವಾಗಿ ತಿಳಿಸುತ್ತಾ ಸುಮಧರ ಗೀತೆಗಳನ್ನು ಪ್ರಸಾರ ಮಾಡಿರುವ ನಿಮಗೆ ಹೃದಯ ಪೂರ್ವಕ ಧನ್ಯವಾದಗಳು, ಶುಭ ದಿನ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ತಮ್ಮ ಸಂದೇಶಕ್ಕೆ ಹಾಗೂ ನಿಮ್ಮ ಒಂದು ಕಿರು ಮಾಹಿತಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಮುಂದಿನ ಸಂದೇಶ ಬಂದಿದೆ. ನಮಸ್ಕಾರ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಯಾರು ಅಂತಂದರೆ, ಇಂದಿನ ಮಾಹಿತಿ ಕಣಜದಲ್ಲಿ ಸ್ಪರ್ಧಾತ್ಮಕ ಕ್ರೀಡೆಯ ಬಗ್ಗೆ ಉತ್ತಮವಾದ ಮನಮುಟ್ಟುವ ಮಾಹಿತಿ ಜೊತೆಗೆ ನಿಮ್ಮ ಉತ್ತಮವಾದ ನಿರೂಪಣೆ, ಉತ್ತಮವಾದ ಹಾಡುಗಳು ಪ್ರಸಾರ ಮಾಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಹೇಳ್ತಾ ಇದ್ದಾರೆ. ಓಕೆ, ಇನ್ನು ಮುಂದಿನ ಸಂದೇಶ ಬಂದಿದೆ. ಚಿಗಟೇರಿ ಆದಿಶೆಟ್ರು ಬಸವರಾಜ್ ಅವರು, ಕಾರ್ಯಕ್ರಮಗಳು ಸೂಪರ್ ಆಗಿ ಮೂಡಿ ಬರ್ತಾ ಇದೆ, ತಮಗೆ ಮತ್ತು ನಿಲಯದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಚಿಗಟೇರಿ ಆದಿಶೆಟ್ರು ಬಸವರಾಜ್ ಅವರು. ಓಕೆ ಕೇಳುಗರೆ, ಇನ್ನು ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳೋಣ.

ಕೇಳುಗರೆ, ನೀವು ಕೇಳಿದ್ರಿ ಇದುವರೆಗೂ ಮಾಹಿತಿ ಕಣಜ ಮಾಲಿಕೆಯಲ್ಲಿ ಕಳರಿಯ ಪೈಟು, ಒಂದು ಸ್ಪರ್ಧಾತ್ಮಕ ಕ್ರೀಡೆಯ ಬಗ್ಗೆ ಒಂದಷ್ಟು ಕಿರುಮಾಹಿತಿ ಹಾಗೂ ಚಂದದ ಹಾಡುಗಳನ್ನು. ಇನ್ನೂ ಸಮಯ ಇದೆ. ಓಕೆ, ಇಂದು 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಅಧಿಕಸ್ಯ ಅಧಿಕ ಅಧಿಕ ಮಾಸದ ಕುರಿತು ಸಾಹಿತಿಗಳಾದ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ ಭಾಷಣ, ನಂತರ ಭಕ್ತಿಗೀತೆ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, ಸಹಕಾರ ರಮಾ ಕುಲಕರ್ಣಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದಿಂದ ಪ್ರಸಾರವಾಗಲಿದೆ. ಇನ್ನು ಮತ್ತೊಂದು ಗೀತೆಯನ್ನು ಕೇಳೋಣ. ಸಮಯ ಇನ್ನೇನು 12 ಆಗ್ತಾ ಇದೆ. ಧಾರವಾಡದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಪ್ರಸಾರವಾಗುತ್ತೆ. ಅಲ್ಲಿವರೆಗೂ ಈ ಒಂದು ಗೀತೆಯನ್ನು ಕೇಳ್ತಾ ಇರಿ. ಇದು ಆಕಾಶವಾಣಿ ಚಿತ್ರದುರ್ಗ, ನಿಮ್ಮ ಮೆಚ್ಚಿನ 102.6 FM.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಈ ತಿಂಗಳ 20ರಂದು 3 ವರ್ಷಗಳನ್ನು ಪೂರ್ಣಗೊಳಿಸಲಿದೆ. ಈ ಹಿನ್ನೆಲೆ ತುಮಕೂರಿನಲ್ಲಿ 19ರಂದು ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಮುಖ್ಯಮಂತ್ರಿಯವರು ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು ಕಾರ್ಯಕ್ರಮದಲ್ಲಿ ಒಟ್ಟು 1,52,492 ಫಲಾನುಭವಿಗಳಿಗೆ ಭೂ ಹಕ್ಕುಪತ್ರ ವಿತರಿಸಲಾಗುವುದು, ಜಿಲ್ಲೆಯಲ್ಲಿ ಸುಮಾರು 682 ಕೋಟಿ ರೂಪಾಯಿಗಳ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಮುಖ್ಯಮಂತ್ರಿಯವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದರು.

0: ಸಾಹಿತ್ಯ ಹಾಗೂ ವಚನ ಸಾಹಿತ್ಯ ಅನೇಕ ಭಾಷೆಗಳಿಗೆ ತರ್ಜುಮೆಯಾಗಿದೆ. ದಾಸ ಸಾಹಿತ್ಯವು ವಿವಿಧೆಡೆ ಪ್ರಚಾರವಾಗುತ್ತಿರುವುದು ಶ್ಲಾಘನೀಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಬೆಂಗಳೂರು ಮಲ್ಲತ್ತಹಳ್ಳಿ ಕಲಾಗ್ರಾಮದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಕನಕದಾಸರ ಸಮಗ್ರ ಸಾಹಿತ್ಯ ಅನುವಾದ ಸಂಪುಟಗಳ 40 ಕೃತಿಗಳ ಬಿಡುಗಡೆ ಹಾಗೂ ಕನಕ ಶಿಲ್ಪವನವನ್ನು ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು. ಕನಕದಾಸರು ಭಕ್ತಿಪಂಥದ ಕವಿಯಷ್ಟೇ ಅಲ್ಲದೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದ ಸಮಾಜ ಸುಧಾರಕರು ಎಂದು ಬಣ್ಣಿಸಿದರು. ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳು ಅನಿರೀಕ್ಷಿತ ಇಂಧನ ಬಿಕ್ಕಟ್ಟು ಎದುರಿಸುತ್ತಿವೆ. ಜಾಗತಿಕವಾಗಿ ಇಂಧನ ಪೂರೈಕೆ ಹಾಗೂ ತೈಲ ಆಮದು ಮಾಡಿಕೊಳ್ಳುವ ದೇಶಗಳು ತೀವ್ರ ಒತ್ತಡದಲ್ಲಿವೆ. ಇದರ ಹೊರತಾಗಿಯೂ ಭಾರತ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಬೆಲೆ ಏರಿಕೆ ಮಾಡಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಇಂಧನ ತೆರಿಗೆಯನ್ನು ಈ ಹಿಂದೆ ಎರಡೆರಡು ಬಾರಿ ಏಕೆ ಹೆಚ್ಚಿಸಿದೆ ಎಂಬುದನ್ನು ವಿವರಿಸಲಿ ಎಂದು ಆಗ್ರಹಿಸಿದ್ದಾರೆ. ವಿಜಯನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಮನೆ ಗಳ್ಳತನ ತಡೆಗಟ್ಟುವ ನಿಟ್ಟಿನಲ್ಲಿ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಎಂಬ ನೂತನ ಸುರಕ್ಷತಾ ಉಪಕ್ರಮ ಆರಂಭಿಸಲಾಗಿದೆ. ಕುಟುಂಬ ಸಹಿತ ಹೊರಹೋಗುವ ಸಂದರ್ಭ ಮನೆಯ ಸುರಕ್ಷತೆ ಖಾತ್ರಿಪಡಿಸುವ ನಿಟ್ಟಿನಲ್ಲಿ ಈ ಯೋಜನೆ ಜಾರಿಗೆ ತರಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾನ್ಹವಿ.
1: ವಿಜಯನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಮನೆ ಕಳ್ಳತನ ಪ್ರಕರಣಗಳನ್ನು ತಡೆಗಟ್ಟಲು ನಾವು ಒಂದು ಹೊಸ ಉಪಕ್ರಮವನ್ನು ಜಾರಿಗೆ ತಂದಿದ್ದೇವೆ. ಇದರ ಹೆಸರು ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್. ಈ ಉಪಕ್ರಮದಡಿ ನೀವು ಮನೆಯಿಂದ ಕುಟುಂಬ ಸಮೇತರಾಗಿ ಹೊರಗೆ ಹೋಗುವ ಸಂದರ್ಭ ಒದಗಿ ಬಂದಲ್ಲಿ ತಾವು ಮನೆಯಿಂದ ಹೊರಗಡೆ ಹೋಗುವ ದಿನಾಂಕ ಮತ್ತು ಮರಳಿ ಬರುವ ದಿನಾಂಕವನ್ನು ನಾವು ಈ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ಗಾಗಿ ನಿಗದಿಪಡಿಸಿರುವ ಮೊಬೈಲ್ ಸಂಖ್ಯೆ 8277977777 ಈ ಮೊಬೈಲ್ ಸಂಖ್ಯೆಗೆ ಮಾಹಿತಿಯನ್ನು ನೀಡಿ ಆ ಮಾಹಿತಿಯೊಂದಿಗೆ ನಿಮ್ಮ ಮನೆಯ ವಿಳಾಸ ಮತ್ತು ಲೊಕೇಶನ್ ಅನ್ನು ಶೇರ್ ಮಾಡಿ ಮನೆಯ ಜೊತೆ ಒಂದು ಸೆಲ್ಫಿ ಅಥವಾ ಫೋಟೋ ಕಳುಹಿಸತಕ್ಕದ್ದು. ಈ ರೀತಿ ನೀವು ಮಾಹಿತಿ ನೀಡಿದ ಸಂದರ್ಭದಲ್ಲಿ ನಮ್ಮ ಬೀಟ್ ಸಿಬ್ಬಂದಿ ಮತ್ತು ನಮ್ಮ ಪೊಲೀಸ್ ತಂಡದ ಮೂಲಕ ನಿಮ್ಮ ಮನೆಯ ಸುರಕ್ಷತೆಯನ್ನು ತಾವು ಬರುವವರೆಗೂ ಕಾಪಾಡುತ್ತೇವೆ.
0: ಇಂದು ರಾಷ್ಟ್ರೀಯ ಡೆಂಘಿ ಜಾಗೃತಿ ದಿನ. ಡೆಂಘಿ ತಡೆಗಟ್ಟುವಲ್ಲಿ ಸಮುದಾಯದ ಸಹಭಾಗಿತ್ವ, ಗುರುತಿಸಿ ಸ್ವಚ್ಛಗೊಳಿಸಿ ಹಾಗೂ ಸುರಕ್ಷಿತವಾಗಿರಿ ಎಂಬ ಘೋಷವಾಕ್ಯದೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ. ಡೆಂಘಿ ಸಾಂಕ್ರಾಮಿಕ ತಡೆಗಟ್ಟುವ ನಿಟ್ಟಿನಲ್ಲಿ ಮುಂಗಾರು ಪೂರ್ವದಲ್ಲಿ ನಾಗರಿಕರು ಹಾಗೂ ಸ್ಥಳೀಯಾಡಳಿತ ಅಧಿಕಾರಿಗಳ ನೇತೃತ್ವದಲ್ಲಿ ಸೊಳ್ಳೆ ಉತ್ಪತ್ತಿ ಕೇಂದ್ರಗಳನ್ನು ಗುರುತಿಸಿ ನಾಶಪಡಿಸುವ ಗುರಿ ಹೊಂದಲಾಗಿದೆ. ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದ ರೈತರ ಹಿತದೃಷ್ಟಿಯಿಂದ ಬೆಂಗಳೂರಿನ ನೀರಾವರಿ ನಿಗಮದ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಲಾಗಿದೆ ಎಂದು ಶಾಸಕ ವಿಶ್ವಾಸ್ ವೈದ್ಯ ತಿಳಿಸಿದ್ದಾರೆ. ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ನೀರಾವರಿ ಸೌಲಭ್ಯಗಳನ್ನು ಬಲಪಡಿಸುವುದು ಹಾಗೂ ಸಕಾಲಕ್ಕೆ ರೈತರಿಗೆ ನೀರು ಪೂರೈಕೆ ಮಾಡುವುದು ತಮ್ಮ ಮುಖ್ಯ ಗುರಿಯಾಗಿದೆ ಎಂದು ತಿಳಿಸಿದ್ದಾರೆ. ಧಾರವಾಡ ನಗರದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇಕೋ ವಾಚ್ ವತಿಯಿಂದ ಆಯೋಜಿತ ದಕ್ಷಿಣ ಭಾರತದ ಕೃಷಿ ಮತ್ತು ಆರ್ಥಿಕತೆ ಮೇಲೆ ಪಶ್ಚಿಮ ಘಟ್ಟದ ಪ್ರಭಾವ ಹಾಗೂ ಪರಿಣಾಮ ಕುರಿತ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸಲು ಉದ್ಘಾಟಿಸಿ ಮಾತನಾಡಿದರು. ಪಶ್ಚಿಮ ಘಟ್ಟ ಪ್ರದೇಶದ ಮರ ತೊಗಟೆ ಸಸ್ಯಗಳಿಂದ ಔಷಧ ತಯಾರಿಸಲಾಗುತ್ತಿದೆ. 25% ಆಧುನಿಕ ಔಷಧಗಳ ಮೂಲ ಪಶ್ಚಿಮಘಟ್ಟವಾಗಿದೆ ಎಂದರು. ಯುವಜನರಲ್ಲಿ ಶಿಸ್ತು, ನಾಯಕತ್ವ ಹಾಗೂ ಸೇವಾ ಮನೋಭಾವ ಬೆಳೆಸುವಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಪಾತ್ರ ಮಹತ್ವದ್ದಾಗಿದೆ ಎಂದು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಶ್ಲಾಘಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಅನುದಾನದಡಿ ಬೀದರ್ನಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭವನ ಉದ್ಘಾಟಿಸಿ ಅವರು ಮಾತನಾಡಿದರು. ಬಳ್ಳಾರಿ ರೈಲು ನಿಲ್ದಾಣದ ಮೇಲ್ದರ್ಜೆ, ರೈಲ್ವೆ ಸೇತುವೆ ನಿರ್ಮಾಣ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಸಂಸದ ಈ ತುಕಾರಾಂ ಅವರು ಪರಿಶೀಲಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
2: ಆಕಾಶವಾಣಿ ವನಿತಾ ವಿಹಾರ.
3: ಇವತ್ತಿನ ವನಿತಾ ವಿಹಾರದಲ್ಲಿ ಅಧಿಕ ಮಾಸ ಕುರಿತು

0: ಮತ್ತು ಭಾಷಣ ಹಾಗೂ ಭಕ್ತಿಯನ್ನ ಕೇಳಲಿದ್ದೀರಿ. ಯಸ್ಮಿನ್ ಮಾಸೇನ ಸಂಕ್ರಾಂತಿ ಸಂಕ್ರಾಂತಿ ದ್ವೈಮೇವ ಮಲಮಾಸ ಕ್ಷಯೌ ಜ್ಞೇಯೌ ಸರ್ವಧರ್ಮ ವಿವರ್ಜಿತೌ. ಪುರುಷೋತ್ತಮ ಮಾಸ, ಕ್ಷಯ ಮಾಸ, ಮಲಮಾಸ ಎಂದು ಕರೆಯಲ್ಪಡುವಂತಹ ಈ ಮಾಸ ಸಂಕ್ರಾಂತಿ ರಹಿತವಾಗಿರುತ್ತದೆ. ಅಂದ್ರೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರತಿ ತಿಂಗಳು ಸಂಚಾರ ಮಾಡಿದಾಗ ಆಯಾ ರಾಶಿಯ ಸಂಕ್ರಾಂತಿ ಇರ್ತದೆ. ಅಧಿಕ ಮಾಸದಲ್ಲಿ ಸೂರ್ಯ ಯಾವುದೇ ರಾಶಿಗೆ ಪ್ರವೇಶಿಸದೆ ಒಂದು ರಾಶಿಯಲ್ಲಿ ಎರಡು ತಿಂಗಳುಗಳ ಕಾಲ ಇರ್ತಾನೆ. ಅದರಿಂದ ಸಂಕ್ರಮಣ ಇರೋದಿಲ್ಲ. ಅಧಿಕ ಮಾಸವು ಪವಿತ್ರವಾದ ಮಾಸವಾಗಿದ್ದು ದೇವರ ಕಾರ್ಯಗಳಿಗೆ ಅತ್ಯಂತ ಪ್ರಶಸ್ತವಾದ ಸಮಯವಾಗಿದೆ. ಈ ಮಾಸದಲ್ಲಿ ಕೆಲವು ಕಾರ್ಯಗಳನ್ನು ಮಾಡುವುದು ನಿಷಿದ್ಧವಾಗಿದೆ. ಈ ಅಧಿಕ ಮಾಸದಲ್ಲಿ ಗ್ರಹ ವಾಸ್ತು, ಉಪನಯನ, ಮದುವೆ ಇನ್ನಿತರ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಈ ಮಾಸದಲ್ಲಿ ಜಪ, ತಪ, ಹೋಮ, ಹವನ, ದಾನ, ಧರ್ಮ, ಭಾಗವತ ಶ್ರವಣ, ತೀರ್ಥಯಾತ್ರೆ, ಇನ್ನೂ ಅನೇಕ ಸತ್ಕಾರ್ಯಗಳನ್ನು ಮಾಡಿದಲ್ಲಿ ಅಧಿಕ ಫಲ ಎಂದು ಹೇಳಲಾಗಿದೆ. ಹಿಂದೂ ಪಂಚಾಂಗದ ಪ್ರಕಾರ ಅಧಿಕ ಮಾಸವು 3 ವರ್ಷಗಳಿಗೊಮ್ಮೆ ಬರುತ್ತದೆ. ಸೌರ ವರ್ಷದಲ್ಲಿ 365 ದಿನ ಮತ್ತು 6 ಗಂಟೆಗಳಿರುತ್ತವೆ. ಅದೇ ಚಂದ್ರ ವರ್ಷದಲ್ಲಿ 354 ದಿನ, 2 ವರ್ಷದ ನಡುವೆ 11 ದಿನ ವ್ಯತ್ಯಾಸ ಬರಲಿದೆ. ಹಾಗಾಗಿ ಈ ಅಂತರವನ್ನು ಸರಿದೂಗಿಸುವ ಸಲುವಾಗಿ ಪ್ರತಿ 3 ವರ್ಷಗಳಿಗೊಮ್ಮೆ ಅಧಿಕ ಮಾಸ ಬರುತ್ತದೆ. ಭೂಮಿ ಸೂರ್ಯನ ಸುತ್ತ ಒಂದು ಸುತ್ತು ತಿರುಗಲು 365 ದಿನ 6 ಗಂಟೆ 11 ನಿಮಿಷ 31 ಸೆಕೆಂಡ್ ಬೇಕಾಗ್ತದೆ. ಚಂದ್ರನು ಸೂರ್ಯನ ಸುತ್ತ ತಿರುಗಲು 324 ದಿನಗಳು ಸಾಕಾಗ್ತದೆ. ಇದನ್ನ ಮೊದಲು ಆರ್ಯಭಟ್ಟ 4,000 ವರ್ಷಗಳ ಹಿಂದೆಯೇ ಕಂಡುಹಿಡಿದಿದ್ದಾನೆ. ಅಧಿಕ ಮಾಸಕ್ಕೆ ಪೌರಾಣಿಕ ಕಥೆಗಳು ಸಹ ಇವೆ. ಎಲ್ಲ ಮಾಸಗಳಿಗೆ ಒಬ್ಬ ಅಧಿದೇವತೆ ಆ ಮಾಸದಲ್ಲಿ ಆ ದೇವರ ಪೂಜೆ ಮಾಡ್ತಾರೆ. ಆದರೆ ಅಧಿಕ ಮಾಸ ಯಾವ ದೇವರ ಪೂಜೆ ಇಲ್ಲದ ಕಾರಣ, ಯಾವ ದೇವತೆಗಳು ಈ ಮಾಸವನ್ನ ತೆಗೆದುಕೊಳ್ಳಲು ಒಪ್ಪದ ಕಾರಣ, ಋಷಿಗಳೆಲ್ಲ ಮಹಾವಿಷ್ಣುವಿನ ಹತ್ತಿರ ಹೋಗಿ ಈ ಮಾಸಕ್ಕೆ ತಾವು ಅಧಿದೇವತೆ ಆಗಬೇಕೆಂದು ಪ್ರಾರ್ಥಿಸ್ತಾರಂತೆ. ಆಗ ಶ್ರೀ ಮಹಾವಿಷ್ಣು ಒಪ್ಪಿ ಈ ಅಧಿಕ ಮಾಸದಲ್ಲಿ ಮಾಡಿದ ಪೂಜೆ, ಜಪ, ಹೋಮ, ಹವನ, ಯಜ್ಞ, ಪಾರಾಯಣ, ಭಾಗವತ ಶ್ರವಣ ಎಲ್ಲ ಸತ್ಕಾರ್ಯಗಳಿಗೆ ಅಧಿಕ ಫಲ ನೀಡ್ತೇನೆ ಅಂತ, ಜೊತೆಗೆ ನಾನೇ ಈ ಮಾಸಕ್ಕೆ ಅಧಿದೇವತೆಯಾಗಿ ಇರ್ತೇನೆ ಅಂತ ಹೇಳಿ ಶ್ರೀ ಮಹಾವಿಷ್ಣು ಹೇಳಿದ ಕಾರಣ ಇದಕ್ಕೆ ಪುರುಷೋತ್ತಮ ಮಾಸ ಅಂತ ಸಹ ಕರೀತಾರೆ. ಅಧಿಕಸ್ಯ ಅಧಿಕ ಫಲಂ ಎಂದು ಹೇಳಲಾಗುತ್ತದೆ. ಈ ಮಾಸದಲ್ಲಿ ನಾವು ಮಾಡುವ ಯಾವುದೇ ದಾನ, ಆಚರಿಸುವ ಧರ್ಮಾಚರಣೆಗಳು ಸಹ 33 ಕೋಟಿ ದೇವತೆಗಳಿಗೆ ಸೇರ್ತದೆ. ಕೋಟಿ ಎಂದರೆ ಸಂಸ್ಕೃತದಲ್ಲಿ ವರ್ಗ ಎಂಬ ಅರ್ಥ ಇರ್ತದೆ. ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿರು, ಪ್ರಜಾಪತಿ, ಬ್ರಹ್ಮ, ವಶತ್ಕಾರ ಇವರೇ ಈ 33 ವರ್ಗದ ದೇವರುಗಳು. ಈ ನಮ್ಮ ಪೂಜೆಗಳನ್ನೆಲ್ಲ ಈ 33 ದೇವರುಗಳಲ್ಲಿ ಅಂತರ್ಗತವಾಗಿರುವಂತಹ ಪುರುಷೋತ್ತಮ ನಾಮಕ ಭಗವಂತ ಸ್ವೀಕರಿಸ್ತಾನೆ ಅಂತ ಹೇಳಲಾಗ್ತದೆ. ಹೀಗಾಗಿ ಎಲ್ಲ ದೇವತೆಗಳ ಆಶೀರ್ವಾದವು ನಮಗೆ ಲಭಿಸ್ತದೆ ಅಂತ ಹೇಳಬಹುದು. ಮಮ ಸಪತ್ನಿಕಸ್ಯ ನಿಖಿಲ ಪಾಪಕ್ಷಯ ಪೂರ್ವಕಂ ಭೂದಾನ ಫಲವಾಪ್ತಯೇ ಅಪೂಪ ಚಿದ್ರ ಸಮಸಂಖ್ಯ ವರ್ಷ ಸಹಸ್ರಾವಧಿ ಸ್ವರ್ಲೋಕ ನಿವಾಸಿ ಪುರಾಣೋಕ್ತ ಫಲಸಿದ್ಧಾರ್ಥಂ ತ್ರಯಸ್ತ್ರೀಂ ಶತ ಅಪೂಪ ದಾನಾಖ್ಯಂ ಕರ್ಮ ಕರಿಷ್ಯೆ. ಬನ್ನಿ ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಅಧಿಕಸ್ಯ ಅಧಿಕ ಅಧಿಕ ಮಾಸ ಕುರಿತು ಸಾಹಿತಿಗಳಾದಂತಹ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ ಭಾಷಣ.
1: ಭಾರತೀಯರ ಜೀವನ ಶೈಲಿಯು ಅನೇಕ ಅದ್ಭುತ ವಿಚಾರಗಳನ್ನು ಒಳಗೊಂಡಿದೆ. ಇವರಲ್ಲಿ ಭಾರತೀಯ ತತ್ವಜ್ಞಾನ, ಪರಮಾತ್ಮನ ಅಸ್ತಿತ್ವದ ಅರಿವು, ಆತ್ಮಿಕ ಪ್ರಗತಿ, ಪ್ರಜ್ಞಾ ವಿಕಾಸ ಮುಂತಾದವುಗಳನ್ನು, ಕಾಲದ ಚಿಂತನೆ, ಇವುಗಳು ಸಂವತ್ಸರಗಳು, ಅಯನಗಳು, ಮಾಸಗಳು, ಪಕ್ಷಗಳು, ತಿಥಿ, ವಾರ ಮುಂತಾದವುಗಳೊಡನೆ ಸಮಯ ಪ್ರಜ್ಞೆ, ಆಯುಷ್ಯದ ಸಾರ್ಥಕತೆ ಮುಂತ ಜೀವಿತದ ಸಾರ್ಥಕತೆಯ ಅದ್ಭುತ ವೈಜ್ಞಾನಿಕ ಚಿಂತನೆಯು ಸೇರಿಕೊಂಡಿದೆ. ನಮ್ಮ ಆಶಯವಾದ ಸನಾತನವಾದ ಜ್ಞಾನ ಭಂಡಾರದ ಬೇರುಗಳು ಶ್ರದ್ಧಾಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ನಮ್ಮ ಜೀವನದ ವಿಧಾನದಲ್ಲಿ ಮಿಳಿತಗೊಂಡಿವೆ. ಪ್ರಸ್ತುತ May 17 June 15 1 ತಿಂಗಳ ಕಾಲಾವಧಿಯನ್ನು ಅಧಿಕ ಮಾಸವೆಂದು ಕರೆಯಲಾಗುತ್ತದೆ. ಪ್ರತಿ 33 ತಿಂಗಳಿಗೊಮ್ಮೆ ಈ ಅಧಿಕ ಮಾಸವು ಬರುತ್ತೆ. ಪ್ರತಿ ಚಾಂದ್ರ ಮಾಸದಲ್ಲಿ ಒಂದು ರವಿ ಸಂಕ್ರಮಣ ಬರುತ್ತದೆ. ಯಾವ ಮಾಸದಲ್ಲಿ ಈ ರವಿ ಸಂಕ್ರಮಣ

ಇರುವುದಿಲ್ಲವೋ ಆ ಮಾಸಕ್ಕೆ ಅಧಿಕಾಸ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಅಸಂಕ್ರಾಂತ ಮಾಸವೆಂದು ಹೇಳಲಾಗುತ್ತದೆ. ಅಧಿಕ ಮಾಸವನ್ನು ಮಲಮಾಸವೆಂತಲೂ ಕರೆಯುತ್ತಾರೆ. ಮಲ ಎಂದರೆ ಪಾತಕ ಎಂದರ್ಥ. ಯಾವ ಮಾಸದಲ್ಲೂ ಉಪಾಸನೆಯಿಂದಾಗಿ ನಮ್ಮ ಪಾತಕಗಳೆಲ್ಲವೂ ನಿವಾರಣೆಯಾಗುತ್ತವೆಯೋ ಅದು ಮಲಮಾಸ ಎನಿಸಿದೆ. ಪ್ರತಿಯೊಂದರಿಗೂ ಪರಮಾತ್ಮ ಒಂದೊಂದು ರೂಪಗಳು ನಿಯಾಮಕವಾಗಿದ್ದು ಮಲಮಾಸಕ್ಕೆ ಪುರುಷೋತ್ತಮ ರೂಪಿ ಶ್ರೀಹರಿ ನಿಯಾಮಕನಾದದ್ದರಿಂದ ಪುರುಷೋತ್ತಮ ಮಾಸವೆಂತಲೂ ಕರೆಯುತ್ತಾರೆ. ಅಲ್ಲದೆ ಯಾವ ಒಂದೇ ಮಾಸದಲ್ಲಿ ಒಂದೇ ತಿಂಗಳಿನಲ್ಲಿ ಎರಡು ಸಂಕ್ರಮಣಗಳು ಬಂದರೆ ಅದಕ್ಕೆ ಕ್ಷಮಾಸವೆಂತಲೂ ಕರೀತಾರೆ. ಅಧಿಕಾಧಿಕಂ ಫಲಂ ಎನ್ನುವಂತೆ ಅಧಿಕ ಮಾಸದ ಒಂದು ತಿಂಗಳ ಪರ್ಯಂತರವಾಗಿ ಮಾಡುವ ಉಪಾಸನೆಗೆ ಮಹಾತ್ಮ ಪುರಾಣ, ಬೃಹನಾರದೀಯ ಪುರಾಣ ಮತ್ತು ಭವಿಷ್ಯೋತ್ತರ ಪುರಾಣಗಳಲ್ಲಿ ನಿರೂಪಿಸಲಾಗಿದೆ. ಅಲ್ಲದೆ ಮಾಸಾಚರಣೆಯನ್ನು ಕುರಿತಂತೆ ಉಪವಾಸ, ವ್ರತಗಳು, ಸ್ನಾನ, ದಾನ, ಧರ್ಮಾದಿಗಳು, ಮೌನವ್ರತ, ಭಾಗವತ, ಗ್ರಂಥದಾನ, ಶ್ರವಣ, ಗೋದಾನ, ಗೋಪೂಜೆಗಳನ್ನು, ದೀಪಾರಾಧನೆಯ ಕುರಿತಂತೆ ವಿವರವಾಗಿ ವರ್ಣಿಸಲಾಗಿದೆ. ನಮ್ಮ ದೈಹಿಕ, ಬೌದ್ಧಿಕ, ಮಾನಸಿಕ, ಚಿತ್ತ, ಬುದ್ಧಿ, ಮನಸ್ಸುಗಳ ಪರಿಶುದ್ಧತೆ, ಏಕಾಗ್ರತೆ, ಸಮಾಜಮುಖಿ ಚಿಂತನೆ, ಜೀವಪರ ಚಿಂತನೆಗಳು ಇಲ್ಲಿ ಕಂಡು ಬರುತ್ತವೆ. ವಿಶೇಷವಾಗಿ ಅಕ್ಕಿ ಹಿಟ್ಟು, ಬೆಲ್ಲ, ತುಪ್ಪಗಳಿಂದ ತಯಾರಿಸಲಾಗುವ ಅಪೂಪವೆಂದು ಕರೆಯಲಾಗುವ ಈ ಭಕ್ಷ್ಯವನ್ನು 33 ಸಂಖ್ಯೆಯಲ್ಲಿ ಸತ್ಪಾತ್ರರಿಗೆ ಪುರುಷೋತ್ತಮನ ದೇವನ ಪ್ರೀತ್ಯರ್ಥವಾಗಿ ದಾನ ನೀಡುವ ಪ್ರಮುಖ ಅನಿಸಿದೆ. ಅಲ್ಲದೆ ಭೋಜನಾದಿ ಅನ್ನದಾನ, ದ್ರವ್ಯದಾನ ಮತ್ತು ವಸ್ತ್ರದಾನಗಳು ಕೂಡ ಮಹತ್ವವನ್ನು ಪಡೆದಿವೆ. ಸಮಾಜದ ಎಲ್ಲ ವರ್ಗದವರು, ಸ್ತ್ರೀ ಪುರುಷರು ಈ ಅಪೂಪ ದಾನ ಕಾರ್ಯವನ್ನು ಆಚರಿಸಬೇಕೆಂಬುದಾಗಿ ತಿಳಿದು ಬರುತ್ತದೆ. ಅಪೂಪಗಳನ್ನು ಕಂಚಿನ ಪಾತ್ರೆಯಲ್ಲಿರಿಸಿ ರೇಷ್ಮೆ ವಸ್ತ್ರಗಳಿಂದ ಮುಚ್ಚಿ ಎರಡು ಜನಿವಾರಗಳನ್ನಿಟ್ಟು ದೀಪ ಧೂಪಾದಿಗಳಿಂದ ಪೂಜಿಸಬೇಕೆಂಬುದಾಗಿ ಹೇಳಲಾಗುತ್ತದೆ. ಒಂದು ತಿಂಗಳ ಪ್ರತಿನಿತ್ಯವೂ ಇದನ್ನ ನೀಡಬೇಕೆಂಬುದಾಗಿ ಇದ್ದರೂ ಅವರವರ ಶಕ್ತಿ ಸಾಮರ್ಥ್ಯದಂತೆ ಒಂದು ದಿನವಾದರೂ ದಾನ ನೀಡಬೇಕೆಂದು ಗ್ರಂಥಗಳು ಸಾರುತ್ತವೆ. ಈ ಅಪೂಪ ದಾನವನ್ನು ನೀಡುವಾಗ ಅನುಸಂಧಾನ ಗೈಯಬೇಕಾದ ಮಂತ್ರದ ಅರ್ಥವನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೇನೆ. ಅದು ಸಂಸ್ಕೃತದಲ್ಲಿದೆ. ನಾರಾಯಣನು ಸೂರ್ಯನ ಬಿಂಬ ನೆನೆಸಿ ಸೂರ್ಯನ ಸಹಸ್ರ ಕಿರಣಗಳಲ್ಲಿ ಆತನ ಸನ್ನಿಧಾನವಿದೆ. ಶಂಖ, ಚಕ್ರ, ಗದಾಪದ್ಮಗಳನ್ನು ಧರಿಸಿರುವ ಗರುಡ ವಾಹನನಾದ ಪರಮಾತ್ಮನು ನನಗೆ ಅನುಗಿಸಲಿ. ಅಧಿಕ ಮಾಸವು ಪರ್ವಕಾಲವೆನಿಸಿದೆ. ಪರಮಾತ್ಮನು ಕಾಲರೂಪಿ ಎನಿಸಿ ಕಲಾ, ಕಾಷ್ಟ, ನಿಮೇಷ, ಗಳಿಗೆಗಳಲ್ಲಿ ಮತ್ತು ಸರ್ವ ಜೀವರಲ್ಲಿ ನೆಲೆಸಿ ನಾಮಕ ನೆನೆಸಿದ್ದಾನೆ. ಅಪೂಪ ದಾನವು ಪೃಥ್ವಿ ದಾನಕ್ಕೆ ಸಮವೆನಿಸಿದೆ. ದೋಷಗಳ ಪರಿಹಾರ, ಪಾಪಗಳ ನಾಶ, ವಂಶಾಭಿವೃದ್ಧಿಗೋಸ್ಕರ ಭಾಸ್ಕರ ರೂಪಿ ವಿಶ್ವನಿಗೆ ಅರ್ಪಿಸುತ್ತೇನೆ ಎನ್ನುವುದಾಗಿ ಚಿಂತನೆಯನ್ನು ಗೈಯಬೇಕೆಂಬುದಾಗಿ ಹೇಳುತ್ತಾರೆ. ಅಲ್ಲದೆ ಪರಮಾತ್ಮನ 33 ರೂಪಗಳು ವಿಷ್ಣು, ಜಿಷ್ಣು, ಮಹಾವಿಷ್ಣು, ಹರಿ, ಕೃಷ್ಣ, ಅಧೋಕ್ಷಜ, ಕೇಶವ, ಮಾಧವ, ರಾಮ, ಅಚ್ಯುತ, ಪುರುಷೋತ್ತಮ, ಗೋವಿಂದ, ವಾಮನ, ಶ್ರೀಶ, ಶ್ರೀಕಂಠ, ವಿಶ್ವಸಾಕ್ಷಿ, ನಾರಾಯಣ, ಮಧುಸೂದನ, ಅನಿರುದ್ಧ, ತ್ರಿವಿಕ್ರಮ, ಜಗದ್ಯೋನಿ, ಅನಂತ, ಶೇಷಶಾಯಿ, ಸಂಕರ್ಷಣ, ಪ್ರದ್ಯುಮ್ನ, ದೈತಾರಿ, ವಿಶ್ವತೋಮುಖ, ಜನಾರ್ದನ, ಧರಾವಾಸ, ದಾಮೋದರ, ಆರ್ಧನ, ಶ್ರೀಪತಿ ಮುಂತಾದ 33 ಶ್ರೀಹರಿಯ ನಾಮಗಳನ್ನು ಒಂದು ಅಪೂಪದಲ್ಲಿಯೂ ಚಿಂತನೆ ಗೈಯಬೇಕೆಂಬುದಾಗಿ ಹೇಳಲಾಗುತ್ತದೆ. ಇಲ್ಲಿ 33 ಅಪೂಪಗಳೆಂದಾಗ 33 ತತ್ವಾಭಿಮಾನಿ ದೇವತೆಗಳನ್ನು ಹೇಳಲಾಗುತ್ತದೆ. ಅವರಲ್ಲಿ 8 ಜನ ಅಷ್ಟವಸುಗಳು. ಈ 8 ಜನ ಅಷ್ಟವಸುಗಳಲ್ಲಿ ಇರುವ ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡಬೇಕು. ದ್ರೋಣನಲ್ಲಿ ವಿಷ್ಣು, ಧ್ರುವನಲ್ಲಿ ಜಿಷ್ಣು, ದೋಷನಲ್ಲಿ ಮಹಾವಿಷ್ಣು, ಅರ್ಕನಲ್ಲಿ ಹರಿ, ಅಗ್ನಿಯಲ್ಲಿ ಕೃಷ್ಣ, ದ್ಯೂನಲ್ಲಿ ಅಧೋಕ್ಷಜ, ಪ್ರಾಣನಲ್ಲಿ ಕೇಶವ ಮತ್ತು ವಿಭಾವಸುವಿನಲ್ಲಿ ಮಾಧವನನ್ನು ಸ್ಮರಿಸಬೇಕು. ಅದೇ ರೀತಿ 11 ಜನ ರುದ್ರರು, ಇವರಲ್ಲಿರುವ ಭಗವಂತನ ರೂಪಗಳನ್ನು ಚಿಂತನೆ ಮಾಡಬೇಕು. ಭೀಮನಲ್ಲಿ ರಾಮ, ರೈವತನಲ್ಲಿ ಅಚ್ಯುತ, ಓಜನಲ್ಲಿ ಪುರುಷೋತ್ತಮ, ಅಜೇಕಪಾತ್ನಲ್ಲಿ ಗೋವಿಂದ, ಮಹಾನ್ನಲ್ಲಿ ವಾಮನ, ಬಹುರೂಪನಲ್ಲಿ ಶ್ರೀಶ, ಭವನಲ್ಲಿ ಶ್ರೀಕಂಠ, ವಾಮದೇವನಲ್ಲಿ ವಿಶ್ವಸಾಕ್ಷಿ, ಉಗ್ರನಲ್ಲಿ ನಾರಾಯಣ, ವೃಷಾಕಪಿಯಲ್ಲಿ

ಹುರಿಪು ಅಹಿರ್ಬುದ್ನಿಯಲ್ಲಿ ಅನಿರುದ್ಧ ಇವು 11 ಜನ ಉಗ್ರರ ರೂಪಗಳಾದವು. ಇನ್ನು 12 ಜನ ಆದಿತ್ಯರಲ್ಲಿ ಇರುವಂತಹ ಭಗವತ್ ರೂಪಗಳನ್ನು ತಿಳಿಸುತ್ತಾರೆ. ವಿವಸ್ವಾನ್ನಲ್ಲಿ ತ್ರಿವಿಕ್ರಮ, ಅರ್ಯಮಾನಲ್ಲಿ ವಾಸುದೇವ, ಪೂಷಾನಲ್ಲಿ ಜಗದ್ಯೋನಿ, ಸೃಷ್ಟನಲ್ಲಿ ಅನಂತ, ಸವಿತೃವಿನಲ್ಲಿ ಶೇಷಶಾಯಿ, ಭಗನಲ್ಲಿ ಸಂಕರ್ಷಣ, ಧಾತೃವಿನಲ್ಲಿ ಪ್ರದ್ಯುಮ್ನ, ಪರ್ಜುನಲ್ಲಿ ದೈತ್ಯಾರಿ, ವರ್ಣನಲ್ಲಿ ವಿಶ್ವತೋಮುಖ, ಮಿತ್ರನಲ್ಲಿ ಜನಾರ್ದನ, ಶಕ್ರನಲ್ಲಿ ಧರಾವಾಸ, ಉರುಕ್ರಮನಲ್ಲಿ ದಾಮೋದರ ಎಂಬುದಾಗಿದೆ. 30 ರೂಪ ಪ್ರಜಾಪತಿಯಲ್ಲಿ ಅಗಾರ್ಧನ ರೂಪವಿದೆ ಎಂದು ಹೇಳುತ್ತಾರೆ. 33 ರೂಪ ವಶತ್ಕಾರನಲ್ಲಿ ಶ್ರೀಪತಿಯ ರೂಪವನ್ನು ತಿಳಿಸುತ್ತಾರೆ. ಏಕ ಮಾಸದ ಒಂದು ತಿಂಗಳ ಪರ್ಯಂತರವು ಪದ್ಮ ಪುರಾಣದಲ್ಲಿ ತಿಳಿಸಿದಂತೆಯೇ ನಾವು ಭಗವಂತನ ಸ್ಮರಣೆಯನ್ನು ಮಾಡಬೇಕೆಂಬುದಾಗಿ ಹೇಳಲಾಗುತ್ತದೆ. ಆ ಶ್ರೀಹರಿಯ ಸ್ತೋತ್ರವನ್ನು ವಿವರಿಸಿದ್ದಾರೆ. ನಮಃ ಪುರುಷೋತ್ತಮಾಖ್ಯ ನಮಸ್ತೆ ವಿಶ್ವಭಾವನ ನಮಸ್ತೆ ಋಷಿಕೇಶ ಮಹಾಪುರುಷ ಪೂರ್ವ ಏನೇರಮಖಿಲಂ ಜಾತಂ ಯತ್ರ ಸರ್ವಂ ಪ್ರತಿಷ್ಠಿತಂ ಲಯಮೇಷ್ಯತಿ ಯತ್ರೇ ತತ್ತಂ ಪ್ರಸನ್ನೋಸ್ಮಿ ಕೇಶವಂ ಚಿದ್ರೂಪ ಚಿತ್ ಪರಿಜ್ಞೇಯ ಸಹ ಹೇ ಕೃಷ್ಣ ಪ್ರಸೀದತು. ಕೃಷ್ಣ ಕಮಲಪತ್ರಾಕ್ಷಂ ರಾಮಂ ಬಹುಕುಲೋಧ್ವಂ ನೃಸಿಂಹಂ ವಾಮನಂ ವಿಷ್ಣು ಸ್ಮರಣ್ ಯಾತಿ ಪರಾಂ ಗತಿಂ ಎಂದು ಹೇಳಲಾಗುತ್ತದೆ. ಇಲ್ಲಿ ನಾರಾಯಣನು ವಾಸುದೇವಂ ವರಾಹಂ ಕಂಸ ಕೇಶೀ ನಿಚೂನಂ ಪುರಾ ಪುರುಷಂ ಯಜ್ಞ ಪುರುಷಂ ಪ್ರಣತೋಸ್ಮ್ಯಹಂ ಅನಾದಿ ನಿಧಯ ದೇವಂ ಶಂಖಚಕ್ರ ಗದಾಧರಂ ತ್ರಿವಿಕ್ರಮಂ ಹಲಧರಂ ಪ್ರಣತೋಸ್ಮಿ ಸನಾತನಂ ಯೇ ಇದಂ ಕೀರ್ತಯೇನ್ನಿತ್ಯಂ ಸ್ತೋತ್ರಾಣಾಂ ಉತ್ತಮೋತ್ತಮಂ ಸರ್ವ ಪಾಪ ವಿನಿರ್ಮುಕ್ತೇ ವಿಷ್ಣುಲೋಕೆ ಮಹೇಯತೆ ಎಂದು ತಿಳಿಸಲಾಗಿದೆ. ಇನ್ನು ಈ ಒಂದು ತಿಂಗಳಲ್ಲಿ ಪ್ರತಿನಿತ್ಯವೂ ಪೂಜೆಯಲ್ಲಿ ಹೇಳಬೇಕಾದ ಶ್ರೀಕೃಷ್ಣನ ಶ್ಲೋಕ ರೂಪವು ಈ ರೀತಿ ಇದೆ. ಗೋವರ್ಧನಂ ಧರಂ ವಂದೇ ಗೋಪಾಲ ಗೋಪರೂಪಿಣಂ ಗೋಕುಲೋತ್ಸವಂ ಈಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ ಎನ್ನುವುದಾಗಿ ತಿಳಿಸಿದ್ದಾರೆ. ಇನ್ನು ಪುರುಷೋತ್ತಮ ರೂಪ ಎಂದಾಗ ಪುರುಷೋತ್ತಮ ರೂಪವನ್ನ ನಾವು ಯಾವ ರೀತಿ ನಮ್ಮ ಮನೋಮಂಡಲದಲ್ಲಿ ಚಿಂತನೆ ಮಾಡಬೇಕೆಂಬುದನ್ನು ಕೂಡ ನಮಗೆ ಪುರಾಣಗಳು ತಿಳಿಸಿಕೊಡುತ್ತವೆ. ಪರಮಾತ್ಮನ 24 ರೂಪಗಳಲ್ಲಿ ಪುರುಷೋತ್ತಮ ರೂಪವು ಒಂದಾಗಿದೆ. ಭಗವದ್ಗೀತೆಯ 15 ಅಧ್ಯಾಯದಲ್ಲಿ ನಾವು ಕ್ಷರಾಕ್ಷರ ರೂಪ ನೆನೆಸಿದ ಪುರುಷೋತ್ತಮನ ದೇವನ ರೂಪಗಳನ್ನ ಕಾಣುತ್ತೇವೆ. ಅನಂತ ರೂಪಗಳು, ಅನಂತ ನಾಮಗಳು ಶ್ರೀಹರಿಯ ರೂಪಗಳೇ ಆಗಿವೆ. ಶ್ರೀ ಮಧ್ವರಾಯರು ತಂತ್ರಸಾರದಲ್ಲಿ ತಿಳಿಸಿದಂತೆ ಪುರುಷೋತ್ತಮನ ರೂಪವು ಮೇಲಿನ ಬಲಗೈಯಲ್ಲಿ ಪದ್ಮ, ಕೆಳಗಿನ ಬಲಗೈಯಲ್ಲಿ ಚಕ್ರ, ಮೇಲಿನ ಎಡಗೈಯಲ್ಲಿ ಶಂಖ, ಕೆಳಗಿನ ಎಡಗೈಯಲ್ಲಿ ಗದೆಗಳನ್ನು ಧರಿಸಿದ ರೂಪ ಚಿತ್ರಣ. ಇದನ್ನು ನಾವು 1 ಪರ್ಯಂತರವೂ ನಿತ್ಯ ಸ್ಮರಿಸಬೇಕೆಂಬುದಾಗಿದೆ. ಅಲ್ಲದೆ ನಮ್ಮ ಅನೇಕ ಹರಿದಾಸರು, ಶ್ರೀ ಪುರಂದರರು, ಕನಕದಾಸರು, ವಿಜಯದಾಸರು, ಗೋಪಾಲದಾಸರು ಎಲ್ಲರೂ ಪುರುಷೋತ್ತಮ ರೂಪವನ್ನು ಕುರಿತಂತೆಯೇ ಅನೇಕ ಕೀರ್ತನೆಗಳನ್ನು ಕೂಡ ರಚಿಸಿದ್ದಾರೆ. ಆ ಎಲ್ಲ ಕೀರ್ತನೆಗಳ ಪಠನವು, ಆ ಪಾರಾಯಣವು ಅಷ್ಟೇ ಮಹತ್ವವನ್ನು ಪಡೆದಿದೆ. ಆಧುನಿಕ ವಿಚಾರಗಳಿಗೆ ಆಕರ್ಷಿತರಾಗಿ ಅಧಿಕ ಮಾಸವನ್ನು ನಿಂದಿಸುವುದು ಮಹಾದೋಷವೆಂದು ಹೇಳಲಾಗಿದೆ. ಅಲ್ಲದೆ ಮದುವೆ, ಮುಂಜಿ, ಚೌಲ, ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳನ್ನು ಕೂಡ ಈ ಅಧಿಕ ಮಾಸದಲ್ಲಿ ಆಚರಿಸಬಾರದೆಂದು ಹೇಳಲಾಗುತ್ತದೆ. ಅಧಿಕ ಮಾಸವು ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಕೂಡಿದ ಸಾಧನ ದೇಹ, ಸಾಧನ ದೇಶ, ಸಾಧನ ಕಾಲಗಳ ಮಹತ್ವವನ್ನು ನಮಗೆ ತಿಳಿಸಿಕೊಡುತ್ತದೆ. ಪೌರಾಣಿಕವಾಗಿ ಅಧಿಕ ಮಾಸವನ್ನು ಉಪಾಸನೆಗೈದು ಉದ್ಧತರಾದ ಅನೇಕ ವ್ಯಕ್ತಿಗಳ ಚರಿತ್ರೆಯು ನಮಗೆ ಕಥೆಗಳ ರೂಪದಲ್ಲಿ ದೊರೆಯುತ್ತದೆ. ಶಕ್ತಿ ಸಾಮರ್ಥ್ಯಗಳಿದ್ದಾಗಲೂ ದಾನ ಧರ್ಮ ಮಾಡದ, ದುರಾಚಾರಗಳಲ್ಲಿಯೇ ಜೀವಿತಗಳನ್ನು ಕಳೆಯುವ, ಮಗನನ್ನು ಬದುಕಿಸಿಕೊಳ್ಳುವ, ಸಂತಾನ ಪ್ರಾಪ್ತಿ, ಹೀಗೆ ಒಬ್ಬೊಬ್ಬರ ಚರಿತ್ರೆಯು ವ್ಯಕ್ತಿತ್ವದ ಒಂದೊಂದು ನ್ಯೂನ್ಯತೆಗಳನ್ನು ಕಳೆದುಕೊಳ್ಳುವ ಸಂದೇಶ ಇರ್ತದೆ. ಮುಖ್ಯವಾಗಿಯೇ ದೃಢಧನ್ವನ ಕಥೆ, ಕದರ್ಯನ ಕಥೆ, ಕೌಶಿಕನ ಕಥೆ, ಸುಶರ್ಮನ ಕಥೆ, ಸುಶೀಲೆ ವಿಮಲಯರ ಕಥೆ, ತಾಪಸಿಯ ಕಥೆ, ವೇದ ಶರ್ಮನ ಕಥೆ, ಸ್ಮಿತ ವಿಲಾಸಿನಿಯ ಕಥೆ, ಸುಧರ್ಮ ಶರ್ಮನ ಕಥೆ, ಕುಶಲ ಕರ್ಮನ ಕಥೆ, ವಿಪ್ರದಾಸನ ಕಥೆ, ಸೋಮಶರ್ಮನ ಕಥೆ, ಧನದಾಸನ ಕಥೆ, ಮಂಡನ ಗುಣವತಿಯರ ಕಥೆ ಮತ್ತು ಸುಮತಿಯರ ಕಥೆಗಳು
ನಮಗೆ

0: ಕಂಡು ಬರುತ್ತದೆ. ಒಟ್ಟಿನಲ್ಲಿ ಕಥಾ ಮಾಧ್ಯಮ ಅತ್ಯಂತ ಆಕರ್ಷಣೀಯವಾದ ಪ್ರತಿಭಾಪೂರ್ಣವಾದ ಮಾಧ್ಯಮವಾಗಿದೆ. ಕನ್ನಡ ಸಾಹಿತ್ಯದ ಒಡ್ಡಾರಾಧನೆ ಗ್ರಂಥದಲ್ಲಿ ಕಂಡುಬರುವಂತೆ ದುಷ್ಕರ್ಮಗಳಿಂದಾಗಿ ಅನೇಕ ಹೀನ ಯೋನಿಗಳಲ್ಲಿ ಜನ್ಮವೆತ್ತುವುದು ತಿಳಿದು ಬರುತ್ತದೆ. ಪುನರ್ಜನ್ಮವನ್ನು ನಮ್ಮ ಭಾರತೀಯ ತತ್ವಜ್ಞಾನದಲ್ಲಿ ಕರ್ಮ ಸಿದ್ಧಾಂತವನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ಕರ್ಮದಂತೆ ಜನ್ಮ ಎನ್ನುವ ತತ್ವವನ್ನು ಪೌರಾಣಿಕ ಕಥೆಗಳು ಸಾರುತ್ತವೆ. ಏನೇ ಆಗಲಿ, ನಮ್ಮ ಅಧಿಕ ಮಾಸದ ಒಂದು ತಿಂಗಳ ಕಾಲಮಾನವು ನಮ್ಮನ್ನ ಸಗುಣಗಳೊಡನೆ ಸುಸಂಸ್ಕಾರದೊಡನೆ ಸಮಾಜಮುಖಿಯಾಗಿ ಜಗಹಿತಮುಖಿಯಾಗಿ ಮಾನವಮುಖಿಯಾಗಿ ನಮ್ಮನ್ನ ವಿಚಾರಿಸುವಂತೆ ಮಾಡಲಿ. ನಮ್ಮಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಜಾಗೃತವಾಗಲಿ. ಮಾನವ ಹಿತಕ್ಕಾಗಿ ಮನುಕುಲಕ್ಕಾಗಿ ನಮ್ಮ ವಿಚಾರಗಳು ಧಾರೆಯಾಗಲಿ.
1: ಇವರಿಗೆ ಅಧಿಕಸ್ಯ ಅಧಿಕ ಅಧಿಕ ಮಾಸ ಕುರಿತು ಸಾಹಿತಿಗಳಾದ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ ಭಾಷಣವನ್ನು ಕೇಳಿದಿರಿ. ಈಗ ಕೇಳಿ ಒಂದು ಗೀತೆಯನ್ನ ರಶ್ಮಿ ಅವರಿಂದ.

ರಶ್ಮಿಯವರಿಂದ ಭಕ್ತಿಗೀತೆಯನ್ನು ಕೇಳಿದಿರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಸಕಾರ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ನಮ್ಮ ಸ್ಟುಡಿಯೋ ಸಮಯ ಆಗಿದೆ 12:30.25. ಇದೀಗ ಕೆಲವು ಪ್ರಕಟಣೆಗಳು. ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಕ್ಕೆ ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.

0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
2: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
3: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
4: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
2: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM. ಕೇಳುಗರೆ, ಇದೊಂದು ಪ್ರಕಟಣೆ. ಚಿತ್ರದುರ್ಗದಲ್ಲಿ ನಿರುದ್ಯೋಗಿ ಗ್ರಾಮೀಣ ಭಾಗದ ಯುವಕ ಯುವತಿಯರಿಗಾಗಿ ಸ್ವ ಉದ್ಯೋಗ ಮಾಡಲು ಇದೇ ತಿಂಗಳ 18/5/2026 6 ತರಬೇತಿ ಆರಂಭಗೊಳ್ಳಲಿದೆ. ಆಸಕ್ತರು ನೇರವಾಗಿ ಸಂದರ್ಶನದಲ್ಲಿ ಭಾಗವಹಿಸಬಹುದು. ಸಂದರ್ಶನದ ದಿನಾಂಕ 18/5/2026. ಆಸಕ್ತ ಅಭ್ಯರ್ಥಿಗಳು ತಮ್ಮ ಮೊಬೈಲ್ ನಂಬರ್ ಉಳ್ಳ ಸ್ವವಿಳಾಸದ ಅರ್ಜಿಯೊಂದಿಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ನೊಂದಿಗೆ ರೂಟ್ಸೆಸ್ ಸಂಸ್ಥೆಯಲ್ಲಿ ನೇರವಾಗಿ ಸಂದರ್ಶನದಲ್ಲಿ ಭಾಗವಹಿಸಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.

0: ಇಂದು ಸಂಜೆ 6:51ಕ್ಕೆ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯ ಕುರಿತು ದಾವಣಗೆರೆಯ ICAR ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಷಯದ ತಜ್ಞರಾದ ಡಾಕ್ಟರ್ ಎಂಜಿ ಬಸವನಗೌಡರು ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು UM ಮರಳಸಿದ್ದೇಶ್. ಇದುವರೆಗೂ ಕೆಲವು ಪ್ರಕಟಣೆಗಳನ್ನ ಕೇಳಿದಿರಿ.
1: ನಮಸ್ಕಾರ.
2: ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ 102.6 FM. ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕ್ಷಯ ರೋಗದ ಕಾರಣ ಚಿಕಿತ್ಸೆಯ ಕುರಿತು ಗಂಗಾವತಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಸೋಮಶೇಖರ್ ಕಬ್ಬೇರ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. ನಂತರ 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಡಿ ಬರುವ ಯೋಜನೆಯ ಕುರಿತು ಮಾಹಿತಿಯನ್ನ ಪಡೆಯಲಿರುವೆ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಷಯರೋಗ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ಗಂಗಾವತಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸೋಮಶೇಖರ್ ಕಬ್ಬೇರ್ ಅವರೊಂದಿಗೆ ಸಂದರ್ಶನ.
2: ನಮಸ್ಕಾರ ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಟಿಬಿ ಕಾಯಿಲೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಗಂಗಾವತಿಯ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂತಹ ಡಾಕ್ಟರ್ ಸೋಮಶೇಖರ್ ಕಬೇರ್ ಅವರು. ಡಾಕ್ಟ್ರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ.
3: ನಮಸ್ಕಾರ ಸೋಮೇಶ್ವರ.
2: ಸರ್, ಬಹಳ ಮುಖ್ಯವಾಗಿ ಟಿಬಿ ಇದು ತುಂಬ ಜನರಲ್ಲಿ ಕಾಡ್ತಾ ಇದೆ, ಭಾಳಷ್ಟು ಜನ ಇದನ್ನು ಎದುರಿಸ್ತಾ ಇದ್ದಾರೆ, ಮಕ್ಕಳು, ವೃದ್ಧರು, ಯುವಕರಾಗಿರ್ಬೋದು. ಈ ಟಿಬಿ ಅಂದರೆ ಏನು ಸರ್? ಆ್ಯಕ್ಚುಲಿ
3: ಮೊದಲನೇದಾಗಿ ಟಿಬಿ ಅಂತಂದರೆ ಇದೊಂದು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಲೋಸಿಸ್ ಅಂತೇಳಿ ಒಂದು ಬ್ಯಾಕ್ಟೀರಿಯಾ. ಇದನ್ನು ನಾವು ವೈಜ್ಞಾನಿಕವಾಗಿ ಗ್ರಾಮ್ ಪಾಸಿಟಿವ್ ಮತ್ತು ಆಸಿಡ್ ಫಾಸ್ಟ್ ಬ್ಯಾಸಿಲೆ ಅಂತ ಕರಿತೀವಿ. ಸೊ ಈ ಒಂದು ಬ್ಯಾಕ್ಟೀರಿಯಾದಿಂದ ಹರಡತಕ್ಕಂಥ ಮುಖ್ಯವಾಗಿ ಶ್ವಾಸಕೋಶ

0: ಶ್ವಾಸದಿಂದನೇ ಹರಡತಕ್ಕಂಥ ಒಂದು ಪ್ರಮುಖವಾದ ಶ್ವಾಸಕೋಶಕ್ಕೇನೆ ಕಾಯಿಲೆ ತರತಕ್ಕಂಥ ಒಂದು ಪಿಡುಗು ಅಂತ ನಾವು ಹೇಳ್ಬೋದು.
1: ಇದರ ಮೂಲ ಏನು ಸರ್, ಹೇಗೆ?
0: ಹಾ, ಇದಕ್ಕೆ ನಾವು ಮೊದಲನೇದಾಗಿ ನಾವು ಏನ್ ಹೇಳ್ತೀವಿ ಅಂತಂದ್ರೆ, ಈ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಲೋಸಿಸ್ ಅಂತ ಏನಿದೆ, ಬ್ಯಾಸಿಲೇ ಇದೆ, ಇದು ಬಹಳ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಬ್ಯಾಸಿಲೆ. ಸೊ ಇದ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ಅವಾಗ ನಮಗೆ ಇದು ಯಾಕೆ ಈ ರೀತಿ ಹರಡ್ತಿದೆ, ಇದ್ರದ್ದು ಮೂಲ ಏನು ಅನ್ನೋದೊಂದು ನಮಗೆ ಒಂದು
1: ಗಂಭೀರವಾಗಿ ಪರಿಗಣಿಸುವಂತ
0: ಗಂಭೀರವಾಗಿ ಪರಿಗಣಿಸತಕ್ಕಂಥ ಕಾಯಿಲೆ. ಸೊ ಇದ್ರ ಬಗ್ಗೆ ನೀವು ಒಂದ್ ಸ್ವಲ್ಪ ಹೇಳಕ್ ಇಷ್ಟಪಡ್ತೇನೆ. ಮೊದಲನೇದಾಗಿ ಏನಂತಂದ್ರೆ, ಎಲ್ಲಾ ಬ್ಯಾಕ್ಟೀರಿಯಾನು 1-2 ನಿಮಿಷದಲ್ಲಿ ಮಲ್ಟಿ ಆಗ್ಬಿಡುತ್ತೆ.

0: ಆಗುತ್ತೆ. ಸೊ 48 ಅವರ್ಸ್ಗೆ ಮಲ್ಟಿಪ್ಲೈ ಆಗ್ತಕ್ಕಂಥ ಬ್ಯಾಕ್ಟೀರಿಯಾ ಇದು. ಸೊ ಇದ್ರ ವಿಶೇಷತೆ ಏನಂತಂದ್ರೆ, ಎಲ್ಲಾದ್ರೂ ಹೋಗಿ ಅಂದ್ರೆ ಇದು ಏನು ಲಂಗ್ಸ್ ಅಲ್ಲಿ ಮೊದಲನೇ ಮನೆ ಇದ್ರದ್ದು ಲಂಗ್ಸ್ ಆಕ್ಚುಲಿ. ಸೊ ಶ್ವಾಸಕೋಶದಂತ ಆಡ್ತಕ್ಕಂಥ ಕಾಯಿಲೆ ಅದನ್ನ. ಸೊ ಲಂಗ್ಸ್ ಅಲ್ಲಿ ಅಥವಾ ಮತ್ತೆ ಅದು ಲಿಂಪ್ ನೋಡ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಇದೇನು ಸೇರ್ಕೊಳ್ತದೆ, ನಿಧಾನಕ್ಕೆ ಮಲ್ಟಿಪ್ಲೈ ಆಗುತ್ತೆ. ಆಮೇಲೆ ನಮ್ಮ ಬಾಡಿನಲ್ಲಿ ಇರ್ತಕ್ಕಂಥ ಏನು ಒಂದು ಡಿಫೆನ್ಸ್ ಸಿಸ್ಟಮ್ ಇರುತ್ತೋ ಆ ಡಿಫೆನ್ಸ್ ಸಿಸ್ಟಮ್ಗೆ ಒಳಪಡೋದಕ್ಕೆ ಬಹಳಷ್ಟು ಸಮಯಾವಕಾಶ ತಗೊಳುತ್ತೆ. ಸೊ ಯಾಕಂತಂದ್ರೆ ಇದು ನಿಧಾನಕ್ಕೆ ಮಲ್ಟಿಪ್ಲೈ ಮಾಡೋದ್ರಿಂದ ಸೊ ಕಾಯಿಲೆ ಲಕ್ಷಣಗಳಾಗ್ಲಿ ಅಥವಾ ಇನ್ಫೆಕ್ಷನ್ ಆಗ್ಲಿ ಬಹಳ ನಿಧಾನಕ್ಕೆ ಬರ್ತಕ್ಕಂತ ಒಂದು ಕಾರಣದಿಂದ ಇದಕ್ಕೆ. ಸೊ ಇದಕ್ಕೆ ನಾವು ರಿಸರ್ವೈರ್ ಅಂತ ಹೇಳಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಪೇಷಂಟ್ಸ್ ಅಂದ್ರೆ ಏನು ರೋಗಿಗಳನ್ನ ನಾವು ಹೇಳ್ತೀವಿ, ಅವರೇ ನಮ್ಮ ರಿಸರ್ವೈರ್, ಅವರೇ ನಮ್ಮ ರಿಸರ್ವೈರ್, ಅವರಿಂದನೇ ಈ ಕಾಯಿಲೆ ಹರಡುತ್ತೆ. ಯಾರಿಗೆ ಶ್ವಾಸಕೋಶದ ಟ್ಯೂಬರ್ಕ್ಲೋಸಿಸ್ ಇರುತ್ತೋ, ಕ್ಷಯ ಇರುತ್ತೋ, ಅವರಿಂದನೇ ಈ ಕಾಯಿಲೆ ಪ್ರಸಾರ ಆಗುತ್ತೆ.
1: ಇದನ್ನ ಗಂಭೀರವಾಗಿ ಪರಿಗಣಿಸಲಿ.
0: ಸೊ ಇದೊಂದು ಗಂಭೀರವಾಗಿರ್ತಕ್ಕಂಥ ಮತ್ತೆ ನೋಟಿಫೈಯಬಲ್ ಡಿಸೀಸ್ ಇದು. ಈಗ ಯಾರೇ ಟ್ಯೂಬರ್ಕ್ಲೋಸಿಸ್ ನ ಡೈಗ್ನೋಸ್ ಮಾಡಿ ಅದನ್ನ ಟ್ರೀಟ್ ಮಾಡ್ತಾರ ಅಂದ್ರೆ ಅದು ಪ್ರೈವೇಟ್ ಅಲ್ಲಿ ಇರ್ಬೋದು, ಗೌರ್ಮೆಂಟ್ ಅಲ್ಲಿ ಇರ್ಬೋದು, ಇಟ್ ಈಸ್ ಎ ನೋಟಿಫೈಯಬಲ್ ಡಿಸೀಸ್ ಸಿನ್ಸ್ 2015. ಅವಾಗಿಂದ ಇದನ್ನ ಭಾರತ ಸರ್ಕಾರದವರು ನೋಟಿಫೈಯಬಲ್ ಡಿಸೀಸ್ ಅಂತ ಹೇಳಿ ಮಾಡಿದ್ದಾರೆ.
1: ಸರ್, ಇದರ ಲಕ್ಷಣಗಳಾದ್ರೆ ಹೇಗಿರುತ್ತೆ, ಹೇಗೆ ಪತ್ತೆ ಹಚ್ಚಬೇಕು?
0: ಸೊ ಮೊದಲನೇದಾಗಿ ನಾವು ಲಕ್ಷಣಗಳ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಾವು ಒಂದೇ ಮಂತ್ರ ಹೇಳ್ತೀವಿ ಎಲ್ಲರಿಗೂ, ಅಂದ್ರೆ ಎಲ್ಲಾ ಪಬ್ಲಿಕ್ಗೂ ಒಂದೇ ಮಂತ್ರ. ಏನ್ ಮಂತ್ರ ಅಂತಂದ್ರೆ, ಯಾರಿಗೆ 2 ವಾರ ಅಥವಾ 2 ವಾರಕ್ಕಿಂತ ಹೆಚ್ಚಿಗೆ ಯಾರಿಗೆ ಕೆಮ್ಮಿರುತ್ತೋ ಅಂತವ್ರಿಗೆ ನೀವು ಕಫ ಪರೀಕ್ಷೆಯನ್ನ ಸಮೀಪದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿಸ್ರಿ ಅಂತ. ಸೊ ಇದೇ ಒಂದು ಪ್ರಮುಖವಾದ ಲಕ್ಷಣ. ಬೇರೆ ಇತರೆ ಲಕ್ಷಣಗಳು ಇರುತ್ತೆ. ಸೊ ಇತರೆ ಲಕ್ಷಣಗಳು ಬಹಳಷ್ಟು ಗಮನ ಹರಿಸೋದಕ್ಕಿಂತ ಇಂಪಾರ್ಟೆಂಟು ಈ ಲಕ್ಷಣ ಬಹಳ ಇಂಪಾರ್ಟೆಂಟ್. ಯಾಕೆ ಈ ಲಕ್ಷಣ ಇಂಪಾರ್ಟೆಂಟ್ ಅಂದ್ರೆ, ಇರ್ತಕ್ಕಂಥ ಕ್ಷಯದಲ್ಲಿ ಮೋರ್ ದನ್ 85% 85%ಗಿಂತ ಹೆಚ್ಚಿಗೆ ಇರತಕ್ಕಂಥ ಕ್ಷಯ ಶ್ವಾಸಕೋಶಕ್ಕೆ ಹರಡತಕ್ಕಂಥ ಕ್ಷಯನೇ. ಹಾಗಾಗಿ ಯಾರಿಗೆ 2 ವಾರ ಅಥವಾ 2 ವಾರಕ್ಕಿಂತ ಹೆಚ್ಚಿಗೆ ಕೆಮ್ಮಿರುತ್ತೋ, ಯಾರೇ ಆಗಿರಲಿ, ಅದು 6 ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರು ಯಾರೇ ಆಗಿರಲಿ, ಅವರದ್ದು ನಾವು ಕಫ ಪರೀಕ್ಷೆನ ಕಂಪಲ್ಸರಿ ಆಗಿ ಮಾಡಿಸ್ಲೇಬೇಕಾಗುತ್ತೆ. ಸೊ ಅವಾಗ
1: ಇರಲಿ, ಯುವಕರಿರಲಿ,
0: ವಯಸ್ಸಾದವ್ರು ಇರಲಿ, ಯಾರೇ ಆಗಿರಲಿ, ಅದನ್ನ ನಾವು ಕಫ ಪರೀಕ್ಷೆ ಮಾಡಿಸೋದ್ರ ಮೂಲಕ ಬೇಗನೆ ನಾವು ಪತ್ತೆ ಹಚ್ಚಬಹುದು. ಎರಡನೇದಾಗಿ ಈ ಲಕ್ಷಣಗಳನ್ನ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ, ಒಂದು ತೂಕ ಕಡಿಮೆ ಆಗ್ತಕ್ಕಂಥದ್ದು, ನೈಟ್ ಸ್ವೆಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ರಾತ್ರಿ ಹೊತ್ತು ಮಲಗಿದಾಗ ತುಂಬಾ ಬೆವರಿಕೆ ಬರುದು, ಸಂಜೆ ಹೊತ್ತಲ್ಲಿ ಜ್ವರ ಜಾಸ್ತಿ ಆಗೋದು, ಅಥವಾ ಅವಾಗವಾಗ ಜ್ವರ ಬಂದು ಕಡಿಮೆ ಆಗ್ತಕ್ಕಂಥದ್ದು ಇರುವುದು, ನಾವು ಕೆಮ್ಮಿನ ಬಗ್ಗೆ ಮಾತಾಡಿ. ಇಲ್ಲ ಅಂತಂದ್ರೆ ಅತಿಯಾಗಿ ಜ್ವರ ಬಂದು ತಲೆನೋವು ಬರ್ತಕ್ಕಂಥದ್ದು, ಅಂದ್ರೆ ಈಗ ನಾವು ಮೆನಿಂಜಲ್ ಟಿವಿ ಇತ್ತಂದ್ರೆ ತುಂಬಾ ಹೆಡ್ ಏಕ್ ಬಂದು ಜ್ವರ ಬರ್ತಕ್ಕಂಥದ್ದು, ಅದಾದ್ಮೇಲೆ ಅದು ಇನ್ನ ಲಕ್ಷಣಗಳು ಅಷ್ಟೇ ಆಗ್ತಾರೆ, ಕನ್ವರ್ಷನ್ಸ್ ಬರ್ಬೋದು, ಎಚ್ಚರ ತಪ್ಪಬಹುದು. ಸೊ ಆ ತರ. ಸೊ ಆ ಟಿವಿ ಯಾವ ಜಾಗದಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ಲಕ್ಷಣಗಳು ಕೂಡ ಬೇರೆ ಬೇರೆ ಆಗಿ ಇದಾಗುತ್ತೆ. ಅಕಸ್ಮಾತ್ ಆಗಿ ನೀ ಜಾಯಿಂಟ್ ಅಂದ್ರೆ ಮೊಣಕಾಲಿಗೆ ಏನಾದ್ರು ಅಕಸ್ಮಾತ್ ಟಿವಿ ಬಂತಂದ್ರೆ, ಸೊ ಅಂತ ಒಂದು ಸಮಯದಲ್ಲಿ ಮೊಣಕಾಲು ಊದ್ಕೊಳ್ಳುತ್ತೆ, ನೋವಾಗುತ್ತೆ. ಸೊ ಆತರ. ಸೊ ಆ ಲಕ್ಷಣಗಳು ಬೇರೆ ಇರುತ್ತೆ. ಬಟ್ ಜನರಲೈಸ್ ಸಿಂಪ್ಟಮ್ಸ್ ಅಂದ್ರೆ ಮೊದಲನೇದು ತೂಕ ಕಡಿಮೆ ಆಗ್ತಕ್ಕಂಥದ್ದು, ಊಟ ಸೇರದೆ ಇರೋದು, ಸಾಯಂಕಾಲ ಹೊತ್ತಲ್ಲಿ ಜ್ವರ ಬರೋದು, ನೈಟ್ ಸ್ವೆಟ್ಸ್ ಅಂತ ಹೇಳ್ತೀವಿ ಅಂದ್ರೆ ತುಂಬಾ ಬೆವರಿಕೆ, ರಾತ್ರಿ ಬೆವರಿಕೆ ಆಗೋದು, ಇವೆಲ್ಲ ನಾರ್ಮಲ್ ಲಕ್ಷಣಗಳು. ಆ ಒಂದು ಅಂದ್ರೆ ಟಿವಿ ಎಲ್ಲಿ ಬರುತ್ತೆ ಆ ಕಾಯಿಲೆ ಜಾಗದ ಮೇಲೆ ಆ ಲಕ್ಷಣಗಳು ಕೂಡ ಬೇರೆ ಬೇರೆ ಆಗುತ್ತೆ.
1: ಸೊ ಈ ಲಕ್ಷಣಗಳು ಕಂಡುಕೊಂಡಿರೋರು ಎಚ್ಚರವಾಗಬೇಕು,
0: ಎಚ್ಚರವಾಗಿರಬೇಕು, ಸಮೀಪದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗೆ ತೋರಿಸಬೇಕು.
1: ಈ ಟಿಬಿಯಲ್ಲೂ
0: ಟಿಬಿನಲ್ಲಿ ವಿಧಗಳಂದ್ರೆ ಯಾವ ಪಾರ್ಟಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ಅದನ್ನ ನಾವು ಟೈಪ್ಸ್ ಆಫ್ ಟಿಬಿ ಅಂತ ಹೇಳ್ತೀವಿ, ಅಥವಾ ಯಾವ ಚಿಕಿತ್ಸೆಗೆ ಒಳಪಡುತ್ತೆ ಅನ್ನೋದ್ರ ಮೇಲೆ ಕೂಡ ನಾವು ಟೈಪ್ಸ್ ಆಫ್ ಟಿಬಿನ ಹೇಳ್ತೀವಿ. ಸೊ ಮೊದಲನೇದಾಗಿ ನಾವು ಟಿಬಿ ಟೈಪ್ಸ್ ಆಫ್ ಟಿಬಿ ಹೇಳ್ಬೇಕಂತಂದ್ರೆ 85% ಅದೇ ನಾನು ಹೇಳಿದೆ ಮೊದಲೇ, 85% ಶ್ವಾಸಕೋಶದ ಟಿಬಿನೇ ಇರೋದ್ರಿಂದ
1: ಜಾಸ್ತಿ.
0: ಸೊ ಇದೇ ಬಹಳ ಇಂಪಾರ್ಟೆಂಟ್ ಟಿಬಿ. ಸೊ ಇದನ್ನ ನಾವು ಮೊದಲನೇದು ಟಿಬಿ ಅಂತ ಕನ್ಸಿಡರ್ ಮಾಡ್ತೀವಿ. ಎರಡನೇದಂದ್ರೆ ಲಿಂಪ್ ನೋಡ್ ಅಂತ ಹೇಳ್ತೀವಿ, ಅಂದ್ರೆ ಗಂಟು ಬರ್ಕಂತದ್ದು. ಇದು ಯೂಶಲಿ ಕುತ್ತಿಗೆನಲ್ಲಿ ಅಥವಾ ಕೊಂಕಳದಲ್ಲಿ ಅಥವಾ ಗ್ರಾಯಿನ್ ಅಂತ ಹೇಳ್ತೀವಿ, ಅಂದ್ರೆ ಇದು ತೊಡೆ ಹಿಂಭಾಗದಲ್ಲಿ. ಸೊ ಆತರ ಒಂದು ಇದರಲ್ಲಿ ಗಂಟು ಬರ್ತಕ್ಕಂಥ. ಸೊ ಲಿಂಪ್ ಟಿಬಿ 2 ಸೆಕೆಂಡ್ ಮೋಸ್ಟ್ ಕಾಮನೆಸ್ಟ್. ಅದಾದ ನಂತರದಲ್ಲಿ ಪ್ಲೂರಲ್ ಟಿಬಿ ಅಂತ ಹೇಳ್ತೀವಿ, ಅಂದ್ರೆ ಶ್ವಾಸಕೋಶದ ಪಕ್ಕದಲ್ಲಿ ಏನೊಂದು ಪೊರೆ ಇರುತ್ತೆ ಶ್ವಾಸಕೋಶನ ಕವರ್ ಮಾಡ್ತಕ್ಕಂಥದ್ದು, ಆ ಪೊರೆಗೆ ಬರ್ತಕ್ಕಂಥ ಟಿ ಕೂಡ ಈ ಮೂರು ಇವು ಬಹಳಷ್ಟು ಕಾಮನ್ ಟಿಬಿಸ್. ಇದಾದ ನಂತರ ಟಿಬಿ ಬರದೇ ಇರೋ ಜಾಗನೇ ಇಲ್ಲ. ಸೊ ಹೊಟ್ಟೆಗೆ ಬರ್ಬೋದು, ಅಬ್ಡಮಿನಲ್ ಟಿಬಿ ಅಂತ ಹೇಳ್ತೀವಿ, ಮತ್ತೆ ಗರ್ಭಕೋಶಕ್ಕೆ ಬರ್ಬೋದು, ಅದಕ್ಕೆ ಜೆನಿಟೋ ಯೂರಿನರಿ ಟಿಬಿ ಅಂತ ಹೇಳ್ತೀವಿ, ನಂತರದಲ್ಲಿ ಜಾಯಿಂಟ್ಸ್ಗೆ ಬರ್ಬೋದು, ಅದನ್ನ ಜಾಯಿಂಟ್ ಟಿಬಿ ಅಂತ ಹೇಳ್ತೀವಿ, ಅಥವಾ ಸ್ಪೈನಿಗೆ ಬರ್ಬೋದು. ಸ್ಪೈನಿಗೆ ಅಂತಂದ್ರೆ ನಮ್ಮ ಬೆನ್ನು ಮೂಳೆ ಇರುತ್ತಲ್ಲ, ಯೂಶುವಲಿ ಥೊರಾಸಿಕ್ ಮತ್ತೆ ಲಂಬಾರ್ ವರ್ಟಿ ಬರೋದ್ ರೀಸನ್ ಅಲ್ಲಿ ಇದು ಬಹಳಷ್ಟು ಮುಖ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ತೊರಕ ಲಂಬಾರ್ ಸ್ಪೈನ್ ಟಿಬಿ ಅಂತ ಹೇಳ್ತೀವಿ, ನಂತರದಲ್ಲಿ ಮೆದುಳಿಗೆ ಬಂದ್ರೆ ಮೆದುಳು ಟಿಬಿ ಅಂತ ಹೇಳ್ತೀವಿ. ಸೊ ಈ ತರ ಟಿಬಿ ಬರದೇ ಇರೋ ಜಾಗನೇ ಇಲ್ಲ. ಸೊ ನಿಮಗೆ ಕಿವಿಗೆ ಬರ್ಬೋದು, ಸೊ ಎಲ್ಲ ಜಾಗಕ್ಕೆ ಬರುವುದು ಕೂದಲು ಒಂದು ಬಿಟ್ಟರೆ ಬೇರೆ ಎಲ್ಲ ಜಾಗಕ್ಕೂ ಟಿ ಬಿ ಬರ್ತಕ್ಕಂಥ ಸಾಧ್ಯತೆ ಇದೆ.
1: ಸೊ ಇಷ್ಟು ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ

0: ಟಿಬಿಗೆ ಚಿಕಿತ್ಸೆ ಒಂದೇ ರೀತಿಯಲ್ಲಿ ಇರ್ತದಾ ಅಥವಾ ಬೇರೆ ಬೇರೆ ಇರ್ತದ ಸರ್?
1: ಹಾಂ, ಚಿಕಿತ್ಸೆ ಯೂಶುವಲ್ ಆಗಿ ಈಗ ನಾವು ಮಲ್ಟಿ ಡ್ರಗ್ ಟ್ರೀಟ್ಮೆಂಟನ್ನು ನಾವು ಯೂಸ್ ಮಾಡ್ತಿರೋದ್ರಿಂದ ಒಂದೇ ಥರನಾಗಿರುತ್ತೆ. ಅಂದರೆ ಯೂಶುವಲ್ ಆಗಿ ನಾವು 6 ತಿಂಗಳ ಚಿಕಿತ್ಸೆನೇ ಕೊಡ್ತೀವಿ. ಅಂದರೆ ಯಾವ ಈ ಎಲ್ಲ ಥರದ ಟಿ ಬಿಗೂ ಒಂದೇ ರೆಜಿಮನ್ನ ಯೂಸ್ ಮಾಡ್ತೀವಿ. ಸ್ಪೆಷಲ್ ಅಕೇಷನ್ಸ್ ಅಂತ ಹೇಳ್ತೀವಿ ನಾವು. ಕೆಲವು ಸ್ಪೆಷಲ್ ಅಕೇಷನ್ಸ್ ಅಂದರೆ ಅಬ್ಡಮಿನಲ್ ಟಿ ಬಿ ಅಥವಾ ಮೆನಿಂಜಲ್ ಟಿ ಬಿ, ಸ್ಪೈನ್ ಟಿ ಬಿ ಆದಾಗ, ಜಾಯಿಂಟ್ ಟಿ ಬಿ ಆದಾಗ, ಇಂಥ ಟೈಮಲ್ಲಿ ನಾವು ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ನ ಸ್ವಲ್ಪ ಮುಂದುವರಿಸ್ತೀವಿ. ಅಂದರೆ 9 ತಿಂಗಳವರೆಗೆ ಅಥವಾ 12 ತಿಂಗಳವರೆಗೂ ಕೂಡ ನಾವು ಚಿಕಿತ್ಸೆನ ಮುಂದುವರಿಸ್ತೀವಿ.
0: ಟಿ ಬಿ ಅಂದರೆ ಕೆಮ್ಮು ಬರಬೇಕು, ಬೆವರು ಬರಬೇಕು, ಜ್ವರ ಬರಬೇಕು, ಈ ಥರದ ಒಂದು ಲಕ್ಷಣಗಳು ಅನ್ನೋದನ್ನು ಹೆಚ್ಚು ಜನ ಪ್ರಚಾರದಲ್ಲಿ ಮಾಹಿತಿ ಕೇಳಿರ್ತಾರೆ. ಅದರ ಬೇರೆ ಬೇರೆ ವಿಧಗಳು ಇರೋದ್ರಿಂದ ರೋಗಿಗಳು ಇದನ್ನು ಬೇಗನೆ ಪತ್ತೆ ಹಚ್ಚಿಸಿ ಚಿಕಿತ್ಸೆಗೆ ಮುಂದಾಗುವಲ್ಲಿ ವಿಳಂಬ ಆಗುವ ಸಾಧ್ಯತೆಗಳು ಇರ್ತವೆ?
1: ಇರುತ್ತೆ, ಸಾಧ್ಯತೆಗಳು ತುಂಬ ಇರುತ್ತೆ. ಈಗ ನಾವು ಏನಂತಂದ್ರೆ ಎಸ್ಪೆಷಲಿ ಅದರ್ ದ್ಯಾನ್ ಪಲ್ಮನರಿ ಟ್ಯೂಬರ್ಕ್ಲೋಸಿಸ್, ಅಂದರೆ ನಾವು ಈ ಶ್ವಾಸಕೋಶದ ಬಿಟ್ಟು ಬೇರೆ ಟಿ ಬಿ ಕಾಯಿಲೆಗಳು ಬಂದಾಗ, ಸೊ ನಾವು ಫಸ್ಟ್ ಟಿ ಬಿ ಅಂತ ಯಾವತ್ತೂ ಆಲೋಚನೆ ಮಾಡಲ್ಲ. ಪೇಷಂಟ್ ಇರ್ಬೋದು, ಅವರ ಜೊತೆಗಾರರು ಇರ್ಬೋದು, ಅಥವಾ ಡಾಕ್ಟರ್ಸ್ ಇರ್ಬೋದು. ಸೊ ರೂಲ್ ಔಟ್ ಮಾಡಿ ಆಮೇಲೆ ಟಿ ಬಿ ಅಂತ ಪತ್ತೆ ಹಚ್ಚಬೇಕಾಗುತ್ತೆ. ಸೊ ಅಂತ ಒಂದು ಸಮಯದಲ್ಲಿ ಸ್ವಲ್ಪ ವಿಳಂಬ ಆಗ್ತಕ್ಕಂತ ಆದ್ಯತೆಗಳು ಇರುತ್ತೆ.
0: ಅದೇ ಕೆಲವರಿಗೆ ಹೊಟ್ಟೆಯಲ್ಲಿ ಅಂದ್ರೆ ಕರಳಲ್ಲಿ ಟಿ ಬಿ ಇರೋರು, ಡಾಕ್ಟರ್ಗಳು ಸಹಿತ ಕೆಲವೊಮ್ಮೆ ಇದು ಬಂದಿರ್ಬೋದು, ಬಂದಿರ್ಲಿಕ್ಕಿಲ್ಲ ಅನ್ನುವಂತ ಮಾತುಗಳು ಸಹಿತ ಹೇಳ್ತಿರ್ತಾರೆ. ಕೆಲವೊಮ್ಮೆ ಓರಲ್ ಟ್ಯಾಬ್ಲೆಟ್ಸ್ ಕೊಟ್ಟು ಕಂಟ್ರೋಲ್ ಮಾಡಬಹುದೇನಂತ ವೇಟ್ ಮಾಡ್ತಾ ಇರ್ತಾರೆ. ಈ ತರದ ಒಂದು ಕ್ರಮಗಳು ಬಂದಾಗ,
1: ಅದೇ ಈಗ ನಾನು ಅದೇನ್ ಹೇಳ್ತೀನಿ, ಅದರ್ ಟೈಪ್ಸ್ ಆಫ್ ಟಿ ಬಿ ಬಂದಾಗ, ಸೊ ನಾವು ಬೇರೆ ಡಯಾಗ್ನೋಸಿಸ್ ನ ಎಕ್ಸ್ಕ್ಲೂಡ್ ಮಾಡಿ, ಅಂದ್ರೆ ಈಗ ಇದು ಟಿ ಬಿ ಇದೇ, ಇದು ಬಿಟ್ಟು ಬೇರೆ ಏನು ಕಾಯಿಲೆ ಇಲ್ಲ ಅಂದಾಗ ಮಾತ್ರ ನಾವು ಟಿ ಬಿನ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ನಾವು ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ಚಿಕಿತ್ಸೆನ ಪ್ರಾರಂಭ ಅಂತಕ್ಕಂತ ಒಂದು ಇದರಲ್ಲಿ ಸ್ವಲ್ಪ ವಿಳಂಬ ಆಗ್ಬೋದು. ಅದರ್ ಟೈಪ್ಸ್ ಆಫ್ ಟಿ ಬಿಸ್ ಅಲ್ಲಿ ಆ ತರ ಆಗ್ಬೋದು. ಸೊ ನಮ್ದು ಒಂದು ಉದ್ದೇಶ ಏನಿರುತ್ತೆ ಅಂತಂದ್ರೆ, ಯಾರಿಗೆ ಆಗ್ಲಿ ಟಿ ಬಿ ಚಿಕಿತ್ಸೆನ ನಾವು ಕೊಟ್ರೆ ಅದು 6 ತಿಂಗಳವರೆಗೆ ಕೊಡಬೇಕಾಗತ್ತೆ. ಸೊ ನಾವು ರಾಂಗ್ ಡಯಾಗ್ನೋಸಿಸ್ ಮಾಡಿದ್ರೆ, ಸೊ 6 ತಿಂಗಳವರೆಗೆ ಪೇಷಂಟು ಅನ್ನೆಸೆಸರಿಯಾಗಿ ನುಂಗ್ಬೇಕಾಗತ್ತೆ. ಸೊ ಹಂಗಾಗಿ ನಾವು ಎಷ್ಟು ಸಾಧ್ಯ ಅಷ್ಟು ಅದನ್ನ ಟಿ ಬಿ ಅಂತ ಹೇಳಿ ಎವಿಡೆನ್ಸ್ ಬೇಸ್ಡ್ ಮೆಡಿಸನ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಸಾಕ್ಷಿ ಬೇಕೇ ಬೇಕು. ಸೊ ಆ ಒಂದು ಇದಕ್ಕೋಸ್ಕರ ಒಂದು ಸ್ವಲ್ಪ ವಿಳಂಬ ಆಗ್ಬೋದು. ಯಾವುದು ಶ್ವಾಸಕೋಶೇತರ ಟಿ ಬಿ ಇದ್ರೆ, ರೇರ್ ಫಾರ್ಮ್ಸ್ ಇದ್ದಾಗ ಆ ತರ ಆಗುತ್ತೆ.
0: ಅಂದ್ರೆ ಇದು ಒಂದು ಡಾಕ್ಟರ್ ಒಂದು ರೀತಿ ಸವಾಲೇ ಅನ್ಸುತ್ತೆ.
1: ಹಾ, ಸ್ವಲ್ಪ ಸವಾಲೇ. ಸ್ವಲ್ಪ ಸವಾಲು
0: ಪತ್ತೆ ಹಚ್ಚೋದ್ರಲ್ಲಿ ಬೇರೆ ಬೇರೆ ಪ್ರಕ್ರಿಯೆಗಳು
1: ಹೋಗ್ಬೇಕಾಗ್ತದೆ.
0: ಪತ್ತೆ ಹಚ್ಚುವ ಕ್ರಮಗಳು ಏನೇನು ಇರ್ತದೆ ಸರ್?
1: ಪತ್ತೆ ಹಚ್ಚುವ ಕ್ರಮಗಳಲ್ಲಿ ಏನಂತಂದ್ರೆ, ಮೊದಲನೇದಾಗಿ ನಾನು ನಿಮ್ಗೆ ಹೇಳಿದೆ, ಮೇನ್ ಅಂದ್ರೆ ಸ್ಪೂಟಮ್ ಎಕ್ಸಾಮಿನೇಷನ್, ಅಂದ್ರೆ ಕಫ ಪರೀಕ್ಷೆ ಮಾಡ್ತಕ್ಕಂಥದ್ದು. ಅಪ್ರಾಪ್ರಿಯೇಟ್ ಟೆಸ್ಟ್ ಅಂತ ಹೇಳಿ ನಾವು. ಅಪ್ರಾಪ್ರಿಯೇಟ್ ಟೆಸ್ಟ್ ಅಂದ ಈಗ ಅಕಸ್ಮಾತ್ ಆಗಿ ನಾವು ನೀರು ತುಂಬಿತ್ತು ಶ್ವಾಸಕೋಶದ ಪಕ್ಕದಲ್ಲಿ, ಅಂದ್ರೆ ಅದಕ್ಕೆ ನಾವು ಎಕ್ಸ್ರೇ ಮಾಡಿಸ್ತೀವಿ. ಅದು ಮಾಡಿಸ್ಬಿಟ್ಟು ಅದನ್ನ ನೀರನ್ನ ತೆಗೆದ್ಬಿಟ್ಟು ಅದನ್ನ ನಾವು ಮತ್ತೆ ಪರೀಕ್ಷೆ ಮಾಡಿಸ್ತೀವಿ. ಸೊ ಅದೇ ರೀತಿನಲ್ಲಿ ಹೊಟ್ಟೆಲ್ ಟಿ ಬಿ ಆದ್ರೆ ಅದಕ್ಕೆ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗತ್ತೆ. ಸೊ ಯಾವ ಜಾಗದಲ್ಲಿ ಆಗಿದೆ ಅನ್ನೋದ್ರ ಮೇಲೆ ಇನ್ವೆಸ್ಟಿಗೇಷನ್ ಕೂಡ ಬೇರೆ ಬೇರೆ ತರದ್ದಿರುತ್ತೆ. ಬಟ್ ಆದ್ರೂ ನಾನ್ ನಿಮಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈಗ ನಾವೇನು ಕಫ ಪರೀಕ್ಷೆ ಮಾಡ್ತೀವಿ, ಇದೇ ನಮ್ದು ಮೇನ್ ಎಕ್ಸಾಮಿನೇಷನ್. ಸೊ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾನು ಎಲ್ಲರಿಗೆ ಒಂದು ಏನ್ ಕರೆ ಕೊಡ್ತಿದ್ದೀನಿ ಅಂತಂದ್ರೆ, ಈಗ ನಾವು ಮೊದಲಿನ ತರ ಟಿ ಬಿ ಇದೆಯಾ ಇಲ್ಲ ಅಂತೇಳಿ ಚಿಕಿತ್ಸೆ ಕೊಡಲ್ಲ. ಟಿ ಬಿ ಯಾವ ಡ್ರಗ್ಗೆ ಸೆನ್ಸಿಟಿವ್ ಇದೆ ಅಂತ ನೋಡ್ಬಿಟ್ಟು ನಾವು ಚಿಕಿತ್ಸೆನ ಕೊಡ್ತೀವಿ. ಯೂನಿವರ್ಸಲ್ ಡ್ರಗ್ ಸೆನ್ಸಿಟಿವಿಟಿ ಅಂತ. ಸೊ ಯಾರ್ಯಾರು ನಾವು ಟಿ ಬಿಗೆ ಔಷಧಿಯನ್ನು ನಾವು ಕೊಡ್ತೀವೋ ಅವರೆಲ್ಲರಿಗೂ ಕೂಡ ನಾವು ಕಂಪಲ್ಸರಿ ಆಗಿ ಡ್ರಗ್ ಸೆನ್ಸಿಟಿವಿಟಿ ಟೆಸ್ಟ್ನ ಮಾಡ್ತೀವಿ.
0: ಅದು ಹೇಗೆ ಮಾಡ್ತೀವಿ,
1: ಹೇಗೆ ಮಾಡ್ತೀವಿ ಅಂತ, ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿ ಬಿ ನ್ಯಾಟ್ ಅಥವಾ 2 ನ್ಯಾಟ್ ಅಂತ ಒಂದು ಮಷಿನ್ ಇರುತ್ತೆ. ಸೊ ಅದರಲ್ಲಿ ನಾವು ಈ ಕಫವನ್ನು ಪರೀಕ್ಷೆಗೆ ಹಾಕಿದಾಗ ಅದು ಟಿ ಬಿ ಬ್ಯಾಸಿಲ್ಲ ಇದೆ, ಜೊತೆಗೆ ಅದು ಈ ಡ್ರಗ್ಗೆ ಸೆನ್ಸಿಟಿವ್ ಇದೆಯಾ ಇಲ್ಲ ಅಂತಕ್ಕಂತ ಕೂಡ ಅದನ್ನು ಪರೀಕ್ಷೆ ಮಾಡಿ ರಿಪೋರ್ಟನ್ನು ನಮಗೆ ಕೊಡುತ್ತೆ. ಸೊ ಅದ್ರ ಮೂಲಕ ನಾವು ಅದು ಡ್ರಗ್ ಸೆನ್ಸಿಟಿವ್ ಟ್ಯೂಬರ್ಕ್ಲೋಸಿಸ್ ಡ್ರಗ್ ರೆಸಿಸ್ಟೆಂಟ್ ಟ್ಯೂಬರ್ಕ್ಲೋಸಿಸ್ ಅಂತಕ್ಕಂಥದನ್ನ ಅಲ್ಲೇ ಡಿಸೈಡ್ ಆಗಿ ಹೋಗುತ್ತೆ. ಇದು ಫಸ್ಟ್ ಲೈನ್. ಸೊ ಎರಡನೇದಾಗಿ ಏನ್ ಹೇಳ್ತೀವಿ ಅಂದ್ರೆ, ಈ ಬಂದಾಗ ಇದು ನಾವು ರಿಫೆಮ್ಸಿನ್ ಅಂತ ಒಂದು ಡ್ರಗ್ ಇರುತ್ತೆ, ಇದು ಟಿ ಬಿ ಮರಗಳಲ್ಲಿ ಅತಿ ಮುಖ್ಯವಾದಕ್ಕಂಥ ಒಂದು ಡ್ರಗ್. ಇದ್ರದ್ದು ಗೊತ್ತಾದ ತಕ್ಷಣ ಮೆಡಿಸನ್ಸ್ ಇರುತ್ತೆ. ಸೊ ಐಎನ್ಎಚ್ ಅಂತ ಇರುತ್ತೆ, ಮತ್ತೆ ಎತಂಬುಟಾಲ್ ಅಂತ ಇರುತ್ತೆ, ಪರಿಜನಮಣ ಅಂತ ಇರುತ್ತೆ. ಇದನ್ನ ನಾವು ಫಸ್ಟ್ ಲೈನ್ ಎಲ್ ಪಿ ಎ ಅಂತ ಕರಿತೀವಿ. ಇದನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ, ಒಂದ್ಸಲ ಪಾಸಿಟಿವ್ ಅಂತ ಬಂದು ರಿಫ್ಯಾಮ್ಸಿನ್ಗೆ ಸೆನ್ಸಿಟಿವ್ ಇದೆ ಅಂತ ಗೊತ್ತಾದಾಗ ಅದನ್ನ ನಾವೇನ್ ಮಾಡ್ತೀವಿ, ಕಫವನ್ನ ಎಲ್ ಪಿ ಎ ಕಳಿಸ್ತೀವಿ. ಅಂದ್ರೆ ಲೈನ್ ಪ್ರೋಬ್ ಅಸ್ಸೆ ಅಂತ ಹೇಳಿ ಮಾಡ್ತಾರ. ಒಂದೊಂದು ವಿಭಾಗಕ್ಕೆ ಒಂದೊಂದು ಲ್ಯಾಬ್ ಅನ್ನ ಅಂತ ಗುರುತಿಸಿರ್ತೀವಿ ನಾವು. ಇದು ಕೂಡ ಸರ್ಕಾರದ ಕಡೆಯಿಂದ ಮಾಡ್ತಕ್ಕಂತ ಟೆಸ್ಟ್, ಮತ್ತೆ ಇದನ್ನು ಕೂಡ ಉಚಿತವಾಗಿ ಮಾಡ್ತಾರ. ಟ್ರಾನ್ಸ್ಪೋರ್ಟೇಷನ್ ಕೂಡ ನಾವೇ ಮಾಡ್ತೀವಿ. ಸೊ ರೋಗಿಗೆ ಯಾವುದೇ ತರದ ಸವಾಲ್ ಏನಿರೋದಿಲ್ಲ. ಸೊ ರೋಗಿ ಬಂದು ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗೆ ಸ್ಯಾಂಪಲ್ ಕೊಡೋದು ಅಷ್ಟೇ ಇರುತ್ತೆ. ಕೊಟ್ಟ ಮೇಲೆ ಅದು 2 ವಾರ ಆದ್ಮೇಲೆ ರಿಸಲ್ಟ್ ಬರುತ್ತೆ. ಸೊ ಈ 2 ವಾರ ಆದ್ಮೇಲೆ ರಿಸಲ್ಟ್ ಬಂದ್ಮೇಲೆ ಇದು ಯಾವ ತರದ ಟಿ ಅಂತ ಗೊತ್ತಾಗಿ, ಅಕಸ್ಮಾತ್ ಆಗಿ ಅದು ಡ್ರಗ್ ರೆಸಿಸ್ಟೆಂಟ್ ಇತ್ತು ಅಂತಂದ್ರೆ, ನಾವು ಅದು ಲೈನ್ ಆಫ್ ಟ್ರೀಟ್ಮೆಂಟ್ನ ಚೇಂಜ್ ಮಾಡಿ ಎಂ ಡಿ ಆರ್ ಟಿ ಬಿ ಇತ್ತಂದ್ರೆ ಎಂ ಡಿ ಆರ್ ಟಿ ಬಿಗೆ ನಾವು ಅದನ್ನ ಕಳಿಸ್ತೀವಿ. ಇದಾದ ನಂತರ ಕೂಡ

0: ಸೆಕೆಂಡ್ ಲೈನ್ ಎಲ್ ಪಿ ಅಂತ ಇರುತ್ತೆ. ಸೊ ಇನ್ನ ಬೇರೆ ತರದ ಟಿ ಬಿ ಮಾತ್ರೆಗಳಿಗೆ ಇನ್ನ ಇದೆಯಾ ಅಂತ ಅದಕ್ಕೂ ಪರೀಕ್ಷೆ ಮಾಡಿಸ್ತೀವಿ. ಇನ್ನ ಒಂದು ರೀಜನಲ್ ಲ್ಯಾಬೊರೇಟರೀಸ್ ಅಂತ ಇರುತ್ತೆ, ಎಸ್ಪೆಷಲಿ ಬೆಂಗಳೂರಲ್ಲಿ ಇದೆ. ಅಲ್ಲಿ ಕೂಡ ನಾವು ಕಲ್ಚರ್ ಸೆನ್ಸಿಟಿವಿಟಿ ಕಳಿಸ್ತೀವಿ, ಕೆಲವು ಸವಾಲು ಇರತಕ್ಕಂತ ಕೇಸಸ್ ಆದ್ರೆ ಅಲ್ಲಿ ಕಳಿಸ್ತೀವಿ. ಅಲ್ಲಿ ಸೊ ಎಲ್ಲಾ ಡ್ರಗ್ಸ್ ಕಲ್ಚರ್ ಆಗುತ್ತೆ, ಎಲ್ಲಾ ಇದಕ್ಕೆ ಏನೇನು ಸೆನ್ಸಿಟಿವ್ ಇದೆ ಅಂತ, ಅದ್ರ ಮೇಲೆ ನಾವು ಚಿಕಿತ್ಸೆನ ನಿರ್ಧಾರ ಮಾಡ್ತೀವಿ. ಬಹಳ ಮುಖ್ಯವಾಗಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡೋದು ಏನಂತಂದ್ರೆ, ಸರ್ಕಾರಿ ವ್ಯವಸ್ಥೆನಲ್ಲಿ ಸೆನ್ಸಿಟಿವಿಟಿ ಟೆಸ್ಟ್ ಮಾಡಿ ಮಾಡತಕ್ಕಂತ ಒಂದು ಅಂದ್ರೆ ಡ್ರಗ್ ಸೆನ್ಸಿಟಿವ್ ಮಾಡಿ ಚಿಕಿತ್ಸೆ ಕೊಡ್ತಕ್ಕಂತ ಒಂದು ಏಕೈಕ ಕಾಯಿಲೆ ಅಂದ್ರೆ ಟಿ ಬಿ ಕಾಯಿಲೆ. ಸೊ ನಮ್ಮಲ್ಲಿ ಇರ್ತಕ್ಕಂತ ಚಿಕಿತ್ಸೆ ಮತ್ತೆ ಟೆಸ್ಟು ಇದು ಯಾವುದೇ ಒಂದು ಖಾಸಗಿ ಸ್ವಾಮ್ಯದಲ್ಲಿ ನಿಮಗೆ ಅಷ್ಟು ಈಸಿಯಾಗಿ ಅವೈಲೇಬಲ್ ಇರೋದಿಲ್ಲ. ಯಾಕಂತಂದ್ರೆ ಇದಕ್ಕೆ ತುಂಬಾ ಹಣ ಖರ್ಚಾಗುತ್ತೆ ಖಾಸಗಿಯಾಗಿ ಹೋದಾಗ. ಸೊ ಅದನ್ನ ನಾವು ಉಚಿತವಾಗಿ ಮಾಡ್ತಿದೀವಿ. ಸೊ ನನ್ನ ಕರೆ ಏನಂತಂದ್ರೆ, ಸೊ ಯಾರಿಗೆ ಒಂದು ಈ ಲಕ್ಷಣ ಅಥವಾ ಟಿ ಬಿ ಇದೆ ಅಂತ ಗೊತ್ತಾದ್ರೆ ದಯವಿಟ್ಟು ಸರ್ಕಾರಿ ಆಸ್ಪತ್ರೆಗೆ ಬಂದ್ರೆ ನಿಮಗೆ ಸರಿಯಾದ ಒಂದು ನ್ಯಾಯ ಸಿಗುತ್ತೆ, ಸರಿಯಾದ ಚಿಕಿತ್ಸೆ ಸಿಗುತ್ತೆ ಅನ್ನೋದಕ್ಕೆ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ.
1: ಶ್ವಾಸಕೋಶೇತರ ಟಿ ಬಿ ಹಾಗೆ ಡ್ರಗ್ಸ್ ಅನ್ನು ಅಂದ್ರೆ ಔಷಧಿ ಹೇಗೆ ಕೊಡಬೇಕು ಅಂತ ಹೇಗೆ ಡಿಸೈಡ್ ಮಾಡ್ತೀವಿ?
0: ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಅದ ಕೆಲವು ಫ್ಲೂಯಿಡ್ಸ್ ನ ಡ್ರಾ ಮಾಡ್ತೀವಿ. ಆ ಫ್ಲೂಯಿಡ್ ನ ಡ್ರಾ ಮಾಡಿ ಆ ಡ್ರಾ ಮಾಡಿದ ಫ್ಲೂಯಿಡ್ ಇದಕ್ಕೆ ಕಳಿಸ್ತೀವಿ ನಾವು, ಎಲ್ ಪಿ ಎಗೆ ಮತ್ತೆ ಸಿ ಬಿ ನಾಟಿ ಕಳಿಸ್ತೀವಿ. ಅದರಲ್ಲಿ ಕೂಡ ನಮಗೆ ಡ್ರಗ್ ಸೆನ್ಸಿಟಿವ್ ಇದೆಯಲ್ಲ ಅಂತ ಗೊತ್ತಾಗುತ್ತೆ. ಅದ್ರ ಮೂಲಕನೇ ನಾವು ಚಿಕಿತ್ಸೆನ ಪ್ರಾರಂಭ ಮಾಡ್ತೀವಿ ಅಥವಾ ಅದನ್ನ ಚೇಂಜ್ ಮಾಡದಿದ್ರೆ ಮಾಡ್ತೀವಿ. ಅದನ್ನ
1: ಕೆಲವು ಕೇಸಸ್ ಹೊರಗಡೆ ಖಾಸಗಿ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು ಟೆಸ್ಟ್ ಗಳನ್ನು ಮಾಡಿಸ್ಕೊಂಡು ಟಿ ಬಿ ಆರ್ ಕ್ರೋನಿಕ್ ಡಿಸೀಸ್ ಅಂತೇಳಿ ರಿಪೋರ್ಟ್ ಬರುತ್ತದೆ, ಅದ್ರ ಮೇಲೆ ನಾವು ಇದು ಟಿ ಬಿಗೆ ಮಾತ್ರೆ ತಗೊಳ್ಬೇಕು ಅಂತೇಳಿ ಸರ್ಕಾರಿ ವೈದ್ಯರ ಕಡೆಗೆ ರೆಫರ್ ಮಾಡುವ ಸಾಧ್ಯತೆಗಳು ಹೆಚ್ಚಿರ್ತವೆ. ಸೊ ಇದು ಈ ಕ್ರಮ ಸೂಕ್ತನ ಅಥವಾ ಹೇಗೆ ಸರ್?
0: ಈಗ ಏನಂತಂದ್ರೆ ಕೆಲವು ಕ್ಲಿಷ್ಟಕರವಾದ ಒಂದು ಟಿ ಬಿಗಳಿದ್ದಾಗ ಈ ಒಂದು ಟೈಮ್ ಅಲ್ಲಿ ಆಗುತ್ತೆ ಅಂತಂದ್ರೆ ಎಕ್ಸ್ಪೀರಿಯನ್ಸ್ ವರ್ಕ್ಸ್ ಅಂದ್ರೆ ನಮ್ಮ ಏನು ಸೇವೆ ಅವಧಿ ಇರುತ್ತೆ ಅದರಿಂದ ನಾವು ತುಂಬಾನೇ ಇದಾಗುತ್ತೆ. ಈಗ ನಾನು ಕಳೆದ 23 ವರ್ಷದಿಂದ ಈ ಒಂದು ಟಿ ಬಿ ಕಾರ್ಯಕ್ರಮದಲ್ಲಿ ಕೆಲಸ ಮಾಡ್ತಿದ್ದೀನಿ. ಸೊ ಹಂಗಾಗಿ ನಮ್ಗೆ ಏನಂದ್ರೆ ಪೇಷಂಟ್ ನೋಡಿದ ತಕ್ಷಣ ರಿಪೋರ್ಟ್ಸ್ ನ ನೋಡಿದ ತಕ್ಷಣ ಸೊ ಇದು 90-100% ಇದು ಏನು ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ಬಿಡುತ್ತೆ, ಇದು ಟಿಬಿನೋ ಅಲ್ಲ ಅಂತಕ್ಕಂಥದ್ದು. ಜೊತೆಗೆ ಅಲ್ಲಿ ಇರ್ತಕ್ಕಂಥ ಎವಿಡೆನ್ಸ್ ನಮಗೆ ಈ ತರದ ಲಕ್ಷಣಗಳಿದೆ ಈ ತರದ್ದು ಎವಿಡೆನ್ಸ್ ಇದೆ ಅಂತ ಗೊತ್ತಾದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಅದನ್ನ ಟಿ ಬಿ ಕಾಯಿಲೆ ಅಂತ ಪರಿಗಣಿಸ್ತೀವಿ, ಅಥವಾ ಅದು ಅಲ್ಲ ಅಂತಂದ್ರೆ ಇದು ಅಲ್ಲ ಇದು ಬೇರೆನೇ ಇದೆ ಅಂತೇಳಿ ನಾವು ಚೇಂಜ್ ಮಾಡಿ ಆ ತರದ್ದು ಸುಮಾರು ಇನ್ಸ್ಟೆನ್ಸಸ್ ಇದೆ. ಬಟ್ ಇದು ಒಂದು ಸಂದರ್ಭ ಅಲ್ಲ ಅಂತ ಒಂದು ಇನ್ಸ್ಟೆನ್ಸಸ್ ನ ಹೇಳಕ್ಕೆ. ಬಟ್ ಏನಂತಂದ್ರೆ ಡೆಫಿನೆಟ್ಲಿ
1: ವೈದ್ಯರ
0: ಅನುಭವನು ಬಹಳ ಮುಖ್ಯ ಆಗುತ್ತೆ. ನಾನು ಈ ಒಂದು ವಿಷಯದಲ್ಲಿ ಏನ್ ಕರೆ ಕೊಡಕ್ ಇಷ್ಟಪಡ್ತೀನಿ ಅಂತಂದ್ರೆ, ಖಾಸಗಿ ಚಿಕಿತ್ಸೆಗಿಂತ ಟಿ ಬಿಗೆ ಸರ್ಕಾರಿ ಚಿಕಿತ್ಸೆನೇ ಅತ್ಯುತ್ತಮವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
1: ಹಾಗಾಗಿ ಯಾರೇ ಟಿ ಬಿ ಲಕ್ಷಣಗಳಿರೋರು ಸರ್ಕಾರಿ ವೈದ್ಯರನ್ನೇ ಸಂಪರ್ಕಿಸೋದು ಸೂಕ್ತ.
0: ಸೂಕ್ತ.
1: ಇದರ ಚಿಕಿತ್ಸೆಗೆ ಔಷಧೋಪಚಾರಗಳು ಹೇಗೆ ಆಗ್ತದೆ, ಸರ್ಕಾರದಿಂದ ಯಾವ್ಯಾವ ಪ್ರಮಾಣದಲ್ಲಿ ಔಷಧೋಪಚಾರ ಮತ್ತು ಬೇರೆಲ್ಲ ಯಾವ ರೀತಿಯ ಸಲಹೆಗಳನ್ನು ಕೊಡಲಾಗ್ತದೆ?
0: ಸೊ ಈ ಚಿಕಿತ್ಸೆಗೆ ಹೋಗೋದಕ್ಕಿಂತ ಮುಂಚೆ ಈ ಟಿ ಬಿನಲ್ಲಿ ಕೆಲವು ಇದು ಯಾಕೆ ಇಷ್ಟೊಂದು ಗಂಭೀರ ಸ್ವರೂಪ ಪಡೆದಿದೆ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡೋದು. ಸೊ ಈಗ ಏನಂತಂದ್ರೆ ನಮ್ಮ ಇಂಡಿಯಾದ್ದು ಪಾಪ್ಯುಲೇಷನ್ ಎಷ್ಟಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು, ಆಮೇಲೆ ಡೆನ್ಸಿಟಿ ಇರೋದೂ ಗೊತ್ತು ಅಂದ್ರೆ ಈಗ ಇಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಇಷ್ಟು ಜನ ವಾಸ ಮಾಡ್ಬೇಕಂತ ಇರುತ್ತೆ. ಬಟ್ ಆದ್ರೆ ನಮ್ದು ಡೆನ್ಸಿಟಿ ಜಾಸ್ತಿ ಅಂದ್ರೆ ಒಂದೊಂದು ರೂಮಲ್ಲಿ 9 ಜನ 10 ಜನ ಮಲಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಎಲ್ಲಾ ಒಂದು ಸಂದರ್ಭದಿಂದ ಏನಾಗುತ್ತೆ ಅಂದ್ರೆ ನಮ್ಮ ಇಂಡಿಯಾದ ಪಾಪ್ಯುಲೇಷನ್ ಅಲ್ಲಿ 33% ಅಷ್ಟು ಜನ ಟ್ಯೂಬರ್ಕ್ಲೋಸಿಸ್ ಇನ್ಫೆಕ್ಷನ್ ಆಲ್ರೆಡಿ ಆಗ್ಬಿಟ್ಟಿರುತ್ತೆ.
1: ಓಹೋ.
0: ಸೊ ಈ ಬ್ಯಾಸಿಲ ಅಂತಕ್ಕಂಥದ್ದು ಏನ ಒಂದ್ಸಲ ಶ್ವಾಸಕೋಶಕ್ಕೆ ಹೋಗಿ ಇನ್ಫೆಕ್ಷನ್ ಆದ್ಮೇಲೆ ಇದು ಡಿಸೀಸ್ ಆಗಿ ಕನ್ವರ್ಟ್ ಆಗಲ್ಲ. ಇದೇನ್ ಮಾಡುತ್ತೆ ಅಂದ್ರೆ ಡಾರ್ಮೆಂಟ್ ಆಗಿ ಬೋನ್ ಮ್ಯಾರೋದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಈ ಲೇಟೆಂಟ್ ಇರ್ತಕ್ಕಂತ ಒಂದು ಬ್ಯಾಸಿಲೈ ವರ್ಷಗಟ್ಟಲೆ ನಮ್ಮ ದೇಹದಲ್ಲಿ ಅದೇ ರೀತಿ ಸರ್ವಸಾಮಾನ್ಯರಂಗೆ ಹಂಗೆ ನಮ್ಮ ಜೊತೆನೆ ಜೀವನ ಮಾಡ್ತಾ
1: ಇರುತ್ತೆ.
0: ಸೊ ಇದಕ್ಕೆ ಹೈ ರಿಸ್ಕ್ ಅಂತ ಹೇಳ್ತೀವಿ ನಾವು. ರಿಸ್ಕ್ ಅಂದ್ರೆ ಈ 33% ಪಾಪ್ಯುಲೇಷನ್ ಏನು ಯಾರಿಗೆ ಟ್ಯೂಬರ್ಕ್ಲೋಸಿಸ್ ಇನ್ಫೆಕ್ಷನ್ ಆಗಿರುತ್ತೋ ಅವರೆಲ್ಲರಿಗೂ ಕಾಯಿಲೆ ಬರಲ್ಲ. ಸೊ ಅವ್ರೆಲ್ಲರಿಗೂ ಒಂದು ಜೀವಮಾನದಲ್ಲಿ ಕಾಯಿಲೆ ಬರ್ತಕ್ಕಂತ ಒಂದು ಚಾನ್ಸಸ್ ಏನಂದ್ರೆ 1-5% ಅಷ್ಟು ಇರುತ್ತೆ. ಬಟ್ ಆದ್ರೆ ಅದರ್ ಥಿಂಗ್ಸ್ ಆಡ್ ಆಗುತ್ತೆ. ಯಾವ್ದು ಅದರ್ ಥಿಂಗ್ಸ್ ಅಂತಂದ್ರೆ, ಮೊದಲನೇದಾಗಿ ಮಾಲ್ ನ್ಯೂಟ್ರಿಷನ್ ಅಂದ್ರೆ ಈ ನಾವು ಏನ್ ಹೇಳ್ತೀವಿ ದೈಹಿಕ ಪೌಷ್ಟಿಕಾಂಶ ಕೊರತೆ ಇದ್ದಾಗ ಅಥವಾ ಅವರು ಮಾಲ್ ನ್ಯೂಟ್ರಿಷನ್ ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಆದಾಗ ಅಂತವ್ರಿಗೆ ಈ ಚಾನ್ಸಸ್ 10% ಗಿಂತ ಜಾಸ್ತಿ
1: ಜಾಸ್ತಿ ಆಗ್ತದೆ.
0: ಸೊ ಎರಡನೇ ಕ್ಯಾಟಗರಿ ಅಂತಂದ್ರೆ ಈಗ ನಾವು ಎಚ್ ಐ ವಿ ಇನ್ಫೆಕ್ಟೆಡ್ ಇರ್ತಕ್ಕಂತ ಇಂಡಿವಿಜುವಲ್ಸ್ ಅಥವಾ ಇಮ್ಯುನೋ ಕಾಂಪ್ರಮೈಸ್ಡ್ ಅಂತ ಹೇಳ್ತೀವಿ. ಸೊ ಎಚ್ ಐ ವಿ ಇರೋರಿಗೂ ಕೂಡ ಇಮ್ಯುನೋ ಕಾಂಪ್ರಮೈಸ್ಡ್ ಆಗಿರುತ್ತೆ. ನಂತರದಲ್ಲಿ ಯಾವ್ದಾದ್ರು ಡ್ರಗ್ಸ್ ತಗೊಂತ ಇದ್ರೆ, ಈಗ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತಗೊಂತ ಇರೋರು ಅಥವಾ ಈ ರುಮಟಾಯ್ಡ್ ಆರ್ಥರೈಟಿಸ್ ಸಂಧಿವಾತ ಇರತಕ್ಕಂತ ಕಾಯಿಲೆಗೆ ಟ್ರೀಟ್ಮೆಂಟ್ ತಗೊಂತ ಇರೋರು, ಇವರೆಲ್ಲ ಏನು ತಗೊಂತಿರ್ತಾರೆ ಇಮ್ಯುನೋ ಸಪ್ರೆಸೆಂಟ್ಸ್ ತಗೊಂತಿರ್ತಾರೆ. ಸೊ ಇಂಥವರಲ್ಲಿ ಆ ಟ್ಯೂಬರ್ಕ್ಯುಲೋಸಿಸ್ ಏನು ಡಾರ್ಮೆಂಟ್ ಆಗಿ ಒಂದು ಜಾಗದಲ್ಲಿ ಕೂತಿತ್ತು ಅದು ಫ್ಲೇರ್ ಅಪ್ ಅಥವಾ ಅದು ಕಾಯಿಲೆ ಆಗಿ ಮಾರ್ಪಾಡಾಗಂತ ಚಾನ್ಸಸ್ ಇರುತ್ತೆ. ಇದು ಎರಡನೇ ಗುಂಪು. ಮೂರನೇ ಗುಂಪು ನಿಮ್ಮೆಲ್ಲರಿಗೂ ಗೊತ್ತು,

0: ಈಗ ಇಂಡಿಯಾ ಈಸ್ ಕಟ್ಟಿಂಗ್ ಇನ್ ಟು ಏನು ಸಕ್ಕರೆ ಕಾಯಿಲೆ ರಾಜಧಾನಿಯಾಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಬೈ 2030 ಮೋರ್ ದೆನ್ 50 million to 70 million ಪೇಷಂಟ್ಸ್ ಆಗ್ತಾರಂತ ಒಂದು ಅಂದಾಜು ಸಕ್ಕರೆ ಕಾಯಿಲೆ. ಸೊ ಸಕ್ಕರೆ ಕಾಯಿಲೆ ಕೂಡ ಅಥವಾ ಮಧುಮೇಹ ಅಂತ ಏನ್ ಹೇಳ್ತೀರಿ ಅಥವಾ ಏನ್ ಡಯಾಬಿಟಿಸ್ ಅಂತ ಹೇಳ್ತೀರಿ ಇದನ್ನು ಕೂಡ ನಿಮಗೆ ಪ್ರೀ ಡಿಸ್ಪೋಸ್ ಮಾಡುತ್ತೆ, ಅಂದ್ರೆ ನೀವು ಬೇಗ ನಿಮ್ಗೆ ಟಿಬಿ ಇನ್ಫೆಕ್ಷನ್
1: ಬರ್ತಕ್ಕಂಥ.
0: ಸೊ ಇನ್ನು ನಾಲ್ಕನೇದಾಗಿ ಬಹಳ ಮುಖ್ಯವಾಗಿ ಸ್ಮೋಕರ್ಸ್. ಸೊ ಈ ಏನ ಯಾವ ರೀತಿ ಇಮ್ಯುನೋ ಕಾಂಪ್ರಮೈಸ್ಡ್ ಇರ್ತಾರೆ, ಸೊ ಅದೇ ರೀತಿನಲ್ಲಿ ಕೂಡ ಅವ್ರಿಗೆ ಇರುತ್ತೆ. ಇನ್ನೊಂದು ಆಲ್ಕೋಹಾಲಿಕ್ಸ್. ಸೊ ಈ ಒಂದು 5 ಗುಂಪುಗಳಲ್ಲಿ 1-5% ಇರತಕ್ಕಂಥ ಚಾನ್ಸಸ್ ಮೋರ್ ದ್ಯಾನ್ 10% ಆಗಿ ಕನ್ವರ್ಟ್
1: ಆಗ್ತದೆ.
0: ಸೊ ಹಂಗಾಗಿ ನಾವು ಟಿಯನ್ನ ಹೋಗಲಾಡಿಸೋದಕ್ಕೆ ಬಹಳಷ್ಟು ಕಷ್ಟಪಡ್ತೀವಿ. ಯಾಕೆ ಅಂತಂದ್ರೆ ಈ ಎಲ್ಲ ಪಾಪ್ಯುಲೇಷನ್ ತುಂಬಾ ಇದೆ ನಮ್ಮಲ್ಲಿ. ಸೊ ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಅಂದ್ರೆ ಮಕ್ಕಳು. ಸೊ ಮಕ್ಕಳ ಸಂಖ್ಯೆ ತುಂಬಾ ಇದೆ. ಸೊ ಆಲ್ಮೋ ನಾವು 0-18 ಇಯರ್ಸ್ ಅಂತಂದ್ರೆ 22% ಆಫ್ ದ ನೇಷನ್ ಪಾಪ್ಯುಲೇಷನ್ ಇಸ್ ಅಂಡರ್ 18. ಸೊ ಇದಿಷ್ಟು ಒಂದು ಹ್ಯೂಜ್ ಪಾಪ್ಯುಲೇಷನ್, ಇದರಲ್ಲಿ 50% ಮಾಲ್ ನ್ಯೂಟ್ರಿಷನ್ ಇರ್ತಾರೆ. ಸೊ ಇದರಲ್ಲಿ ನಿಮಗೆ ಟಿಬಿ ಬರ್ತಕ್ಕಂಥ ಚಾನ್ಸಸ್ ಬಹಳ ಇರುತ್ತೆ. ಡಯಾಬಿಟಿಕ್ ಗೊತ್ತು ನಿಮಗೆ, ಎಚ್ ಐ ವಿನ ನಾವು ಆಲ್ಮೋಸ್ಟ್ ಸುಮಾರು ಇನ್ಸಿಡೆನ್ಸ್ ಅಂದ್ರೆ ಪ್ರಿವಲೆನ್ಸ್ ಮತ್ತೆ ಇನ್ಸಿಡೆನ್ಸ್ ಕಡಿಮೆ ಆಗಿದೆ. ಅದಕ್ಕಿಂತ ಜಾಸ್ತಿ ಈಗ ಇಮ್ಯುನೋಥೆರಪಿಸ್ ತಗೊಳ್ಳೋರು ಜಾಸ್ತಿ ಆಗಿದೆ, ಕ್ಯಾರ್ ಕಾಯಿಲೆ ಜಾಸ್ತಿ ಆಗಿದೆ, ರುಮಟೈಡ್ ಆರ್ಥರೈಟಿಸ್, ಸಂಧಿವಾತಗಳು ಜಾಸ್ತಿ ಆದಾಗಿಂದ ಅದಕ್ಕೆ ಚಿಕಿತ್ಸೆ ತಗೊಂಡ್ರೆ ಅವರಲ್ಲಿ ಟಿಬಿಗಳು ಜಾಸ್ತಿ ಕಾಣಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಆ ತರದ ಕೇಸಸ್ ತುಂಬಾ ನೋಡ್ತಿದ್ದೀನಿ ನಾನು. ಸೊ ನೆಕ್ಸ್ಟ್ ಹೇಳಿದ್ರೆ ನಾವು ಡಯಾಬಿಟಿಸ್. ಸೊ ಡಯಾಬಿಟಿಸ್ ಅಂತೂ ನಿಮ್ಗೆ ಗೊತ್ತಿದೆ. ಸೊ ಹಂಗಾಗಿ ಸೊ ಡಯಾಬಿಟಿಸ್ ಇರೋದ್ರಿಂದ ಸೊ ಈ ಎಲ್ಲಾ ಅಂಶಗಳು ಏನ್ ಮಾಡ್ತಿದೆ, ಟಿಬಿನ ಒಂದು ಗಂಭೀರ ಕಾಯಿಲೆಯನ್ನಾಗಿ ಇಂಡಿಯಾದಲ್ಲಿ ನಾವು ಗಣಿಸಲೇಬೇಕಾಗತ್ತೆ. ಅದಕ್ಕಾಗಿನೇ ಸರ್ಕಾರದವರು ಇದನ್ನ ನೋಟಿಫೇಬಲ್ ಡಿಸೀಸ್ ಅಂತ ಮಾಡಿದ್ದಾರೆ. ಸೊ ಇದಕ್ಕೆ ನಮ್ಗೆ ಇರ್ತಕ್ಕಂತ ಒಂದೇ ಉಪಾಯ ಏನಂತಂದ್ರೆ, ಲಕ್ಷಣಗಳು ಬಂದಾಗ ನಾವು ಟೆಸ್ಟ್
1: ಮಾಡ್ಕೊಳ್ಳೋದು,
0: ನಂತರದಲ್ಲಿ ಚಿಕಿತ್ಸೆ ಮಾಡ್ಕೊಳ್ಳೋದು. ಇದನ್ನ ನಾವು ಚಿಕಿತ್ಸೆ ಗುಣಮುಖರಾಗೋದು ಬಹಳ ಬೇಗ ಬೇಗ ಗುಣಮುಖರಾದ್ರೆ ಸ್ಪ್ರೆಡ್ ಆಗೋದು ಕೂಡ ಅಷ್ಟೇ ಬೇಗ ಕಡಿಮೆ ಆಗುತ್ತೆ. ನಮಗೆ ಸವಾಲು ಏನಂದ್ರೆ ಎಸ್ಪೆಷಲಿ ಸಬ್ಸ್ಟೆನ್ಸ್ ಅಬ್ಯೂಸ್ ಮಾಡ್ತಕ್ಕಂಥವ್ರಲ್ಲಿ. ಸೊ ಈಗ ಏನು ಆಲ್ಕೋಹಾಲಿಕ್ಸ್ ಅಂತ ನಾವೇನು ಹೇಳ್ತೀವಿ, ಇವರಲ್ಲಿ ಟಿಬಿ ಅತಿ ಲೇಟ್ ಆಗಿ ಕಾಣಿಸ್ಕೊಳತ್ತೆ. ಅಂದ್ರೆ ಕಾಣಿಸ್ಕೊಳತ್ತೆ ಅಂದ್ರೆ ಅವ್ರ ಆತ್ರೆಗೆ ತುಂಬಾ ಲೇಟ್ ಆಗಿ ಬರ್ತಾರೆ. ಸೊ ನಾವು ಅದಕ್ಕೆ ಸಿವಿಯರ್ ಟಿಬಿ ಅಂತ ಕರಿತೀವಿ. ಸೊ ಅಂತ ಒಂದು ಸಂದರ್ಭದಲ್ಲಿ ಅವ್ರು ಬಂದಾಗ ಅವರಿಗೆ ನಾವು ಚಿಕಿತ್ಸೆ ಕೊಡಬೇಕಂದಾಗ ಅವ್ರ ಲಿವರ್ ಪ್ರಾಬ್ಲಮ್ ಅಲ್ಲಿ ಇರುತ್ತೆ. ಸೊ ನಾವು ಈ ಎಲ್ಲಾ ಟಿಬಿ ಡ್ರಗ್ಗಳು ಲಿವರ್ ಮೇಲೆ ಕೆಲಸ ಮಾಡುತ್ತೆ. ಸೊ ಅವರಿಗೆ ಜಾಂಡಿಸ್ ಬರ್ತಕ್ಕಂಥ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಅವರು ಒಂದು ಡ್ರಗ್ಗೆ ಅಂದ್ರೆ ನಾವು ಏನ್ ಕೊಡ್ತಕ್ಕಂಥ ಔಷಧಿಗೆ ಆ ಕಾಂಪ್ಲಿಯನ್ಸ್ ಅಷ್ಟಾಗಿರಲ್ಲ. ಆಮೇಲೆ ಅವ್ರ ಕಮ್ಯುನಿಟಿಲಿ ಆಕ್ಟಿವ್ ಕೇಸಸ್ ಆಗಿರ್ತಾರೆ. ಸೊ ಇದರಿಂದ ಸ್ಪ್ರೆಡ್ ಆಗಂತ ಚಾನ್ಸಸ್ ಬಹಳ ಇರುತ್ತೆ. ಸೊ ಇದು ನಮಗೆ ಒಂದು ಆಕ್ಚುಲಿ ಕಮ್ಮಿರ್ತಕ್ಕಂತ ಒಂದು ಸವಾಲು. ಯಾಕೆ ಇಂಡಿಯಾದಲ್ಲಿ ಟಿಬಿ ಇನ್ನೂ ಹೋಗ್ತಾ ಇಲ್ಲ, ಇನ್ನೂ ಹೋಗ್ತಾ ಇಲ್ಲ, ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ ಅನ್ನೋದಕ್ಕೆ ಇದು ಒಂದು
1: ಎಲ್ಲ ಕಾರಣಗಳು
0: ಮಿಕ್ಸ್ ಆಗುತ್ತೆ. 5 ಗುಂಪುಗಳು ಏನ್ ಹೇಳಿದೆ, ಒಂದು ಮಾಲ್ ನ್ಯೂಟ್ರಿಷನ್, ಇಮ್ಯುನೋ ಕಾಂಪ್ರಮೈಸ್ಡ್, ಮತ್ತೆ ಡಯಾಬಿಟಿಸ್, ನಂತರದಲ್ಲಿ ಸ್ಮೋಕರ್ಸ್, ಮತ್ತೆ ಆಲ್ಕೋಹಾಲಿಕ್ಸ್. ಸೊ ನಾವು ಚಿಕಿತ್ಸೆ ಬಗ್ಗೆ ಮಾತಾಡಬೇಕು ಅಂತಂದಾಗ ಚಿಕಿತ್ಸೆ ಏನು ಅಂತಂದ್ರೆ ಸರ್ಕಾರಿ ಮಟ್ಟದಲ್ಲಿ ವಿಲೇಜ್ ಮಟ್ಟದಲ್ಲಿ ಅವರವ್ರ ಮನೆಗಳಿಗೇನೆ ಈ ಚಿಕಿತ್ಸೆನ ಫ್ರೀಯಾಗಿ ಉಚಿತವಾಗಿ ಕೊಡ್ತಾ ಇದೆ. ಸೊ ಇದನ್ನ ಮಾನಿಟರ್ ಮಾಡ್ತಾರೆ, ಮಾನಿಟರ್ ಮಾಡಿ ಸಪರೇಟ್ ಆಗಿ ಸೀನಿಯರ್ ಟ್ರೀಟ್ಮೆಂಟ್ ಸೂಪರ್ವೈಸರ್ ಅಂತ ಇರ್ತಾರೆ. ಲ್ಯಾಬ್ ಆಕ್ಟಿವಿಟೀಸ್ ನೋಡೋದಕ್ಕೆ ಸೀನಿಯರ್ ಟ್ರೀಟ್ಮೆಂಟ್ ಲ್ಯಾಬ್ ಸೂಪರ್ವೈಸರ್ ಅಂತ ಇರ್ತಾರೆ. ಮತ್ತೆ ಅರ್ಬನ್ ಏರಿಯಾದಲ್ಲಿ ಅಂದ್ರೆ ಪಟ್ಟಣ ಪ್ರದೇಶದಲ್ಲಿ ಟಿಬಿ ಹೆಲ್ತ್ ವಿಸಿಟರ್ ಅಂತ ಇರ್ತಾರೆ. ಅದ್ರ ಮೇಲ್ಗಡೆ ಒಬ್ಬರು ಎಂಒಟಿಯು ಅಂತ ಇರ್ತಾರೆ, ಮೆಡಿಕಲ್ ಆಫೀಸರ್ ನೋಡ್ಕೊಂತಾರೆ ಒಂದು ಟಿಯುನ. ಅದ್ರ ಮೇಲ್ಗಡೆ ಡಿಟಿಒ ಅಂತ ಇರ್ತಾರೆ, ಅಂದ್ರೆ ಡಿಸ್ಟ್ರಿಕ್ಟ್ ಟ್ಯೂಬರ್ಕ್ಲೋಸ್ ಆಫೀಸರ್ ಅಂತ. ಸೊ ಇವರೆಲ್ಲರೂ ಮಾನಿಟರ್ ಮಾಡಿ ಎಷ್ಟು ಸಾಧ್ಯ ಅಷ್ಟು ಟಿಬಿ ಮಾತ್ರೆಗಳನ್ನ ಸರಿಯಾಗಿ ತಗೊಳ್ಳೋ ಹಾಗೆ ಮಾನಿಟರ್ ಮಾಡಿ ಈ ಕಾಯಿಲೆನ ಹೋಗೋ ತರನಲ್ಲಿ ನೋಡ್ಕೊಂತಾರೆ. ಬಟ್ ಚಿಕಿತ್ಸೆ ಬಗ್ಗೆ ಬಂದಾಗ ಸರ್ಕಾರಿ ಸ್ವಾಮ್ಯದಲ್ಲಿ ಸಿಗ್ತಕ್ಕಂಥ ಚಿಕಿತ್ಸೆ ಉತ್ತಮವಾದ್ದು, ಗುಣಮಟ್ಟದ್ದು, ಮತ್ತೆ ಅದು ಕಂಪ್ಲೀಟ್ ಆಗಿ ಮಾನಿಟರ್ ಆಗುತ್ತೆ, ಫಾಲೋ ಅಪ್ ಆಗುತ್ತೆ. ಇದು ಬಹಳ ಮುಖ್ಯ.
1: ಈಗ ಬಹಳಷ್ಟು ಮುಖ್ಯವಾಗಿ ಈ ಕಾಯಿಲೆಗೆ ಒಳಗಾಗಿರ್ತಕ್ಕಂಥವ್ರು ಔಷಧಿಗಳನ್ನು ತೆಗೆದುಕೊಳ್ತಾ ಇರ್ತಕ್ಕಂಥವ್ರು ಪೌಷ್ಟಿಕ ಆಹಾರಗಳನ್ನು ತೆಗೆದುಕೊಳ್ಳೋದು ಬಹಳ ಮುಖ್ಯ ಅಂತ ಮಧ್ಯದಲ್ಲಿ ಹೇಳಿದ್ರಿ.
0: ಹೌದು,
1: ಈ ಬಗ್ಗೆ ಸರ್ಕಾರದಲ್ಲಿ ಏನಾದ್ರು ಬೇರೆ ಬೇರೆ ಮಾರ್ಗಗಳಿದಾವ? ಹಾಗೆ ತುಂಬಾ ಬಡತನದ ಕುಟುಂಬಗಳು.
0: ಹೌದು ಇದೆ. ಇದರಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಕ್ಷಯ ಪೋಷಣ ಯೋಜನೆ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ರೆ ಪ್ರತಿ ತಿಂಗಳು 1,000 ರೂಪಾಯಿಯನ್ನ 6 ತಿಂಗಳವರೆಗೆ ಸರ್ಕಾರ ಇದನ್ನ ಒಂದು ಸಹಾಯಧನವಾಗಿ ಕೊಡುತ್ತೆ, ಪೌಷ್ಟಿಕ ಆಹಾರವನ್ನ ತಗೊಳ್ಳಿ ಅಂತೇಳಿ. ಜೊತೆಗೆ ಕೆಲವು ಎನ್ಜಿಒಸ್ ಇರ್ಬೋದು ಅಥವಾ ಯಾರಾದ್ರೂ ಡೋನರ್ಸ್ ಇರ್ಬೋದು ಅಂತವ್ರ ಹತ್ರ ಮಾತಾಡ್ಬಿಟ್ಟು ಅವ್ರೇನಾದ್ರೂ ಈ ಎಣ್ಣೆ ಕಾಳುಗಳು ಇರ್ಬೋದು ಅಥವಾ ಅಕ್ಕಿ ಇರ್ಬೋದು ಅಥವಾ ದಾಲ್ ಇರ್ಬೋದು, ಸೊ ಅಂತದನ್ನೆಲ್ಲ ಕೊಡ್ಸಕ್ಕೂ ಕೂಡ ಮಾತಾಡಿ ವ್ಯವಸ್ಥೆ ಮಾಡ್ತೀವಿ. ಅಂದ್ರೆ ಯಾರು ತುಂಬಾ ಪೂರ್ ಇದಾರೆ ಅವರಿಗೆ ಅದು ಡೈಲಿ ಲಿವಿಂಗ್ ಕಷ್ಟ ಇದೆ ಅಂತಂದ್ರೆ ಈ ನಿಕ್ಷೇಪ ಪೋಷಣೆ ಅಭಿಯಾನ ಒಂದು ಮತ್ತೆ ಈ ಡೋನರ್ಸ್ ವತಿಯಿಂದ ಪೌಷ್ಟಿಕ ಕಿಟ್ಗಳನ್ನ ಕೊಡಿಸುವಂತ ವ್ಯವಸ್ಥೆ ಕೂಡ ಸರ್ಕಾರದ ಕಡೆಯಿಂದ ಮಾಡ್ತಾ ಇದೆ.
1: ಡಾಕ್ಟರ್, ಈಗ ನಮ್ಮ ಈ ಸೀಮಿತ ಅವಧಿಯಲ್ಲಿ ಕೊನೆಯದಾಗಿ ಒಂದು ಪ್ರಶ್ನೆ ಏನು ಅಂದ್ರೆ, ಇದು ಗಂಭೀರ ಕಾಯಿಲೆ, ಎಚ್ಚರವಾಗಿರಬೇಕು ಅನ್ನುವಂಥದ್ದೊಂದು, ಜನರು ಹೇಗೆ ಇದನ್ನ ಪ್ರಿಕಾಷನ್ಸ್ ಆಗಿ ಅಂದ್ರೆ ಮುಂಜಾಗ್ರತೆ ಕ್ರಮಗಳನ್ನ ಹೇಗೆ ಅನುಸರಿಸಿದ್ರೆ ಸೂಕ್ತ,

0: ಲೈಫ್ ಸ್ಟೈಲ್ ಮತ್ತು ಫುಡ್ ಸ್ಟೈಲ್.
1: ಈಗ ಮೊದಲನೇದಾಗಿ ಏನ್ ಹೇಳ್ಬೇಕಂತಂದ್ರೆ, ಈಗ ಯಾರು ಕೇಸಸ್ ಇದಾರೆ ಅಂದ್ರೆ ಅವರೇ ನಮ್ ಸೋರ್ಸ್. ಸೊ ಅವರು ಈ ಯಾರು ಶ್ವಾಸಕೋಶದ ಟಿಬಿ ಇಂದ ಏನ್ ಬಳಲ್ತಿರ್ತಾರೆ ಅವರು ಕಂಪಲ್ಸರಿ ಆಗಿ ಮಾಸ್ಕ್ ಅನ್ನ ಯೂಸ್ ಮಾಡಬೇಕು. ಒಂದು ಬ್ಲಿಕ್ ಪ್ಲೇಸಸ್ ಅಲ್ಲಿ ಅವ್ರು ಅಪಿಯರ್ ಆದಾಗ ಅವರು ಮಾಸ್ಕ್ ಅನ್ನ ಯೂಸ್ ಮಾಡಬೇಕು. ನಂತರ ಅವ್ರ ಮನೆಯಲ್ಲಿದ್ದಾಗ ಅವ್ರು ರೂಮ್ ಬಿಟ್ಟು ಹೊರಗಡೆ ಬಂದು ಬೇರೆಯವ್ರ ಜೊತೆ ಮಾತಾಡ್ತಿದ್ದಾಗ ಅವ್ರು ಮಾಸ್ಕ್ ಯೂಸ್ ಮಾಡಬೇಕು. ಎಲ್ಲಿ ಬೇಕಂದ್ರೆ ಅಲ್ಲಿ ಅವರು ಉಗಿಬಾರ್ದು. ಸೊ ಉಗುಳದನ್ನು ಕೂಡ ಒಂದು ಯಾವ್ದೋ ಒಂದು ಇದರಲ್ಲಿ ಮಾಡಿಬಿಟ್ಟು ಅದನ್ನ ಮಣ್ಣ ಹಾಕಿ ಮುಚ್ಚಬೇಕಾಗತ್ತೆ. ಸೊ ಈ ರೀತಿ ಒಂದು ಸಿಂಪಲ್ ಸ್ಟೆಪ್ಸ್ ನ ಅವ್ರು ತಗೊಂಡ್ರೆ ಸೊ ಡೆಫಿನೆಟ್ ಆಗಿ ನಾವು ಟಿ ಬಿ ಅನ್ನ ಹೋಗಲಾಡಿಸಬಹುದು. ಬಟ್ ಇದು ಬಿಟ್ಟು ನಾವು ಬೇರೆ ಏನು ಮಾಡಕ್ ಸಾಧ್ಯ ಇಲ್ಲ. ಯಾಕಂತಂದ್ರೆ ಎಲ್ಲಿ ತನ ಪೇಷಂಟ್ಗೆ ಅವೇರ್ನೆಸ್, ನಾವು ಅದಕ್ಕೆ ಏನ್ ಹೇಳ್ತೀವಿ ಅಂತಂದ್ರೆ, ಒಂದು ಸಲ ಲ್ಯಾಬ್ ಅಲ್ಲಿ ಟಿ ಬಿ ಪಾಸಿಟಿವ್ ಅಂತ ಗೊತ್ತ ತಕ್ಷಣ ಅಲ್ಲಿರ್ತಕ್ಕಂಥ ಲ್ಯಾಬ್ ಟೆಕ್ನಿಷಿಯನ್ ಹೇಳ್ತಾನ, ನೀವು ಇವತ್ತಿಂದ ಮಾಸ್ಕ್ ಹಾಕಬೇಕು, ಎಲ್ಲೆಲ್ಲಿ ಪಬ್ಲಿಕ್ ಅಲ್ಲಿ ಅಪಿಯರ್ ಆಗ್ತೀರಿ ಮಾಸ್ಕ್ ಹಾಕ್ಬೇಕು. ಅಲ್ಲಿಂದ ಅವರು ಡಾಕ್ಟರ್ ಹತ್ರ ಬಂದ್ರೆ ಡಾಕ್ಟರ್ ಹೇಳ್ತಾರೆ ಅಂದ್ರೆ, ಸೊ ಪ್ರತಿಯೊಂದು ಹಂತದಲ್ಲಿ ನಾವು ಒಂದು ಅವೇರ್ನೆಸ್ ಕೊಡ್ತಾ ಹೋಗ್ತೀವಿ. ಸೊ ಈ ಒಂದು ಅವೇರ್ನೆಸ್ ಡೆಫಿನೆಟ್ ಆಗಿ ಇದು ಮಾಡುತ್ತೆ. ಎರಡನೇದಾಗಿ ನಾವು ಸರ್ಕಾರದ ವತಿಯಿಂದ ಒಂದು ಕ್ರಮವನ್ನು ತಗೊಂಡಿದ್ದೀವಿ. ಏನಂತಂದ್ರೆ, ಯಾವ ಮನೆಯಲ್ಲಿ ಟ್ಯೂಬರ್ಕ್ಲೋಸಿಸ್ ಬರುತ್ತೋ ಆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ಗೂ ಆಕ್ಟಿವ್ ಟ್ಯೂಬರ್ಕ್ಲೋಸಿಸ್ ಇದೆಯಾ ಅಂತ ಚೆಕ್ ಮಾಡಿಸ್ತೀವಿ. ಇದು ಒಂದು ಹೊಸ ಒಂದು ಕ್ರಮ. ಸೊ ಅವ್ರಿಗೆ ಚೆಕ್ ಮಾಡಿಬಿಟ್ಟು ಅವ್ರಿಗೆ ಅಕಸ್ಮಾತ್ ಆಗಿ ಟಿ ಬಿದು ಯಾವುದೇ ಲಕ್ಷಣಗಳು ಇಲ್ಲ ಅಂತ ಗೊತ್ತಾದ್ರೆ ಅವರಿಗೆ ನಾವು ಟಿ ಬಿ ಪ್ರಿವೆಂಟಿವ್ ಥೆರಪಿ ಅಂತ ಕೊಡ್ತೀವಿ. ಸೊ ಇದನ್ನ 6 ತಿಂಗಳವರೆಗೆ ಟಿ ಬಿ ಪ್ರಿವೆಂಟಿವ್ ಥೆರಪಿ ಅಂತ ನಾವು ಉಚಿತವಾಗಿ ಕೊಡ್ತೀವಿ.
0: ಔಷಧಿ ಕೊಡ್ತಾರೆ,
1: ಔಷಧಿ ಕೊಡ್ತೀವಿ. ನಾವೊಂದು ಸ್ಟಡೀಸ್ ಮಾಡಿರೋ ಪ್ರಕಾರ ಯಾರಿಗೆ ಮನೇಲಿ ಟಿ ಬಿ ಇರುತ್ತೋ ಅವ್ರ ಮನೆಯಲ್ಲಿ ವಿತಿನ್ 2 ಇಯರ್ಸ್ ಆಫ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿರ್ತೀವಿ, ಆ 2 ಇಯರ್ಸ್ ಅಲ್ಲಿ ಮೋರ್ ದನ್ 50% ಆಫ್ ದ ಕೇಸಸ್ ಪಾಸಿಟಿವ್ ಆಗುತ್ತೆ.
0: ಓ ಹಾಗೆ.
1: ಆ ತರದ ಕೇಸಸ್ ನಾವು ತುಂಬಾ ನೋಡಿದೀವಿ. ಈಗ ಮಗನಿಗೆ ಶ್ವಾಸಕೋಶದ ಟಿ ಬಿ ಆಗಿರುತ್ತೆ, ಆ ಒಂದು 6 ತಿಂಗಳಾದ್ಮೇಲೆ ತಾಯಿಗೆ ಅಬ್ಡಮನಲ್ ಟಿ ಬಿ ಆಗುತ್ತೆ. ಸೊ ಇದನ್ನ ನಾವು ಹೋಗಲಾಡಿಸೋ ಸಲುವಾಗಿ, ಅಂದ್ರೆ ಕೇಸ್ ಬರ್ಡ್ ಅನ್ನ ಕಡಿಮೆ ಮಾಡೋ ಸಲುವಾಗಿ, ಆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಆಕ್ಟಿವ್ ಟ್ಯೂಬರ್ಕ್ಲೋಸಿಸ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಸೊ ಎಸ್ಪೆಷಲಿ ಶ್ವಾಸಕೋಶದ ಟಿ ಬಿ ಇತ್ತು ಅಂತಂದ್ರೆ ಚೆಕ್ ಮಾಡಿ ಅವ್ರಿಗೆ ಯಾರಿಗೂ ಆ ತರದೇನು ಲಕ್ಷಣ ಇಲ್ಲ ಅಂದಾಗ ಈ ಟಿ ಬಿ ಪ್ರಿವೆಂಟಿವ್ ಥೆರಪಿನ ಕೊಡ್ತೀವಿ. ಇನ್ ಕೇಸ್ ಲಕ್ಷಣಗಳಿದ್ರೆ ಪರೀಕ್ಷೆ ಮಾಡಿ ಅವ್ರಿಗೂ ಟಿ ಬಿ ಇದ್ರೆ ಟಿ ಬಿ ಚಿಕಿತ್ಸೆನೂ ಕೊಡ್ತೀವಿ. ಸೊ ಇದು ಒಂದು ಸರ್ಕಾರದಿಂದ ಆಗಿರ್ತಕ್ಕಂಥ ಒಂದು ಕ್ರಮ
0: ಸರ್. ಟಿಪಿಟಿ ಆಗೋದ್ರಿಂದ ಸ್ವಲ್ಪ ಮುಂದೆ ಸಿವಿಯರ್ ಆಗೋದು.
1: ಹೌದು, ಇದು ಡೆಫಿನೆಟ್ಲಿ ಕೇಸ್ ಬರ್ಡನ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಡೆಟ್ ಆಗಿ ಕೇಸ್ ಬರ್ಡನ್ ಕಡಿಮೆ ಆಗೇ ಆಗುತ್ತೆ.
0: ಯಾರ ಕುಟುಂಬದಲ್ಲಿ ಟಿಬಿ ಕಾಯಿಲೆ ಒಳಗಾಗಿರೋರಿದ್ದವರು ಇದಕ್ಕೆ ಮುಂದಾಗೋದು ಒಳ್ಳೆಯದು.
1: ಹೌದು,
0: ಮುಂಚಿತವಾಗಿ ಪರೀಕ್ಷೆ ಮಾಡಿಸ್ಕೊಂಡು,
1: ಹೌದು,
0: ಮುಂಚಿತವಾಗಿ ಕೊಡುವಂತ ಔಷಧಿಗಳನ್ನ ತಗೊಂಡ್ರೆ ಮುಂದೆ ಗಂಭೀರವಾಗಿ ಇದಕ್ಕೆ ಒಳಗಾಗದಂಗೆ ತಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಒಳ್ಳೇದು ಡಾಕ್ಟ್ರೆ, ನಮ್ಮ ಸ್ಟುಡಿಯೋಕ್ಕೆ ಬಂದು ಟಿ ಬಿ ಕಾಯಿಲೆ ಬಗ್ಗೆ, ಅದರ ವಿಧಗಳ ಬಗ್ಗೆ ಮತ್ತು ಚಿಕಿತ್ಸಾ ವಿಧಾನಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ರಿ. ಧನ್ಯವಾದಗಳು, ನಮಸ್ಕಾರ.
2: ಇದುವರೆಗೆ ಕ್ಷಯರೋಗ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ಗಂಗಾವತಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರ ಡಾಕ್ಟರ್ ಸೋಮಶೇಖರ್ ಕಬ್ಬೇರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ. ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ ಈ ಕುರಿತು ಕಲಬುರಗಿಯ ಹಿರಿಯ ಪತ್ರಕರ್ತೆ ಸರೋಜಿನಿ ಯಮಕನಮರಡಿ ಅವರಿಂದ ಮಾಹಿತಿ.
4: ಭಾರತ ಸರ್ಕಾರವು ಜಾರಿಗೊಳಿಸಿದ ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ ಯೋಜನೆಯು 2025 ಜನವರಿ 1ರಿಂದ ಕಾರ್ಯರೂಪಕ್ಕೆ ಬಂದಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟವು ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಯೋಜನೆಯನ್ನು 25 ನವೆಂಬರ್ 2024 ಅನುಮೋದಿಸಿತು. ದೇಶಾದ್ಯಂತ ವಿದ್ವತ್ಪೂರ್ಣ ಸಂಶೋಧನಾ ಲೇಖನಗಳು ಮತ್ತು ನಿಯತಕಾಲಿಕ ಪ್ರಕಟಣೆಗಳ ಜ್ಞಾನ ಪಡೆಯಲು ಕೇಂದ್ರ ವಲಯ ಯೋಜನೆಯಾದ ಒಂದು ರಾಷ್ಟ್ರ ಒಂದು ಚಂದಾದಾರಿಕೆಗೆ ಚಾಲನೆ ನೀಡಲಾಯಿತು. ಹಾಗಾದರೆ ಈ ಯೋಜನೆಯಿಂದ ಯಾರಿಗೆಲ್ಲ ಪ್ರಯೋಜನ, ಸರ್ಕಾರ ಯಾವ ಉದ್ದೇಶದಿಂದ ಈ ಯೋಜನೆ ಜಾರಿಗೊಳಿಸಿತು ಎಂಬುದನ್ನು ಇಲ್ಲಿ ವಿವರವಾಗಿ ತಿಳಿಯೋಣ. ಮುಖ್ಯವಾಗಿ ಈ ಯೋಜನೆಯನ್ನು ಭಾರತದಲ್ಲಿ ರಿಸರ್ಚ್ ಮಾಡುವವರಿಗಾಗಿ, ಎಂದರೆ ಉನ್ನತ ವ್ಯಾಸಂಗದ ವಿದ್ಯಾರ್ಥಿಗಳಿಗೆ, ಪಿಎಚ್ಡಿ ಸ್ಕಾಲರ್ಸ್, ಕಾಲೇಜಿನ ಫ್ಯಾಕಲ್ಟಿ, ಶಿಕ್ಷಕರು, ಸಂಶೋಧಕರು, ವಿಜ್ಞಾನಿಗಳಿಗಾಗಿ ರೂಪಿಸಲಾಗಿದೆ. ಇವರೆಲ್ಲ ತಮ್ಮ ಸಂಶೋಧನೆಯ ರೆಫರೆನ್ಸ್ಗೆ ಅಗತ್ಯವಿರುವ ರಿಸರ್ಚ್ ಪೇಪರ್ಸ್ಗಳನ್ನು ಹಾಗೂ ಜರ್ನಲ್ ಪೇಪರ್ಗಳನ್ನು ಅಂತಾರಾಷ್ಟ್ರೀಯ ಪ್ರಕಾಶಕರಿಂದ ಪಡೆದುಕೊಳ್ಳುತ್ತಾರೆ. ಇದಕ್ಕಾಗಿ ಭಾರತದ ಶಿಕ್ಷಣ ಸಂಸ್ಥೆಗಳು ಕೋಟ್ಯಾಂತರ ರೂಪಾಯಿಗಳ ಖರ್ಚು ಮಾಡಬೇಕಿತ್ತು. ಇಲ್ಲಿ ಶುಲ್ಕಗಳು ಒಂದೇ ರೀತಿ ಆಗಿರಲಿಲ್ಲ. ಹೀಗಾಗಿ ಸರ್ಕಾರವೇ ವೆಚ್ಚ ಭರಿಸಿ ಏಕರೂಪಿ ಅವಕಾಶ ಕಲ್ಪಿಸಲು ಈ ಮಹತ್ವದ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಯೋಜನೆ ಜಾರಿಗೊಳಿಸಿದೆ. ಇನ್ನು ಈ ಯೋಜನೆ ಯಾವ ಸಂಸ್ಥೆಗಳಿಗೆ ಅನ್ವಯ ಆಗುವುದು ಎಂದರೆ, ದೇಶದ

ಎಲ್ಲಾ ಸರ್ಕಾರಿ ವಿಶ್ವವಿದ್ಯಾಲಯಗಳು, ಕಾಲೇಜುಗಳು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಂಸ್ಥೆಗಳು, ಕೇಂದ್ರ ಸರ್ಕಾರದ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ ಸಂಶೋಧನಾ ಸಂಸ್ಥೆಗಳಿಗೆ ಒಂದೇ ರಾಷ್ಟೀಯ ಚಂದಾದಾರಿಕೆ ಯೋಜನೆಯಡಿ ಅಂತಾರಾಷ್ಟೀಯ ಸಂಶೋಧನಾ ಜರ್ನಲ್ಗಳು ಹಾಗೂ ಲೇಖನಗಳನ್ನು ಓದಲು ಪ್ರವೇಶ ಒದಗಿಸಿದೆ. ಸಂಶೋಧಕರು, ವಿದ್ಯಾರ್ಥಿಗಳು ಇನ್ನು ಮುಂದೆ ಸಂಶೋಧನಾ ಪ್ರಬಂಧಗಳು ಮತ್ತು ಜರ್ನಲ್ಗಳನ್ನು ಹುಡುಕಲು ಪ್ರಪಂಚದಾದ್ಯಂತ ಅಲೆದಾಡಬೇಕಾಗಿಲ್ಲ. ಬದಲಿಗೆ ಅವರು ಡಿಜಿಟಲ್ ಮೂಲಕ ಒಂದೇ ಸ್ಥಳದಲ್ಲಿ ಪಡೆಯಲು ಸಾಧ್ಯವಾಗಿದೆ. ಒಎನ್ಒಎಸ್ ಒಂದು ರೀತಿಯ ರಾಷ್ಟೀಯ ಡಿಜಿಟಲ್ ಸಂಶೋಧನಾ ಗ್ರಂಥಾಲಯವಿದ್ದಂತೆ. ಇಲ್ಲಿ ಪುಸ್ತಕಗಳಿಗಿಂತ ಹೆಚ್ಚು ರಿಸರ್ಚ್ ಜರ್ನಲ್ಸ್, ಸೈಂಟಿಫಿಕ್ ಪೇಪರ್ಗಳು, ಅಕಾಡೆಮಿಕ್ ಲೇಖನಗಳು ಇರುತ್ತವೆ. ಈ ಯೋಜನೆಯಡಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಪಿಎಚ್ಡಿ ಸ್ಕಾಲರ್ಸ್, ಕಾಲೇಜಿನ ಅಧ್ಯಾಪಕರು, ವಿಜ್ಞಾನಿಗಳು, ಸರ್ಕಾರಿ ಸಂಶೋಧನಾ ಸಂಸ್ಥೆಗಳು, ಐಐಟಿ, ಎನ್ಐಟಿ, ಎಐಐಎಂಎಸ್ ಮುಂತಾದ ಶಿಕ್ಷಣ ಸಂಸ್ಥೆಗಳು ಕಡಿಮೆ ವೆಚ್ಚದಲ್ಲಿ ಜರ್ನಲ್ಸ್ಗೆ ಪ್ರವೇಶ ಪಡೆಯಲಿವೆ. ಈ ಮೊದಲು ಸಂಸ್ಥೆಗಳು ಪ್ರತ್ಯೇಕವಾಗಿ ಅಂತಾರಾಷ್ಟೀಯ ಪ್ರಕಾಶಕರಿಗೆ ಹೆಚ್ಚು ಹಣ ತೆರಬೇಕಾಗುತ್ತಿತ್ತು. ಹೀಗಾಗಿ ದೊಡ್ಡ ಹಾಗೂ ಶ್ರೀಮಂತ ಸಂಸ್ಥೆಗಳಿಗೆ ಮಾತ್ರ ದುಬಾರಿ ಜರ್ನಲ್ಗಳು ಲಭ್ಯವಾಗುತ್ತಿದ್ದವು. ಆದರೆ ಒಟ್ಟಾಗಿ ರಾಷ್ಟೀಯ ಚಂದಾದಾರಿಕೆ ತೆಗೆದುಕೊಂಡರೆ ಈಗ ಸಣ್ಣ ಕಾಲೇಜುಗಳಿಗೂ ಕೂಡ ಜಾಗತಿಕ ಮಟ್ಟದ ರಿಸರ್ಚ್ ಓದಲು ರಾಷ್ಟೀಯ ಪ್ರವೇಶ ವ್ಯವಸ್ಥೆ ಲಭಿಸುತ್ತದೆ. ಇದಕ್ಕಾಗಿ ಸರ್ಕಾರವು 2025 2027 ಅಂದರೆ 3 ವರ್ಷಗಳ ಅವಧಿಗೆ ಸುಮಾರು 6,000 ಕೋಟಿ ಹಣ ಮೀಸಲಿಟ್ಟಿದೆ. ಈ ಯೋಜನೆಯನ್ನು ಭಾರತ ಶಿಕ್ಷಣ ಸಚಿವಾಲಯದ ಅಧೀನದಲ್ಲಿರುವ ವಿಶ್ವವಿದ್ಯಾಲಯ ಧನಸಹಾಯ ಯುಜಿಸಿ ಅಂತರ್ ವಿಶ್ವವಿದ್ಯಾಲಯ ಕೇಂದ್ರವಾದ ಇನ್ಫ್ಲಿವಿನೆಟ್ ಡಿಜಿಟಲ್ ಪ್ರಕ್ರಿಯೆ ಮೂಲಕ ನಿರ್ವಹಿಸಲಾಗುತ್ತದೆ. ಎಲ್ಲರಿಗೂ ಸಮಾನ ಜ್ಞಾನ ಪ್ರವೇಶ ಮಾಡುವ ಮುಖ್ಯ ಧ್ಯೇಯದೊಂದಿಗೆ ಜಾರಿಗೊಂಡ ಒಎನ್ಒಎಸ್ ಯೋಜನೆಯು ಚಂದಾದಾರಿಕೆ ಮೂಲಕ ಅಧಿಕ ವೆಚ್ಚ ಕಡಿಮೆಗೊಳಿಸಿ ಭಾರತದ ಸಂಶೋಧನಾ ಗುಣಮಟ್ಟ ಹೆಚ್ಚಿಸುವ ದೊಡ್ಡ ಗುರಿ ಹೊಂದಿದೆ. ಒಎನ್ಒಎಸ್ ಯೋಜನೆಯಿಂದ ಯಾರಿಗೆಲ್ಲ ಯಾವ ಉಪಯೋಗವಾಗುವುದು ನೋಡೋಣ. ಮೊದಲನೆಯದಾಗಿ, ವಿದ್ಯಾರ್ಥಿಗಳ ಉನ್ನತ ಅಭ್ಯಾಸಕ್ಕೆ ಉತ್ತಮ ಗುಣಮಟ್ಟದ ರಿಸರ್ಚ್ ಆರ್ಟಿಕಲ್ಸ್ ಸಿಗುತ್ತವೆ. ಅಸೈನ್ಮೆಂಟ್ಸ್, ಪ್ರಾಜೆಕ್ಟ್ಸ್ಗೆ ಸಹಾಯವಾಗುತ್ತದೆ. ವಿಶ್ವ ಮಟ್ಟದ ಜ್ಞಾನ ದೊರೆಯುತ್ತದೆ. ಇನ್ನು ಶಿಕ್ಷಕರ ಬೋಧನೆಗೆ ಹೊಸ ವಿಷಯ ವಸ್ತು ಮತ್ತು ರಿಸರ್ಚ್ ಅಪ್ಡೇಟ್ ಕೂಡ ಸಿಗುತ್ತದೆ. ಅವರಿಗೆ ತಮ್ಮ ರಿಸರ್ಚ್ ಪೇಪರ್ಸ್ ಬರೆಯಲು ಕೂಡ ಸಹಾಯವಾಗುತ್ತದೆ. ಸಂಶೋಧಕರಿಗೆ, ವಿಜ್ಞಾನಿಗಳಿಗೆ ಲೇಟೆಸ್ಟ್ ಇಂಟರ್ನ್ಯಾಷನಲ್ ರಿಸರ್ಚ್ ಮಾಹಿತಿ ಕೂಡ ಸಿಗುತ್ತದೆ. ತಮ್ಮ ಸಂಶೋಧನೆಯನ್ನು ಹೋಲಿಕೆ ಮಾಡಬಹುದು ಹಾಗೂ ಹೊಸ ಸಂಶೋಧನೆ ಆಧರಿಸಿ ಮುಂದಿನ ರಿಸರ್ಚ್ ಕೂಡ ಈ ವಿಜ್ಞಾನಿಗಳು, ಸಂಶೋಧಕರು ಮಾಡಬಹುದು. ದೇಶದಲ್ಲಿ ಇದರಿಂದ ಸಂಶೋಧನಾ ಗುಣಮಟ್ಟ ಹೆಚ್ಚುತ್ತದೆ ಹಾಗೂ ಹೊಸ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಗೆ ಸಹಾಯವಾಗುತ್ತದೆ. ವಿದ್ಯಾರ್ಥಿಗಳು ಮತ್ತು ವಿಜ್ಞಾನಿಗಳು ಲೇಟೆಸ್ಟ್ ಇಂಟರ್ನ್ಯಾಷನಲ್ ರಿಸರ್ಚ್ಗಳನ್ನು ಸುಲಭವಾಗಿ ಓದಬಹುದು. ಇದರಿಂದ ಹೊಸ ಆವಿಷ್ಕಾರಗಳು, ಗುಣಮಟ್ಟದ ರಿಸರ್ಚ್ ಪೇಪರ್ಸ್ ಜೊತೆಗೆ ಕ್ರಿಯಾಶೀಲತೆ ಕೂಡ ಹೆಚ್ಚಾಗುತ್ತದೆ. ಡಿಜಿಟಲ್ ಶಿಕ್ಷಣ ಮಟ್ಟ ಬಲವಾಗುತ್ತದೆ. ಭಾರತದ ಯಾವುದೇ ರಾಜ್ಯದ ವಿದ್ಯಾರ್ಥಿಗಳು ಸ್ಥಳೀಯ ಭಾಷೆಯಲ್ಲಿಯೂ ಇಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಹೀಗಾಗಿ ಗ್ರಾಮೀಣ ನಗರ ವಿದ್ಯಾರ್ಥಿಗಳ ನಡುವೆ ಇರುವಂತಹ ವ್ಯತ್ಯಾಸವೂ ಕೂಡ ಕಡಿಮೆಯಾಗುತ್ತದೆ. ಅವರಿಗೂ ಗುಣಮಟ್ಟದ ಸಂಶೋಧನಾ ಮಾಹಿತಿಗೆ ಸುಲಭ ಪ್ರವೇಶ ಸಿಗಲಿದೆ. ಒಟ್ಟಾರೆ ಈ ದೇಶದ ಪ್ರತಿಯೊಬ್ಬ ಅರ್ಹ ವಿದ್ಯಾರ್ಥಿಗಳಿಗೆ ವಿಶ್ವ ಮಟ್ಟದ ಜ್ಞಾನ ದೊರೆಯಬೇಕು. ಯುವಜನತೆ ಸಂಶೋಧನೆ ಮತ್ತು ಆವಿಷ್ಕಾರ ಕ್ಷೇತ್ರದಲ್ಲಿ ವೇಗವಾಗಿ ಮುನ್ನಡೆಯಲು ಹೆಚ್ಚು ಸಹಾಯವಾಗುತ್ತದೆ ಎಂಬ ಉದ್ದೇಶದಿಂದ ಸರ್ಕಾರ ಈ ಯೋಜನೆ ಜಾರಿಗೊಳಿಸಿದೆ. ಈ ಯೋಜನೆಯಿಂದ ದೇಶದ ಸುಮಾರು 18 ಮಿಲಿಯನ್ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಸಂಶೋಧಕರು ಲಾಭ ಗಿಟ್ಟಿಸಿಕೊಳ್ಳಲಿದ್ದಾರೆ. ದೇಶದ ಎಲ್ಲಾ ವಿಶ್ವವಿದ್ಯಾಲಯಗಳು ತಮ್ಮ ಸಂಪನ್ಮೂಲಗಳನ್ನು ಒಂದು ರಾಷ್ಟ್ರ ಒಂದು ಚಂದಾದಾರಿಕೆಯ ಮೂಲಕ ಹಂಚಿಕೊಳ್ಳುತ್ತವೆ. ಈ ಯೋಜನೆಯಲ್ಲಿ ಒಟ್ಟು 30 ಪ್ರಮುಖ ಅಂತಾರಾಷ್ಟೀಯ ಜರ್ನಲ್ ಪಬ್ಲಿಷರ್ಸ್ರೊಂದಿಗೆ ಸರ್ಕಾರ ಒಪ್ಪಂದ ಮಾಡಿಕೊಂಡಿದೆ. ಈ ಪ್ರಕಾಶಕರು ಪ್ರಕಟಿಸಿದ ಸುಮಾರು 13,000 ಹೆಚ್ಚು ಸಂಶೋಧನಾ ಇ ಜರ್ನಲ್ಗಳನ್ನು ಈಗ 6,300 ಹೆಚ್ಚು ಸರ್ಕಾರಿ ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಕೇಂದ್ರ ಸರ್ಕಾರದ R&D ಸಂಸ್ಥೆಗಳು ಇದರ ಲಾಭ ಪಡೆಯಬಹುದಾಗಿದೆ. ಜಗತ್ತಿನ ನಾನಾ ದೇಶಗಳ ಎಲ್ಸಿವಿಯರ್ ಸೈನ್ಸ್ ಡೈರೆಕ್ಟ್, ಸ್ಪ್ರಿಂಗರ್ ನೇಚರ್, ವೈಲಿ ಬ್ಲ್ಯಾಕ್ವೆಲ್ ಪಬ್ಲಿಸಿಂಗ್, ಟೇಲರ್ ಅಂಡ್ ಫ್ರಾನ್ಸಿಸ್ ಮುಂತಾದ ಪ್ರಮುಖ 30 ಪ್ರಕಾಶಕರೊಂದಿಗೆ ಭಾರತ ಸರ್ಕಾರವು ಒಎನ್ಒಎಸ್ ಮೂಲಕ ಒಪ್ಪಂದ ಮಾಡಿಕೊಂಡಿದೆ. ಇಲ್ಲಿ ದೇಶದ ಪರವಾಗಿ ಒಟ್ಟಾಗಿ ಬಲ್ಕ್ ಸಬ್ಸ್ಕ್ರಿಪ್ಷನ್ ಕಾರಣದಿಂದ ಸ್ಥಳೀಯ ಸಂಸ್ಥೆಗಳ ಮೇಲಿರುವ ಪ್ರತ್ಯೇಕ ಚಂದಾದಾರಿಕೆ ಭಾರ ಕಡಿಮೆಯಾಗುತ್ತದೆ. ವಿದ್ಯಾರ್ಥಿಗಳಿಗೆ ಕಡಿಮೆ ಅಥವಾ ಉಚಿತವಾಗಿಯೂ ಕೂಡ ಅವಕಾಶ ಸಿಗಬಹುದು. ಈ ಬಹುತೇಕ ಅಂತಾರಾಷ್ಟ್ರೀಯ ಜರ್ನಲ್ಗಳು ಮತ್ತು ಸಂಶೋಧನಾ ಲೇಖನಗಳು ಇಂಗ್ಲಿಷ್ನಲ್ಲಿ ಇರುತ್ತವೆ. ಆದರೂ ಎಲ್ಲಾ ಭಾಷಿಕರು, ಕನ್ನಡ, ಹಿಂದಿ, ತಮಿಳು ಸೇರಿದಂತೆ ವಿವಿಧ ಭಾಷೆಯ ವಿದ್ಯಾರ್ಥಿಗಳು ತಮ್ಮ ವಿಷಯದ ಅಧ್ಯಯನ ಮತ್ತು ಸಂಶೋಧನೆಗೆ ಈ ಮಾಹಿತಿಯನ್ನು ಬಳಸಿಕೊಳ್ಳಬಹುದು. ಸರ್ಕಾರದ ಈ ಯೋಜನೆಯಲ್ಲಿ ಯಾರೇ ವ್ಯಕ್ತಿಗತವಾಗಿ ಪ್ರತ್ಯೇಕವಾಗಿ ಚಂದಾದಾರರಾಗುವ ಅಗತ್ಯವಿಲ್ಲ. ಸಂಬಂಧಿತ ಕಾಲೇಜು, ವಿಶ್ವವಿದ್ಯಾಲಯ ಅಥವಾ ಸಂಶೋಧನಾ ಸಂಸ್ಥೆಗಳು ಒಎನ್ಒಎಸ್ ಯೋಜನೆಯ ಚಂದಾದಾರರಾಗಿದ್ದರೆ ಅದರ ಮೂಲಕ ನಿಮಗೆ ಜರ್ನಲ್ಸ್ ಓದಲು ಪ್ರವೇಶ ಸಿಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ಕಾಲೇಜು ಅಥವಾ ವಿಶ್ವವಿದ್ಯಾಲಯದ ಲೈಬ್ರರಿ ಅಥವಾ ರಿಸರ್ಚ್ ಡಿಪಾರ್ಟ್ಮೆಂಟ್ ಅನ್ನು ಸಂಪರ್ಕಿಸಿ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಅಲ್ಲದೆ ಈ

0: ONOS ಪೋರ್ಟಲ್ಗೆ ಲಾಗಿನ್ ಕೂಡ ಆಗಬಹುದು. ಸಾಮಾನ್ಯವಾಗಿ ಕಾಲೇಜಿನ ವೈಫೈ ಅಥವಾ ಕ್ಯಾಂಪಸ್ ನೆಟ್ವರ್ಕ್ನಲ್ಲಿ ನೇರ ಪ್ರವೇಶ ಪಡೆಯಬಹುದು ಅಥವಾ ವಿದ್ಯಾರ್ಥಿಗಳ ಐಡಿ ಇಲ್ಲವೇ ಸಂಸ್ಥೆಗಳ ಇಮೇಲ್ ಮೂಲಕ ಕೂಡ ಲಾಗಿನ್ ಆಗಿ ರಿಸರ್ಚ್ ಜರ್ನಲ್ ಮತ್ತು ಲೇಖನಗಳನ್ನು ಓದಬಹುದು. ಈ ಚಂದಾದಾರಿಕೆಯಿಂದ ಸಾವಿರಾರು ಜರ್ನಲ್ಗಳಿಗೆ ಪ್ರವೇಶ ಪಡೆಯಬಹುದು. ಅದಕ್ಕಾಗಿ ಇದನ್ನು ರಾಷ್ಟ್ರೀಯ ರಿಸರ್ಚ್ ಲೈಬ್ರರಿ ನೆಟ್ವರ್ಕ್ ಎಂದು ಕೂಡ ಹೇಳಬಹುದು. ವೈದ್ಯಕೀಯ ಸಂಶೋಧನೆ, ಎಂಜಿನಿಯರಿಂಗ್, ಕೃಷಿ, ಎಐ ಮತ್ತು ಕಂಪ್ಯೂಟರ್ ಸೈನ್ಸ್, ಫಿಸಿಕ್ಸ್, ರಸಾಯನಶಾಸ್ತ್ರ, ಸಮಾಜಶಾಸ್ತ್ರ ಮುಂತಾದ ವಿಷಯಗಳ ಲಕ್ಷಾಂತರ ಲೇಖನಗಳು ಇಲ್ಲಿ ಲಭ್ಯವಿರುತ್ತವೆ. ಯೋಜನೆಯು ಸಂಸ್ಥೆಗಳ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಐಐಟಿ, ಎನ್ಐಟಿ, ಸರ್ಕಾರಿ ಲ್ಯಾಬ್ ಇವುಗಳಲ್ಲಿ ಯಾವುದಾದರೂ ಓಎನ್ಒಎಸ್ಗೆ ಸೇರಿದ್ದರೆ ಅದರ ವಿದ್ಯಾರ್ಥಿ ಅಥವಾ ಸಿಬ್ಬಂದಿಯಾಗಿ ನೀವು ಪ್ರವೇಶ ಪಡೆಯಬಹುದು. ನೀವು ಮಾಡಬೇಕಾಗಿರುವುದು ಇಷ್ಟೇ, ನಿಮ್ಮ ಸಂಸ್ಥೆಯ ಲೈಬ್ರರಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಈ ರಿಸೋರ್ಸ್ ONOS ರಿಮೋಟ್ ಆಕ್ಸೆಸ್ ವಿಭಾಗ ನೋಡಿ ಸ್ಟೂಡೆಂಟ್ ಲಾಗಿನ್ ಇಲ್ಲವೇ ಸಂಸ್ಥೆಗಳ ಇಮೇಲ್ ಮೂಲಕ ಲಾಗಿನ್ ಆಗಬಹುದು. ಸಮೀಪದ ವಿಶ್ವವಿದ್ಯಾಲಯದ ಲೈಬ್ರರಿ ಮೂಲಕ ಕೂಡ ಆಕ್ಸೆಸ್ ಪಡೆಯಬಹುದು. ನಾಲೆಜ್ ಎಕಾನಮಿ ಬಲಪಡಿಸುವ ಹಾಗೂ ಜ್ಞಾನವನ್ನು ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಸಮಾನವಾಗಿ ತಲುಪಿಸುವ ONOS ಮಹತ್ವದ ರಾಷ್ಟ್ರೀಯ ಯೋಜನೆಯಾಗಿದೆ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲೊಂದಾದ ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ, ಈ ಕುರಿತು ಕಲಬುರಗಿಯ ಹಿರಿಯ ಪತ್ರಕರ್ತೆ ಸರೋಜಿನಿ ಯಮಕನ ಮರಡಿ ಅವರಿಂದ ಮಾಹಿತಿ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರಗೊಂಡ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ರೂಪಾಯಿ ನೋಟಿನ ಮೇಲೆ ಬರೆಯಬಾರದು, ಅದನ್ನು ಕೊಳೆ ಮಾಡಬಾರದು. ಅದು ದೇಶದ ಆಸ್ತಿ, ಹಣ ಒಬ್ಬರ ಸ್ವತ್ತಲ್ಲ. ಎಲ್ಲೆಂದರಲ್ಲಿ ಉಗುಳಬಾರದು. ನಮ್ಮ ಶರೀರಕ್ಕೆ ಬೇಡವಾದದ್ದು ಬೇರೆಯವರಿಗೂ ಬೇಕಾಗುವುದಿಲ್ಲ. ಹಾಗೆ ವಾಹನದ ಕಿಟಕಿಯಿಂದ ಉಗಿಯುವುದು ಸರ್ವತಾ ಸಲ್ಲ. ಇದು ಆರೋಗ್ಯಕ್ಕೂ ಸ್ವಚ್ಛತೆಗೂ ಸಹಕಾರಿ. ನೆನಪಿರಲಿ.
3: ಪರಂಪರೆಯನ್ನು ಪಸರಿಸುವ
4: ಐತಿಹಾಸಿಕ ಸ್ಥಳಗಳ ಪರಿಚಯ
3: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
4: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
3: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
4: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ನೆದರ್ಲ್ಯಾಂಡ್ಸ್ನಲ್ಲಿಂದು ಮಧ್ಯಾಹ್ನ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಡೆಂಗ್ಯೂ ನಿಯಂತ್ರಣಕ್ಕೆ ಸ್ವಚ್ಛ ಸುರಕ್ಷಿತ ಪರಿಸರ ನಿರ್ಮಿಸಲು ಜನಸಮುದಾಯ ಪಣತೊಡಬೇಕು, ಸಚಿವ ಜೆಪಿ ನಡ್ಡಾ. ಜಾಗತಿಕ ಕಚ್ಚಾ ತೈಲ ಪರಿಸ್ಥಿತಿ ಹಿನ್ನೆಲೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅನಿವಾರ್ಯ, ಸಚಿವ ಪ್ರಹ್ಲಾದ್ ಜೋಶಿ. ತೈಲ ಸಾಗಾಣಿಕೆಯ ಹೊರ್ಮುಸ್ ಜಲಮಾರ್ಗ ಶೀಘ್ರ ಸಂಚಾರಕ್ಕೆ ಮುಕ್ತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗೂ ಐಪಿಎಲ್ ಕ್ರಿಕೆಟ್. ಈಡನ್ ಗಾರ್ಡನ್ಸ್ನಲ್ಲಿಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಐರೋಪ್ಯ ರಾಷ್ಟ್ರಗಳೊಂದಿಗೆ ಭಾರತದ ಕಾರ್ಯತಂತ್ರ ಮತ್ತು ಆರ್ಥಿಕ ಸಂಬಂಧಗಳನ್ನು ಗಾಢಗೊಳಿಸುವ ಗುರಿ ಹೊಂದಿರುವ 5 ರಾಷ್ಟ್ರಗಳ ಪ್ರವಾಸದ 2 ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನೆದರ್ಲ್ಯಾಂಡ್ಸ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಹಸ್ರಾರು ಮಂದಿ ಭಾರತೀಯ ಸಮುದಾಯಗಳು ಪ್ರಧಾನಿ ಸಂವಾದದಲ್ಲಿ ಪಾಲ್ಗೊಳ್ಳುತ್ತಿದ್ದು ಇದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ನಂತರ ಅವರು ಭಾರತ ಮತ್ತು ಪ್ರಮುಖ ಡಚ್ ಕಂಪನಿಗಳ ಸಿಇಒಗಳನ್ನು ಭೇಟಿ ಮಾಡಲಿದ್ದಾರೆ. ವಿಶೇಷವಾಗಿ ಸೆಮಿಕಂಡಕ್ಟರ್ ಚಿಪ್ಗಳು ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರಗಳಲ್ಲಿ ಹಲವಾರು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ವ್ಯಾಪಾರ ದೃಷ್ಟಿಕೋನದಿಂದ ನೆದರ್ಲ್ಯಾಂಡ್ಸ್ ಭಾರತದ ಪ್ರಮುಖ ಆರ್ಥಿಕ ಪಾಲುದಾರ ದೇಶವಾಗಿದೆ. ಎರಡೂ ದೇಶಗಳು ನೀರು ನಿರ್ವಹಣೆ, ನವೀಕರಿಸಬಹುದಾದ ಇಂಧನ, ಹಸಿರು ಜಲಜನಕ ಆರ್ಥಿಕತೆ, ಕೃಷಿ ತಂತ್ರಜ್ಞಾನ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಬಲವಾದ ಪಾಲುದಾರಿಕೆ ಮತ್ತು ಸಹಕಾರವನ್ನು ಹೊಂದಿವೆ. ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿ ನಂತರ ಪ್ರಧಾನಿ ತಮ್ಮ 5 ರಾಷ್ಟ್ರಗಳ ಪ್ರವಾಸದ 3 ಹಂತದಲ್ಲಿ ನಾಳೆ ಸ್ವೀಡನ್ನ ಗೊಥೆ

0: ಬರ್ಗೆ ಪ್ರಯಾಣಿಸಲಿದ್ದಾರೆ. ಪ್ರಧಾನಿಯವರು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾಂಡೆರ್ ಲೇಯನ್ ಅವರೊಂದಿಗೆ ಪ್ರಮುಖ ಪ್ಯಾನ್ ಯುರೋಪಿಯನ್ ವ್ಯಾಪಾರ ನಾಯಕರ ವೇದಿಕೆಯಾದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿ ಸದಸ್ಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ ನಾಲ್ಕನೇ ಹಂತದಲ್ಲಿ ಪ್ರಧಾನಿ ಸೋಮವಾರ ನಾರ್ವೆಗೆ ತಲುಪಲಿದ್ದು ಮೂರನೇ ಭಾರತ ನಾರ್ಡಿಕ್ ಶೃಂಗಸಭೆ ಮತ್ತು ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಅವರು ದೊರೆ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾರ್ವೆ ಪ್ರಧಾನಿಯೊಂದಿಗೆ ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಮಂಗಳವಾರ ನಡೆಯಲಿರುವ ಮೂರನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಲಿದ್ದಾರೆ. ಪ್ರಧಾನಿ ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ, ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫೆಡ್ರಿಕ್ಸನ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟ್ಟೆರಿ ಓರ್ಪೋ, ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟೂನ್ ಫ್ರಾಸ್ಟಾ ಡೊಟ್ಟಿರ್ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಶೃಂಗಸಭೆಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸಂಬಂಧದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಹಸಿರು ಪರಿವರ್ತನೆ ಮತ್ತು ನವೀಕರಿಸಬಹುದಾದ ಇಂಧನ, ಸುಸ್ಥಿರತೆ, ನೀಲಿ ಆರ್ಥಿಕತೆ, ರಕ್ಷಣೆ, ಬಾಹ್ಯಾಕಾಶ ವಲಯದಲ್ಲಿ ವಿಭಿನ್ನ ಕಾರ್ಯತಂತ್ರದ ಆಯಾಮವನ್ನು ನೀಡುತ್ತವೆ. ಈ ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿ ಮಂಗಳವಾರ ಇಟಲಿ ತಲುಪಲಿದ್ದಾರೆ. ಅವರು ಇಟಲಿ ಅಧ್ಯಕ್ಷ ಸರ್ಗಿಯೋ ಮಟ್ಟರೆಲ್ಲಾ ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ದೇಶದಲ್ಲಿ ಇಂದು ರಾಷ್ಟ್ರೀಯ ಡೆಂಗ್ಯೂ ದಿನವನ್ನು ಆಚರಿಸಲಾಗುತ್ತಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಧಿಕೃತವಾಗಿ ಘೋಷಿಸಿರುವ ಈ ದಿನವು ರೋಗದ ವಿರುದ್ಧ ಜಾಗೃತಿ ಮೂಡಿಸುವುದು ಮತ್ತು ಮುಂಗಾರು ಪೂರ್ವ ಕ್ರಮಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ತಡೆಗಟ್ಟುವ ಗುರಿ ಹೊಂದಿರುವ ನಿಂತ ನೀರನ್ನು ತೆರವುಗೊಳಿಸುವ ಮತ್ತು ನೀರು ಸಂಗ್ರಹಣಾ ಟ್ಯಾಂಕ್ಗಳ ಸರಿಯಾದ ನಿರ್ವಹಣೆ ಸೇರಿದಂತೆ ಸರಳ ನಿಯಂತ್ರಣ ತಂತ್ರಗಳನ್ನು ಉತ್ತೇಜಿಸಲು ಈ ದಿನವನ್ನು ಗುರುತಿಸಲಾಗಿದೆ. ರಾಷ್ಟ್ರೀಯ ಡೆಂಗ್ಯೂ ದಿನದ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಅವರು ಡೆಂಗ್ಯೂ ತಡೆಗಟ್ಟುವಿಕೆಯ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಸ್ವಚ್ಛ ಹಾಗೂ ಸುರಕ್ಷಿತ ಪರಿಸರವನ್ನು ಕಾಪಾಡಿಕೊಳ್ಳಲು ನಾಗರಿಕರು ಒಟ್ಟಿನಿಂದ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಸರ್ಕಾರ ಕಣ್ಗಾವಲು ವ್ಯವಸ್ಥೆಯನ್ನು ತೀವ್ರಗೊಳಿಸಿದೆ. ವಿಸ್ತೃತ ಪರೀಕ್ಷೆ, ಸುಧಾರಿತ ಚಿಕಿತ್ಸಾ ಸೌಲಭ್ಯಗಳು ಮತ್ತು ವ್ಯಾಪಕ ಜಾಗೃತಿ ಅಭಿಯಾನಗಳ ಮೂಲಕ ಡೆಂಗ್ಯೂ ನಿಯಂತ್ರಣ ಪ್ರಯತ್ನಗಳನ್ನು ಬಲಪಡಿಸುವುದನ್ನು ಮುಂದುವರೆಸಿದೆ. ಡೆಂಗ್ಯೂ ನಿಯಂತ್ರಣಕ್ಕಾಗಿ ಸಮುದಾಯದ ಭಾಗವಹಿಸುವಿಕೆಯನ್ನು ಪರಿಶೀಲಿಸಿ ಸ್ವಚ್ಛಗೊಳಿಸಿ ಎಂಬುದು ಈ ಬಾರಿಯ ಧ್ಯೇಯವಾಕ್ಯವಾಗಿದೆ ಎಂದು ಜೆಪಿ ನಡ್ಡಾ ಒತ್ತಿ ಹೇಳಿದ್ದಾರೆ. ಜಾಗತಿಕ ಸಂಘರ್ಷದ ಬಿಕ್ಕಟ್ಟಿನ ನಡುವೆಯೂ ಭಾರತ ತೈಲ ಬೆಲೆಯನ್ನು ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಹೆಚ್ಚಳ ಮಾಡಿದೆ. ಇತರೆ ರಾಷ್ಟ್ರಗಳಲ್ಲಿ ಶೇಕಡ 20-45% ಏರಿಕೆ ಕಂಡಿದ್ದರೆ ಭಾರತದಲ್ಲಿ ಕೇವಲ ಶೇಕಡ 3.2% ಮಾತ್ರವೇ ಹೆಚ್ಚಳವಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷ ಮತ್ತು ಇಂಧನ ಪೂರೈಕೆಗಳ ಅಡ್ಡಿ ಆತಂಕದ ನಡುವೆಯೂ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶದ ನಾಗರಿಕರ ಹಿತದೃಷ್ಟಿಯಿಂದ ಕೆಲವೇ ದಿನಗಳ ಹಿಂದೆ ಅಬಕಾರಿ ಸುಂಕವನ್ನು 10 ರೂಪಾಯಿಯಷ್ಟು ಕಡಿಮೆ ಮಾಡಿತ್ತು. ಆದರೆ ಇದೀಗ ಬ್ರೆಂಟ್ ಕಚ್ಚಾ ತೈಲ ಬೆಲೆ ಐತಿಹಾಸಿಕ ಗರಿಷ್ಠ ಮಟ್ಟಕ್ಕೆ ಏರುತ್ತಿದ್ದರಿಂದ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಅನಿವಾರ್ಯವಾಗಿದೆ ಎಂದರು. ಆದರೂ ವಿಶ್ವದಲ್ಲೇ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಅಂದರೆ 3 ರೂಪಾಯಿ ಏರಿಕೆ ಮಾಡಿರುವುದನ್ನು ಸಮರ್ಥಿಸಿಕೊಂಡಿದ್ದಾರೆ. ಜಾಗತಿಕವಾಗಿ ತೈಲ ಬೆಲೆಯನ್ನು ಭಾರತವೇ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಏರಿಕೆ ಮಾಡಿದೆ. ಅಮೆರಿಕ ಶೇಕಡ 44.5%, ಶ್ರೀಲಂಕಾ ಶೇಕಡ 38.2%, ಯುಕೆ ಶೇಕಡ 19.2%, ಜರ್ಮನಿ ಶೇಕಡ 13.7% ಹೆಚ್ಚಳ ಮಾಡಿದ್ದರೆ ಭಾರತದಲ್ಲಿ ಕೇವಲ ಶೇಕಡ 3.2% ಹೆಚ್ಚಳ ಮಾಡಿದೆಯಷ್ಟೇ ಎಂದು ಅಂಕಿಅಂಶ ಸಹಿತ ಮಾಹಿತಿ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತೈಲ ಸಾಗಾಣಿಕೆಯ ಹೊರ್ಮುಸ್ ಜಲಮಾರ್ಗವನ್ನು ಶೀಘ್ರವೇ ಸಂಚಾರಕ್ಕೆ ಮುಕ್ತಗೊಳಿಸಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ಗೆ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಬಳಸಿಕೊಳ್ಳಲು ಅವಕಾಶ

0: ಪಕ್ಷ ನೀಡುವುದಿಲ್ಲ ಎಂದು ಅವರು ಖಾಸಗಿ ವಾಹಿನಿಯೊಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟು ನಿವಾರಣೆಗೆ ಅಮೆರಿಕ ಕೈಗೊಂಡಿರುವ ಕ್ರಮಗಳು ಸಕಾರಾತ್ಮಕವಾಗಿವೆ ಎಂದು ಡೊನಾಲ್ಡ್ ಟ್ರಂಪ್ ಸಮರ್ಥಿಸಿಕೊಂಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸುವಲ್ಲಿ ಭಾರತ ಪ್ರಮುಖ ಮತ್ತು ದೊಡ್ಡ ಪಾತ್ರ ವಹಿಸಬಲ್ಲದು ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಷಿ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿರುವ ಅವರು ಯುದ್ಧದಿಂದ ಯಾವುದೇ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಇರಾನ್ಗೆ ಸಂಬಂಧಿಸಿದ ಯಾವುದೇ ವಿಷಯಕ್ಕೂ ಮಿಲಿಟರಿ ಅಥವಾ ಯುದ್ಧದ ಮೂಲಕ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಿಲ್ಲ. ಮಾತುಕತೆ ಮತ್ತು ರಾಜತಾಂತ್ರಿಕ ಒಪ್ಪಂದಗಳನ್ನು ಹೊರತುಪಡಿಸಿ ಈ ಬಿಕ್ಕಟ್ಟಿಗೆ ಬೇರೆ ಯಾವುದೇ ಪರ್ಯಾಯ ಪರಿಹಾರವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಸಿಕ್ಕಿಂ ರಾಜ್ಯೋತ್ಸವ ದಿನದಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಕ್ಕಿಂ ಜನರಿಗೆ ಶುಭ ಕೋರಿದ್ದಾರೆ. ಭಾರತದ ಅಭಿವೃದ್ಧಿಗೆ ಸಿಕ್ಕಿಂ ನೀಡಿದ ಕೊಡುಗೆಯನ್ನು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉಲ್ಲೇಖಿಸಿದ್ದಾರೆ. ಗುರುಗ್ರಾಮದ ಶಿಕೋಹ್ಪುರ ಗ್ರಾಮದಲ್ಲಿ 2008 ಭೂ ವ್ಯವಹಾರಕ್ಕೆ ಸಂಬಂಧಿಸಿದ ಹಣ ವರ್ಗಾವಣೆ ಪ್ರಕರಣದಲ್ಲಿ ದೆಹಲಿ ನ್ಯಾಯಾಲಯ ಉದ್ಯಮಿ ರಾಬರ್ಟ್ ವಾದ್ರಾ ಅವರಿಗೆ ಜಾಮೀನು ನೀಡಿದೆ. ಈ ಪ್ರಕರಣವನ್ನು ಹೆಚ್ಚಿನ ವಿಚಾರಣೆಗಾಗಿ ಜುಲೈ 10 ಮುಂದೂಡಲಾಗಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಸಲ್ಲಿಸಲಾದ ಜಾರಿ ನಿರ್ದೇಶನಾಲಯದ ದೂರನ್ನು ನ್ಯಾಯಾಲಯ ಪರಿಗಣಿಸಿ ವಾದ್ರಾ ಅವರಿಗೆ ಸಮನ್ಸ್ ನೀಡಲಾಗಿತ್ತು. ವಾದ್ರಾ ಅವರು ರೌಸ್ ಅವೆನ್ಯೂ ನ್ಯಾಯಾಲಯದ ಮುಂದೆ ಇಂದು ಹಾಜರಾದರು. ಅಂತಾರಾಷ್ಟೀಯ ಬೆಳಕಿನ ದಿನವನ್ನು ಇಂದು ಆಚರಿಸಲಾಗುತ್ತಿದೆ. ಭೌತಶಾಸ್ತ್ರಜ್ಞ ಮತ್ತು ಇಂಜಿನಿಯರ್ ಥಿಯೋಡರ್ ಮೈಮನ್ 1960 ಲೇಸರ್ನ ಮೊದಲ ಯಶಸ್ವಿ ಕಾರ್ಯಾಚರಣೆಯನ್ನು ಸ್ಮರಿಸಲು ಸಲುವಾಗಿ ಪ್ರತಿ ವರ್ಷ ಮೇ 16 ಈ ದಿನವನ್ನು ಆಚರಿಸಲಾಗುತ್ತದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಪಟಿಯಾಲಾದಲ್ಲಿ ನಡೆದ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ 15 ಹಾಗೂ 17 ವಯೋಮಿತಿಯೊಳಗಿನ ವಿಭಾಗಗಳಲ್ಲಿ ಭಾರತದ ಬಾಕ್ಸರ್ಗಳು ಉತ್ತಮ ಪ್ರದರ್ಶನ ನೀಡಿದ್ದಾರೆ. 2 ಸ್ವರ್ಣ ಪದಕ, 7 ಬೆಳ್ಳಿ ಹಾಗೂ 8 ಕಂಚಿನ ಪದಕಗಳನ್ನು ಗಳಿಸಿದ್ದಾರೆ. ಈ ಮೂಲಕ ಬಾಕ್ಸಿಂಗ್ನಲ್ಲಿ ಹೊಸ ದಾಖಲೆ ಬರೆಯುವ ನಿಟ್ಟಿನಲ್ಲಿ ಭಾರತದ ಬಾಕ್ಸರ್ಗಳು ದಾಪುಗಾಲಿಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೆದರ್ಲ್ಯಾಂಡ್ಸ್ನಲ್ಲಿಂದು ಮಧ್ಯಾಹ್ನ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಡೆಂಗ್ಯೂ ನಿಯಂತ್ರಣಕ್ಕೆ ಸ್ವಚ್ಛ ಸುರಕ್ಷಿತ ಪರಿಸರ ನಿರ್ಮಿಸಲು ಜನಸಮುದಾಯ ಪಣತೊಡಬೇಕು, ಸಚಿವ ಜೆಪಿ ನಡ್ಡಾ. ಜಾಗತಿಕ ಕಚ್ಚಾ ತೈಲ ಪರಿಸ್ಥಿತಿ ಹಿನ್ನೆಲೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅನಿವಾರ್ಯ, ಸಚಿವ ಪ್ರಹ್ಲಾದ್ ಜೋಶಿ. ತೈಲ ಸಾಗಾಣಿಕೆಯ ಹೊರ್ಮುಸ್ ಜಲಮಾರ್ಗ ಶೀಘ್ರ ಸಂಚಾರಕ್ಕೆ ಮುಕ್ತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗೂ ಐಪಿಎಲ್ ಕ್ರಿಕೆಟ್, ಈಡನ್ ಗಾರ್ಡನ್ಸ್ನಲ್ಲಿಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಕಂಪನಾಂಕಗಳಲ್ಲಿ ಮದಕರಿ ಪ್ರಸಾರದ ಮಧ್ಯಾಹ್ನದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಉಲ್ಲಾಸ ಕಾರ್ಯಕ್ರಮ.

0: ಶ್ರೋತೃಗಳೇ, ಎಂದಿನಂತೆ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕರುಣಾಳು ಬಾಬೆಳಕೆ, ಆರೋಗ್ಯ ಬಿಂದು ಹಾಗೂ ಕೆಲವು ಭಾವಗೀತೆಗಳನ್ನು ಕೇಳುವಿರಿ. ನಮ್ಮ ಸ್ಟುಡಿಯೋ ಸಮಯ ಆಗಿದೆ 1:20:40. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
1: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಜೀಹುಳಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕೇಳುಗರೆ, ನೀವು ಕೇಳ್ತಾ ಇದ್ರಿ ಉಲ್ಲಾಸ ಕಾರ್ಯಕ್ರಮವನ್ನ. ಓಕೆ, ಉಲ್ಲಾಸ ಕಾರ್ಯಕ್ರಮದಲ್ಲಿ ಇಂದಿನಂತೆ ಒಂದು ಪ್ರಶ್ನೆಯನ್ನ ಕೇಳಲಾಗತ್ತೆ. ಇಂದಿನ ಪ್ರಶ್ನೆ ಏನು ಅಂತ ನೋಡೋದಾದ್ರೆ, ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕನ ಕಾಲದಲ್ಲಿ ಕೆತ್ತಲಾದ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಶಾಸನದಲ್ಲಿ ಚಪ್ಪಡ ಎನ್ನುವ ಪ್ರಸಿದ್ಧ ಶಿಲ್ಪಿಯ ಹೆಸರನ್ನ ಬರೆಯಲಾಗಿದೆ. ಈ ಶಿಲ್ಪಿಯ ಹೆಸರು ಯಾವ ಲಿಪಿಯಲ್ಲಿದೆ ಅನ್ನೋದು ಇಂದಿನ ಪ್ರಶ್ನೆಯಾಗಿದೆ. ಪ್ರಶ್ನೆ ಮತ್ತೊಮ್ಮೆ ಹೇಳ್ತೇನೆ ಕೇಳುಗರೆ. ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಶಾಸನದಲ್ಲಿ ಚಪ್ಪಡ ಎನ್ನುವ ಪ್ರಸಿದ್ಧ ಶಿಲ್ಪಿಯ ಹೆಸರನ್ನ ಕೆತ್ತಲಾಗಿದೆ. ಇದು ಯಾವ ಲಿಪಿಯಲ್ಲಿದೆ ಅನ್ನೋದು ಇಂದಿನ ಪ್ರಶ್ನೆಯಾಗಿದೆ. ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರವನ್ನ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಕಳಿಸುವುದರ ಮೂಲಕ ತಿಳಿಸಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗಳು 9448640273. ನಿಮ್ಮ ಉತ್ತರವನ್ನ ಭಾವಗೀತೆಗಳ ಸಮಯದಲ್ಲಿ ತೆಗೆದುಕೊಳ್ತಾ ಹೋಗ್ತಾನೆ. ಕೇಳುಗರೆ, ಇಂದು ಸಂಜೆ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಾವು ಇಂದು ಆಯ್ಕೆ ಮಾಡಿಕೊಂಡಿರುವ ಹಾಡುಗಳ ಪಟ್ಟಿ ಈ ರೀತಿ ಇವೆ. ವರ್ಷ ಚಿತ್ರದಿಂದ ಈ ಗೀತೆ

ಕೇಳುಗರೆ, ಈ ಹಾಡುಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮೊಂದಿಗೆ ಹಂಚಿಕೊಳ್ಬಹುದು. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶ ಕಳಿಸುವುದರ ಮೂಲಕ. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆನ ಮತ್ತೊಮ್ಮೆ ಹೇಳ್ತೇನೆ, 9448640273. ನಿಮ್ಮ ಸಂದೇಶ, ಈ ಹಾಡುಗಳ ಬಗ್ಗೆ ಅಭಿಪ್ರಾಯ ಸಂಜೆಯ 4 ಗಂಟೆಯ ನಂತರ ಕಳಿಸ್ಕೊಡಿ. ಈಗ ನನ್ನ ಪ್ರಶ್ನೆಗೆ ನಿಮ್ಮ ಉತ್ತರ ಬರೋಸಂತ ಸಮಯ. ಓಕೆ, ಕೇಳೋಣ ಒಂದು ಭಾವಗೀತೆಯನ್ನು.

0: ನೀವು ಕೇಳ್ತಾ ಇದ್ದೀರಿ ಉಲ್ಲಾಸ ಕಾರ್ಯಕ್ರಮವನ್ನ. ಇದೀಗ ಕೇಳಿ
1: ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
2: ತಂದೆ ಊರು ಹೊರಗೆ ಬಂದು ವಿಶಾಲ ಪ್ರದೇಶದಲ್ಲಿ ಒಂದು ದೊಡ್ಡ ಮನೆ ಕಟ್ಟಿಸಿದರು. ಮನೆ ಸುತ್ತಮುತ್ತ ಸಾಕಷ್ಟು ಸ್ಥಳ ಇದೆ, ಒಂದು ತೋಟ ಮಾಡಬೇಕು ಅಂತ ಎಲ್ಲರ ಆಸೆ. ಒಂದು ಒಳ್ಳೆಯ ಮುಹೂರ್ತದಲ್ಲಿ ಮನೆ ಕಾಲಿಟ್ಟದ್ದು ಆಯಿತು. ಮನೆ ಅಲಂಕಾರ ವಸ್ತುಗಳನ್ನು ಜೋಡಿಸೋದ್ರೆ ಸ್ವಲ್ಪ ಸಮಯ ಹೋಯಿತು. ನಂತರ ಎಲ್ಲರ ಗಮನ ಆ ಮನೆ ಸುತ್ತಲಿರುವಂಥ ಬಯಲು ಪ್ರದೇಶ ಕಡೆಗೆ ಬಂತು. ತಂದೆ ತಾಯಿ ಎಲ್ಲ ಕೂತ್ಕೊಂಡು ಒಂದು ತೋಟದ ನಕ್ಷೆ ಮಾಡಿದರು. ಇದು ಬಳಸೋದು ಹೇಗೆ ಇದನ್ನು ಅಂತ ಆಳುಗಳನ್ನು ಕರೆಸಿದರು. ನೆಲ ಎಲ್ಲ ಸಿದ್ಧ ಮಾಡೋ ಸರಿ ಅಂತ ತಾಯಿ ಹೇಳಿದ್ದಕ್ಕೆ, ಬೇಡಮ್ಮ ನಾವೇ ಮಾಡೋಣ, ಆಳುಗಳು ಯಾಕೆ ಬೇಕು, ನಮಗೆ ತಮಾಷೆ ಇರ್ತದೆ, ಖುಷಿಯಾಗಿ ಮಾಡ್ಬೋದು ಇದನ್ನು ಅಂತ ಹೇಳಿ ನಮ್ಮ ನಮ್ಮ ಸ್ಥಳಗಳನ್ನು ತಾವು ಕ್ಲೀನ್ ಮಾಡ್ಕೋಬೇಕು ಅಂತ ಶುರು ಮಾಡಿದರು. ಆ ಪ್ರದೇಶವನ್ನು ಆ ಮಕ್ಕಳ ವಯಸ್ಸಿಗೆ ಯೋಗ್ಯತೆಗೆ ತಕ್ಕ ಹಾಗೆ ಹಂಚಿದ್ದು ಆಯಿತು. ಉತ್ಸಾಹದಿಂದ ಕೆಲಸ ಶುರು ಆಯಿತು. 8 ವರ್ಷದ ಹುಡುಗನಿಗೆ ಮನೆಯ ಹಿಂದೆ ಒಂದು ಎಡಗಡೆ ಮೂಲೆಯಲ್ಲಿ ಸ್ಥಳ ಸಿಕ್ಕಿದೆ. ಅವನು ಬುಟ್ಟಿ ಸಲಿಕೆ ಗುದ್ಲಿ ಎಲ್ಲ ಹಿಡ್ಕೊಂಡು ಹೋದ. 2-3 ದಿವಸದಲ್ಲಿ ಅಲ್ಲಿ ಬೆಳೆದಿದ್ದಂಥ ಕಸ ಹುಲ್ಲು ಎಲ್ಲ ತೆಗೆದ. ನೆಲ ಹದ ಮಾಡಬೇಕಲ್ವಾ, ಗುದ್ದಲಿಯಿಂದ ಅಗೆಯೋಕೆ ಶುರು ಮಾಡಿದ. ಮೊದಲೇ ನೀರು ಹಾಕಿ ನೆನೆಸಿದ್ರಿಂದ ಸ್ವಲ್ಪ ಕಷ್ಟ ಆಗಲಿಲ್ಲ. ಮರುದಿನ ಮಧ್ಯದಲ್ಲಿ ಅಗೆಯುವಾಗ ಠಣ್ಣಂತ ಸಪ್ಪಳ ಬಂತು. ಮತ್ತಷ್ಟು ಅಗದು ನೋಡ್ತಾನೆ ದೊಡ್ಡ ಕಲ್ಲು. ಬಾಲಕ ಏನು ಮಾಡಿದ, ನಿಧಾನವಾಗಿ ಕಲ್ಲಿನ ಸುತ್ತಲೂ ಇದ್ದಂಥ ಮಣ್ಣನ್ನು ಅಗದು ಸೆಟಲ್ ಮಾಡಿದ. ಅದೆಲ್ಲ ಎತ್ತಾಕಿದ. ಎರಡೂ ಕೈಯಿಂದ ಕಲ್ಲು ನೆತ್ತೋಕೆ ಹೋದ. ಕಲ್ಲು ಸ್ವಲ್ಪ ಅಲುಗಾಡತೆ ಹೊರತಾಗಿ ಎತ್ತೋಕ್ಕಾಗಲಿಲ್ಲ. ಈ ಕಲ್ಲಿನ ಕೆಳಗೆ ಹಾರೆ ಹಾಕಿ ಮೀಟೋಕೆ ನೋಡಿದ. ಆಗಲೂ ಏನಾಗಲಿಲ್ಲ, ಎತ್ತೋಕ್ಕಾಗಲೇ ಇಲ್ಲ. ತಳ್ಳಿದ, ಎಳೆದ, ಎತ್ತಲು ಪ್ರಯತ್ನ ಮಾಡಿದ, ಏನಾದರೂ ಕಲ್ಲು ಇವರು ಶಕ್ತಿಯನ್ನು ಪರೀಕ್ಷೆ ಮಾಡ್ತಿತ್ತೇವನಃ ಮೇಲೆ ಬರಲಿಲ್ಲ. ಕಲ್ಲಿನ ಕೆಳಗೆ ಸ್ವಲ್ಪ ಅಗದು ಅದರ ಪಕ್ಕದಲ್ಲಿ ಒಂದು ಸಣ್ಣ ಕಲ್ಲಿಟ್ಟು ಅದರ ಮೇಲೆ ಹಾರೆ ಇಟ್ಟು ಮೀಟಿ ಶಕ್ತಿಯನ್ನೆಲ್ಲ ಹಾಕಿ ಒತ್ತಿದ. ಓಹೋ, ಕಲ್ಲು ಮೇಲೆ ಬರ್ತಾ ಇದೆ ಅಂತ ಅನ್ನಿಸ್ತು. ಉಸಿರು ಬಿಗಿ ಹಿಡಿದು ಹಾರೆಯನ್ನು ಇನ್ನಷ್ಟು ಹಾಕಿ ಕೆಳಗೆ ಒತ್ತಿದ. ಇನ್ನೂ ಸ್ವಲ್ಪ ತಳ್ಳಿದ್ರೆ ಬಂದೇ ಬಿಡುತ್ತದೆ ಅನ್ನುವಾಗ ಆ ಹಾರೆ ಸಣ್ಣ ಕಲ್ಲಿಂದ ಠಕ್ ಅಂತ ಹಾರಿ ಇವನ ಕಾಲ ಮೇಲೆ ಬಿತ್ತು. ಗಾಯ ಆಗಿ ರಕ್ತ ಸುರಿಯೋಕೆ ಶುರು ಆಯಿತು. ಗಾಯ ಆಯ್ತಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ತನ್ನ ಅಸಹಾಯಕತೆ ಬಗ್ಗೆ ದುಃಖ ಬಂದು ಹುಡುಗ ಜೋರಾಗಿ ಅಳೋಕೆ ಶುರು ಮಾಡಿದ. ಅಲ್ಲ, ಮನೆ ಹೊರಾಂಗಣದಲ್ಲಿ ಇದು ಕೂತು ನೋಡ್ತಾ ಇದ್ರಲ್ಲ ತಂದೆ, ಅವನ ಬಳಿ ಬಂದು ನಿಂತರು. ಅವನ ಭುಜದ ಮೇಲೆ ಕೈ ಹಾಕಿ, ಮಗು ನೀನು ಎಲ್ಲ ಶಕ್ತಿ ಹಾಕಿದ್ರೆ ಏನು ಕಲ್ಲು ಬಂದ್ಬಿಡ್ತಿತ್ತಪ್ಪ ಅದು ಅಂದ್ರು. ಇಲ್ಲಪ್ಪ, ನನ್ನ ಎಲ್ಲ ಶಕ್ತಿನೂ ಹಾಕಿದೆ, ಆದರೆ ಆಗಲಿಲ್ಲ ಅಂತ ಹುಡುಗ ಬಿಕ್ಕಿದ. ಇಲ್ಲ ಮಗು, ನಿನಗಿರುವ ಎಲ್ಲ ಶಕ್ತಿ ನೀನು ಹಾಕಲಿಲ್ಲ, ಯಾಕಂದರೆ ನೀನು ನನ್ನ ಕರೀಲೇ ಇಲ್ಲ, ಅಲ್ಲೇ ಕೂತಿದ್ದಲ್ಲ ನಾನು, ಅದು ನಿನ್ನ ಶಕ್ತಿನೇ ಅಲ್ಲೇನೋ ಎಂದು ಬಾಗಿದ್ರು. ಕಲ್ಲಿನ ಕೆಳಗೆ ಕೈ ಹಾಕಿ ಆ ಕಲ್ಲನ್ನು ಎತ್ತಿ ಒಗೆದ್ಬಿಟ್ರು. ಇದೊಂದು ಸಣ್ಣ ಘಟನೆ ಸ್ವಾಮಿ, ಆದದ್ದು ನಾನು ನೋಡಿದ್ದು. ನಮಗೂ ಹಾಗೇ ಅಲ್ವಾ, ದೈಹಿಕ ಶಕ್ತಿ ಮಾತ್ರ ನಮ್ಮದು ಅಂತ ಅನ್ಕೋತೇವೆ ನಾವು. ಅದನ್ನು ಮಾತ್ರ ಬಳಸಿ ದಣದು ಸಾಧ್ಯವಾಗದೇ ಇದ್ದಾಗ ಸೋತೆ ಅಂತ ಅನ್ಕೋತೀವಿ. ದೈಹಿಕ ಶಕ್ತಿಯನ್ನು ಮೀರದಂಥ ಒಂದು ಪ್ರಾರ್ಥನೆ ಇದೆಯಲ್ಲ, ನಿಷ್ಕಲ್ಮಶವಾದ ಮನಸ್ಸಿನಿಂದ ಆರ್ತವಾಗಿ ಭಗವಂತನನ್ನು ಪ್ರಾರ್ಥಿಸಿದ್ದೆ ಆದರೆ ಅಸಾಮಾನ್ಯ ಶಕ್ತಿ ಬರ್ತದೆ. ಅದರೊಂದಿಗೆ ಸಮಾಜದಲ್ಲಿ ನೀವು ಒಬ್ಬರೇ ಅಲ್ಲ, ಬೇಕಾದಷ್ಟು ಜನ ಇದ್ದಾರೆ. ಅವಶ್ಯಕತೆ ಬಿದ್ದರೆ ಕೈ ಚಾಚಿ ಕೇಳಿದರೆ ನನ್ನ ಸಹಾಯಕ್ಕೆ ಬನ್ನಿ ಅಂದರೆ ಯಾರೋ ಕರುಣಾಮಿಗಳು 4 ಜನ ಬಂದವರು, ನಿಮ್ಮ ಭಾರ ಹಂಚಿಕೊತಾರೆ, ಭಾರ ಕಮ್ಮಿ ಆಗುತ್ತೆ. ಆದ್ದರಿಂದ ಜಗತ್ತಿನ ನಾನು ಒಬ್ಬನೇ ಅಲ್ಲ, ಯಾವುದೇ ಸಮಸ್ಯೆ ಬಂದರೂ ಜನ ಇದ್ದಾರೆ, ಅವರು ಸಹಾಯ ಪಡ್ಕೊಳ್ಬಹುದು ಅನ್ನೋ ಧೈರ್ಯ ಇದ್ದರೆ ಎಂಥ ದೊಡ್ಡ ಕೆಲಸಕ್ಕೂ ಕೂಡ ಕೈ ಹಾಕ್ಬೋದು. ಅದೊಂದು ಪ್ರಾರ್ಥನೆಯ ಶಕ್ತಿ. ಇವೆರಡೂ ನಮ್ಮ ಮನಸ್ಸಿನಲ್ಲಿದ್ದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ.

0: धर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर
1: ಇದೀಗ ಕೇಳಿ ಆರೋಗ್ಯ ಬಿಂದು. ಆರೋಗ್ಯ ಬಿಂದುವಿನಲ್ಲಿ ಶುಂಠಿಯ ಔಷಧಿಯ ಗುಣಗಳ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಕೆ ಪುಷ್ಪಲತಾ ಅವರು.
2: ಅಡುಗೆ ಮನೆಯಲ್ಲಿ ನಿತ್ಯ ಬಳಸುವ ಮಸಾಲೆ ಪದಾರ್ಥಗಳಲ್ಲಿ ಶುಂಠಿಯು ಅತಿ ಶ್ರೇಷ್ಠ. ಇದು ಅಡುಗೆಗೆ ಒಳ್ಳೆ ರುಚಿ ಕೊಡೋದಲ್ಲದೆ ತನ್ನದೇ ಆದ ಪರಿಮಳವನ್ನು ಸಹ ಕೊಡುತ್ತದೆ. ಇಷ್ಟೇ ಅಲ್ಲದೆ ಇದರಲ್ಲಿ ಹೆಚ್ಚಿನ ಔಷಧಿ ಗುಣಗಳು ಸಹ ಇದೆ. ಇದರಲ್ಲಿ ನಾವು ಉಪಯೋಗ ಮಾಡೋ ಭಾಗ ಯಾವುದಪ್ಪ ಅಂದರೆ ಶುಂಠಿಯ ಗಡ್ಡೆಯನ್ನು ಉಪಯೋಗ ಮಾಡ್ತೀವಿ. ಇದರಲ್ಲಿ ನಮಗೆ ಹಸಿ ಶುಂಠಿ ಆಮೇಲೆ ಒಣಶುಂಠಿ ಅಂತ ಎರಡು ರೂಪವಾಗಿ ದೊರೆಯುತ್ತದೆ. ಒಣಶುಂಠಿಗೆ ತನ್ನದೇ ಆದ ಔಷಧಿ ಗುಣಗಳಿದೆ. ಯಾವ ರೀತಿ ಅಂದರೆ, ಮೊದಲನೇದಾಗಿ ನೆಗಡಿ ಮೂಗು ಕಟ್ಟಿದಾಗ ತಲೆ ಭಾರ ಇರುವಾಗ ಒಣ ಶುಂಠಿಯನ್ನು ಸ್ವಲ್ಪ ನೀರಿನಲ್ಲಿ ಗಂಧದಂತೆ ತೆಗೆದು ಬೆಚ್ಚಗೆ ಮಾಡಿ ಹಣೆ ಮತ್ತು ಮೂಗಿಗೆ ಲೇಪಿಸುವುದು. ಒಂದು 20-30 ನಿಮಿಷ ಆದ ಬಳಿಕ ಅದನ್ನು ಬೆಚ್ಚಗಿರೋ ನೀರಿನಿಂದ ತೊಳೆಯೋದ್ರಿಂದ ತೊಂದರೆಗಳೆಲ್ಲನೂ ಪರಿಹಾರವಾಗುತ್ತದೆ. ಇದೇ ಔಷಧಿಯನ್ನು ಅಂದರೆ ಒಣಶುಂಠಿಯನ್ನು ಗಂಧದಂತೆ ತೆಗೆದು ಬೆಚ್ಚಗೆ ಮಾಡಿ ನೋವಿರುವ ಕೀಲುಗಳಿಗೆ ಸಹ ಹಚ್ಚಬಹುದು. ಕೀಲು ನೋವು ಶಮನವಾಗುತ್ತದೆ. ಇದರಿಂದ ಹಸಿ ಶುಂಠಿಯನ್ನು ಚೆನ್ನಾಗಿ ತೊಳೆಯಬೇಕು. ಉಪಯೋಗಿಸೋ ಮೊದಲು ತೊಳೆದು ಅದರ ಸಿಪ್ಪೆಯನ್ನು ತೆಗಿಬೇಕು. ಅದನ್ನು ಸಿಪ್ಪೆಯನ್ನು ತೆಗೆದು ಜಜ್ಜಿ ರಸವನ್ನು ತೆಗೆಯಬೇಕು. ಸಮ ಪ್ರಮಾಣ ಸಕ್ಕರೆ ಪಾಕದಲ್ಲಿ ಈ ಹಸಿ ಶುಂಠಿ ರಸವನ್ನು ಹಾಕಿ ಇಟ್ಕೊಳ್ಳಿ. ಇದನ್ನು ನಿಂಬೆ ರಸದಲ್ಲಾಗಲಿ ಅಥವಾ ಹಾಗೆ ಆಗಲಿ ಪಾನಕದ ರೂಪದಲ್ಲಿ ಸೇವನೆ ಮಾಡಬಹುದು. ಇದನ್ನು ಯಾವುದರಲ್ಲಿ ನಾವು ಸೇವನೆ ಮಾಡಬಹುದು ಅಂದರೆ, ನೆಗಡಿ ಕೆಮ್ಮು ಗಂಟಲು ಕಟ್ಟಿರೋವಾಗ ಅಥವಾ ಜ್ವರ ತಲೆ ಭಾರ ಅಜೀರ್ಣ ಹಸಿವೆ ಆಗದೇ ಇರುವಾಗ ಇದನ್ನು 2 ಚಮಚ ಪ್ರಮಾಣದಲ್ಲಿ ಸೇವಿಸುವುದು. ಅಂತೆಯೇ ಹಸಿ ಶುಂಠಿಯನ್ನು ತುರಿದು ಸಮ ಪ್ರಮಾಣ ಸಕ್ಕರೆಯನ್ನು ಅದರ ಜೊತೆಯಲ್ಲಿ ಬೆರೆಸಿ ಕೊಬ್ಬರಿ ಮಿಠಾಯಿ ರೂಪದಲ್ಲಿ ಅದನ್ನು ಪಾಕ ಮಾಡಿ ತಟ್ಟೆಗೆ ಹಾಕಿ ಬಿಳ್ಳೆಯಾಗಿ ಅದನ್ನು ಕತ್ತರಿಸುವುದು. ದೊಡ್ಡವರಾಗಲಿ ಚಿಕ್ಕವರಾಗಲಿ ಯಾರಾದರೂ ಇದನ್ನು ಸೇವಿಸಬಹುದು. ಎಲ್ಲ ಪರಿಸ್ಥಿತಿಯಲ್ಲೂ ಇದನ್ನು ನಾವು ಉಪಯೋಗ ಮಾಡಬಹುದು. ಮಕ್ಕಳಿಗಂತೂ ನಾವು ಚಾಕ್ಲೇಟ್ ಬದಲು ಇದನ್ನು ಕೊಡಬಹುದು. ಚಾಕ್ಲೇಟ್ನಿಂದ ಆಗುವಂಥ ದುಷ್ಪರಿಣಾಮಗಳನ್ನು ಸಹ ಇದರಿಂದ ನಾವು ತಡೆಗಟ್ಟಬಹುದು. ಇದೇ ರೀತಿ ಹಸೆ ಶುಂಠಿಯನ್ನು ಬಿಳ್ಳೆ ರೂಪದಲ್ಲಿ ಕತ್ತರಿಸಿ ಅದರ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಜೀರಿಗೆ ನಿಂಬೆ ರಸ ಹಾಕಿ ಅದನ್ನು ಒಣಗಿಸಿ ಇಟ್ಕೊಂಡ್ಬಿಡ್ಬೇಕು. ಯಾವಾಗ ಗಂಟಲು ಕಟ್ಟೋದು ನೆಗಡಿ ಕೆಮ್ಮು ಅಜೀರ್ಣ ಹಸಿವಾಗದೇ ಇರೋದು ಇರುತ್ತೆ ಅವಾಗ ಅದನ್ನು ಬಾಯಿನಲ್ಲಿ ಹಾಕ್ಕೊಂಡು ಒಂದೊಂದೇ ಬಿಳ್ಳೆಯನ್ನು ಚೀಬೋದ್ರಿಂದ ಇವೆಲ್ಲ ಶಮನವಾಗುತ್ತೆ. ಇದಿಷ್ಟು ಹಸಿ ಶುಂಠಿಯಿಂದ ಅಥವಾ ಶುಂಠಿಯಿಂದ ನಾವು ಪಡೆಯೋ ಅಂಥ ಲಾಭಗಳು.
1: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಶುಂಠಿಯ ಔಷಧಿಯ ಗುಣಗಳ ಕುರಿತು ಡಾಕ್ಟರ್ ಕೆ ಪುಷ್ಪಲತಾ ಅವರು ಮಾಹಿತಿ ನೀಡಿದರು. ಕೇಳಿದರೆ, ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಪ್ರಶ್ನೆ ಏನು ಅಂತಂದರೆ, ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕನ ಕಾಲದಲ್ಲಿ ಕೆತ್ತಲಾದ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಶಾಸನದಲ್ಲಿ ಚಪಡ ಎನ್ನುವ ಪ್ರಸಿದ್ಧ ಶಿಲ್ಪಿಯ ಹೆಸರನ್ನು ಯಾವ ಲಿಪಿಯಲ್ಲಿದೆ ಅನ್ನೋದು ಇಂದಿನ ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಉತ್ತರ, ಕರೋಷ್ಠಿ ಲಿಪಿ. ಹೌದು, ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕನ ಸಾಕಷ್ಟು ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿದ್ದರೂ ಸಹ ಇಲ್ಲಿ ದೊರೆತಿರುವಂತಹ ಶಾಸನದಲ್ಲಿ ಕರೋಷ್ಠಿ ಲಿಪಿಯು ಎದ್ದು ಕಾಣುತ್ತೆ. ಇದು ಕರ್ನಾಟಕದ ಇತಿಹಾಸದಲ್ಲೇ ಕರೋಷ್ಠಿ ಬಳಕೆಯ ಕಂಡುಬರುವ ಏಕೈಕ ಮತ್ತು ಪ್ರಮುಖ ಉಲ್ಲೇಖ ಇದಾಗಿದೆ. ಹಾಗಾದರೆ ಯಾರೆಲ್ಲ ಉತ್ತರವನ್ನು ಸಂದೇಶದ ಮುಖಾಂತರ ಕಳಿಸಿದ್ದಾರೆ ಅಂತ ನೋಡೋ ಸಮಯ ಆಯ್ತಾ?

ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ ಬಂದಿದೆ. ವಾಣಿ ಸತೀಶ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಇಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ಎನ್ ಜಿ ಬಸವರಾಜ್ ಅನ್ನಪೂರ್ಣ IUDP ಲೇಔಟ್ ನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ಆದಷ್ಟು ಕನ್ನಡದಲ್ಲಿ ಟೈಪ್ ಮಾಡಿ ಸಂದೇಶ ಕಳಿಸಿ ಅಂತ ಹೇಳ್ತಾ ಕನ್ನಡಕ್ಕೆ ಆದ್ಯತೆಯನ್ನು ಕೊಡೋಣ. ನೆಕ್ಸ್ಟ್ ನೀವು

ಮುಂದಿನ ಸಂದೇಶವನ್ನ ಕನ್ನಡದಲ್ಲಿ ಟೈಪ್ ಮಾಡಿ ಕಳಿಸಿ, ಆಗ ಓದ್ತೇನೆ. ಮತ್ತೊಂದು ಸಂದೇಶ ಬಂದಿದೆ. ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ತಮ್ಮ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಪ್ರೇಮಾ ನಟರಾಜ್ ನಾಯಕನಹಟ್ಟಿಯಿಂದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಲೀಲಾ ಉಮೇಶ್ ಲಾವಣ್ಯ ಟೀಚರ್ಸ್ ಕಾಲೋನಿ ಚಿತ್ರದುರ್ಗದಿಂದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ, ಎಬಿ ಶಂಭುಲಿಂಗನ ಗೌಡ ಅರಪ್ಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅಶ್ವಿನಿ ರಾಜು, ಕೆಬಿ ರಾಜು, ಅಚ್ಯುತ್ ಸೂರ್ಯ, ಆನಂದ್ ಭಾಸ್ಕರ್ ಕಲಾವತಿ ಒಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಓಕೆ, ಮುಂದಿನ ಸಂದೇಶ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ, ರೂಪ ರಾಘವೇಂದ್ರ ಚಿಕ್ಕನಾಯಕನಹಳ್ಳಿಯಿಂದ ಉತ್ತರ ಬಂದಿದೆ. ಲತಾ ಸುಹಾಸ್ ಹೊಸಕೋಟೆಯಿಂದ, ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಅವರು ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ, ನಾಗವೇಣಿ ಸತೀಶ್ ರೋಹಿತ್ ಕನ್ನಿಕಾ ರೋಡ್ ಚಿತ್ರದುರ್ಗದಿಂದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಸಂದೇಶ ಬಂದಿದೆ. ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠನ್

ರೂಪ ರಾಘವೇಂದ್ರ ಚಿಕ್ಕನಾಯಕನಹಳ್ಳಿಯಿಂದ ಉತ್ತರ ಬಂದಿದೆ. ಲತಾ ಸುಹಾಸ್ ಹೊಸಕೋಟೆಯಿಂದ, ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಅವರು ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ, ನಾಗವೇಣಿ ಸತೀಶ್ ರೋಹಿತ್ ಕನ್ನಿಕಾ ರೋಡ್ ಚಿತ್ರದುರ್ಗದಿಂದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಸಂದೇಶ ಬಂದಿದೆ. ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠಮೂರ್ತಿ ಜಿಎಚ್ಆರ್ ಲೇಔಟ್ ಇಂದ ಸಂದೇಶ ಬಂದಿದೆ. ಮತ್ತೊಂದು ಸಂದೇಶ, ರಾಯ್ಭಾಗ್ ತಾಲೂಕಿನ ಮುಗುಳಕೋಡದ ಶಿವಲಿಂಗಯ್ಯ ಹಿರೇಮಠ್ ಕಲಾವತಿ ಹಿರೇಮಠ್ ಅಭಿಷೇಕ್ ಹಿರೇಮಠ್ ಅವರಿಂದ ಉತ್ತರ ಬಂದಿದೆ. ಮತ್ತೊಂದು ಸಂದೇಶ, ಶುಭ ಮಧ್ಯಾಹ್ನ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಅವರು ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ, ತಮಗೂ ಕೂಡ ಶುಭ ಮಧ್ಯಾಹ್ನ. ಮುಂದಿನ ಸಂದೇಶ, ಸುಬಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಅಂಪಸಾಗರದಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ಗಾಯತ್ರಿ ತಿಪ್ಪೇಶ್ ತೊರೆ ಕೊಲ್ಲಮ್ಮನಹಳ್ಳಿಯಿಂದ ಚಳ್ಳಕೆರೆ ತಾಲೂಕು ಇಲ್ಲಿಂದ ಉತ್ತರ ಬಂದಿದೆ. ಮತ್ತೊಂದು ಸಂದೇಶ, ಕೈವಲ್ಯ ಸಾಹಿತಿ ಬೋಪ ವೆಂಕಟೇಶ್ ಹೊಸಕೋಟೆ ತಾಲೂಕು ಬೋಧನ ಹೊಸಹಳ್ಳಿಯಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ, ಸಾಕಷ್ಟು ನಮ್ಮ ಕೇಳುಗರು ಭ್ರಾಮಿಲಿ ಲಿಪಿ ಅಂತ ಕಳಿಸ್ಕೊಟ್ಟಿದ್ದಾರೆ. ಋಷಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಿತ್ರದುರ್ಗದಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಅಮೃತ ರಮೇಶ್ ಅವರು ಉತ್ತರವನ್ನು ಕಳಿಸಿದ್ದಾರೆ. ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದೆ. ಮತ್ತೊಂದು ಸಂದೇಶ, ಬೂಕನಕೆರೆ ವಿಜಯೇಂದ್ರ ಮೈಸೂರಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರಿನಿಂದ, ಹರಿಹರ ತಾಲೂಕು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನಿಂದ ಬ್ರಹ್ಮಗಿರಿ ಶಾಸನವು ಪ್ರಾಕೃತ ಭಾಷೆ ಬ್ರಾಹ್ಮಿ ಲಿಪಿಯನ್ನು ಹೊಂದಿದ್ದು ಓಕೆ, ಸಾಕಷ್ಟು ನಮ್ಮ ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿ ಇದೆ, ಬಟ್ ಇದು ಕರೋಷ್ಠಿ ಲಿಪಿಯಲ್ಲಿರುವುದು ಒಂದು ವಿಶೇಷತೆಯಾಗಿದೆ. ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ, ಮಲ್ಲಿಕಾರ್ಜುನ್ ಮೊಳಕಾಲ್ಮೂರು ತಾಲೂಕು ಮೊಗಲಹಳ್ಳಿ ಗ್ರಾಮದಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲ ಗುಂದಿ ಜಗಳೂರು ತಾಲೂಕಿನಿಂದ ಉತ್ತರ ಕಳಿಸ್ಕೊಟ್ಟಿದ್ದಾರೆ. ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಉತ್ತರ ಬಂದಿದೆ. ಹರಪ್ಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡ ರಮೇಶ್ ಅವರು ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆಯಿಂದ ಬಂದಿದೆ. ಒನಕೆ ಓಬವ್ವ ತವರೂರು ಗುಡೇಕೋಟೆಯಿಂದ, ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಪ್ರಜ್ವಲ್ ಲಿಪಿಯನ್ನ ಶಾಸನದಲ್ಲಿ ಕಂಡುಬರುತ್ತದೆ. ಬ್ರಹ್ಮಗಿರಿ ಓಕೆ, ಲಘು ಶಾಸನ ಸರಿಯಾದ ಉತ್ತರ. ಮತ್ತೊಂದು ಸಂದೇಶ, ಸಚಿನ್ ಭಾಸ್ಕರ್ ಸ್ಕಂದನ್ ಭಾಸ್ಕರ್ ಮೆದೇಹಳ್ಳಿ ರಸ್ತೆ ಚಿತ್ರದುರ್ಗದಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಚಿತ್ರಲಿಂಗಪ್ಪ ಚಿಕ್ಕಗೊಂಡನಹಳ್ಳಿ ಹೊಸ ಗೊಲ್ಲರಹಟ್ಟಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಂಜುನಾಥ್ ಶೆಟ್ಟಿ ಗುಮಾಸ್ತಾ ಕಾಲೋನಿಯಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಅಂಬಿಕಾ ಕಸವನಹಳ್ಳಿ ಗೊಲ್ಲರಹಟ್ಟಿಯಿಂದ ಸಂದೇಶ ಬಂದಿದೆ. ಮುಖ್ಯಸ್ಥರಿಗೆ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ. ಯಾರು ಅಂತಂದರೆ 2144 ಸಂದೇಶ ಬಂದಿದೆ, ತಮಗೂ ಕೂಡ ಮುಖ್ಯಸ್ಥರ ಕಡೆಯಿಂದ ನಮಸ್ಕಾರವನ್ನು ಸಲ್ಲಿಸ್ತಾ ಮುಂದಿನ ಸಂದೇಶ, ಸಿಎಲ್ ಉಮಾ ಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಸಣ್ಣ ಬೋರಯ್ಯ ಬೋರಮ್ಮ ಬಚ್ಚಬೋರನ ಹಟ್ಟಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ವಾಣಿ ಶಾಂತಕುಮಾರ್ ಸೃಜನ್ ಸಾರಿಕಾ ಹಳೆ ಟೌನ್ ರಾಜಬೀದಿ ವೀರಭದ್ರಪ್ಪ ಸ್ವಾಮಿ ದೇವಸ್ಥಾನ ರೋಡ್ ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ವಾಣಿ ಶಾಂತಕುಮಾರ್ ಸೃಜನ್ ಓಕೆ, ಸಂದೇಶವನ್ನು ತಗೊಂಡೆ ಅಂತ ಅಂದ್ಕೊಳ್ತೀನಿ. ಎಂ ರಮೇಶ್ ಹಗರಿ ಅವರು ಗಜಾಪುರ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ಎಲ್ಲ ಕಾರ್ಯಕ್ರಮಗಳು ತುಂಬ ಸೊಗಸಾಗಿ ಬಂದಿದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಬಾಲರಾಜ್ ನವ್ಯ ದರ್ಶಿನಿ ಮೋಹಿತ್ ಪಾಲಮ್ಮ ಬೆಳವಿನ ಮರದ ಹಟ್ಟಿಯಿಂದ ಕಳಿಸ್ಕೊಟ್ಟಿದ್ದಾರೆ. ಓಕೆ, ಮುಂದಿನ ಸಂದೇಶ, ಮಲ್ಲಿಕಾರ್ಜುನ್ ಮೊಳಕಾಲ್ಮೂರು ತಾಲೂಕು ಮುಗುಳಹಳ್ಳಿಯಿಂದ ಬಂದಿದೆ. ಮತ್ತೊಂದು ಸಂದೇಶ ಓಕೆ, ಹನುಮಂತಪ್ಪ ಜಗಳೂರ್ ಅವ್ರದ್ದು ಸಂದೇಶ ಓದಿದೆ ಅಂತ ಅನ್ಕೊಳ್ತೇನೆ. ಮತ್ತೊಂದು ಸಂದೇಶ, ಸೋನು ಚಿತ್ರದುರ್ಗದಿಂದ ಕಳಿಸ್ಕೊಟ್ಟಿದ್ದಾರೆ. ಓಕೆ, ಎಲ್ಲರ ಸಂದೇಶ ಓದಿದೆ ಅಂತ ಹೇಳ್ತಾ ನಮ್ಮ ಪ್ರಶ್ನೆಗೆ ಉತ್ತರ ಕಳಿಸಿದಂತಹ ಎಲ್ಲ ಶ್ರೋತೃ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳೋ ಸಮಯ. ಇನ್ನು ಮುಂದೆ ಕೇಳೋಣ, ದರಾ ಬೇಂದ್ರೆಯವರ ರಚನೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ಅಶ್ವತ್ ಸಿ, ಹಾಡಿದ್ದಾರೆ ಸಂಗೀತ ಕಟ್ಟಿ. ಕೇಳಿ ಈ ಒಂದು ಭಾವಗೀತೆಯನ್ನು.

ಮತ್ತೊಂದು ಸಂದೇಶ ಬಂದಿದೆ, ಒಂದು ಸಂದೇಶ ಬಿಟ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ಉಮಾದೇವಿ ಅವರು ಹೇಳ್ತಾ ಇದ್ದಾರೆ, ಕಳಿಸಿದ್ದಾರೆ ಮೆಸೇಜ್. ನನ್ನ ಮೆಸೇಜ್ ಎಲ್ಲಿ ಮ್ಯಾಮ್ ಓದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಮೆಸೇಜ್ ಓದ್ತಾ ಒಂದು ಮೆಸೇಜ್ ಜಂಪ್ ಆಗಿರಬಹುದು. ಉಮಾದೇವಿ ಅವರು ಬಿ ಆರ್ PWD ಕಾಲೋನಿ ಶಿವಮೊಗ್ಗ ಜಿಲ್ಲೆಯಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ.

ಧನ್ಯವಾದಗಳು. ಇನ್ನು ಭಾವಗೀತೆಯ ಮುಂದಿನದ್ದು ಕುವೆಂಪು ಅವರ ರಚನೆಯಲ್ಲಿ ಮೂಡಿ ಬರ್ತಾ ಇದೆ. ಹಾಡಿದ್ದಾರೆ ರಾಜು ಅನಂತಸ್ವಾಮಿ, ಸಂಗೀತ ನೀಡಿದ್ದಾರೆ ಅಶ್ವಥ್ ಸಿ ಅವರು. ಕೇಳಿ ಈ ಒಂದು ಭಾವಗೀತೆಯನ್ನು.

0: ಕೇಳಿದರೆ ಇಂದು ಸಂಜೆ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಾವು ಇಂದು ಆಯ್ಕೆ ಮಾಡಿಕೊಂಡಿರುವ ಹಾಡುಗಳು ಈ ರೀತಿ ಇವೆ. ಮುಂಗಾರು ಮಳೆ ಚಿತ್ರದಿಂದ ಈ ಗೀತೆ.
1: ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ.
0: ಮತ್ತೊಂದು ಹಾಡು ಗಟ್ಟಿಮೇಳ ಚಿತ್ರದಿಂದ.
2: ಹಂಸವೇ ಹಂಸವೇ ಹಾಡುವ.
0: ಮತ್ತೊಂದು ಗೀತೆ ವರ್ಷ ಚಿತ್ರದಿಂದ ಈ ಗೀತೆ.

ಕೇಳುಗರೆ, ಈ ಹಾಡುಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶ ಕಳಿಸಿದರ ಮೂಲಕ. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಗಳು 9448264273.

ಕೇಳುವರೆ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಜನರಂಜನಿ ನಿಮ್ಮ ನೆಚ್ಚಿನ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಿಮ್ಮ ಮೆಚ್ಚಿನ ಗೀತೆಯನ್ನ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ ಕೇಳಬಹುದು. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272.

ಕೇಳುಗರೆ, ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಜನರಂಜನಿ ನಿಮ್ಮ ಮೆಚ್ಚಿನ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಿಮ್ಮ ಇಷ್ಟದ ಗೀತೆಯನ್ನ ಕೇಳಬಹುದು. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ

ಸಂಪರ್ಕ. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272.

0: ರೈತ ಬಾಂಧವರೇ ಗಮನಿಸಿ, ಇಂದು ಸಂಜೆ 6:51 ಕಿಸಾನ್ ವಾಣಿ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯ ಕುರಿತು ದಾವಣಗೆರೆಯ ICAR ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಷಯ ತಜ್ಞರಾದ ಡಾ ಎಂಜಿ ಬಸವನಗೌಡರು ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
1: ಕೇಳುವರೆ, ಇದಾಗಿತ್ತು ಇಂದಿನ ಉಲ್ಲಾಸ ಕಾರ್ಯಕ್ರಮ.

ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ 102.6 FM. ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಹೊಸ ದಾಖಲೆ ಬರೆದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 40 ಕೋಟಿ ದಾಟಿದ ಪ್ರಯಾಣಿಕರ ಸಂಖ್ಯೆ. ಲಕ್ಕುಂಡಿಯನ್ನು ಜಾಗತಿಕ ಪಾರಂಪರಿಕ ತಾಣವನ್ನಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರ ನಿರ್ಧಾರ. ಬೆಳಗಾವಿಯಲ್ಲಿ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ. ಆರೋಪಿ ಶಿವಾನಂದ ನೀಲಣ್ಣನವರ್ ಬಂಧನ. ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 2025-26 ಹಣಕಾಸು ವರ್ಷದಲ್ಲಿ ಹೊಸ ದಾಖಲೆ ಬರೆದಿದೆ. ಪ್ರಯಾಣಿಕರ ಸಂಚಾರ ಮತ್ತು ಸರಕು ಸಾಗಣೆಯಲ್ಲಿ ಮೈಲುಗಲ್ಲು ಸಾಧಿಸಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಈವರೆಗೆ 40 ಕೋಟಿ ಪ್ರಯಾಣಿಕರು ಪ್ರಯಾಣಿಸಿದ್ದು 5,32,000 ಮೆಟ್ರಿಕ್ ಟನ್ ಸರಕುಗಳನ್ನು ಸಾಗಿಸಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿಯಮಿತ ಬಿಐಎಎಲ್ನ 134ನೇ ಮಂಡಳಿ ಸಭೆಯಲ್ಲಿ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಕೆಐಎಎಲ್ ಕೈಗೊಂಡ ಪ್ರಮುಖ ಸಾಧನೆಗಳು, ಕಾರ್ಯಕ್ಷಮತೆಯ ಮುಖ್ಯಾಂಶಗಳು ಮತ್ತು ಅಭಿವೃದ್ಧಿ ಉಪಕ್ರಮಗಳ ಪರಿಶೀಲನೆ ವೇಳೆ ಮಂಡಳಿ ಈ ವಿಷಯ ತಿಳಿಸಿದೆ. ಒಂದೇ ದಿನದಲ್ಲಿ 139,111 ಪ್ರಯಾಣಿಕರನ್ನು ನಿರ್ವಹಿಸಲಾಗಿದೆ. ವರ್ಷದಲ್ಲಿ 280,800 ವಿಮಾನಗಳ ಸಂಚಾರವು ದಾಖಲಾಗಿದೆ. ಲಕ್ಕುಂಡಿಯನ್ನು ಜಾಗತಿಕ ಪಾರಂಪರಿಕ ತಾಣವನ್ನಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಇಂದು ಪ್ರವಾಸೋದ್ಯಮ ಸಚಿವ ಎಚ್ಕೆ ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಕಳೆದ 1 ವರ್ಷದಲ್ಲಿ ಲಕ್ಕುಂಡಿಯಲ್ಲಿ 3,000 ಪ್ರಾಚ್ಯಾವಶೇಷಗಳನ್ನು ಸಂಗ್ರಹಿಸಲಾಗಿದೆ. ಈ ಮೂಲಕ ಲಕ್ಕುಂಡಿ ಗತವೈಭವವನ್ನು ಮರಳಿಸುವ ಸರ್ಕಾರದ ಕ್ರಮವನ್ನು ಜನಾಂದೋಲನವನ್ನಾಗಿ ಪರಿವರ್ತಿಸಲಾಗಿದೆ. 16 ಲಕ್ಕುಂಡಿಯ ದೇವಾಲಯಗಳನ್ನು ಸಂರಕ್ಷಿತ ಸ್ಮಾರಕಗಳೆಂದು ಘೋಷಿಸಲಾಗಿದೆ. ಮುಂಬರುವ ದಿನಗಳಲ್ಲಿ 100 ಬಾವಿಗಳು ಮತ್ತು 100 ಪುರಾತನ ದೇವಾಲಯಗಳನ್ನು ಅನಾವರಣಗೊಳಿಸಲು ಸರ್ಕಾರ ನಿರ್ಧರಿಸಿದೆ. ನವದೆಹಲಿಯ ರಾಷ್ಟ್ರೀಯ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿರುವ 50 ವರ್ಷಗಳ ಹಿಂದೆ ಲಕ್ಕುಂಡಿಯಿಂದ ತೆಗೆದುಕೊಂಡು ಹೋಗಿರುವ ಪ್ರಾಚ್ಯಾವಶೇಷಗಳನ್ನು ಮರಳಿ ಲಕ್ಕುಂಡಿಗೆ ತರಲು ಕ್ರಮ ವಹಿಸಲು ನಿರ್ಧರಿಸಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಶಿವಾನಂದ ನೀಲಣ್ಣನವರ್ ವಿರುದ್ಧದ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣದ ತನಿಖೆಯನ್ನು ಬೆಳಗಾವಿ ಪೊಲೀಸರು ತೀವ್ರಗೊಳಿಸಿದ್ದಾರೆ. ಶಿವಬಸವನಗರದ

0: ಸಂಪರ್ಕದಲ್ಲಿರುವ ಅವರಿಗೆ ಸೇರಿದ ಎರಡು ಕಚೇರಿಗಳ ಮೇಲೆ ಪೊಲೀಸರು ದಾಳಿ ನಡೆಸಿ ಹಣಕಾಸು ವಹಿವಾಟು ಮತ್ತು ಸಾರ್ವಜನಿಕ ಹೂಡಿಕೆಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸಾರ್ವಜನಿಕರು ಮತ್ತು ಮಾಜಿ ಸೈನಿಕರು ಹೂಡಿಕೆ ಮಾಡಿದ ಸಾವಿರಾರು ಕೋಟಿ ರೂಪಾಯಿಗಳನ್ನು ದುರುಪಯೋಗಪಡಿಸಿಕೊಂಡ ಆರೋಪ ಶಿವಾನಂದ ನೀಲಣ್ಣನವರ್ ಮೇಲಿದೆ. ಬೆಳಗಾವಿ ಆಯುಕ್ತ ಮೊಹಮ್ಮದ್ ರೋಷನ್ ಠೇವಣಿದಾರರ ಹಿತಾಸಕ್ತಿ ರಕ್ಷಣಾ ಕಾಯ್ದೆಯಡಿ ತನಿಖೆಗೆ ಆದೇಶಿಸಿದ್ದಾರೆ. ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಇದೇ 19ರಂದು ತುಮಕೂರಿನಲ್ಲಿ ನಡೆಯುವ ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಯ ಸಮರ್ಪಣೆ ಸಮಾವೇಶಕ್ಕೆ ಆಹ್ವಾನ ನೀಡಿದ್ದಾರೆ. ಮುಖ್ಯಮಂತ್ರಿ ಕಚೇರಿ ಕಾವೇರಿ ನಿವಾಸಕ್ಕೆ ಆಗಮಿಸಿದ ಅವರು ಮೂರು ವರ್ಷದ ಸಾಧನಾ ಸೇವೆಯ ಸಮರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಮುಖ್ಯಮಂತ್ರಿ ಅವರಿಗೆ ಆಮಂತ್ರಣ ನೀಡಿದ್ದಾರೆ. ಇದಕ್ಕೂ ಮೊದಲು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ಚಾಮರಾಜನಗರದ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಚಾಮರಾಜನಗರ ಜಿಲ್ಲಾ ಕೇಂದ್ರದ ವಿವಿಧ ವಾರ್ಡ್ಗಳಿಗೆ ಇಂದು ಭೇಟಿ ನೀಡಿ ಕುಡಿಯುವ ನೀರಿನ ಪೂರೈಕೆ ಸಮಸ್ಯೆ ಬಗ್ಗೆ ಪರಿಶೀಲನೆ ನಡೆಸಿದರು. ಸೋಮವಾರಪೇಟೆ, ಬಿಡಿ ಕಾಲೋನಿ, ಗಾಳಿಪುರ ಸೇರಿ ವಿವಿಧ ಬಡಾವಣೆಗಳಿಗೆ ಭೇಟಿ ನೀಡಿ ನೀರಿನ ಪೂರೈಕೆ ಬಗ್ಗೆ ನಿವಾಸಿಗಳಿಂದಲೇ ಮಾಹಿತಿ ಪಡೆದರು. ಅಗತ್ಯವಿದ್ದರೆ ಟ್ಯಾಂಕರ್ನಲ್ಲಿ ನೀರು ಪೂರೈಸಿ ಸಮಸ್ಯೆ ಕಂಡುಬಂದ ಕೂಡಲೇ ಪರಿಹರಿಸಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಧಾನಿ ನರೇಂದ್ರ ಮೋದಿ ಅವರ ಇಂಧನ ಉಳಿತಾಯ ಕರೆಯನ್ನು ಬೆಂಬಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನಲ್ಲಿ ನಡೆಯುವ ವಿವಿಧ ಕಾರ್ಯಕ್ರಮಗಳಿಗೆ ಮೆಟ್ರೋದಲ್ಲಿ ಪ್ರಯಾಣಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ಇಂಧನ ಸಂರಕ್ಷಣೆಯ ಕುರಿತು ಪ್ರಧಾನಿಯವರ ಕರೆಯನ್ನು ದೇಶದ ಎಲ್ಲ ನಾಗರಿಕರು ಅನುಸರಿಸಬೇಕು ಎಂದು ತಿಳಿಸಿದ್ದಾರೆ. ವಿರೋಧ ಪಕ್ಷಗಳು ಪ್ರಸ್ತುತ ಜಾಗತಿಕ ಆರ್ಥಿಕ ಪರಿಸ್ಥಿತಿ ಮತ್ತು ಇಂಧನ ಸಂರಕ್ಷಣೆಗಾಗಿ ಪ್ರಧಾನಿಯವರ ಕರೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ನಡೆಯುತ್ತಿರುವ ರೈಲ್ವೆ ಮೇಲ್ಸೇತುವೆ, ರೈಲು ನಿಲ್ದಾಣ ಮೇಲ್ದರ್ಜೆಗೇರಿಸುವುದು ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಹುಬ್ಬಳ್ಳಿ ನೈಋತ್ಯ ರೈಲ್ವೆ ವಲಯದ ಜನರಲ್ ಮ್ಯಾನೇಜರ್ ಪಿ ಅನಂತ ಹಾಗೂ ಬಳ್ಳಾರಿ ಲೋಕಸಭಾ ಸದಸ್ಯ ಇ ತುಕಾರಾಂ ಇಂದು ಪರಿಶೀಲನೆ ನಡೆಸಿದರು. ಅಮೃತ್ ಭಾರತ್ ಯೋಜನೆಯಡಿ ಬಳ್ಳಾರಿ ರೈಲ್ವೆ ನಿಲ್ದಾಣದ ಅಭಿವೃದ್ಧಿಗೆ 17 ಕೋಟಿ ರೂಪಾಯಿ 2023ರಲ್ಲಿ ಮಂಜೂರಾಗಿದ್ದು, ಕಳೆದ 3 ವರ್ಷಗಳಿಂದ ಕಾಮಗಾರಿ ಮಂದಗತಿಯಲ್ಲಿ ನಡೆಯುತ್ತಿದೆ. ತ್ವರಿತವಾಗಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಲೋಕಸಭಾ ಸದಸ್ಯ ಇ ತುಕಾರಾಂ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೈಗೆತ್ತಿಕೊಳ್ಳಲಾಗಿರುವ ರೈಲ್ವೆ ಮತ್ತು ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಸಂಬಂಧಿಸಿದ ಭೂಸ್ವಾಧೀನ ಪ್ರಕ್ರಿಯೆ ಕುರಿತು ಸಂಸದ ಪಿಸಿ ಗದ್ದಿಗೌಡರ ಹಾಗೂ ಜಿಲ್ಲಾಧಿಕಾರಿ ಸಂಗಪ್ಪ ನೇತೃತ್ವದಲ್ಲಿ ಇಂದು ಸಭೆ ನಡೆಯಿತು. ಸಭೆಯಲ್ಲಿ ಭಾರತೀಯ ರಾಷ್ಟೀಯ ಹೆದ್ದಾರಿ ಮತ್ತು ರೈಲ್ವೆ ಯೋಜನೆಗಳಿಗೆ ಅಗತ್ಯವಿರುವ ಭೂಸ್ವಾಧೀನ ಬಾಕಿ ಪ್ರಕರಣಗಳು ಹಾಗೂ ಕಾಮಗಾರಿಗಳ ಪ್ರಗತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಾಯಿತು. ಯೋಜನೆಗಳ ಅನುಷ್ಠಾನಕ್ಕೆ ಬೇಕಾಗಿರುವ ಭೂಸ್ವಾಧೀನ ಪ್ರಕ್ರಿಯೆಯನ್ನು ತ್ವರಿತಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ಸಭೆಯಲ್ಲಿ ಮಾತನಾಡಿದ ಪಿಸಿ ಗದ್ದಿಗೌಡರ, ಯೋಜನೆ ಅನುಷ್ಠಾನದಲ್ಲಿ ಕೆಲ ತೊಂದರೆಗಳು ಸಹಜವಾದರೂ ಅವುಗಳನ್ನು ಪರಿಹರಿಸಿಕೊಂಡು ಕಾಮಗಾರಿಗಳನ್ನು ಪೂರ್ಣಗೊಳಿಸುವಲ್ಲಿ ಅಧಿಕಾರಿಗಳ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ಜವಾಬ್ದಾರಿಯುತವಾಗಿ ಕೆಲಸ ನಡೆಯದಿರುವುದರಿಂದ ಯೋಜನೆಗಳಲ್ಲಿ ವಿಳಂಬ ಉಂಟಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯೋಜನೆ ಅನುಷ್ಠಾನದಲ್ಲಿ ನಿರ್ಲಕ್ಷ್ಯ ತೋರಿದರೆ ಸಹಿಸಲಾಗುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಕಂದಾಯ ದಾಖಲೆಗಳ ಡಿಜಿಟಲೀಕರಣ ಪ್ರಕ್ರಿಯೆಯಲ್ಲಿ ದಾವಣಗೆರೆ ತಾಲೂಕು ರಾಜ್ಯ ಮಟ್ಟದಲ್ಲಿ 2ನೇ ಸ್ಥಾನದಲ್ಲಿದೆ ಎಂದು ತಹಶೀಲ್ದಾರ್ ಅಶ್ವಥ್ ತಿಳಿಸಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ದಾಖಲೆಗಳ ಸ್ಕ್ಯಾನಿಂಗ್ ಮತ್ತು ಸಂಗ್ರಹಣೆಯಲ್ಲಿ ತಾಲೂಕು ಈಗಾಗಲೇ ರಾಜ್ಯ ಮಟ್ಟದಲ್ಲಿ 2ನೇ ಸ್ಥಾನದಲ್ಲಿದೆ. ತಾಲೂಕಿನ ಆಡಳಿತ ಯಂತ್ರವು ಮೊದಲ ಸ್ಥಾನ ತಲುಪಲು ವೇಗವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ.
4: ಡಿಜಿಟಲೈಸೇಷನ್ಗೆ ಭೂ ಸುರಕ್ಷಾ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟು ಅದನ್ನ ದಾವಣಗೆರೆ ತಾಲೂಕಲ್ಲಿ ಸಂಪೂರ್ಣವಾಗಿ ಡಿಜಿಟಲೈಸ್ ಮಾಡಬೇಕಲ್ಲ ಅಂತ ಆ ಒಂದು ಕಾರ್ಯಕ್ರಮ ಕೈಗೆತ್ತಿಕೊಂಡು ಸಂಪೂರ್ಣ ಡಿಜಿಟಲೀಕರಣ ಮಾಡಿದ್ವಿ. ನಾವು ಸುಮಾರು 87 ಲಕ್ಷ ಪುಟಗಳು

0: ಡಿಜಿಟಲೈಸ್ ಮಾಡಿ ನಮ್ಮ ತಾಲೂಕು ದಾವಣಗೆರೆ ತಾಲೂಕು ಡಿಜಿಟಲೈಸ್ಡ್ ತಾಲೂಕಾಗಿ ಮಾರ್ಪಟ್ಟಿದೆ. ನಾವು ಯಾವುದೇ ಫಿಸಿಕಲ್ ಕಾಪಿಗಳನ್ನ ಜನಗಳಿಗೆ ಜೆರಾಕ್ಸ್ ಮಾಡಿ ಇಶ್ಯೂ ಮಾಡುವಂತಿಲ್ಲ ಇವಾಗ. ಸೊ ನಮ್ದು ಸ್ಟೇಟ್ ಅಲ್ಲಿ ಥರ್ಡ್ ತಾಲೂಕು ಟು ಡಿಕ್ಲೇರ್ ಆಸ್ ಡಿಜಿಟಲೈಸ್ಡ್ ತಾಲೂಕು.
1: ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಅರಬೆಳಚಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಜನಾಂಗದ ಬೀದಿಗೆ ರಸ್ತೆ ಬಂದ್ ಮಾಡಿರುವುದನ್ನು ವಿರೋಧಿಸಿ ನಡೆಸುತ್ತಿರುವ ಪ್ರತಿಭಟನೆ 103 ದಿನಗಳಿಗೆ ತಲುಪಿದೆ. ಅರಬೆಳಚಿ ಗ್ರಾಮದಲ್ಲಿ 60 ಹೆಚ್ಚು ಪರಿಶಿಷ್ಟರಿಗೆ ಸೇರಿದ ಮನೆಗಳಿವೆ.

ಕರ್ನಾಟಕ ಜನಾಂಗದ ಬೀದಿಗೆ ರಸ್ತೆ ಬಂದ್ ಮಾಡಿರುವುದನ್ನು ವಿರೋಧಿಸಿ ನಡೆಸುತ್ತಿರುವ ಪ್ರತಿಭಟನೆ 103 ದಿನಗಳಿಗೆ ತಲುಪಿದೆ. ಅರಬಿಳುಚಿ ಗ್ರಾಮದಲ್ಲಿ 60 ಹೆಚ್ಚು ಪರಿಶಿಷ್ಟರಿಗೆ ಸೇರಿದ ಮನೆಗಳಿದ್ದು ಆ ಮನೆಗಳಿಗಿದ್ದು ರಸ್ತೆ ಸಂಪರ್ಕವನ್ನು ಈ ಹಿಂದೆ ಕಡಿತ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ನಡೆಸಿದ ನಿವಾಸಿಗಳು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ವಿರುದ್ಧ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಕೂಡಲೇ 60 ಮನೆಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಇನ್ನು ಹವಾವರ್ತಮಾನ. ಮುಂದಿನ 2 ದಿನಗಳಲ್ಲಿ ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಂಡ್ಯ, ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರೀ ಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರಿನ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣವಿದ್ದು ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ರಾಯಚೂರು, ಯಾದಗಿರಿ, ಕೊಪ್ಪಳ ಸೇರಿದಂತೆ ಹಲವೆಡೆ ಬಿರುಗಾಳಿಯೊಂದಿಗೆ ಹಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೊಸ ದಾಖಲೆ ಬರೆದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, 40 ದಾಟಿದ ಪ್ರಯಾಣಿಕರ ಸಂಖ್ಯೆ. ಲಕ್ಕುಂಡಿಯನ್ನು ಜಾಗತಿಕ ಪಾರಂಪರಿಕ ತಾಣವನ್ನಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರ ನಿರ್ಧಾರ. ಬೆಳಗಾವಿಯಲ್ಲಿ 4,500 ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣನವರ್ ಬಂಧನ. ಹಾಗೂ ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

ಆಕಾಶವಾಣಿ ಚಿತ್ರದುರ್ಗ 102.6 ಕಂಪನಾಂಕಗಳಲ್ಲಿ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ನಮ್ಮ ಸ್ಟುಡಿಯೋ ಸಮಯ ಆಗಿದೆ 2:40:31. ಕೇಳುಗರೆ, ವಿಷಯಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ಇಂದಿನ ವಿಷಯ ಬಂದು ಸೂರ್ಯಕಾಂತಿ. ಹೌದು, ಇಂದಿನ ವಿಷಯ ಸೂರ್ಯಕಾಂತಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಅದಕ್ಕೆ ಸಂಬಂಧಪಟ್ಟಂತ ಹಾಡುಗಳನ್ನ ಕೇಳ್ತಾ ಸಾಗೋಣ. ಇನ್ನು ಸೂರ್ಯಕಾಂತಿಗೆ ಈ ಹೆಸರು ಬಂದದ್ದೇ ಅದು ಸೂರ್ಯನನ್ನ ಹೋಲುವುದರಿಂದ, ಅವನನ್ನ ಅನುಸರಿಸೋದರಿಂದ. ಸೂರ್ಯನನ್ನ ಅನುಸರಿಸುವುದು, ಹೂ ಹರಳುವುದು, ಎಲೆಯದರಲ್ಲೇ ಕಾಣುವ ವಿಶಿಷ್ಟ ನೋಟ ಇದರದ್ದಾಗಿದೆ ಸೂರ್ಯಕಾಂತಿಯದ್ದು. ಹಗಲು ರಾತ್ರಿಯನ್ನ ಅನುಭವಿಸಲು ಸೂರ್ಯನ ಹೆಜ್ಜೆ ಗುರುತಿನಲ್ಲಿ ಗಿಡದ ಕಾಂಡದ ತುದಿಯು ಅದರ ಹೂವನ್ನ ಸದಾ ಸೂರ್ಯನ ಎದುರು ನೋಡುವಂತೆ ಕಾಣಿಸುತ್ತೆ ಈ ಸೂರ್ಯಕಾಂತಿ. ಹೂವು ಬಲಿತು ಕಾಳು ಕಟ್ಟಲು ಆರಂಭಿಸಿದಾಗ ತೆನೆಯು ತೂಕದಿಂದ ಹೆಚ್ಚಲು ಆರಂಭಿಸಿದಂತೆ ಸಂಪೂರ್ಣ ಪೂರ್ವಕ್ಕೆ ಮುಖ ಮಾಡಿಯೇ ಇರುತ್ತದೆ ಈ ಸೂರ್ಯಕಾಂತಿ. ಸೂರ್ಯಕಾಂತಿಯ ಎಣ್ಣೆಯ ಪರಿಮಳ, ವೈವಿಧ್ಯಮಯ ಆಹಾರದಲ್ಲಿ ಬಳಕೆಯಲ್ಲಿ ಸೂರ್ಯನ ಬಿಸಿಲಿನಷ್ಟೇ ಪ್ರಕಾರವಾಗಿದೆ. ಇನ್ನು ಭಾರತದಲ್ಲಿ ಸೂರ್ಯಕಾಂತಿಯು ಎಣ್ಣೆಕಾಳು ಬೆಳೆಯಾಗಿ 1969 ಪರಿಚಯ ಆಯಿತು. ಆದರೂ 80ರ ದಶಕದ ನಂತರವಷ್ಟೇ ಜನಪ್ರಿಯವಾಗಿತ್ತು. ತನ್ನ ತವರೂರಾದ ಅಮೆರಿಕದಲ್ಲಿಯೂ ಸಹ ಜನಪ್ರಿಯವಾಗಲು ಶತಕಗಳನ್ನ ಸವೆಸಿದೆ ಈ ಸೂರ್ಯಕಾಂತಿ. ಆ ಬಗೆಯಲ್ಲಿ ವಿಶಿಷ್ಟ ಚರಿತ್ರೆಯನ್ನ ತನ್ನ ಹೂ ನಗೆಯ ಹಿಂದೆ ಅಡಗಿಸಿದ ಈ ಸೂರ್ಯಕಾಂತಿ ಅಷ್ಟಕ್ಕೂ ಹೂ ಎನಿಸಿಕರೆಸಿಕೊಳ್ಳುವ ಇದು ಹೂ ಅಲ್ಲ, ಹೂ ಗೊಂಚಲಾಗಿದೆ. ಮೈ ತುಂಬ ಹೂ ಮುಡಿದು ಸೂರ್ಯನನ್ನ ಮೈಗೆಲ್ಲ ಚಿತ್ರಿಸಿಕೊಂಡಂತಹ ವನ್ಯ ತಳಿಗಳು ಸಾಕಷ್ಟಿವೆ. ಅದರಲ್ಲಿ ಇದು ಒಂದು ಸೂರ್ಯಕಾಂತಿ. ಕೇಳುಗರೆ, ಸೂರ್ಯಕಾಂತಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಮುಂದುವರಿಸ್ತೇನೆ ಈ ಒಂದು ಗೀತೆಯ ನಂತರ. ಕೇಳಿ ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಕಸ್ತೂರಿ ಶಂಕರ್ ಅವರು. ಸಾಹಿತ್ಯ ನೀಡಿದ್ದಾರೆ ಜಿ ಉದಯ್ ಶಂಕರ್, ಸಂಗೀತ ಟಿ ಜಿ ಲಿಂಗಪ್ಪ ಅವರದು.

ಕೇಳುಗರೆ, ನೀವು ಕೇಳ್ತಾ ಇದ್ರಿ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ. ಇಂದಿನ ವಿಷಯ ಸೂರ್ಯಕಾಂತಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿಸ್ತಾ ಅದರ ಸಂಬಂಧಪಟ್ಟ ಹಾಡುಗಳನ್ನ ಕೇಳ್ತಾ ಇದ್ದೇವೆ. ಇನ್ನು ಸೂರ್ಯಕಾಂತಿಯ ಹೂವಿನ ಬಗ್ಗೆ ಒಂದು ಪೌರಾಣಿಕ ಕತೆ ಕೂಡ ಸಹ ಇದೆ. ಏನು ಆ ಕತೆ ಅಂತಂದ್ರೆ, ಸೂರ್ಯಕಾಂತಿ ಎಂಬ ಹೆಸರು ಬರಲು ವಿಶಿಷ್ಟವಾದ ಪೌರಾಣಿಕ ಕತೆ ಇದೆ. ಗ್ರೀಕ್ ಮತ್ತು ರೋಮನ್ನರ ಸೂರ್ಯ ದೇವತೆ ಅಪೋಲೋನನ್ನ ಕ್ಲೈಟಿ ಎಂಬಾಕೆಯು ಪ್ರೀತಿಸ್ತಾ ಇರ್ತಾಳಂತೆ. ಅಪೋಲೋ ಕೂಡ ಮೊದಮೊದಲು ಆಕೆಯನ್ನ ಪ್ರೀತಿಸ್ತಾನೆ. ಆದರೆ ನಂತರದಲ್ಲಿ ಅಪೋಲೋ ಲ್ಯೂಕ್ಯಾಥೋ ಎಂಬೋಳನ್ನ ಪ್ರೀತಿಸತೊಡಗುತ್ತಾನೆ. ಅಸೂಹೆಗೊಂಡ ಕ್ಲೈಟಿಯು ಅಪೋಲನ ಜೊತೆಯ ತನ್ನ ಪ್ರೇಮದ ಸಂಗತಿಯನ್ನ ಲ್ಯೂಕ್ಯಾಥೋ ಆಕೆಯ ತಂದೆಗೆ ಹೇಳ್ತಾಳೆ. ಆಕೆಯ ತಂದೆಯು ಲ್ಯೂಕ್ಯಾಥೋಳನ್ನ ಜೀವಂತ ಹೂಳುವ ಶಿಕ್ಷೆಯನ್ನ ವಿಧಿಸ್ತಾನೆ.

ಇದರಿಂದ ಕೋಪಗೊಂಡ ಅಪೋಲೋ ಕ್ಲೈಟಿಯನ್ನ ಒಂದು ಹೂವನ್ನಾಗಿಸ್ತಾನೆ. ಹೂವಾದರೂ ಸರಿಯೇ, ಕ್ಲೈಟಿಯು ಅಪೋಲನನ್ನ ಪ್ರೀತಿಸ್ತಾನೆ ಇರ್ತಾಳೆ. ಅದರಿಂದ ಸೂರ್ಯನ ತೇರು ಸಾಗಿದಂತೆ ಅವನನ್ನೇ ನೋಡುತ್ತಾ ದಿನವೂ ಕಾಲ ಕಳೆಯುತ್ತಾಳೆ ಈ ಕ್ಲೈಟಿ. ಕ್ಲೈಟಿಯೇ ಸೂರ್ಯದೇವತೆ ಅಪೋಲನ ಶಾಪದಿಂದಾಗಿ ಹೂವಾದ ಸೂರ್ಯಕಾಂತಿಯಂತ. ಸತ್ಯದ ಹುಡುಕಾಟದ ಹಾದಿಯಲ್ಲಿ ಪುರಾಣವು ಸಮಾಧಾನಪಡಿಸಬಲ್ಲ ಕಥನ ಮಾರ್ಗವನ್ನ ಅನುಸರಿಸುತ್ತೆ. ಅಪೋಲೋ ಮತ್ತು ಕ್ಲೈಟಿಯರ ಪ್ರೀತಿಯ ಪೌರಾಣಿಕ ಹಿನ್ನೆಲೆಯಿಂದಾಗಿ ಯುರೋಪ್ನಲ್ಲಿ ಸೂರ್ಯಕಾಂತಿಯು ಗೌರವ ಮತ್ತು ನಂಬಿಕೆಯ ಸಂಕೇತವಾಗಿದೆ. ಚೀನಿಯರು ದೀರ್ಘಾಯುಷ್ಯು ಹಾಗೂ ಅದೃಷ್ಟ ಮತ್ತು ಸಮೃದ್ಧತೆಯೆಡೆಗೆ ಹೋಲಿಸುತ್ತಾರೆ ಈ ಸೂರ್ಯಕಾಂತಿಯನ್ನ. ಅಮೆರಿಕದ ಮೂಲ ನಿವಾಸಿಗಳು ಒಂದೇ ಹೂವಲ್ಲಿ ಅಷ್ಟೊಂದು ಬೀಜಗಳ ಕಂಡು ಹೆಚ್ಚಾಗುವ ಸಮೃದ್ಧ ಕೊಯ್ಲಿಗೆ ಸಂಕೇತಿಸಿದ್ದಾರೆ. ನಮ್ಮ ಭಾರತೀಯರಲ್ಲಿ ಇದು ತೀರಾ ಇತ್ತೀಚಿನದು. ಹೂವಾಗಿಯೂ ಮುಡಿ ಸೇರದ ಇದನ್ನ ಗೌರಿ ಪೂಜೆಯ ಕಳಶದಲ್ಲಿ ಮುಡಿಗೇರಿಸುವ ಕಿರೀಟ ಹಾಗೂ ದೇವತೆಯ ಹಿಂದಿನ ಪ್ರಭಾವಳಿಯಂತೆ ಸಿಂಗರಿಸಲು ಇದನ್ನ ಗೌರಿ ಮುಡಿ ಹೂವೆಂದು ಪರಿಗಣಿಸಿದ್ದಾರೆ ನಮ್ಮ ಭಾರತೀಯರು. ಕೇಳುಗರೆ, ಮಾಹಿತಿಯನ್ನ ಮುಂದುವರಿಸ್ತೇನೆ ಮತ್ತೊಂದು ಗೀತೆಯ ನಂತರ. ಕೇಳಿ ಮತ್ತೊಂದು ಗೀತೆಯನ್ನ.

ಸೂರ್ಯಕಾಂತಿ ಹೂವು ಈ ವಿಷಯದ ಕುರಿತು ಮಾತಾಡ್ತಾ ಇದ್ದೆ. ಇನ್ನು ಈ ಮಾಹಿತಿಯನ್ನು ಮುಂದುವರಿಸ್ತಾ, ಸೂರ್ಯಕಾಂತಿ ಹೂವೇ ಒಂದು ಬಿಗ್ ಸ್ಮೈಲ್ ಅಂತ ಹೇಳ್ಬೋದು, ಒಂದು ದೊಡ್ಡ ನಗೆಯಂತೆ ಕಾಣಿಸುತ್ತೆ ಅಲ್ವಾ. ವಿವಿಧ ಸಂಸ್ಕೃತಿಗಳ ವೈವಿಧ್ಯವಾಗಿ ಇದೊಂದು ಸುಂದರವಾದ ಸಂಕೇತವೂ ಹೌದು. ಹಳದಿಯ ದೊಡ್ಡ ನಗೆಯನ್ನು ನಿರ್ಮಲವಾದ ಗೆಳೆತನಕ್ಕೂ ನಂಬಿಕೆಗೂ ಸತ್ಯ ಮತ್ತು ಬೆಳಕಿನ ಹುಡುಕಾಟದ ಸಂಕೇತವಾಗಿ ಕಾಣಿಸುತ್ತೆ ಈ ಸೂರ್ಯಕಾಂತಿ ಹೂವು. ಸೂರ್ಯಕಾಂತಿಯು ತನ್ನ ಬಣ್ಣ ಸೂರ್ಯನ ಬೆಳಕನ್ನೇ ಹಿಂಬಾಲಿಸುವ ಬಗೆ, ಬುಡದಲ್ಲಿ ಹಸಿರು ಗಿಡಕ್ಕೆ ಹಳದಿಯ ಕಿರೀಟದಂತೆ ಕಾಣುವಿಕೆ, ಈ ಎಲ್ಲವೂ ಕವಿಗಳನ್ನ ಕಲಾವಿದರನ್ನ ಸದಾ ಆಕರ್ಷಿಸುತ್ತಲೇ ಇರುತ್ತದೆ ಈ ಸೂರ್ಯಕಾಂತಿಯು. ಅದೆಷ್ಟೋ ಚಲನಚಿತ್ರಗಳ ಹಾಡುಗಳಲ್ಲಿ ಸೂರ್ಯಕಾಂತಿಯ ಹೊಲದ ದೃಶ್ಯವಿದೆ, ಅದು ಲೆಕ್ಕಕ್ಕೆ ಸಿಗದು ಅಲ್ವಾ. ಯಾವ ಕಲಾವಿದರೂ ಸೂರ್ಯಕಾಂತಿಯಿಂದ ತಪ್ಪಿಸಿಕೊಂಡಿರಲು ಸಾಧ್ಯವೇ ಇಲ್ಲ. ಡಚ್ ದೇಶದ ವಿಶ್ವವಿಖ್ಯಾತ ಕಲಾವಿದ ವಿನ್ಸೆಂಟ್ ವ್ಯಾನ್ ಗೋ ಅವರ ಸೂರ್ಯಕಾಂತಿಯ ಸರಣಿ ಚಿತ್ರಗಳು ಇಂದಿಗೂ ಜಗದ್ವಿಖ್ಯಾತಿ. ಆತನ ಕುಂಚದಿಂದ ಸೂರ್ಯಕಾಂತಿಯು ಹಲವಾರು ಬಗೆಗಳಲ್ಲಿ ಮೂಡಿಬಂದಿದೆ.

ಒಟ್ಟಾರೆ ಹೇಳೋದಾದ್ರೆ ಸೂರ್ಯಕಾಂತಿ ಕೇವಲ ಎಣ್ಣೆಕಾಳಿನ ಮೂಲವಲ್ಲದೆ ಪ್ರಕೃತಿಯ ಒಂದು ಅದ್ಭುತ ಸೃಷ್ಟಿಯಾಗಿದೆ. ಸೂರ್ಯನ ಬೆಳಕನ್ನ ಅನುಸರಿಸುವ ಇದರ ಗುಣವು ನಮಗೆ ಜೀವನದಲ್ಲಿ ಸದಾ ಸಕಾರಾತ್ಮಕವಾಗಿ ಮತ್ತು ಆಶಾವಾದಿಯಾಗಿರಲು ಸ್ಫೂರ್ತಿಯನ್ನ ನೀಡುತ್ತದೆ ಈ ಸೂರ್ಯಕಾಂತಿ. ಇದಾಗಿತ್ತು ಇಂದಿನ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇದು ಆಕಾಶವಾಣಿ ಚಿತ್ರದುರ್ಗ 102.6 FM. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ವಿವಿಧ ಕಾರ್ಯಕ್ರಮಗಳು ಮೂಡಿಬರಲಿವೆ. ಮತ್ತೆ ಸಂಜೆ 4 ಗಂಟೆಗೆ ಜನರಂಜನಿ ಕರೆಗೊಂದು ಗೀತೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನೀವು ಸಹ ಕರೆ ಮಾಡಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗಳು 9448640773, ಮತ್ತೊಂದು ಸಂಖ್ಯೆ 9141970272. ಒಂದು ಎರಡು ನಿಯಮಗಳೇನು ಅಂತಂದರೆ, ಆದಷ್ಟು ನಿನ್ನೆ ಮಾಡಿರುವಂತಹ ಶ್ರೋತೃಗಳು ಇಂದು ಕರೆ ಮಾಡಬೇಡಿ, ಯಾಕೆಂದರೆ ಮತ್ತೊಬ್ಬರಿಗೂ ಅವಕಾಶ ಸಿಗಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ.

0: चाहे गी।
1: मन चाहे गी।
0: मन चाहे गी।

ಇದು ಆಕಾಶವಾಣಿ ಚಿತ್ರದುರ್ಗ 102.6 ತರಂಗಾಂತರಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೀಗ

0: ಜನರಂಜನಿ ಕರೆಗೊಂದು ಗೀತೆ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಶ್ರೋತೃಗಳೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೇಳುಗರೆ, ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640273, ಮತ್ತೊಂದು ಸಂಖ್ಯೆ 9141970272, ಈ ನಂಬರ್ಗೆ ಕರೆ ಮಾಡುವುದರ ಮೂಲಕ ನಿಮ್ಮ ಮೆಚ್ಚಿನ ಗೀತೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಬೋದು. ಒಂದು ಚಿಕ್ಕದಾದ ನಿಯಮಗಳಿವೆ. ಯಾರೆಲ್ಲ ನಿನ್ನೆ ಕರೆ ಮಾಡಿದ್ರೋ ಮತ್ತು ಜನರಂಜಿಗೆ ನಿನ್ನೆಯ ರಾತ್ರಿಯ ದಿನ ಯಾರೆಲ್ಲ ಕರೆ ಮಾಡಿದ್ರೋ ಅವರಿಗೆಲ್ಲ ಇವತ್ತು ಕರೆ ಮಾಡೋದು ಬೇಡ ಅಂತ ಹೇಳ್ತಾ ಮತ್ತೊಬ್ಬರಿಗೂ ಅವಕಾಶವನ್ನು ಕೊಡೋಣ. ಓಕೆ, ಯಾರು ಮುಂದಿನ ನಮ್ಮ ಮೊದಲ ಕರೆ ಕಾರ್ಯಕ್ರಮದ ಮೊದಲ ಕರೆ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಹಲೋ ಹಲೋ, ನಮಸ್ತೆ ನಮಸ್ತೆ. ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಮಾದಪ್ಪ ಅವ್ರಿಗೆ ಕಾರ್ಯಕ್ರಮದ ಮೊದಲ ಕರೆ ಸಿಕ್ಕಿದೆ, ಖುಷಿ ಆಗ್ತಿದೆ
1: ತುಂಬಾ.
0: ಓಕೆ, ಒಂದು ಸ್ವಲ್ಪ ಕರೆಯಲ್ಲಿ ಒಂದ್ ಸ್ವಲ್ಪ ಯಾಕೋ ಕಟ್ ಕಟ್ ಅನ್ನಿಸ್ತಾ ಇದೆ. ಇರ್ಲಿ ಇರ್ಲಿ, ತೊಂದ್ರೆ ಇಲ್ಲ. ಯಾವ ಒಂದು ಗೀತೆಯನ್ನ ಬೇಕಾಗಿತ್ತು ಮಾದಪ್ಪ ಅವ್ರಿಗೆ? ಓಕೆ, ಖಂಡಿತವಾಗ್ಲೂ ಪ್ರಸಾರ ಆಗತ್ತೆ ನೀವು ಒಂದು ಮೆಚ್ಚಿದಂತಹ ಗೀತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕಾರ್ಯಕ್ರಮಗಳನ್ನ ಹೀಗೆ ಕೇಳ್ತಾ ಇರಿ.
1: ಥ್ಯಾಂಕ್ ಯು.
0: ಕೇಳಿದರೆ ಈಗ ಕೇಳಿ ಬಿಂದಾಸ್ ಚಿತ್ರದ ಈ ಗೀತೆಯನ್ನ. ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಸೌಮ್ಯ ರಾವ್. ಸಾಹಿತ್ಯ ನೀಡಿದ್ದಾರೆ ಕವಿರಾಜ್.

0: ನಮ್ಮ ಮುಂದಿನ ಕರೆ ಯಾರು, ಯಾರು ಮಾಡಿದ್ದಾರೆ, ಎಲ್ಲಿಂದ ಅಂತ ಕೇಳುವ ಸಮಯ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಎಲ್ಲಿಂದ ಕರೆ
1: ಮಾಡಿದ್ರು?
0: ಲೋಕೇಶ್ ಅಂತ. ಓಕೆ, ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ ಇದ್ದೀರಿ?
1: ಕಾರ್ಯಕ್ರಮ ಕೇಳ್ತಿದ್ದೆ, ಸುಮಾರು ವರ್ಷದಲ್ಲಿ
0: ಅದೃಷ್ಟನೇ. ಓಕೆ, ನಿಮಗಾಗಿನೂ ಸಹ
1: ಕಾರ್ಯಕ್ರಮ ಆಯ್ತು.
0: ಅದೇನೆ, ಹೊಸ ಕಾರ್ಯಕ್ರಮದಲ್ಲಿ ಇಷ್ಟು ವರ್ಷ ನೀವು ಟ್ರೈ ಮಾಡಿ ಹೊಸ ಕಾರ್ಯಕ್ರಮಕ್ಕೆ ಲೈನ್ ಸಿಕ್ಕಿದೆ, ಖುಷಿ ಆಗ್ತಾ ಇದೆ. ಓಕೆ, ಖುಷಿ, ಸಂತೋಷದ ವಿಷಯ. ಲೋಕೇಶ್ ಅವರೇ, ಯಾವ ಒಂದು ಚಿತ್ರದ ಗೀತೆ ಬೇಕಾಗಿತ್ತು? ಖಂಡಿತವಾಗ್ಲೂ ಪ್ರಸಾರ ಆಗತ್ತೆ. ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕೇಳುಗರೆ, ಈಗ ಕೇಳಿ ಕಸ್ತೂರಿ ನಿವಾಸ ಚಿತ್ರದ ಗೀತೆಯನ್ನ. ಸಾಹಿತ್ಯ ನೀಡಿದರೆ ಚಿ ಉದಯಶಂಕರ್, ಸಂಗೀತ ಜಿ ಕೆ ವೆಂಕಟೇಶ್, ಈ ಹಾಡಿಗೆ ಧ್ವನಿಯಾಗಿದ್ದರೆ ಪಿ ಬಿ ಶ್ರೀನಿವಾಸ್.

ತಪ್ಪ ಯಾವುದು ನಿಮ್ಮ ಧ್ವನಿ ಅಷ್ಟಾಗಿ ಅಷ್ಟು ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಯಾವ ಮೂವಿ ದೊಡ್ಡವ್ರು ಯಾರು ಇದ್ದಾರಾ ಅಲ್ಲಿ ಕೊಡಪ್ಪ ಅವರಿಗೆ ಹೇಳಿ. ನಮಸ್ತೆ, ಯಾವ ಒಂದು ಗೀತೆ ಬೇಕಾಗಿತ್ತು? ಓಕೆ, ಮಿಲನ ಮೂವಿಯಿಂದ ಬೇಕಾಗಿತ್ತು ಅಂತನಾ? ಫಸ್ಟಿಗೆ ಎಲ್ಲಿಂದ ಕೊಟ್ಬಿಟ್ಟಿದ್ದೀರಾ? ಏನೋ ನಿಮ್ಮ ಮಗಳ ಕೈಯಲ್ಲಿ ಕೊಟ್ರ? ಓಕೆ, ಎಲ್ಲಿಂದ? ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ, ಕೀರ್ತನಾ ಅವ್ರ ಹೆಸರು ಗೊತ್ತಾಯ್ತು. ಏನ್ ಹೇಳಿ? ಮಂಜುಳಾ ಅಂತ. ಓಕೆ ಮಂಜುಳಾ ಅವರೇ, ನೀವು ಅಪೇಕ್ಷೆ ಪಟ್ಟಂತಹ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮಂಜುಳಾ ಅವರ ಮೆಚ್ಚಿನ ಗೀತೆಯನ್ನ ಕೇಳೋಣ. ಮಿಲನ ಚಿತ್ರದ ಗೀತೆಯನ್ನ ಸಾಹಿತ್ಯ ನೀಡಿದ್ದಾರೆ ಜಯಂತ್ ಕಾಯ್ಕಿಣಿ, ಸಂಗೀತ ಮನೋಮೂರ್ತಿ ಅವರು, ಹಾಡಿದ್ದಾರೆ ಕುನಾಲ್ ಗಾಂಜಾವಾಲಾ.

ಹಲೋ ಕೇಳಿಸ್ತಾ ಇದೆಯಾ? ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ಯಾ? ಓಕೆ ಓಕೆ, ಈಗ ಕೇಳಿಸ್ತಾ ಇದೆ. ಈಗಲೇ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಮೆದೇಹಳ್ಳಿ. ತಮ್ಮ ಹೆಸರು? ಕೀರ್ತನ ಅಂತ. ಪುಟ್ಟು ಹುಡುಗಿ ತರ ಅನ್ನಿಸ್ತದೆ, ಹೌದಾ? ಓಕೆ, ಯಾವ ಒಂದು ಗೀತೆ ಬೇಕಾಗಿತ್ತು?

ಕೇಳುಗರೆ, ಜನರಂಜನಿ ಕರೆಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಿ. ನೀವು ಸಹ ಒಂದು ನಮ್ಮ ನಿಲಯಕ್ಕೆ ಕರೆ ಮಾಡುವುದರ ಮೂಲಕ ನಿಮ್ಮ ಮೆಚ್ಚಿನ ಗೀತೆನ ನಮ್ಮೊಂದಿಗೆ ಹೇಳಿಕೊಂಡು ಕೇಳಬಹುದು ಅಂತ ಹೇಳ್ತಾ, ಮುಂದಿನ ಕರೆ ಯಾರು ಅಂತ ನೋಡೋ ಸಮಯ. ಹಲೋ, ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಿಪ್ಪೇಶ್ ಅಂತನಾ? ಸತೀಶ್. ಸತೀಶ್, ಓಕೆ ಸರ್, ಕಾರ್ಯಕ್ರಮದಲ್ಲಿ ಕರೆ ಸಿಕ್ಕಿದೆ. ಯಾವ ಚಿತ್ರದ ಗೀತೆ? ಬೆಂಕಿಯ ಬಲೆ ಚಿತ್ರದಿಂದ ಗೀತೆ. ಓಕೆ, ಬಿಸಿಲಿನ ಒಂದು ಇದರಿಂದ. ಓಕೆ ಸರ್, ಖಂಡಿತವಾಗ್ಲೂ ನೀವು ಮೆಚ್ಚಿದ ಗೀತೆ ಪ್ರಸಾರ ಆಗತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕೇಳುಗರೆ, ಸತೀಶ್ ಅವರು ಕರೆ ಮಾಡಿ ಬೆಂಕಿಯ ಬಲೆ ಚಿತ್ರದ ಗೀತೆಯನ್ನ ಕೇಳಿದ್ದಾರೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಮುಂದಿನ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇರೋದು? ಓಕೆ, ದೊಡ್ಡಪೇಟೆಯಿಂದ. ಕರೆ ಸಿಕ್ಬಿಟ್ಟಿದೆ, ಖುಷಿ. ಓಕೆ, ಯಾವ ಒಂದು ಚಿತ್ರದ ಗೀತೆ ಬೇಕಾಗಿತ್ತು? ಓಕೆ, ಓಕೆ, ಹಳೆಯ ಹಾಡುಗಳೇ ಅಷ್ಟು ಚೆನ್ನಾಗಿ ಅಲ್ವಾ? ಎಷ್ಟು ಹಳೆಯದಾದ್ರೂ ಹೌದು, ಒಳ್ಳೆ ಗೀತೆಯನ್ನ ಕೇಳಿದ್ರಿ. ಓಕೆ, ಫಿಲಮ್ ನೋಡಿದ್ರಿ, ಅದಕ್ಕಾಗಿ ಮತ್ತೆ ನೆನಪಾಗಿ ಅದೇ ಸಾಂಗ್ ಕೇಳ್ಬೇಕು ಅಂತ. ಓಕೆ ಮೇಡಮ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಕೇಳುಗರೇ, ಕೇಳಿ ಪುನರ್ಜನ್ಮ ಚಿತ್ರದ ಗೀತೆಯನ್ನ ಸಾಹಿತ್ಯ ನೀಡಿದ್ದಾರೆ ಆರ್ ಎನ್ ಜೈಗೋಪಾಲ್, ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಸುಶೀಲಾ ಪಿ ಅವರು.

0: हेलो हेलो ಕೇಳಿಸ್ತಾ ಇದೆಯಾ? ಓಕೆ ಸರ್, ಕೇಳಿಸ್ತಾ
1: ಇದ್ದೀನಿ.
0: ಅಶೋಕ್ ಕುಮಾರ್ ಅವರು.
1: ಅಶೋಕ್ ಕುಮಾರ್.
0: ಓಕೆ, ಯಾವ ಒಂದು ಗೀತೆ ಬೇಕಾಗಿತ್ತು? ಹೊಸ ಜೀವನದ ಚಿತ್ರಗೀತೆಯನ್ನ ಕೇಳ್ತಿದ್ರಿ. ಓಕೆ ಸರ್, ಖಂಡಿತವಾಗ್ಲೂ ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕೇಳ್ತಾ ಇರಿ ಕಾರ್ಯಕ್ರಮವನ್ನ. ಥ್ಯಾಂಕ್ ಯು. ಕೇಳುಗರೆ, ಕೇಳಿ ಹೊಸ ಜೀವನ ಚಿತ್ರದ ಗೀತೆಯನ್ನ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ. ಹಂಸಲೇಖ ಹಾಡಿದ್ದಾರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಅವರು.

0: ಕೇಳುವರೆ, ನೀವು ಕೇಳ್ತಾ ಇದ್ದೀರಿ ಜನರಂಜನಿ ಕರೆಗೊಂದು ಗೀತೆ, ನೇರ ಫೋನ್ ಇನ್ ಕಾರ್ಯಕ್ರಮ. ನೀವು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಇನ್ನು ಮುಂದಿನ ಕರೆ ಯಾರು ಮಾಡಿದರೆ ಎಲ್ಲಿಂದ ಅಂತ ನೋಡೋಣ. ಹಲೋ
1: ಹಲೋ,
0: ನಮಸ್ತೆ.
1: ಎಲ್ಲಿಂದ
0: ಕರೆ ಮಾಡ್ತಾ ಇದ್ದೀರಾ? ಯಾರು? ಓಕೆ, ವೇದಮೂರ್ತಿ ಅವರೇ. ಯಾವ ಒಂದು ಒಂದು ಸ್ವಲ್ಪ ನೆಟ್ವರ್ಕ್ ಅಲ್ಲಿ ಸಮಸ್ಯೆ ಇರೋದ್ರಿಂದ ಕಟ್ ಕಟ್ ಆಗ್ತಾ ಇದೆ ಸರ್. ಓಕೆ, ನೀವು ನಿಮ್ಮ ಮೆಚ್ಚಿನ ಗೀತೆ ಯಾವ್ದು ಅಂತ ಹೇಳ್ತೀರಾ? ಯಾವ ಒಂದು ಗೀತೆ ಬೇಕು ಅಂತ ಹೇಳ್ಬಿಟ್ಟು ನಾಗರಾವು ಚಿತ್ರದ. ಅಲ್ಲ, ನಿಮಗೆ ಬೇಕಾಗಿರುವಂತಹ ಗೀತೆ ಯಾವುದು? ನಾಗರಾವು ಚಿತ್ರದ ಗೀತೆ ಬೇಕು. ಹೌದಾ? ಓಕೆ ಸರ್, ಖಂಡಿತವಾಗ್ಲೂ ಪ್ರಸಾರ ಆಗತ್ತೆ ನಿಮ್ಮ ಮೆಚ್ಚಿನ ಗೀತೆ. ಕೇಳ್ತಾ ಇರಿ, ಕೇಳ್ತಾ ಇರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕೇಳುಗರೆ, ನಾಗರಾವು ಚಿತ್ರದ ಗೀತೆಯನ್ನ ಕೇಳೋಣ. ಸಾಹಿತ್ಯ ನೀಡಿದರೆ ವಿಜಯನ್ ನರಸಿಂಹ ಅವರು, ಸಂಗೀತ ವಿಜಯ ಭಾಸ್ಕರ್, ಹಾಡಿದರೆ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರು.

ಹಲೋ ಹಲೋ ನಮಸ್ತೆ ನಮಸ್ತೆ ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರು? ಒಂದ್ ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡ್ತೀರಾ ಸರ್, ಸ್ವಲ್ಪ ಕಟ್ ಕಟ್ ಅನಿಸ್ತಾ ಇದೆ. ಓಕೆ ಓಕೆ, ಯಾವ ಒಂದು ಗೀತೆ ಬೇಕಾಗಿತ್ತು ಹೇಳಿ ಸರ್. ಖಂಡಿತವಾಗ್ಲೂ ಪ್ರಸಾರ ಆಗತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಓಕೆ ಓಕೆ ಓಕೆ ಓಕೆ ಸರ್, ಕರೆ ಇಲ್ಲ. ಹೌದು ಸರ್, ಇನ್ ಮುಂದೆ ಆ ರೀತಿ ಆಗದೆ ಇರೋ ತರ ಆಗುತ್ತೆ, ನೋಡ್ಕೊಳ್ತೀವಿ. ಹೌದು ಹೌದು ಹೌದು ಸರ್ ಹೌದು. ಓಕೆ ಇರ್ಲಿ, ನಾವ್ ಅದನ್ನ ಹೇಳ್ತೀವಿ ಅಂತ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.

ಮುಂದಿನ ಕರೆ ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ, ಆಕಾಶವಾಣಿ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಓಕೆ, ಕರೆ ಸಿಕ್ಕಿದೆ, ಖುಷಿ ಆಗ್ತಾ ಇದೆ. ಓಕೆ, ಹೌದು ಸರ್, ಪ್ರತಿದಿನ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೂ ಪ್ರತಿದಿನ ಬರುತ್ತೆ. ಆದ್ರೆ ಒಂದು ನಿಯಮ ಏನು ಅಂತಂದ್ರೆ, ಯಾರು ಇಂದು ಕರೆ ಮಾಡಿರ್ತಾರೋ ಅವರು ನಾಳೆ ದಿನ ಕರೆ ಮಾಡೋ ಆಗಿರಲ್ಲ. ಯಾಕೆ ಅಂತಂದ್ರೆ ಮತ್ತೊಬ್ಬರಿಗೂ ಸಹ ಅವಕಾಶ ಕೊಡಬೇಕಾಗತ್ತೆ ಅಲ್ವಾ? ಓಕೆ ಸರ್, ಯಾವ ಒಂದು ಗೀತೆ ಬೇಕಾಗಿತ್ತು? ಗಜ ಚಿತ್ರದ

ಗೀತೆ ಬೇಕಾಗಿತ್ತು. ಓಕೆ ಓಕೆ ಸರ್, ನಿಮ್ಮ ಗೀತೆ ಖಂಡಿತವಾಗ್ಲೂ ಪ್ರಸಾರ ಆಗುತ್ತೆ, ಕೇಳ್ತಾ ಇರಿ. ಕಾರ್ಯಕ್ರಮವನ್ನ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಮಸ್ತೆ. ಕೇಳುಗರೆ, ಕೇಳಿ ಗಜ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

ಮುಂದಿನ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ಅಂತ ನೋಡೋಣ. ಹಲೋ ಹಲೋ ಕರೆ ಕಟ್ ಆಗಿದೆ. ಮುಂದಿನ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ನೋಡ್ತಾ ಹೋಗೋಣ. ಹಲೋ ಓಕೆ ಕೇಳಿದರೆ ನೀವು ಕೇಳ್ತಾ ಇದ್ದೀರಿ ಜನರಂಜನಿ ಕರೆಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮ. ನೀವು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕೊನೆಯ ಕರೆ ಯಾರು ಅಂತ ನೋಡೋ ಸಮಯ. ಹಲೋ ಹಲೋ ಹಲೋ ನಮಸ್ತೆ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಯಾವ ಚಿತ್ರದ ಗೀತೆ ಬೇಕಾಗಿತ್ತು? ಓಕೆ, ಯಾವ ಗೀತೆ ಬೇಕಾಗಿತ್ತು? ಹಲೋ ಕೇಳಿಸ್ತಾ ಇದೆಯಾ? ಯಾವ ಚಿತ್ರದ ಗೀತೆ ಬೇಕಾಗಿತ್ತು ಮ್ಯಾಮ್? ಓಕೆ, ನೀವ್ ಬರೆದ ಕಾದಂಬರಿ ಚಿತ್ರದ ಗೀತೆ ಬೇಕಾಗಿತ್ತು. ಖಂಡಿತವಾಗ್ಲೂ ಪ್ರಸಾರ ಆಗತ್ತೆ ಕಾರ್ಯಕ್ರಮದ ಕೊನೆಯ ಕರೆ ನಿಮ್ಮದು. ಕೇಳಿ ನಿಮ್ಮ ಮೆಚ್ಚಿನ ಗೀತೆಯನ್ನ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ ಕೇಳುಗರೆ, ಕಾರ್ಯಕ್ರಮದ ಕೊನೆಯ ಗೀತೆಯನ್ನ ಕೇಳೋ ಸಮಯ. ನೀ ಬರೆದ ಕಾದಂಬರಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ ಜಾನಕಿ ಅವರು. ಸಾಹಿತ್ಯ ನೀಡಿದ್ದಾರೆ ಆರ್ ಎನ್ ಜಯಗೋಪಾಲ್, ಸಂಗೀತ ಎಂ ರಂಗರಾವ್ ಅವರದು.

ಆಕಾಶವಾಣಿ ಚಿತ್ರದುರ್ಗ ಕಲೆ ಸಾಹಿತ್ಯ ಮನರಂಜನೆ ಶಿಕ್ಷಣ ಸಂವಾದ ಮಿಶ್ರಣಗಳನ್ನೊಳಗೊಂಡ ಐತಿಹಾಸಿಕ ನಗರಿ ಚಿತ್ರದುರ್ಗದ ಏಕೈಕ ಬಾನುಲಿ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿರುವ ಕೇಳುಗರೆಲ್ಲರಿಗೂ ಸಂಜೆಯ ಚಂದ್ರವಳ್ಳಿ ಪ್ರಸಾರ ಕಾರ್ಯಕ್ಕೆ ಸ್ವಾಗತವನ್ನು ಕೋರ್ತಾ ನಾನು ನಿಮ್ಮ ಜೊತೆ ಆಗ್ತಾ ಇರೋದು ಎನ್ ಜಿ ತಿಪ್ಪೇಸ್ವಾಮಿ. ಇದೀಗ ಸಮಯ 5:24. ಕಾರ್ಯಕ್ರಮ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಬನ್ನಿ, ಯಾರೆಲ್ಲ ನಮ್ಮ ಹಾಡುಗಳಿಗೆ ಅನಿಸಿಕೆಗಳನ್ನು ವ್ಯಾಟ್ಸಪ್ ಮೂಲಕ ಸಂದೇಶಗಳನ್ನು ಕಳಿಸಿದ್ದಾರೆ ಅಂಥೇಳಿ ನೋಡೋ ಒಂದು ಸಮಯ.

ಮೊದಲನೇ ಸಂದೇಶ ಬಂದಿದೆ. ಚಿತ್ರದುರ್ಗದಿಂದ ಪಂಡರಹಳ್ಳಿಯ ರವಿ, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಹೊಳಲ್ಕೆರೆ ರಸ್ತೆ. ನಮಸ್ಕಾರಗಳು ನಿರೂಪಕರಿಗೆ. ಇವತ್ತಿನ ಸಿನಿಮಾ ಗಟ್ಟಿಮೇಳ, ಸಿನಿಮಾದ ಹಾಡು ಕೇಳಲು ಬಯಸುವೆ. ಇದರಲ್ಲಿ ಶ್ರುತಿ ಮಹೇಂದರ್ ಅವರ ಅಭಿನಯದ ಮೂಲಕ ಸೂಪರ್ ಹಿಟ್ ಆಗಿತ್ತು. ಸಾಹಿತ್ಯ ಸಂಗೀತ ಬಹಳ ಇಂಪಾಗಿ ಇರುವ ಈ ಹಾಡನ್ನು ಪ್ರಸಾರ ಮಾಡಿ ತುಂಬು ಹೃದಯದ ಧನ್ಯವಾದಗಳು, ಶುಭ ದಿನ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ ಬಂದಿದೆ. ಶಾಂತಾಚಾರ, ಬಡಗೇರಿ, ಕೊಕ್ಕನೂರು, ಹರಿಹರ ತಾಲೂಕು. ನಮಸ್ತೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಸಂಜಯ ಚಂದ್ರವಳ್ಳಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ಆಯ್ದುಕೊಂಡ ಹಾಡುಗಳು ತುಂಬ ಚೆನ್ನಾಗಿದೆ. ನಮ್ಮ ಮೆಚ್ಚಿನ ಚಲನಚಿತ್ರ ಗಟ್ಟಿಮೇಳ ಹಾಡು ಹಂಸವೇ ಹಂಸವೇ. ಈ ಹಾಡಿನಲ್ಲಿ ಪ್ರಕೃತಿಯ ಸೌಂದರ್ಯ ಮತ್ತು ಪ್ರೀತಿಯ ಮಹತ್ವವನ್ನು ಅತ್ಯಂತ ಸುಂದರವಾಗಿ ವರ್ಣಿಸಲಾಗಿದೆ. ಸೂರ್ಯ ಮತ್ತು ತಾವರೆ ಹೂಗಳು ಪ್ರಕೃತಿಯ ಸಂಕೇತವಾಗಿವೆ. ಇವುಗಳ ನಡುವೆ ಮೋಹ, ಸ್ನೇಹ ಮತ್ತು ಪ್ರೀತಿಸುವ ದಾರಿ ಇದೆ ಎಂದು ಹಾಡು ಸಾರುತ್ತದೆ. ಬಾಳಿನ ಮೊಗಕ್ಕೆ ಕಣ್ಣೆರಡುಗಳು, ಪ್ರೀತಿ ಅದಕ್ಕೆ ರೆಪ್ಪೆಗಳೆರಡು ಎಂಬ ಸಾಲುಗಳು ಜೀವನ ಮತ್ತು ಪ್ರೀತಿಯ ಅವಿನಾಭಾವ ಸಂಬಂಧವನ್ನು ತಿಳಿಸುತ್ತವೆ. ಕಣ್ಣಿಗೆ ರೆಪ್ಪೆಗಳು ಹೇಗೆ ಮುಖ್ಯವೋ ಹಾಗೆಯೇ ಬಾಳಿಗೆ ಪ್ರೀತಿ ಅನಿವಾರ್ಯ. ಕನಸುಗಳು ಆಸೆಗಳು, ಆಸೆಗಳು ಮುತ್ತುಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಪ್ರೀತಿಯ ಬಳ್ಳಿಯು ಬೆಳೆದು ಮನಸ್ಸು ಪರಿಶುದ್ಧವಾದ ಮಲ್ಲಿಗೆ ಹೂವಿನಂತೆ ಆಗಬೇಕು ಎಂಬ ಕಲ್ಪನೆಯ ಹಾಡು ಒಳಗೊಂಡಿದೆ. ಒಟ್ಟಾರೆಯಾಗಿ ಈ ಹಾಡು ಪ್ರೇಮಿಗಳಿಗೆ ಪ್ರೀತಿಯ ಆಳವನ್ನು ತಿಳಿಸುತ್ತಾ ಪ್ರಕೃತಿಯ ಸಂಭ್ರಮವನ್ನು ಸವಿಯಲು ಆಹ್ವಾನಿಸುತ್ತದೆ. ಈ ಹಾಡು ಪ್ರಸಾರ ಮಾಡಿ ಧನ್ಯವಾದಗಳು, ಶುಭ ಸಂಜೆ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸುದೀರ್ಘವಾಗಿರ್ತಕ್ಕಂಥ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದಿನ ಸಂದೇಶ ಬಂದಿದೆ. ತಾವರೆ ಕಮಲ ಸರೋವರದಲ್ಲಿ ಆ ತಿಳಿ ನೀರಿನಲ್ಲಿ ಗಂಡು ಹೆಣ್ಣು ಬಿಳಿಯ ಹಂಸಗಳ ಸ್ವಚ್ಛಂದ ವಿಹಾರದ ವೀಕ್ಷಣೆ ಮನಸ್ಸಿಗೆ ಮುದ ನೀಡುತ್ತದೆ. ಅವುಗಳ ಜೊತೆಗೆ ನಾವು ವಿಚಾರ ಮಾಡುವ ಬಯಕೆಯ ಕಾರಂಜಿಯು ಚಿಮ್ಮುತ್ತದೆ. ಈ ವಿಹಂಗಮ ನೋಟದಿಂದ ಪುಳುಕಿತಗೊಂಡಿದ್ದ ರಾಜ ಮಹಾರಾಜರ ನಿದರ್ಶನಗಳನ್ನು ನಾವು ಪುರಾಣಗಳಲ್ಲಿ ಓದಿ ಕೇಳಿದ್ದೇವೆ. ಇಲ್ಲಿ ಪ್ರೇಮಿಗಳು ಹಂಸಗಳ ವಿಹಾರದಿಂದ ಪ್ರೇರಿತರಾಗಿ ಸವಿಯಾದ ಸನ್ನಿವೇಶವನ್ನು ಅನುಭವಿಸುವ ಮಹೇಂದರ್ ಶ್ರುತಿ ಅಭಿನಯದ ಗಟ್ಟಿಮೇಳ ಚಿತ್ರದ ಹಾಡನ್ನು ನಮ್ಮ ಎಲ್ಲ ಪ್ರೇಮಿಗಳಿಗೆ ಪ್ರಸಾರಿಸಿ ಕೈವಲ್ಯ ಸಾಹಿತಿ ಬೋಧನ ಹೊಸಹಳ್ಳಿ ವೆಂಕಟೇಶ್, ಲಕ್ಷ್ಮೀ ವೆಂಕಟೇಶ್ ಬೋಧನ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ ಬಂದಿದೆ. ನಳಿನಿ ಸತೀಶ್, ಸಂಗಮೇಶ್ವರ ಲೇಔಟ್. ನೀವು ಕೊಟ್ಟಿರುವ ಎಲ್ಲ ಚಿತ್ರದ ಹಾಡುಗಳು ತುಂಬ ಚೆನ್ನಾಗಿದೆ. ನನಗೆ ಎಲ್ಲ ಹಾಡುಗಳು ಇಷ್ಟ ಆಗಿದೆ. ಎಲ್ಲ ಹಾಡುಗಳ ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ. ನಾನು ಎಲ್ಲ ಹಾಡುಗಳನ್ನು ಕೇಳ್ತೇನೆ. ಧನ್ಯವಾದಗಳು, ಶುಭ ಸಂಜೆ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಮುಂದಿನ ಸಂದೇಶ, ಎನ್ ಮಾರಣ್ಣ ಶಿಕ್ಷಕರು, ತಳಕು, ಚಳ್ಳಕೆರೆ ತಾಲೂಕು, ಸಂಜೆಯ ಚಂದ್ರವಳ್ಳಿ ಕಾರ್ಯಕ್ರಮ ನಿರೂಪಕರಿಗೆ ನನ್ನ ನಮಸ್ಕಾರಗಳು. ನೀವು ಕೊಟ್ಟಿರುವ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗೆ ಇಷ್ಟ. ಸಾಹಿತ್ಯ ಸಂಗೀತ ಚಿತ್ರಕಥೆ ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ. ಎಲ್ಲ ಹಾಡುಗಳನ್ನು

ಹೇಳ್ತೇನೆ, ತಪ್ಪದೇ ಪ್ರಸಾರ ಮಾಡಿ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಇದೀಗ ಕೇಳಿ, ಮುಂಗಾರು ಮಳೆ 2 ಚಿತ್ರದ ಗೀತೆಯನ್ನು ಸಾಹಿತ್ಯ ಜಯಂತ ಕಾಯ್ಕಿಣಿ, ಸಂಗೀತ ಅರ್ಜುನ್ ಜನ್ಯ ಅವರದು. ಅರ್ಮನ್ ಮಲ್ಲಿಕ್ ಹಾಡಿರುವ ಗೀತೆ ಮುಂಗಾರು ಮಳೆ ಚಿತ್ರದ ಈ ಗೀತೆಯನ್ನು.

ಕೇಳುಗರೇ, ಗಮನಿಸಿ ಇದೊಂದು ಪ್ರಕಟಣೆ. ಇಂದು ಸಂಜೆ 5:30 ಕತೆ ಕೇಳಿ ಮುಂದಿನ ಭಾಗವನ್ನು ನೇರವಾಗಿ ಕರೆ ಮಾಡೋದ್ರ ಮುಖಾಂತರವಾಗಿ ನಮ್ಮ ಜೊತೆ ಅದರ ಕಥೆಯ ಮುಂದಿನ ಭಾಗವನ್ನು ಮುಂದುವರಿಸ್ಬೋದು ಅಂತ ಹೇಳ್ತಾ ನಮ್ಮ ನಿಲಯದ ಸಂಖ್ಯೆಗಳಾಗಿರ್ತಕ್ಕಂಥ 9448640743 ಮತ್ತೊಂದು ದೂರವಾಣಿ ಸಂಖ್ಯೆ 9141972

ಎರಡು ಮತ್ತೊಮ್ಮೆ 9448640273 9141970272 ಈ ಸಂಖ್ಯೆಗಳಿಗೆ ಕರೆ ಮಾಡೋದ್ರ ಮುಖಾಂತರವಾಗಿ ಮಕ್ಕಳೇ ನಾನೊಂದು ಕಥೆಯನ್ನು ಹೇಳ್ತೇನೆ, ಅದರ ಕಥೆಯ ಮುಂದಿನ ಭಾಗವನ್ನು ನಮಗೆ ಕರೆ ಮಾಡೋದ್ರ ಮುಖಾಂತರವಾಗಿ ನಮ್ಮ ಜೊತೆ ಕಥೆಯನ್ನು ಮುಂದುವರಿಸ್ಬೋದು ಅಂತ ಹೇಳ್ತಾ ನೀ ಕೇಳ್ತಾ ಇದ್ರಿ ಕಾರ್ಯಕ್ರಮ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳು. ಇದೀಗ ಮುಂದಿನ ಸಂದೇಶ ನೋಡೋಣ. ಮುಂದಿನ ಸಂದೇಶ, ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ತುಂಬ ಸುಮಧುರ ಹಾಡುಗಳು, ರಾಗ ತಾಳ ಪಲ್ಲವಿ ಕೂಡ ನನಗೆ ಇಷ್ಟ ಆಗಿದೆ, ಸಾಹಿತ್ಯ ಸಂಗೀತ ಚಿತ್ರಕಥೆ ಸುಮಧುರವಾಗಿದೆ, ಪ್ರಸಾರ ಮಾಡುವ ಎಲ್ಲ ಹಾಡುಗಳು ಇಷ್ಟಪಟ್ಟು ಕೇಳ್ತೇನೆ. ಧನ್ಯವಾದಗಳು ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ನೋಡೋಣ. ರಾಯಭಾಗ ತಾಲೂಕು ಮುಗುಳಖೋಡ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕಯ್ಯ ಹಿರೇಮಠ್, ಎಲ್ಲ ಹಾಡುಗಳು ತುಂಬ ಚೆನ್ನಾಗಿವೆ, ಅದ್ಭುತವಾಗಿವೆ, ಅಪರೂಪವಾಗಿವೆ, ಸುಂದರವಾಗಿವೆ, ಸಾಹಿತ್ಯ ಮತ್ತು ಸಂಗೀತ ಉತ್ತಮ ಉತ್ತಮ ಉತ್ತಮ, ಧನ್ಯವಾದಗಳು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ಸಂದೇಶ, ಆಕಾಶವಾಣಿ ನಿರೂಪಕರಿಗೆ ಸುಸ್ವಾಗತ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹಾರಕಭಾವಿ ನಮಗೆ ವರ್ಷ ಚಿತ್ರದ ಸಾಂಗನ್ನು ಪ್ರಸಾರ ಮಾಡಿ ಗುಂಡಪ್ಪರ್ ಮೂಗಪ್ಪ, ಗುಂಡಪ್ಪರ್ ಗಜೇಂದ್ರ, ಜಿ ಎಂ ಜ್ಯೋತಿ, ಜಿ ಎಂ ಕರ್ಣ, ಡಿ ಬಿ ರುದ್ರಮ್ಮ, ಓಬಮ್ಮ ಮಾಡುವ ಧನ್ಯವಾದಗಳು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ ಬಂದಿದೆ. ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರು, ಚಿತ್ರದುರ್ಗ ಆಕಾಶವಾಣಿಯ ಆತ್ಮೀಯ ನಿರೂಪಕರಿಗೆ ಶನಿವಾರದ ಶುಭ ಸಂಜೆ. ಇಂದು ಪ್ರಸಾರವಾಗುತ್ತಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಮೂರು ಬೇರೆ ಬೇರೆ ಚಿತ್ರಗಳಿಂದ ಆರಿಸಿಕೊಂಡು ನೀವು ನೀಡಿರುವ ಎಲ್ಲ ಗೀತೆಗಳು ಚೆನ್ನಾಗಿವೆ. ಅವುಗಳಲ್ಲಿ ನನ್ನ ಮೊದಲ ಆಯ್ಕೆ ಎಸ್ ಮಹೇಂದರ್ ಅವರ ನಿರ್ದೇಶನದಲ್ಲಿ 2001 ಬಿಡುಗಡೆಯಾಗಿ ತೆರೆ ಕಂಡ ಗಟ್ಟಿಮೇಳ ಚಿತ್ರದ ಹಂಸವೇ ಹಂಸವೇ ಹಾಡುಬಾ ಈ ಗೀತೆ. ಕಾರಣ, ಈ ಗೀತೆಯು ಖ್ಯಾತ ನಟರುಗಳಾದ ಎಸ್ ಮಹೇಂದರ್, ಶ್ರುತಿ ಹಾಗೂ ಭಾವನಾ ಅವರುಗಳ ಅಮೋಘ ಅಭಿನಯದೊಂದಿಗೆ ಮತ್ತು ಹಂಸಲೇಖ ಅವರ ಸಾಹಿತ್ಯ ಹಾಗೂ ಅವರದೇ ಆದ ಸಂಗೀತ ಸಂಯೋಜನೆಯೊಂದಿಗೆ ಸೋನು ನಿಗಮ್ ಅವರ ಮಧುರ ಕಂಠದಲ್ಲಿ ಬಹಳ ಸುಮಧುರವಾಗಿ, ಸುಶ್ರಾವ್ಯವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮೂಡಿಬಂದಿದೆ. ನನ್ನ ಆಯ್ಕೆಯ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ, ಧನ್ಯವಾದಗಳು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ, ಎಸ್ ಜಿ ಬಸವರಾಜ್, ಅನ್ನಪೂರ್ಣ, IODP ಲೇಔಟ್, 8 ಚಿತ್ರದುರ್ಗ, ನಲ್ಮೆಯ ನಿರೂಪಕರಿಗೆ ಸಂಜೆಯ ವಂದನೆಗಳು. ಇಂದಿನ ನಮ್ಮ ಹಾಡು ನಿಮ್ಮ ಅನಿಸಿಕೆಯಲ್ಲಿ ನಮಗೆ ಗಟ್ಟಿಮೇಳ ಚಿತ್ರದ ಹಂಸವೇ ಹಂಸವೇ ಹಾಡುಬಾ ಹಾಡು ಇಷ್ಟ ಆಗಿದೆ. ಈ ಹಾಡಿನ ರಾಗ, ಸಾಹಿತ್ಯ, ಸಂಗೀತ ಹಾಗೂ ಹಾಡಿನ ದೃಶ್ಯ ತುಂಬ ಮನಮೋಹಕವಾಗಿದೆ. ಆಯ್ಕೆಗೆ ಧನ್ಯವಾದಗಳು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶವನ್ನು ನೋಡೋಣ. ನಿರೂಪಕರಿಗೆ ಶುಭ ಸಂಜೆ. ನಾನು ಶಂಕರ್ ಡಿ ಎನ್, ಹೇಮಲತಾ, ಗ್ರೀಷ್ಮ, ಲೋಚನ್, ಶ್ರೀದೇವಿ, ಅನಸೂಯ, ಚಿತ್ರದುರ್ಗ IODP ಲೇಔಟ್ನಿಂದ. ಈ ದಿನದ ಮೂರು ಹಾಡುಗಳು ಭಾಳ ಇಷ್ಟ, ಇಂಪಾಗಿ ಮನಕ್ಕೆ ಮುದ ನೀಡುವ ಹಾಗಿವೆ. ಪ್ರಸಾರ ಮಾಡಿ ಮತ್ತು ಕೇಳುಗರಿಗೆ ಸಂಜೆಯ ವೇಳೆ ಮನಸ್ಸಿಗೆ ಸಮಾಧಾನ, ನೆಮ್ಮದಿ, ಸಂತೋಷವನ್ನು ಉಂಟು ಮಾಡಿದೆ ಎಂದು ಹೇಳ್ತಾ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ ಬಂದಿದೆ. ಆ ಹೆಲೋ, ಗುಡ್ ಈವ್ನಿಂಗ್. ಇವತ್ತು ನೀವು ಕೊಟ್ಟಿರತಕ್ಕಂಥ ಹಾಡುಗಳು ಒಂದಕ್ಕಿಂತ ಒಂದು ಸುಮಧುರವಾದ ಹಾಡುಗಳು. ಎಲ್ಲ ಹಾಡುಗಳು, ಸಾಹಿತ್ಯ, ಸಂಗೀತ, ಅವರವರ ಪಾತ್ರಗಳು ತುಂಬ ಚೆನ್ನಾಗಿದೆ. ಎಲ್ಲ ಹಾಡುಗಳನ್ನು ಕೇಳ್ತೀನಿ. ಅಮೃತ ರಮೇಶ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಇದೀಗ ಕೇಳಿ ವರ್ಷ ಚಿತ್ರದ ಗೀತೆಯನ್ನು. ಸಾಹಿತ್ಯ ಎಸ್ ನಾರಾಯಣ್, ಸಂಗೀತ ಎಸ್ ಎ ರಾಜ್ಕುಮಾರ್. ಕೇಳಿಬರುವ ಧ್ವನಿಗಳು ಹರಿಹರನ್, ಶ್ರೇಯಾ ಘೋಷಾಲ್ ಅವರದು. ಕೇಳಿ ವರ್ಷ ಚಿತ್ರದ ಈ ಗೀತೆಯನ್ನು.

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟುಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
4: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
5: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
6: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದು

0: ಜೊತೆಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
1: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
2: ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮಗಳನ್ನ 102.6 MHz. ಕೆಳಗರೆ ಇನ್ನು ಮುಂದೆ ಸಂಜೆ 5:30 ಕತೆ ಕೇಳಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕತೆಯ ಮುಂದಿನ ಭಾಗವನ್ನು ಮುಂದುವರಿಸಿ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳಾಗಿರ್ತಕ್ಕಂಥ 9448640473, ಮತ್ತೊಮ್ಮೆ 9448640273, ಮತ್ತೊಂದು ದೂರವಾಣಿ ಸಂಖ್ಯೆ 9141970272, 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡೋದ್ರ ಮುಖಾಂತರವಾಗಿ ಮಕ್ಕಳೇ ಕತೆಯ ಹೇಳ್ತೀನಿ, ಕತೆಯನ್ನು ಹೇಳ್ತೀನಿ, ಅದರ ಮುಂದಿನ ಭಾಗವನ್ನು ನೀವು ಕರೆ ಮಾಡೋದ್ರ ಮುಖಾಂತರವಾಗಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ ಅಂಥೇಳಿ ಭಾವಿಸ್ತಾ ಇದೀಗ ನೋಡೋಣ. ನೀವು ಕೇಳ್ತಾ ಇದ್ರಿ ಕಾರ್ಯಕ್ರಮ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಮುಂದಿನ ಸಂದೇಶ ಬಂದಿದೆ. ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ SMG ಜಿಲ್ಲೆಯಿಂದ ನಿಮ್ಮ ಆಯ್ಕೆಯ ಹಾಡುಗಳು ಎಲ್ಲವೂ ಚೆನ್ನಾಗಿದ್ದಾವೆ, ಎಲ್ಲವನ್ನ ಕೇಳ್ತೇವೆ, ಇಷ್ಟಪಟ್ಟು ಕೇಳ್ತೇವೆ, ಧನ್ಯವಾದಗಳು ಸರ್ ಅಂಥೇಳಿ ಈ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ನೋಡೋಣ. ಅದ್ಭುತ ಶುಭ ಸಂಜೆಯಲ್ಲಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಸಂಜೆಯಲ್ಲಿ ಅದ್ಭುತವಾಗಿ ಮೂಡಿ ಬರ್ತಾ ಇರತಕ್ಕಂಥ ನಮ್ಮ ಹಾಡು ನಿಮ್ಮ ಅನಿಸಿಕೆಯ ಈ ದಿನದ ಹಾಡು ಗಟ್ಟಿಮೇಳ ಚಿತ್ರದಿಂದ ಹಂಸವೇ ಹಂಸವೇ ಈ ಹಾಡು ಬೇಕು. ಇನ್ನು ಈ ದಿನದ ನಿಮ್ಮ 3 ಹಾಡುಗಳು ಮನಕ್ಕೆ ಮುದ ನೀಡುವಂತಹ ಹಾಡುಗಳು. ಈ ಹಾಡು ಪ್ರೀತಿ ಪ್ರೇಮ ಪ್ರಣಯ ಅನುರಾಗ ಭಾವನೆಗಳ ಮನೋರಂಜನೆಯ ಮಧುರ ಬಾಂಧವ್ಯಗಳ ಕ್ಷಣಗಳನ್ನು ನೀಡುವ ಹಾಗೂ ಅದ್ಭುತವಾದ ಅರ್ಥಗರ್ಭಿತವಾದ ಪದಗಳಿಂದ ಅದ್ಭುತವಾಗಿ ರಚಿಸಿರುವ ಹಾಡಾಗಿದೆ. ತುಂಬ ಅದ್ಭುತವಾದ ಗೀತೆ. ಅಂದಿಗೂ ಇಂದಿಗೂ ಎಂದೆಂದಿಗೂ ಈ ಹಾಡನ್ನು ಕೇಳುತ್ತಾ ಮೈಮರಿಬಹುದು. ಈ ಶುಭ ಶನಿವಾರದ ಸಂಜೆಯಲ್ಲಿ ನಿಮ್ಮ ಎಲ್ಲ ಹಾಡುಗಳು ಬಹಳಷ್ಟು ಜನಪ್ರಿಯ ಆಗಿರುವ ಹಾಡುಗಳು. ಈ ಹಾಡಿನಲ್ಲಿ ಗೀತ ರಚನೆ, ಸಂಗೀತ, ಛಾಯಾಗ್ರಹಣ, ದೃಶ್ಯ ಮಾಧ್ಯಮ, ನಿರ್ದೇಶನ ತುಂಬ ಚೆನ್ನಾಗಿದೆ. ಹಾಗಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ BK ನಾಗರಾಜ್, BK ಪದ್ಮಲತಾ, ಗಾಯತ್ರಿ, KV ರಘುನಂದನ್, ದಳಪತಿ ಚಳಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ನೋಡೋಣ. ಮುಂದಿನ ಸಂದೇಶ ಬಂದಿದೆ. ಮೋಹನ್ ಕುಮಾರ್, ಭರಂಸಾಗರ, ಚಳ್ಳಕೆರೆ ತಾಲೂಕು. ನಮಸ್ತೆ, ಎಲ್ಲ ಹಾಡುಗಳು ಚೆನ್ನಾಗಿದ್ದಾವೆ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ನೋಡೋಣ. ಹರಪ್ಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡರ ರಮೇಶ್ ಸರ್, ನಿಮ್ಮ ನಿರೂಪಣೆ ಚೆನ್ನಾಗಿದೆ ಮತ್ತು ಈ ದಿನದ 3 ಹಾಡುಗಳು ತುಂಬ ಸುಮಧುರವಾಗಿವೆ. ಈ ಹಾಡುಗಳಲ್ಲಿ ನನಗೆ ಇಷ್ಟವಾದ ಗೀತೆ ಗಟ್ಟಿಮೇಳ ಗೀತೆ, ಪ್ರಸಾರ ಮಾಡಿ ಧನ್ಯವಾದಗಳು ಸರ್ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ನೋಡೋಣ. ಕಲಬುರಗಿ ಜಿಲ್ಲೆಯ ಅಳಂದ ತಾಲೂಕಿನ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ, ಭಾಗ್ಯ ಜ್ಯೋತಿ ಹಾಗೂ ಭದ್ರೆ ಬಂಧುಗಳು, ಪ್ರೀತಿಯ ನೆಚ್ಚಿನ ನಿರೂಪಕರಿಗೆ ಶುಭ ಸಂಜೆ, ನಮಸ್ಕಾರಗಳು. ಇಂದಿನ ಗಟ್ಟಿಮೇಳ ಚಿತ್ರದ ಹಾಡು ಬಹಳ ಇಷ್ಟ ಆಯಿತು, ಒಳ್ಳೆಯ ಹಾಡುಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ, ವಂದನೆಗಳು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ನೋಡೋಣ. ಮುಂದಿನ ಸಂದೇಶ, ಮುಸ್ಸಂಜೆ ನಮಸ್ಕಾರಗಳು ತಮಗೆ. ದೀಪಿಕಾ ಹೈಕಲ್ ಗ್ರಾಮದಿಂದ, ಹೈಕಲ್ ಗ್ರಾಮದಿಂದ ಗಟ್ಟಿಮೇಳ ಚಿತ್ರದ ಗೀತೆ ತುಂಬ ಸೊಗಸಾಗಿದೆ, ಅದು ನಮ್ಮ ಮೆಚ್ಚಿನ ಗೀತೆ, ವಂದನೆಗಳು ಅಂಥೇಳಿ ದೀಪಿಕಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ, ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ, ನಮಸ್ತೆ ಸರ್. ಟಬಾನ್

ಟಬಾಗೇನ ಹಾಳ್ ರಮ್ಯಾ ನಿತೀಶ್ ಯಶ್ಚಂತ್ ಸುರೇಶ್ ನೀವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಹಾಡುಗಳು ತುಂಬ ಸೊಗಸಾಗಿವೆ. ಗಟ್ಟಿಮೇಳ ಚಲನಚಿತ್ರದ ಹಾಡು ಹಂಸವೇ ಹಂಸವೇ ಈ ಹಾಡು ತುಂಬ ಅರ್ಥಪೂರ್ಣವಾಗಿದೆ. ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಈ ಹಾಡನ್ನು ಕೇಳಿದರೆ ಎಷ್ಟೋ ಸಮಾಧಾನ. ಈ ಹಾಡು ಶ್ರುತಿ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಈ ಹಾಡನ್ನು ಕೇಳಲು ನಾವೆಲ್ಲರೂ ಕಾತರತ್ತಿದ್ದೇವೆ. ದಯವಿಟ್ಟು ಪ್ರಸಾರ ಮಾಡಿ, ಧನ್ಯವಾದಗಳು ಸರ್ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ನೋಡೋಣ. ಕುಸುಮ ಸುರೇಶ್ ಮಸ್ಕಲ್ ಹಿರಿಯೂರು ತಾಲೂಕು ಕೋಟೆನಾಡಿನ ಚಿತ್ರದುರ್ಗದ ಆಕಾಶವಾಣಿಯ FM ಕೇಂದ್ರದ ನಿರೂಪಕರಾದ ತಿಪ್ಪೇಸ್ವಾಮಿ ಸರ್ ಹಾಗೂ ಸಿಬ್ಬಂದಿ ವರ್ಗಕ್ಕೂ ಶುಭ ಸಂಜೆ. ಚಂದ್ರವಳ್ಳಿ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಮೂರು ಚಿತ್ರದ ಚಿತ್ರಗೀತೆಗಳು ತುಂಬ ಸೊಗಸಾಗಿವೆ. ಆಯ್ಕೆ ಮಾಡಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ರೇಡಿಯೋ ಕೇಳುಗರಾದ ಭಾಗ್ಯಮ್ಮ ಹಾಗೂ ವರಮಹಾಲಕ್ಷ್ಮಿ ಮಸ್ಕಲ್ನಿಂದ ಅಂಥೇಳಿ ಸಂದೇಶವನ್ನು ಕಳಿಸಿದರೆ ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ನೋಡೋಣ. ಬೆಳಗಾವಿ ತಾಲೂಕಿನ ಸುಳೆಭಾವಿ ಗ್ರಾಮದ ಶಿವಾನಂದ್ ಶಶಿಕಲಾ ಶ್ರವಣ್ ಶ್ರೇಯಸ್ ಇವರಿಗೆ ಮೂರು ಚಿತ್ರಗೀತೆಗಳನ್ನು ಪ್ರಸಾರ ಮಾಡಿ ವಿನಂತಿ ದಯಮಾಡಿ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ನೋಡೋಣ. ಮುಂದಿನ ಸಂದೇಶ ಬಂದಿದೆ. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಸಂಜೆಯ ನಿರೂಪಕರಿಗೆ ನನ್ನ ನಮಸ್ಕಾರಗಳು. ನೀವು ಕೊಟ್ಟಿರ್ತಕ್ಕಂಥ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ. ಸಂಗೀತ, ಸಾಹಿತ್ಯ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ. ಎಲ್ಲ ಹಾಡುಗಳನ್ನು ಕೇಳ್ತೇನೆ, ತಪ್ಪದೆ ಪ್ರಸಾರ ಮಾಡಿ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ ಬಂದಿದೆ. ಮಾಧವನ್ ವೆಲ್ಲೂರಿನಿಂದ ಇಂದಿನ ಮೂರು ಹಾಡುಗಳು ಇಂಪಾಗಿವೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ. ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ನಿರೂಪಕರಿಗೆ ಶುಭ ಸಂಜೆ, ನಮಸ್ಕಾರಗಳು. ಇಂದು ಆಯ್ಕೆ ಮಾಡಿಕೊಂಡಿರತಕ್ಕಂಥ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಎಲ್ಲ ಹಾಡುಗಳು ಚೆನ್ನಾಗಿದೆ. ಎಲ್ಲ ಹಾಡುಗಳನ್ನು ತಪ್ಪದೆ ಕೇಳ್ತವೆ. ಬಚ್ಚ ಬೋರನಹಟ್ಟಿ, ಸಣ್ಣ ಬೋರಯ್ಯ, ಬೋರಮ್ಮ, ಮನು, ವಿನೂತ, ಜೀವಿತ ಅಂಥೇಳಿ ಸಂದೇಶವನ್ನು ಕಳಿಸಿದರೆ ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ನೋಡೋಣ. ಮುಂದಿನ ಸಂದೇಶ ಬಂದಿದೆ. ಶಿವಾನಂದ ಮುಚ್ಚಂಡಿ, ಪ್ರಜ್ವಲ್, ಪ್ರಣೀತ, ನೀಲಮ್ಮ ಮುಚ್ಚಂಡಿ, ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕು ಸೋಣ್ಯಾಳ ಗ್ರಾಮ ಆತ್ಮೀಯ ನಿರೂಪಕರಿಗೆ ಶುಭ ಸಂಜೆ ರೀ. ಇವತ್ತಿನ ಮೂರು ಚಿತ್ರದ ಹಾಡುಗಳು ಉತ್ತಮವಾಗಿವೆ. ಅದರಲ್ಲಿ ಗಟ್ಟಿಮೇಳ ಚಿತ್ರದ ಹಾಡು ದಯವಿಟ್ಟು ಪ್ರಸಾರ ಮಾಡಿರಿ. ಧನ್ಯವಾದಗಳು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮೆಲ್ಲ ಸಂದೇಶಕ್ಕಾಗಿ ಅಂತ ಹೇಳ್ತಾ ಇದೀಗ ಕೇಳಿ ಗಟ್ಟಿಮೇಳ ಚಿತ್ರದ ಈ ಗೀತೆಯನ್ನು. ಸೋನು ನಿಗಮ್ ಚಿತ್ರ ಅವರುಗಳ ಧ್ವನಿಗಳಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ ಇರುವ ಈ ಗಟ್ಟಿಮೇಳ ಚಿತ್ರದ ಈ ಗೀತೆಯನ್ನು.

ಆಕಾಶವಾಣಿ ಚಿತ್ರದುರ್ಗ ನೀವು ಕೇಳ್ತಾ ಇದ್ರಿ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಇದೀಗ ಸಮಯ 5:31:38 ಕಾರ್ಯಕ್ರಮ ಕತೆ ಕೇಳಿ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಕಥೆಯನ್ನು ಹೇಳ್ತೇನೆ. ಅದರ ಮುಂದಿನ ಭಾಗವನ್ನು ಕರೆ ಮಾಡೋದ್ರ ಮುಖಾಂತರವಾಗಿ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳನ್ನು ಹೇಳ್ತಾ ಹೋಗ್ತೇನೆ. ಹೀಗಿದೆ 9448640273, ಮತ್ತೊಮ್ಮೆ 9448640273, ಮತ್ತೊಂದು ದೂರವಾಣಿ ಸಂಖ್ಯೆ 9141970722, 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡೋದ್ರ ಮುಖಾಂತರ ಮಕ್ಕಳೇ ಕಥೆಯನ್ನು ಕೇಳಿ ಆ ಕಥೆಯ ಮುಂದಿನ ಭಾಗವನ್ನು ಕರೆ ಮಾಡೋದ್ರ ಮುಖಾಂತರವಾಗಿ ಕಥೆಯ ಭಾಗವನ್ನು ಮುಂದುವರಿಸಿ ಅಂತ ಹೇಳ್ತಾ ಇದೀಗ ಕೇಳೋಣ ಕಥೆಯನ್ನು. ಕಥೆಯನ್ನು ಕೇಳೋದಕ್ಕೆ ಎಲ್ಲ ಮಕ್ಕಳು ಸಿದ್ಧರಾಗಿದ್ದೀರಿ ಅಂತ ಭಾವಿಸ್ತಾ ಕತೆ ಹೀಗಿದೆ, ಪ್ರಾರಂಭಿಸೋಣ ಕತೆ. ಹೀಗೆ ಕಥೆಯ ಹೆಸರೇನಪ್ಪ ಅಂದರೆ ಸೋಮಾರಿ ಸೋಮ ಅಂತ. ಒಂದು ಹಳ್ಳಿಯಲ್ಲಿ ಸೋಮನೆಂಬ ಹುಡುಗ ಇದ್ದ. ಅವನು ಬಹಳ ಸೋಮಾರಿ, ಕೆಲಸ ಮಾಡೋದಕ್ಕೆ ಮೈ ಬಗ್ತಾನೇ ಇರಲಿಲ್ಲ. ಸರಿ, ತಂದೆ ತಾಯಿ ಕಷ್ಟಪಟ್ಟು ದುಡಿದಿದ್ದನ್ನು ತಿಂದುಬಿಟ್ಟು ಬಹಳ ಸುಖವಾಗಿ ಕಾಲ ಕಳೀತಾ ಇದ್ದ. ಇದರಿಂದ ಅವರ ಅಪ್ಪ ಅಮ್ಮನ ನೋಡ್ತಾ ಇದ್ರ, ನೋಡಿಬಿಟ್ಟು ಅವರಿಗೆ ಭಾಳ ಸಿಟ್ಟು ಬರ್ತಾ ಇತ್ತು. ಸೊ ಅವ್ರಿಗೂ ಕೂಡ ಒಂದು ಸಹನೆ ಇತ್ತು. ಆ ಸಿಟ್ಟು ಬಂದ ತಕ್ಷಣ ಹೇಳಿದ್ರು, ನೀನೀಗ ದೊಡ್ಡವನಾಗಿದ್ದಿ ಕಣಯ್ಯ, ನಿನ್ನ ಅನ್ನನ ನೀನೇ ಸಂಪಾದನೆ ಮಾಡ್ಕೋಬೇಕು, ನಿನ್ನ ಕಾಲ ಮೇಲೆ ನೀನೇ ನಿಂತ್ಕೋಬೇಕು ಅಂತ ಹೇಳಿಬಿಟ್ಟು ಅವನನ್ನು ಮನೆಯಿಂದ ಹೊರಗೆ ಹಾಕ್ಬಿಟ್ರು. ಸರಿ, ಸೋಮ ಏನು ಮಾಡ್ದ, ಅಲ್ಲಿದ್ದ ಮನೆಗೆ ಹೊರಗಡೆ ಹಾಕ್ತಾ ಇದ್ದಾಗೆ ಹೋಗಿ ಒಂದು ಕಾಡನ್ನು ಸೇರ್ಕೊಂಡ. ಅಲ್ಲಿ ಒಂದು ಸಣ್ಣ ಗುಡಿಸಲನ್ನು ಕೂಡ ಕಟ್ಕೊಂಡ. ಸೀದಾ ಅಲ್ಲಿದ್ದ ಓದೋನೇ ಕಾಡಿಗೆ ಹೋದ. ಕಾಡಿಗೆ ಹೋದಾಗ ಅಲ್ಲಿ ಒಂದು ಸಣ್ಣ ಗುಡಿಸಲನ್ನು ಕಟ್ಕೊಂಡ. ದಿನವೂ ಕೂಡ ಈ ಮಾವಿನ ಎಲೆಯನ್ನು ಪೇಟೆಯಲ್ಲಿ ಮಾರಿ ಬಂದ ಹಣದಿಂದ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದ. ಹೀಗೆ ಇರಬೇಕಾದ್ರೆ ಒಂದಿನ ಅವನ ಮಾವಿನ ಎಲೆಗಳನ್ನು ಆಯ್ಕೆ ಮಾಡ್ಕೊತಿರ್ಬೇಕಾದ್ರೆ ಕಲೆಕ್ಟ್ ಮಾಡ್ಕೊಳ್ತಾ ಇರಬೇಕಾದ್ರೆ ಅವನಿಗೆ ಆನೆ ದಂತ ಸಿಕ್ಕತ್ತೆ. ಸರಿ, ಅವನು ಆ ಆನೆ ದಂತನ ಎತ್ಕೊಂಡು ಗುಡಿಸಲಿಗೆ ಹೋಗ್ತಾನೆ. ಗುಡಿಸಲಿಗೆ

ದೋಣೆ ಅಲ್ಲಿ ಅದನ್ನಿಟ್ಕೊಂಡು ಯಥಾಪ್ರಕಾರ ದಿನಂಪ್ರತಿ ಏನು ಮಾಡ್ತಾ ಇದ್ದ, ಎಲೆಗಳನ್ನು ಮಾರೋದಕ್ಕೆ ಹೋಗ್ತಾನೆ. ಪೇಟೆಯಿಂದ ವಾಪಸ್ ಬಂದು ನೋಡ್ತಾನೆ, ಬರೋದ್ರೊಳಗಾಗಿ ಯಾರೋ ಅವನಿಗೆ ಅಡುಗೆ ಎಲ್ಲ ಮಾಡಿಬಿಟ್ಟು ತಟ್ಟೆಯಲ್ಲಿ ಊಟ ಬಡಿಸಿ ರೆಡಿಯಾಗ್ಬಿಟ್ಟಿರುತ್ತಾಗಲೇ ಸಿದ್ಧ ಆಗ್ಬಿಡುತ್ತೆ ಊಟ. ಹೀಗೆ ಎರಡು ಮೂರು ದಿನ ನಡೆಯುತ್ತೆ. ಅವನಿಗೆ ಅನುಮಾನ, ಇದೇನಪ್ಪ ನಾನು ಮನೆಗೆ ಪೇಟೆಗೆ ಹೋಗಿ ಬರೋದ್ರೊಳಗಾಗಿ ಊಟ ರೆಡಿ ಇರುತ್ತಲ್ಲ ಅಂಥೇಳಿ ಒಂದಿನ ಏನು ಮಾಡ್ದ, ಪೇಟೆಗೆ ಹೋಗದೆ ಮರೆಯಲ್ಲಿ ಹಡುಕೊಂಡು ನಿಂತ್ಕಂಡ. ಮಕ್ಕಳ, ಇದು ಕತೆ ಕೇಳಿದಿರಿ. ಕತೆಯ ಮುಂದಿನ ಭಾಗವನ್ನು ಕರೆ ಮಾಡೋದ್ರ ಮುಖಾಂತರವಾಗಿ, ಕತೆಯ ಮುಂದಿನ ಭಾಗವನ್ನು ಕರೆ ಮಾಡಿ ಅದರ ಮುಂದಿನ ಭಾಗವನ್ನು ತಿಳಿಸ್ತೀರಿ ಅಂಥೇಳಿ ಭಾವಿಸ್ತೀನಿ. ಅಲ್ಲಿವರೆಗೂ ಒಂದು ಹಾಡನ್ನು ಕೇಳ್ಕೊಂಬರೋಣ, ಸಿಂಹದ ಮರಿ ಸೈನ್ಯ ಚಿತ್ರದ ಈ ಗೀತೆಯನ್ನು. ಕರೆ ಮಾಡ್ತೀರಲ್ಲ, ಕರೆ ಮಾಡಲಿಕ್ಕೆ ಮತ್ತೊಮ್ಮೆ ನಮ್ಮ ದೂರವಾಣಿ ದಿನಲಿದ ಸಂಖ್ಯೆಗಳು 9448640243, ಮತ್ತೊಂದು ದೂರವಾಣಿ ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಕತೆಯ ಮುಂದಿನ ಭಾಗವನ್ನು ತಿಳಿಸ್ತೀರಿ ಅಂಥೇಳಿ ಭಾವಿಸ್ತೇನೆ. ಅಲ್ಲಿವರೆಗೂ ಈ ಕತೆಯ ಹಾಡನ್ನು ಕೇಳ್ಕೊಂಬನ್ನಿ.

0: ಕರೆ ಬರ್ತಾ ಇದೆ. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ, ಮಾತಾಡಿ, ಕೇಳಿಸ್ತಾ ಇದೆಯಾ? ಹಲೋ ಹಲೋ ಹಲೋ ಹಲೋ ಹಲೋ, ಮಾತಾಡಿ, ಕೇಳಿಸ್ತಾ ಇದೆಯಾ? ಹಲೋ ಹಲೋ ಹಲೋ ಹಲೋ ಹಲೋ ಹಲೋ
1: ಕರೆ ಕಟ್ಟಾಗಿದೆ.

ಯಾರಿದು? ಹಲೋ, ಒಂದ್ ಸ್ವಲ್ಪ ನೀವು ರೇಡಿಯೋದಿಂದ ಒಂಚೂರು ದೂರ ಬರ್ತೀರಾ? ಹೊರಗಡೆ ಇದ್ದೀರಾ? ಹಾ, ಕಾರ್ಯಕ್ರಮ ಏನು ಅಂತಂದ್ರೆ ಕಥೆಯನ್ನ ಕೇಳಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಿಗಾಗಿ ಕಾರ್ಯಕ್ರಮ. ಮಕ್ಕಳು ಯಾರಿದ್ದಾರೆ? ಮಕ್ಕಳಿಗಾಗಿ ಕಾರ್ಯಕ್ರಮ ಇದು. ಓಕೆ ಓಕೆ ಓಕೆ.

ಕತೆ ಕೇಳಿ ಕಥೆಯ ಮುಂದಿನ ಭಾಗವನ್ನು ಕರೆ ಮಾಡೋದ್ರ ಮುಖಾಂತರವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಆದರೆ ಇಲ್ಲಿ ಚೈತನ್ಯ ಶಿರಾದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಆನೆ ದಂತನ ಇಸ್ಕೊಂಡು ಯಾರಾದರೂ ಅವರಿಗೆ ಅಡುಗೆ ಮಾಡ್ತಿದ್ರು ಅಂತ. ಓಕೆ, ಸೊ ಕರೆ ಮಕ್ಕಳೇ ಕಥೆಯನ್ನು ಕೇಳ್ತಾ ಇದ್ದರೆ ಕಥೆಯನ್ನು ಮುಂದುವರಿಸ್ತೀನಿ. ಅದರ ಮುಂದಿನ ಭಾಗವನ್ನು ನೀವು ಗೊತ್ತಾದರೆ ಕರೆ ಮಾಡೋದ್ರ ಮುಖಾಂತರವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಅಂತ ಹೇಳ್ತಾ ಕತೆ ಎಲ್ಲಿಗಪ್ಪ ನಿಲ್ಲಿಸಿದ್ವಿ ಅಂತಂದರೆ, ಸೊ ಅವನೇನು ಮಾಡ್ದ, ಪ್ರತಿದಿನ ಪೇಟೆಗೆ ಹೋಗ್ತಾ ಇದ್ದ. ಹಿಂತಿರುಗಿ ಬರೋ ಹೊತ್ತಿಗೆ ಅವನಿಗೆ ಯಾರೋ ಅಡುಗೆ ಮಾಡಿ ತಟ್ಟೆಯಲ್ಲಿ ಊಟ ಬಡಿಸ್ಬಿಟ್ಟು ರೆಡಿ ಮಾಡಿ ಇಡ್ತಾ ಇದ್ರು. ಹೀಗೆ ಎರಡು ಮೂರು ದಿನ ಆಯಿತು. ಕಡೆಗೆ ಒಂದಿನ ಅವನೇನು ಮಾಡ್ದ, ಒಂದಿನ ಪೇಟೆಗೆ ಹೋಗದೆ ಅದನ್ನು ಮರೆಯಲ್ಲೇ ಬಚ್ಚಿಟ್ಕೊಂಡು ನೋಡಿ ಗಮನಿಸ್ದ. ಆಗ ಸೋಮ ನೋಡ್ತಾನೆ, ಆ ಏನು ದಂತ ತಗೊಂಬಂದಿದ್ನೋ ಆ ದಂತದಿಂದ ಹುಡುಗಿ ಒಬ್ಬಳು ಹೊರಗಡೆ ಬಂದು ಬೇಗ ಅಡುಗೆ ಮಾಡಿ ರೆಡಿ ಮಾಡಿ ತಟ್ಟೆಯಲ್ಲಿ ಊಟ ಬಡಿಸಿ ಹಾಗೆಯೇ ಆ ದಂತದ ಒಳಗಡೆ ಹೋಗ್ಬಿಡ್ತಾಳೆ. ಸೋಮ ಅದನ್ನು ಪ್ರತಿದಿನ ಗಮನಿಸ್ತಾನೆ. ಆ ದಿನ ಅವತ್ತೇನು ಅವತ್ಕೊಂಡು ನೋಡ್ತಾ ಇದ್ನೋ, ಸೋಮ ಓಡಿ ಬಂದು ಇನ್ನೇನು ಊಟ ಬಡಿಸಿ ಹೋಗಬೇಕಾದ್ರೆ ಅವಳ ಕೈಯನ್ನು ಹಿಡ್ಕೊಳ್ತಾನೆ. ಸರಿ, ಕೈಯನ್ನು ಹಿಡಿದುಕೊಂಡು, ಎಲ್ಲ ದಂತದ ಹುಡುಗಿ ನನ್ನ ಹೆಂಡತಿ ಆಗ್ತೀಯ ನೀನು ಅಂತ ಕೇಳ್ತಾನೆ. ಆಗ ಆ ದಂತದಿಂದ ಬಂದಿರತಕ್ಕಂಥ ಹುಡುಗಿ ಏನಿದ್ಲು ಅವಳು ಹೇಳ್ತಾಳೆ, ಆಗಲಿ ಅಂಥೇಳಿ ಹೇಳಿದ ತಕ್ಷಣವೇ ಅವರಿಬ್ಬರಿಗೂ ಕೂಡ ಮದುವೆ ಆಗ್ತದೆ. ಮದುವೆಯಾಗಿ ಭಾಳ ಸುಖದಿಂದ ಸಂಸಾರನ ಮಾಡ್ತಾ ಇರ್ತಾರೆ. ಸೊ ಅಂತೂ ಇಂತೂ ಈ ಸುದ್ದಿ ಆ ಊರಿನ ರಾಜನಿಗೆ, ಸೋಮ ಸುಂದರಿಯಾದ ಹುಡುಗಿ ಇಬ್ಬರು ಕೂಡ ಮದುವೆ ಆಗಿರೋ ಸುದ್ದಿ ತಿಳಿಯುತ್ತೆ. ಸರಿ, ರಾಜ ಏನು ಮಾಡ್ತಾನೆ, ಆ ಸುಂದರಿಯನ್ನು ಅಪಹರಿಸ್ಕೊಂಡು ಬರಬೇಕು ಅಂಥೇಳಿ ಆಲೋಚನೆ ಮಾಡಿ ಆ ಸೋಮನನ್ನು ಕರೆ ಕಳಿಸ್ತಾನೆ. ಕಳಿಸ್ಬಿಟ್ಟು ಆ ಸೋಮ ಎದುರಿಗೆ ಬಂದು ನಿಲ್ತ್ಕೊಳ್ತಾ ಇದ್ದಾಗೆ ಸೋಮನಿಗೆ ಹೇಳ್ತಾನೆ, ರಾಜ ಒಂದು ತಿಂಗಳು ಒಳಗಾಗಿ ನೀನು ನನಗೆ ದೇವನಾಗರಿ ಹೂವಿನ ಏಳು ಮೊಗ್ಗುಗಳನ್ನು ತಂದುಕೊಡಬೇಕು ಅಂತ ಹೇಳ್ತಾನೆ. ದೇವನಾಗರಿ ಹೂವಿನ ಏಳು ಮೊಗ್ಗುಗಳನ್ನು ನನಗೆ ತಂದುಕೊಡಬೇಕು, ಇಲ್ದಿದ್ರೆ ನಿನ್ನ ತಲೆ ಹೋಗುತ್ತೆ ಅಂಥೇಳಿ ರಾಜ ಆಜ್ಞೆ ಮಾಡಿಬಿಡ್ತಾನೆ. ಸರಿ, ಆ ವಿಚಾರ ಕೇಳ್ತಾ ಇದ್ದಾಗೆ ಬಹಳ ಸೋಮನಿಗೆ ದುಃಖ ಆಗ್ಬಿಡುತ್ತೆ. ದುಃಖ ಆಗಿ ಮನೆಗೆ ಬರ್ತಾ ಬರ್ತಾ ಇದ್ದಾಗೆ ಹೆಂಡತಿ ಕೇಳ್ತಾಳೆ, ಯಾಕಪ್ಪ ಸಪ್ಪಗಿದ್ದೀಯಾ ಅಂತ ಆ ದಂತದ ಹುಡುಗಿ ಕೇಳ್ತಾಳೆ. ಆಗ ರಾಜನ ಆಜ್ಞೆಯನ್ನು ಸೋಮ ತಿಳಿಸ್ತಾನೆ. ಅದಕ್ಕೆ ಅವಳು ಒಂದು ಪರಿಹಾರವನ್ನು ಕೊಡ್ತಾಳೆ. ಏನಪ್ಪ ಆ ಪರಿಹಾರ ಅಂತಂದರೆ, ಎದುರುಗಿನ ಬೆಟ್ಟದ ಮೇಲೆ ಋಷಿಯೊಬ್ಬರು ಇದ್ದಾರೆ.

ಅವರನ್ನು ನೀನು ಕೇಳು, ಆ ದೇವನಾಗರಿ ಹೂವಿನ ಮೊಗ್ಗುಗಳು ನಿನಗೆ ಸಿಗ್ತವೆ ಅಂತ ಹೇಳ್ತಾರೆ. ಸರಿ, ಸೋಮ ಬಹಳ ಖುಷಿಯಿಂದ ಆಯಿತು ಅಂಥೇಳಿ ಆ ದಂತದ ಹುಡುಗಿ ಹೇಳ್ತಾ ಇದ್ದಾಗೇ ಇವನು ಕೂಡ ಹೊರಡ್ತಾನೆ. ಆ ದಂತದ ಹುಡುಗಿ ಆ ದಂತದೊಳಗಡೆ ಅವುತ್ಕೊಳ್ತಾಳೆ. ಸೊ ಮುಂದಿನ ಕಥೆಯ ಭಾಗವನ್ನು ಕರೆ ಮಾಡೋದ್ರ ಮುಖಾಂತರ ನಮಗೆ ಮುಂದಿನ ಭಾಗವನ್ನು ತಿಳಿಸ್ತೀರಿ ಅಂತ ಭಾವಿಸ್ತಾ ನಮ್ಮ ನಿಲಯದ ಸಂಖ್ಯೆಗಳಾಗಿರ್ತಕ್ಕಂಥ 9448640273 ಮತ್ತೊಂದು ದೂರವಾಣಿ ಸಂಖ್ಯೆ 9141970772. ಸೊ ಮತ್ತೊಮ್ಮೆ 9448640273 9141970272. ಸೊ ಅಲ್ಲಿವರೆಗೂ ಇದೀಗ ಕೇಳಿ ಕೃಷ್ಣ ರುಕ್ಮಿಣಿ ಚಿತ್ರದ ಈ ಗೀತೆಯನ್ನು.

0: Hello.
1: Hello.
0: Namaste.
1: Namaste. Kamindana.
0: Nimisru.
1: Manoj.
0: Manoj. Manoj. Kata kelidra. Kata kelidra.
1: No, kelidri.
0: ಆದ್ರೆ ಮುಂದಿನ ಭಾಗವನ್ನ ಹೇಳ್ತೀರಾ? ಯಾವ ಸ್ಟ್ಯಾಂಡರ್ಡ್ ಓದ್ತಾ ಇರೋದು ಮನೋಜ್ ಅವರು? ನೈನ್ತಾ? ಓಕೆ, ಅದರ ಮುಂದಿನ ಭಾಗವನ್ನ ಹೇಳ್ತೀರಾ? ನಿಮ್ಮ ಅದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಒಂದ್ ಸ್ವಲ್ಪ ನೆಟ್ವರ್ಕ್ ಸರಿ ಇರೋ ಕಡೆಗೆ ಬಂದು ಮಾತಾಡ್ತೀರಾ? ರಾಜ ಬಂದು, ಹಾ ಹೇಳಿ ಹೇಳಿ. ರಾಜ ಬಂದು ರಾಜ ಬಂದು ದಂತವನ್ನ ತೆಗೆದುಕೊಂಡು ಹೋಗ್ತಾನಾ? ಓಕೆ ಓಕೆ, ಆಯ್ತು ಆಯ್ತು, ನೋಡೋಣ. ಹಾ, ಸ್ವಲ್ಪ ಪ್ರಯತ್ನ ಪಟ್ಟಿದ್ದೀರಿ, ಬಟ್ ಕತೆ ಅದೆಲ್ಲ ನೋಡೋಣ. ಹಾ, ಮುಂದಿನ ಕತೆ ಹೇಳ್ತೀನಿ ಅದನ್ನ. ಓಕೆನಾ? ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮನೋಜ್. ಹಾ, ಹೀಗೆ ಕರೆ ಮಾಡ್ತಾ ಇರೀ. ಹಾ, ಓಕೆ ಓಕೆ ಓಕೆ ಓಕೆ, ಧನ್ಯವಾದಗಳು.

ಓಕೆ, ಕಥೆಯನ್ನು ಕೇಳ್ತಾ ಕರೆಯನ್ನು ಕೂಡ ಮಾಡಿದ್ರು ಮನೋಜ್ ಅವರು, ಆದರೆ ಕಥೆಯ ಮುಂದಿನ ಭಾಗವನ್ನು ಹೇಳಲಿಕ್ಕಾಗಲಿಲ್ಲ. ವಾಟ್ಸಪ್ನಲ್ಲಿ ಒಂದು ಸಂದೇಶ ಬಂದಿದೆ ಏನು ಅಂತಂದರೆ, ನಮಸ್ತೆ ಸರ್, ಭಾಗ್ಯನಾಳ್ ನಿತಿನ್ ರಾಜನು ಸೋಮನಿಗೆ ಆಜ್ಞೆ ಮಾಡಿದಂಗೆ ಅವನು ಹಾವು ಆವು ಅನ್ನು ಕಿತ್ತು ತಂದು ತಮ್ಮ ಪ್ರೀತಿಯನ್ನು ಉಳಿಸ್ಕೊಳ್ತಾನೆ. ಆಗ ಅವನ ಶೌರ್ಯವನ್ನು ಮೆಚ್ಚಿ ರಾಜ ಒಪ್ಪಿಕೊಳ್ತಾನೆ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ನೋಡೋಣ ಕಥೆಯ ಮುಂದಿನ ಭಾಗವನ್ನು ಹೇಳ್ತಾ ಹೋಗ್ತೇನೆ, ಕೇಳಿ. ಯಾರಾದರೂ ಗೊತ್ತಾದರೆ ಆ ಕಥೆಯ ಮುಂದಿನ ಭಾಗವನ್ನು ಕರೆ ಮಾಡೋದ್ರ ಮುಖಾಂತರವಾಗಿ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಅಂಥೇಳಿ. ಈಗ ಆ ದಂತದ ಹುಡುಗಿ ಮೊದಲನೇ ಒಂದು ಪರಿಹಾರವನ್ನು ಕೊಟ್ಟಲು, ಏನಪ್ಪ ಅಂದರೆ ಆ ಬೆಟ್ಟದಲ್ಲಿ ಒಬ್ಬ ಋಷಿ ಇರ್ತಾನೆ, ಆ ಋಷಿಯನ್ನು ಹೋಗಿ ಭೇಟಿಯಾಗ್ರಿ ಅಂತ. ಸರಿ, ಸೋಮ ಏನು ಮಾಡ್ತಾನೆ, ಬೆಟ್ಟವನ್ನು ಏರಿ ಋಷಿಯನ್ನು ಭೇಟಿಯಾಗ್ತಾನೆ. ಭೇಟಿಯಾಗಿ ಕೇಳ್ತಾನೆ, ಏನು ದೇವನಾಗರಿ ಮೊಗ್ಗು ಎಲ್ಲಿ ಸಿಗುತ್ತೆ ಮುನಿವರ್ಯ ಅಂಥೇಳಿ ಸೋಮ ಕೇಳ್ತಾನೆ. ಆಗ ಋಷಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿಬಿಟ್ಟು, ಆ ಹೂವಿನ ಹೆಸರೇ ಕೇಳಿಲ್ವಲ್ಲಪ್ಪ ನಾನು ಅಂತ ಆ ಋಷಿ ಹೇಳ್ತಾನೆ. ಸರಿ, ಏನು ಮಾಡೋದು ಈಗ ಅಂಥೇಳಿ ಆ ಋಷಿವರ್ಯ ಏನು ಮಾಡ್ತಾರೆ, ಮುಂದಿನ ಬೆಟ್ಟದಲ್ಲಿ ನಂತರನೇ ಇನ್ನೊಬ್ಬ ಋಷಿ ಇದ್ದಾರೆ, ಅಲ್ಲೋಗಿ ಕೇಳು ಅಂತ ಆ ಸೋಮನಿಗೆ ಆ ಋಷಿ ಹೇಳ್ತಾರೆ. ಸರಿ, ಆಗ ಸೋಮ ಏನು ಮಾಡ್ತಾನೆ, ಆ ಋಷಿಗೆ ಗೊತ್ತಿರ್ಬೋದು ಅಲ್ಲಿಗೆ ಹೋಗು ಅಂತ. ಸೋಮ ಏನು ಮಾಡ್ತಾನೆ, ಹಾಗೆ ಮುಂದಿನ ಬೆಟ್ಟಕ್ಕೆ ಹೋಗ್ತಾನೆ. ಅಲ್ಲಿ ಆ ಋಷಿವರ್ಯನಿಗೆ ಕೇಳ್ತಾನೆ, ಏನೇನಪ್ಪ ನನಗೀಗ 100 ವರ್ಷ ಆಯಿತು, ಆದರೆ ನಾನು ಕೂಡ ಆ ಹೂವಿನ ಹೆಸರನ್ನೇ ಕೇಳಿಲ್ವಲ್ಲ ಅಂತ ಆ ಋಷಿ ಹೇಳ್ತಾನೆ. ಮತ್ತೆ ಆ ಋಷಿ ಏನು ಹೇಳ್ತಾನೆ, ಮುಂದಿನ ಬೆಟ್ಟದಲ್ಲಿ ಇನ್ನೊಬ್ಬ ನಂತರನೇ ಋಷಿ ಇದ್ದಾನೆ, ಅಲ್ಲೂ ಕೇಳು ಅಂತ ಹೇಳ್ತಾನೆ. ಸರಿ, ಸೋಮ ಮೂರನೇ ಬೆಟ್ಟದ ಋಷಿ ಹತ್ರ ಹೇಳ್ತಾನೆ. ಆ ಋಷಿ ಹೇಳ್ತಾನೆ, ನೋಡಪ್ಪ ನನಗೆ ಈಗ 200 ವರ್ಷ ವಯಸ್ಸಾಯಿತು, ಆದರೆ ಇದುವರೆಗೂ ಕೂಡ ನಾನು ಆ ಹೂವಿನ ಹೆಸರನ್ನೇ ಕೇಳಿಲ್ಲ ಅಂತ ಆ ಮೂರನೇ ಋಷಿ ಹೇಳ್ತಾನೆ. ಸರಿ, ಇದು ಒಳ್ಳೆ ಇದಾಯ್ತಲ್ಲ ಅಂಥೇಳಿ ಮತ್ತೆ ಆ ಮೂರನೇ ಋಷಿ ಏನು ಹೇಳ್ತಾನೆ, 4ನೇ ಬೆಟ್ಟದ ಋಷಿಗೇನಾದರೂ ಈ ಹೂವಿನ ಸಂಗತಿ ಗೊತ್ತಿರಬೇಕು, ಅಲ್ಲಿಗೆ ಹೋಗು ಅಂತ ಹೇಳ್ತಾನೆ. ಅಲ್ಲಿಗೆ 3 ಋಷಿಗಳನ್ನು ಭೇಟಿ ಮಾಡಿರ್ತಕ್ಕಂಥ ಸೋಮನಿಗೆ ಭಾಳಷ್ಟು ಬೇಸರ ಆಗೋಗ್ಬಿಡುತ್ತೆ, ನಿರಾಶೆ ಆಗೋಗ್ಬಿಡುತ್ತೆ. ಸರಿ, ಅವನು ಆ ಬೆಟ್ಟದ ಮೇಲಿನ ಕೊಳವೊಂದಕ್ಕೆ ಬರ್ತಾನೆ. ಬಂದು ಯೋಚನೆ ಮಾಡ್ತಾ ಕೂತಿರ್ತಾನೆ ಆಗ ಆ ಒಂದು ಕೊಳದಲ್ಲಿ ಸ್ನಾನ ಮಾಡೋದಕ್ಕೆ ಅಂತ 7 ಜನ ಕಿನ್ನರಿಯರು ಬಂದಿರ್ತಾರೆ. ಸರಿ, ಅವರು ತಮ್ಮ ರೆಕ್ಕೆಗಳನ್ನು ಆ ದಡದಲ್ಲಿ ಬಚ್ಚಿಟ್ಟು ಸ್ನಾನಕ್ಕೆ ಇಳಿದಿರ್ತಾರೆ. ಅದೇ ಸಮಯದಲ್ಲಿ ನೋಡಿದಂತಹ ಸೋಮ ಅವರು ಬಿಚ್ಚಿಟ್ಟಿರ್ತಕ್ಕಂಥ ರೆಕ್ಕೆಗಳನ್ನು ಆ ಮರ ಒಂದರದ ಪೊಟರಿನಲ್ಲಿ ಬಚ್ಚಿಟ್ಟು ಬಿಡ್ತಾನೆ. ಅಷ್ಟು ಏನು ರೆಕ್ಕೆಗಳಿದ್ದವು ಅವನ್ನೆಲ್ಲವನ್ನು ಕೂಡ ಬಚ್ಚಿಟ್ಟು ಬಿಡ್ತಾನೆ. ಸರಿ,

ಸ್ನಾನ ಮಾಡಿಕೊಂಡು ಬಂದಿರತಕ್ಕಂತಹ ಕಿನ್ನರಿಯರು ಬಂದು ನೋಡ್ತಾರೆ, ರೆಕ್ಕೆಗಳು ಕಾಣಲ್ಲ. ಯಾವಾಗ ರೆಕ್ಕೆಗಳು ಕಾಣಿದ್ರೆ ಗಾಬರಿ ಆಗೋಗ್ಬಿಡುತ್ತೆ. ಆಗ ಸೋಮ ಹೇಳ್ತಾನೆ, ನಿಮಗೆ ರೆಕ್ಕೆಗಳು ಬೇಕು ಅಂತಂದರೆ ನನಗೆ ದೇವನಾಗರಿ ಮೊಗ್ಗುಗಳನ್ನು ತಂದು ಕೊಟ್ಟರೆ ನಾನು ನಿಮಗೆ ರೆಕ್ಕೆಗಳನ್ನು ಕೊಡ್ತೇನೆ ಅಂತ ಸೋಮ ಹೇಳ್ತಾನೆ. ಸರಿ, ಹೆಂಗಪ್ಪ ಇದು ಅಂಥೇಳಿ ತಕ್ಷಣವೇ ಆ ಕಿನ್ನರಿಯರು ಹೇಳ್ತಾರೆ, ಆ ಮೊಗ್ಗುಗಳು ಇಂದ್ರನ ನಂದನ ವನದಲ್ಲಿದ್ದಾವೆ. ನೀ ಕೇಳಿರ್ತಕ್ಕಂಥ ಆ ಏನೋ ದೇವ ನಾಗರಿ ಹೂವಿನ ಮೊಗ್ಗುಗಳೇನಿದ್ದಾವೆ ಅವು ಇರೋದೆಲ್ಲಪ್ಪ ಅಂತಂದರೆ ಇಂದ್ರನ ನಂದನ ವನದಲ್ಲಿದ್ದವಪ್ಪ. ನಮ್ಮ ರೆಕ್ಕೆಗಳಿಲ್ಲದೆ ನಾವು ಅಲ್ಲಿಗೆ ಹೋಗೋದಾದರೂ ಹೇಗೆ? ನೀನು ನಮಗೆ ಮೊದಲು ರೆಕ್ಕೆಗಳನ್ನು ಕೊಡು, ನಾವು ನಿನಗೆ ಆ ದೇವನಾಗರಿ ಹೂವಿನ ಮೊಗ್ಗುಗಳನ್ನು ತಂದು ಕೊಡ್ತೀವಿ, ರೆಕ್ಕೆ ಕಟ್ಕೊಂಡು ಹೋಗಿ ಅಂತ ಹೇಳ್ತಾ. ಆಗ ಸೋಮನಿಗೆ ಸಂಶಯ ಬರುತ್ತೆ, ನೀವು ನಾನೇನಾದರೂ ರೆಕ್ಕೆ ಕೊಟ್ಟರೆ ಹಾಗೆ ವಾಪಸ್ ಹೋಗ್ಬಿಟ್ರೆ ಮತ್ತು ನಾನೇನು ಮಾಡೋದು, ನೀವು ಸುಳ್ಳು ಹೇಳ್ತಿಲ್ಲ ತಾನೇ ಅಂತ ಆ ಕಿನ್ನರಿಯನ್ನು ಕೇಳ್ತಾನೆ. ಆಗ ಕಿನ್ನರಿಯರು ಹೇಳ್ತಾರೆ, ನೋಡಪ್ಪ ನೀನು ಅದರಲ್ಲಿ ಸಂಶಯ ಪಡಬೇಡ, ನಾವು ಸುಳ್ಳು ಹೇಳ್ತಾ ಇಲ್ಲ, ಬೇಕಾದರೆ ಈ ಬಾಣ ಬಿಲ್ಲು ನೀನಿಟ್ಕೋ, ನಿನಗೆ ಯಾವಾಗ ಬೇಕು ಅಂತ ಅನಿಸುತ್ತೋ ಆವಾಗ ಆಕಾಶಕ್ಕೆ ಒಂದು ಬಾಣ ಬಿಡು, ಆ ಬಾಣ ಬಿಟ್ಟಿದ ತಕ್ಷಣವೇ ನಾವು ವಾಪಸ್ ಬಂದುಬಿಡ್ತೇವೆ ಅಂತ ಆ ಬಿಲ್ಲು ಬಾಣನ ಅವನಿಗೆ ಕೊಟ್ಬಿಟ್ಟು ಅವರು ಕೂಡ ಹಾರ್ತಾರೆ, ಆಕಾಶಕ್ಕೆ ಹಾರ್ತಾರೆ ಆ ರೆಕ್ಕೆಗಳನ್ನು ಕಟ್ಕೊಂಡಿರ್ತಕ್ಕಂಥ ಕಿನ್ನರಿಯರು. ಸರಿ, ಈ ಕಡೆ ಸೋಮ ಸ್ವಲ್ಪ ಹೊತ್ತು ಹಾಕ್ತಾ ಇದ್ದಾಗೆ ಸೋಮ ಬಿಲ್ಲು ಬಾಣವನ್ನು ಇಸ್ಕೊಂಡು ಆ ಕಿನ್ನರಿಯರು ರೆಕ್ಕೆಗಳನ್ನು ವಾಪಸ್ ಕಟ್ಕೊಂಡು ಆಕಾಶಕ್ಕೆ ಹಾರೋಗ್ತಾರೆ. ಒಂದು ಗಂಟೆ ಕಳೆದ ತಕ್ಷಣವೇ ಅವರು ವಾಪಸ್ ಬಂದಿರಲ್ಲ. ಆಗ ಏನು ಮಾಡ್ತಾನೆ ಸೋಮ, ಭಾಳ ಕಳವಳ ಆಗುತ್ತೆ ಅವನಿಗೆ. ಅವನೇನು ಮಾಡ್ತಾನೆ, ಆ ಬಿಲ್ಲು ಬಾಣ ತಗೊಂಡು ಆಕಾಶಕ್ಕೆ ಒಂದು ಬಾಣವನ್ನು ಬಿಡ್ತಾನೆ. ತಕ್ಷಣ ಕಿನ್ನರಿಯರು ವಾಪಸ್ ಬಂದುಬಿಟ್ಟು ಯಾಕಪ್ಪ ಕರೆದೆ ಅಂತ ಕೇಳ್ತಾರೆ. ಅದಕ್ಕೆ ಅವನು ಬಂದ ತಕ್ಷಣ ಕೇಳ್ತಾನೆ, ನನ್ನ ದೇವನಾಗರಿ ಮೊಗ್ಗುಗಳು ಎಲ್ಲಿ ಅಂತ ಕೇಳ್ತಾನೆ ಸೋಮ. ಅಯ್ಯೋ ಅವಸರ ಮಾಡಬೇಡ ಮರಾಯ, ನಾವಿನ್ನೂ ನಂದನ ವನವನ್ನೇ ತಲುಪೇ ಇಲ್ಲ, ಅಷ್ಟರಲ್ಲಿ ನೀನು ಕರೆದುಬಿಟ್ಟೆ ಬಾಣ ಹೊಡೆದು ಅಂತ ಅವನನ್ನು ಗದರಿಸ್ತಾರೆ. ಸರಿ ಆಯಿತು ಅಂಥೇಳಿ ಸೋಮ ಒಂದು 3 ಗಂಟೆಗಳನ್ನು ಬಿಟ್ಟು ಆಕಾಶಕ್ಕೆ ಪುನಃ ಬಾಣವನ್ನು ಬಿಡ್ತಾನೆ. ಆಗ ಕಿನ್ನರಿಯರು ಕೆಳಗೆ ಬಂದು ದೇವನಾಗರಿ ಮೊಗ್ಗುಗಳನ್ನು ಕೊಡ್ತಾರೆ. ಸೋಮ ಅವರಿಗೆ ಕಿನ್ನರಿಯರಿಗೆ ಧನ್ಯವಾದಗಳನ್ನು ಹೇಳಿ ಅವರ ಬಿಲ್ಲು ಬಾಣಗಳನ್ನು ವಾಪಸ್ ಕೊಟ್ಟು ಆನಂತರ ಹಗಲು ರಾತ್ರಿ ಪ್ರಯಾಣ ಮಾಡಿ 30ನೇ ದಿನಕ್ಕೆ ರಾಜನ ಅರಮನೆ ತಲುಪ್ತಾನೆ. ರಾಜ ಮೊಗ್ಗುಗಳನ್ನು ನೋಡ್ಬಿಟ್ಟು ಬಹಳ ಸಂತೋಷ ಪಡ್ತಾನೆ. ನೀನು ನಿಜವಾಗಲೂ ಕೂಡ ಧೀರ ಕಣಯ, ನನ್ನ ಸೇನಾಧಿಪತಿಯಾಗುವಂಥ ರಾಜ ಅವನನ್ನು ತನ್ನ ಆಸ್ಥಾನದ ಸೇನಾಧಿಪತಿಯನ್ನಾಗಿ ಆಯ್ಕೆ ಮಾಡ್ತಾನೆ. ಹೀಗೆ ಸೋಮನ ಗುಡಿಸ್ಲ ಸೇರೋ ಹೊತ್ತಿಗೆ ಅವನ ಹೆಂಡತಿ ದಂತದಿಂದ ಹೊರಬಂದು ಅವನನ್ನು ತಬ್ಕೊಳ್ತಾಳೆ. ಹೀಗೆ ಸೋಮ ಆ ರಾಜನ ಸೇನಾಧಿಪತಿಯಾಗಿ ತನ್ನ ಹೆಂಡತಿ ದಂತದ ಹುಡುಗಿಯೊಂದಿಗೆ ಬಹಳ ಸುಖವಾಗಿ ಸಂಸಾರವನ್ನು ಮಾಡ್ತಾರೆ. ಇದು ಇವತ್ತಿನ ಕಥೆಯಾಗಿತ್ತು. ಸೋಮಾರಿ ಸೋಮ ಅಂತ ಕತೆ ಇಷ್ಟ ಆಗಿದೆ ಅಂಥೇಳಿ ಭಾವಿಸ್ತೇನೆ. ಇದುವರೆಗೂ ಕತೆ ಕೇಳಿ ವ್ಯಾಟ್ಸಪ್ ಕತೆ ಕೇಳಿ ಕತೆಯ ಮುಂದಿನ ಭಾಗವನ್ನು ಲೈವ್ ಕರೆಗಳ ಮುಖಾಂತರವಾಗಿ ಹೇಳಿ ಅಂತ ಹೇಳಿದ್ವಿ. ಒಂದಷ್ಟು ಮಕ್ಕಳು ಕರೆಯನ್ನು ಮಾಡಿದರು, ಒಂದಷ್ಟು ಮಕ್ಕಳು ವ್ಯಾಟ್ಸಪ್ಪಲ್ಲಿ ಸಂದೇಶವನ್ನು ಕೂಡ ಕಳಿಸಿದ್ರು. ಧನ್ಯವಾದಗಳು ಅಂತ ಹೇಳ್ತಾ ಇದೀಗ ಕೇಳಿ. ಅದರಲ್ಲಿ ಒಬ್ಬರು ಸಂದೇಶವನ್ನು ಕಳಿಸಿದ್ದಾರೆ, ದೇವರಾಜ್. ಕೋಳಿ ಹಾಳ ಕುದುರೆ ಮೋತಿ, ಸೋಮನು ಮುಂದಿನ ಬೆಟ್ಟದಲ್ಲಿರುವ ಋಷಿಮುನಿಗಳ ಹತ್ರ ಹೋಗಿ ದೇವನಾಗರ ಮೊಗ್ಗುಗಳ ತರುವ ಬಗ್ಗೆ ಮಾಹಿತಿ ಕೇಳ್ತಾನೆ. ಋಷಿಮುನಿಗಳು 7 ಗುಡ್ಡಗಳ ಆಚೆ ಇರುತ್ತದೆ, ಅಲ್ಲಿಗೆ ಹೋಗು, ಒಂದು ಕೀಲು ಕುದುರೆ ಕೊಡ್ತೇನೆ, ಮಂತ್ರದ ಹಳ್ಳುಗಳನ್ನು ಕೊಡ್ತೇನೆ, ಕುದುರೆ ಮೇಲೆ ಕುಳಿತುಕೊಂಡು ಹೋಗಿ ಬೆಟ್ಟದಲ್ಲಿ ಇಳಿದು ಮಂತ್ರದ ಹರಡುಗಳನ್ನು ಸಹಾಯದಿಂದ ದೇವನಗರಿ ಮೊಗ್ಗುಗಳನ್ನು ತೆಗೆದುಕೊಂಡು ಬಾ ಅಂತ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಈ ಒಂದು ಗೀತೆಯನ್ನು.

0: ಇದೀಗ ಕೇಳಿ ಕೆಲವು ಪ್ರಕಟಣೆಗಳನ್ನ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.

ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM ನಲ್ಲಿ ಭಕ್ತಿಭಾವದ ಧಾರೆ.

0: ಗೊರಕ ಗೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ, ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ಗೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಬನ್ನಿ ಬೇಗ ಬನ್ನಿ, ಕಸವ ಇಲ್ಲಿ ತನ್ನಿ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.

ಆಕಾಶವಾಣಿ ಚಿತ್ರದುರ್ಗ. ಇಂದು ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿ ಗ್ರಾಮದ ಬಿಟಿ ಬಾಲಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳುವಿರಿ. 6:30 ವಿಜ್ಞಾನದ ಮುನ್ನಡೆ, 6:35 ಸೇವಾ ಮಾಹಿತಿ, 6:51 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಷಯ ತಜ್ಞರಾದ ಡಾಕ್ಟರ್ ಎಂಜಿ ಬಸವನಗೌಡರು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು UM ಮರಳಸಿದ್ದೇಶ್. 7:45 ಸಮಾಚಾರ ದರ್ಶನ. ಇಂದು ರಾತ್ರಿ 8:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಮಣಿಪಾಲ್ ಅಕಾಡೆಮಿಯ 33ನೇ ಘಟಿಕೋತ್ಸವದ ಬಾನುಲಿ ವರದಿ ಕೇಳುವಿರಿ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಮಣಿಪಾಲ್. 8:15 ಕನ್ನಡ ಚಿತ್ರಗೀತೆಗಳು, 8:45 ವಚನಗಳು, 9:15 ಭಾವಗೀತೆಗಳು, 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಯುವವಾಣಿ ಕಾರ್ಯಕ್ರಮದಲ್ಲಿ ರಾಜ್ಯಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿರಂಜನ ಮೂರ್ತಿ ಆರ್ ಪಂಡರಹಳ್ಳಿ. ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. ಇಂದು ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ ಕೈವಲ್ಯ ಕುಮಾರ್ ಗುರವ್ ಅವರಿಂದ ಕಯಾಲ್ವಾದನ ಕೇಳುವಿರಿ. ಇವಿಷ್ಟು ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ನಾಳೆಯ ದುರ್ಗೋದಯ ಪ್ರಸಾರದಲ್ಲಿ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಪೂವಪ್ಪ ಕುಣಿಯಾರ್ ಅವರಿಂದ, 6:35 ದೇಶಭಕ್ತಿ ಗೀತೆಗಳು, 6:40 ರೈತರಿಗಾಗಿ ಸಲಹೆ, 6:45 ಭಾವಗೀತೆಗಳು, 6:50 ಆರೋಗ್ಯ ಬಿಂದುವಿನಲ್ಲಿ ವಿಷಯ ಮರೆವು ಹಾಗೂ ಹೋಮಿಯೋಪತಿ. ವಿಷಯ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಎಂ ಪ್ರಕಾಶ್ ಕುಮಾರ್. 7:05 ಪ್ರದೇಶ ಸಮಾಚಾರ, 7:15 ಭಾವತರಂಗ, 7:30 ಸೇವಾ ಮಾಹಿತಿ. ಇನ್ನು 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ 46 ಭಾಗವಹಿಸುತ್ತಾರೆ ಡಾಕ್ಟರ್ ಸುನೀತಾ. ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಪದಬಂಧ ನೇರ ಫೋನಿನ್ ಕಾರ್ಯಕ್ರಮ. 8:30 ಕನ್ನಡ ಚಿತ್ರಗೀತೆಗಳು. 9:05 ನಲ್ನುಡಿ. 9:10 ಕಾಮನ ಬಿಲ್ಲು. 9:10 ನಮ್ಮ ನಿಲಯದಿಂದ ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ್ ಕಾರ್ಯಕ್ರಮ. 10:00 ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನಿನ ಕಾರ್ಯಕ್ರಮ. 11:00 ಚಿಗುರು ಮಕ್ಕಳಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು SRS ಹೆರಿಟೇಜ್ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮದ ಅಂತಿಮ ಭಾಗ ಕೇಳುವಿರಿ. 11:25 ಜಾನಪದ ಗೀತೆ. 11:30 ಮಾಹಿತಿ ಕಣಜ. ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಕುಂಭಕಲೆಯಿಂದ ದಾಖಲೆಗಳವರೆಗೆ ಜ್ಯೋತಿ ನಾಗರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ. ಇನ್ನು 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ದೀರ್ಘಕಾಲದ ರೋಗಗಳಿಂದ ಬಳಲುತ್ತಿರುವವರ ಆರೈಕೆ, ಈ ವಿಷಯ ಕುರಿತು ಮಾತುಕತೆ. ಡಾಕ್ಟರ್ ಪ್ರಜ್ಞಾ ವಿ ಕಿನಿ ಅವರೊಂದಿಗೆ ಭಾಗವಹಿಸುತ್ತಾರೆ ಲತೀಶ್ ಪಾಲ್ದಾನೆ. 11:00 ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ PM ಗ್ರಾಮೀಣ ಅಂಚೆ, ಈ ವಿಷಯ ಕುರಿತು ಮಾಹಿತಿ ಕೇಳುವಿರಿ. 11:20 ನಮ್ಮ ನಿಲಯದಿಂದ ಉಲ್ಲಾಸ. 2:40 ವಿಷಯ ಆಧಾರಿತ ಕನ್ನಡ ಚಿತ್ರಗೀತೆಗಳು. ಇನ್ನು 3:00 to 4:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮಗಳು ಕೇಳುವಿರಿ. ಇನ್ನು 4:00 ಜನರಂಜನೆ ನೇರ ಫೋನಿನ್ ಕಾರ್ಯಕ್ರಮ. ಇನ್ನು 4:00 ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವ್ಯಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 5:30 ನೀವು ನೋಡಿದ ಸ್ಥಳ ಕೇಳುಗರೊಂದಿಗೆ ನೇರ ಫೋನಿನ್ ಕಾರ್ಯಕ್ರಮ. 6:15 ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಿರಿಯೂರು ತಾಲೂಕು ಸೊಂಡೆಕೆರೆ ಗ್ರಾಮದ ಬಸವರಾಜಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. 6:30 ವಿಜ್ಞಾನದ ಮುನ್ನಡೆ, 6:35 ಸೇವಾ ಮಾಹಿತಿ, 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಸತ್ಯನಾರಾಯಣಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ NS ವೆಂಕಟ ರಾಮಾಂಜನೇಯ ಸ್ವಾಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. 7:45 ಕನ್ನಡದಲ್ಲಿ ಭಾಷಣ, ಕನ್ನಡ ಸಾಹಿತ್ಯದಲ್ಲಿ ಗಾಂಧಿ, ಈ ವಿಷಯ

0: ಕುರಿತು ಮಾತನಾಡುತ್ತಾರೆ ಅಹಮದ್ ಹಗರೆ. 8 ಗಂಟೆಗೆ ಪ್ರಾಯೋಜಿತ ಕಾರ್ಯಕ್ರಮ ಮಣಿಪಾಲ ಉನ್ನತ ಶಿಕ್ಷಣ ಅಕಾಡೆಮಿಯ 33ನೇ ಘಟಿಕೋತ್ಸವದ ಬಾನುಲಿ ವರದಿ ಕೇಳುವಿರಿ. ಪ್ರಾಯೋಜಕರು ಉನ್ನತ ಶಿಕ್ಷಣ ಮಣಿಪಾಲ ಅಕಾಡೆಮಿ, ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 8:15 ಕನ್ನಡ ಚಿತ್ರಗೀತೆಗಳು, 8:45 ವಚನಗಳು, 9:15 ಲಘು ಸಂಗೀತ, ರಾತ್ರಿ 9:30 ರಾಷ್ಟ್ರೀಯ ನಾಟಕದಲ್ಲಿ ಕೆಲವು ಕ್ಷಣದ ಸಿಂಧೂರ, ಮೂಲ ಪ್ರಭಾತ ಸಿಂಹಪಾಲಿ, ಬಾನುಲಿಗೆ ಅಳವಡಿಸಿದವರು ವಿನೋದ್ ಕುಮಾರ್. ರಾತ್ರಿ 10 ಗಂಟೆಗೆ ರವಿ ವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿವೇಕ್ ಸೋನಾರ್ ಅವರಿಂದ ಕೊಳಲು ವಾದನ ಕೇಳುವಿರಿ. ಇವಿಷ್ಟು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇದೀಗ ಕೇಳಿ ಕೆಲವು ಪ್ರಕಟಣೆಗಳು.
1: ಹಿಂಗ್ಯಾಕಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂಥಟ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: न्याय विभाग भारत सरकार ने गरीब और जरूरतमंदों को न्याय दिलाने की प्रक्रिया को किया और भी आसान.
5: हाँ बिल्कुल, टेलीलॉ और न्याय बंधु सेवाओं का हो गया है एकीकरण.
4: अब चाहे टेलीलॉ के माध्यम से मुफ्त कानूनी सलाह लेनी हो
5: या न्याय बंधु में पंजीकृत वकीलों से कोर्ट में निःशुल्क कानूनी सहायता के लिए जुड़ना हो,
4: अब दोनों एक ही ऐप पर उपलब्ध. डाउनलोड करें आज ही टेलीलॉ फॉर सिटीजंस मोबाइल ऐप अथवा लॉग इन करें www.tele-law.in या अपने नजदीकी CSE सेंटर से संपर्क करें. न्याय विभाग भारत सरकार द्वारा जनहित में जारी.
0: ಇದೀಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿ ಗ್ರಾಮದ BT ಬಾಲಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ.

ಇದುವರೆಗೂ ಜನಪದ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿ ಗ್ರಾಮದ ಬಿಟಿ ಬಾಲಮ್ಮ ಹಾಗೂ ಸಂಗಡಿಗರಿಂದ ಸಾಂಪ್ರದಾಯದ ಪದ ಕೇಳಿದಿರಿ. ಸಮಯ 6:30 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ ಕಾರ್ಯಕ್ರಮ ಕೇಳುವಿರಿ.

0: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ಶೂನ್ಯ ಇಂಗಾಲದತ್ತ ನಮ್ಮ ನಡೆಗೆ ಲಿಥಿಯಂ ಕೋಬಾಲ್ಟ್ನಂತಹ ಖನಿಜಗಳ ಪಾತ್ರ. ಸಕಲ ಜೀವರಾಶಿಯನ್ನ ತನ್ನ ಒಡಲಲ್ಲಿ ಇಟ್ಕೊಂಡು ಪೊರಿತಾ ಇರುವಂತಹ ಭೂಮಿ ಎಂಬ ಸುಂದರ ಗ್ರಹವು ಹಲವು ಖನಿಜ ಸಂಪನ್ಮೂಲಗಳ ಆಗರವೂ ಕೂಡ ಹೌದು. ಇಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನ ಗಣಿಗಾರಿಕೆ ಮಾಡಿ ಅನೇಕ ಸವಲತ್ತುಗಳನ್ನ ಪಡೀತಲೇ ಇದ್ದೀವಿ. ಲೀಥಿಯಂ ಎನ್ನುವುದು ಲೋಹಗಳಲ್ಲಿಯೇ ಹಗುರವಾದ ಬೆಳ್ಳಿಯಂತೆ ಬಿಳುಪಾಗಿರುವಂತಹ ಮೃದುವಾದ ಲೋಹ. ಈ ಕ್ರಿಯಾಶೀಲ ಲೋಹವು ನಿಸರ್ಗದಲ್ಲಿ ಚಿನ್ನದಂತೆ ಶುದ್ಧ ರೂಪದಲ್ಲಿ ಅಥವಾ ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿಲ್ಲ. ಇತರ ಧಾತುಗಳೊಂದಿಗೆ ಸಂಯೋಜನೆಗೊಂಡು ಖನಿಜ ಅಥವಾ ಅದಿರಿನ ರೂಪದಲ್ಲಿ ದೊರೆಯುತ್ತದೆ. ಲಿಥಿಯಂನ ಹಲವು ಅದಿರುಗಳು ನೀರಿನಲ್ಲಿ ಕರಗುವ ಗುಣವನ್ನ ಹೊಂದಿರುವುದರಿಂದ ಭೂಮಿಯನ್ನ ಆವರಿಸಿರುವಂತಹ ಸಾಗರ ಸಮುದ್ರದ ಉಪ್ಪು ನೀರಿನಲ್ಲಿಯೂ ಕೂಡ ಲಿಥಿಯಂ ಕರಗಿದ ರೂಪದಲ್ಲಿ ಮಿಲಿಯನ್ ಟನ್ಗಳಷ್ಟು ಅಡಕವಾಗಿದೆ. ಪ್ರಸ್ತುತ ಪ್ರಪಂಚದಾದ್ಯಂತ ಬೇಡಿಕೆಯಲ್ಲಿರುವಂತಹ ಲಿಥಿಯಂನ ನಿಕ್ಷೇಪಗಳಿರುವುದು ಬೆರಳೆಣಿಕೆಯಷ್ಟು ದೇಶಗಳಲ್ಲಿ ಮಾತ್ರ. ಅದರಲ್ಲೂ ನಿಕ್ಷೇಪಗಳಿದ್ದಾಗಿಯೂ ಸಹ ಅಲ್ಲಿನ ಅನೇಕ ಭೌಗೋಳಿಕ ಲಕ್ಷಣಗಳಿಗನುಗುಣವಾಗಿ ಗಣಿಗಾರಿಕೆ ಕೈಗೊಂಡು ದುಬಾರಿ ವೆಚ್ಚವನ್ನ ತೆತ್ತು ಆಧುನಿಕ ತಂತ್ರಜ್ಞಾನದ ಬಳಕೆಯಿಂದ ಈ ಲೋಹದ ಸಂಸ್ಕರಣೆಯನ್ನ ಕೈಗೊಂಡು ಉತ್ಪಾದನೆಯನ್ನ ಮಾಡ್ತಾ ಇರುವಂತಹ ದೇಶಗಳು ಇನ್ನೂ ಕಡಿಮೆ. ದಕ್ಷಿಣ ಅಮೆರಿಕದ ಅರ್ಜೆಂಟೈನಾ, ಚಿಲೆ ಮತ್ತು ಬೊಲಿವಿಯಾ ರಾಷ್ಟ್ರಗಳು ಪ್ರಪಂಚದಲ್ಲಿಯೇ ಅತೀ ಹೆಚ್ಚಿನ ಲಿಥಿಯಂನ ಅಂದ್ರೆ ಪ್ರಪಂಚದಲ್ಲಿರುವಂತಹ ಒಟ್ಟು ನಿಕ್ಷೇಪದ ಮೂರನೇ ಒಂದು ಭಾಗವನ್ನ ಹೊಂದಿರುವಂತಹ ರಾಷ್ಟ್ರಗಳಾಗಿವೆ. ಅಲ್ಲದೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಆಸ್ಟ್ರೇಲಿಯಾ ಮತ್ತು ಚೀನಾ ದೇಶಗಳು ಈ ಲೋಹದ ನಿಕ್ಷೇಪವನ್ನ ಹೊಂದಿರುವಂತಹ ಇನ್ನಿತರ ಪ್ರಮುಖ ರಾಷ್ಟ್ರಗಳು. ದಿನ ದಿನ ಕಳೆದಂತೆ ಹೆಚ್ಚಿನ ವಾಹನಗಳ ದಟ್ಟಣೆಯಿಂದ, ಅವುಗಳು ದಹಿಸುವ ಇಂಧನ ಉರಿಯುವಿಕೆಯಿಂದ, ಭೂಮಿಯ ತಾಪಮಾನ ಹೆಚ್ಚಳಕ್ಕೆ ಕಾರಣವಾಗ್ತಾ ಇರುವಂತಹ ಹಸಿರುಮನೆ ಅನಿಲಗಳ ಉತ್ಪತ್ತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದರಿಂದ ಅನೇಕ ನೈಸರ್ಗಿಕ ವಿಪತ್ತುಗಳಿಗೆ ತುತ್ತಾಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಇಂಧನಗಳಿಗೆ ಪರ್ಯಾಯವಾಗಿ ಬೇರೆ ಮೂಲಗಳಿಂದ ಇಂಧನವನ್ನ ಕಂಡುಕೊಳ್ಳುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಹೀಗಾಗಿ ಭೂಮಿಯ ತಾಪಮಾನಕ್ಕೆ ಕಾರಣವಾಗುವ ಅನಿಲಗಳನ್ನ ಹೊರಸೂಸದಿರುವಂತಹ ತಂತ್ರಜ್ಞಾನವನ್ನ ಬಳಸಲೇಬೇಕಾದ ಅನಿವಾರ್ಯತೆ ಇದ್ದಂತಹ ಸಂದರ್ಭದಲ್ಲಿ ಲಿಥಿಯಂ ಲೋಹವನ್ನ ಬಳಸಿದ ಬ್ಯಾಟರಿಯನ್ನ ಎಲೆಕ್ಟ್ರಿಕ್ ವಾಹನಗಳಲ್ಲಿ ಬಳಕೆ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದೇವೆ ಕೂಡ. ಮೊದಲೆಲ್ಲ ಸ್ಥಿರ ದೂರವಾಣಿಗಳನ್ನ ಬಳಸ್ತಾ ಇದ್ದಂತಹ ನಾವು ಈಗ ಹೋದ ಕಡೆಯಲ್ಲೆಲ್ಲ ಮೊಬೈಲ್ ಕೊಂಡು ಹೋಗ್ತೀವಿ, ಕಂಪ್ಯೂಟರ್ ಲ್ಯಾಪ್ಟಾಪ್ಗಳನ್ನ ಬಳಸ್ತಾ ಇದ್ದೀವಿ. ಇದರಲ್ಲೆಲ್ಲ ಬಳಸುವ ಬ್ಯಾಟರಿ ಕೂಡ ಇದೇ ಲಿಥಿಯಂ ಅಯಾನ್ಗಳಿಂದ ಮಾಡಲ್ಪಟ್ಟಿರುವುದು. ಈ ಲಿಥಿಯಂ ಲೋಹವನ್ನ ಅದರ ಖನಿಜ ನಿಕ್ಷೇಪದಿಂದ ಗಣಿಗಾರಿಕೆ ಮಾಡಿ ಹೊರತೆಗೆದು ಖನಿಜವನ್ನ ಸಂಸ್ಕರಿಸಿ ಲವಣಯುಕ್ತ ಲಿಥಿಯಂ ಲೋಹವನ್ನ ಪಡೆಯಲಾಗುತ್ತೆ. ಮೊದಲು ಶುದ್ಧ ರೂಪದಲ್ಲಿರುವಂತಹ ಲಿಥಿಯಂ ಲೋಹ ಗಾಳಿ ಮತ್ತು ನೀರಿನೊಂದಿಗೆ ಸುಲಭವಾಗಿ ಪ್ರತಿಕ್ರಿಯಿಸುವುದರಿಂದ ಲವಣಯುಕ್ತ ಲೋಹದ ಸಂಯುಕ್ತವನ್ನ ಬಳಸಲಾಗುವುದು. ಉದಾಹರಣೆಗೆ ಲಿಥಿಯಂ ಕಾರ್ಬೋನೇಟ್ ಮತ್ತು ಲಿಥಿಯಂ ಹೈಡ್ರಾಕ್ಸೈಡ್ ಲವಣಗಳು. ನಂತರ ಈ ಲವಣಗಳನ್ನ ಎಲೆಕ್ಟ್ರಿಕ್ ವಾಹನಗಳ ಬ್ಯಾಟರಿಗೆ ಬೇಕಾಗುವ ಕ್ಯಾಥೋಡ್ ಅನ್ನ ತಯಾರಿಸಲು ಕಳುಹಿಸಲಾಗುತ್ತೆ. ಈ ಲಿಥಿಯಂ ಲೋಹದ ಜೊತೆಗೆ ಕೋಬಾಲ್ಟ್, ನಿಕೆಲ್ ಮತ್ತು ಮ್ಯಾಂಗನೀಸ್, ಅಲ್ಯೂಮಿನಿಯಂ ಲೋಹಗಳನ್ನ ವಿವಿಧ ಅನುಪಾತದಲ್ಲಿ ಸೇರಿಸಿ ಕ್ಯಾಥೋಡ್ಗಳನ್ನ ತಯಾರಿಸಲಾಗುತ್ತೆ. ಈ ಕ್ಯಾಥೋಡ್ಗಳನ್ನ ಆನೋಡ್ನಿಂದ ಭೌತಿಕವಾಗಿ ಬೇರ್ಪಡಿಸಿ ಸೂಕ್ತ ದ್ರಾವಕದೊಂದಿಗೆ ಒಟ್ಟುಗೂಡಿಸಿ ವಿದ್ಯುತ್ ಕೋಶವನ್ನ ತಯಾರಿಸಲಾಗುವುದು. ನಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಒಂದು ವಿದ್ಯುತ್ ಕೋಶ ಅಥವಾ ಹಲವು ವಿದ್ಯುತ್ ಕೋಶಗಳನ್ನ ಸೇರಿಸಿ ಬ್ಯಾಟರಿಗಳನ್ನ ತಯಾರಿಸಲಾಗುವುದು. ಲಿಥಿಯಂ ಅಯಾನ್ ಬ್ಯಾಟರಿಗಳನ್ನ ಪವರ್ ವಿದ್ಯುತ್ ಟರ್ಬೈನ್ಗಳು, ಸೌರ ಫಲಕಗಳು ಮತ್ತು ಎಲೆಕ್ಟ್ರಿಕ್ ವಾಹನಗಳಲ್ಲಿ ಬಳಸಲಾಗುತ್ತೆ. ಜಾಗತಿಕ ತಾಪಮಾನ ಹೆಚ್ಚಿಸುವ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗ್ಗಿಸುವ ನಿಟ್ಟಿನಲ್ಲಿ ಲಿಥಿಯಂ ಕೋಬಾಲ್ಟ್ ನಂತಹ ಖನಿಜಗಳ ಗಣಿಗಾರಿಕೆ ಇಂದಿನ ತುರ್ತು ಹೌದು.
1: ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಆಕಾಶವಾಣಿ ಇದೀಗ ಸೇವಾ ಮಾಹಿತಿ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾ

0: ಬಜ್ಜಿ ಹುಳುಕಡ್ಡಿ ಸಾಯಿಬಾಲ್, ಗುಳ್ಳೆ ಗಜಕರ್ಣ ಸಾಯಿಬಾಲ್, ಕೆಸರು ಹುಣ್ಣ
1: ಸಾಯಿಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
2: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
3: ಕೆಲವರೇ ಗಮನಿಸಿ, ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳ ಕಚೇರಿ, ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯ, ನವದೆಹಲಿ, ದಿನಾಂಕ 18 May 2026 25 May 2026 ಜನ್ ಭಾಗಿದಾರ್ ಸಬ್ಸೆ ಧೂರ್ ಸಬ್ಸೆ ಪೆಹಲೆ ಎಂಬ ಐಇಸಿ ಅಭಿಯಾನವನ್ನು ಆಯೋಜಿಸಲು ತೀರ್ಮಾನಿಸಲಾಗಿದ್ದು, ಸದರಿ ಅಭಿಯಾನವು ಬುಡಕಟ್ಟು ಸಮುದಾಯದವರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಪ್ರಯೋಜನ ಪಡೆಯಲು ಬೇಕಾಗುವ ದಾಖಲಾತಿಗಳನ್ನು ಒದಗಿಸಲು ಸಂಬಂಧಿಸಿದ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಿ ಗ್ರಾಮ ಮಟ್ಟದಲ್ಲಿ ಶಿಬಿರಗಳು, ಆರೋಗ್ಯ ತಪಾಸಣಾ ಶಿಬಿರಗಳು, ಸ್ಟಿಕಲ್ ಸೆಲ್ ಅನಿಮಿಯಾ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸುವುದು ಹಾಗೂ ಇತರ ಯೋಜನೆಗಳ ಕುರಿತು ಸಮುದಾಯದವರಿಗೆ ಅರಿವು ಮೂಡಿಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಹಾಗಾಗಿ ಪರಿಶಿಷ್ಟ ಪಂಗಡದ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಯಾನದಲ್ಲಿ ಪಾಲ್ಗೊಂಡು ಇತರ ಪ್ರಯೋಜನವನ್ನು ಪಡೆಯಲು ಜಿಲ್ಲಾ ಪರಿಶಿಷ್ಟ ವರ್ಗ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದಿರಿ. ಸೇವಾ ಮಾಹಿತಿ ಕೇಳಿದ್ರಿ. ಸಮಯ 6:37 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.
2: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBS VLR @

ಸ್ನೇಹಿತರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರ್ ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್, ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
5: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
6: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಾಜ್ಯಕ್ಕೆ ಹೆಚ್ಚುವರಿ 1122 ವೈದ್ಯಕೀಯ ಸೀಟು ಲಭ್ಯ, ಸಚಿವ ಶರಣ್ ಪ್ರಕಾಶ್ ಪಾಟೀಲ್. ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಸಹಮತವಿಲ್ಲ, ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಪಾದನೆ. ಪ್ರಸಕ್ತ ಸಾಲಿನಲ್ಲಿ 844 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದ ಹಟ್ಟಿ ಚಿನ್ನದ ಗಣಿ ಕಂಪನಿ. ಹಿಜಾಬ್ ವಿಚಾರವನ್ನು ರಾಜಕೀಯಗೊಳಿಸದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ. ಚಾಮರಾಜನಗರ ಬರಪೀಡಿತ ಜಿಲ್ಲೆ, ಸರ್ಕಾರಕ್ಕೆ ವರದಿ ಸಲ್ಲಿಸಿದ ಜಿಲ್ಲಾಡಳಿತ. ರಾಜ್ಯದಲ್ಲಿ ಮೆಡಿಕಲ್ ಸೀಟು ಲಭ್ಯತೆ ಹೆಚ್ಚಾಗಿದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ ದೊರೆಯಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಕ್ಕೆ ಹೆಚ್ಚುವರಿ 1122 ಸೀಟುಗಳು ದೊರೆಯಲಿವೆ ಎಂದು ಹೇಳಿದ್ದಾರೆ. 500 ಹೆಚ್ಚುವರಿ ಯುಜಿ ಎಂಬಿಬಿಎಸ್ ಸೀಟು, ಪಿಜಿ ವಿಭಾಗಕ್ಕೆ 572 ಹೊಸ ಸೀಟುಗಳು ಲಭ್ಯವಾಗಲಿದ್ದು

0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಪಾದನೆ. ಪ್ರಸಕ್ತ ಸಾಲಿನಲ್ಲಿ 844 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದ ಹಟ್ಟಿ ಚಿನ್ನದ ಗಣಿ ಕಂಪನಿ. ಹಿಜಾಬ್ ವಿಚಾರವನ್ನು ರಾಜಕೀಯಗೊಳಿಸದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ. ಚಾಮರಾಜನಗರ ಬರಪೀಡಿತ ಜಿಲ್ಲೆ, ಸರ್ಕಾರಕ್ಕೆ ವರದಿ ಸಲ್ಲಿಸಿದ ಜಿಲ್ಲಾಡಳಿತ. ರಾಜ್ಯದಲ್ಲಿ ಮೆಡಿಕಲ್ ಸೀಟು ಲಭ್ಯತೆ ಹೆಚ್ಚಾಗಿದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ ದೊರೆಯಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಕ್ಕೆ ಹೆಚ್ಚುವರಿ 1122 ಸೀಟುಗಳು ದೊರೆಯಲಿವೆ ಎಂದು ಹೇಳಿದ್ದಾರೆ. 500 ಹೆಚ್ಚುವರಿ ಯುಜಿ ಎಂಬಿಬಿಎಸ್ ಸೀಟು, ಪಿಜಿ ವಿಭಾಗಕ್ಕೆ 572 ಹೊಸ ಸೀಟುಗಳು ಲಭ್ಯವಾಗಲಿದ್ದು, ಈ ಸೀಟುಗಳು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಿಗೆ ಹಂಚಿಕೆಯಾಗಲಿವೆ. ಈ ಹೆಚ್ಚುವರಿ ಸೀಟುಗಳು ಕೊಪ್ಪಳ, ಗದಗ, ಚಾಮರಾಜನಗರ, ಕಾರವಾರ, ಹಾವೇರಿ ಸೇರಿದಂತೆ ಇತರ ಜಿಲ್ಲೆಗಳಿಗೆ ದೊರೆಯಲಿವೆ. ಪದವಿ ಪೂರ್ವ ಸೀಟುಗಳಿಗೆ ಕೇಂದ್ರ ಸರ್ಕಾರದಿಂದ 495 ಕೋಟಿ ರೂಪಾಯಿ ಹಾಗೂ ಸ್ನಾತಕೋತ್ತರ ವೈದ್ಯಕೀಯ ಸೀಟುಗಳಿಗೆ 541 ಕೋಟಿ ರೂಪಾಯಿ ಅನುದಾನ ಸಿಗಲಿದೆ ಎಂದು ಪಾಟೀಲ್ ಮಾಹಿತಿ ನೀಡಿದ್ದಾರೆ. 1000 ವೈದ್ಯಕೀಯ ಸೀಟು ರಾಜ್ಯಕ್ಕೆ ಸಿಕ್ಕಿರುವುದು ದಾಖಲೆಯಾಗಿದ್ದು, ರಾಜ್ಯದ ಸಾಧನೆಗೆ ಇದು ಸಾಕ್ಷಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ನೀಟ್ ಅಕ್ರಮದ ಕುರಿತಂತೆ ಸಿಬಿಐ ತನಿಖೆಯ ಮೇಲೆ ನಂಬಿಕೆಯಿಲ್ಲ, ನ್ಯಾಯಾಂಗ ತನಿಖೆ ನಡೆಸುವಂತೆ ಅವರು ಆಗ್ರಹಿಸಿದ್ದಾರೆ. ಒಂದು ರಾಷ್ಟ ಒಂದು ಚುನಾವಣೆ ಕುರಿತು ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಬೆಂಗಳೂರಿನಲ್ಲಿ ಇಂದು ಜನಪ್ರತಿನಿಧಿಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ ನಡೆಸಿತು. ಸಂವಾದದಲ್ಲಿ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಸಚಿವರಾದ ಎಚ್ಕೆ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ಅಧಿಕಾರ ಕೇಂದ್ರಿತ ರಾಜಕೀಯ ಪ್ರೇರಿತ ಯೋಜನೆಯಾಗಿದ್ದು, ರಾಜ್ಯಗಳನ್ನು ದುರ್ಬಲಗೊಳಿಸುವುದರ ಮೂಲಕ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರಲಿದೆ ಎಂದು ಅಭಿಪ್ರಾಯ ಮಂಡಿಸಿದ್ದಾರೆ. ಒಂದು ದೇಶ ಒಂದು ಚುನಾವಣೆ ವಿರೋಧಿಸಿ ಈಗಾಗಲೇ ರಾಜ್ಯ ವಿಧಾನಸಭೆ ನಿರ್ಣಯವನ್ನು ಅಂಗೀಕರಿಸಿದೆ ಎಂದು ಆ ನಿರ್ಣಯವನ್ನು ಸಂವಾದದಲ್ಲಿ ಓದಿದರು. ವಿವಿಧ ಕಾಲಾವಧಿಯ ಚುನಾವಣೆಗಳನ್ನು ಸಮೀಕರಿಸುವುದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಈ ಪ್ರಸ್ತಾವನೆ ಬಗ್ಗೆ ಕರ್ನಾಟಕ ಸರ್ಕಾರದ ಸಹಮತವಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಹಟ್ಟಿ ಚಿನ್ನದ ಗಣಿ ಕಂಪನಿ 2025-26 ಸಾಲಿನಲ್ಲಿ ಹೊಂದಿದ್ದ 1700 ಕೆಜಿ ಚಿನ್ನ ಉತ್ಪಾದಿಸುವ ಗುರಿಗೆ ಶೇಕಡಾ 99.50% ಅಂದರೆ 1691.50 ಕೆಜಿ ಚಿನ್ನ ಉತ್ಪಾದಿಸಿದೆ. ಇದೇ ಮೊದಲ ಬಾರಿಗೆ 1910 ಕೋಟಿ ರೂಪಾಯಿ ವಹಿವಾಟು ನಡೆಸಿದ್ದು 844 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಈ ಹಿನ್ನೆಲೆಯಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಅಧ್ಯಕ್ಷ ಜೆಟಿ ಪಾಟೀಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಇಂದು ಭೇಟಿ ಮಾಡಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್, ವ್ಯವಸ್ಥಾಪಕ ನಿರ್ದೇಶಕಿ ಆರ್ ಶಿಲ್ಪಾ ಉಪಸ್ಥಿತರಿದ್ದರು. ಶಾಲೆಗಳಲ್ಲಿ ಹಿಜಾಬ್ ಧರಿಸುವ ವಿಷಯವನ್ನು ರಾಜಕೀಯಗೊಳಿಸಬೇಡಿ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ ಮಾಡಿದ್ದಾರೆ. ಉಡುಪಿಯಲ್ಲಿ ಇಂದು ಮಾತನಾಡಿದ ಅವರು, ಇದು ವಿದ್ಯಾರ್ಥಿಗಳ ಹಿತಾಸಕ್ತಿ ಮತ್ತು ಭವಿಷ್ಯಕ್ಕೆ ಧಕ್ಕೆಯಾಗಬಾರದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ವಿದ್ಯಾರ್ಥಿಗಳು ಕಲಿಯಲು ಶಾಲೆಯಲ್ಲಿ ಅನುಕೂಲಕರ ವಾತಾವರಣವಿರಬೇಕು ಎಂದು ತಿಳಿಸಿದ್ದಾರೆ. ಹಾಸನದಲ್ಲಿ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ವೀಕರಿಸಲಾಗಿದ್ದ ಅರ್ಜಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಭಾಗವಹಿಸಿದ್ದ ಜಿಲ್ಲೆಯ ಎಲ್ಲಾ ತಹಶೀಲ್ದಾರ್, ಉಪವಿಭಾಗಾಧಿಕಾರಿಗಳಿಗೆ ಎಲ್ಲಾ ಅರ್ಜಿಗಳನ್ನು ಶೀಘ್ರವೇ ವಿಲೇವಾರಿ ಮಾಡಿ ಜನರು ಕಚೇರಿಗೆ ಅಲಿಯುವುದನ್ನು ತಪ್ಪಿಸಬೇಕು ಎಂದು ಸೂಚನೆ ನೀಡಿದರು. ಜನರ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಜನಸ್ಪಂದನಾ ಕಾರ್ಯಕ್ರಮ ಉತ್ತಮ ವೇದಿಕೆಯಾಗಿದೆ. ಈ ವೇದಿಕೆಯ ಮೂಲಕ ಬಂದ ಸಮಸ್ಯೆಗಳ ಅರ್ಜಿಗಳನ್ನು ವಿಳಂಬ ಮಾಡದೆ ಜನರಿಗೆ ರೈತರಿಗೆ ಸ್ಪಂದಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಜಿಲ್ಲಾಧಿಕಾರಿ ಲತಾ ಕುಮಾರಿ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ, ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತ, ಡಿಎಫ್ಒ ಸೌರಭ್ ಕುಮಾರ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಹೈಕೋರ್ಟ್ ಸಂಚಾರಿ ಪೀಠವನ್ನು ಮಂಗಳೂರಿನಲ್ಲಿ ಸ್ಥಾಪಿಸಬೇಕೆಂಬ ಬೇಡಿಕೆಗೆ ರಾಜ್ಯ ಸರ್ಕಾರ ಹಸಿರು ನಿಶಾನೆ ತೋರಿದೆ ಎಂದು ವಿಧಾನಪರಿಷತ್ ಸದಸ್ಯ ಐವನ್ ಡಿಸೋಜಾ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕೋರ್ಟ್ ಪೀಠ ಸ್ಥಾಪನೆಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಿದ್ದವಿರುವುದಾಗಿ ಮುಖ್ಯ ನ್ಯಾಯಾಧೀಶರಿಗೆ ಪತ್ರದ ಮೂಲಕ ತಿಳಿಸಿದ್ದಾರೆ. ಪೀಠ ಸ್ಥಾಪನೆಯ ಶೇಕಡಾ 80% ಕಾರ್ಯ ಈಗಾಗಲೇ ಪೂರ್ಣಗೊಂಡಿದೆ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ

0: ಅಂತಾರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಾಮರಾಜನಗರವನ್ನು ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಿಸಬೇಕು ಎಂದು ಜಿಲ್ಲಾಡಳಿತ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಪೂರೈಕೆ ಸಮಸ್ಯೆ ಪರಿಶೀಲಿಸಿ ಮಾತನಾಡಿದ ಅವರು, ಹನೂರು ತಾಲೂಕಿನ 46 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವುದು ಗಮನಕ್ಕೆ ಬಂದಿದೆ. ಕುಡಿಯುವ ನೀರು ಪೂರೈಕೆ ಮಾಡಲು ತ್ವರಿತ ಕ್ರಮ ವಹಿಸಲು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಜಿಲ್ಲಾಡಳಿತ ಸರ್ಕಾರಕ್ಕೆ ವರದಿ ನೀಡಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಸಚಿವರ ಜೊತೆ ಚರ್ಚೆ ನಡೆಸಿ ಸೂಕ್ತ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯ ತಾಪಮಾನ ಈ ವರ್ಷ 49 ಡಿಗ್ರಿ ಸೆಲ್ಸಿಯಸ್ ಮೀರಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೋಟಿ ವೃಕ್ಷ ಅಭಿಯಾನದ ಪ್ರತಿಫಲವಾಗಿ ಜಿಲ್ಲೆಯ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ ಮೀರದಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ. ಕೋಟಿ ವೃಕ್ಷ ಅಭಿಯಾನದಡಿ ಜಿಲ್ಲೆಯ ಆಲಮಟ್ಟಿ ಅಣೆಕಟ್ಟಿನ ಸಮೀಪ ನರ್ಸರಿಯನ್ನು ಆರಂಭಿಸಲಾಗಿದೆ ಎಂದು ಹೇಳಿದ್ದಾರೆ. ಗಿಡ ನೆಟ್ಟು ನಿರ್ವಹಣೆ ಮಾಡುವುದರ ಮೂಲಕ ವಿಜಯಪುರಕ್ಕೆ ಹೊಸ ಸೌಂದರ್ಯ ಕಲ್ಪಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಮರಿಯಮ್ಮನಹಳ್ಳಿ ಹೋಬಳಿಯ ನಂದಿಬಂಡಿ ಗ್ರಾಮದಲ್ಲಿ ಜೀತ ಪದ್ಧತಿಯಲ್ಲಿ ಸಿಲುಕಿದ್ದ ಒಡಿಶಾ ಮೂಲದ 37 ಕಾರ್ಮಿಕರನ್ನು ರಕ್ಷಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಎನ್ಜಿಒ ಸಂಸ್ಥೆ ನೀಡಿದ ಖಚಿತ ಮಾಹಿತಿಯ ಮೇರೆಗೆ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸಹಾಯಕ ಆಯುಕ್ತರು ನಂದಿಬಂಡಿ ಗ್ರಾಮದ ಮೇಲೆ ದಾಳಿ ನಡೆಸಿ ಕಾರ್ಮಿಕರನ್ನು ರಕ್ಷಿಸಿದ್ದಾರೆ. ದಾಳಿಯ ವೇಳೆ ಒಡಿಶಾದ ಬಲಂಗೀರ್ ಮತ್ತು ನವರಂಗ್ಪುರ್ ಜಿಲ್ಲೆಗೆ ಸೇರಿದ ಕಾರ್ಮಿಕರು ಪುಟ್ಟ ಮನೆಗಳಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದೆ ದಯನೀಯ ಸ್ಥಿತಿಯಲ್ಲಿ ಬದುಕುತ್ತಿದ್ದರು ಎಂದು ತಿಳಿದುಬಂದಿದೆ. ಮುಂಗಾರು ಅವಧಿಯಲ್ಲಿ ಉಂಟಾಗಬಹುದಾದ ವಿದ್ಯುತ್ ವ್ಯತ್ಯಯ ಹಾಗೂ ತುರ್ತು ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸೆಸ್ಕ್ ಸಂಪೂರ್ಣ ಸನ್ನದ್ದವಾಗಿರಬೇಕು ಎಂದು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಪ್ರಭಾರ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಪ್ರಾದೇಶಿಕ ಆಯುಕ್ತರೂ ಆಗಿರುವ ನಿತೇಶ್ ಪಾಟೀಲ್ ಸೂಚನೆ ನೀಡಿದ್ದಾರೆ. ಮೈಸೂರಿನಲ್ಲಿ ಇಂದು ಸೆಸ್ಕ್ ವ್ಯಾಪ್ತಿಯ 5 ಜಿಲ್ಲೆಗಳ ಉಪವಿಭಾಗಗಳ ವ್ಯಾಪ್ತಿಯ ದೂರುಗಳ ನಿರ್ವಹಣೆ, ವಿದ್ಯುತ್ ಅಡಚಣೆಗಳು, ಸಾರ್ವಜನಿಕ ಸಂಪರ್ಕ ವ್ಯವಸ್ಥೆ ಹಾಗೂ ಅಗತ್ಯವಿರುವ ಸಾಮಗ್ರಿಗಳ ಸಂಗ್ರಹ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಮುಂಗಾರು ಸಂದರ್ಭದಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಎದುರಿಸಲು ಸೆಸ್ಕ್ ಸನ್ನದ್ದವಾಗಿದೆ ಎಂಬ ವಿಶ್ವಾಸ ಜನರಲ್ಲಿ ಮೂಡಬೇಕು. ಸಾರ್ವಜನಿಕರು ಸಂಪರ್ಕಿಸಲು ಸಾಧ್ಯವಾಗದಿದ್ದರೆ ಸಮಸ್ಯೆ ಪರಿಹರಿಸಲು ಸಾಧ್ಯವಿಲ್ಲ. ಆದ್ದರಿಂದ ದೂರು ಸ್ವೀಕಾರ ಮತ್ತು ಸ್ಪಂದನಾ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಐತಿಹಾಸಿಕ ಗುಮ್ಮಟನಗರಿ ವಿಜಯಪುರದಲ್ಲಿ ಇದೇ ಮೊದಲ ಬಾರಿಗೆ ನಾಳೆಯಿಂದ ರಾಜ್ಯಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ರಾಜ್ಯದ ವಿವಿಧ ಭಾಗಗಳಿಂದ 756 ಕ್ರೀಡಾಪಟುಗಳು ನೋಂದಾಯಿಸಿಕೊಂಡಿದ್ದು ರಾಜ್ಯ, ರಾಷ್ಟ ಹಾಗೂ ಅಂತಾರಾಷ್ಟೀಯ ಮಟ್ಟದ ಆಟಗಾರರು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಬಳ್ಳಾರಿಯಲ್ಲಿ ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ವಿಭಾಗದಿಂದ ರಾಷ್ಟೀಯ ಡೆಂಘಿ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾ ಹಮ್ಮಿಕೊಂಡಿತ್ತು. ಸೋಮವಾರದಿಂದ ಇದೇ 25ರವರೆಗೆ ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆ 2 ವ್ಯವಸ್ಥಿತವಾಗಿ ನಡೆಸಲು ಕ್ರಮ ವಹಿಸಬೇಕೆಂದು ಗದಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಡಾ ದುರ್ಗೇಶ್ ಕೆಆರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಕ್ಕೆ ಹೆಚ್ಚುವರಿ 1122 ವೈದ್ಯಕೀಯ ಸೀಟು ಲಭ್ಯ, ಸಚಿವ ಶರಣ್ ಪ್ರಕಾಶ್ ಪಾಟೀಲ್. ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಸಹಮತವಿಲ್ಲ, ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಪಾದನೆ. ಪ್ರಸಕ್ತ ಸಾಲಿನಲ್ಲಿ 844 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದ ಹಟ್ಟಿ ಚಿನ್ನದ ಗಣಿ ಕಂಪನಿ. ಹಿಜಾಬ್ ವಿಚಾರವನ್ನು ರಾಜಕೀಯಗೊಳಿಸದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ. ಚಾಮರಾಜನಗರ ಬರಪೀಡಿತ ಜಿಲ್ಲೆ, ಸರ್ಕಾರಕ್ಕೆ ವರದಿ ಸಲ್ಲಿಸಿದ ಜಿಲ್ಲಾಡಳಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.

0: ವಾವ್, ಏನ್ ತಾಜಾ ತರಕಾರಿ! ಯಾವ ರೈತ ಬೆಳೆದಿದ್ದು ಏನೋ?
1: ರೈತ ಬೆಳೆದಿದ್ದಲ್ಲ ಸ್ವಾಮಿ, ನಾನೇ ಬೆಳೆದಿದ್ದು.
0: ಹೌದಾ? ಹೇಗೆ?
1: ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದೀನಿ, ಅಲ್ಲೇ ತರಕಾರಿ, ಹೂವು, ಹಣ್ಣು ಎಲ್ಲ ಬೆಳಿತೀನಿ ಗೊತ್ತಾ.
2: ಹೌದು ಸ್ನೇಹಿತರೆ, ತಾರಸಿ ಕೃಷಿ ಮಾಡೋದ್ರಿಂದ ತಾಜಾ ಹಣ್ಣು ತರಕಾರಿ ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ,
3: ಆಯಾಸ ಒತ್ತಡ ಎಲ್ಲ ಕಡಿಮೆ ಆಗುತ್ತೆ, ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ, ಬಾಳು ಹಸನಾಗುತ್ತೆ.
1: ಮನೆ ಅಂಗಳದಲ್ಲಿ ಕೃಷಿ, ಬಾಳಿನಲ್ಲಿ ಖುಷಿ.
4: ಆಕಾಶವಾಣಿ ಚಿತ್ರದುರ್ಗ, ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
5: ನಮಸ್ಕಾರ ನಿನಗೆ ಭಾಸ್ಕರ.
6: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ. ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM. ಭಕ್ತಿ ಭಾವದ ಧಾರೆ ನಮನ ನಮನ.
7: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
8: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
7: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
8: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
7: ಲಿಡ್ಕರ್, ನಂಬಿಕೆ ನಿರಂತರ.
9: ಚೈತ್ರ,
10: ಏನತ್ತೆ?
9: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
10: ಅಂದ್ರೆ?
9: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
10: ಮತ್ತೆ ವ್ಯವಹಾರ?
9: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
10: ಓಹ್,
9: ಅಂದ್ರೆ UPI ಇಂದ?
10: ಹೌದಾ?
9: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
10: ಅದೇನತ್ತೆ?
9: ನಿನ್ನ ಮೊದಲ ಉಡುಗೊರೆಯು UPI ನಿಂದಲೇ ಸಿಗುತ್ತೆ.
10: ಏನತ್ತೆ?
11: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
12: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ.
8: ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

0: ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಷಯ ತಜ್ಞರಾದ ಡಾಕ್ಟರ್ ಎಂಜಿ ಬಸವನಗೌಡರು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಯುಎಂ ಮರಳಸಿದ್ದೇಶ್.
1: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ವಿಷಯ ತಜ್ಞರಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಡಾಕ್ಟರ್ ಎಂಜಿ ಬಸವನಗೌಡರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಇವತ್ತಿನ ಸಂದರ್ಭದಲ್ಲಿ ಈ ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ಸಮಗ್ರ ಒಂದು ಪೋಷಕಾಂಶಗಳ ನಿರ್ವಹಣೆಯನ್ನ ನಮ್ಮ ಕೃಷಿಕರು ಯಾವ ರೀತಿ ಮಾಡಿಕೊಂಡು ಹೋಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸರ್.
2: ನಮಸ್ತೆ
1: ಸರ್. ಹೇಳಿ ಸರ್, ಇವತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಈ ಒಂದು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತೇಳಿ ನಾವು ಮಾತಾಡ್ತಾ ಇದ್ದೇವೆ, ಈ ಒಂದು ತೋಟಗಾರಿಕಾ ಬೆಳೆಗಳು ಅಂತಂದ್ರೆ ಯಾವ್ಯಾವ ಬರ್ತಾವ ಸರ್?
2: ಸಾಮಾನ್ಯವಾಗಿ ರೈತರ ಪ್ರಕಾರ ಹೇಳೋದಂದ್ರೆ ವಾಣಿಜ್ಯ ಬೆಳೆಗಳು ಅಂತ ಏನ್ ಕರಿತೀವಿ, ಕಮರ್ಷಿಯಲ್ ಆಗಿ ಹೆಚ್ಚಿನ ಒಂದು ಆದಾಯವನ್ನು ತುಂಬಿಕೊಡ್ತಕ್ಕಂಥ ಬೆಳೆಗಳು ತೋಟಗಾರಿಕೆ ಬೆಳೆಗಳು ಅಂತ ಹೇಳ್ತೀವಿ. ತೋಟಗಾರಿಕೆ ಬೆಳೆಗಳಲ್ಲಿ ಹಣ್ಣಿನ ಬೆಳೆಗಳು ಬರುತ್ತೆ, ಹೂವಿನ ಬೆಳೆಗಳು ಬರುತ್ತೆ, ತೋಟಪಟ್ಟಿ ಬೆಳೆಗಳಾಗಿರ್ತಕ್ಕಂಥ ಅಡಿಕೆ, ತೆಂಗು ಮತ್ತೆ ರಬ್ಬರ್ ಈ ತರ ಬರುತ್ತೆ. ಮತ್ತೆ ಅದರಲ್ಲೂ ಸಹ ಇನ್ನೊಂದು ವಿಶೇಷವಾಗಿ ಬೆವರೇಜ್ ಕ್ರಾಪ್ಸ್ ಅಂತ ಕರಿತೀವಿ, ಅಂದ್ರೆ ಪಾನೀಯ ಬೆಳೆಗಳು ಅಂತ ಹೇಳಿ ಅದರಲ್ಲಿ ಕಾಫಿ, ಟೀ, ಅವು ಕೋಕೋ ಅವನ್ನ ಪಾನೀಯ ಬೆಳೆಗಳು ಅಂತ ಕರಿತೇವೆ. ಅದಲ್ದಲ್ಲೇ ನಮಗೆ ಔಷಧಿ ಮತ್ತು ಸುಗಂಧ ಸಸ್ಯಗಳು ಏನಿದಾವೆ ಇವುಗಳನ್ನ ನಾವು ಸಾಮಾನ್ಯವಾಗಿ ತೋಟಗಾರಿಕೆ ಬೆಳೆಗಳು ಅಂತ ಹೇಳಿ ಕರಿತೇವೆ. ಈ ತೋಟಗಾರಿಕೆ ಬೆಳೆಗಳಲ್ಲಿ ವಿಶೇಷವಾಗಿ ಎರಡು ರೀತಿಯ ಒಂದು ಬೆಳೆಗಳನ್ನ ನೋಡ್ತೇವೆ. ಒಂದು ಏನಪ್ಪಾ ಆನ್ಯುಯಲ್ಸ್ ಅಂತ ಕರಿತೀವಿ, ಅಂದ್ರೆ ಆದಷ್ಟು ಒಂದು 3 ತಿಂಗಳ ಬೆಳೆಗಳು ಅಥವಾ 4 ತಿಂಗಳ ಬೆಳೆಗಳು ಅಂತ ಹೇಳಿ, ಇನ್ನೊಂದು ದೀರ್ಘಾವಧಿ ಬೆಳೆಗಳು ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ತೋಟಗಾರಿಕೆ ಬೆಳೆಗಳೆಲ್ಲ ದೀರ್ಘಾವಧಿ ಬೆಳೆಗಳು ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಪೋಷಕಾಂಶ ನಿರ್ವಹಣೆ ಅಂತ ನಾವು ಒಂದು ವಿಷಯ ಅಂತ ಇಟ್ಕೊಂಡ್ರೆ, ಸೊ ಅಲ್ಪಾವಧಿ ಬೆಳೆಗಳಿಗೆ ಮಾಡಬೇಕಾದಂತ ಒಂದು ಪದ್ಧತಿಗಳೇ ಬೇರೆ ಇರುತ್ತೆ, ದೀರ್ಘಾವಧಿ ಬೆಳೆಗಳಿಗೆ ಮಾಡಬೇಕಾದಂತ ಒಂದು ಏನು ಕ್ರಮಗಳೇನಿದಾವೆ ಅವು ಸಹ ಬೇರೆ ಬೇರೆ ರೀತಿ ಇರುತ್ತೆ. ಸೊ ಇವೆರಡನ್ನು ಸಹ ನಾವು ಬೆಳೆಗಳ ಒಂದು ಹಂತಕ್ಕೆ ಅನುಗುಣವಾಗಿ, ಮಣ್ಣಿನ ಫಲವತ್ತತೆಗೆ ಅನುಗುಣವಾಗಿ ನಾವು ಈ ಒಂದು ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಬೇಕಾಗುತ್ತೆ.
1: ಈಗ ತೋಟಗಾರಿಕಾ ಬೆಳೆಗಳಲ್ಲಿ, ಈಗ ಅಲ್ಪಾವಧಿ ತೋಟಗಾರಿಕಾ ಬೆಳೆಗಳಾಗಿರ್ಬೋದು ಅಥವಾ ದೀರ್ಘಾವಧಿ ತೋಟಗಾರಿಕಾ ಬೆಳೆಗಳಲ್ಲಾಗಿರ್ಬೋದು, ಈಗ ಅವುಗಳಿಗೆ ಪೋಷಕಾಂಶಗಳನ್ನ ಕೊಡಬೇಕಂತಂದ್ರೆ ಅವುಗಳಲ್ಲಿ ಸಹ ಮಣ್ಣು ಪರೀಕ್ಷೆ ಅಗತ್ಯವಾಗಿ ಬೇಕೇ ಬೇಕಲ್ವಾ?
2: ಹೌದು.
1: ಈಗ ಮಣ್ಣು ಪರೀಕ್ಷೆ ತೋಟಗಾರಿಕಾ ಬೆಳೆಗಳಲ್ಲಿ ಯಾವ ಕಾಲದಲ್ಲಿ ಮಾಡಿಸಬೇಕಾಗುತ್ತೆ, ಹೇಗೆ ಮಣ್ಣನ್ನು ತೆಗಿಬೇಕಾಗುತ್ತೆ?
2: ಅಲ್ಪಾವಧಿ ಬೆಳೆಗಳಾಗಲಿ ಮತ್ತು ದೀರ್ಘಾವಧಿ ಬೆಳೆಗಳಾಗಲಿ ಮಣ್ಣು ಪರೀಕ್ಷೆ ಮಾಡಬೇಕಾದ್ರೆ ಕೆಲವು ಸೂಕ್ಷ್ಮವಾದಂತಹ ಕ್ರಮಗಳಿದಾವೆ, ಅವುಗಳನ್ನ ರೂಢಿ ಮಾಡ್ಕೋಬೇಕಾಗುತ್ತೆ. ಒಂದು ಏನಪ್ಪಾ ಅಂತಂದ್ರೆ, ಪ್ರತಿ 2 ವರ್ಷಕ್ಕೊಮ್ಮೆ ಏನಾದರೂ ನಾವು ಈ ತೋಟಗಾರಿಕೆ ಬೆಳೆಗಳಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಕೋಬೇಕಾಗುತ್ತೆ. ಇನ್ನು ಮಣ್ಣು ತೆಗಿತಕ್ಕಂಥ ವಿಧಾನ ಸಾಮಾನ್ಯವಾಗಿ ಎರಡೂ ಬೆಳೆಗಳಿಗೆ ಒಂದೇ ತರ ಇರುತ್ತೆ, ಆದ್ರೆ ಸ್ವಲ್ಪದರಲ್ಲಿ ಒಂದು ವ್ಯತ್ಯಾಸ ಇರುತ್ತೆ. ಉದಾಹರಣೆ ನಾನು ಹೇಳ್ತೀನಿ ಏನಪ್ಪಾ ಅಂತಂದ್ರೆ, 1 ಎಕರೆ ಪ್ರದೇಶ ಅಂತ ಹೇಳಿದ್ರೆ 1 ಎಕರೆ ಪ್ರದೇಶದಲ್ಲಿ ನಾವು ಸ್ಯಾಂಪ್ಲಿಂಗ್ ಮೆಥಡ್ಸ್ ಅಂತ ಹೇಳ್ತೀವಿ, ಅಂದ್ರೆ ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ಸ್ ಅಂತ. ಅಂದ್ರೆ 1 ಎಕರೆ ಪ್ರದೇಶವನ್ನು ಸುಮಾರು 10-12 ಕಡೆ ನಾವು ಗುರುತು ಮಾಡ್ಕೊಂಡ್ಬಿಟ್ಟು ಅದು ಇಂಗ್ಲಿಷ್ ಝೆಡ್ ಆಕಾರವಾಗಿ ನಾವು ಅದನ್ನು ಗುರುತು ಮಾಡ್ಕೋಬೇಕು. ಗುರುತು ಮಾಡಿಕೊಂಡು ಅದರಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಒಂದು ಆಳದಲ್ಲಿ ಮಣ್ಣು ತೆಗಿಬೇಕು ಎಷ್ಟು ಅಂತ. ಆಳವನ್ನ ಡಿಸೈಡ್ ಮಾಡೋದು ಯಾವ್ದಪ್ಪ ಅಂತಂದ್ರೆ, ಒಂದು ಬೆಳೆಗಳ ಬೇರಿನ ರಚನೆ, ಬೇರು ಎಷ್ಟು ಆಳವಾಗಿ ಹೋಗುತ್ತೆ ಅನ್ನೋದ್ರ ಮೇಲೆ. ಅಲ್ಪಾವಧಿ ಬೆಳೆಗಳು ಅಂತ ಹೇಳಿ ಈ ಹೂವಿನ ಬೆಳೆಗಳಿರ್ಬೋದು, ಔಷಧಿ ಸಸ್ಯಗಳಿರ್ಬೋದು ಅಥವಾ ತರಕಾರಿ ಬೆಳೆಗಳಿರ್ಬೋದು. ಸೊ ಇವು ಬೇರು ನಮಗೆ ಸುಮಾರು 1.5-3 ಅಡಿಯ ಒಂದು ರೇಂಜ್ ಅಲ್ಲೇ ಇರುತ್ತೆ. ಸೊ ಹಾಗಾಗಿ ನಾವು ಮಣ್ಣನ್ನ ಒಂದು ಹಂತದಲ್ಲಿ ಅಷ್ಟೇ ತೆಗೆದ್ರೆ ಸಾಕು, ಅಂದ್ರೆ 1.5-3 ಅಡಿ ಅಥವಾ 1 ಅಡಿ ತನಕ ನಾವು ಮಣ್ಣನ್ನು ತೆಗಿಬೇಕಾಗುತ್ತೆ. ದೀರ್ಘಾವಧಿ ಬೆಳೆಗಳಾಗಿ ಹಣ್ಣಿನ ಬೆಳೆಗಳು ಅಥವಾ ಅಡಿಕೆ, ತೆಂಗು ಮತ್ತೆ ಈ ಮಾವು, ಸಪೋಟ, ನಿಂಬೆ ಈ ತರ ಬೆಳೆಗಳಾದ್ರೆ ನಾವು ಸುಮಾರು ಸರಿಸುಮಾರಾಗಿ 2 ಅಡಿ ಆಳದಲ್ಲಿ ನಾವು ಮಣ್ಣನ್ನು ತೆಗಿಬೇಕಾಗುತ್ತೆ. ಮಣ್ಣು ತೆಗೆಯುವಾಗ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ವಿ ಆಕಾರದಲ್ಲಿ ನಾವು ಒಂದು ಗುಂಡಿಯನ್ನು ತೆಗಿಬೇಕು. ಆ ವಿ ಆಕಾರದಲ್ಲಿ ಗುಂಡಿಯನ್ನು ತೆಗೆದು ಆ ಗುಂಡಿಯಲ್ಲಿರ್ತಕ್ಕಂಥ ಮಣ್ಣನ್ನೆಲ್ಲ ಹೊರಗಡೆ ಹಾಕ್ಬೇಕು. ತದನಂತರವಾಗಿ ಆ ವಿ ಆಕಾರದ ಗುಂಡಿಯಲ್ಲಿ ಮೇಲಿನ ಮಣ್ಣು, ಮಧ್ಯಭಾಗದ ಮಣ್ಣು ಮತ್ತೆ ಕೆಳಭಾಗದ ಮಣ್ಣು, ಈ 3 ಮಣ್ಣನ್ನ ನಾವು ಕಲೆಕ್ಟ್ ಮಾಡ್ಕೋಬೇಕು. ಸರಿ, ಸಾಮಾನ್ಯವಾಗಿ 1 ಎಕರೆ ಪ್ರದೇಶದಲ್ಲಿ 10-12 ಕಡೆ ನಾವು ಏನು ತೆಗೆದುಕೊಳ್ತೇವೆ, ನಾವು ಒಂದು ಪ್ರದೇಶವನ್ನು ಗುರುತು ಮಾಡ್ಕೊಂಡು ಏನ್ ಮಾಡ್ತೀವಿ, ಅಲ್ಲಿ ನಮಗೆ ಸುಮಾರು 10-15 ಕೆಜಿ ಮಣ್ಣು ಸಿಗುತ್ತೆ ಅಂತ ಹೇಳ್ಕೊಳ್ಳಿ. ಆ 10-15 ಕೆಜಿ ಮಣ್ಣನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಚೆನ್ನಾಗಿ ಮಿಶ್ರಣ ಮಾಡಿ ಅದರಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನೆಲ್ಲ ತೆಗಿಬೇಕು, ಕಲ್ಲನ್ನು ಹಾರಿಸಾಕ್ಬೇಕು, ಮಣ್ಣನ್ನು ಪುಡಿ ಮಾಡಿ ನಾವು ಅದರಲ್ಲಿ ಪ್ಲಸ್ ಆಕಾರದ ಒಂದು ಚಿಹ್ನೆಯನ್ನು ಬರೆದ್ರೆ 2 ಭಾಗವನ್ನು ಹೊರಗಡೆ ತೆಗೆದಾಕ್ಬೇಕು, ಆ ಎದುರು ಬದುರ ಭಾಗವನ್ನು. ಮತ್ತೆ ಇನ್ನೊಂದು ಸಾರಿ ಆ ತರ ಮಾಡಿದಾಗ ಅದರ 2ನೇ ಭಾಗವನ್ನು ತೆಗೆದು ಹೊರಗಾಕ್ಬೇಕು. ಸೊ ಈ ರೀತಿ ಮಾಡಿದಾಗ ನಮಗೆ ಏನಾಗುತ್ತಪ್ಪ ಅಂತಂದ್ರೆ, ನೆಕ್ಸ್ಟ್ 1 ಕೆಜಿ ಮಣ್ಣು ನಮಗೆ ಸಿಗುತ್ತೆ.
1: ಆ ಒಂದು
2: ಕೊನೆಗೆ ಆ 1 ಕೆಜಿ ಮಣ್ಣು ಏನಿದೆ ಅದು ನಮ್ಮ ಈ ಒಂದು ಬ್ಲಾಕ್ ಅಂತ ಕರಿತೀವಲ್ಲ, 1 ಎಕರೆ ಬ್ಲಾಕ್ ಇರ್ಬೋದು.

0: ಎರಡೂವರೆ ಎಕರೆ ಬ್ಲಾಕ್ ಇರ್ಬೋದು, ಅದನ್ನ ರೆಪ್ರೆಸೆಂಟೇಷನ್ ಮಾಡುತ್ತೆ. ಸೊ ಅವಾಗ ನಮಗೆ ಮಣ್ಣು ಚೆನ್ನಾಗಿ ಬರುತ್ತೆ. ಬಟ್ ಇದರಲ್ಲಿ ಒಂದು ಕೆಲವು ಸೂಕ್ಷ್ಮ ಜಾಗೃತಿ ಕ್ರಮಗಳು ಏನಪ್ಪಾ ಅಂತಂದ್ರೆ, ಎಲ್ಲೆಲ್ಲಿ ಮಣ್ಣು ತೆಗಿಬಾರದು ಅದು ಬಹಳ ಇಂಪಾರ್ಟೆಂಟ್. ಹೌದೌದು, ಎಲ್ಲಿ ಮಣ್ಣನ್ನು ತೆಗಿಬಾರದು ಅಂತ ಹೇಳಿದ್ರೆ, ಎಲ್ಲಿ ನೀರಾವರಿಯ ಒಂದು ಪೈಪ್ ಲೈನ್ ಇರುತ್ತೆ ಅಲ್ಲಿ ಮಣ್ಣು ತೆಗಿಬಾರದು. ಸಾಮಾನ್ಯವಾಗಿ ದನಗಳನ್ನ ತಗೊಂಡೋಗಿ ತೋಟದಲ್ಲಿ ಕಟ್ತಾ ಇದ್ರೆ ಅಂತ ಪ್ರದೇಶದಲ್ಲಿ ಮಣ್ಣನ್ನು ತೆಗಿಬಾರದು. ಅಲ್ಲಿ ಏನಾದ್ರೂ ಮಿಷಿನ್ ಮನೆ ಅಥವಾ ಏನಾದ್ರೂ ಒಂದು ವಾಸಸ್ಥಳದ ಮನೆ ಇತ್ತು ಅಂದ್ರೆ ಆ ಮನೆ ಹತ್ರ ನಾವು ಮಣ್ಣನ್ನು ತೆಗಿಬಾರದು. ಜೊತೆಗೆ ಈ ಬೇಲಿಯ ಸಾಲುಗಳಲ್ಲಿ ಮಣ್ಣನ್ನ ನಾವು ತೆಗಿಬಾರದು. ಆಮೇಲೆ ನೆರಳಿತ್ತು ಪ್ರದೇಶ ಅಥವಾ ಅಲ್ಲಿ ಯಾವ್ದಾದ್ರು ಮರ ಇತ್ತು ಅಂದ್ರೆ ಮರದ ಬುಡದಲ್ಲಿ ನಾವು ಮಣ್ಣನ್ನ ತೆಗಿಬಾರದು. ಸೊ ಇವು ಜಾಗೃತಿ ಕ್ರಮಗಳು ಮಣ್ಣನ್ನ ತೆಗೆದೇ
1: ಇರ್ತಕ್ಕಂಥ
0: ಎಚ್ಚರಿಕೆ. ಮತ್ತೆ ಮಣ್ಣನ್ನ ತೆಗೆಯುವಾಗ್ಲೂ ಸಹ ಪೋಷಕಾಂಶ ಅಥವಾ ಗೊಬ್ಬರವನ್ನು ಕೊಟ್ಟಿರ್ತೀರ, ಕೊಟ್ಟ ತಕ್ಷಣ ಮಣ್ಣನ್ನ ತೆಗಿಬಾರದು. ಕನಿಷ್ಠ ಪಕ್ಷ 2-2.5 ತಿಂಗಳು ಅದಕ್ಕೆ ಗ್ಯಾಪ್ ಇರಬೇಕು. ಹಾಗಾಗಿ ಮಣ್ಣು ತೆಗಿಲಿಕ್ಕೆ ಸೂಕ್ಷ್ಮದ ಸಮಯ ಯಾವ್ದಪ್ಪ ಅಂತ ಹೇಳಿದ್ರೆ ಏಪ್ರಿಲ್ ಮೇ ತಿಂಗಳು. ಸೊ ಈ ತಿಂಗಳಲ್ಲಿ ನಮಗೆ ಮಳೆಗಳ ಪೂರ್ವ ಇರುತ್ತೆ. ಸೊ ಪೂರ್ವಕ್ಕಿಂತ ಮುಂಚೆ ನಾವು ಈ ಮಣ್ಣನ್ನು ಕಲೆಕ್ಟ್ ಮಾಡಿ ನಾವು ಅದನ್ನ ತಂದುಕೊಟ್ರೆ, ಮಣ್ಣನ್ನ ತರುವಾಗ ಮಣ್ಣಲ್ಲಿ ಸ್ವಲ್ಪ ನಮಗೆ ಮಾಯಿಶ್ಚರ್ ಇರಬಾರ್ದು. ಅಂದ್ರೆ ಏನಪ್ಪಾ ಅಂತಂದ್ರೆ ಫುಲ್ ಡ್ರೈ ಇದ್ರೆ ತುಂಬಾ ಚೆನ್ನಾಗಿ ಆಗುತ್ತೆ. ಸೊ ತೇವಾಂಶ ಅತಿಯಾಗಿ ಹಸಿ ಇತ್ತು ಅಂತ ಹೇಳಿದ್ರೆ ಅದನ್ನ ನೆರಳಲ್ಲಿ ಒಣಗಿಸ್ಕೋಬೇಕು. ಯಾವ ಕಾರಣಕ್ಕೂ ಅದನ್ನ ಈಗ ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಬಿಸಿಲಲ್ಲಿ ಒಣಗಿಸ್ಕೊಂಬರೋದು ಅಥವಾ ಅಂಚಲ್ಲಿ ಉರಿಯೋದು ಅವನ್ನೆಲ್ಲ ಮಾಡ್ತಾರೆ, ಆತರ ಮಾಡಬಾರ್ದು. ನೇರವಾಗಿ ಅದನ್ನ ತಂದ್ಕೊಟ್ರೆ, ಸೊ ಅದರಲ್ಲಿ ಇರ್ತಕ್ಕಂತ ಸಾರಜನಕ, ರಂಜಕ, ಪೊಟ್ಯಾಶ್, ಲಘು ಪೋಷಕಾಂಶ ಮತ್ತೆ ರಸಸಾರ, ಅದರಲ್ಲಿ ಇರ್ತಕ್ಕಂತ ಲವಣಾಂಶಗಳು, ಸೊ ಇವನ್ನೆಲ್ಲವನ್ನು ಪರೀಕ್ಷೆ ಮಾಡಿ ನಾವೇನು ಒಂದು ನಿರ್ಧಾರಕ್ಕೆ ಬರ್ತೇವೆ. ಏನಂದ್ರೆ ಆ ಮಣ್ಣಿನ ಆರೋಗ್ಯ ಹೇಗಿದೆ, ಅದಕ್ಕೆ ಯಾವ್ದಾದ್ರು ನಾವು ಅಮೆಂಡ್ಮೆಂಟ್ ಅನ್ನು ಮಾಡಬಹುದಾ, ಅಂದ್ರೆ ಏನಾದ್ರೂ ನಾವು ಸಿದ್ಧತೆಗಳನ್ನು ಮಾಡ್ಕೋಬೇಕಾ, ಅದ್ರ ಮೇಲೆ ನಾವು ರಸಗೊಬ್ಬರಗಳನ್ನ ಶಿಫಾರಸು ಮಾಡೋದು ಅಥವಾ ಪೋಷಕಾಂಶಗಳನ್ನ ಶಿಫಾರಸು ಮಾಡಿದ್ರೆ ಇದು ತುಂಬಾ ಉತ್ತಮವಾದಂತ ಒಂದು ಪ್ರಕ್ರಿಯೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಈಗ ಮಣ್ಣು ಪರೀಕ್ಷೆ ಅಂತಂದ್ರೆ ವರ್ಷದ ಎಲ್ಲಾ ಕಾಲದಲ್ಲೂ ಮಾಡಿಸಬಹುದು ಅನ್ನುವಂಥದ್ದು ರೈತರ ಒಂದು ಮನಸ್ಥಿತಿಯಲ್ಲಿ ಇದೆ ಸರ್, ಅಂದ್ರೆ ಇದು ಸೂಕ್ತ ಅಂತ ಹೇಳ್ತೀರಾ?
0: ನಾನು ಹೇಳೋದು ಮಳೆಗಾಲಕ್ಕೆ ಮುಂಚೆ ಏಪ್ರಿಲ್ ಮೇ ತಿಂಗಳಿದೆಯಲ್ಲ ಅದು ಸೂಕ್ತವಾದ ಕಾಲ. ಅದು ಬಿಟ್ಟರೆ ನಮಗೆ ಇನ್ನು ಉಳಿದಂತ ಎಲ್ಲಾ ದಿವಸಗಳಲ್ಲಿ ಮಳೆ ಬರುತ್ತೆ. ಹಂಗಾಗಿ ಪ್ರತಿ ತಿಂಗಳು ಮಳೆ ಇದ್ದೇ ಇರ್ತದೆ ಮತ್ತೆ ಪೋಷಕಾಂಶಗಳನ್ನು ನೀಡತಕ್ಕಂತ ಸಮಯನೂ ಇರ್ತದೆ. ಉದಾಹರಣೆಗೆ ನಾವು ಜೂನ್ಗೆ ಕೆಲವು ಬೆಳೆಗಳಲ್ಲಿ ಪೋಷಕಾಂಶವನ್ನು ನೀಡಬೇಕು ಹೇಳ್ತೀವಿ. ಅದಾದ್ಮೇಲೆ ನಮ್ಗೆ 2-3 ತಿಂಗಳು ಅಂತ ಹೇಳಿದ್ರೆ ನಮ್ಗೆ ಆಗಸ್ಟ್ ಬರ್ತದೆ. ಆಗಸ್ಟ್ ತಿಂಗಳಲ್ಲಿ ಅತಿ ಹೆಚ್ಚು ಮಳೆ ಬರ್ತದೆ, ಅಂತ ಟೈಮಲ್ಲಿ ಮಣ್ಣು ತೆಗಿಯಕ್ಕಾಗೋದಿಲ್ಲ. ಸೊ ಅದಾದ್ಮೇಲೆ ನಾವೇನಾದ್ರು ಅಕ್ಟೋಬರ್ಗೆ ನಾವು ಗೊಬ್ಬರ ಹಾಕಿರ್ತೀವಿ, ಅದಾದ್ಮೇಲೆ ಮತ್ತೆ ಏನಾಗುತ್ತೆ, ಮತ್ತೆ 3 ತಿಂಗಳು ಅನ್ನೋಷ್ಟೊತ್ತಿಗೆ ಜನವರಿ ಆಗುತ್ತೆ. ಸೊ ಹಿಂಗೆ ಈ ವ್ಯತ್ಯಾಸ ಇರೋದ್ರಿಂದ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಮಣ್ಣು ತೆಗಿಬೇಕು ಅಂತಂದ್ರೆ ಏಪ್ರಿಲ್ ಮೇ ತಿಂಗಳು ನಮಗೆ ಸೂಕ್ತವಾದಂತ ಒಂದು ಸಮಯ, ಅಲ್ಲೇ ತೆಗೆದ್ರೆ ಒಳ್ಳೇದು.
1: ಸರ್, ಹೇಳಿದ್ರ ನೀವು ಅಲ್ಪಾವಧಿ ತೋಟಗಾರಿಕೆ ಬೆಳೆಗಳು, ದೀರ್ಘಾವಧಿ ತೋಟಗಾರಿಕಾ ಬೆಳೆಗಳು ಅಂತ ಹೇಳಿದ್ರ. ಈಗ ಅಲ್ಪಾವಧಿ ಬೆಳೆಗಳಿಗೆ ಮತ್ತು ದೀರ್ಘಾವಧಿ ತೋಟಗಾರಿಕೆ ಬೆಳೆಗಳಿಗೆ ಈಗ ಪೋಷಕಾಂಶಗಳ ನಿರ್ವಹಣೆ ಅಂತಂದ್ರೆ ನಮ್ಮ ರೈತರು ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀರಾ?
0: ಉದಾಹರಣೆ ತಗೊಳ್ಳಿ, ಪೋಷಕಾಂಶಗಳನ್ನ ನಾವು ನಿರ್ವಹಣೆ ಮಾಡಬೇಕಂತ ಸಂದರ್ಭದಲ್ಲಿ ನಾವು ಯಾವ ಮೂಲದಲ್ಲಿ ಯಾವ ಒಂದು ಪ್ಲೇಸ್ಗೆ ನಾವು ಗೊಬ್ಬರ ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸಾಮಾನ್ಯವಾಗಿ ನಮಗೆ ವಿಜ್ಞಾನ ಗೊತ್ತಿರಬೇಕು, ಅದ್ರದ್ದು ಒಂದು ಗಿಡಗಳ ಒಂದು ಪೋಷಕಾಂಶವನ್ನು ಹೀರ್ಕೊಳ್ತಕ್ಕಂಥ ವಿಜ್ಞಾನವನ್ನು ಸ್ವಲ್ಪ ರೈತ ಅರ್ಥ ಮಾಡ್ಕೋಬೇಕು. ಏನಂದ್ರೆ ಗಿಡಗಳು ಬರೀ ಬೇರುಗಳಲ್ಲಷ್ಟೇ ಪೋಷಕಾಂಶಗಳನ್ನು ತೆಗೆದುಕೊಳ್ಳೋದಿಲ್ಲ, ಎಲೆಗಳ ಮೇಲೂ ಸಹ ಪೋಷಕಾಂಶಗಳನ್ನು ತೆಗೆದುಕೊಳ್ತವೆ. ಇದು ಬಹಳಷ್ಟು ಜನ ರೈತರಿಗೆ ಗೊತ್ತಿಲ್ಲ. ಸೊ ಯಾಕಪ್ಪ ಅಂತ ಹೇಳಿದ್ರೆ, ಕೆಲವೊಮ್ಮೆ ನಾವು ಭೂಮಿಯ ಒಂದು ಬೇರಿನ ಒಂದು ಭಾಗದಲ್ಲಿ ಕೊಟ್ಟಾಗ ಎಲ್ಲಾ ಒಂದು ಕಂಜಿನಿಯಲ್ ನಮಗೆ ಎನ್ವೈರನ್ಮೆಂಟ್ ಇತ್ತು ಅಂತಂದ್ರೆ, ಸೊ ಪೋಷಕಾಂಶಗಳು ಚೆನ್ನಾಗಿ ಹೀರ್ಕೊಳ್ತವೆ. ನಾವು ಕೊಟ್ಟಂತ ಸಂದರ್ಭದಲ್ಲಿ ಅತಿ ಹೆಚ್ಚು ಮಳೆ ಆದಾಗ ಈ ನಾವು ಕೊಟ್ಟಂತ ರಸಗೊಬ್ಬರಗಳಿರ್ಬೋದು ಅಥವಾ ಪೋಷಕಾಂಶಗಳು ಕೆಲವೊಮ್ಮೆ ಅದು ಹರಿದು ಹೋಗ್ತಕ್ಕಂತ ಒಂದು ಸಂಭವ ಇರುತ್ತೆ.
1: ಕೆಲವೊಮ್ಮೆ
0: ಹೆಚ್ಚು ಮಳೆ ಆದಾಗ ಮತ್ತೆ ನೀರನ್ನು ಬಿಟ್ಟಾಗ ಆ ಪೋಷಕಾಂಶಗಳು ಆಳವಾಗಿ ಕೆಳಗಡೆ ಹೋಗ್ತಕ್ಕಂಥದ್ದು ಇರುತ್ತೆ. ಸೊ ನಮಗೇನು ಪೋಷಕಾಂಶ ಕೊಟ್ಟಿದೀವಿ ಅನ್ಕೊಳ್ಳುತ್ತೆ, ಬಟ್ ಅದು ನಮಗೆ ಸೂಕ್ತವಾದಂತ ವಾತಾವರಣ ಇಲ್ಲ ಅಂತಂದಾಗ ನಮಗೆ ಏನಾಗುತ್ತೆ ಅಂತಂದ್ರೆ ಅವು ಯಾವುದೂ ಸಹ ಗಿಡಗಿಡಿಗೆ ಸಿಗೋದಿಲ್ಲ. ಒಂದು ಎರಡನೇದು, ಯಾವುದೇ ಪೋಷಕಾಂಶ ಇರ್ಬೋದು, ಯಾವುದೇ ಬೆಳೆಗಿರ್ಬೋದು, ಅದನ್ನು ಭೂಮಿಗೆ ಕೊಟ್ಟಾಗ ಭೂಮಿನಲ್ಲೂ ಸಹ ಉತ್ತಮವಾದಂತ ಒಂದು ವಾತಾವರಣ ಇರ್ಬೇಕು. ಅಂದ್ರೆ ಸಾವಯವ ಅಂಶ ಇರಬೇಕು, ಸಾವಯವ ಇಂಗಾಲ ಇರಬೇಕು, ಸಾವಯವದಲ್ಲಿ ಕೂಡಿರ್ತಕ್ಕಂತ ಕೆಲವು ಪದಾರ್ಥಗಳು ಇರಬೇಕು. ಸೊ ಆಗಿದ್ದಾಗ ಮಾತ್ರ ಸೂಕ್ಷ್ಮಾಣುಜೀವಿಗಳ ಪ್ರಕ್ರಿಯೆ ಇದ್ರೆ ಮಾತ್ರ ನಾವು ಕೊಟ್ಟಂತ ಗೊಬ್ಬರವನ್ನ ಅದು ಅಮೋನಿಯಕಲ್ ಫಾರ್ಮಲ್ ಕನ್ವರ್ಟ್ ಆಗಿ ಅದು ಗಿಡಗಳಿಗೆ ಸಿಗೋ ಮಾಡುತ್ತೆ. ಸೊ ಹಾಗಾಗಿ ಮಣ್ಣಿನಲ್ಲಿ ಕೊಟ್ಟಕ್ಕಂತ ಸಂದರ್ಭದಲ್ಲಿ ಮಾಡ್ತಕ್ಕಂತ ಗೊಬ್ಬರಗಳೇ ಬೇರೆ, ಎಲೆ ಮೇಲೆ ಸಿಂಪರಣೆ ಮಾಡ್ತಕ್ಕಂಥದ್ದೇ ಬೇರೆ. ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಅಲ್ಪಾವಧಿ ಬೆಳೆಗಳಲ್ಲಿ ನಾವು ಎಲೆ ಮೇಲೆ ಗೊಬ್ಬರವನ್ನು ಸಿಂಪರಣೆ ಮಾಡಲಿಕ್ಕೆ ಶಿಫಾರಸು ಮಾಡ್ತೀವಿ. ಉದಾಹರಣೆಗೆ ತರಕಾರಿ ಬೆಳೆಗಳಿರ್ಬೋದು, ಸೊ ಟೊಮ್ಯಾಟೊ ಇರ್ಬೋದು, ಬದನೆಕಾಯಿ ಇರ್ಬೋದು, ಮೆಣಸಿನ್ಕಾಯಿ, ಹೀರೆಕಾಯಿ, ಯಾವುದೇ ಬೆಳೆ ಇರ್ಬೋದು. ಸೊ ಅದರಲ್ಲಿ ಪೋಷಕಾಂಶ ಅಂದ ತಕ್ಷಣ ನಮಗೆ ಒಂದು ಗಿಡಕ್ಕೆ ಬೇಕಾಗಿರ್ತಕ್ಕಂಥ ಸುಮಾರು 17 ರೀತಿಯ ಪೋಷಕಾಂಶ ಬೇಕಾಗುತ್ತೆ. ಸೊ ಮೊದಲು 16 ಇತ್ತು, ಇವಾಗ ಮತ್ತೊಂದು ಆಗಿದೆ 17 ಪೋಷಕಾಂಶಗಳು. ಸೊ ಈ ಪೋಷಕಾಂಶಗಳನ್ನು ನಾವು ಮುಖ್ಯ ಪೋಷಕಾಂಶಗಳು, ದ್ವಿತೀಯ ಪೋಷಕಾಂಶಗಳು ಮತ್ತು ಲಘು ಪೋಷಕಾಂಶಗಳು ಅಂತ ಡಿವೈಡ್ ಮಾಡ್ತೀವಿ. ಸೊ ಇವುಗಳನ್ನ ನಾವು ಎಲೆಗಳ ಮೇಲೆ ಸಿಂಪರಣೆ ಮಾಡಿದಾಗ, ಸೊ ಎಲೆಗಳ ಕೆಳಭಾಗದಲ್ಲಿ ಸಿಂಪರಣೆ ಮಾಡಬೇಕು. ಯಾಕಂದ್ರೆ ಎಲೆಗಳ ಕೆಳಭಾಗದಲ್ಲಿ ಏನಿರುತ್ತಪ್ಪ ಅಂತಂದ್ರೆ ನಮಗೆ ಒಂದು ರಂಧ್ರಗಳು ಇರ್ತವೆ, ಇರ್ಕೊಳ್ತಕ್ಕಂತ ರಂಧ್ರಗಳು, ಅವು ಪೋಷಕಾಂಶಗಳನ್ನ ನೇರವಾಗಿ ತೆಗೆದುಕೊಳ್ತವೆ. ಸೊ ಈ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಅವುಗಳ ಒಂದು ಪ್ರಕ್ರಿಯೆ ಫಾಸ್ಟ್ ಇರುತ್ತೆ, ಉದಾಹರಣೆಗೆ ನಾವು ಬೇರೆ

0: ರಸಗೊಬ್ಬರ ಕೊಟ್ಟಾಗ ಅದು ಹೀರ್ಕೊಳ್ಳಿಕ್ಕೆ ನಮಗೆ ಒಂದು 10-12 ದಿವಸ ತೆಗೆದುಕೊಂಡ್ರೆ, ಎಲೆಗಳ ಮೇಲೆ ಸಿಂಪರಣೆ ಕೊಟ್ಟಾಗ 10-12 ಗಂಟೆಗಳಲ್ಲಿ ಅದು ಹೀರ್ಕೊಳ್ಳುತ್ತೆ. ಹಾಗಾಗಿ ನಮಗೆ ಎಲೆಗಳ ಮೇಲೆ ಸಿಂಪರಣೆ ಮಾಡೋದು ಬಹಳ ಒಂದು ಉತ್ತಮವಾದಂಥ ಪ್ರಕ್ರಿಯೆ. ಅದರಲ್ಲೂ ಸಹ ನಮಗೆ ಈ ತರಕಾರಿ ಬೆಳೆಗಳಲ್ಲಿ ಮತ್ತು ಹೂವಿನ ಬೆಳೆಗಳಲ್ಲಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಬಂದಿದ್ದೇವೆ. ಸೊ ಇನ್ನು ಪೋಷಕಾಂಶಗಳನ್ನು ಯಾವ ಪ್ರಮಾಣದಲ್ಲಿ ನೀಡಬೇಕು, ಎಷ್ಟು ಪ್ರಮಾಣದಲ್ಲಿ ಅನ್ನೋದು ಆ ಒಂದು ಗಿಡದ ಬೆಳವಣಿಗೆ ಅಂಥದ್ದು ಮೇಲೆ ಡಿಪೆಂಡ್ ಆಗ್ತದೆ. ಯೂಶಲಿ ನಾವು ಏನು ಮಾಡ್ತೀವಪ್ಪ ಅಂತಂದರೆ, ಈ ತರಕಾರಿ ಬೆಳೆಗಳಲ್ಲಿ ಅದರಲ್ಲಿ ಈರುಳ್ಳಿ ಬೆಳೆ ತಗೊಳ್ಳಿ, ಈರುಳ್ಳಿ ಬೆಳೆನಲ್ಲಿ ನಾವು ಪೋಷಕಾಂಶವನ್ನು ಕೊಡಬೇಕು ಅಂತಂದಾಗ ಮೊದಲು ಬೀಜೋಪಚಾರ ಮಾಡ್ತೀವಿ. ಟ್ರೈಕೋಡರ್ಮಾದ್ರ ಮೂಲಕ ನಾವು ಪ್ರತಿ 1 kg ಬೀಜಕ್ಕೆ 4 gram ಅಷ್ಟು ಟ್ರೈಕೋಡರ್ಮಾ ಹಾಕಿ ನಾವು ಬೀಜೋಪಚಾರ ಮಾಡ್ತೀವಿ. ಬೀಜೋಪಚಾರ ಮಾಡಿದಾಗ ಏನಾಗುತ್ತಪ್ಪ ಅಂತಂದ್ರೆ, ಬೀಜದಿಂದ ಆಡಿರ್ತಕ್ಕಂಥ ರೋಗಗಳನ್ನು ಅದು ಕಂಟ್ರೋಲ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಎರಡನೇದೇನಪ್ಪ ಅಂತಂದ್ರೆ, ಯಾವುದೇ ತರಕಾರಿ ಬೆಳೆಗಳನ್ನು ನಾವು ನಾಟಿ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಬೇಸಲ್ ಡೋಸ್ ಅಂತ ಕರೀತೀವಿ. ಅಂದ್ರೆ ನಾಟಿ ಮಾಡತಕ್ಕಂಥ ಸಂದರ್ಭದಲ್ಲಿ ಕೊಡ್ತಕ್ಕಂಥದ್ದ ಒಂದು ಗೊಬ್ಬರಗಳು ಅಥವಾ ಪೋಷಕಾಂಶಗಳು. ಆ ಸಂದರ್ಭದಲ್ಲಿ ಕೆಲವು ರೈತರು DAP ಕೊಡ್ತಾರೆ, ಅದ್ರ ಜೊತೆ ನಾವು ಪೊಟಾಷ್ ಕೊಡಬೇಕು ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರೆ, ಪೊಟಾಷನ್ನು ಮೂಲ ಗೊಬ್ಬರವಾಗಿ ಕೊಡಬೇಕು ಯಾವುದೇ ತರಕಾರಿ ಬೆಳೆಗಳಿಗೆ. ಮೂಲ ಗೊಬ್ಬರವಾಗಿ ಪೊಟಾಷ್ ಕೊಟ್ಟಾಗ ಏನಾಗುತ್ತಪ್ಪ ಅಂತಂದ್ರೆ, ಅದಕ್ಕೆ ರೋಗ ನಿರೋಧಕ ಶಕ್ತಿ ಬರ್ತದೆ, ಬರ ನಿರೋಧಕ ಶಕ್ತಿ ಬರ್ತದೆ. ಸೊ ಅದರಿಂದ ಗಿಡ ಸದೃಢವಾಗಿ ಬೆಳಿಲಿಕ್ಕೆ ಅದು ನಮಗೆ ಅನುಕೂಲ ಆಗ್ತದೆ. ಸೊ ಹಾಗಾಗಿ ಮೂಲ ಗೊಬ್ಬರವನ್ನು ನಾವು ಪೊಟಾಷ್ ಮೂಲ ಗೊಬ್ಬರ ಮತ್ತೆ DAP ಗೊಬ್ಬರವನ್ನು ನಾವು ಮೂಲ ಗೊಬ್ಬರವಾಗಿ ಕೊಡಬೇಕು. ಎರಡನೇದೇನಪ್ಪ ಅಂತಂದ್ರೆ, ಮೇಲುಗೊಬ್ಬರ ಅಂತ ಕರಿತೀವಿ. ಮೇಲುಗೊಬ್ಬರ ಉದಾಹರಣೆಗೆ ನೀವು ಮೆಕ್ಕೆಜೋಳಕ್ಕಾದ್ರೂ 30 ದಿವಸ ಕೊಡ್ತೀನಿ. ಸೊ ನಮ್ಮ ತರಕಾರಿ ಬೆಳೆಗಳಲ್ಲಾದ್ರೂ ಅಷ್ಟೇ, 30 ದಿವಸಕ್ಕೊಮ್ಮೆ 45 ದಿವಸಕ್ಕೊಮ್ಮೆ ಮೇಲುಗೊಬ್ಬರವನ್ನು ನೀವು 10-26 ಇರ್ಬೋದು ಅಥವಾ 15-15 ಗೊಬ್ಬರ ಇರ್ಬೋದು, ಒಂದು ಮೇಲುಗೊಬ್ಬರ ಕೊಡ್ಬೋದು. ಜೊತೆಗೆ ಯಾವುದೇ ತರಕಾರಿ ಬೆಳೆಗಳಿಗೆ ಅಥವಾ ಹೂವಿನ ಬೆಳೆಗಳಿಗೆ ನಾಟಿ ಮಾಡಿದ 30 ದಿವಸಕ್ಕೆ ನಾವು ಮೇಲುಗೊಬ್ಬರವಾಗಿ ನೀರಿನಲ್ಲಿ ಕರಗತಕ್ಕಂಥ ರಸಗೊಬ್ಬರಗಳನ್ನು ಸಿಂಪರಣೆ ರೂಪದಲ್ಲಿ ಕೊಡ್ಬೋದು. ಸೊ ಅದರಲ್ಲಿ ಯಾವುದಪ್ಪ ಅಂತ ಹೇಳಿದ್ರೆ, ನಮಗೆ 19-19 ಬರುತ್ತೆ, 18-18-18 ಬರುತ್ತೆ, 13-0-45 ಬರುತ್ತೆ, 0-52-36 ಬರುತ್ತದೆ, ಆಮೇಲೆ ಅದು ಬಿಟ್ಟರೆ ನಮಗೆ 0-0-50 ಬರ್ತದೆ. ಸೊ ಈ ತರ ಸಾಕಷ್ಟು ನೀರಿನಲ್ಲಿ ಕರಗತಕ್ಕಂಥ ರಸಗೊಬ್ಬರಗಳು ನಮಗೆ ಸಿಗ್ತದೆ ಮಾರ್ಕೆಟ್ ಅಲ್ಲಿ. ಆ ಬೆಳೆಗಳ ಅನುಸಾರವಾಗಿ ಅದರ ಒಂದು ಡೋಸೇಜ್ ಅನ್ನು ಹೇಳ್ತಾ ಹೋಗ್ತೀವಿ. ಉದಾಹರಣೆಗೆ ಟೊಮೆಟೊ, ಬದನೆ, ಮೆಣಸಿನಕಾಯಿ, ಬೆಂಡೆಕಾಯಿ, ಈರುಳ್ಳಿ ಈ ತರ ಬೆಳೆಗಳಿಗೆ ನಾವು 4-5 gram ಶಿಫಾರಸು ಮಾಡ್ತೇವೆ. ಅದೇ ಬಳ್ಳಿ ತರಕಾರಿಗಳಾದ್ರೆ ನಾವು 2-3 gram ಅಷ್ಟು ನಾವು ಶಿಫಾರಸು ಮಾಡ್ತೇವೆ. ಅದನ್ನ ನೀವು ಯಾವುದೇ ಪೋಷಕಾಂಶವನ್ನ ನೀವು ಯಾವುದ್ರ ಜೊತೆಗೆ ಅಂದ್ರೆ ಈ ರೋಗನಾಶಕಗಳ ಜೊತೆಗೆ ಅಥವಾ ಕೀಟನಾಶಕಗಳ ಜೊತೆಗೂ ಸಹ ನಾವು ಮಿಕ್ಸ್ ಮಾಡಿ ಕೊಡಬಹುದು, ಏನು ತೊಂದರೆ ಇಲ್ಲ. ಸೊ ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ, ಸಮತೋಲನವಾಗಿ ನಾವು ಈ ಪೋಷಕಾಂಶಗಳನ್ನ ತರಕಾರಿ ಬೆಳೆಗಳ ಮೇಲೆ ಹೂವಿನ ಬೆಳೆಗಳ ಮೇಲೆ ಕೊಡ್ಲಿಕ್ಕೆ ನಮಗೆ ಅದು ಅನುಕೂಲ ಆಗುತ್ತೆ.
1: ಈಗ ಸಾಕಷ್ಟು ಕಡೆ ನಾವು ನೋಡಿದ್ದೇವೆ ಸರ್, ಯಾವುದೇ ರಾಸಾಯನಿಕ ಒಂದು ಪೋಷಕಾಂಶಗಳನ್ನ ಕೊಡದೆ ಈಗ ನೈಸರ್ಗಿಕವಾಗಿ ಈ ಒಂದು ಜೀವಾಮೃತ ಆಗಿರ್ಬೋದು, ಎರೆಹುಳು ಗೊಬ್ಬರ ಆಗಿರ್ಬೋದು, ಎರೆಜಲ ಆಗಿರ್ಬೋದು, ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಇಂಥವನ್ನು ಕೊಟ್ಟು ಯಶಸ್ವಿಯಾಗಿ ಬೆಳೀತಾ ಇದ್ದಾರಲ್ಲ ಸರ್, ಎಲ್ಲೋ ಒಂದು ಕಡೆ ಈ ಒಂದು ರಾಸಾಯನಿಕ ಪೋಷಕಾಂಶಗಳು ಬೇಡ ಅಂತ ಅನಿಸುತ್ತ?
0: ಖಂಡಿತವಾಗಿಯೂ ಇದ್ರ ಬಗ್ಗೆ ಸಾಕಷ್ಟು ಈಗ ಆಲ್ರೆಡಿ ನಮ್ಮ ಕೇಂದ್ರ ಸರ್ಕಾರದಿಂದ ಮಾಹಿತಿ ಕೊಡ್ತಾ ಇದ್ದಾರೆ. ಹೀಗಾಗಿ ನಮಗೆ ಕಳೆದ ಒಂದು 15-20 ದಿವಸಗಳಿಂದ ಸಹ ನಮ್ಮ ಕೇಂದ್ರ ಸರ್ಕಾರ ಕೃಷಿ ಮಂತ್ರಾಲಯದ ಪರವಾಗಿ ನಾವು ಸಮತೋಲನ ರಸಗೊಬ್ಬರಗಳ ಒಂದು ನಿರ್ವಹಣೆಯ ಬಗ್ಗೆ ಸಾಕಷ್ಟು ರೈತರಿಗೆ ಅರಿವು ಮೂಡಿಸತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಸಹ ನಾವು ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿರಲಿ, ಪ್ರತಿ ವರ್ಷ ನಮ್ಮ ಕೇಂದ್ರ ಸರ್ಕಾರ ರಸಗೊಬ್ಬರಗಳ ಸಬ್ಸಿಡಿಗೆ ಎಷ್ಟು ದುಡ್ಡು ಕೊಡ್ತಾ ಇದೆ ಅಂತ ತಮಗೆಲ್ಲ ಗೊತ್ತಿದೆ. ಸುಮಾರು ಮೊನ್ನೆ ನಾನು ಒಂದು ಸ್ಟಾಟಿಸ್ಟಿಕ್ಸ್ ಅನ್ನು ನೋಡ್ತಾ ಇದ್ದೆ, 35-40,000 ಕೋಟಿ ರೂಪಾಯಿಗಳನ್ನು ಒಂದು ವರ್ಷಕ್ಕೆ ರಸಗೊಬ್ಬರಗಳನ್ನು ತಯಾರು ಮಾಡ್ತಕ್ಕಂಥ ಕಂಪ್ನಿಗಳಿಗೆ ಕೊಡ್ತಾ ಇದೆ. ಸೊ ಹಾಗಾಗಿ ಇದು ಮುಂದೆ ಹೀಗೆ ಬೆಳೀತಾ ಬೆಳೀತಾ ಹೋದ್ರೆ ಏನಾಗುತ್ತಪ್ಪ ಅಂತಂದ್ರೆ, ನಾವು ಮಣ್ಣಿನ ಫಲವತ್ತತೆಯನ್ನು ಕಳ್ಕೊತೀವಿ, ಮತ್ತೆ ನಾವು ಊಟ ಮಾಡ್ತಕ್ಕಂಥ ಎಲ್ಲದರಲ್ಲೂ ಸಹ ಈ ರಾಸಾಯನಿಕ ಅಂಶಗಳು ಹೋಗ್ಬಿಟ್ಟು ಯಾವುದೇ ಬೆಳೆಯನ್ನು ಸಹ ಸಿಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಬರುತ್ತೆ. ಉದಾಹರಣೆ, ಮೊನ್ನೆ ನಡೆದಂತ ಒಂದು ಸಂಗತಿಯನ್ನು ನಿಮ್ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಏನಪ್ಪ ಅಂದ್ರೆ, ಮೊನ್ನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೆ ಪಕ್ಕದ ಒಂದು ದಾವಣಗೆರೆ ಜಿಲ್ಲೆಯ ಒಂದು ಚನ್ನಗಿರಿ ತಾಲೂಕಿನ ಸ್ವಲ್ಪ ಉಬ್ರಾಣಿ ಹೋಬಳಿಯ ಪ್ರದೇಶದಲ್ಲಿ ಹೆಚ್ಚಾಗಿ ಗಾಳಿ, ಧೂಳು ಮತ್ತೆ ಮಳೆ ಬಂತು. ಅದಕ್ಕೆ ಬಂದಂತ ಸಂದರ್ಭದಲ್ಲಿ ಭದ್ರಾವತಿ ತಾಲೂಕಲ್ಲಿ ಮತ್ತೆ ನಮ್ಮ ಚನ್ನಗಿರಿ ತಾಲೂಕಲ್ಲಿ ಸಾಕಷ್ಟು ಅಡಿಕೆ ತೋಟಗಳು ಹಾನಿಯಾದವು. ಸುಮಾರು 1 ಎಕರೆ ಪ್ರದೇಶದಲ್ಲಿ 200-250 ಮರಗಳು ಬಿದ್ದವು. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅಸಮರ್ಪಕ ಪೋಷಕಾಂಶ ನಿರ್ವಹಣೆ, ಅಸಮರ್ಪಕ ಬೇರುಗಳ ನಿರ್ವಹಣೆ ಅಂತ ನಾನು ಹೇಳ್ತೇನೆ.
1: ಅತಿಯಾದ ರಾಸಾಯನಿಕ ಬಳಕೆಯಿಂದ ಈ ತರ ಎಲ್ಲ ಆಗ್ತಾ
0: ಇದೆ. ಖಂಡಿತವಾಗಿ ರೈತರು ಇದರ ಬಗ್ಗೆ ಎಚ್ಚೆತ್ತುಕೋಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಅತಿಯಾಗಿ ಉಳುಮೆ ಮಾಡಿದಾಗ, ಅತಿಯಾಗಿ ರಸಗೊಬ್ಬರಗಳನ್ನು ಕೊಟ್ಟಾಗ ನಮಗೆ ಬೇರುಗಳ ರಚನೆ ಸ್ಟಾಪ್ ಆಗ್ತದೆ. ಒಂದು ನಮಗೆ ಬೇರುಗಳ ರಚನೆ ಸ್ಟಾಪ್ ಆಗ್ಲಿಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಾವು ಪೋಷಕಾಂಶವನ್ನು ಜೊತೆಗೆ ತೇವಾಂಶವನ್ನು ಸರಿಯಾದ ರೂಪದಲ್ಲಿ ಕಾಪಾಡದೆ ಇರತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲಿ ಬೇರುಗಳ ರಚನೆ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿತ್ತು ಅಂತ ಕಡೆ ನಾವು ಏನ್ ನೋಡಿದ್ವಿ, ಈಗ ಒಂದು ತೋಟವನ್ನ ಹಾಳಾಗಿರ್ತಕ್ಕಂಥದ್ದು ನೋಡಿದ್ವಿ, ಪ್ರಕೃತಿಕವಾಗಿ ಇದು ನಮಗೆ ಅನುಭವಿಸ್ತೀವಿ. ಸೊ ಹಾಗಾಗಿ ಮಣ್ಣಿನ ರಚನೆ, ಮಣ್ಣಿನಲ್ಲಿ ನೀರಿನ ಹಿಡಿದಿರ್ಕೋತಕ್ಕಂಥ ಒಂದು ಪ್ರಮಾಣ, ಮಣ್ಣಿನ ಸೂಕ್ಷ್ಮಾಣು ಜೀವಿಗಳ ಒಂದು ಪ್ರಕ್ರಿಯೆ, ಈ ಮೂರು ಚೆನ್ನಾಗಿದ್ರೆ ಮಾತ್ರ ನೀವು ಯಾವುದೇ ಬೆಳೆ ಬೆಳೆದ್ರೂ ಸಹ ಆ ಬೆಳೆ ಸದೃಢವಾಗಿ ಒಂದು ಆರೋಗ್ಯವಾಗಿ ಇರುತ್ತೆ ಅಂತಕ್ಕಂಥದ್ದು ನನ್ನ ಅನ್ನೋ ಒಂದು ವಾದ. ಸೊ ಆ ಒಂದು ನಿಟ್ಟಿನಲ್ಲಿ ಏನಪ್ಪ ಅಂತಂದ್ರೆ, ಪೋಷಕಾಂಶ ನಿರ್ವಹಣೆ ಅನ್ಬೇಕೋ ಹೊರತು ರಸಗೊಬ್ಬರಗಳ ನಿರ್ವಹಣೆ ಅನ್ಬಾರ್ದು ನಾವು ಮಾತಾಡುವಾಗ, ಯಾರಿಗೆ ನಾವು ರೈತರಿಗೆ ಹೇಳುವಾಗ. ಹಾಗಾಗಿ ನಾವು ಈ ಪೋಷಕಾಂಶಗಳನ್ನು ಯಾವ ರೂಪದಲ್ಲಾದ್ರೂ ಕೊಡಿ. ಈಗ ಉದಾಹರಣೆ ತಾವು ಕೇಳ್ತಾ ಇದ್ದೀರಿ, ಈಗ ಯಾವುದು ಕೊಟ್ಟಿಗೆ ಗೊಬ್ಬರ ಕೇಳ್ತೀರಾ, ಕುರಿ ಗೊಬ್ಬರ

0: ಬಗ್ಗೆ ಹೇಳ್ತಿದ್ದೀರಾ, ಕೋಳಿ ಗೊಬ್ಬರ ಬಗ್ಗೆ ಕೇಳ್ತಿದ್ದೀರಾ, ಜೀವಾಮೃತ ಹೇಳ್ತೀರಾ, ಘನ ಜೀವಾಮೃತ ಹೇಳ್ತೀರಾ, ಅಥವಾ ನಾವು ಈ ಗೋನಂದನ ಜಲ ಮಾಡ್ತಾರೆ ರೈತರು, ಅಥವಾ ಬೇರೆ ಬೇರೆ ರೀತಿಯ ಸಾಕಷ್ಟು ಸಾವಯವ ಗೊಬ್ಬರಗಳನ್ನ ಮಾರ್ಕೆಟ್ ಅಲ್ಲಿ ಬಂದಿರತಕ್ಕಂಥ ನೋಡಿದ್ದೇವೆ. ನನ್ನ ಪ್ರಕಾರ ಸಾವಯವ ಗೊಬ್ಬರಗಳನ್ನ ನಾವೇ ಉತ್ಪಾದನೆ ಮಾಡಬೇಕು ಹೊರತು ಕೊಂಡು ತಂದು ಹಾಕಬಾರದು. ಕೊಂಡು ತಂದು ಹಾಕಿದಾಗ ಏನಾಗುತ್ತಪ್ಪ ಅಂತಂದ್ರೆ ಅದಕ್ಕೆ ಅದರ ಒಂದು ಬೆಲೆನೂ ಜಾಸ್ತಿ ಆಗುತ್ತೆ,
1: ಕಲಬೆರಕೆಗೆ
0: ಎಲ್ಲ ತರದ ಅವಕಾಶ ಇರುತ್ತೆ. ಇತ್ತೀಚೆಗೆ ನಾನು ತುಂಬಾ ಜನ ಅಡಿಕೆ ಬೆಳೆಗಾರರಿಗೆ ನಾನು ಹೇಳ್ತಾ ಇದ್ದೀನಿ, ಕುರಿ ಗೊಬ್ಬರವು ಈಗ ಫ್ಯಾಕ್ಟರಿನಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ, ಎಚ್ಚರಿಕೆಯಿಂದ ಇರಿ. ಯಾಕೆಂದ್ರೆ ಯಾವ ಪುಣ್ಯಾತ್ಮ ಇಂಜಿನಿಯರ್ ಅದನ್ನ ಮಿಷಿನ್ ಕಂಡುಹಿಡಿದಿದ್ದನ್ನ ಗೊತ್ತಿಲ್ಲ, ಕುರಿ ಇಕ್ಕೆಯನ್ನು ಇಡತಕ್ಕಂತ ಒಂದು ಮಿಷಿನ್ ಅನ್ನೇ ತಯಾರು ಮಾಡಿದ್ದಾನೆ.
1: ಬೇರೆ ಕಚ್ಚಾ ವಸ್ತುಗಳನ್ನು ಬಳಸಿ ಗೊಬ್ಬರ
0: ಏನಿಲ್ಲ, ಈ ಕಪ್ಪು ಮಣ್ಣನ್ನ ಅದಕ್ಕೆ ನೇರವಾಗಿ ಸುರಿದು ಬಿಟ್ರೆ ಸೇಮ್ ಕುರಿ ಹಿಕ್ಕೆ ಇಟ್ಟಾಗೆ ಅದು ಬರುತ್ತೆ. ಅದರ ಮೇಲೆ ಕುರಿ ಗಂಜಲವನ್ನು ಸಿಂಪರಣೆ ಮಾಡಿ ರೈತರಿಗೆ ತುಂಬಿ ಟನ್ ಗಟ್ಟಲೆ ಮಾರಾಟ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ರೈತರು ಒಂದು ಈ ಮೋಸದ ಜಾಲದಲ್ಲಿ ಬೀಳ್ತಾ ಇದ್ದಾರೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ಅದರಲ್ಲೂ ನಮ್ಮ ತೋಟಗಾರಿಕೆ ಬೆಳೆಗಳಂದ್ರೆ ಆರ್ಥಿಕವಾಗಿ ಸ್ವಲ್ಪ ಸದೃಢರಾಗಿರ್ತಕ್ಕಂತ ರೈತರೇ ಇರ್ತಾರೆ. ಈಗ ನೋಡಿ, ಒಂದ್ ಎಕರೆ ಅಡಿಕೆ ಪ್ರದೇಶದಲ್ಲಿ ಏನಿಲ್ಲ ಅಂದ್ರೆ ಕನಿಷ್ಠ 3-3.5 ಲಕ್ಷ ರೂಪಾಯಿ ನಾವು ನಿವ್ವಳ ಆದಾಯ ಇರ್ತದೆ. ಸೊ 10 ಎಕರೆ ಅಡಿಕೆ ಇದ್ರೆ ಅವನಿಗೆ 30-35 ಲಕ್ಷ ರೂಪಾಯಿ ನಮಗೆ ಆದಾಯ ಇರುತ್ತೆ. ಅಂತವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಈ ತರ ಈ ನಕಲಿ ಗೊಬ್ಬರಗಳನ್ನು ತಯಾರು ಮಾಡ್ಕಂತಕ್ಕಂಥವ್ರು ಅವರು ಒಂದು ಲಕ್ಷ 2 ಲಕ್ಷ ಅವ್ರಿಗೇನು ಅನ್ಸದೇ ಇಲ್ಲ. ಸೊ ಹಂಗಾಗಿ ಆದಷ್ಟು ಬೇಗ ಅವ್ರು ಏನ್ ಮಾಡ್ತಾರೆ, ಆ ಒಂದು ಮೋಸದ ಜಾಲಕ್ಕೆ ಸಿಗಾಕೊಂಡ್ಬಿಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ರೈತರು ಎಚ್ಚರಿಕೆಯಿಂದ ಇರಬೇಕು. ಒಂದು ಎರಡನೇದು, ಈಗ ಸಾಕಷ್ಟು ನಮ್ಮ ಕೇಂದ್ರ ಸರ್ಕಾರ ಮತ್ತೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳು, ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಸಾಕಷ್ಟು ಸಂಶೋಧನೆಯನ್ನ ಮಾಡಿಬಿಟ್ಟು ಈಗ ಉತ್ತಮವಾಗಿರ್ತಕ್ಕಂಥ ಜೈವಿಕ ಗೊಬ್ಬರಗಳನ್ನ ನಾವು ತಯಾರು ಮಾಡ್ತಾ ಇದೀವಿ. ಜೊತೆಗೆ ಜೈವಿಕ ಸೂಕ್ಷ್ಮಾಣುಜೀವಿಗಳನ್ನ ತಯಾರು ಮಾಡ್ತಾ ಇದೀವಿ, ಅವುಗಳನ್ನ ಹೆಚ್ಚು ಹೆಚ್ಚು ಬಳಸಬೇಕು. ಆಮೇಲೆ ತೋಟಗಾರಿಕೆ ಇಲಾಖೆಯಲ್ಲಿ ಬಯೋಸೆಂಟರ್ ಅಂತ ಜೈವಿಕ ಕೇಂದ್ರ ಅಂತ ಇದೆ, ಅಲ್ಲೂ ಸಹ ನಮಗೆ ಅತಿ ಹೆಚ್ಚು ಉತ್ತಮವಾದಂತಹ ಒಂದು ಈ ಜೈವಿಕ ಗೊಬ್ಬರಗಳನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ತರದ ಒಂದು ಗೊಬ್ಬರಗಳನ್ನ ಮತ್ತೆ ಜೈವಿಕ ವಸ್ತುಗಳನ್ನ ಹೆಚ್ಚಿಗೆ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಬೆಳೆಸ್ಕೊಂಡ್ರೆ ದೀರ್ಘಾವಧಿ ಬೆಳೆಗಳಾಗಿರೋದ್ರಿಂದ ನಮಗೆ ಬಹಳ ದಿವಸಗಳವರೆಗೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೊಳ್ಳಿಕ್ಕೆ ಅದು ಅನುಕೂಲ ಆಗುತ್ತೆ. ಉದಾಹರಣೆಗೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅವರು ಅಭಿವೃದ್ಧಿಪಡಿಸಿರ್ತಕ್ಕಂಥ ನಮ್ಮ ಅರ್ಕ ಸೂಕ್ಷ್ಮಾಣುಜೀವಿಗಳ ಮಿಶ್ರಣ ಅಂತ ಇದೆ. ಸೊ ಅರ್ಕ ಸೂಕ್ಷ್ಮಾಣುಜೀವಿಗಳ ಮಿಶ್ರಣದ ಕೆಲಸ ಏನು, ನಮ್ಮ ಭೂಮಿನಲ್ಲಿ ಮಣ್ಣಿನಲ್ಲಿ ಒಂದು ಫಲವತ್ತತೆಯನ್ನು ಕಾಪಾಡೋದು, ಹೆಚ್ಚಿಸೋದು, ಜೊತೆಗೆ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸೋದು. ನೀವು ಹೊರಗಡೆ ಏನಾದರೂ ಯಾವುದೇ ಒಂದು ರಸಗೊಬ್ಬರವನ್ನು ಕೊಟ್ಟಾಗ ಅದು ಶೀಘ್ರವಾಗಿ ಬೇರುಗಳಿಗೆ ದೊರೆಯುವ ಹಂಗೆ ಮಾಡ್ತಕ್ಕಂಥದ್ದು ಈ ಸೂಕ್ಷ್ಮಾಣುಜೀವಿಗಳ ಒಂದು ಕೆಲಸ. ಜೊತೆಗೆ ಮಣ್ಣಿನಲ್ಲೇ ಒಂದು ಏನು ಕರಿತೀವಿ ಅಂತ ಹೇಳಿದ್ರೆ ಡಾರ್ಮೆಂಟ್ ಇರತಕ್ಕಂಥ ಗೊಬ್ಬರ ಅಂತ ಕರಿತೀವಿ. ಅಂದ್ರೆ ಯಾವಾಗ ಹಾಕಿರ್ತೀರಾ ಅದು ಅವೈಲಬಲ್ ಫಾರ್ಮ್ ಅಲ್ಲಿ ಇರಲ್ಲ, ಅಂದ್ರೆ ಅದು ನಿದ್ರಾವಸ್ಥೆಯಲ್ಲಿ ಇರುತ್ತೆ ಆ ಒಂದು ಗೊಬ್ಬರ. ಆ ನಿದ್ರಾವಸ್ಥೆಯಲ್ಲಿ ಇರತಕ್ಕಂಥ ಗೊಬ್ಬರವನ್ನ ಎಬ್ಬರಿಸಿ ಅದನ್ನ ಕರಗಿಸಿ ಅದನ್ನ ಗಿಡಗಳಿಗೆ ಸಿಗ್ತಕ್ಕಂಥದ್ದು, ಉದಾಹರಣೆಗೆ ನಿಮಗೆ ಫಾಸ್ಫರಸ್ ಸ್ಟಾಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ, ರೈಜೋಬಿಯಂ ಬ್ಯಾಕ್ಟೀರಿಯಾ ಅಂತ ಕರಿತೀವಿ, ಅಥವಾ ಟ್ರಿಕೋಡರ್ಮಾ ಅಂತ ಕರಿತೀವಿ, ಸುಡೋಮನಾಸ್ ಅಂತ ಕರಿತೀವಿ. ಸೊ ಇವಾಗ ಈ ತರದ ಗೊಬ್ಬರಗಳನ್ನ ನಾವು ಮಣ್ಣಿಗೆ ಸೇರಿಸೋದ್ರಿಂದ ಹಿಂದೆಂದು ಹಾಕಿ ಮಲಗಿರ್ತಕ್ಕಂಥ ಏನು ಪೋಷಕಾಂಶ ಇದೆ ಅದನ್ನ ಸ್ಲೋ ಆಗಿ ರಿಲೀಸ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಸಹ ಇವು ಮಾಡ್ತಾ ಹೋಗ್ತವೆ. ಮತ್ತೆ ಇವುಗಳು ಕಣ್ಣಿ ಕಾಣೋದಿಲ್ಲ. ಇವುಗಳ ಸಂಖ್ಯೆ ಏನಪ್ಪಾ ಅಂತಂದ್ರೆ, ಉದಾಹರಣೆ ನಾನು ಹೇಳ್ತಾ ಇದ್ದೆ ಏನಪ್ಪಾ ಅಂದ್ರೆ ಅರ್ಕ ಸೂಕ್ಷ್ಮಾಣುಜೀವಿಗಳ ಮಿಶ್ರಣ ಏನಿದೆ ಅದು 1 ml ನಾವು ತೆಗೆದುಕೊಂಡ್ರೆ ಅದು ಲಿಕ್ವಿಡ್ ಅನ್ನ, ಅದರಲ್ಲಿ 10 ಮುಂದೆ 8 0 ಹಾಕಿದ್ರೆ ಎಷ್ಟು ಕೌಂಟ್ ಬರುತ್ತಲ್ಲ ಅಷ್ಟು 1 ml ಅಲ್ಲಿ ಇರುತ್ತೆ. ಅದನ್ನ ಮಳೆಗಾಲದಲ್ಲಿ ಮತ್ತೆ ಭೂಮಿ ತಂಪಿರ್ತಕ್ಕಂಥ ಸಂದರ್ಭದಲ್ಲಿ, ಭೂಮಿಯಲ್ಲಿ ತೇವಾಂಶ ಇದ್ದಂಥ ಸಂದರ್ಭದಲ್ಲಿ ನಾವು ಅದನ್ನು ಭೂಮಿಗೆ ಸೇರಿಸಬೇಕು. ಸೊ ಈಗ ಸೇರಿಸಿದಾಗ ಏನಾಗತ್ತಪ್ಪ ಅಂದ್ರೆ, ಇವು ಸೈನಿಕರ ತರ ಭೂಮಿನಲ್ಲಿ ಸೇರಿದಾಗ ಇವುಗಳ ಸಂಖ್ಯೆ ದ್ವಿಗುಣ ಆಗ್ತಾ ಹೋಗುತ್ತೆ. ಮಣ್ಣಿನಲ್ಲಿ ಇದರ ಸಾವಯವ ಅಂಶ ಇತ್ತು ಅಂತ ಹೇಳಿದ್ರೆ ನಾವು ಬಿಟ್ಟಂತ 1 ml ಅಲ್ಲಿ ಇರ್ತಕ್ಕಂಥದ್ದು ನಮಗೆ ಡಬಲ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಆಗೋದ್ರಿಂದ ಏನಾಗುತ್ತೆ, ಮಣ್ಣಿನ ಒಂದು ರಚನೆನು ಚೆನ್ನಾಗಾಗುತ್ತೆ. ಆಮೇಲೆ ಆದಷ್ಟು ಇನ್ನೊಂದು ಹೇಳ್ಬೋದೇನಪ್ಪ ಅಂತಂದ್ರೆ, ಅತಿಯಾಗಿ ಕಳೆನಾಶಕ ಬಳಸ್ತಾರೆ ನಮ್ಮಲ್ಲಿ ಅಡಿಕೆ ತೋಟಗಳಲ್ಲಿ.
1: ಅತಿಯಾದ ಕಳೆನಾಶಕ ಬಳಕೆಯಿಂದ ಮಣ್ಣಿನ ಗುಣಧರ್ಮನೇ ಹಾಳಾಗುತ್ತಲ್ಲ ಸರ್?
0: ಅದರಲ್ಲೂ ಸಹ ಮಣ್ಣಿನ ಗುಣಧರ್ಮದಲ್ಲಿ 3 ರೀತಿ ಗುಣಧರ್ಮ ಇದೆ. ಒಂದು ಭೌತಿಕ ಗುಣಧರ್ಮ, ಇನ್ನೊಂದು ರಾಸಾಯನಿಕ ಗುಣಧರ್ಮ, ಇನ್ನೊಂದು ಜೈವಿಕ ಗುಣಧರ್ಮ. ಭೌತಿಕ ಗುಣಧರ್ಮ ಹೇಗೆ ಹಾಳಾಗುತ್ತೆ ನಾವು ಕಳೆನಾಶಕ ಹೊಡೆದಾಗ ಅಂತಂದ್ರೆ, ಮಣ್ಣಿನ ರಚನೆ ಹಾಳಾಗುತ್ತೆ, ಅದನ್ನ ಸ್ಟ್ರಕ್ಚರ್ ಅಂತ ಏನ್ ಕರಿತೀವಿ. ಆ ರಚನೆ ಹಾಳಾದಾಗ ನೀರನ್ನು ಹಿಡಿದಿಡ್ತಕ್ಕಂಥ ಶಕ್ತಿ ಇರೋದಿಲ್ಲ, ಮತ್ತೆ ಅದು ತೇವಾಂಶವನ್ನು ಕಾಪಾಡಿಕೊಳ್ಳುವಂತ ಶಕ್ತಿ ಇರೋದಿಲ್ಲ, ಮಣ್ಣಿನ ಕಣಗಳು ಡಿಸ್ಟರ್ಬ್ ಆಗ್ತದೆ. ಹಾಗಾಗಿ ನಮಗೆ ಮಳೆ ಹೆಚ್ಚಾದಂತ ಸಂದರ್ಭದಲ್ಲಿ ಈ ಭೂಮಿ ಸವತ ಸ್ಟಾರ್ಟ್ ಆಗತಕ್ಕಂಥದ್ದು ನಾವು ಕಾಣ್ತೇವೆ. ಒಂದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಏನಪ್ಪಾ ಅಂದ್ರೆ, ಕೊಡಗು ಮತ್ತೆ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ, ಚಾರ್ಮುಡಿ ಘಾಟ್ ಇರ್ಬೋದು, ಅಲ್ಲೆಲ್ಲ ಹೋಗ್ತಿರೋದು, ಪ್ಲಾಂಟೇಶನ್ಸ್ ಎಲ್ಲಿರುತ್ತೆ ಅಲ್ಲಿ ಹೆಚ್ಚು ಕಳೆನಾಶಕ ಬಳಸ್ತಾರೆ. ಯಾಕಂದ್ರೆ ಅಷ್ಟು ಮಳೆಗೆ ಅವರು ಇದನ್ನ ಕಳೆ ತಗ್ಸಕ್ಕಾಗಲ್ಲ. ಅವ್ರು ಹೆಚ್ಚೆಚ್ಚು ಕಳೆನಾಶಕ ಎಲ್ಲೆಲ್ಲಿ ಬಳಸಿರ್ತಾರೆ ಅಂತ ಗುಡ್ಡಗಳಲ್ಲಿ ನೀವು ಮಳೆ ಜಾಸ್ತಿ ಆದ ತಕ್ಷಣ ಗುಡ್ಡ ಸರಿದು ಬೀಳ್ತದೆ. ನೀವು ನೋಡಿ, ಅದು ಕಳೆನಾಶಕದ ಎಫೆಕ್ಟ್ ಅದು, ಬಹಳ ಜನ ಗೊತ್ತಿರಲ್ಲ ರೈತರಿಗೆ. ಎರಡನೇದೇನಪ್ಪ ಅಂತಂದ್ರೆ, ರಾಸಾಯನಿಕ ಗುಡ್ಡಗಳು. ರಾಸಾಯನಿಕ ಗುಡ್ಡಗಳಲ್ಲಿ ಏನಾಗುತ್ತೆ ಅಂತಂದ್ರೆ, pH ನಮಗೆ ಆಲ್ಟ್ರೇಷನ್ ಆಗ್ತದೆ, ಅದರಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಆಲ್ಟ್ರೇಷನ್ ಆಗ್ತದೆ. ಬಹಳ ವಿಶೇಷವಾಗಿ ಜೈವಿಕ ಗುಣಗಳು, ನಾವು ಅತಿ ಹೆಚ್ಚು ಬಳಕೆ ಮಾಡಿದಾಗ ಏನಾಗುತ್ತೆ,

0: ಅಂದರೆ ಮಣ್ಣಲ್ಲಿ ನಾನೇನು ಹೇಳಿದ್ನಲ್ಲ ಜೀವಾಣುಗಳು, ಆ ಜೀವಾಣುಗಳೇ ಇಲ್ಲ ಅಂತಂದ್ರೆ ಭೂಮಿ ಸತ್ತಾಗಿ ಅಂತ ಜೀವಾಣುಗಳನ್ನ ಇದು ಕೊಳ್ಳುತ್ತೆ.
1: ಈಗ ಉದಾಹರಣೆ ಹೇಳ್ಬೇಕಂತಂದ್ರೆ ನಮ್ಮಲ್ಲಿ ಮೈಯಲ್ಲಿ ಜೀವಕೋಶಗಳಿಲ್ಲ ಅಂತಂದ್ರೆ ಮನುಷ್ಯ ಎಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆ ಸರ್?
0: ಸಾಧ್ಯನೇ ಇಲ್ಲ. ಅದೇ ರೀತಿ ಜೀವಕೋಶಗಳನ್ನು ನಾವು ಇವತ್ತು ಸಾಯಿಸ್ತಾ ಇದ್ದೀವಿ ಮಣ್ಣಲ್ಲಿ. ಸೊ ಹಾಗಾಗಿ ಮುಂದಿನ ಒಂದು ದಿನಮಾನಗಳಲ್ಲಿ ನನ್ನ ಪ್ರಕಾರ ನೀವೇನಾದರೂ ಸಮತೋಲನವಾಗಿ ಗೊಬ್ಬರ ಕೊಡಲಿಲ್ಲ ಅಂತಂದ್ರೆ, ಪೋಷಕಾಂಶ ನಿರ್ವಹಣೆ ಮಾಡಲಿಲ್ಲ ಅಂತಂದ್ರೆ, ನಮ್ಮ ಭಾರತ ದೇಶದಲ್ಲಿ ಮುಂದೆ ಬಹಳ ಶೋಚನೀಯವಾದ ಪರಿಸ್ಥಿತಿಗೆ ನಾವು ಹೋಗ್ತೀವಿ. ಯಾಕೆಂತಂದ್ರೆ ಜನಸಂಖ್ಯೆ ಬೆಳೀತಾ ಇದೆ, ಕೃಷಿ ಯೋಗ್ಯತೆವಂತ ಭೂಮಿ ಕಡಿಮೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಅತಿ ಹೆಚ್ಚು ಇಳುವರಿಯನ್ನು ಪಡಿಬೇಕಾದಂತ ಅನಿವಾರ್ಯತೆ ಇದೆ. ಸೊ ಬೆಳವಣಿಗೆನೂ ಜಾಸ್ತಿ ಇದೆ, ಉತ್ಪಾದನೆ ಮಾಡಬೇಕಾದಂತ ಅನಿವಾರ್ಯತೆ ಜಾಸ್ತಿ ಇದೆ. ಇಂಥ ಸಂದರ್ಭದಲ್ಲಿ ನಾವು ಹೇಗೆ ಅದನ್ನ ನಾವು ಮಣ್ಣನ್ನು ಉಳಿಸ್ಕೋಬೇಕು ಅನ್ನೋದು ನಮಗೆ ಸವಾಲಿನ ಪ್ರಶ್ನೆ ಆಗಿದೆ. ಸೊ ಇದನ್ನ ಮನಗಂದಂತ ಒಂದು ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ನಮಗೆ ಏನಪ್ಪ ಅಂತಂದ್ರೆ ಕಳೆದ 8-10 ವರ್ಷಗಳಿಂದನೂ ಸಹ ಸಾಕಷ್ಟು ಯೋಜನೆಗಳನ್ನ ಜಾರಿ ಮಾಡಿದೆ. ನಮ್ಮ ಈ ಭೂಮಿ ಫಲವತ್ತತೆಯನ್ನು ಒಂದು ಕನ್ವರ್ಟ್ ಮಾಡ್ಲಿಕ್ಕೆ ಅಂದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ನಿಮಗೆ NPOP ಅಂತ ಒಂದು ಯೋಜನೆ ಕೇಳಿರ್ಬೋದು, ನ್ಯಾಷನಲ್ ಪ್ರಾಜೆಕ್ಟ್ ಆನ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳಿ. ಸೊ ಈ ಯೋಜನೆ ನಮಗೆ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯ ಅಂಡರ್ ಬರ್ತದೆ. ಸೊ ಇದರಲ್ಲಿ ಸಾವಯವ ಕೃಷಿಗೆ ಉತ್ತೇಜನವನ್ನು ನೀಡಲಿಕ್ಕೆ ಎರೆಹುಳು ಗೊಬ್ಬರದ ಘಟಕ ಸ್ಥಾಪನೆ ಮಾಡಲಿಕ್ಕೆ ಅಥವಾ ಘನ ಜೀವಾಮೃತ ಘಟಕ ಮಾಡಲಿಕ್ಕೆ ಬಯೋಡೈಜೆಸ್ಟರ್ ಮಾಡಲಿಕ್ಕೆ ಇದರಲ್ಲಿ ಅನುದಾನವನ್ನು ಕೊಡ್ತಾ ಬಂದಿದ್ದಾರೆ. ಇದರ ಜೊತೆಗೆ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಂತ ಹೇಳಿ PKVY ಅಂತ ಒಂದು ಯೋಜನೆ, ಇದರಲ್ಲೂ ಸಹ ಸಾವಯವ ಕೃಷಿಗೆ ನಾವು ರೈತರನ್ನ ಕನ್ವರ್ಷನ್ ಮಾಡಲಿಕ್ಕೆ ಸಾಕಷ್ಟು ಪ್ರಯೋಗಗಳನ್ನು ಮಾಡಲಿಕ್ಕೆ ಈಗ ಆಲ್ರೆಡಿ ಅದಕ್ಕೆ ಅನುದಾನವನ್ನು ನೀಡ್ತಾ ಇದೆ. ಜೊತೆಗೆ NMNF ಅಂತ ಹೇಳಿ ಈಗ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳಿ, ನೈಸರ್ಗಿಕ ಕೃಷಿ ಎಲ್ಲಿ ಮಾಡ್ಲಿಕ್ಕೆ ಸಾಧ್ಯ? ತೋಟಗಾರಿಕೆ ಬೆಳೆಗಳಲ್ಲಿ ಮಾಡ್ಲಿಕ್ಕೆ ಸಾಧ್ಯ. ಕೃಷಿ ಬೆಳೆಗಳಲ್ಲಿ ನೀವು ನೈಸರ್ಗಿಕ ಕೃಷಿ ಮಾಡಿದ್ರೆ ನೀವು ಯಶಸ್ಸು ಅಲ್ಲ, ನೀವು ಏನು ಮಾಡಕ್ ಸಾಧ್ಯನೇ ಇಲ್ಲ ಅಲ್ಲಿ. ಹಂಗಾಗಿ ತೋಟಗಾರಿಕೆ ಬೆಳೆಗಳೆಲ್ಲ ಸಾಧ್ಯತೆ ಇದೆ, ಮತ್ತೆ ಎಲ್ಲ ಮಣ್ಣಲ್ಲೂ ನೈಸರ್ಗಿಕ ಕೃಷಿ ಮಾಡೋಕ್ಕಾಗಲ್ಲ, ಇದನ್ನು ಬರೆದಿಟ್ಕೊಳ್ಳಿ. ಯಾಕೆಂದ್ರೆ ನಾನು ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಮಾಡಿದಾರೆ ಅಂತ ಹೇಳಿ ನಾನು ಮಾಡಕ್ ಹೋದೆ ಅಂದ್ರೆ ಲಾಸ್ ಮಾಡ್ಕೋತಾರೆ. ಹೌದು, ನೈಸರ್ಗಿಕ ಕೃಷಿ ಮಾಡೋ ರೈತರು ಯಾರಿದ್ರಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಏನಂದ್ರೆ ನೈಸರ್ಗಿಕ ಕೃಷಿ ಮಾಡ್ಲಿಕ್ಕೆ ಮಣ್ಣು ನಿಮಗೆ ಪೂರಕವಾಗಿರ್ಬೇಕು.
1: ಮಣ್ಣು ಯಾವ ರೀತಿ ಪೂರಕ ಅಂತ ಹೇಳ್ತೀರ ಸರ್?
0: ಮಣ್ಣಿನಲ್ಲಿ ಉಸಿರಾಟ ಚೆನ್ನಾಗಿರ್ಬೇಕು, ಮಣ್ಣಿನಲ್ಲಿ ತೇವಾಂಶ ಇಟ್ಕೊಳ್ತಕ್ಕಂಥ ಶಕ್ತಿ ಇರಬೇಕು,
1: ಉದಾಹರಣೆಗೆ
0: ಇಂಗುವಂತ ಶಕ್ತಿ ಇರಬೇಕು. ಅಂದ್ರೆ ಕೆಂಪು ಮಿಶ್ರಿತ ಮಣ್ಣು, ಮರಳು ಮಿಶ್ರಿತ ಮಣ್ಣು ಅಥವಾ ಜರುಗು ಮಣ್ಣು ಈ ತರ ಕರಿತೀವಲ್ಲ, ಅಂತ ಜಮೀನುಗಳಲ್ಲಿ ನಮಗೆ ನೈಸರ್ಗಿಕ ಕೃಷಿ ಮಾಡ್ಲಿಕ್ಕೆ ಅವಕಾಶ ಇದೆ. ಅದೇ ನಮಗೆ ಕಪ್ಪು ಭೂಮಿನಲ್ಲಿ ನೀವು ನೈಸರ್ಗಿಕ ಕೃಷಿ ಮಾಡ್ತೀನಿ ಅಂತ ಹೋಗ್ರಿ, 3 ತಿಂಗಳು ನಿಮ್ ಬೆಳೆ ಆಗುತ್ತೆ. ಯಾಕೆಂತ ಹೇಳಿದ್ರೆ ಕಪ್ಪು ಭೂಮಿ ಯಾವ ರೀತಿ ಇರುತ್ತೆ, ಅದರ ಮಣ್ಣಿನ ರಚನೆ ಕಣಕಣಗಳು ತುಂಬಾ ಸಣ್ಣವಿರ್ತವೆ. ಸೊ ಆ ಮಣ್ಣು ಬಹಳ ಹಾರ್ಡ್ ಇರ್ತದೆ. ಸೊ ನೀವು ನೀರೇ ಬಿಡ್ಲಿಲ್ಲ ಅಂತಂದ್ರೆ ಬಹಳ ದಿವಸ ಅದು ಗಟ್ಟಿಯಾಗಿ ಕಲ್ಲಿಗಿಂತಲೂ ಸ್ಟ್ರಾಂಗ್ ಇರುತ್ತೆ. ಹಂಗಾಗಿ ಅಂತದ್ರಲ್ಲಿ ನೀವು ಭೂಮಿಯನ್ನು ಓಪನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಬೇರುಗಳು ಉಸಿರಾಟದೇ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಾವು ಹೇಗೆ ಯಾವ ನಾವು ನೈಸರ್ಗಿಕ ಕೃಷಿ ಮಾಡ್ಲಿಕ್ಕೆ ಸಾಧ್ಯ? ಬಹಳ ಜನ ಮೋಸ ಹೋಗಿರೋದೇ ಇಲ್ಲಿ, ಅಂದ್ರೆ ಎಲ್ಲಾ ಭೂಮಿನಲ್ಲೂ ಮಾಡಕ್ ಆಗೋದಿಲ್ಲ. ಸೊ ಹಾಗಾಗಿ ನೈಸರ್ಗಿಕ ಕೃಷಿಯನ್ನ ನಾವು ಪೂರಕವಾದಂತ ಜಮೀನುಗಳಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ. ಅದರಲ್ಲೂ ಅಡಿಕೆ ಬೆಳೆನಲ್ಲಿ, ತೆಂಗು ಬೆಳೆನಲ್ಲಿ, ಮಾವಿನ ಬೆಳೆನಲ್ಲಿ, ಸಪೋಟ ಬೆಳೆನಲ್ಲಿ, ಹಲಸಿನ ಬೆಳೆನಲ್ಲಿ, ಮತ್ತೆ ಬೇರೆ ಬೇರೆ ನಮ್ಗೆ ದೀರ್ಘಾವಧಿ ಹಣ್ಣಿನ ಬೆಳೆಗಳೇನಿದಾವೆ ಖಂಡಿತವಾಗ್ಲೂ ಸಹ ನೈಸರ್ಗಿಕ ಕೃಷಿ ಮಾಡ್ಲಿಕ್ಕೆ ಅವಕಾಶ ಇದೆ. ಅಲ್ಲಿ ನಮ್ಗೆ ಹೊರಗಡೆಯಿಂದ ತಂದು ಹಾಕ್ತಕ್ಕಂಥದ್ದನ್ನು ಕಡಿಮೆ ಮಾಡಬಹುದು, ಮತ್ತೆ ಇಲ್ಲೇ ಕೃಷಿನಲ್ಲಿ ಇರ್ತಕ್ಕಂಥದ್ದನ್ನೇ ಹೆಚ್ಚಿಗೆ ಮಾಡಬಹುದು. ಸೊ ನಾನು ಹೇಳೋದೇನಪ್ಪ ಅಂತಂದ್ರೆ, ಪೋಷಕಾಂಶ ನಿರ್ವಹಣೆ ಅಂತಂದ್ರೆ ಬರೇ ತಂದು ಹಾಕೋದಷ್ಟೇ ಅಲ್ಲ, ನಾವು ನಮ್ಮಲ್ಲಿ ಸಿಗ್ತಕ್ಕಂಥ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಮರುಬಳಕೆ ಮಾಡ್ಕೊಳ್ಳೋದಕ್ಕೆ
1: ಮರುಬಳಕೆ ಮಾಡ್ಬೇಕನ್ನೋದು ಮೊದಲು ತಿಳ್ಕೊಳ್ಬೇಕಲ್ವಾ?
0: ಇತ್ತೀಚೆಗೆ ನಾವು ಸಾಕಷ್ಟು ವ್ಯಾಪಕವಾಗಿ ಅಡಿಕೆ ಸಿಪ್ಪೆ ಗೊಬ್ಬರ ಮಾಡೋದನ್ನು ಪ್ರಚಾರ ಮಾಡ್ತಾ ಇದ್ದೀವಿ. ಸೊ ಅದು ಒಂದು ಈಗ ನಮ್ಮ ರೈತರು ನಾವು ಮಾಡ್ಕೋಬೇಕಾದಂತ ಅನಿವಾರ್ಯತೆ ಇದೆ. ಯಾಕಂದ್ರೆ
1: ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ಅವರೊಟ್ಟಿಗೆ ಅವ್ರು ಮಾಡ್ಕೋಬಹುದು ಸರ್ ಅಲ್ವಾ?
0: ಖಂಡಿತ ಅವಕಾಶ ಇದೆ.
1: ಒಂದ್ ಕಡೆ ತಗೊಂಡೋಗಿ ರೋಡಿನ ಬದಿಗೆ ಹಾಕಂತದ್ದು
0: ರೋಡ್ ಬದಿಗೆ ಹಾಕ್ತಾರೆ, ಬೆಂಕಿ ಹಾಕ್ತಾರೆ. ಈಗ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ, ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ನಾವು ಅದರ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನ ನಾವು ಕೃಷಿ ಇಲಾಖೆಯ ಆತ್ಮ ಯೋಜನೆ ಎಂದೆ ತೋಟಗಾರಿಕೆ ಇಲಾಖೆ ಜೊತೆಗೆ ನಾವು ಸುಮಾರು ಒಂದು 8-10 ತರಬೇತಿಗಳನ್ನು ನಾವು ಈಗ ಆಲ್ರೆಡಿ ಕೊಟ್ಟಿದ್ದೇವೆ. ಜೊತೆಗೆ ಡೆಮಾನ್ಸ್ಟ್ರೇಷನ್ ಅನ್ನು ಮಾಡಿದ್ದೇವೆ. ಇಲ್ಲಿ ಹತ್ತಿರದಲ್ಲೇ ನಮ್ಮ ಸಿರಿಗೆರೆಯಲ್ಲಿರ್ತಕ್ಕಂಥ ಶಾಂತಿವನದಲ್ಲಿ ನಾವು ಅದನ್ನ ಪ್ರಾಯೋಗಿಕವಾಗಿ ಮಾಡಿ ತೋರಿಸಿದ್ದೇವೆ. ಆಮೇಲೆ ನಮಗೆ ಇದರಲ್ಲಿ ಏನು ಅಂತ ದೊಡ್ಡ ವಿದ್ಯೆ ಏನಲ್ಲ, ಅದು ಏನಪ್ಪಾ ಅಡಿಕೆ ಸಿಪ್ಪೆ ಯಾಕೆ ಕೊಳೆಯೋದಿಲ್ಲ ಬೇಗ ಅಂತ ಹೇಳಿದ್ರೆ ಅದರಲ್ಲಿ ಲಿಗ್ನಿನ್ನು, ಸೆಲ್ಯುಲೋಸ್, ಹೆಮಿ ಸೆಲ್ಯುಲೋಸ್ ಅಂತ ಅಂಶ ಇರ್ತದೆ. ಕಾರ್ಬನ್ ನೈಟ್ರೋಜನ್ ರೇಷ್ಯೋ ಜಾಸ್ತಿ ಇರುತ್ತೆ, CN ರೇಷ್ಯೋ ಜಾಸ್ತಿ ಇರೋದ್ರಿಂದ ಅದು ಬೇಗ ಕೊಳೆಯೋದಿಲ್ಲ. ಅದನ್ನ ಕಳಿಸ್ಬೇಕು ಅಂತ ಹೇಳಿದ್ರೆ ನಾವೇನಪ್ಪ ಅಂದ್ರೆ ಸೂಕ್ಷ್ಮಾಣುಜೀವಿಗಳನ್ನು ಹಾಕೋದು. ಬಹಳ ಸಿಂಪಲ್ ಮೆಥಡ್ ಅಲ್ಲಿ ನಾವು ಮಾಡಿಸಿದ್ದೇವೆ. ಇಲ್ಲಿ ಒಂದು ಗುಂಡಿ ತೆಗೆದುಕೊಂಡ್ರೆ ಆ ಗುಂಡಿನಲ್ಲಿ ಒಂದು ಲೋಡು ನಾವು ಅಡಿಕೆ ಸಿಪ್ಪೆಯನ್ನು ಹಾಕಿದ್ರೆ ಅದ್ರ ಮೇಲೆ ನಮ್ಗೆ ಒಂದು ಸ್ವಲ್ಪ ಒಂದು 10% ಅಷ್ಟು ನಾವು ಅದಕ್ಕೆ ಕೆಂಪು ಮಣ್ಣನ್ನು ಹಾಕೋದು. ಅದ್ರ ಮೇಲೆ ನಾವು ಏನಪ್ಪಾ ಅಂತ ಹೇಳಿದ್ರೆ ಸಗಣಿ ಗಂಜಲವನ್ನು ಹಾಕಿ ಆಮೇಲೆ ನಾವು ಈ ಕಾಂಪೋಸ್ಟ್ ಕಲ್ಚರ್ ಪೌಡರ್ ಅಂತ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ಸಿಗುತ್ತೆ. ಸೊ ಅದನ್ನ ಒಂದು 3-4 kg ಒಂದು ಲೋಡ್ಗೆ ಅದನ್ನ ನಾವು ನೀರಿನಲ್ಲಿ ಕರಗಿಸಾದ್ರೂ ಹಾಕ್ಬೋದು ಅಥವಾ ನೇರವಾಗಿ ಹಾಕಿ ಆಮೇಲೆ ಒಂದು ಯೂರಿಯಾ ಏನು ರಸಗೊಬ್ಬರ ಬರುತ್ತಲ್ಲ ಆ ಯೂರಿಯಾ ರಸಗೊಬ್ಬರವನ್ನು ಒಂದು 200 ಗ್ರಾಮ್ ಒಂದು ಲೋಟದಲ್ಲಿ ಮಿಶ್ರಣ ಮಾಡಿ ಅದನ್ನ ನೀರು ಮಾಡ್ಕೊಂಡ್ರೆ

0: ಸಿಂಪಡಣೆ ಮಾಡೋದು. ಸೊ ಅದ್ರ ಮೇಲೆ ನಾವು ಮತ್ತೆ ಸಿಪ್ಪೆ ಹಾಕೋದು. ಹೀಗೆ ಒಂದು ಮೂರ್ನಾಲ್ಕು ಲೇಯರ್ ಮಾಡಿ ಅದನ್ನ ನೀರನ್ನ ತೇವಾಂಶವನ್ನ ಚೆನ್ನಾಗಿ ಬಿಟ್ಕೊಂತಿತ್ತು ಅಂದ್ರೆ ಅದನ್ನ ಮೂರ್ನಾಲ್ಕು ತಿಂಗಳಿಗೆ ಆದ ತಕ್ಷಣ ಅದನ್ನ ಒಂದು ಸಲ ತಿರುವ ಹಾಕಿದ್ರೆ 8-9 ತಿಂಗಳಲ್ಲಿ ಉತ್ಕೃಷ್ಟವಾದ ಟೀ ಪೌಡರ್ ತರ ಇರೋ ಒಳ್ಳೆ ಗೊಬ್ಬರ ರೆಡಿ ಆಗುತ್ತೆ.
1: ಇಷ್ಟೆಲ್ಲ ಮಾಡ್ಕೊಳ್ಳೋಕೆ ಅವಕಾಶ ಇದ್ರೂ ನಮ್ಮ ರೈತರು
0: ಅದು ಈಗ ಏನಾಗುತ್ತೆ ನೋಡಿ, ನಾನು ಬಹಳಷ್ಟು ಎಚ್ಚರಿಕೆ ಹೇಳ್ತಿರ್ತೀನಿ ನನ್ನ ಎಲ್ಲಾ ಸಂದರ್ಶನಗಳಲ್ಲಿ. ಹೆಂಗೆ ಅಂತಂದ್ರೆ, ಈಗ ಅಡಿಕೆ ಹೇಗೆ ಕೇಣಿ ಕೊಡ್ತೀರಿ, ಮುಂದೊಂದ್ ದಿವಸ ಯಾರೋ ಒಬ್ಬ ಬಂದು ನಿಮ್ಮ ಅಡಿಕೆ ಸಿಪ್ಪೆ ತಗೊಂಡು ಅವನೇ ಗೊಬ್ಬರ ಮಾಡಿ ಅದೇ ಗೊಬ್ಬರ ನಿಮಗೆ ಮಾರಿದ್ರೆ ಹಂಗೆ ಮಾಡೋಗ್ತಾನೆ, ಅವಾಗ ಸಿಪ್ಪೆನೂ ಕೇಣಿ ಕೂಡ ಕಾಲ ಬರುತ್ತೆ ನೋಡಿ. ಇದು ಖಂಡಿತ ಇದು ಬಂದೇ ಬರ್ತದೆ. ಸೊ ನನ್ನ ಉದ್ದೇಶ ಇಷ್ಟೇ, ಏನಪ್ಪ ಅಂದ್ರೆ ಈ ವಸ್ತುವನ್ನ ನೀವು ಎಸೆಯದೆ ಇದನ್ನ ಕೊಳಸಿ ಗೊಬ್ಬರ ಮಾಡ್ಕೊಂಡು ಹಾಕೊಂಡ್ರೆ
1: ಮರುಬಳಕೆ
0: ಮಾಡ್ಕೋಬಹುದು. ಆಮೇಲೆ ಅನಿವಾರ್ಯತೆ ಯಾಕಿದೆ ಮರುಬಳಕೆ ಅಂತಂದ್ರೆ, ನಮಗೆ ಪಶು ಸಂಗೋಪನೆ ನಿಂತಿದೆ, ನಮ್ಮಲ್ಲಿ ಸಗಣಿ ಹಾಕ್ತಕ್ಕಂತ ಹಸುಗಳ ಸಂಖ್ಯೆ ಕಡಿಮೆ ಆಗಿದೆ, ಹಂಗಾಗಿ ನಾವು ಅನಿವಾರ್ಯವಾಗಿ ರಸಗೊಬ್ಬರಗಳನ್ನ ಅವಲಂಬನೆ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ. ಸೊ ಹಂಗಾಗಿ ಮತ್ತೆ ಮರಳಿ ಮತ್ತೆ ಯತ್ನ ಮಾಡು ಅನ್ನಾಗೆ ಮರಳಿ ಸಾವಯವ ಕೃಷಿಯ ಕಡೆ ನಾವು ಗಮನ ಹರಿಸಲೇಬೇಕು. ಇಲ್ಲ ಅಂತಂದ್ರೆ ಮುಂದಿನ ಒಂದು ಕೃಷಿ ಬಹಳ ಶೋಚನೀಯವಾಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.
1: ಸರಿ, ಅಡಿಕೆ ಅಂದ್ರೆ ನಿಮಗೆ ಒಂದು ನೆನಪಾಯ್ತು, ಒಂದು ಪ್ರಶ್ನೆ ಕೇಳ್ಬೇಕಂತ ನಿಮಗೆ. ಯಾಕಂತಂದ್ರೆ ಈಗ ಸಾಕಷ್ಟು ಕಡೆ ನಾವು ನೋಡಿದ್ದೇವೆ ನಮ್ಮ ರೈತರು ಅಂದ್ರೆ ಪೋಷಕಾಂಶಗಳು ಈಗ ರಾಸಾಯನಿಕ ರೂಪದಲ್ಲಿ ಕೊಡ್ತಾರೆ, ಸಾವಯವ ರೂಪದಲ್ಲೂ ಸಾಕಷ್ಟು ಕೊಡ್ತಾ ಇದ್ದಾರೆ, ಇದ್ರ ಜೊತೆಗೆ ಸಾಕಷ್ಟು ಕೆರೆ ಮಣ್ಣುಗಳ ಬಳಕೆ ಆಗ್ತಾ ಇದೆ ಸರ್, ಇದು ಎಷ್ಟು ಸೂಕ್ತ ಅಂತ ಹೇಳ್ತೀರಾ?
0: ನಾವು ಸುಮಾರು 20 ವರ್ಷಗಳಿಂದನೂ ರೈತರಿಗೆ ಹೇಳ್ತಾ ಇದ್ವಿ ಮಣ್ಣು ಹೊಡಿಬೇಡಿ ಅಂತ. ಕೆರೆ ಮಣ್ಣಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ನೀರು ಹರಿದು ಹರಿದು ಹರಿದು ಬಂದು ನಿಂತಿರ್ತಕ್ಕಂಥ ಸಿಲ್ಟ್ ಮಣ್ಣು ಅದು. ಸೊ ಇದರಲ್ಲಿ ಎಲ್ಲಾ ಕೆರೆ ಮಣ್ಣು ಕೆಟ್ಟದ್ದು, ಎಲ್ಲಾ ಕೆರೆ ಮಣ್ಣು ಒಳ್ಳೇದು ಅಂತ ನಾನು ಹೇಳೋದಿಲ್ಲ. ಸೊ ಕೆಲವು ಈ ಗುಡ್ಡಗಾಡು ಪ್ರದೇಶದಲ್ಲಿರ್ತಕ್ಕಂಥ ಮಣ್ಣು, ಕೆರೆ ಮಣ್ಣು ಏನಿದೆ, ಸೊ ಅಲ್ಲಿ ನೀರು ಹರ್ಕೊಂಡು ಟಾಪ್ ಸಾಯಿಲ್ ಏನು ಬಂದಿರುತ್ತೆ, ಮೇಲಿನ 1-1.5 ಅಡಿ ಆಳದಲ್ಲಿ ಏನ್ ಮಣ್ಣಿರ್ತದೆ ಅದು ಫಲವತ್ತತೆ ಇದ್ದೇ ಇರುತ್ತೆ. ಅಂತ ಮಣ್ಣನ್ನ ನಾವು ಎಷ್ಟು ಹಾಕ್ಬೇಕು ಅಂತಂದ್ರೆ, ಅದಕ್ಕೆ ಒಂದು ಗಿಡಕ್ಕೆ 1 ಪುಟ್ಟಿ ಅಥವಾ 2 ಪುಟ್ಟಿ ಹಾಕ್ಬೇಕು. ಸೊ ನಾವು ತೋಟಗಳಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಲೋಡ್ ಗಟ್ಟಲೆ ನಾವು
1: ಹಾಕ್ತಾ ಹೋಗ್ತೀವಿ,
0: ಏರಿಸಿದಾಗ ಏನಾಗುತ್ತೆ, ನಾವು ನೀರು ಬಿಡತಕ್ಕಂಥ ನೀರು ಬೇರಿಗೆ ತಲುಪೋದಿಲ್ಲ, ಒಂದು. ಎರಡನೇದು ರಂಧ್ರಗಳು ಕ್ಲೋಸ್ ಆಗ್ತದೆ, ಸೊ ಅದರಿಂದ ಉಸಿರಾಟಕ್ಕೆ ತೊಂದರೆ ಆಗ್ತದೆ. ಆಮೇಲೆ ನೀವು ಯಾರಾದರೂ ಕೆರೆನಲ್ಲಿ ನೋಡಿ, ನೀವು ಇಷ್ಟು ಸಾರಿ ನೋಡಿದಿರಿ ರೈತರು, ನೀವೇ ಯೋಚನೆ ಮಾಡಿ, ಕೆರೆ ಮಣ್ಣ ನೋಡಿವಾಗ ಯಾರಾದರೂ ಮೇಲೆ ಅಷ್ಟೇ 2 ಅಡಿ ಕೆರ್ಕೊಂಬರೋದು ನೋಡಿದಿರಾ? ನೀವು ಮೈನಿಂಗ್ ಮಾಡ್ದಂಗೆ ಮಾಡ್ತಾರೆ, ಹೌದಾ? ಸೊ 8-9 ಅಡಿ ಆಳದಲ್ಲಿ ಸುಮ್ಮನೆ ಗುಂಡಿ ತೆಗೆದು ತಗೊಂಬರ್ತಾರೆ, ಅದರಲ್ಲಿ ಏನಿರುತ್ತೆ ಫಲವತ್ತತೆ? ಏನೂ ಇರೋದಿಲ್ಲ,
1: ಸುಮ್ಮನೆ
0: ವೇಸ್ಟ್. ಸೊ ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ, ಹೊರಗಡೆಯಿಂದ ಮಣ್ಣನ್ನು ಹಾಕಿ ನಿಮ್ಮ ಮಣ್ಣನ್ನು ಫಲವತ್ತತೆ ಮಾಡ್ಕೊಳ್ಳೋದ್ರ ಬದಲು, ಇರ್ತಕ್ಕಂಥ ಮಣ್ಣನ್ನೇ ಫಲವತ್ತತೆ ಮಾಡ್ಕೊಳ್ಳಿಕ್ಕೆ ಏನು ಮಾಡ್ಬೋದು ಅನ್ನೋದನ್ನ ತಾವು ಕಲ್ತರೆ ಅದು ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ.
1: ಸರ್, ಈಗ ತೋಟಗಾರಿಕಾ ಬೆಳೆಗಳಲ್ಲಿ ಈ ಒಂದು ಸಮಗ್ರ ಪೋಷಕಾಂಶಗಳನ್ನ ಕೊಡಬೇಕು ಅಂತಂದ್ರೆ ಸಾಕಷ್ಟು ಗೊಂದಲಗಳು ಇರ್ತಾವೆ ನಮ್ಮ ರೈತರಿಗೆ. ಈಗ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು?
0: ಖಂಡಿತವಾಗಿ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನನ್ನ ಒಂದು ದೂರವಾಣಿ ಸಂಖ್ಯೆ 9-4-2-3-4-2-6-9-5-5 ಈ ಒಂದು ಸಂಖ್ಯೆಗೆ ತಾವು ಕರೆ ಮಾಡಿ ಮಾಹಿತಿ ತಗೋಬಹುದು, ಅಥವಾ ವಾಟ್ಸ್ಆಪ್ ನಂಬರ್ಗೆ ತಮ್ಮ ಒಂದು ಏನು ತೊಂದರೆ ಇರುತ್ತೆ ಸಮಸ್ಯೆಯನ್ನು ನೀವು ಹಾಕಿದ್ರೆ ಅದಕ್ಕೆ ಪರಿಹಾರ ಸಿಗುತ್ತೆ. ಜೊತೆಗೆ ಹತ್ತಿರದಲ್ಲಿರ್ತಕ್ಕಂಥ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕ ಮಾಡಿ ವೈಜ್ಞಾನಿಕವಾಗಿ ಮಾಹಿತಿ ತೆಗೆದುಕೊಂಡು ನೀವು ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಿ. ಮತ್ತೆ ಈ ವರ್ಷ ಹೇಳ್ತೇನೆ, ಈಗ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರತಕ್ಕಂಥ ಒಂದು ಯುದ್ಧದ ಪರಿಣಾಮವಾಗಿ ಎಲ್ಲಾ ರಸಗೊಬ್ಬರಗಳ ಬೆಲೆ ಗಗನಕ್ಕೇರಿದೆ,
1: ಗಗನಕ್ಕೇರಿದೆ.
0: ಸೊ ಹಾಗಾಗಿ ಈ ಸಲ ರೈತರು ಯೋಚನೆ ಮಾಡ್ತಾರೆ, ಗೊಬ್ಬರ ಹಾಕುವಾಗ ಏನು ಹಾಕ್ಲೇಬೇಕೋ ಅಥವಾ ಬೇಡವೋ ಅಥವಾ ಹಾಕಿದ್ರೆ ಎಷ್ಟು ಹಾಕ್ಬೇಕು. ಸೊ ಹಾಗಾಗಿ ಯೋಚನೆ ಮಾಡಿ ಅನಾವಶ್ಯಕವಾಗಿ ದುಡ್ಡು ಕಳ್ಕೋಬೇಡಿ, ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳಿ, ತಜ್ಞರನ್ನ ಕಾಂಟ್ಯಾಕ್ಟ್ ಮಾಡಿ, ಆಮೇಲೆ ಅವ್ರು ಎಷ್ಟು ಹೇಳ್ತಾರೋ ಅಷ್ಟೇ ಶಿಫಾರಸಿನ ಗೊಬ್ಬರ ಹಾಕಿದ್ರೆ ಮಣ್ಣು ಉಳಿಯುತ್ತೆ, ದುಡ್ಡು ಉಳಿಯುತ್ತೆ, ಮಣ್ಣಿನ ಆರೋಗ್ಯನೂ ಉಳಿಯುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ.
1: ಒಳ್ಳೇದು ಸರ್. ಇಲ್ಲೇ ತನಕ ಈ ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ಈ ಒಂದು ಸಮಗ್ರ ಪೋಷಕಾಂಶಗಳನ್ನ ಯಾವ ರೂಪದಲ್ಲಿ ಯಾವ ರೀತಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ನಮ್ಮ ರೈತರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.
2: ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಷಯ ತಜ್ಞರಾದ ಡಾಕ್ಟರ್ MG ಬಸವನಗೌಡರು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು UM ಮರಳಸಿದ್ದೇಶ್. ಇದೀಗ ಕೇಳಿ ಕೆಲವು ರೈತರಿಗೆ ಸಲಹೆಗಳನ್ನು.
3: ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸ್ವಾತಿ ಅಂತ. ನಾನು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ಹಿರಿಯ ಸಂಶೋಧನಾ ಸಹಾಯಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ರೈತ ಬಾಂಧವರೇ, ಇವತ್ತು ನಾನು ಅಡಿಕೆಯಲ್ಲಿ ಕಂಡು ಬರ್ತಕ್ಕಂಥ

0: ಬೇರು ಹುಳು ಅದರ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಬೇರು ಹುಳು ಅಡಿಕೆಯಲ್ಲಿ ಬರ್ತಕ್ಕಂಥ ಒಂದು ದೀರ್ಘಕಾಲಿಕ ಕೀಟವಾಗಿದ್ದು ಇದು ತೇವಾಂಶವಿರುವ ಮಣ್ಣಿನ ಪದರದಲ್ಲಿ ಹೆಚ್ಚಾಗಿ ಬರುತ್ತೆ. ಮತ್ತೆ ಇದು ಗೋಡು ಮಣ್ಣಿನಿಂದ ಕೂಡಿದ ಹಳ್ಳದ ಪಕ್ಕ ಮತ್ತೆ ಗದ್ದೆ ಜಮೀನಲ್ಲಿ ಮಾಡಿದಂತ ಅಡಿಕೆ ತೋಟಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಈ ಬೇರು ಹುಳು ಏನ್ ಮಾಡುತ್ತೆ ಅಂತಂದ್ರೆ ಅಡಿಕೆ ಬೇರುಗಳನ್ನ ಕತ್ತರಿಸಿ ತಿನ್ನೋದ್ರಿಂದ ಗಿಡಗಳು ರೋಗಗ್ರಸ್ತವಾಗಿರೋ ತರ ಕಾಣಿಸುತ್ತೆ. ಮತ್ತೆ ಬಾಧೆಗೀಡಾದ ಮರಗಳಲ್ಲಿ ಎಳೆಗಳೆಲ್ಲ ಹಳದಿಯಾಗಿ ಗರಿ ಮತ್ತು ಗೆಣ್ಣುಗಳು ಗಿಡ್ಡ ಆಗ್ತಾ ಹೋಗುತ್ತೆ. ನಂತರ ದಿನದಲ್ಲಿ ಕಾಂಡ ತುದಿಯಾಗಿ ಮಂಚುತ್ತೆ ಮತ್ತೆ ಇದರಿಂದ ಇಳುವರಿ ಕಡಿಮೆ ಆಗ್ತಾನು ಹೋಗ್ತಾ ಹೋಗುತ್ತೆ ನಂತರ ದಿನಗಳಲ್ಲಿ. ಈ ಬೇರು ಹುಳುವಿನ ಜೀವನ ಚಕ್ರ ಹೇಗೆ ಅಂತ ಅಂದ್ರೆ ಇದು ಬೇರು ಹುಳುಗಳನ್ನ ದುಂಬಿ ಮೇ ಮತ್ತು ಜೂನ್ ತಿಂಗಳಲ್ಲಿ 5 ಸೆಂಟಿಮೀಟರ್ ಇಂದ 10 ಸೆಂಟಿಮೀಟರ್ ಆಳದವರೆಗೆ ಬಿಡಿ ಬಿಡಿಯಾಗಿ ಮೊಟ್ಟೆಗಳನ್ನ ಇಡ್ತಾ ಹೋಗುತ್ತೆ. ಒಂದು ಹೆಣ್ಣು ದುಂಬಿ ಸರಾಸರಿಯಾಗಿ 20 ಮೊಟ್ಟೆಗಳನ್ನ ಇಡುತ್ತೆ. ಆ ಮೊಟ್ಟೆಗಳು 4-5 ಮಿಲಿಮೀಟರ್ ಗಾತ್ರ ಹೊಂದಿರುತ್ತೆ. ಈ ಮೊಟ್ಟೆಗಳು 12-15 ದಿನಗಳಲ್ಲಿ ಹೊಡೆದು ಸಣ್ಣ ಮರಿ ಹುಳುಗಳಾಗಿ ಹೊರಬರುತ್ತೆ. ಈ ಮರಿ ಹುಳುಗಳು ಕಂದು ಬಣ್ಣದ ತಲೆ ಮತ್ತೆ ಬಿಳಿ ಬಣ್ಣದ ದೇಹನ ಹೊಂದಿರುತ್ತೆ. ಈ ಮೊದಲನೇ ಹಂತದ ಬೇರು ಹುಳುಗಳು ಸಾವಯವ ಗೊಬ್ಬರನ ತಿಂದು ಬದುಕುತ್ತೆ. ಎರಡನೇ ಹಂತದ ಮರಿ ಹುಳುಗಳು ಅಡಿಕೆ ಬೇರುಗಳನ್ನ ತಿನ್ನೋಕೆ ಶುರು ಮಾಡುತ್ತೆ. ಈ ಮರಿ ಹುಳುಗಳು ಪ್ರಾರಂಭದಲ್ಲಿ ಸಸ್ಯಗಳಿಗೆ ಆಹಾರ ಏನು ಒದಗಿಸುತ್ತೋ ಅಡಿಕೆ ಮರಗಳಿಗೆ ಅಂತ ಬೇರುಗಳನ್ನ ತಿನ್ನುತ್ತೆ. ನಂತರದ ದೊಡ್ಡ ದೊಡ್ಡ ಬೇರುಗಳನ್ನು ಸಹ ಇದು ತಿನ್ನೋಕೆ ಶುರು ಮಾಡುತ್ತೆ. ಈ ಬೇರ್ ಹುಳುಗಳು ಯಾವುದೇ ನಿರ್ದಿಷ್ಟ ಬೇರುಗಳಿಗೆ ಸೀಮಿತವಾಗಿರಲ್ಲ, ಅಂದ್ರೆ ಯಾವುದಾದ್ರೂ ಬೇರುಗಳನ್ನ ಅದು ತಿಂತಾ ಹೋಗ್ತಾ ಹೋಗುತ್ತೆ. ಆಮೇಲೆ ಈ ಬೇರು ಹುಳುಗಳ ತೀವ್ರತೆ ಹೆಚ್ಚಾದಂತೆ ತೋಟಗಳಲ್ಲಿ ಬುಡಭಾಗದಲ್ಲಿ ತಿನ್ನೋದ್ರಿಂದ ಬಿರುಗಾಳಿ ಬಂದ್ರೆ ಆ ಮರಗಳು ಸುಲಭವಾಗಿ ಬಿದ್ದು ಹೋಗಕ್ ಸ್ಟಾರ್ಟ್ ಆಗುತ್ತೆ. ಈ ಕೀಟದ ಕೋಶಾವಸ್ಥೆಯು 20-30 ದಿನಗಳು ತೆಗೆದುಕೊಳ್ಳುತ್ತೆ. ಇದು 60-70 ಸೆಂಟಿಮೀಟರ್ ಆಳದಲ್ಲಿ ಮಣ್ಣಿನ ಗೂಡಿನೊಳಗಡೆ ಈ ಕೋಶಗಳು ಇಡೋದ್ರಿಂದ ಮಣ್ಣಿಂದ ಹೊರಗೆ ಬರಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮಳೆ ಬಿತ್ತು ಅಂದ ತಕ್ಷಣನೇ ಇದಕ್ಕೆ ಈಸಿ ಆಗ್ಬಿಟ್ಟು ಮಣ್ಣಿಂದ ಈ ಕೋಶ ದುಂಬಿಗಳು ಒಡೆದ್ಬಿಟ್ಟು ಹೊರಗಡೆ ಬರುತ್ತೆ. ಅಂದ್ರೆ ಈಗ ಮೊದಲನೇ ಮಳೆ ಬರ್ತಿದ್ದಂಗೆ ಮೇ ಅಥವಾ ಜೂನ್ ತಿಂಗಳಲ್ಲಿ ದುಂಬಿಗಳು ಮಣ್ಣಿನ ಗೂಡುಗಳಿಂದ ಗುಂಪಾಗಿ ಹೊರಬರಕ್ ಸ್ಟಾರ್ಟ್ ಆಗುತ್ತೆ. ಈ ಮಳೆಗಾಲವು ಹುಳುಗಳಿಗೆ ಒಂಥರ ಫೇವರಬಲ್ ಕಂಡೀಷನ್ ಅಂತೆ, ಅಂದ್ರೆ ಉತ್ತೇಜನ ಆಗುತ್ತೆ ಇದು ಹುಳುಗಳು ಹೊರಗೆ ಬರಲಿ ಇದಕ್ಕೆ. ಈ ಬೇರು ಹುಳುಗಳಲ್ಲಿ 3 ತರ ಸ್ಪೀಶೀಸ್ ಇದೆ. ಒಂದು ಲ್ಯೂಕೋಪೊಲಿಸ್ ಕೋನಿಯೋಫೋರಾ ಅಂತ, ಮತ್ತೆ ಲ್ಯೂಕೋಫಿಲಿಸ್ ಬರ್ಮೇಸ್ಟ್ರಿ ಅಂತ, ಮತ್ತೆ ಲ್ಯೂಕೋಪೊಲಿಸ್ ಲೆಪಿಡೋಫೋರಾ ಅಂತ. ಇದರ ಜೀವನ ಚಕ್ರಗಳು ಇದು ಸ್ಪೀಶೀಸ್ ಮೇಲೆ ಬದಲಾವಣೆ ಆಗ್ತಾ ಹೋಗುತ್ತೆ. ಇದನ್ನ ನಾವು ಹೇಗೆ ಹತೋಟಿ ಮಾಡಬೇಕು ಅಂತಂದ್ರೆ ಮುಂಗಾರಿನಲ್ಲಿ ಒಂದೆರಡು ಹದ ಮಳೆ ಆದ ತಕ್ಷಣನೇ ಮುಸ್ಸಂಜೆಯಲ್ಲಿ ಭೂಮಿಯಿಂದ ಹೊರಬರ್ತಕ್ಕಂಥ ದುಂಬಿಗಳನ್ನೆಲ್ಲ ಹಿಡಿದ್ಬಿಟ್ಟು ನಾಶಪಡಿಸ್ಬೇಕು. ಇದರಿಂದ ಸಂತತಿ ಆದಷ್ಟು ಕಡಿಮೆ ಆಗುತ್ತೆ. ಮತ್ತೆ ಮೆಟಾರೈಸಿಯಂ ಅನಿಸೋಪ್ಲಿಯೆ ಮತ್ತೆ ಅಥವಾ ಹೆಟೆರೋರಾಬ್ಡಿಟಿಸ್ ಜಂತು ಹುಳುಗಳನ್ನ 20 ಗ್ರಾಂ ಪುಡಿನ 1 ಲೀಟರ್ ನೀರಿನಲ್ಲಿ ಬೆರೆಸ್ಬಿಟ್ಟು ಗಿಡದ ಬುಡಭಾಗಕ್ಕೆ ಹಾಕೋದ್ರಿಂದನೂ ಸಹ ನಾವು ಈ ಬೇರು ಹುಳುಗಳನ್ನ ಕಡಿಮೆ ಮಾಡಬಹುದು. ಮರಕ್ಕೆ 250 ಗ್ರಾಂ ಬೇವಿನ ಹಿಂಡಿ ಹಾಕೋದ್ರಿಂದನೂ ಸಹ ನಾವು ಬೇರುಗಳ ಬೆಳವಣಿಗೆ ಚೆನ್ನಾಗುತ್ತೆ. ಇದಲ್ಲದೆ ತೋಟಗಳಿಗೆ ಸ್ವಲ್ಪ ಕಲ್ಗೊಚ್ ಮಣ್ಣು ಲಭ್ಯ ಇರೋ ಕಡೆ ನಮಗೇನಾದರೂ ಕಲ್ಗೊಚ್ ಮಣ್ಣು ಲಭ್ಯ ಇದೆ ಅಂತಂದ್ರೆ ತೋಟಗಳಿಗೆ ಕಲ್ಗೊಚ್ ಮಣ್ಣು ಹಾಕೋದ್ರಿಂದನೂ ಸಹ ಕಡಿಮೆ ಮಾಡ್ತಾ ಹೋಗ್ಬೋದು. ಈ ಬೇರು ಹುಳುಗಳನ್ನು ಸಂಪೂರ್ಣವಾಗಿ ಹತೋಟಿ ಮಾಡೋಕೆ ಒಂದೇ ಹತೋಟಿ ಕ್ರಮಗಳನ್ನ ಅನುಸರಿಸೋದ್ರಿಂದ ಕಷ್ಟ ಆಗುತ್ತೆ. ಸಮಗ್ರ ಹತೋಟಿ ಕ್ರಮಗಳನ್ನ ಒಂದು 2 ವರ್ಷ ಕಂಟಿನ್ಯೂಸ್ ಆಗಿ ನಾವು ಅನುಸರಿಸೋದ್ರಿಂದ ಈ ಬೇರು ಹುಳುಗಳನ್ನ ನಾವು ಆದಷ್ಟು ಕಡಿಮೆ ಮಾಡ್ತಾ ಹೋಗ್ಬೋದು. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9148198788. ಧನ್ಯವಾದಗಳು.
1: ಇದುವರೆಗೂ ರೈತರಿಗೆ ಸಲಹೆಗಳನ್ನು ಕೇಳಿದ್ರಿ. ಇದೀಗ ಕೇಳಿ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಜನಪದ ಗೀತೆಯನ್ನು.

ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

ಆಕಾಶವಾಣಿ ಚಿತ್ರದುರ್ಗ ನೀವು ಕೇಳ್ತಾ ಇದ್ರಿ ನಿಲಯದ ಕಾರ್ಯಕ್ರಮಗಳನ್ನ 102.6 ಮೆಗಾಹರ್ಟ್ಸ್ಗಳಲ್ಲಿ ಸಮಯ 7:35 ಆಗ್ತಾ ಇದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಪ್ರಮುಖ ಆರೋಪಿ ಬಂಧನ. ಬೆಂಗಳೂರಿನ ಯಲಹಂಕದಲ್ಲಿ ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಾಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. 5 ರಾಷ್ಟಗಳ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ನೆದರ್ಲೆಂಡ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದರು. ದಿ ಹೇಗ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಈ ಸಮಾರಂಭ ಭಾರತ ನೆದರ್ಲೆಂಡ್ ನಡುವಿನ ಸ್ನೇಹದ ಜೀವಂತ ಸಂಕೇತವಾಗಿದೆ. ನೆದರ್ಲೆಂಡ್ನ ಸಮಾಜ ಮತ್ತು ಆರ್ಥಿಕತೆಯನ್ನು ಬಲಪಡಿಸುವಲ್ಲಿ ವಲಸಿಗರ ಪಾತ್ರದ ಬಗ್ಗೆ ಪ್ರತಿಯೊಬ್ಬ ಭಾರತೀಯರು ಹೆಮ್ಮೆ ಪಡುತ್ತಾರೆ ಎಂದು ಹೇಳಿದರು. ಕೋಟ್ಯಂತರ ಭಾರತೀಯರ ನಂಬಿಕೆ ಮತ್ತು ಬೆಂಬಲವು ರಾಷ್ಟಕ್ಕಾಗಿ ಅವಿಶ್ರಾಂತವಾಗಿ ಕೆಲಸ ಮಾಡಲು ತಮ್ಮನ್ನು ಪ್ರೇರೇಪಿಸುತ್ತಾರೆ ಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ನೆದರ್ಲೆಂಡ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ತಮ್ಮ 5 ರಾಷ್ಟಗಳ ಪ್ರವಾಸದ 3ನೇ ಹಂತದಲ್ಲಿ ನಾಳೆ ಸ್ವೀಡನ್ನ ಗೋಥೆನ್ಬರ್ಗ್ಗೆ ಪ್ರಯಾಣಿಸಲಿದ್ದಾರೆ. ಅವರು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೇಯನ್ ಹಾಗೂ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿ ಸದಸ್ಯರನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4ನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮವಾರ ನಾರ್ವೆಗೆ ತಲುಪಲಿದ್ದು 3ನೇ ಭಾರತ ನಾರ್ವೆ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅವರು ನಾರ್ವೆ ರಾಜ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಾರ್ವೆ ಪ್ರಧಾನಿ ಜೋನಾಸ್ ಗೆಹರ್ ಸ್ಟೋರೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾರ್ವೆ ಪ್ರಧಾನಿಯೊಂದಿಗೆ ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಲಿದ್ದಾರೆ. ಶೃಂಗಸಭೆಯು ನಾರ್ವೆ ದೇಶಗಳೊಂದಿಗೆ ಭಾರತದ ಸಂಬಂಧದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಹಸಿರು ಪರಿವರ್ತನೆ ಮತ್ತು ನವೀಕರಿಸಬಹುದಾದ ಇಂಧನ, ಸುಸ್ಥಿರತೆ, ಕಡಲ ಆರ್ಥಿಕತೆ, ರಕ್ಷಣೆ, ಬಾಹ್ಯಾಕಾಶ ವಲಯದಲ್ಲಿ ವಿಭಿನ್ನ ಕಾರ್ಯತಂತ್ರದ ಆಯಾಮವನ್ನು ನೀಡುತ್ತದೆ. ತಮ್ಮ ಭೇಟಿಯ 3ನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಗಳವಾರ ಇಟಲಿ ತಲುಪಲಿದ್ದಾರೆ. ಅವರು ಇಟಲಿ ಅಧ್ಯಕ್ಷ ಸೆರ್ಗಿಯೋ ಮಟ್ಟರೆಲ್ಲಾ ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಜೀವಶಾಸ್ತ್ರ ವಿಷಯದ ಪ್ರಶ್ನೆಗಳ ಸೋರಿಕೆಗೆ ಸಂಬಂಧಿಸಿದಂತೆ ಕೇಂದ್ರ ತನಿಖಾ ದಳ ಸಿಬಿಐ ಇಂದು ಪ್ರಮುಖ ಆರೋಪಿಯನ್ನು ಬಂಧಿಸಿದೆ. ಮಹಾರಾಷ್ಟದ ಪುಣೆಯ ಹಿರಿಯ ಸಸ್ಯಶಾಸ್ತ್ರ ಶಿಕ್ಷಕರಾದ ಮನೀಷಾ ಗುರುನಾಥ್ ಬಂಧಿತ ಆರೋಪಿ. ಇವರು ನೀಟ್ ಯುಜಿ 2026 ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು ಮತ್ತು ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ತಜ್ಞರಾಗಿ ನೇಮಕಗೊಂಡಿದ್ದರು ಎಂದು ಸಿಬಿಐ ತಿಳಿಸಿದೆ. ಈ ತಿಂಗಳ 14ರಂದು ಬಂಧಿಸಲ್ಪಟ್ಟ ಪುಣೆಯ ಮನೀಷಾ ವಾಗ್ಮಾರೆ ಮೂಲಕ ಇವರು ನೀಟ್ ಪರೀಕ್ಷಾ ಅಭ್ಯರ್ಥಿಗಳನ್ನು ಸಜ್ಜುಗೊಳಿಸಿದ್ದರು ಮತ್ತು ಅವರ ಪುಣೆ ನಿವಾಸದಲ್ಲಿ ಈ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ನಡೆಸಿದ್ದರು ಎಂದು ಸಿಬಿಐ ಮಾಹಿತಿ ನೀಡಿದೆ. ಈ ಪ್ರಕರಣದಲ್ಲಿ ಇದುವರೆಗೆ ದೆಹಲಿ, ಜೈಪುರ್, ಗುರುಗ್ರಾಮ್, ನಾಸಿಕ್, ಪುಣೆ ಮತ್ತು ಅಹಿಲಿಯಾ ನಗರದಿಂದ ಒಟ್ಟು 9 ಆರೋಪಿಗಳನ್ನು ಬಂಧಿಸಲಾಗಿದೆ. ಭಾರತೀಯ ಸಂಸ್ಥೆಗಳು ಆಪರೇಷನ್ ರೇಜ್ ಪಿಲ್ ಮೂಲಕ ಮೊದಲ ಬಾರಿಗೆ 182 ಕೋಟಿ ರೂಪಾಯಿ ಮೌಲ್ಯದ ಕ್ಯಾಪ್ಟಗಾನ್ ಮಾದಕ ವಸ್ತು ವಶಪಡಿಸಿಕೊಂಡಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು, ಮಾದಕ ವಸ್ತು ಮುಕ್ತ ಭಾರತಕ್ಕೆ ಕೇಂದ್ರ ಸರ್ಕಾರ ಸಂಕಲ್ಪ ಮಾಡಿದೆ, ಮಧ್ಯಪ್ರಾಚ್ಯದಿಂದ ಭಾರತಕ್ಕೆ ಸಾಗಾಟ ನಡೆಸುತ್ತಿದ್ದ ಮಾದಕ ವಸ್ತುವನ್ನು ಭಾರತೀಯ ಸಂಸ್ಥೆಗಳು ಪತ್ತೆಹಚ್ಚಿದ್ದು ಈ ಸಂಬಂಧ ವಿದೇಶಿ ಪ್ರಜೆಯನ್ನು ಬಂಧಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪಾಕಿಸ್ತಾನ ಭಯೋತ್ಪಾದಕರಿಗೆ ಆಶ್ರಯ ನೀಡುವುದನ್ನು ಮತ್ತು ಭಾರತದ ವಿರುದ್ಧ ಕಾರ್ಯಾಚರಣೆ ನಡೆಸುವುದನ್ನು ನಿಲ್ಲಿಸಬೇಕು ಎಂದು ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಎಚ್ಚರಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸೇನಾ ಸಂವಾದದಲ್ಲಿ ಮಾತನಾಡಿದ ಅವರು, ಭಾರತದ ವಿರುದ್ಧ ಪಾಕಿಸ್ತಾನ ತನ್ನ ಚಟುವಟಿಕೆಗಳನ್ನು ಮುಂದುವರಿಸಿದರೆ ಭೌಗೋಳಿಕತೆ ಅಥವಾ ಇತಿಹಾಸದ ಭಾಗವಾಗಲು ಆ ದೇಶ ಬಯಸುತ್ತದೆಯೇ ಎಂಬುದನ್ನು ಪಾಕಿಸ್ತಾನ ನಿರ್ಧರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್

0: ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ನೈಋತ್ಯ ರೈಲ್ವೆ ಬೆಂಗಳೂರು ವಿಭಾಗದ ಅಧಿಕಾರಿಗಳೊಂದಿಗೆ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬೆಂಗಳೂರಿನಲ್ಲಿ ಇಂದು ಸಭೆ ನಡೆಸಿದರು. ಈ ವೇಳೆ ಮಾತನಾಡಿದ ಸಚಿವ ವಿ ಸೋಮಣ್ಣ, ಬೆಂಗಳೂರಿನ ಯಲಹಂಕದಲ್ಲಿ ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಿಸುವ ಯೋಜನೆ ಕೈಗೆತ್ತಿಕೊಳ್ಳಲಾಗಿದ್ದು, ಈ ಬಗ್ಗೆ ಕ್ರಿಯಾಯೋಜನೆ ರೂಪಿಸಲಾಗುತ್ತಿದೆ. ಮೆಗಾ ಕೋಚಿಂಗ್ ಟರ್ಮಿನಲ್ನಲ್ಲಿ 16-17 ಪ್ಲಾಟ್ಫಾರಂಗಳು ಇರಲಿದ್ದು, ನೆಲಮಹಡಿ, ಮೊದಲ ಮತ್ತು ಎರಡನೇ ಮಹಡಿಗಳಲ್ಲಿ ರೈಲು ಕೋಚ್ಗಳಿಗೆ ಸಂಬಂಧಿಸಿದ ಕಾರ್ಯಗಳು ನಡೆಯಲಿವೆ. ಈ ಯೋಜನೆಗೆ ಅಗತ್ಯವಾದ ಸ್ಥಳದ ಅವಶ್ಯಕತೆ ಇದ್ದು, ಈ ಬಗ್ಗೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮುಂದಿನ ವಾರ ಚೀನಾಗೆ ಈ ತಿಂಗಳ 19 ಮತ್ತು

0: ಹದಿನಾರರಿಂದ 17 ಪ್ಲಾಟ್ಫಾರ್ಮ್ಗಳು ಇರಲಿದ್ದು, ನೆಲಮಹಡಿ, ಮೊದಲ ಮತ್ತು ಎರಡನೇ ಮಹಡಿಗಳಲ್ಲಿ ರೈಲು ಕೋಚ್ಗಳಿಗೆ ಸಂಬಂಧಿಸಿದ ಕಾರ್ಯಗಳು ನಡೆಯಲಿವೆ. ಈ ಯೋಜನೆಗೆ ಅಗತ್ಯವಾದ ಸ್ಥಳದ ಅವಶ್ಯಕತೆ ಇದ್ದು, ಈ ಬಗ್ಗೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮುಂದಿನ ವಾರ ಚೀನಾಗೆ ಈ ತಿಂಗಳ 19 ಮತ್ತು 20ರಂದು 2 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದು, ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರನ್ನು ಭೇಟಿಯಾಗಲಿದ್ದಾರೆ. ಚೀನಾ ರಷ್ಯಾ ಸ್ನೇಹ ಒಪ್ಪಂದದ 25ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ವೇಳೆ ಪ್ರಮುಖ ಅಂತಾರಾಷ್ಟೀಯ ಮತ್ತು ಪ್ರಾದೇಶಿಕ ಸಮಸ್ಯೆಗಳು ಹಾಗೂ ಆರ್ಥಿಕ ಸಹಕಾರಗಳಲ್ಲಿ ಚರ್ಚೆ ನಡೆಯಲಿವೆ ಎಂದು ಕ್ರೆಮ್ಲಿನ್ ತಿಳಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾಗೆ ಭೇಟಿ ನೀಡಿದ 24 ಗಂಟೆಗಳ ಒಳಗೆ ರಷ್ಯಾದಿಂದ ಈ ಘೋಷಣೆ ಹೊರಬಿದ್ದಿದೆ. ಈ ವರ್ಷದ ಜನವರಿ ತಿಂಗಳಲ್ಲಿ ಕೈಗೊಂಡ ಭಾರತ ಐರೋಪ್ಯ ಒಕ್ಕೂಟಗಳ ಅಂತಿಮ ಮುಕ್ತ ವ್ಯಾಪಾರ ಒಪ್ಪಂದವು ಹೂಡಿಕೆ, ವ್ಯಾಪಾರ ಮತ್ತು ತಂತ್ರಜ್ಞಾನ ಸಹಕಾರಕ್ಕೆ ಭಾರತ ಮತ್ತು ಯುರೋಪ್ ದೇಶಗಳ ನಡುವೆ ಹೊಸ ಅವಕಾಶಗಳನ್ನು ತೆರೆಯಲಿವೆ ಎಂದು ನಿರೀಕ್ಷಿಸಲಾಗಿದೆ. ಈ ವ್ಯಾಪಾರ ಒಪ್ಪಂದದಿಂದ ಉಂಟಾಗಬಹುದಾದ ಸಾಧ್ಯತೆಗಳ ಬಗ್ಗೆ ಮಾತನಾಡಿರುವ ಸ್ವೀಡನ್ನಲ್ಲಿರುವ ಆರ್ಟಿಫೆಕ್ಸ್ ಕಂಪನಿಯ ಎಂಜಿನಿಯರಿಂಗ್ ಮತ್ತು ಉತ್ಪನ್ನ ಅಭಿವೃದ್ಧಿಯ ಮುಖ್ಯಸ್ಥರಾದ ಸ್ಟೆನ್ ಫೆಲ್ಟ್, ಭಾರತ ಹಾಗೂ ಐರೋಪ್ಯ ರಾಷ್ಟಗಳ ನಡುವೆ ಔದ್ಯೋಗಿಕ ಒಡಂಬಡಿಕೆ ಮತ್ತು ಹೆಚ್ಚುವರಿ ವ್ಯಾಪಾರ ಅವಕಾಶಗಳು ದೊರೆಯಲಿದೆ ಎಂದು ಆಶಯ ವ್ಯಕ್ತಪಡಿಸಿದ್ದಾರೆ. ಭಾರತದ ಉತ್ಪಾದನೆ ಮತ್ತು ನಾವೀನ್ಯತಾ ಪರಿಸರದ ಬಗ್ಗೆ ಯುರೋಪಿಯನ್ ಕಂಪನಿಗಳ ಮೇಲೆ ವಿಶ್ವಾಸ ವೃದ್ಧಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಆಟೋಮೊಬೈಲ್ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಹಸಿರು ತಂತ್ರಜ್ಞಾನ ಮತ್ತು ಅಭಿವೃದ್ಧಿ ಹೊಂದಿದಂತಹ ಉತ್ಪಾದನಾ ವಲಯದಲ್ಲಿ ಭಾರತ ಐರೋಪ್ಯ ರಾಷ್ಟಗಳ ಸಹಕಾರ ಇದರಿಂದ ಮತ್ತಷ್ಟು ಗಟ್ಟಿಗೊಳ್ಳಲಿದೆ ಎಂದು ಔದ್ಯೋಗಿಕ ವಲಯದ ಪರಿಣಿತರು ಅಭಿಪ್ರಾಯಪಟ್ಟಿದ್ದಾರೆ. ತ್ರಿಪುರಾದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಬಲಪಡಿಸುವ ಮಹತ್ವದ ಕ್ರಮವಾಗಿ ಕೇಂದ್ರ ಗೃಹ ಸಚಿವಾಲಯ ಹೆಚ್ಚುವರಿ ಭಾರತೀಯ ಮೀಸಲು ಪಡೆ ರಚಿಸಲು ಅಧಿಕೃತವಾಗಿ ಅನುಮೋದನೆ ನೀಡಿದೆ. ಇದರ ಸ್ಥಾಪನೆಗೆ ಕೇಂದ್ರ ಸರ್ಕಾರ 50 ಕೋಟಿ ರೂಪಾಯಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗಾಗಿ 30 ಕೋಟಿ ರೂಪಾಯಿ ಆರ್ಥಿಕ ಅನುದಾನವನ್ನು ಮಂಜೂರು ಮಾಡಿದೆ. ಈ ಹೊಸ ಘಟಕವು ಪ್ರಾಥಮಿಕವಾಗಿ ಗಲಭೆ ನಿಯಂತ್ರಣ ಕಾರ್ಯಾಚರಣೆಗಳು ಮತ್ತು ಗಡಿ ಕಾವಲುಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಅಗತ್ಯವಿರುವಂತೆ ದೇಶದ ಯಾವುದೇ ಭಾಗಕ್ಕೆ ಇಲ್ಲಿನ ಸಿಬ್ಬಂದಿಯನ್ನು ನಿಯೋಜಿಸುವ ಅಧಿಕಾರವನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಬ್ಯಾಂಕಾಕ್ನಲ್ಲಿ ಇಂದು ನಡೆದ ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಸೆಮಿಫೈನಲ್ನಲ್ಲಿ ಮಲೇಷ್ಯಾದ ಗೋಸ್ ಚೇ ಫಿ ಮತ್ತು ನೂರ್ ಇಜುದ್ದೀನ್ ಅವರನ್ನು ಸೋಲಿಸುವ ಮೂಲಕ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಫೈನಲ್ ಪ್ರವೇಶಿಸಿದ್ದಾರೆ. 82 ನಿಮಿಷಗಳ ಪಂದ್ಯದಲ್ಲಿ ಭಾರತದ ಈ ಜೋಡಿ 19-21, 22-20 ಮತ್ತು 21-16 ಅಂತರದಲ್ಲಿ ಮಲೇಷ್ಯಾ ಜೋಡಿಯನ್ನು ಪರಾಭವಗೊಳಿಸಿತು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೆದರ್ಲ್ಯಾಂಡ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಪ್ರಮುಖ ಆರೋಪಿ ಬಂಧನ. ಬೆಂಗಳೂರಿನ ಯಲಹಂಕದಲ್ಲಿ ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಾಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಗೆ ತಡೆ, ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆ ಆಯ್ಕೆ. ಕರ್ನಾಟಕದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಅನುಮೋದನೆ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಘೋಷಣೆ. ಜಾಗತಿಕವಾಗಿ ಸ್ಪರ್ಧಾತ್ಮಕ MSME ರಚಿಸಲು ಕೇಂದ್ರ ಸರ್ಕಾರ ಬದ್ಧ, ಸಚಿವ ಜಿತನ್ ರಾಮ್ ಮಾಂಜಿ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಯನ್ನು ತಡೆಗಟ್ಟುವ ಹಾಗೂ ಮಕ್ಕಳ ಶಿಕ್ಷಣ ಮತ್ತು ಸುರಕ್ಷತೆಗೆ ಆದ್ಯತೆ ನೀಡುವ ಉದ್ದೇಶದಿಂದ ಕೈಗೊಳ್ಳಲಾಗುತ್ತಿರುವ ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೃಷಿ

0: ಚಟುವಟಿಕೆಗಳಲ್ಲಿ ಮಕ್ಕಳ ತೊಡಗಿಸಿಕೊಳ್ಳುವಿಕೆ, ಅದರ ಸಾಮಾಜಿಕ ಮತ್ತು ಶೈಕ್ಷಣಿಕ ಪರಿಣಾಮಗಳು, ಮಕ್ಕಳ ಹಕ್ಕುಗಳ ರಕ್ಷಣೆ ಹಾಗೂ ಜಾಗೃತಿ ಕಾರ್ಯಕ್ರಮಗಳ ಕುರಿತು ಚರ್ಚೆ ನಡೆಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಕೆಲಸಗಳಲ್ಲಿ ಮಕ್ಕಳ ಬಳಕೆಯ ಕುರಿತು ಮಾಹಿತಿ ಸಂಗ್ರಹಣೆ, ಸಮೀಕ್ಷೆ ಹಾಗೂ ಪೋಷಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು. 3 ವರ್ಷಗಳ ಈ ಯೋಜನೆಗೆ ವಿಸ್ತೃತ ಕ್ರಿಯಾ ಯೋಜನೆ ರೂಪಿಸಿ ವಿವಿಧ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆಯ ಪ್ರತಿನಿಧಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರಬೇಕು ಎಂದು ಜಿಲ್ಲಾಧಿಕಾರಿ ಸಂಕಪ್ಪ ನಿರ್ದೇಶಿಸಿದರು. ರಾಷ್ಟೀಯ ಯೋಜನಾ ಸಂಯೋಜನಾ ಸಮನ್ವಯ ಅಧಿಕಾರಿ ರಂಜಿತಾ ಪ್ರಕಾಶ್ ಮಾತನಾಡಿ, ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ಸಾಮಾಜಿಕ ನ್ಯಾಯ ಹಾಗೂ ಮಾನವ ಮತ್ತು ಕಾರ್ಮಿಕ ಹಕ್ಕುಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಆಧುನಿಕ ಮತ್ತು ವಿಶ್ವಾಸಾರ್ಹ ಇವಿ ಚಾರ್ಜಿಂಗ್ ಪರಿಸರ ವ್ಯವಸ್ಥೆಯನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಪಿಎಂ ಇ ಡ್ರೈವ್ ಯೋಜನೆಯಡಿಯಲ್ಲಿ ರಾಜ್ಯವ್ಯಾಪಿ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವುದು ಎಂಬ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, 123 ಕೋಟಿ 26 ಲಕ್ಷ ರೂಪಾಯಿ ವೆಚ್ಚದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಕರ್ನಾಟಕದ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡುವುದಾಗಿ ಘೋಷಿಸಿದ್ದಾರೆ. ಈವರೆಗೆ 503 ಕೋಟಿ 86 ಲಕ್ಷ ರೂಪಾಯಿ ಒಟ್ಟು ಆರ್ಥಿಕ ವೆಚ್ಚದೊಂದಿಗೆ ಇವಿ ಚಾರ್ಜಿಂಗ್ ಪ್ರಸ್ತಾವನೆಗಳನ್ನು ಅನುಮೋದಿಸಲಾಗಿದೆ ಎಂದು ಹೇಳಿದ್ದಾರೆ.
1: ಇವಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ವಿಲ್ ಬಿ ಗೈಡೆಡ್ ಬೈ 3 ಕೋರ್ ಪ್ರಿನ್ಸಿಪಲ್ಸ್: ಅಕ್ಸೆಸಿಬಿಲಿಟಿ, ಎನ್ಶೂರಿಂಗ್ ಚಾರ್ಜಿಂಗ್ ಸ್ಟೇಷನ್ಸ್ ಆರ್ ಅವೈಲಬಲ್ ಅಕ್ರಾಸ್ ಅರ್ಬನ್ ಅಂಡ್ ರೂರಲ್ ಇಂಡಿಯಾ, ಅಫೋರ್ಡಬಿಲಿಟಿ, ಮೇಕಿಂಗ್ ಇವಿ ಚಾರ್ಜಿಂಗ್ ಕಾಸ್ಟ್ ಎಫೆಕ್ಟಿವ್ ಫಾರ್ ಎವರಿ ಸಿಟಿಜನ್, ರಿಲಯಬಿಲಿಟಿ, ಡೆಲಿವರಿಂಗ್ ಎ ಸೀಮ್ಲೆಸ್, ಸೇಫ್ ಅಂಡ್ ಡಿಪೆಂಡಬಲ್ and a user experience. This is not just about infrastructure, this is about building the foundation of India's clean mobility revolution. This is about reducing our dependence on fossil fuels, strengthening energy security.
0: ಇದೇ ವೇಳೆ ಮಾತನಾಡಿದ ಬೃಹತ್ ಕೈಗಾರಿಕೆಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಡಾಕ್ಟರ್ ಅನೀಫ್ ಖುರೇಶಿ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿವರ್ತನೆಯು ಇತ್ತೀಚಿನ ವರ್ಷಗಳಲ್ಲಿ ವಿವಿಧ ವಾಹನ ವಿಭಾಗಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿದೆ ಎಂದು ತಿಳಿಸಿದ್ದಾರೆ. 2070 ವೇಳೆಗೆ ನೆಟ್ ಜೀರೋ ಅಂದರೆ ಶೂನ್ಯ ಅನಿಲ ಹೊರಸೂಸುವಿಕೆ ಸಾಧಿಸುವ ಭಾರತದ ಬದ್ಧತೆಗೆ ಬೆಂಬಲ ನೀಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪರಿಸರ ವ್ಯವಸ್ಥೆ ಮತ್ತು ಉತ್ಪಾದನಾ ವಲಯಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ಎನ್ಐಸಿ ತಂತ್ರಜ್ಞಾನ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರಗಳನ್ನು ಬೆಂಗಳೂರಿನಲ್ಲಿ ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ, ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಮತ್ತು ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ದೇಶದಾದ್ಯಂತ ಆಧುನಿಕ ತಂತ್ರಜ್ಞಾನ ಕೇಂದ್ರಗಳು ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸುವತ್ತ ಕೇಂದ್ರ ಸರ್ಕಾರ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಎಂಎಸ್ಎಂಇಗಳು ಯುವಕರಿಗೆ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸಲು ಸಹಾಯಕವಾಗಲಿದೆ ಎಂದು ಅವರು ಹೇಳಿದ್ದಾರೆ.
2: ಸಬ್ಕೋ ಸರ್ಕಾರಿ ನೌಕರಿ ಹಮ್ ನೀ ದೇ ಸಕ್ತೆ ಇಸಿಲಿಯೆ ಹಮಾರೆ ಎಂಎಸ್ಎಂಇ ಕಾ ಮಹತ್ವ ಬಢ್ ಜಾತಾ ಹೈ ಔರ್ ಯಹಿ ಕಾರಣ ಹೈ ಕಿ ಹಮಾರೆ ಯಶಸ್ವಿ ಪ್ರಧಾನಮಂತ್ರಿ ನರೇಂದ್ರ ಭಾಯಿ ಮೋದಿ ಜಿ ಎಂಎಸ್ಎಂಇ ಕೇ ಲಿಯೆ ಸ್ಪೆಷಲ್ ಪ್ರಯಾಸ ಕರ್ ರಹೇ ಹೈ ಬಜೆಟರಿ ಪ್ರೊವಿಜನ್ ಹೋ ರಹಾ ಹೈ ಔರ್ ಹರ್ ಮಹಕಮೆ ಮೇ ಎಂಎಸ್ಎಂಇ ಆಗೆ ಬಢೆ ವೈಸೆ ಉನ್ಕಿ ಚಿಂತಾ ತೊ ಸ್ವಾಭಾವಿಕ ಹೈ ಜೋ ಗಾರ್ಜಿಯನ್ ಹೈ ದೇಶ ಕಾ ಉಸ್ಕೊ ತೊ ಸಬ್ಕೆ ಬಾರೆ ಮೇ ಸೋಚೆ ಕಾ ಅಧಿಕಾರ ಭಿ ಹೈ ಕರ್ತವ್ಯ ಭಿ ಹೈ ಔರ್ ಇಸಿಲಿಯೆ ಹಮಾರೆ ಪ್ರಧಾನಮಂತ್ರಿ ನರೇಂದ್ರ ಭಾಯಿ ಮೋದಿ ಜಿ ನೇ ಎಂಎಸ್ಎಂಇ ಕೋ ಆಗೆ ಬಢಾನೆ ಕೆ ಲಿಯೆ ಕಾಮ ಕಿಯಾ ಹೈ ಕಿ ಖೇತೀ ಕೆ ಬಾದ್ ಅಗರ್ ಸಬ್ಸೆ ಜ್ಯಾದಾ ನಿಯೋಜನ್ ಔರ್ ಸಬ್ಸೆ ಜ್ಯಾದಾ ಹಮಾರೆ ಆರ್ಥಿಕ ಕಾರ್ಯಕ್ರಮ ಮೇ ಸಹಭಾಗಿತಾ ಹೈ ತೊ ಹೈ ಹಮಾರೆ ಎಂಎಸ್ಎಂಇ.
0: ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ಅತಿದೊಡ್ಡ ಕೈಗಾರಿಕಾ ಸಮೂಹಗಳಲ್ಲಿ ಒಂದಾಗಿರುವ ಪಿಣ್ಯಕ್ಕೆ ಎಂಎಸ್ಎಂಇಗಳ ವಿಕಸನಗೊಳ್ಳುತ್ತಿರುವ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಲು ಸುಧಾರಿತ ಸಾಂಸ್ಥಿಕ ಬೆಂಬಲ ಹಾಗೂ ಸೌಕರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ.
3: ಏಷ್ಯಾಸ್ ಬಿಗ್ಗೆಸ್ಟ್

0: ಇಂತ ಹೊಸ ಟೆಕ್ನಾಲಜಿಗೆ ಟ್ರೈನಿಂಗ್ ಕೊಡುವಂತ ಒಂದು ಸೆಂಟರ್ ಆಗಿ ಇಲ್ಲಿ ಪರಿವರ್ತನೆ ಆಗಲಿದೆ. ನನಗೆ ವಿಶ್ವಾಸ ಇದೆ, ಇದೇ ಟೀಮ್ ಇದರ ಉದ್ಘಾಟನೆಯನ್ನು ಮಾಡಕ್ಕೆ ಕೂಡ ನಾವು ಮತ್ತೆ ಇದೇ ಜಾಗಕ್ಕೆ ಬರ್ತೀವಿ. ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡೋಣ. ಪ್ರತಿ ಸರ್ತಿ ಮಾತಾಡುವಾಗಲೂ ನಮ್ಮ ದೇಶದಲ್ಲಿ ನಾವು ಎಂಎಸ್ಎಂಇಗಳನ್ನು ಬೆಳೆಸಬೇಕು. ನಾವು ಸ್ವಾವಲಂಬಿ ಭಾರತ ಆಗಬೇಕು ಅಂದ್ರೆ ಎಂಎಸ್ಎಂಇ ಈ ದೇಶದಲ್ಲಿ ಬಹಳ ಮುಖ್ಯ ಅನ್ನುವಂಥದ್ದನ್ನ ಪದೇ ಪದೇ ಮೋದಿ ಅವರು ಹೇಳ್ತಾ ಇರ್ತಾರೆ. ಇವತ್ತು ನಾವು ಉದ್ಯೋಗ ಪೋರ್ಟಲ್ ಶುರು ಮಾಡಿದಾಗ ದೇಶದಲ್ಲಿ ಎಷ್ಟು ಇಂಡಸ್ಟ್ರಿ ಇದೆ ನಮ್ಗೆ ಗೊತ್ತಿರಲಿಲ್ಲ. ಉದ್ಯಮ ಪೋರ್ಟಲ್ ಅನ್ನು ಶುರು ಮಾಡಿದ್ವಿ. ನನಗೆ ಹೆಮ್ಮೆ ಇದೆ, ಇವತ್ತು ಖುಷಿ ಇದೆ. ಈ ದೇಶದಲ್ಲಿ 8 ಕೋಟಿ ಎಂಎಸ್ಎಂಇಗಳು ಉದ್ಯಮ ಪೋರ್ಟಲ್ ಅಲ್ಲಿ ಇವತ್ತು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ನಾನು ನಿಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನೀವೆಲ್ಲರೂ ಕೂಡ ಈ ದೇಶದ 33 ಕೋಟಿ ಯುವಕರಿಗೆ ಉದ್ಯೋಗವನ್ನು ಕೊಟ್ಟಂತ ಇಂಡಸ್ಟ್ರಿಯಲಿಸ್ಟ್. ನೀವು
1: ಕಾರ್ಯಕ್ರಮದಲ್ಲಿ ರಾಷ್ಟೀಯ ಸಣ್ಣ ಕೈಗಾರಿಕೆಗಳ ನಿಗಮ ಲಿಮಿಟೆಡ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಬ್ ಸ್ಕೀಮ್ ಅಡಿಯಲ್ಲಿ ನೀಡಲಾಗುವ ವಿವಿಧ ತರಬೇತಿಗಳನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಕೇಂದ್ರ ಸಚಿವರಾದ ಜಿತನ್ ರಾಮ್ ಮಾಂಜು ಹಾಗೂ ಶೋಭಾ ಕರಣ್ ಲಾಜೆ ಪ್ರಮಾಣ ಪತ್ರ ವಿತರಿಸಿದರು. ಪೀಣ್ಯದಲ್ಲಿ ಎಂಎಸ್ಎಂಇಗಳಿಗೆ ತಂತ್ರಜ್ಞಾನ ಪ್ರವೇಶ, ಪರೀಕ್ಷಾ ಸೌಲಭ್ಯಗಳು, ಕೌಶಲ್ಯ, ನಾವೀನ್ಯತೆ ಮತ್ತು ಉದ್ಯಮ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಕೇಂದ್ರದ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯದ ಬೆಂಬಲದೊಂದಿಗೆ ರಾಷ್ಟೀಯ ಸಣ್ಣ ಕೈಗಾರಿಕಾ ನಿಗಮ ಪ್ರಸ್ತಾವಿತ ಅತ್ಯಾಧುನಿಕ ಕೇಂದ್ರ ಸ್ಥಾಪಿಸಿದೆ. ಕೇಂದ್ರ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಲಾಜೆ ಅವರು ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಯೋಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿದೆ. ಇಂದಿನ ಒತ್ತಡದ ಬದುಕಿನಲ್ಲಿ ವಿಶೇಷವಾಗಿ ಮಹಿಳೆಯರು ಮತ್ತು ಯುವಜನರಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಈ ಸಮಸ್ಯೆಗಳಿಗೆ ಯೋಗ ಅತ್ಯುತ್ತಮ ಔಷಧವಾಗಿದೆ. ಯೋಗಾಸನಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಪ್ರತಿಯೊಬ್ಬ ನಾಗರಿಕನು ಆರೋಗ್ಯವಂತನಾಗಿದ್ದರೆ ಮಾತ್ರ ನಾವು ವಿಕಸಿತ ಭಾರತವನ್ನು ನಿರ್ಮಿಸಲು ಸಾಧ್ಯ ಎಂದು ಹೇಳಿದ್ದಾರೆ. ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ನೀತಿಗಳಿಗೆ ಸಾರ್ವಜನಿಕ ಬೆಂಬಲವನ್ನು ಪ್ರತಿಬಿಂಬಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ತಮ್ಮ ಸರ್ಕಾರ ಜಾರಿಗೆ ತಂದ ರಾಷ್ಟೀಯ ನೀತಿಗೆ ಸಾರ್ವಜನಿಕ ಬೆಂಬಲಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ಕಾರ್ಯಕ್ರಮಗಳು ಮತ್ತು ನೀತಿಗಳನ್ನು ಬೆಂಬಲಿಸುವ ಸಾರ್ವಜನಿಕ ಸಂದೇಶಗಳನ್ನು ಸೂಚಿಸುವ ರಾಷ್ಟ್ರದ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಕ್ಷವು ಕೇವಲ 3 ಸ್ಥಾನಗಳೊಂದಿಗೆ ಪ್ರಾರಂಭವಾಯಿತು ಮತ್ತು 10 ವರ್ಷಗಳಲ್ಲಿ ಬೃಹತ್ ಜನಾದೇಶದೊಂದಿಗೆ ಸರ್ಕಾರವನ್ನು ರಚಿಸಿದೆ ಎಂದು ಹೇಳಿದರು. ಅಸ್ಸಾಂನಲ್ಲಿ ಜನತೆ ಪಕ್ಷಕ್ಕೆ 3ನೇ ಅವಧಿಗೆ ಅಧಿಕಾರ ನೀಡಿದ್ದಾರೆ ಮತ್ತು ಗುಜರಾತ್ ಪುರಸಭೆ ಚುನಾವಣೆಯಲ್ಲಿ ಪಕ್ಷವು ಹಿಂದಿನ ಎಲ್ಲಾ ದಾಖಲೆಗಳನ್ನು ಮುರಿದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕೇರಳದಲ್ಲಿ ಈ ಚುನಾವಣೆಯಲ್ಲಿ 3 ಸ್ಥಾನಗಳನ್ನು ಪಡೆದಿರುವುದು ಮುಂದಿನ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸುವಲ್ಲಿ ಮಾರ್ಗಸೂಚಿಯಾಗಲಿದೆ ಎಂದು ಹೇಳಿದರು. ಬಿಜೆಪಿ ಮತ್ತು ಎನ್ಡಿಎ 21 ರಾಜ್ಯಗಳಲ್ಲಿ ಆಡಳಿತ ನಡೆಸುತ್ತಿವೆ. ಲೋಕ ಕಲ್ಯಾಣ ಮತ್ತು ದೇಶದ ಸಮೃದ್ಧಿಗಾಗಿ ಕೆಲಸ ಮಾಡುತ್ತಿವೆ ಎಂದರು. ರಾಷ್ಟೀಯ ಅಭಿವೃದ್ಧಿಗಾಗಿ ಕೆಲಸ ಮಾಡಲು ಮತ್ತು ಅಮೆರಿಕ, ಇರಾನ್ ಯುದ್ಧದಂತಹ ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳಿಂದ ಉಂಟಾಗುವ ಸವಾಲುಗಳನ್ನು ನಿವಾರಿಸಲು ಒಗ್ಗಟ್ಟಿನಿಂದ ಇರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ನಂತರ ಬೆಂಗಳೂರಿನಲ್ಲಿ ನಡೆದಂತಹ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು. ಆರ್ಟ್ ಆಫ್ ಲಿವಿಂಗ್ನ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಅವರು ಉದ್ಘಾಟಿಸಿದರು. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ನೀಡಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆಗೆ ಸಮಾಲೋಚನೆ ನಡೆಸಿದರು. ಆಕಾಶವಾಣಿಯ ವಿವಿಧ ವಿಭಾಗಗಳನ್ನು ಸಂದರ್ಶಿಸಿದ ಅವರು ಪರಿಶೀಲನೆ ನಡೆಸಿದರು. ಇದೇ ವೇಳೆ ಕೇಂದ್ರ ಸಂವಹನ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ರಾಜ್ಯ ಸರ್ಕಾರಿ ನೌಕರರಿಗೆ 2026 ಜನವರಿ 1ರಿಂದ ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರ ತುಟ್ಟಿ ಭತ್ಯೆಯನ್ನು 1.5% ಹೆಚ್ಚಿಸಿದೆ. ತುಟ್ಟಿ ಭತ್ಯೆ ದರಗಳು ಪ್ರಸ್ತುತ ಮೂಲ ವೇತನದ 14.25%ರಿಂದ 15.75%ಕ್ಕೆ ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ. ವಿಜಯಪುರ ಜಿಲ್ಲಾಡಳಿತ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ LHBS @ locked house beat system ಎಂಬ ನೂತನ

0: ಸಂಪನ್ನ ಸುರಕ್ಷತಾ ಉಪಕ್ರಮವನ್ನು ಜಿಲ್ಲೆಯಾದ್ಯಂತ ಜಾರಿಗೆ ತಂದಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಟುಂಬ ಸಮೇತರಾಗಿ ಹೊರಗೆ ಹೋಗುವ ಸಮಯದಲ್ಲಿ ಕಳ್ಳತನದ ಕೃತ್ಯಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಿ ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸಲು ಈ ಉಪಕ್ರಮವನ್ನು ಜಾರಿಗೆ ತರಲಾಗಿದೆ ಎಂದು ಹೇಳಿದ್ದಾರೆ. ಈ ಬೀಟ್ ಸಿಸ್ಟಮ್ ಮೊಬೈಲ್ ಸಂಖ್ಯೆಗೆ ಸೆಲ್ಫಿ ಜೊತೆಗೆ ಲೊಕೇಶನ್ ಕಳುಹಿಸಿದರೆ ಪೊಲೀಸ್ ಬೀಟ್ ತಂಡ ಆ ಮನೆಯ ಸುರಕ್ಷತೆಯನ್ನು ಕಾಪಾಡಲಿದೆ. ಈ ವಿನೂತನ ತಂತ್ರಜ್ಞಾನವನ್ನು ವಿಜಯಪುರ ಜಿಲ್ಲೆಯಲ್ಲಿ ಇದೇ ತಿಂಗಳ 11ರಿಂದ ಆರಂಭಿಸಲಾಗಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಸ್ ವಿದ್ಯಾಶಂಕರ್ ನೇತೃತ್ವದ ನಿಯೋಗವು ಶೈಕ್ಷಣಿಕ ಕೈಗಾರಿಕಾ ಸಹಭಾಗಿತ್ವದ ಭಾಗವಾಗಿ ಮಹಾರಾಷ್ಟ್ರದಲ್ಲಿರುವಂತಹ ಆವಿಷ್ಕಾರ ನಾವೀನ್ಯತೆ ಮತ್ತು ಉತ್ಕೃಷ್ಟ ತರಬೇತಿ ಕೇಂದ್ರ ಮತ್ತು ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಕೇಂದ್ರಗಳಿಗೆ ಭೇಟಿ ನೀಡಿತು. ಅಲ್ಲಿನ ನಾವೀನ್ಯತೆ, ಇನ್ಕ್ಯುಬೇಷನ್, ಉದ್ಯಮಶೀಲತೆ ಮತ್ತು ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ಉತ್ತೇಜಿಸುವ ಕೈಗಾರಿಕಾ ಮಾದರಿಯನ್ನು ಅಧ್ಯಯನ ನಡೆಸಿದೆ. ಭೇಟಿಯ ವೇಳೆ ಕೃತಕ ಬುದ್ಧಿಮತ್ತೆ, ಏರೋಸ್ಪೇಸ್ ಮತ್ತು ರಕ್ಷಣಾ ತಂತ್ರಜ್ಞಾನಗಳು, UAV ವ್ಯವಸ್ಥೆಗಳು, ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್, ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗಳು, ಕ್ವಾಂಟಮ್ ಸಂವಹನ ಮತ್ತು ಅಡ್ವಾನ್ಸ್ ಮೆಟೀರಿಯಲ್ಸ್ ಮುಂತಾದ ವಿಷಯಗಳ ಕುರಿತು ಅಧ್ಯಯನ ನಡೆಸಿದೆ. ಬಳಿಕ ನಿಯೋಗವು ನಾಗ್ಪುರ ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ MRO ಕೇಂದ್ರಕ್ಕೆ ಭೇಟಿ ನೀಡಿ ವಿಮಾನ ನಿರ್ವಹಣೆ, ದುರಸ್ತಿ ಕಾರ್ಯಾಚರಣೆಗಳ ಬಗ್ಗೆ ತಿಳಿದುಕೊಂಡಿತು. ಭೇಟಿ ಕುರಿತು ಮಾತನಾಡಿದ ವಿಟಿಯು ಕುಲಪತಿ ಡಾ ಎಸ್ ವಿದ್ಯಾಶಂಕರ್, ವಿಟಿಯು ಪ್ರಾಯೋಗಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತಾವಿತ ಸಂವಿಧಾನ 121ನೇ ತಿದ್ದುಪಡಿ ವಿಧೇಯಕ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024 ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ ವ್ಯಾಪಕ ಪರಿಣಾಮಗಳನ್ನು ಪರಿಗಣಿಸಿ ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿಯು ಇದೇ 14ರಿಂದ ಮುಂಬರುವ 21ರವರೆಗೆ ಬೆಂಗಳೂರು ಮತ್ತು ಗಾಂಧಿನಗರಕ್ಕೆ ಅಧ್ಯಯನ ಪ್ರವಾಸ ಕೈಗೊಂಡಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ವಿಧಾನಸಭೆಯ ಅಧ್ಯಕ್ಷರು, ವಿಧಾನ ಪರಿಷತ್ತಿನ ಸಭಾಪತಿ, ಚುನಾಯಿತ ಪ್ರತಿನಿಧಿಗಳು, ರಾಜಕೀಯ ಪಕ್ಷಗಳ ಮುಖ್ಯಸ್ಥರು, ರಾಜ್ಯ ಆಡಳಿತ, ಹಣಕಾಸು ಮತ್ತು ಶಿಕ್ಷಣ ಸಂಸ್ಥೆಗಳು, ವೃತ್ತಿಪರ ಸಂಸ್ಥೆಗಳು ಮತ್ತು ನಾಗರಿಕ ಸಮಾಜದ ಪ್ರತಿನಿಧಿಗಳು ಸೇರಿದಂತೆ ಉನ್ನತ ಸಾಂವಿಧಾನಿಕ ಮತ್ತು ರಾಜಕೀಯ ಪದಾಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಲು ಈ ಪ್ರವಾಸ ಆಯೋಜನೆ ಮಾಡಲಾಗಿದೆ. 2026-27ರ ಮಾರುಕಟ್ಟೆ ಋತುವಿನಲ್ಲಿ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಈ ಋತುವಿನಲ್ಲಿ ಅಂದಾಜು 824 ಲಕ್ಷ ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ರೈತರಿಗೆ ಅಂದಾಜು 2,60,000 ಕೋಟಿ ರೂಪಾಯಿ ಪಾವತಿ ಮಾಡಲಾಗುತ್ತದೆ. ಈ ಋತುವಿನಲ್ಲಿ ಅಂದಾಜು 824 ಲಕ್ಷ ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಸೂರ್ಯಕಾಂತಿ ಬೀಜವು ಕ್ವಿಂಟಾಲ್ಗೆ 622 ರೂಪಾಯಿ ಹೆಚ್ಚಳ ಕಂಡಿದ್ದು ಕನಿಷ್ಠ ಬೆಂಬಲ ಬೆಲೆ 8,343 ರೂಪಾಯಿ ತಲುಪಲಿದೆ. ಹತ್ತಿ ಕ್ವಿಂಟಾಲ್ಗೆ 557 ರೂಪಾಯಿ ಮತ್ತು ಎಳ್ಳಿಗೆ ಕ್ವಿಂಟಾಲ್ಗೆ 500 ರೂಪಾಯಿಗಳ ಹೆಚ್ಚಳವನ್ನು ಶಿಫಾರಸು ಮಾಡಲಾಗಿದೆ. ಎ ದರ್ಜೆಯ ಭತ್ತಕ್ಕೆ ಕ್ವಿಂಟಾಲ್ಗೆ 2,461 ರೂಪಾಯಿ, ಜೋಳ ಹೈಬ್ರಿಡ್ ಕ್ವಿಂಟಾಲ್ಗೆ 4,023 ರೂಪಾಯಿ, ತೊಗರಿ ಬೆಳೆಗೆ ಕ್ವಿಂಟಾಲ್ಗೆ 8,450 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಶಿಫಾರಸು ಮಾಡಲಾಗಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ನಿನ್ನೆ ಮಂಗಳೂರಿನಲ್ಲಿ ನಡೆದ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಇದರ 33ನೇ ಘಟಿಕೋತ್ಸವದ ಮೊದಲನೆಯ ದಿನದ ಕಾರ್ಯಕ್ರಮಗಳ ಬಾನುಲಿ ವರದಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ.

ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆಯ 33ನೇ ಘಟಿಕೋತ್ಸವ ಸಮಾರಂಭದ ಮೊದಲ ದಿನದ ಅಧಿವೇಶನವು ಮಂಗಳೂರಿನ ಡಾಕ್ಟರ್ ಟಿಎಂಎ ಪೈ ಅಂತಾರಾಷ್ಟ್ರೀಯ ಸಭಾಂಗಣದಲ್ಲಿ May 15 ಶುಕ್ರವಾರ ಸಾಯಂಕಾಲ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಮುಂಬೈಯ ಟಾಟಾ ಮೆಮೋರಿಯಲ್ ಸೆಂಟರ್ನ ನಿರ್ದೇಶಕರಾದ ಪ್ರೊಫೆಸರ್ ಡಾಕ್ಟರ್ ಸುದೀಪ್ ಗುಪ್ತಾ ಭಾಗವಹಿಸಿದ್ದರು. ಗೌರವ ಅತಿಥಿಗಳಾಗಿ ನಿಟ್ಟೆ ವಿಶ್ವವಿದ್ಯಾನಿಲಯದ ಪ್ರೋ ಚಾನ್ಸಲರ್ ಡಾಕ್ಟರ್ ಎಂ ಶಾಂತಾರಾಮ್ ಶೆಟ್ಟಿ ಉಪಸ್ಥಿತರಿದ್ದರು. ಘಟಿಕೋತ್ಸವ ಮೆರವಣಿಗೆಯ ಮೂಲಕ ಅತಿಥಿಗಳನ್ನು ಮತ್ತು ಗಣ್ಯರನ್ನು ವೇದಿಕೆಗೆ ಕರೆತರಲಾಯಿತು. ಬಳಿಕ ರಾಷ್ಟ್ರಗೀತೆ, ನಂತರ ಮಾಹೆ ವಿಶ್ವವಿದ್ಯಾನಿಲಯ ಗೀತೆಗಳನ್ನು ಹಾಡಲಾಯಿತು.

0: is individual lives, which is why we must hold ourselves to the highest standards of practice, both technically and ethically. Many years ago, I used to be the editor-in-chief of an oncology journal. One of the privileges of being an editor is that you can inflict your thoughts on the readers without a peer review. I wrote an editorial called Cat on a Hot Tin Roof. This was occasioned by my personal experience with a young girl who had advanced abdominal sarcoma and was dying from it. Some of you may know that Cat on a Hot Tin Roof was a play written by the great American playwright Tennessee Williams and has been adapted in a movie. There is a big daddy character with an unforgettable sequence in the movie. He has terminal cancer and refuses morphine from his son. You get the pain and you know you are alive. The quest to live is one of the most potent emotions in humans and is sometimes difficult to endure when projected onto oneself from another. In your journey, please never underestimate the power of empathy, the ability to connect with our patients, to understand their fears and hopes, is what truly sets us apart as healers.
1: Nantara atithigalibbarigu smaranikegalannu needi gauravisalayitu. ಮೌಲ್ಯಾಂಕನದ ರಿಜಿಸ್ಟ್ರಾರ್ ಡಾಕ್ಟರ್ ವಿನೋದ್ ಪಿ ಥಾಮಸ್ ಅವರು ಘಟಿಕೋತ್ಸವದ ಅಂಕಿಅಂಶಗಳ ವಿವರ ನೀಡಿದ ಬಳಿಕ ಪ್ರೊ ಚಾನ್ಸಲರ್ ಎಚ್ ಎಸ್ ಬಲ್ಲಾಳ್ ಅವರು ಪದವಿ ಪ್ರದಾನದ ಘೋಷಣೆ ಮಾಡಿದರು.
2: ಐ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್, ಪ್ರೊ ಚಾನ್ಸಲರ್, ಬೈ ವರ್ಚ್ಯೂ ಆಫ್ ದ ಪವರ್ಸ್ ವೆಸ್ಟೆಡ್ ಇನ್ ಮೀ ಬೈ ದ ಬೋರ್ಡ್ ಆಫ್ ಟ್ರಸ್ಟೀಸ್ ಆಫ್ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಅಡ್ಮಿಟ್ ದೀಸ್ ಕ್ಯಾಂಡಿಡೇಟ್ಸ್ ಟು ದ ರ್ಯಾಂಕ್ ಪ್ರಿವಿಲೇಜಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ of the degree severally set out and confer the said degrees on them.
1: Registrar Dr. Giridhar Kini avaru padavi padeda vidyarthigalige pramana vachana bodhisidaru. Nantara apratima sadhane torida vidyarthigalige Dr. TMA Pai chinnada padaka pradana madalayitu. Tadanantara snatakottara padavi seridante itara padavigalannu pradana madalayitu. ಮಣಿಪಾಲ ದಂತವಿಜ್ಞಾನ ಕಾಲೇಜಿನ ಡೀನ್ ಡಾಕ್ಟರ್ ಆಶಿತಾ ಉಪ್ಪೂರ್ ವಂದನಾರ್ಪಣೆ ಮಾಡಿದರು. ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವು ಮುಕ್ತಾಯವಾಯಿತು.
3: ಇದುವರೆಗೆ ನಿನ್ನೆ ಮಂಗಳೂರಿನಲ್ಲಿ ನಡೆದ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಮಾಹೆ ಇದರ 33ನೇ ಘಟಿಕೋತ್ಸವದ ಮೊದಲನೇ ದಿನದ ಕಾರ್ಯಕ್ರಮಗಳ ಬಾನುಲಿ ವರದಿ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಚಿತ್ರದುರ್ಗ ನೀವು ಕೇಳ್ತಾ ಇದ್ದೀರಿ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹೆಡ್ಸ್ಗಳಲ್ಲಿ. ಇದೀಗ ಕನ್ನಡ ಚಿತ್ರಗೀತೆಗಳು ಆರಂಭದಲ್ಲಿ ಕೇಳೋಣ. ಸಾರ್ವಜನಿಕರಿಗೆ ಸುವರ್ಣಾವಕಾಶ ಚಿತ್ರದಿಂದ ಆಯ್ದ ಗೀತೆ. ಕೇಳಿಬರುವ ಧ್ವನಿ ಪುನೀತ್ ರಾಜ್ಕುಮಾರ್ ಅವರದು. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಮಿದುನ್ ಮುಕುಂದ್. ಕೇಳಿ ಸಾರ್ವಜನಿಕರಿಗೆ ಸುವರ್ಣಾವಕಾಶ.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೆ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಮುಂದಿನ ಹಾಡು ಅಂಜನ್ ಚಿತ್ರದ್ದು, ಸಾಹಿತ್ಯ ರಾಖಿ, ಸಂಗೀತ ಗೋಪಿ ಕಲಾಕಾರ್. ಕೇಳಿಬರುವ ಧ್ವನಿಗಳು ಅಶ್ವಿನಿ ಶರ್ಮಾ ಹಾಗೂ ಮಾನಸ ಹೊಳ್ಳ.

0: ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
1: ಕೇಳಿದರೆ ಗಮನಿಸಿ, ನಾಳೆ ಬೆಳಗ್ಗೆ 10 ಗಂಟೆಗೆ ಚಿಣ್ಣರ ಕಳರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನಿನ್ ಕಾರ್ಯಕ್ರಮ. ನಾಳೆ 11 ಗಂಟೆಗೆ ಚಿಗುರು ಮಕ್ಕಳಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ SRS ಹೆರಿಟೇಜ್ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮದ ಅಂತಿಮ ಭಾಗ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಕಾದಾಡಿ ಚಿತ್ರದಿಂದಾದ ಗೀತೆಯನ್ನು.

ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ

ರಾಜ್ ಕಪಿನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿರಂಜನಮೂರ್ತಿ, ಆರ್ ಪಂಡರಹಳ್ಳಿ, ಚಿತ್ರದುರ್ಗ. ಆಕಾಶವಾಣಿ ಕೇಂದ್ರದ ಕೊಡುಗೆ. ನೀವು ಕೇಳ್ತಾ ಇದ್ರಿ ಕನ್ನಡ ಚಿತ್ರಗೀತೆಗಳನ್ನು. ಇದೀಗ ಕೇಳಿ ಬಂಗಾರ ಸನ್ನಾಫ್, ಬಂಗಾರದ ಮನುಷ್ಯ ಚಿತ್ರದಿಂದ ಇದ್ದ ಗೀತೆ. ಕೇಳಿ ಬರುವ ಧ್ವನಿ ಕಾರ್ತಿಕ್ ಅವರದು, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ವಿ ಹರಿಕೃಷ್ಣ.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಅವನಲ್ಲಿ ಇವಳಿಲ್ಲಿ ಚಿತ್ರದ ಹಾಡು. ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿ, ರುವನಾಡ ಬಕ್ಕೇಶ್ ಮತ್ತು ಕಾರ್ತಿಕ್ ಅವರ ಸಂಗೀತ ಸಂಯೋಜನೆಯಲ್ಲಿ, ಗೌಸ್ಪೀರ್ ಅವರ ಸಾಹಿತ್ಯ ಇರುವ ಅವನಲ್ಲಿ ಇವಳಿಲ್ಲಿ ಚಿತ್ರದ ಗೀತೆ.

ಮುಂದಿನ ಹಾಡು ಅಂಬರ ಚಿತ್ರದ್ದು. ಅನುರಾಧ ಭಟ್ ಹಾಗೂ ನರೇಶ್ ಅವರ ಯುಗಳ ಧ್ವನಿಗಳಲ್ಲಿ ಅಭಿಮಾನ್ ರಾಯ್ ಸಾಹಿತ್ಯ, ಸಾಹಿತ್ಯ ಮಂಡ್ಯ ರಮೇಶ್, ಅಭಿಮಾನ್ ರಾಯ್ ಸಂಗೀತ ಇರುವ ಅಂಬರ ಚಿತ್ರದ್ದು.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಕೇಳಿ ಗೂಗ್ಲಿ ಚಿತ್ರದ್ದು. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಸಾಹಿತ್ಯ ಯೋಗರಾಜ್ ಭಟ್, ಸಂಗೀತ ಜೌಶು ಶ್ರೀಧರ್.

ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ. ಇದೀಗ ಕೇಳಿ ವಚನಗಳು. ಆರಂಭದಲ್ಲಿ ಕೇಳೋಣ ಅಂಬಿಗರ ಚೌಡಯ್ಯ ಅವರ ವಚನ, ವೀರಭದ್ರಯ್ಯ ಹಿರೇಮಠ್ ಅವರ ಗಾಯನದಲ್ಲಿ ಕೇಳಿ ಹಾಡಿ ಹಾಡುವ ಹರಕೆಯ ಕೇಡು.

ಮುಂದಿನ ವಚನ ಮೂಳಿಗೆ ಮಾರಯ್ಯ ಅವರದು, ಗಾಯನ ಎಚ್ ಎನ್ ಮೀರಾ. ಕೇಳಿ, ಆನಂದಿಸಿ ಕಣ್ಣ ಮುಚ್ಚಿ ಆಹಾ ಎಂಬುದು.

ಇದುವರೆಗೂ ವಚನಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ. ಇದೀಗ ಸಮಯ 8:59:42. ಇನ್ನು ಮುಂದೆ 9 ಗಂಟೆಗೆ ಸರಿಯಾಗಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಜಿ ಪಿ ರಾಜರತ್ನಂ ಅವರ ರಚನೆ ಇರುವ ಮೈಸೂರು ಅನಂತಸ್ವಾಮಿಯವರ ಧ್ವನಿಯಲ್ಲಿ ಅವರದೇ ಸಂಗೀತ ಸಂಯೋಜನೆಯಲ್ಲಿ ಕೇಳಿ ಈ ಒಂದು ಭಾವಗೀತೆಯನ್ನು.

ಆಕಾಶವಾಣಿ ಚಿತ್ರದುರ್ಗ ಇದುವರೆಗೂ ಭಾವಗೀತೆಗಳನ್ನು ಕೇಳಿದಿರಿ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಯುವವಾಣಿ ಕಾರ್ಯಕ್ರಮದಲ್ಲಿ ರಾಜ್ಯಮಟ್ಟದ ನಾವಿನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿರಂಜನಮೂರ್ತಿ, ಆರ್ ಪಂಡರಹಳ್ಳಿ. ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಯುವವಾಣಿ.

0: ಯುವತರಂಗ ಯುವ ಜನರಿಗಾಗಿ ಕಾರ್ಯಕ್ರಮ.
1: ರಾಜ್ಯಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿತಾ ಎಸ್ ರಾಜ್ ಕಪಿನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ.
2: ಕೆಳಗರೆ ನಮಸ್ಕಾರ. ಇಂದಿನ ಯುವತರಂಗ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ನಮ್ಮ ದಾವಣಗೆರೆ ಜಿಲ್ಲೆಯ ಅವರೇ ಆಗಿರ್ತಕ್ಕಂತಹ ನಮ್ಮ ಈಗಿನ ಇತ್ತೀಚಿನ ರಾಜ್ಯ ಸರ್ಕಾರದ ಸಂಯುಕ್ತಾಕ್ಷಯದಲ್ಲಿ ಪ್ರತಿ ವರ್ಷವೂ ಕೂಡ ನೀಡ್ತಕ್ಕಂತ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂತಹ ನಿಖಿತಾ ಎಸ್ ರಾಜ್ ಕಪಿನಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಇವರು ತುಂಬಾ ಅನೇಕ ರಿಸರ್ಚ್ ಫೀಲ್ಡ್ ಅಲ್ಲಿ ತಮ್ಮನ್ನೇ ತಾವು ತೊಡಗೊಂಡಿದ್ದಾರೆ. ಇನ್ನ ಯುವ ಪೀಳಿಗೆ ಆಗಿದ್ರೂ ಕೂಡ ಅನೇಕ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸಾಧನೆಯನ್ನು ಕೂಡ ಮಾಡಿದ್ದಾರೆ. ಇವರ ಇಷ್ಟೆಲ್ಲ ಸಾಧನೆಗೆ ಯಾವ ರೀತಿ ಸಹಕಾರ ಆಯ್ತು ಅನ್ನೋದನ್ನ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೇಳಿ ತಿಳ್ಕೊಳ್ಳೋಣ. ಮೊದಲೇದಾಗಿ ನಿಖಿತಾ ಅವ್ರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
3: ಧನ್ಯವಾದ ಸರ್.
2: ನಮ್ಮ ಕಾರ್ಯಕ್ರಮದಲ್ಲಿ ನಿಖಿತಾ ಅವರ ತಾಯಿ ಆಗಿರ್ತಕ್ಕಂತಹ ಡಾಕ್ಟರ್ ಲಕ್ಷ್ಮೀ ಶರತ್ ಕೂಡ ನಮ್ಮ ಕಾರ್ಯಕ್ರಮ

0: ಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ. ಮೇಡಮ್, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ.
0: ಮೊದಲನೇದಾಗಿ ನಿಖಿತಾ ಅವರೇ, ನಮ್ಮ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡಿಕೊಡಿ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಖಿತಾ ಎಸ್ರಾಜ್ ಕಪಿನಿ ಅಂತ. ನಾನು ಈಗ 3ನೇ ವರ್ಷ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಆರ್ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಹುಟ್ಟಿದ್ದೆಲ್ಲ ನಾನು ದಾವಣಗೆರೆಯಲ್ಲಿ. ನಮ್ಮ ತಂದೆ ಡಾಕ್ಟರ್ ಶರತ್ರಾಜ್ ಕೆಆರ್, ಹೋಮಿಯೋಪತಿ ಡಾಕ್ಟರ್, ಮತ್ತೆ ನಮ್ಮ ತಾಯಿ ಡಾಕ್ಟರ್ ಲಕ್ಷ್ಮೀ ಶರತ್ ಕೆಆರ್, ಆಯುರ್ವೇದಿಕ್ ಡಾಕ್ಟರ್. ಇಬ್ರು ದಾವಣಗೆರೆಯಲ್ಲಿ ಇದ್ದಾರೆ. ನನ್ನ ಶಾಲೆ ಓದಿದ್ದೆಲ್ಲ ದಾವಣಗೆರೆಯಲ್ಲಿ. ಈಗ ಸದ್ಯ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀನಿ. ನನಗೆ ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ರು ನನಗೆ ಬಯಾಲಜಿ ಅಲ್ಲಿ ನ್ಯೂರೋ ಸೈನ್ಸ್ ಅನ್ನೋ ಒಂದು ಭಾಗದಲ್ಲಿ ತುಂಬಾ ಆಸಕ್ತಿ ಇದೆ. ಅದರಲ್ಲೇ ಮುಂದೆ ಓದಿ ರಿಸರ್ಚ್ ಮಾಡಿ ನನ್ನ ಕಡೆಯಿಂದ ಏನಾದರೂ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡಬೇಕಂತ ತುಂಬಾ ಆಸೆ ಇದೆ. ಸೊ ಸೈಮಲ್ಟೇನಿಯಸ್ಲಿ ನಂದು ಇಂಜಿನಿಯರಿಂಗ್ ಓದೋ ಜೊತೆ ಅದು ಎಲ್ಲ ಕಲಿಯಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇರ್ತೀನಿ. ನನಗೆ ಕಂಟೆಂಟ್ ಬರೆಯೋದ ತುಂಬಾ ಇಷ್ಟ, ಎಸ್ಪೆಷಲಿ ಟೆಕ್ನಿಕಲ್ ಕಂಟೆಂಟ್. ಎಐ ಸಂಬಂಧ, ನ್ಯೂರೋ ಸೈನ್ಸ್ ಸಂಬಂಧ ನಾನು ಟೆಕ್ನಿಕಲ್ ಕಂಟೆಂಟ್ ಬರಿತಾ ಇರ್ತೀನಿ, ಮೀಡಿಯಂ ಮತ್ತೆ ಸಬ್ಸ್ಟ್ಯಾಕ್ ಅನ್ನೋದ್ರಲ್ಲಿ. ಸೊ ಇದು ನನ್ನ ಬಗ್ಗೆ ಕಿರು ಪರಿಚಯ.
0: ಮೇಡಮ್, ಈಗ ಇಂಜಿನಿಯರಿಂಗ್ ಓದ್ತಿದ್ದೀನಿ ಅಂದ್ರೆ ಅವರು ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ತುಂಬಾ ಆಸಕ್ತಿ ಉಳ್ಳವರಾಗಿರ್ತಾರೆ, ಆದ್ರೆ ತಾವು ಸೈನ್ಸ್ ಫೀಲ್ಡ್ ಅಲ್ಲಿ ತುಂಬಾ ಆಸಕ್ತಿಯನ್ನ ಹೊಂದಿದ್ರೆ ಯಾಕೆ ತಮ್ಗೆ ಸೈನ್ಸ್ ಅಲ್ಲೇ ತುಂಬಾ ಆಸಕ್ತಿ ಮೂಡ್ತು?
1: ನನಗೆ ಸೈನ್ಸ್ ಅಲ್ಲಿ ಆಸಕ್ತಿ ಮೂಡಕ್ಕೆ ಮೇನ್ ಕಾರಣ ನಮ್ಮ ತಾಯಿ. ಸೊ ತುಂಬಾ ಮೊದ್ಲಿಂದನು ಎಲ್ಲದನ್ನು ಪ್ರಶ್ನಿಸ್ಬೇಕು, ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ವೇ ಅನ್ನ ಅವರು ಮನೆಯಿಂದ ಪ್ರತಿಯೊಂದು ದಿನ ನಮಗೆ ಹೇಳ್ಕೊಟ್ಟಿದ್ದಾರೆ, ನನಗೂ ನನ್ನ ತಂಗಿ ಕೂಡ. ಸೊ ಆ ಒಂದು ಕ್ಯೂರಿಯಾಸಿಟಿ ಏನಂತೀವಿ ಪ್ರತಿಯೊಂದು ಕಲಿಕೆಯಲ್ಲೂ ನನ್ಗೆ ಯಾವಾಗಿಂದನೂ ಇತ್ತು. ಸೊ ನನ್ಗೆ ಯಾವಾಗ್ಲೂ ಸೈನ್ಸ್ ಓದ್ಬೇಕಂತಾನೆ ಇತ್ತು. ಬಟ್ ಏನ್ ಓದ್ಬೇಕನ್ನೋದು ತುಂಬಾ ನನಗೆ ಕನ್ಫ್ಯೂಷನ್ ಇರ್ತಿತ್ತು ಏನ್ ಮಾಡ್ಬೇಕು ಅಂತ. ಬಟ್ ಒಂದು ನನಗೆ ಯಾವಾಗ್ಲೂ ಅನ್ಸಿದ್ದು, ನಾನು ಹಲವಾರು ವಿಜ್ಞಾನಿಗಳನ್ನ ಮೀಟ್ ಆಗಿ ಅವ್ರ ಪುಸ್ತಕಗಳು ಓದ್ದ್ರೆ ಇಲ್ಲ ಅವ್ರಿಗೆ ಅವರು ಏನೇನ್ ಮಾಡಿದ್ದಾರೆ, ಏನೇನ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಂಡಾಗ ನನಗೆ ಅನ್ಸಿದ್ ಯಾವಾಗ್ಲೂ ನಾನು ಒಂದಿನ ಏನಾದ್ರೂ ಭಾರತಕ್ಕೆ ವಿಜ್ಞಾನ ಫೀಲ್ಡ್ಗೆ ನನ್ನ ಕಡೆಯಿಂದ ಸ್ವಲ್ಪ ಏನಾಗ್ತದೆ ಅದು ಜನಕ್ಕೆ ಹೆಲ್ಪ್ ಆಗೋ ಹಾಗೆ ಒಂದು ಮಾಡಬೇಕು ಅನ್ನೋ ತುಂಬಾ ಆಸೆ ಇತ್ತು. ಸೊ ಆ ಒಂದು ಆಸೆ, ಆ ಇನ್ಸ್ಪಿರೇಷನ್, ಮೋಟಿವೇಶನ್ ನನಗೆ ಇಲ್ಲಿವರೆಗೂ ಡ್ರೈವ್ ಮಾಡ್ತಾ ಇದೆ. ಬಟ್ ಒಂದು ನನ್ನ ತಂದೆ ತಾಯಿ ಹೇಳಿದ್ದು, ನೀನ್ ಸೈನ್ಸ್ ಅಲ್ಲಿ ಮಾಡ್ಬೇಕಂದ್ರೆ ಈ ಟೆಕ್ನಿಕಲ್ ನಾಲೆಜ್ ಅನ್ನೋ ತುಂಬಾ ಇಂಪಾರ್ಟೆಂಟ್. ಏನ್ ಮಾಡ್ಬೇಕಂದ್ರೂ ಟೆಕ್ನಿಕ್ಯಾಲಿಟಿ ಇದ್ರೆ ಅದನ್ನ ನೀನು ನೀಟಾಗಿ ಸೈನ್ಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಬಹುದು, ಅದಕ್ಕೆ ಬೇಸ್ ನಾಲೆಜ್ ಕೊಡುತ್ತೆ ಇಂಜಿನಿಯರಿಂಗ್. ಸೊ ಅದರಲ್ಲಿ ಮಾಡ್ಕೊಂಡ್ರೆ ಮುಂದೆ ನಿಮಗೆ PhD ಇಲ್ಲ ಏನು ರಿಸರ್ಚ್ ಕಡೆ ಹೋಗ್ಬೇಕು ಅದಕ್ಕೆ ಸಹಾಯ ಆಗುತ್ತೆ ಅಂದಾಗ ಆ ಒಂದು ರೀಸನ್ ಗೆ ಇಂಜಿನಿಯರಿಂಗ್ ಮಾಡಿತ್ತು. ಸೊ ಕಂಪ್ಯೂಟರ್ ಸೈನ್ಸ್ ಅನ್ನೋದು ನನಗೊಂದು ದಾರಿ ಎಲ್ಲ ಕಡೆ ಟೆಕ್ನಾಲಜಿ ಅಲ್ಲಿ ಇಂಪ್ಲಿಮೆಂಟ್ ಮಾಡೋಕೆ. ಅದ್ರ ಜೊತೆ ನನ್ಗೆ ಇಷ್ಟ ಇರೋ ಫೀಲ್ಡ್ಸ್ ನಾನು ಅದಕ್ಕೆ ಸೈಡ್ ಬೈ ಸೈಡ್ ಕಲಿತಾ ಹೋಗ್ತಾ ಇದ್ದೀನಿ.
0: ಮೇಡಮ್, ಇದು ತಾವು ವಿಜ್ಞಾನ ಕ್ಷೇತ್ರದಲ್ಲಿ ಅನೇಕ ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡಿದ್ದೀರಾ, ಅನೇಕ ಕಾಂಪಿಟೇಟಿವ್ ಸ್ಪರ್ಧೆಗಳಲ್ಲಿ ಕೂಡ ಭಾಗವಹಿಸಿದ್ದೀರಾ. ಇದುವರೆಗೂ ಯಾವೆಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೀರಾ ಹಾಗೂ ಯಾವೆಲ್ಲ ಎಕ್ಸಾಮ್ಸ್ ಅನ್ನ ಅಟೆಂಡ್ ಮಾಡಿದಿರಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಸೊ ನಾನು ಸ್ಕೂಲ್ ಅಲ್ಲಿ ಹಂಗಿದ್ದಾಗೆಲ್ಲ ತುಂಬಾ ಸೈನ್ಸ್ ಕಾಂಪಿಟೇಷನ್ಸ್ ಫೇರ್ಸ್ ಇರ್ತದೆ. ಅಪಾರ್ಟ್ ಫ್ರಮ್ ಸ್ಕೂಲ್ ಅಷ್ಟೇ ಅಲ್ಲ, ಸ್ಕೂಲ್ ಎಕ್ಸಾಮ್ಸ್ ಅದು ಬಿಟ್ಟು ಕೂಡ ತುಂಬಾ ಸೈನ್ಸ್ ಕಾಂಪಿಟೇಷನ್ಸ್ ಏನ್ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಅವ್ರು ಮಾಡ್ತಾರೆ, ಸೆಂಟ್ರಲ್ ಗವರ್ಮೆಂಟ್ ಅವ್ರು ಮಾಡ್ತಾರೆ, ಅದಕ್ಕೆ ಹಲವಾರು ಸಂಬಂಧ ಸೈನ್ಸ್ ಕಾಂಪಿಟೇಷನ್ಸ್ ಅಲ್ಲಿ ಭಾಗಿಯಾಗ್ತಾ ಇದ್ದೆ. ಆಮೇಲೆ ಒಲಂಪಿಯಾಡ್ಸ್ ತುಂಬಾ ಬರಿತಾ ಇದ್ದೆ, ಬೇರೆ ಬೇರೆ ಇಂಟರ್ನ್ಯಾಷನಲ್ ಫೌಂಡೇಶನ್ಸ್ ಸೈನ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಒಲಂಪಿಯಾಡ್ಸ್ ಅವೆಲ್ಲ ಬರಿತಾ ಇದ್ದೆ. ಮೇನ್ಲಿ ನನಗೆ ತುಂಬಾ ಪ್ರೌಡ್ಫುಲ್ ಆಗೋದಂದ್ರೆ, ನಾನು NTSC ಅಂತ 10th ಅಲ್ಲಿ ಒಂದು ಎಕ್ಸಾಮ್ ಬರೀತಾರೆ, ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅಂತ, ಅದರಲ್ಲಿ NTSC ಸ್ಕಾಲರ್ ಆಗಿದ್ದೆ. ಸೊ ಈಗೂ ಕೂಡ ಸೆಂಟ್ರಲ್ ಗವರ್ಮೆಂಟ್ ಇಂದ ನನಗೆ ವರ್ಕ್ ಇಷ್ಟು ಅಂತ ಫಂಡ್ ಬರ್ತದೆ ಅದೊಂದು ಎಕ್ಸಾಮ್ ಇಂದ. ಅಂಡ್ ದೆನ್ ಈಗ ಇಂಜಿನಿಯರಿಂಗ್ ಬಂದ್ಮೇಲೆ ಎಸ್ಪೆಷಲಿ ಒಲಂಪಿಯಾಡ್ಸ್ ಮತ್ತೆ ಸೈನ್ಸ್ ಕಾಂಪಿಟೇಷನ್ಸ್ ಎಷ್ಟೊಂದು ಜನ ಸ್ಕೂಲ್ ಮಕ್ಳು ಹೋಗ್ತಾರೆ, ಈವನ್ ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಕೂಡ. ಬಟ್ ಇಂಜಿನಿಯರಿಂಗ್ ಬಂದ್ಮೇಲೆ ಜನ ಏನ್ ಅನ್ಕೊಂತಾರೆ, ಬರೀ ಇಂಜಿನಿಯರಿಂಗ್ ಆಯ್ತು ಇಲ್ಲ ಸ್ವಲ್ಪ ಏನೋ, ಎಸ್ಪೆಷಲಿ ಕಂಪ್ಯೂಟರ್ ಸೈನ್ಸ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಸ್ಟೂಡೆಂಟ್ಸ್ ಹಲವಾರು ಜನ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸೇರ್ಕೊಂತಾರೆ. ಎಲ್ಲರೂ ಬರೀ ಇಂಜಿನಿಯರಿಂಗ್ ಕಾಲೇಜ್ ಎಕ್ಸಾಮ್ಸ್ ಮುಗೀತು ಅಂತ ಒಂದು ಒಪಿನಿಯನ್ ಅಲ್ಲಿ ಇರ್ತಾರೆ. ಬಟ್ ನಾನು ನನಗೆ ಎಸ್ಪೆಷಲಿ ನಂಗೆ ಆಸೆ ಇರೋದ್ರಿಂದ ನನಗೆ ಕಲಿಬೇಕನ್ನೋದು ಒಂದು ಬಯಾಲಜಿ ಮತ್ತು ನ್ಯೂರೋ ಸೈನ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು ನಾನು NPTEL ಅನ್ನೋ ಒಂದು ಪ್ಲಾಟ್ಫಾರ್ಮ್ ಇಂದ ಮಲ್ಟಿಪಲ್ ಕೋರ್ಸಸ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಬಂದ್ಬಿಟ್ಟು ನನಗೆ ಡೊಮೇನ್ ಸರ್ಟಿಫಿಕೇಶನ್ ಅಂತಾರೆ, ಕಾಂಪ್ಯೂಟೇಷನಲ್ ಬಯಾಲಜಿ ಅನ್ನೋ ಸಬ್ಜೆಕ್ಟ್ ಅಲ್ಲಿ ಒಂದು ಸಣ್ಣ ಡಿಗ್ರಿ ಅಂತ ಹೇಳ್ಬೋದು. ಅದನ್ನ IIT ಮದ್ರಾಸ್ NPTEL ಅವರು ಮಾಡ್ತಾರೆ, ಅದರಿಂದ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಅದಲ್ಲದೆ ಹಲವಾರು NPTEL ಅಲ್ಲೇ ಬೇರೆ ಬೇರೆ ಕೋರ್ಸಸ್, ಮ್ಯಾಥಮೆಟಿಕ್ಸ್ ಇರ್ಬೋದು, ಕ್ವಾಂಟಮ್ ಕಂಪ್ಯೂಟಿಂಗ್ ಅಲ್ಲಿ ಇರ್ಬೋದು, ಪೈಥನ್, DSA, ಈ ತರ ಹಲವಾರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಿರೋ ಕೋರ್ಸಸ್ ಮಲ್ಟಿಪಲ್ ಬೇರೆ IIT ಪ್ರೊಫೆಸರ್ಸ್ ಹೇಳ್ಕೊಡ್ತಾರೆ. ಆ ಕೋರ್ಸಸ್ ಕ್ಲಿಯರ್ ಮಾಡಿ ಎನ್ಪಿಟಿಎಲ್ ಇಂದ ಸೂಪರ್ ಸ್ಟಾರ್, ಎನ್ಪಿಟಿಎಲ್ ಬಿಲೀವರ್, ಎನ್ಪಿಟಿಎಲ್ ಎಂಥೂಸಿಯಾಸ್ಟ್ ಅಂತ ಮಲ್ಟಿಪಲ್ ಅಪಾರ್ಚುನಿಟೀಸ್ ಬಂದಿದೆ. ಅಂಡ್ ದೆನ್ ಈಗ ವಿ ಟಿ ಯು ಇಂದ ಮೈನರ್ ಡಿಗ್ರಿ ಅಂತ ಮಾಡ್ತಾರೆ. ಸೊ ಅದರಲ್ಲಿ ಮ್ಯಾಥಮೆಟಿಕ್ಸ್ ಮೈನರ್ ಡಿಗ್ರಿ ಪರ್ಸ್ಯೂ ಮಾಡ್ತಾ ಇದ್ದೀನಿ. ಸೊ ನನ್ಗೆ ಯಾವಾಗ್ಲೂ ಆಸೆ ಇತ್ತು ನನ್ಗೆ ಇಂಜಿನಿಯರಿಂಗ್ ಡಿಗ್ರಿ ಅಷ್ಟೇ ಅಲ್ಲ, ಅದ್ರ ಜೊತೆ ಸಪ್ರೇಟ್ ಡಿಗ್ರೀಸ್ ಇರಬೇಕು ನನಗೆ ಅಂತ. ಸೊ ಅದೊಂದು ಆಸೆಗೋಸ್ಕರ ಇದು

0: ಇಂಜಿನಿಯರಿಂಗ್ ಡಿಗ್ರಿ ಅಲ್ಲದೆ ಇವೆರಡು ಡಿಗ್ರಿ ಕೂಡ ನಾನು ಸೈಮಲ್ಟೇನಿಯಸ್ಲಿ ಮಾಡ್ಕೊಂತಾ ಇದ್ದೆ.
1: ಮೇಡಮ್, ತಾವು ಹೇಳಿದ್ರಿ ಕರ್ನಾಟಕ ಸರ್ಕಾರ ನೀಡ್ತಕ್ಕಂತ ನ್ಯಾಷನಲ್ ಪ್ರೋಗ್ರಾಮ್ ಆನ್ ಟೆಕ್ನಾಲಜಿ ಎನ್ಹಾನ್ಸ್ಡ್ ಲರ್ನಿಂಗ್ ಮತ್ತು ಸೂಪರ್ ಸ್ಟಾರ್ ಹಾಗೂ ಡೊಮೈನ್ ಸ್ಕಾಲರ್ ಕೂಡ ಭಾಜನರಾಗಿದ್ದೀರಾ. ಅಂದ್ರೆ ತಮ್ಮ ಇಂಜಿನಿಯರಿಂಗ್ ಪದವಿ ಜೊತೆಗೆ ಇದನ್ನ ಕೆಲ ಟೈಮ್ ಕೊಡ್ಲಿಕ್ಕೆ ಯಾವ ರೀತಿ ಸಾಧ್ಯ ಆಗುತ್ತೆ? ತಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಯಾವ ರೀತಿ ಮೇಂಟೈನ್ ಮಾಡ್ತೀರಿ?
0: ಸೊ ನಾನು ಹೇಳೋದಿಷ್ಟೇ, ಎಲ್ಲರಿಗೂ 24 ಗಂಟೆನೆ ಇರ್ತದೆ, ಎಲ್ಲರಿಗೂ ನಿದ್ದೆ ಬೇಕು. ಮಿನಿಮಮ್ 7 ಗಂಟೆ ಅಟ್ಲೀಸ್ಟ್ ಎಲ್ಲರೂ ನಿದ್ದೆ ಮಾಡಬೇಕು. ಬಟ್ ಅಪಾರ್ಟ್ ಫ್ರಮ್ ದಟ್, ಕಾಲೇಜ್ ಇರ್ತದೆ ಬೆಳಗ್ಗೆ 9-30 ವರೆಗೂ. ನಿಮಗೆ ಕಲಿಯಕ್ಕೆ ಆಸೆ ಇದೆ ಅಂದ್ರೆ ನೀವು ಅದಕ್ಕೆ ಹೇಗಾದ್ರೂ ಸಮಯ ಮಾಡ್ಕೊಂತೀರಾ ಅನ್ನೋದು ನಾನು ಬಿಲೀವ್ ಮಾಡ್ತೀನಿ. ಸೊ ನಿಮಗೆ ಫಸ್ಟ್ ಅದು ಕಲಿಬೇಕು ಅನ್ನೋದೊಂದು ಒಳಗಿಂದ ಫೀಲಿಂಗ್ ಬಂದ್ರೆ ಅದಕ್ಕೋಸ್ಕರ ಇನ್ನು ಟೈಮ್ ಹೇಗಾದ್ರೂ ಮಾಡ್ಕೋಬಹುದು. ಸರ್, ನನಗೆ ತುಂಬಾ ಇತ್ತು, ನಾನು ಕಂಪ್ಯೂಟರ್ ಸೈನ್ಸ್ಗೆ ಸೇರ್ಕೊಂಡಿದ್ದೀನಿ, ಬಟ್ ನಂಗೆ ಈ ಸಬ್ಜೆಕ್ಟ್ಸ್ ಆಸೆ ಇದೆ, ನಾನು ಬಿಡಬಾರ್ದು. ಇವೆರಡನ್ನೂ ಸೇರಿಸಿ ಏನಾದ್ರೂ ಇಂಟರ್ ಡಿಸಿಪ್ಲಿನರಿ ಕ್ಷೇತ್ರದಲ್ಲಿ, ನಾನು ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದೀನಿ, ನನಗೆ ಬಯಾಲಜಿ ನ್ಯೂರೋ ಸೈನ್ಸ್ ಇಷ್ಟ. ಸೊ ಈ ನಾಲೆಜ್ ಕಂಪ್ಯೂಟರ್ ಸೈನ್ಸ್ದು ನಾನು ಬಯಾಲಜಿ ಕ್ಷೇತ್ರದಲ್ಲಿ ಇಲ್ಲ ನ್ಯೂರೋ ಸೈನ್ಸ್ ಕ್ಷೇತ್ರದಲ್ಲಿ ಹೇಗೆ ಬಳಸ್ಬೋದು ಅನ್ನೋದೊಂದು ನಾನು ಆ ಒಂದು ಇಂಟರ್ ಡಿಸಿಪ್ಲಿನರಿ ಟಾಪಿಕ್ ಅಲ್ಲಿ ಮುಟ್ಟಬೇಕು, ಅಲ್ಲಿ ಒಂದು ರಿಸರ್ಚ್ ಮಾಡ್ಬೇಕಂತ ಆಸೆ ಇತ್ತು. ಸೊ ಆ ರೀಸನ್ ಇಂದ ನಾನು ಟೈಮ್ ಹುಡುಕೊಂಡು ನಾನು ಯಾವಾಗ್ಲೂ ಕಲಿಬೇಕು ಅಂತ ಅದೊಂದು ಆಸೆಗೆ ನಾನು ಆಟೋಮ್ಯಾಟಿಕ್ ಟೈಮ್ ಮಾಡ್ಕೊಳ್ತೀನಿ. ಎಕ್ಸಾಮ್ಸ್ ಇದ್ದಾಗ ಏನು ಮಾಡೋಕ್ಕಾಗಲ್ಲ, ಅವಾಗ ಒಂದು ವಾರ ಅವಾಗ ಅದೇ ಮಾಡಬೇಕಾಗ್ತದೆ. ಬಟ್ ಮಿಕ್ಕಿದ್ರಲ್ಲಿ ತುಂಬಾ ಟೈಮ್ ಇರ್ತದೆ, ಅದು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ನಮ್ಮ ಮೇಲೆ ಬಿಟ್ಟಿದ್ದು. ಸೊ ಯಾ,
1: ನಿಖಿತ್ ಅವರೇ, ತಾವು ಇದುವರೆಗೂ ಅನೇಕ ಪರೀಕ್ಷೆಗಳಲ್ಲಿ ಭಾಗಿಯಾಗಿದ್ದೀರಾ ಹಾಗೂ ತಮಗೆ ಅನೇಕ ಪ್ರಶಸ್ತಿಗಳ ಅರ್ಸಿ ಬಂದಿವೆ. ಇದುವರೆಗೂ ತಮಗೆ ಯಾವೆಲ್ಲ ಪ್ರಶಸ್ತಿಗಳು ಬಂದಿವೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹಂಚ್ಕೊ.
0: ಇದ್ರ ಬಗ್ಗೆ ನಮ್ ತಾಯಿಯವರು ಹೇಳಿದ್ರೆ ಏನ ಚೆನ್ನಾಗಿರತ್ತೆ ಅನ್ಸುತ್ತೆ.
2: ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಹಲವಾರು ಪ್ರಶಸ್ತಿಗಳಾಗಿದ್ದಾವೆ. ಆದ್ರೆ ನಾವು ಯಾವುದೇ ಪ್ರಶಸ್ತಿ ಬಂದ್ರೂ ನಾವು ತಗೊಳ್ಳೋದು ಏನು ಅಂತಂದ್ರೆ, ಪ್ರಶಸ್ತಿ ಅನ್ನೋದು ನಮ್ಗೆ ಮುಂದಿನದಕ್ಕೆ ಪ್ರೋತ್ಸಾಹ ನೀಡೋ ಹಾಗೆ ತಗೊಳ್ತಾ ಇದೀವಿ ಹೊರತು ಅದನ್ನ ನಾವು ತಲೆ ಮೇಲೆ ಇನ್ನೊಂದು ಗರಿ ಅನ್ನೋ ಒಂದು ಆಹಾರದ ಭಾವನೆಗೆ ಬಂದಿಲ್ಲ. ಅದು ಅವಳಿಗೆ ಮತ್ತಷ್ಟು ಪ್ರಶಸ್ತಿಗಳು ಸಿಗ್ಲಿಕ್ಕೆ ಕಾರಣ ಆಯ್ತು ಅಂತ ಅನ್ಸುತ್ತೆ. ಆತರ ಬಂದಿರೋ ಹಲವಾರು ಪ್ರಶಸ್ತಿಗಳಲ್ಲಿ ಈಗ ನಾ ಕೆಲವೊಂದು ಹೇಳ್ಬೇಕು ಅಂತಂದ್ರೆ, ಪ್ರತಿಷ್ಠಿತ ಪ್ರಶಸ್ತಿಗಳು ಅಂತಂದ್ರೆ ಮೊನ್ನೆ ಎಸ್ ಕೆ ಶಿವಕುಮಾರ್ ಅವರ ಪ್ರಶಸ್ತಿ ಒಂದು, ಆಮೇಲೆ ಈಗ ಜಯದೇವ ಪ್ರಶಸ್ತಿ, ದೇವನಗರಿ ಪ್ರಶಸ್ತಿ, ಮತ್ತೆ ಯುವ ವಿಜ್ಞಾನಿ ಪ್ರಶಸ್ತಿ 2019, ಮತ್ತೆ ಇನ್ಸ್ಮಾನಕ್ ಅವಾರ್ಡ್ಸ್ 2019, ಬಾಲವಿಜ್ಞಾನಿ ಪ್ರಶಸ್ತಿ NCSE 2017, ಇಂಟರ್ನ್ಯಾಷನಲ್ ಇನ್ನೋವೇಟರ್ಸ್ ಫೇರ್ 2019 ಅಲ್ಲಿ ಗೋಲ್ಡ್ ಮೆಡಲ್, ಆಮೇಲೆ ಟೆಕ್ನೋ ಮಾಡೆಲ್ ಸ್ಪರ್ಧೆ ಅದರಲ್ಲಿ ISTF ಅವರು ಕಂಡಕ್ಟ್ ಮಾಡಿದ್ದು ಅದರಲ್ಲಿ ಮತ್ತೆ ಗೋಲ್ಡ್ ಮೆಡಲ್. ಇವೆಲ್ಲವನ್ನ ಸೇರಿಸ್ಕೊಂಡು ಹೇಳೋದು ಅಂತಂದ್ರೆ ಅಲ್ಲಿವರೆಗೂ ಶಾಲಾ ಕಾಲದಲ್ಲಿ ಅವಳಿಗೆ ಬಂದಿದ್ದು ತುಂಬಾ ಬಹುಮುಖ್ಯವಾದದ್ದು ಅಂದ್ರೆ, ಪ್ರಧಾನ ಮಂತ್ರಿ ಬಾಲಶಕ್ತಿ ಪುರಸ್ಕಾರ್ಗೆ 3.25 ಲಕ್ಷ ಅಪ್ಲಿಕೇಶನ್ಸ್ ಬಂದಾಗ ಅದರಲ್ಲಿ ಟಾಪ್ 61 ಅಪ್ಲಿಕೇಶನ್ ಫೈನಲ್ ರೌಂಡ್ ಗೆ ಬರ್ತವೆ, ಅದರಲ್ಲಿ ನಿಖಿತಾ ನನ್ನ ಮಗಳದು ಒಂದು. ಅದು ನಮ್ಗೆ ತುಂಬಾ ಗರ್ವ ಕಾರಣ ಅಂತ ಕೂಡ ಅನ್ಸುತ್ತೆ. ಅದಲ್ಲದೆ ಈಗ ಇಂಜಿನಿಯರಿಂಗ್ಗೆ ಬಂದಿದ್ದಾದ್ಮೇಲೆ ಬಂದಿರುವಂತದ್ದು ಮುಖ್ಯ ಘಟ್ಟಗಳು ಅಂತಂದ್ರೆ, ಇಂಡಿಯಾ AI ಹ್ಯಾಕಥಾನ್ ಅಲ್ಲಿ I4C ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗೃಹ ಮಂತ್ರಾಲಯದ ಕಡೆಯಿಂದ, ಸೆಂಟ್ರಲ್ ಗವರ್ಮೆಂಟ್ ಗೃಹ ಮಂತ್ರಾಲಯ ಕಡೆಯಿಂದ ಆದಂತ ಒಂದು ಹ್ಯಾಕಥಾನ್ ಅಲ್ಲಿ Top 20 ಟೀಮ್ಸ್ ಅಂತ ಓಪನ್ ಕ್ಯಾಟಗರಿನಲ್ಲಿ Top 20 ಟೀಮ್ಸ್ ಅಲ್ಲಿ ಒಂದು ಟೀಮ್ ಆಗ್ತಾಳೆ. ಮತ್ತೆ IET ಪ್ರಶಸ್ತಿ ರೀಜನಲ್ ರೌಂಡ್ 20-25 ಕೋಲ್ಕತ್ತಾ ವಿಭಾಗದಲ್ಲಿ ರನ್ನರ್ ಅಪ್ ಆಗ್ತಾಳೆ. ಸೊ ಇದಿಷ್ಟೇ ಅಲ್ಲದೆ IEEE ನಲ್ಲಿ ಆಲ್ ಓವರ್ ಇಂಡಿಯಾ 3rd ಬಹುಮಾನ ಪಡ್ಕೊಳ್ತಾಳೆ. ಇದೆಲ್ಲಾನು ಒಂದ್ರಿ ಅವಳಿಗೆ ಹಂತ ಹಂತವಾಗಿ ಬೆಳಿಲಿಕ್ಕೆ ಅವಕಾಶಗಳು ಪ್ರೋತ್ಸಾಹ ಮಾಡ್ತಾ ಇದೆ ಅನ್ನೋದ್ರಲ್ಲಿ ಬೇರೆ ಮಾತಿಲ್ಲ.
1: ಒಳ್ಳೇದು ಮೇಡಮ್, ತಮ್ಮ ಮಗಳು ಇಷ್ಟೆಲ್ಲಾ ಸಾಧನೆ ಮಾಡ್ತಿದ್ದಾರೆ ಅವ್ರದೇ ಆದಂತ ಎಲ್ಲಾ ಕ್ಷೇತ್ರದಲ್ಲಿ, ಅಂದ್ರೆ ಈಗಿನ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ತುಂಬಾ ಮುಖ್ಯ. ಈಗೆಲ್ಲ ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲದನ್ನು ತಿಳಿದುಕೊಳ್ಬೇಕು, ಮುಖ್ಯ ಆಗುತ್ತೆ. ಅದರಲ್ಲಿ ಅವರು ತುಂಬಾ ತಮ್ಮದೇ ಆದಂತ ಮುಂದುವರಿಕೆಯನ್ನ ತೋರಿಸಿದ್ದಾರೆ. ತಮ್ಗೆ ಇಷ್ಟೆಲ್ಲಾ ಪ್ರಶಸ್ತಿಗೆ ಭಾಜನರಾಗ್ತಿರ್ತವೆ, ಚಿಕ್ಕ ವಯಸ್ಸಿಂದಾನೆ ಯುವ ವಿಜ್ಞಾನಿ ಪ್ರಶಸ್ತಿ ಕೂಡ ಭಾಜನರಾಗಿದ್ದಾರೆ. ತಮ್ಗೆ ಏನ್ ಅನ್ಸುತ್ತೆ ಮೇಡಮ್?
2: ಅಂದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ. ಆದ್ರೆ ಮುಖ್ಯವಾಗಿ ಇದ್ರ ಎಲ್ಲದರ ಹಿಂದೆ ಒಂದು ಗುರು ಕೃಪೆ ಅಥವಾ ಗುರು ಮಾರ್ಗದರ್ಶನ, ದೈವ ಕೃಪೆ ಅನ್ನೋದನ್ನ ನಾವು ಯಾವತ್ತಿಗೂ ಮರೆಯಕ್ಕಾಗಲ್ಲ. ಯಾಕೆಂದ್ರೆ ನಮ್ ಪುಣ್ಯನೋ ಏನೋ ಅಂತಾನೆ ಹೇಳ್ಬೋದು, ಅವಳು ಸಿಕ್ಕಿದ್ದು ಒಬ್ಬೊಬ್ಬ ಟೀಚರ್ ಕೂಡ ಅಷ್ಟು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಮಾರ್ಗದರ್ಶನ ನೀಡೋದ್ರಲ್ಲಾಗ್ಲಿ ಅಥವಾ ಅವಳು ಎಲ್ಲೂ ಡಿಸ್ಟ್ರಾಕ್ಷನ್ ಅಂದ್ರೆ ಹಾದಿ ತಪ್ಪದಂಗೆ, ಯಾಕಂದ್ರೆ ಇವತ್ತು ಮಾನವ ವಿಭಾಗದಲ್ಲಿ ತುಂಬಾ ಹಲವಾರು ಮಕ್ಕಳಿಗೆ ಬೇಗ ಇರೋದೇ ಡಿಸ್ಟ್ರಾಕ್ಷನ್ಸ್, ಅದು ಎಲ್ಲೂ ಹೋಗದಂಗೆ ಅವು ಒಂದು ಸಾಧನೆ ಹಂತದಲ್ಲಿ ಪ್ರತಿಯೊಂದು ಕಡೆ ಮೆಟ್ಲು ಹತ್ತಬೇಕೆ ಹೊರತು ದಾರಿ ತಪ್ಪದೇ ಇರೋ ಹಾಗೆ ನಡ್ಕೊಳ್ಲಿಕ್ಕಾಗ್ಲಿ ಅಥವಾ ಒಂದು ಸರಿಯಾದ ಮಾರ್ಗದರ್ಶನದಲ್ಲಿ ಹೋಗ್ಬೇಕು ಅನ್ನೋದಿಕ್ಕಾಗ್ಲಿ ನಾವು ಆ ಗುರುಗಳನ್ನ ಮತ್ತೆ ಗೈಡಿಂಗ್ ಪ್ರೊಫೆಸರ್ಸ್ನ ಎಲ್ಲರನ್ನೂ ತುಂಬಾ ನೆನ್ಸ್ ಹಂಚ್ಕೊಳ್ಬೇಕು ಅಂತ ನಾನು ಅನ್ಕೊಂತೀನಿ. ಮತ್ತೆ ಒಳಗಡೆಯಿಂದನೂ ಅವಳಿಗೆಲ್ಲೋ ಒಂದು ಆಸೆ ಹುಮ್ಮಸ್ಸು ಇದೆ, ಸಮಾಜಕ್ಕೆ ನಾನು ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋದು.

0: ಸೊ ಆ ಹುಮ್ಮಸ್ಸಿಗೆ ಮಾರ್ಗದರ್ಶಕರು ನೀರೇರಿತಾ ಇರೋದು ನಮ್ಗೆ ತುಂಬಾ ಖುಷಿ ವಿಚಾರ ಅಂತ ಅನ್ಸುತ್ತೆ.
1: ಒಳ್ಳೇದು ಮೇಡಮ್. ನಿಖಿತಾ ಅವರೇ, ತಮ್ಗೆ ತಾವು ಶಾಲಾ ವಿದ್ಯಾಭ್ಯಾಸದಿಂದನೂ ಕೂಡ ತಾವು ತಮ್ಮದೇ ಆದಂತಹ ಅಚೀವ್ಮೆಂಟ್ ಗಳನ್ನ ಮಾಡ್ಕೊಳ್ತಾ ಬರ್ತಾ ಇದ್ದೀರಾ. ತಮ್ಮ ಸ್ಕೂಲ್ ಡೇಸ್ ಅಲ್ಲಾಗಿರ್ಬೋದು, ಕಾಲೇಜ್ ಡೇಸ್ ಅಲ್ಲಾಗಿರ್ಬೋದು, ಅಲ್ಲಿ ತಮ್ಮ ಶಿಕ್ಷಕರ ಹಾಗೂ ಉಪನ್ಯಾಸಕರ ಪ್ರೋತ್ಸಾಹ ಸಹಕಾರ ಯಾವ ರೀತಿ ಇತ್ತು?
2: ತುಂಬಾ ಮುಖ್ಯಗತ್ತೆ ನಮ್ಮ ತಾಯಿಯವ್ರು ಹೇಳ್ದಂಗೆ, ಶಿಕ್ಷಕರು ಹೇಗೆ ಒಬ್ಬರನ್ನ ಮೋಟಿವೇಟ್ ಮಾಡ್ತಾರೆ ಅನ್ನೋದು. ಯಾಕಂದ್ರೆ ಒಂದ್ ಸಬ್ಜೆಕ್ಟ್ ನಾವು ಇಷ್ಟಪಡ್ತೀವಿ ಅಂದ್ರೆ ಅದು ಅವ್ರು ಹೇಗೆ ಹೇಳ್ಕೊಡ್ತಾರೆ ಅನ್ನೋದ್ರ ಮೇಲೆ ಕೂಡ ತುಂಬಾ ಮ್ಯಾಟರ್ ಆಗ್ತದೆ. ಸೊ ಸ್ಕೂಲ್ ನನಗೆ ತುಂಬಾ ಬ್ಲೆಸ್ಡ್ ಅನ್ಬಹುದು, ಆತರ ಒಳ್ಳೊಳ್ಳೆ ಶಿಕ್ಷಕರು ಸಿಕ್ಕಿರೋದು ಸ್ಕೂಲ್ಗಳಲ್ಲಿ. ಎಸ್ಪೆಷಲಿ ನಾನು ಟೆನಿಸ್ ಪ್ಲೇಯರ್ ಇದ್ದೆ, ನಾನು 6ನೇ ತರಗತಿಯಿಂದ 10ನೇ ತರಗತಿ ಅಷ್ಟ್ ಸ್ಕೂಲಿಗೆ ಅರ್ಧ ದಿನ ಹೋಗ್ತಾ ಇದ್ದೆ. ನಂಗೆ ಸ್ಕೂಲ್ ಅಲ್ಲಿ ಆತರ ಕೂಡ ಸಪೋರ್ಟ್ ಮಾಡ್ತಿದ್ರು, ನೀನ್ ಸ್ಪೋರ್ಟ್ಸ್ ಆಡ್ತೀಯ ಅಂದ್ರೆ ಅದಕ್ ಕೂಡ ಟೈಮ್ ಕೊಡ್ತಾ ಇದ್ರು, ನಾನು ಟೂರ್ನಮೆಂಟ್ಸ್ ಆಡ್ತಾ ಇದ್ದೆ. ಸೊ ಅದಕ್ಕೆ ಫಲವಾಗಿ ನಂಗೆ ಇಂಡಿಯಾ ಅಂಡರ್ 14 ಟೆನಿಸ್ ಚಾಂಪಿಯನ್ಶಿಪ್ ಅಲ್ಲಿ ಒಂದು ಗೆದ್ದಿದ್ದೆ. ಆತರ ತುಂಬಾ ಹೆಲ್ಪ್ ಮಾಡ್ತಿದ್ರು. ಸೊ ಅವಾಗ ಸ್ಕೂಲ್ ಎಷ್ಟೊಂದ್ ಸರಿ ಮಿಸ್ ಮಾಡ್ತಾ ಇದ್ದೆ, ಅಟೆಂಡೆನ್ಸ್ ಅಟೆಂಡ್ ಮಾಡಕ್ ಆಗ್ತಿರ್ಲಿಲ್ಲ. ಅವಾಗ ಪೋರ್ಷನ್ಸ್ ಹೇಳ್ಕೊಡೋದಾಗ್ಲಿ, ಪ್ರತಿಯೊಂದು ಅವರು ಇನ್ಸ್ಪೈರ್ ಮಾಡೋದಾಗ್ಲಿ, ಒಂದ್ ಸಬ್ಜೆಕ್ಟ್ ಅಲ್ಲಿ ಹೇಳೋದಾಗ್ಲಿ, ಈ ತರ ಅಪಾರ್ಚುನಿಟೀಸ್ ಇರ್ತವೆ,

0: ಇರ್ತಿದ್ರು. ನೀನ್ ಸ್ಪೋರ್ಟ್ಸ್ ಆಡ್ತೀಯಾ ಅಂದ್ರೆ ಅದಕ್ಕೆ ಕೂಡ ಟೈಮ್ ಕೊಡ್ತಾ ಇದ್ರು. ನಾನು ಟೂರ್ನಮೆಂಟ್ಸ್ ಆಡ್ತಾ ಇದ್ದೆ, ಸೊ ಅದಕ್ಕೆ ಫಲವಾಗಿ ನಂಗೆ ಇಂಡಿಯಾ ಅಂಡರ್ 14 ಟೆನ್ನಿಸ್ ಚಾಂಪಿಯನ್ಶಿಪ್ ಅಲ್ಲಿ ಒಂದು ಗೆದ್ದಿದ್ದೆ. ಆ ತರ ತುಂಬಾ ಹೆಲ್ಪ್ ಮಾಡ್ತಿದ್ರು. ಸೊ ಅವಾಗ ಸ್ಕೂಲ್ ಎಷ್ಟೊಂದ್ಸರಿ ಮಿಸ್ ಮಾಡ್ತಾ ಇದ್ದೆ, ಅಟೆಂಡೆನ್ಸ್ ಅಟೆಂಡ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಅವಾಗ ಪೋರ್ಷನ್ಸ್ ಹೇಳ್ಕೊಡೋದಾಗ್ಲಿ, ಒಂದು ಅವರು ಇನ್ಸ್ಪೈರ್ ಮಾಡೋದಾಗ್ಲಿ, ಒಂದು ಸಬ್ಜೆಕ್ಟ್ ಅಲ್ಲಿ ಹೇಳೋದಾಗ್ಲಿ, ಈ ತರ ಅಪಾರ್ಚುನಿಟೀಸ್ ಇರ್ತವೆ ಅಪಾರ್ಟ್ ಫ್ರಮ್ ಟೆಕ್ಸ್ಟ್ ಬುಕ್ಸ್, ಈ ತರ ಎಲ್ಲ ಮಾಡ್ಬೋದು. ಎಕ್ಸ್ಟ್ರಾ ಹೇಳ್ಕೊಡೋದಾಗ್ಲಿ, ನಾನು ಡೌಟ್ಸ್ ಏನಾಗ ಕೇಳಿದ್ರೆ ಅದನ್ನ ಎನ್ಕರೇಜ್ ಆದಾಗ್ಲಿ, ಆತರ ಮಲ್ಟಿಪಲ್ ಟೈಮ್ಸ್ ಪ್ರತಿಯೊಂದ್ ಸರಿ ನೆನ್ಸ್ಕೊಂಡ್ರೆ ಲೈಕ್ ಅದು ತುಂಬಾ ಖುಷಿ ಆಗ್ತದೆ. ಆತರ ಟೀಚರ್ಸ್ ಇದ್ರು, ಸಪೋರ್ಟ್ ಮಾಡ್ತಾ ಇದ್ರು ನಂಗೆ ಸ್ಪೋರ್ಟ್ಸ್ ಅಲ್ಲಾಗ್ಲಿ, ಬೇರೆ ಕಾಂಪಿಟೇಷನ್ಸ್ ಆಗ್ಲಿ, ನನಗೆ ಎಕ್ಸಾಮ್ಸ್ ಆಗ್ಲಿ, ಎಷ್ಟೊಂದ್ ಸರಿ ಎಷ್ಟೊಂದ್ ಎಕ್ಸಾಮ್ಸ್ ಗೆ ಎಕ್ಸ್ಟ್ರಾ ಪೋರ್ಷನ್ಸ್ ಇರ್ತದೆ ಸ್ಕೂಲ್ ಅಲ್ಲಿ, ಅಷ್ಟೇ ಸಾಕಾಗಲ್ಲ. ಸೊ ಅದನ್ನೆಲ್ಲ ಕೇಳಿದ್ರೆ ಅವ್ರು ಕೂಡ ಸ್ವಲ್ಪ ವರ್ಕ್ ಮಾಡಿ ಹೇಳ್ಕೊಡೋದು, ಮತ್ತೆ ನಾನೇನಾದ್ರೂ ಎಕ್ಸ್ಟ್ರಾ ಆನ್ಸರ್ಸ್ ಎಲ್ಲ ಬರೆದು ಕಳಿಸ್ತೆ, ಅವ್ರ ಅದ್ ಕರೆಕ್ಷನ್ ಮಾಡ್ಕೊಡ್ತಾ ಇದ್ರು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಅವ್ರ ಸ್ಕೂಲ್ ಅಲ್ಲದೆ. ಸೊ ಅವ್ರನ್ನೆಲ್ಲ ನಾನು ನೆನ್ಪಿಸ್ಕೊಳಕ್ ಇಷ್ಟಪಡ್ತೀನಿ. ತುಂಬಾ ಜನ ತುಂಬಾ ಹೆಲ್ಪ್ ಮಾಡಿದ್ದಾರೆ, ತುಂಬಾ ಇನ್ಸ್ಪೈರ್ ಕೂಡ ಮಾಡಿದ್ದಾರೆ.
1: ನಿಖಿತಾ ಅವರೇ, ಶಾಲೆಯ ಪ್ರೋತ್ಸಾಹಕ್ಕಿಂತ ಮನೆಯಲ್ಲಿ ತಂದೆ ತಾಯಿಗಳ ಪ್ರೋತ್ಸಾಹ ಕೂಡ ತುಂಬಾ ಮುಖ್ಯ ಆಗುತ್ತೆ ತಮ್ಮ ಸಾಧನೆಗೆ. ಅಂದ್ರೆ ತಮ್ಮ ತಾಯಿಯವರು ಡಾಕ್ಟರ್ ಲಕ್ಷ್ಮಿ ಅವರು ಕೂಡ ವೈದ್ಯಕೀಯರಲ್ಲಿದ್ದಾರೆ, ತಮ್ಮ ತಂದೆಯವರಾದಂತಹ ಶರತ್ ಅವರು ಕೂಡ ವೈದ್ಯಕೀಯ ವೃತ್ತಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಗೊತ್ತಿರ್ಬೋದು, ಡಾಕ್ಟರ್ ಆದ್ರೆ ತುಂಬಾ ಸಮಯವನ್ನ ತಮ್ಮ ವೃತ್ತಿಗೆನೆ ನೀಡಬೇಕಾಗುತ್ತೆ. ಅದರ ಜೊತೆಗೆ ತಮ್ಮ ಮಕ್ಕಳಿಗೆ ನಿಮಗೆ ತಂದೆ ತಾಯಿ ಪ್ರೋತ್ಸಾಹ ಯಾವ ರೀತಿ ಇತ್ತು?
0: ತುಂಬಾ ಲಕ್ಕಿ ನಾನು, ಇಬ್ರು ತುಂಬಾ ಏನಂತಾರೆ, ಅಪ್ಪ ಅಮ್ಮ ಇರೋದೊಂಥರ, ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಅವ್ರು ತುಂಬಾ ಇನ್ವಾಲ್ವ್ ಪೇರೆಂಟ್ಸ್ ಅನ್ಬಹುದು. ಸಮಯ ಕೊಡೋದ್ರಲ್ಲಿ ಅವರು ಏನ್ ಭಾವಿಸ್ತಾರೆ ಅಂದ್ರೆ, ದುಡ್ಡು ಎಷ್ಟು ಕೊಡ್ತೀವೋ ಇಲ್ಲೋ ಮಕ್ಕಳಿಗೆ, ಆಸ್ತಿ ಎಷ್ಟು ಕೊಡ್ತೀವೋ ಇಲ್ಲೋ ಗೊತ್ತಿಲ್ಲ, ಸಮಯ ಅವ್ರ ಜೊತೆ ಇರೋದು ಅಷ್ಟು ಇಂಪಾರ್ಟೆಂಟ್ ಅನ್ನೋದು ಅವ್ರು ಭಾವಿಸ್ತಾರೆ. ಅದೇ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ ಇಷ್ಟು ವರ್ಷ. ಪ್ರತಿದಿನ ಈಗೂ ನಾನು ಇಂಜಿನಿಯರಿಂಗ್ ಅಲ್ಲಿ ಇದ್ರು ಕೂಡ ದಿನ ಅಪ್ಪ ಅಮ್ಮನ ಜೊತೆ ಮಾತಾಡ್ತೀನಿ. ಅವ್ರು ಈಗೂ ಕೂಡ ಅವರು ವೃತ್ತಿ ವೈದ್ಯಕೀಯ ಆಗಿದ್ರು, ನಾನು ಇಂಜಿನಿಯರಿಂಗ್ ಆಗಿದ್ರು, ಏನ್ ಓದ್ದೆ, ಏನ್ ಸಬ್ಜೆಕ್ಟ್ಸ್, ಪ್ರತಿಯೊಂದು ಅವರೊಂದು ಕ್ಯೂರಿಯಾಸಿಟಿ ಅಲ್ಲಿ ಕೇಳ್ತಾರೆ. ಸೊ ಅದು ಪ್ರತಿಯೊಂದು ಅವರು ಎಷ್ಟು ಎಫರ್ಟ್ಸ್ ಹಾಕ್ತಾರೆ, ಬಿಕಾಸ್ ಈಗ ನಮ್ಮ ತಾಯಿ ವೈದ್ಯಕೀಯ ವೃತ್ತಿ, ಆದ್ರೂ ಅವರು ಎಷ್ಟೊಂದ್ ಸರಿ ನಾನು ಟೂರ್ನಮೆಂಟ್ಸ್ ಹೋಗ್ತಿದ್ದಾಗ ಇಲ್ಲ ಕಾಂಪಿಟೇಷನ್ ಹೋಗ್ತಿದ್ದಾಗ ಅವ್ರು ನನ್ನ ಜೊತೆ ಬರೋರು, 4-5 ದಿನ ಹೊರಗಡೆ ಇರೋರು. ಸೊ ಅವ್ರ ಪ್ರಾಕ್ಟೀಸ್ ಫೋನ್ ಅಲ್ಲಿ ಎಷ್ಟೊಂದು ಪೇಷಂಟ್ಸ್ ನ ನೋಡೋದು, ಸೈಮಲ್ಟೇನಿಯಸ್ಲಿ ನನ್ನ ಜೊತೆ ಬರೋದು, ನನ್ಗೀಗ ಎಷ್ಟೊಂದು ಇಲ್ಲ ಪೋಸ್ಟ್ ಮಾಡ್ಬೇಕು, ಚಾರ್ಟ್ಸ್ ಮಾಡ್ಬೇಕಂದ್ರೆ ಅಪ್ಪ ಅಮ್ಮ ಇಬ್ರು ಕೂರ್ತಾ ಇದ್ರು ಹೆಲ್ಪ್ ಮಾಡ್ಲಿಕ್ಕೆ, ಏನಾದ್ರು ಪ್ರಾಜೆಕ್ಟ್ಸ್ ಮಾಡ್ಬೇಕು, ಏನಾದ್ರೂ ಹೆಲ್ಪ್ ಮಾಡ್ಲಿಕ್ ಬೇಕು ಅಂದ್ರೆ ಅವರು ಇನ್ವಾಲ್ವ್ ಇರ್ತಾ ಇದ್ರು. ನಾನು ಪ್ರತಿ ಸರಿ ಪ್ರಾಜೆಕ್ಟ್ಸ್ ಹೋಗಕ್ ಮುಂಚೆ ಅವ್ರಿಗೆ ಕೇಳಿಸ್ತಾ ಇದ್ದೆ, 2-3 ಸರಿ ಕುತ್ಕೊಂಡು. ಸೊ ಓವರ್ ನೈಟ್ ಅವರು ಎದ್ದಿದ್ದು ನನ್ನ ಜೊತೆ ಎಲ್ಲ ಮಾಡ್ತಾ ಇದ್ರು. ಸೊ ಇದು ಹೆಲ್ಪ್ ಮಾಡೋದಾಗಿದ್ರೆ, ಇನ್ನೊಂದು ಭಾಗ ಅವರು ಕೂಡ ಅವರಿಗೆ ಇಷ್ಟ ಇದ್ರು ಇಷ್ಟ ಇಲ್ಲದೆ ಇದ್ರು ಆ ಸಬ್ಜೆಕ್ಟ್ಸ್ ನಾನು ಇಷ್ಟ ಪಡ್ತೀನಿ, ನಾನು ಪಾರ್ಟಿಸಿಪೇಟ್ ಮಾಡಕ್ ಇಷ್ಟಪಡ್ತೀನಿ ಅಂತ ಅವ್ರು ಅದ್ರ ಬಗ್ಗೆ ತಿಳ್ಕೊಂಡು. ಈಗ ನಾನು ನ್ಯೂರೋ ಸೈನ್ಸ್ ಅಲ್ಲಿ ರಿಸರ್ಚ್ ಮಾಡ್ತಿದ್ದೀನಿ, ಬಟ್ ಅವರಿಗೆ ಏನ್ ಅರ್ಥ ಆಗ್ತದೋ ಗೊತ್ತಿಲ್ಲ, ಬಟ್ ನಾನು ಏನ್ ಮಾಡ್ತಿದ್ದೀನಿ, ನನ್ನ ರಿಸರ್ಚ್ ಏನು, ಅಲ್ಲಿ ಪ್ರೊಫೆಸರ್ಸ್ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಎಲ್ಲ ಕೇಳಿಸ್ಕೊಂತಾರೆ ಆಸಕ್ತಿ ಪಟ್ಟು. ಅವ್ರು ಓದ್ತಾರೆ, ಅವ್ರ ಕೈಯಲ್ಲಿ ಎಷ್ಟು ಹೆಲ್ಪ್ ಮಾಡಕ್ ಆಗ್ತದೋ ಅವ್ರದ್ ಮಾಡ್ತಾರೆ. ಆ ಎಫರ್ಟ್ಸ್ ನೋಡಿ ನನಗೂ ಒಳಗಿಂದ ಅನ್ಸ್ತದೆ, ಅವ್ರ ಅಷ್ಟೆಲ್ಲ ಮಾಡ್ತಿರೋದ್ರಿಂದ ನಾನು ಅದಕ್ಕೆ ತಕ್ಕಂತೆ ಏನಾದ್ರು ಒಂದು ಮಾಡಿ ತೋರಿಸ್ಬೇಕು, ಅವರಿಗೊಂದು ಪ್ರೌಡ್ ಆಗಂಗ್ ಮಾಡ್ಬೇಕು ಅನ್ನೋದು ಅನ್ಸುತ್ತೆ. ಅದು ಇದರಿಂದನೇ ನಾನು ಏನ್ ಮಾಡಿದೀನಿ ಅದಕ್ಕೆ ಪ್ರೈಮರಿ ಮೋಸ್ಟ್ ರೀಸನ್ ಅವರು ಅಂತ ಹೇಳ್ಬೋದು.
1: ನಿಖಿತಾ ಅವರೇ, ತಾವು ಮಾಡ್ತಕ್ಕಿರ್ತಕ್ಕಂತ ಪದವಿ ಈಗ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಪದವಿಯನ್ನ ಮಾಡ್ತೀರಾ, ಅದ್ರ ಜೊತೆ ತಮ್ಗೆ ತುಂಬಾ ಆಸಕ್ತಿ ಇರ್ತಕ್ಕಂತ ಸಬ್ಜೆಕ್ಟ್ ನ್ಯೂರೋ ಸೈನ್ಸ್, ಅದರಲ್ಲೂ ಕೂಡ ತಾವು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀರಾ, ಹೇಗೆ ಅದ್ರ ಬಗ್ಗೆ ಯಾಕೆ ಆಸಕ್ತಿ ಮೂಡ್ತು, ಅದರಲ್ಲಿ ತಮ್ಮದೇ ಆದಂತಹ ಸಾಧನೆ ಮಾಡ್ಬೇಕು, ಅದನ್ನು ಕಲಿಬೇಕು ಅಂತ ಯಾಕೆ ಅನ್ನಿಸ್ತು, ಮುಂದೆ ಅದರಲ್ಲಿ ಏನನ್ನ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ?
0: ಸೊ ನನಗೆ ಪಿ ಯು ಸಿ ಟೈಮ್ ಅಲ್ಲಿ ಎಸ್ಪೆಷಲಿ ನಂಗೆ ಸೈನ್ಸ್ ಓದ್ಬೇಕನ್ನೋದು ತುಂಬಾ ಶೋರ್ ಇದ್ದೆ, ಬಟ್ ಇಂಜಿನಿಯರಿಂಗ್ ಮಾಡ್ಬೇಕಾ, ಮೆಡಿಸಿನ್ ಮಾಡ್ಬೇಕಾ, ಇಲ್ಲ ರಿಸರ್ಚ್ ಕಡೆ, ಏನು ಬಿ ಎಸ್ ಸಿ ಎಂ ಎಸ್ ಸಿ ಕಡೆ ಹೋಗ್ಬೇಕಾ ಅನ್ನೋದು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇತ್ತು. ಅವಾಗ ನಮ್ ತಂದೆ ಅಡ್ವೈಸ್ ಮಾಡ್ದೋ ಹಾಗೆ, ನೀನು ಮುಂದೆ ರಿಸರ್ಚ್ ಹೋಗ್ಬೇಕಂದ್ರೆ ಟೆಕ್ನಿಕಲ್ ಫೌಂಡೇಶನ್ ಇದ್ರೆ ಚೆನ್ನಾಗಿ ಅನ್ನೋ ಒಂದ್ ಕಾರಣದಿಂದ ಅವರು ಇಂಜಿನಿಯರಿಂಗ್ ಸೇರ್ಕೊ ಅಂದ್ರು. ಸೊ ಅವಾಗ ಸೇರ್ಕೊಂಡೆ, ಬಟ್ ನನ್ಗೆ ಅವಾಗ ಇನ್ನ ಇತ್ತು, ನನ್ಗಿಲ್ಲ ಏನೋ ಒಂದ್ ಇದೆ ನನಗೆ ಇನ್ನ ಇಷ್ಟಪಡೋ ಅಂತದ್ದು ಹುಡುಕ್ಬೇಕು ಅಂತ ಹೇಳ್ತು. ಅವಾಗೆ ನಾನು ಎನ್ ಪಿ ಟಿ ಎಲ್ ಅನ್ನೋ ಪ್ಲಾಟ್ಫಾರ್ಮ್ ಬಗ್ಗೆ ತಿಳಿತು ನನಗೆ. ಸೊ ಅದರಲ್ಲಿ ತುಂಬಾ ಕೋರ್ಸಸ್ ಇದೆ, ಲೈಕ್ 1,000 ಕೋರ್ಸಸ್ ಇದೆ. ಸೊ ಅದ್ರಲ್ಲಿ ನಾನು ಹುಡುಕಿ ನನಗೆ ಹೆಸರು ನೋಡಿ ಸಿಲೆಬಸ್ ನೋಡಿ ಇಷ್ಟ ಆಗುವಂತ ಒಂದಷ್ಟು ಕೋರ್ಸಸ್ನ ಆಯ್ಕೆ ಮಾಡಿ ಮಾಡಕ್ ಶುರು ಮಾಡಿದೆ. ಸೊ ಅವಾಗ ನನಗೆ ಕಾಂಪ್ಯೂಟೇಷನಲ್ ನ್ಯೂರೋ ಸೈನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ ಅಂತಾನೆ ಅದಕ್ಕೆ ಮುಂಚೆ ಗೊತ್ತಿರಲಿಲ್ಲ. ಅದ್ರದ್ದೊಂದು ಕೋರ್ಸ್ ಇತ್ತು, ಅವರು ಪ್ರೊಫೆಸರ್ ಡಾಕ್ಟರ್ ಶರ್ಬಾ ಬಂದೋಪಾಧ್ಯಾಯ ಅಂತ, IIT ಖರಗ್ಪುರ್ ಅಲ್ಲಿ ಅವ್ರ ಪ್ರೊಫೆಸರ್. ಸೊ ಅವ್ರದ್ದೊಂದು ಕೋರ್ಸ್ ನನಗೆ ಸಿಕ್ತು. ಆ ಕೋರ್ಸ್ ಮಾಡುವಾಗ ಅನ್ನಿಸ್ತು ಇದು ತುಂಬಾ ಚಾಲೆಂಜಿಂಗ್ ಇದೆ, ನನಗೆ ಪ್ರತಿ ಕ್ಲಾಸ್ ಕೇಳುವಾಗ ತುಂಬಾ ಓ ಏನಿದು ಅರ್ಥ ಆಗ್ತಿಲ್ಲ ಅನ್ನೋ ಒಂದು ಫೀಲಿಂಗ್ ನಂಗೆ ಪ್ರತಿ ಕ್ಲಾಸ್ ಅಲ್ಲೂ ಬರ್ತಿತ್ತು. ನಂಗೆ ತುಂಬಾ ಇಷ್ಟ ಆಯ್ತು ಆ ಕೋರ್ಸ್ ಮಾಡುವಾಗ. ಸೊ ಅವಾಗ ನನ್ಗೆ ರಿಯಲೈಸ್ ಆಯ್ತು, ಇಲ್ಲ ಇದೇನೋ ನನಗೆ ತುಂಬಾ ಆಸೆ ಮೂಡಿಸ್ತಾ ಇದೆ ಅನ್ನೋ ಒಂದು ಆ ಕೋರ್ಸ್ ಟೈಮ್ ಅಲ್ಲಿ ನನಗೆ ತಿಳಿದು. ನಾನು ಅವಾಗ ಆ ಸಬ್ಜೆಕ್ಟ್ ಬಗ್ಗೆ ಎಕ್ಸ್ಟ್ರಾ ಓದೋದು, ಅದ್ರ ಬಗ್ಗೆ ರಿಸರ್ಚ್ ಪೇಪರ್ಸ್ ಓದೋದು, ಬೇರೆ ಬೇರೆ ಆ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿರೋರ್ ಜೊತೆ ಮಾತಾಡ್ತಿರೋದು, ಅವೆಲ್ಲ ಮಾಡಿದಾಗ ನನ್ಗೆ ಇನ್ನೂ ಜಾಸ್ತಿ ಆಸೆ.

0: ಆಸಕ್ತಿ ಮೂಡಕ್ ಸ್ಟಾರ್ಟ್ ಆಯ್ತು. ಸೊ ಆ ಒಂದು ಕೋರ್ಸ್ ಮಾಡ್ತಾ ಇದ್ದೆ. ಸೊ ಸೈಮಲ್ಟೇನಿಯಸ್ಲಿ ನನಗಿತ್ತು ಈಗ ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದೀನಿ, ಬಟ್ ಮುಂದೆ ನಾನು ಏನಾದ್ರೂ ಬಯಾಲಜಿಯಲ್ಲಿ ಮಾಡ್ಬೇಕಂದ್ರೆ ನನಗೆ ಅಲ್ಲಿ ಕೂಡ ಏನಾದ್ರೂ ಒಂದು ಡಿಗ್ರಿ ಅನ್ನೋದಿದ್ರೆ ನಂಗೆ ಮುಂದೆ ಹೆಲ್ಪ್ ಆಗ್ತದೆ ಅದನ್ನ ಗುರುತಿಸ್ಕೊಳ್ಲಿಕ್ಕೆ ಅಂತ ಹೇಳಿದ್ದಕ್ಕೆ ನಾನು ಅವಾಗ ಡೊಮೇನ್ ಸರ್ಟಿಫಿಕೇಶನ್ ಅಂತ ಮಾಡಿ NPTEL ಅಲ್ಲಿ. ಸೊ ಇದಾಗಿ ನಾನು ಇಷ್ಟಪಟ್ಟು ಆಗಾಗ ಸಿಕ್ಕಿದ್ದು. ಸೊ ಅದಾದ್ಮೇಲೆ ಅದ್ರ ಬಗ್ಗೆ ಓದ್ತಾ ಓದ್ತಾ ಓದ್ತಾ ಜಾಸ್ತಿ ಆಸಕ್ತಿ ಮೂಡಿದೆ.
1: ನಿಖಿತಾ ಅವರೇ, ಈಗ ನಾನು ಒಂದು ಪದವಿಯನ್ನು ಹಾಕ್ತಿದ್ದೇನೆ ಅಂದ್ರೆ ಇವಾಗ ಆಲ್ಮೋಸ್ಟ್ ಆಲ್ ಇಂಜಿನಿಯರಿಂಗ್ ಪದವಿ ಆದ್ರೆ ತುಂಬಾ ಸಮಯ ಇಡಬೇಕಾಗುತ್ತೆ, ಅದ್ರ ಜೊತೆಗೆ ಬೇರೆ ಇದಕ್ಕೆ ತಮ್ಮ ಸ್ಪೋರ್ಟ್ಸ್ ಆಗಿರ್ಬೋದು ಇನ್ನಿತರ ಹವ್ಯಾಸಗಳಿಗೂ ಕೂಡ ಸಮಯ ಕೊಡ್ಲಿಕ್ಕೆ ಆಗಲ್ಲ. ಬಟ್ ಈ ರೀತಿಯ ಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಅಪರ್ಚುನಿಟಿಗಳು ಇರ್ತವೆ ಉದ್ಯೋಗ ಕ್ಷೇತ್ರದಲ್ಲಿ. ಆದ್ರಿಂದ ಅದ್ರಗಳ ಬಗ್ಗೆ, ಇವತ್ತು ನಾವು ಮಾಡಿರ್ತಕ್ಕಂತ ಡೊಮೈನ್ ಕೋರ್ಸ್ಗಳ ಬಗ್ಗೆ ಸ್ವಲ್ಪ ಯುವ ಪೀಳಿಗರಿಗೆ, ನಾನು ಕೂಡ ಇಂಜಿನಿಯರಿಂಗ್ ಮಾಡ್ಕಂತ ವಿದ್ಯಾರ್ಥಿಗಳು ಇದ್ದು ಅವ್ರ ಕೀಳುಗರಿಗೆ ಇದ್ರ ಜೊತೆ ಯಾವೆಲ್ಲ ಕೋರ್ಸ್ಗಳನ್ನ ಅಡಿಷನಲ್ ಆಗಿ ಮಾಡ್ಕೊಳ್ಳೋದ್ರಿಂದ ಮುಂದೆ ತಮ್ಗೆ ಉಪಯುಕ್ತ ಆಗುತ್ತೆ, ಯಾವೆಲ್ಲ ಕೋರ್ಸ್ಗಳು ಇದಾವೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
0: ಸೊ ಜನಕ್ಕೆ ತುಂಬಾ ತಿಳಿದಾಗೆ ಈಗ ಎಸ್ಪೆಷಲಿ ಯೂಟ್ಯೂಬ್ ಅಂತ ಬಂದು ಎಷ್ಟೊಂದು ಕೋರ್ಸಸ್ ಸಂಬಂಧ ತುಂಬಾ ವಿಡಿಯೋ ಸಿಗ್ತವೆ. ಬಟ್ ನನಗೆ ಒಂದು ಏನ್ ಅನ್ಸಿದ್ದು, ಹೇಗೂ ಕಲಿತೀವಿ ಅದಕ್ಕೊಂದು ತಕ್ಕಂತೆ ಸರ್ಟಿಫಿಕೇಟ್ ಇದ್ರೆ ಮುಂದೆ ನಮಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ರೀಸನ್ ಇಂದ ನಾನು ಯಾವಾಗ್ಲೂ ಈ ತರ ಸರ್ಟಿಫೈಡ್ ಕೋರ್ಸಸ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೊಂದು ಸ್ವಲ್ಪ ಟಾಪಿಕ್ ಸಣ್ಣ ಸಣ್ಣವಿದ್ರೆ ಯೂಟ್ಯೂಬ್ ಅಲ್ಲಿ ಕೇಳ್ತೀನಿ. ಯೂಟ್ಯೂಬ್ ಅಲ್ಲಿ ಹಲವಾರು ಚಾನಲ್ಸ್ ಇದೆ, ಅಲ್ಲಿ ಎಷ್ಟೊಂದು ಇಂಜಿನಿಯರಿಂಗ್ ಟಾಪಿಕ್ಸ್ ಆಗ್ಲಿ ಬೇರೆ ಪ್ರೋಗ್ರಾಮಿಂಗ್ ಆಗ್ಲಿ ಹೇಳ್ಕೊಡ್ತಾರೆ. ಅದಲ್ಲದೆ ಯುಡೆಮಿ ಕೋರ್ಸೆರ ಅನ್ನೋ ಇದರಲ್ಲಿ ಇರ್ತದೆ. ಬಟ್ ಅದರಲ್ಲಿ ಏನ್ ನನಗಿಸ್ತು ಅಂದ್ರೆ ಅದು ದುಡ್ಡು ಜಾಸ್ತಿ ಇರ್ತದೆ ಮತ್ತೆ ಎಕ್ಸಾಮ್ಸ್ ಅಂತ ಇರಲ್ಲ. ಸೊ ಎಷ್ಟೊಂದ್ಸರಿ ನಾನು ಶುರು ಮಾಡಿರ್ತೀನಿ ಬಟ್ ಕಲಿಬೇಕನ್ನೋ ಒಂದು ಬೋರ್ನೆಸ್ ಸ್ಟಾರ್ಟ್ ಆಗ್ಬಿಟ್ರೆ ಮತ್ತೆ ಬಿಟ್ಬಿಡ್ತೀನಿ. ಸೊ ಅದಕ್ಕೆ ನಾನು ಹುಡ್ಕೊಂಡಿದ್ದು ಪಿಟಿಯಲ್ಲಿ, ಯಾಕಂದ್ರೆ ಅವ್ರು ಪ್ರತಿ ವಾರ ಅಸೈನ್ಮೆಂಟ್ ಇರುತ್ತೆ, ಆಮೇಲೆ ಫೈನಲ್ ಎಕ್ಸಾಮ್ ಬೇರೆ ಕಡೆ ಹೋಗಿ ಎಕ್ಸಾಮ್ ಬರ್ದು ಬರ್ಬೇಕು. ಮಿನಿಮಮ್ ಇಷ್ಟು ಮಾರ್ಕ್ಸ್ ಬಂದ್ರೆ ಮಾತ್ರ ಅವರು ಸರ್ಟಿಫಿಕೇಟ್ ಅನ್ನೋದು ಕೊಡ್ತಾರೆ. ಸೊ ಅದ್ ನನಗೆ ಏನ್ ಅನಿಸ್ತು, ನನಗೆ ಡಿಸಿಪ್ಲಿನ್ ಇರ್ತದೆ. NPTEL ಅನ್ನೋದೊಂದು ಪ್ಲಾಟ್ಫಾರ್ಮ್, ಎಷ್ಟೊಂದು ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಈಗ ಐ ಥಿಂಕ್ ಎರಡನೇ ವರ್ಷ ಮೂರನೇ ವರ್ಷದಲ್ಲಿ ಕಂಪಲ್ಸರಿ ಒಂದೆರಡು ಕೋರ್ಸ್ ಮಾಡ್ಕೋಬೇಕು. ಬಟ್ ನಾನು ನನಗೊಬ್ರು ಪ್ರೊಫೆಸರ್ ಹೇಳಿದ್ರು ಫಸ್ಟಿಗೆ, ನಿನ್ಗೆ ಈ ತರ ಮ್ಯಾಥಮೆಟಿಕ್ಸ್ ಅಲ್ಲಿ ನ್ಯೂರೋ ಸೈನ್ಸ್ ಅಲ್ಲಿ ಆಸೆ ಇದ್ರೆ ಈ ತರ ಪ್ಲಾಟ್ಫಾರ್ಮ್ಸ್ ಇದಾವೆ ಅಲ್ಲಿಂದ ಕೋರ್ಸಸ್ ಮಾಡ್ಕೊ ಅಂತ. ಸೊ ಅವಾಗ ಹೋಗಿ ನಾನು ಹುಡುಕ್ದಾಗ ಇಷ್ಟೆಲ್ಲ ಪ್ಲಾಟ್ಫಾರ್ಮ್ ಕೋರ್ಸಸ್ ಇದಾವೆ, ಮತ್ತೆ ಯಾವಾಗ ಬೇಕಾದ್ರೂ ಅವಾಗ ಕಲಿ. ನಾನು ಎಷ್ಟೊಂದು ಈಗ ಫೋರ್ತ್ ಇಯರ್ ಅಲ್ಲಿ ಕಲಿ ಅಂತದೆಲ್ಲ ಫಸ್ಟ್ ಇಯರ್ ಅಲ್ಲೇ ಮಾಡ್ಕೊಂಡಿದ್ದೆ ಬಿಕಾಸ್ ಆಫ್ ದೀಸ್ ಪ್ಲಾಟ್ಫಾರ್ಮ್ಸ್. ಮತ್ತೆ ಒಳ್ಳೊಳ್ಳೆ ರೆಪ್ಯೂಟೆಡ್ IIT ಪ್ರೊಫೆಸರ್ಸ್ ಅದ್ರಲ್ಲಿ ಪಾಠ ಮಾಡ್ತಾರೆ. ಮತ್ತೆ ಇನ್ನೊಂದು ಏನಂದ್ರೆ ನಿಮ್ಗೆ ಎಕ್ಸಾಮ್ಸ್ ಇರೋದ್ರಿಂದ ಆ ಸೀರಿಯಸ್ ಅಲ್ಲಿ ನಾವು ಕಲಿತೀವಿ, ಸುಮ್ನೆ ಕೋರ್ಸ್ ತಗೊಂಡಿದೀವಿ ಕಲಿತೀವಿ, ಅದು ಒಂದು ಡಿಸಿಪ್ಲಿನ್ ಮೇಂಟೈನ್ ಆಗುತ್ತೆ ಬಿಕಾಸ್ ಆಫ್ ದೀಸ್. ಸೊ NPTEL ಅಲ್ಲಿ ಏನ್ ಅನ್ಕೊಂತಾರೆ, ಬರೀ ಕೋರ್ಸ್ ಅನ್ಕೊಂತಾರೆ. ಬಟ್ ಈ ತರ ಮಲ್ಟಿಪಲ್ ಡೊಮೇನ್ ಸ್ಕಾಲರ್ ಅನ್ನಂದ್ರು ಅದು ಐದಾರು ಡಿಫ್ರೆಂಟ್ ಕೋರ್ಸಸ್ ಮಾಡಿದ್ರೆ ಆ ಒಂದು ಪರ್ಟಿಕ್ಯುಲರ್ ಡೊಮೇನ್ ಅಲ್ಲಿ ಆ ಒಂದು ಡೊಮೇನ್ ಸರ್ಟಿಫಿಕೇಶನ್ ಅಂತ ಅವ್ರು ಕೊಡ್ತಾರೆ. ಆತರ ಹಲವಾರು ಡೊಮೇನ್ ಇದೆ. ನನಗೆ ಬೇಕಾಗಿದ್ದು ಬಯಾಲಜಿ, ಅದು ಮತ್ತೆ ಕಂಪ್ಯೂಟರ್ ಸೈನ್ಸ್ ಇಂಟರ್ ಡಿಸಿಪ್ಲಿನರಿ ಇರಬೇಕಂತ ಕಾಂಪ್ಯೂಟೇಷನಲ್ ಬಯಾಲಜಿ ಸಬ್ಜೆಕ್ಟ್ ಅಲ್ಲಿ ನಾನು ಡೊಮೇನ್ ಸರ್ಟಿಫಿಕೇಶನ್ ಮಾಡ್ಕೊಂಡೆ. ಆಮೇಲೆ ಇನ್ನೊಂದೇನು NPTEL ಅಲ್ಲಿ ಅಡ್ವಾಂಟೇಜ್ ಅಂದ್ರೆ, ಇನ್ ಕೇಸ್ ನೀವು ಯಾವ್ದಾದ್ರು ಕೋರ್ಸ್ ಅಲ್ಲಿ ಟಾಪರ್ ಆಗಿದ್ರೆ ಇಂಟರ್ನ್ಶಿಪ್ಸ್ ಕೂಡ ಅವ್ರು ಕೊಡ್ತಾರೆ. ನೀವು ಯಾವ ಪ್ರೊಫೆಸರ್ ದು ಕೋರ್ಸ್ ಮಾಡಿರ್ತೀರಾ ಅದ್ರಲ್ಲಿ ನೀವೇನ ಟಾಪರ್ ಆಗಿದ್ದು ಆ ಪ್ರೊಫೆಸರ್ ಏನಾದ್ರೂ ವೇಕೆನ್ಸಿ ಇದೆ ಅವ್ರ ಲ್ಯಾಬ್ ಅಲ್ಲಿ ಅಂದ್ರೆ, ನೀವು ಅಪ್ಲೈ ಮಾಡಿದ್ರೆ ಅವರು ಇಂಟರ್ವ್ಯೂ ಮಾಡ್ತಾರೆ. ಅದಾದ್ಮೇಲೆ ಇನ್ ಕೇಸ್ ಅವ್ರಿಗೆ ನೀವು ವರ್ಕ್ ಮಾಡಬಹುದು ಅನ್ಸಿದ್ರೆ, ಇಲ್ಲ ಎರಡು ತಿಂಗಳು ಇಲ್ಲ ಮೂರು ತಿಂಗಳು ಇಂಟರ್ನ್ಶಿಪ್ IIT ಇರುತ್ತೆ. ನಾನು ಕಾಂಪ್ಯೂಟೇಷನಲ್ ನ್ಯೂರೋ ಸೈನ್ಸ್ ಅಂತ ಏನು ಕೋರ್ಸ್ ಮಾಡ್ಕೊಂಡಿದ್ದೆ, ಸೊ ಅದ್ರ ಮೇಲೆ ಪ್ರೊಫೆಸರ್ ಜೊತೆ ಮಾತಾಡಿದ್ದೆ, ನನಗೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನಾನು ಹೇಗೆ ಆ ಫೀಲ್ಡಿಗೆ ಬರಬೇಕು ಅಂತ. ಸೊ ಅವ್ರು ಹೇಳಿದ್ರು, ನೀನು ಓದೋದು ತುಂಬಾ ಬೇರೆ ಆಗುತ್ತೆ, ಲ್ಯಾಬ್ ಅಲ್ಲಿ ಬಂದು ರಿಸರ್ಚ್ ಮಾಡೋದು ತುಂಬಾ ಬೇರೆ ತರ ಇರುತ್ತೆ, ಅದು ಹೇಗಿರುತ್ತೆ ಅಂತ ನಿನಗೆ ಯಾರೋ ಒಬ್ರು ಹೇಳಿದ್ರೆ ಅರ್ಥ ಆಗಲ್ಲ, ನಿಂದ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಅವರೇ ನನಗೆ ಅಡ್ವೈಸ್ ಮಾಡಿದ್ರು. ಈ ತರ ಇಂಟರ್ನ್ಶಿಪ್ ಕಾಲ್ ಫಾರ್ ಮಾಡ್ತಾರೆ NPTEL ಇಂದಾನೆ, ಅವಾಗ ನೀನು ಅಪ್ಲೈ ಮಾಡು, ಇನ್ ಕೇಸ್ ಇಂಟರ್ವ್ಯೂ ಕ್ಲಿಯರ್ ಮಾಡಿದ್ರೆ ನಿಂಗೆ ಸಿಗುತ್ತೆ ಅಂತ. ಸೊ ಅದಾದ್ಮೇಲೆ ಗಾಡ್ ನನಗೆ ಇಂಟರ್ವ್ಯೂ ಕ್ಲಿಯರ್ ಆಗಿ ಇಂಟರ್ನ್ಶಿಪ್ ಸಿಕ್ತು IIT ಖರಗ್ಪುರ್ ಅಲ್ಲಿ. ಮೂರು ತಿಂಗಳು ನಾನು ಕಾಂಪ್ಯೂಟೇಷನಲ್ ನ್ಯೂರೋ ಸೈನ್ಸ್ ಲ್ಯಾಬ್ ಅಲ್ಲಿ ಕೆಲಸ ಮಾಡಿದೆ ಆ ಪ್ರೊಫೆಸರ್ ಅಂಡರ್. ಸೊ ಅದು ಈ ತರ ಅಪರ್ಚುನಿಟಿ ಇರುತ್ತೆ ಅದು NPTEL ಇಂದ. ಇಂಟರ್ನ್ಶಿಪ್ಸ್ ವಿಂಟರ್ ಮತ್ತೆ ಸಮರ್ ಇಂಟರ್ನ್ಶಿಪ್ಸ್ ಅಂತ ಕರೀತಾರೆ, ಒಳ್ಳೆ ಸ್ಟೈಪೆಂಡ್ ಕೊಡ್ತಾರೆ ಆ ಪ್ರೊಫೆಸರ್, ಒಳ್ಳೆ IIT ಅಲ್ಲಿ ಆ ಪ್ರೊಫೆಸರ್ ಅಂಡರ್ ಅವ್ರ ಲ್ಯಾಬ್ ಅಲ್ಲಿ ಕೆಲಸ ಮಾಡಬಹುದು. ರಿಸರ್ಚ್ ಅಂತ ಹೇಗಿರುತ್ತೆ ಅನ್ನೋದೊಂದು ಹ್ಯಾಂಡ್ಸ್ ಆನ್ ನಿಮಗೆ ಗೊತ್ತಾಗುತ್ತೆ ಹೇಗೆ, ಬಿಕಾಸ್ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೂ ಲ್ಯಾಬ್ ಅಲ್ಲಿ ಕೆಲಸ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಅದು ಮತ್ತೆ ಅಲ್ಲಿ PhD ಮಕ್ಕಳು ಓದ್ತಾ ಇರ್ತಾರೆ, ಅವ್ರ ಲೈಫ್ ಹೇಗಿರುತ್ತೆ ಅನ್ನೋ ಆ ಕಡೆ ಒಂದು ದೃಷ್ಟಿಕೋನ ನಿಮಗೆ ಸಿಗುತ್ತೆ ಆತರ ಕೆಲಸ ಮಾಡಿದ್ರೆ. ಸೊ VT ಅದು ಸಿಗುತ್ತೆ, NPTEL ಇಂದ ಅದೆಲ್ಲ ಸಿಗುತ್ತೆ. ಮತ್ತೆ ಇನ್ನೊಂದು, ಈಗ ಸದ್ಯಕ್ಕೆ ನಾನು ಟೀಚಿಂಗ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ ಕೋರ್ಸಿಗೆ, ಇಂಟ್ರೊಡಕ್ಷನ್ ಟು ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಒಂದು IIT ಮದ್ರಾಸ್ NPTEL ದು ಕೋರ್ಸ್ ಅದು. ಸೊ ಅದರಲ್ಲಿ ನಾನು ಒಂದು ಟೀಚಿಂಗ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ. ಅದು ಯಾಕಂದ್ರೆ ನಾನು ಆ ಕೋರ್ಸ್ನ 2024 ಅಲ್ಲಿ ತಗೊಂಡು ಆ ಕೋರ್ಸ್ ಅಲ್ಲಿ ಟಾಪರ್ ಆಗಿದೆ. ಸೊ ಈ ಸರಿ ಅವ್ರು ಆ ಕೋರ್ಸ್ ಮತ್ತೆ ಲಾಂಚ್ ಮಾಡುವಾಗ ಈ ಸರಿ ಒಂದು 50,000 ಹೆಚ್ಚು ಜನ ಆ ಕೋರ್ಸ್ಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಆಲ್ ಓವರ್ ಇಂಡಿಯಾ. ಸೊ ಅವರು ಪ್ರೊಫೆಸರ್ ಹಳೆ ಟಾಪರ್ಸ್ಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಂಗೆ ಟೀಚಿಂಗ್ ಅಸಿಸ್ಟೆಂಟ್ ಪೊಸಿಷನ್ಗೆ ಸೆಲೆಕ್ಟ್ ಮಾಡಿದ್ರು. ಸೊ ಈಗ ಸದ್ಯಕ್ಕೆ ಆ ಪ್ರೋಸೆಸ್ ಅಲ್ಲೂ ಇದ್ದೀನಿ. ಸೊ ಈ ತರ ಹಲವಾರು ಅಪರ್ಚುನಿಟೀಸ್ NPTEL ಕೋರ್ಸಸ್ ಇಂದ ಸಿಗ್ತದೆ.
1: ಒಳ್ಳೇದು ನಿಖಿತಾ.

0: ಅವರ ತಾವು ಹೇಳಿದ್ರೆ NPTEL ಕೋರ್ಸಸ್, ಈ ಕೋರ್ಸಸ್ ಆನ್ಲೈನ್ ಕ್ಲಾಸಸ್ ಆಗಿರ್ತಕ್ಕಂಥದ್ದ ಮತ್ತು ಎಷ್ಟು ಅವಧಿಯನ್ನ ಒಳಗೊಂಡಿರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಹಂಚ್ಕೊಳ್ಳಿ.
1: ಸೊ NPTEL ಅನ್ನೋದು ಎಲ್ಲಾರ್ಗು ಸಿಗ್ಬೇಕನ್ನೋ ಕಾರಣದಿಂದ ಅವರು ಆನ್ಲೈನ್ ಕ್ಲಾಸಸ್ ಮಾಡ್ತಾರೆ. ಬಟ್ ಹೇಳ್ಕೊಡೋದು IIT ಪ್ರೊಫೆಸರ್ಸ್, ಬೇರೆ ಬೇರೆ IIT ಅವರು ಆ ಫೀಲ್ಡ್ ಅಲ್ಲಿ ಯಾರ್ಯಾರಿದ್ದಾರೆ ಆಫ್ಲ್ ಅವರು ಅವ್ರ ಕೋರ್ಸಸ್ ಲಾಂಚ್ ಮಾಡ್ತಾರೆ.
0: ಆನ್ಲೈನ್ ತರಗತಿಯಲ್ಲೇನೆ ನಿಮಗೆ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತಾರೆ?
1: ಹೌದು. ಸೊ ಇದು 4 ವಾರ, 8 ವಾರ, 12 ವಾರ, ಇವು 3 ಡಿವಿಷನ್ ಇರ್ತದೆ. ಸೊ ಪ್ರತಿ ವಾರ ಅವರು ವಿಡಿಯೋಸ್ ಲೆಕ್ಚರ್ಸ್ ಬಿಟ್ಕೊಂಡು ಹೋಗ್ತಾರೆ, ಪ್ರತಿ ವಾರದ ಲೆಕ್ಚರ್ಸ್. ಪ್ರತಿ ವಾರ ಅಸೈನ್ಮೆಂಟ್ ಇರುತ್ತೆ, ಆ ಅಸೈನ್ಮೆಂಟ್ ಸ್ಕೋರ್ ಕೂಡ ನಿಮಗೆ ಲಾಸ್ಟ್ ಎಕ್ಸಾಮಿಗೆ ಕಂಬೈನ್ ಆಗುತ್ತೆ. 4 ವಾರ, ಸಪೋಸ್ 4 ವಾರ ಕೋರ್ಸ್ ತಗೊಂಡಿದ್ರೆ 4 ವಾರ ಆದ್ಮೇಲೆ ಒಂದು ಎಕ್ಸಾಮ್ ಇರುತ್ತೆ, ನಿಮಗೆ ಸೆಂಟರ್ ಕೊಡ್ತಾರೆ, ಹೋಗ್ಬಿಟ್ಟು ನೀವು ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಬರೀತೀರಾ. ಸೊ ಅಲ್ಲಿಂದು ಮಾರ್ಕ್ಸ್ ಮತ್ತೆ ಅಸೈನ್ಮೆಂಟ್ ಮಾರ್ಕ್ಸ್ ಎರಡು ಸ್ಕೋರ್ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಫೈನಲ್ ಸ್ಕೋರ್ ಕೊಡ್ತಾರೆ. ಸೊ ನಿಮಗೆ ಬೇರೆ ಗೋಲ್ಡ್ ಅಲೈಟ್, ಸಿಲ್ವರ್ ಅಲೈಟ್, ಆಲ್ ಇಂಡಿಯಾ ಟಾಪರ್ಸ್ ಆ ಥರ ಮಲ್ಟಿಪಲ್ ಇದು ಕೊಡ್ತಾರೆ.
0: ಒಳ್ಳೆಯದು ನಿಖಿತ್ ಅವರೇ, ಹೀಗೆ ನಿಮ್ಮ ಸಾಧನೆ ಕೂಡ ನಿಮ್ಮ ವಿದ್ಯಾಭ್ಯಾಸ ಕೂಡ ಮುಂದುವರಿಲಿ ಅಂತ ಹೇಳೋದಕ್ಕೆ ಇಷ್ಟಪಡಿ. ತಾವು ಯುವ ವಿದ್ಯಾರ್ಥಿ ಆಗಿದ್ದಾಗ ಶಾಲಾ ಮಟ್ಟದಲ್ಲಿ ಕೂಡ ತಮಗೆ 2019-20 ಯುವ ವಿಜ್ಞಾನಿ ಪ್ರಶಸ್ತಿ ಕೂಡ ತಾವು ಭಾಜನರಾಗಿದ್ದೀರ. ಯಾವ ಕ್ಷೇತ್ರಕ್ಕೆ, ಯಾವ ಪ್ರಾಜೆಕ್ಟ್ಗೆ ಆ ಪ್ರಶಸ್ತಿ ತಮಗೆ ಆರಿಸಿ ಬಂತು, ಅದರ ತಯಾರಿ ಯಾವ ರೀತಿ ಇತ್ತು, ಅದರ ಬಗ್ಗೆ ಸ್ವಲ್ಪ ಹಂಚ್ಕೊಳ್ಳಿ.
1: ಸೊ ಅದಕ್ಕೆ ಯುವ ವಿಜ್ಞಾನಿ ಪ್ರಶಸ್ತಿ ಸಿಕ್ಕಿದ್ದು, ನಾನೊಂದು ಪ್ರಾಜೆಕ್ಟ್ ಮಾಡಿದ್ದೆ, ಎಸ್ಪೆಷಲಿ ಅರ್ಬನ್ ಸಿಟೀಸ್, ಅರ್ಬನ್ ಏರಿಯಾಸ್ ಅಲ್ಲಿ ಕಾಂಕ್ರೀಟ್ ರೋಡ್ಸ್ ಎಲ್ಲಿರ್ತವೆ ಅಲ್ಲಿ ಅಂತರ್ಜಲನ ಹೇಗೆ ಸೇವ್ ಮಾಡಬೇಕು, ವಾಟರ್ ಲೆವೆಲ್ಸ್ ಹೇಗೆ ಇನ್ಕ್ರೀಸ್ ಮಾಡಬೇಕು ಅಂತ. ಸೊ ಎಸ್ಪೆಷಲಿ ಅದು ಯಾವ ತರ ಐಡಿಯಾ ಇತ್ತು ಅಂದ್ರೆ, ಕರೆಂಟ್ ಅರ್ಬನ್ಸ್ ಏರಿಯಾಸ್ ಅಲ್ಲಿ ಏನು ಕಾಂಕ್ರೀಟ್ ರೋಡ್ಸ್ ಇರ್ತದೆ, ಕಾಂಕ್ರೀಟ್ ಫುಟ್ಪಾತ್ ಇರ್ತದೆ, ಅಲ್ಲಿ ಯಾವ ತರ ಆರ್ಕಿಟೆಕ್ಚರ್ ಅಲ್ಲಿ ಚೇಂಜಸ್ ಮಾಡಿ ಅಂತರ್ಜಲನ್ ಹೇಗೆ ಅಲ್ಲಿ ಇರೋ ಆರ್ಕಿಟೆಕ್ಚರ್ ಅಲ್ಲಿ ಅಂದ್ರೆ ಏನು ಸಿಟಿ ಲುಕ್ ಹಾಳಾಗಬಾರ್ದು, ಬೇರೆ ರೋಡ್ಸ್ಗೆ ಏನು ತೊಂದರೆ ಆಗಬಾರ್ದು, ಜನಕ್ಕೆ ಅಲ್ಲಿ ಓಡಾಡೋರ್ಗೆ ಏನು ತೊಂದರೆ ಆಗಬಾರ್ದು, ಅಟ್ ದ ಸೇಮ್ ಟೈಮ್ ನೀರು ವಾಟರ್ ಲೆವೆಲ್ಸ್ ಏನು ಪ್ರಾಬ್ಲಮ್ ಆಗಬಾರ್ದು ಆ ತರ. ಸೊ ಇದು ನನಗೆ ಇನ್ಸ್ಪಿರೇಷನ್ ಬಂದು, ನಾನು ನಮ್ಮಅಮ್ಮ ಒಂದ್ಸರಿ ಬೆಂಗಳೂರಲ್ಲಿ ಇದ್ದಾಗ ಫ್ಲಡ್ ಆಗಿತ್ತು, ನಾಯಣಹಳ್ಳಿಯಲ್ಲಿ ಬಸ್ ಸಿಕ್ಕಾಕೊಂಡ್ಬಿಟ್ಟಿತ್ತು ಆ ಬ್ರಿಡ್ಜ್ ಮೇಲೆ, ಅಷ್ಟು ಮಳೆ ಬರ್ತಾ ಇತ್ತು. ಅಂಡ್ ಅಟ್ ದ ಸೇಮ್ ಟೈಮ್ ನಾವ್ ಎಷ್ಟೊಂದ್ಸರಿ ಕೇಳ್ತಾ ಇರ್ತೀವಿ ನೀರಿಲ್ಲ ಎಷ್ಟೊಂದ್ರೆ, ಒಂದೊಂದ್ ಕಡೆಯಲ್ಲಿ ನೀರ್ ಕೊದೆ. ಸೊ ಆತರ ಅನ್ಕೊಂಡು ಯಾಕೆ ಅಂತ ಅವಾಗ ನಾನು ಕೇಳಿ ನೋಡ್ತಿದ್ದಾಗ ಗೊತ್ತಾಯ್ತು, ಅಂತರ್ಜಲದು ಲೆವೆಲ್ ಕಡಿಮೆ ಆಗ್ತಿದೆ, ಯಾಕಂದ್ರೆ ಈ ಕಾಂಕ್ರೀಟ್ ರೋಡ್ಸ್ ಬಂದದು, ಎಲ್ಲೂ ನೀರು ಇಂಕೋಣಕ್ಕೆ ಜಾಗ ಇಲ್ಲ ಸಿಟೀಸ್ ಅಲ್ಲಿ ಅಂತೆಲ್ಲ ಕೇಳಿ ಬಂದ್ಮೇಲೆ ಅವಾಗ ಅದ್ರ ಬಗ್ಗೆ ಓದಕ್ ಶುರು ಮಾಡಿ ಅದ್ರ ಬಗ್ಗೆ ಒಂದು ಪ್ರಾಜೆಕ್ಟ್ ಮಾಡಿ ಆ ಪ್ರಾಜೆಕ್ಟ್ ಮಾಡಿ ಯುವ ವಿಜ್ಞಾನಿ ಪ್ರಶಸ್ತಿ ಆಯ್ತು. ಅಟ್ ದ ಸೇಮ್ ಟೈಮ್ ಅದನ್ನ ನಾನು ಆ ಐಡಿಯಾನ ಮೋದಿ ಅವರಿಗೆ ಲೆಟರ್ ಬರ್ದಿದ್ದೆ, ಈ ತರ ಇದೆ ಐಡಿಯಾ ನನ್ನ ಕೈಯಲ್ಲಿ, ಈಗ ಐಡಿಯಾ ಮಾಡಕ್ ಅಷ್ಟೇ ಆಗದ್, ಇದು ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇಂಪ್ಲಿಮೆಂಟ್ ಮಾಡುವಂತದ್ದು. ಸೊ ನನ್ಗೆ ಒಂದು ಐಡಿಯಾ ಬಂದಿದೆ, ಇನ್ ಕೇಸ್ ಇದು ಸೂಟಬಲ್ ಆದ್ರೆ ಇಂಡಿಯನ್ ಸಿಟೀಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಮಾಡಿ ಅನ್ನೋ ಒಂದು ಲೆಟರ್ ನಾನು ಬರ್ದಿದ್ದೆ. ಅವ್ರು ರಿಪ್ಲೈ ಮಾಡಿ ಇದನ್ನ ಫರ್ದರ್ ಅರ್ಬನ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಫಾರ್ವರ್ಡ್ ಮಾಡಿದ್ರು, ಅವ್ರ ಕಡೆಯಿಂದ ಲೆಟರ್ ಬಂದಿತ್ತು, ನಾವು ಇದನ್ನ ಸ್ಟಡಿ ಮಾಡ್ತಾ ಇದೀವಿ, ನಾವು ಫಸ್ಟ್ ಡೇ ಟೆಸ್ಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅದೊಂದು ಖುಷಿ ವಿಚಾರ ಅಂತ ಹೇಳುದು.
0: ನಿಖಿತ್ ಅವರೇ, ತಾವು ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ಸಾಮಾಜಿಕ ಕಾಳಜಿ ಕೂಡ ಹೊಂದಿದ್ದೀರಾ, ಹಾಗೂ ಈಗಿನ ಯುವ ಪೀಳಿಗೆಗೆ ನಾನು ಕೂಡ ವಿಜ್ಞಾನ ಕ್ಷೇತ್ರದಲ್ಲಿ ಅಥವಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಬೇಕಂದ್ರೆ ತಮ್ಮ ಕಿವಿಮಾತನ್ನ ಏನನ್ನ ಹೇಳಿಕ್ ಇಷ್ಟಪಡ್ತೀರಾ?
1: ಒಂದ್ ಯಾವಾಗ್ಲೂ ಹೇಳ್ತೀನಿ, ಹೆಚ್ಎನ್ ನರಸಿಂಹಯ್ಯ ಅವ್ರು ಹೇಳ್ತಾರೆ, ಪ್ರಶ್ನಿಸದೆ ಒಪ್ಪಬೇಡ ಅಂತ. ಸೊ ಯಾವಾಗ್ಲೂ ಏನೇ ಆಗ್ಲಿ, ಎಷ್ಟೇ ದೊಡ್ಡಾಗ್ಲಿ, ಆ ಪ್ರಶ್ನೆ ಕೇಳೋ ಒಂದು ಇಲ್ಲ ಏನದು ಅನ್ನೋ ಒಂದು ಕ್ವಶನ್ ಅನ್ನ ನೀವು ಫಸ್ಟ್ ಅದನ್ನ ಬಿಡಬೇಡಿ. ಆ ಕ್ಯೂರಿಯಾಸಿಟಿ ಅನ್ನೋದು ಎಷ್ಟೇ ವಯಸ್ಸಾದ್ರೂ ಏನೇ ಓದ್ತಾ ಇದ್ರು ಅದ್ ಯಾವತ್ತು ಬಿಡಕ್ ಹೋಗಿ, ಆ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇರ್ತದಲ್ಲ ಅದು ಯಾವಾಗ್ಲೂ ಮುಂದೆ ತಗೊಂಡು ಹೋಗುದು. ನಂಗೆ ಮೊನ್ನೆ ಕೂಡ ಒಬ್ರು ನಾಗೇಂದ್ರ ಸರ್ ಅಂತ ಹೇಳಿದ್ರು, ಫಸ್ಟ್ ಕಲಿಬೇಕು ಅಂತ ಬರ್ಬೇಕು, ಅದಾದ್ಮೇಲೆ ಕಲಿಯೋದವ್ರು ಆಟೋಮೆಟಿಕ್ ಕಲಿತಾರೆ. ಆ ಒಂದು ಆಲೋಚನೆ ಬರ್ಬೇಕು, ಕಲಿಬೇಕು, ನಾನು ಇನ್ನ ಕಲಿಬೇಕಾಗಿರೋದ್ ಹಲವಾರು ಇದೆ ಅನ್ನೋದೊಂದು ಇರುತ್ತೆ. ಆಮೇಲೆ ಅದಾದ್ಮೇಲೆ ತಕ್ಕಂತೆ ನೀವ್ ಏನ್ ಕಲಿಬೇಕು ಅನ್ನೋದಕ್ಕೆ ನಿಮ್ ಎನರ್ಜಿನ ಟೈಮ್ನ ಚಾನಲೈಸ್ ಮಾಡಿ ಅಕಾರ್ಡಿಂಗ್ಲಿ ನೀವು ಸ್ಟೆಪ್ಸ್ ತಗೊಳ್ಳಿ, ನಿಮ್ ಶಿಕ್ಷಕರ ಜೊತೆ ಮಾತಾಡಿ, ಓದ್ತಾ ಇರಿ. ಎಷ್ಟೊಂದು ಪುಸ್ತಕಗಳು ಬರ್ತದೆ ಈಗ, ಎಸ್ಪೆಷಲಿ ಟೆಕ್ನಾಲಜಿ ಬಂದ್ಮೇಲೆ ಎಷ್ಟೊಂದು ಅಪಾರ್ಚುನಿಟೀಸ್ ಕೂಡ ಜನಕ್ಕೆ ತಿಳಿತಾ ಬರ್ತದೆ, ಬಿಕಾಸ್ ಟೆಕ್ನಾಲಜಿಯಿಂದ ಎಷ್ಟೊಂದು ಮಕ್ಳಿಗೆ ಕೂಡ ಹಲವಾರು ಗೊತ್ತಾಗ್ತದೆ. ಸೊ ಅದ್ರ ಬಗ್ಗೆ ಆ ಒಂದು ಭಾವನೆ ಕಲಿಬೇಕು ಅನ್ನೋದನ್ನ ಯಾವತ್ತು ಬಿಡಬೇಡಿ. ನನಗೆ ಎಸ್ಪೆಷಲಿ ಇನ್ಸ್ಪೈರ್ ಆಗೋದು NPTEL, ನಾನು ಕೋರ್ಸಸ್ ಮಾಡ್ತೀನಲ್ಲ, ರೀಸೆಂಟ್ಲಿ ಅದು ಡೊಮೇನ್ ಸರ್ಟಿಫಿಕೇಶನ್ ಇಸ್ಕೊಳಕ್ಕೆ IIT ಮದ್ರಾಸಿಗೆ ಹೋಗಿದ್ದೆ. ಅಲ್ಲಿ 85 ವರ್ಷದವ್ರು ಒಬ್ರು ಬಂದಿದ್ರು, ಪ್ರೊಫೆಸರ್ ಅವ್ರು ರಿಟೈರ್ ಆಗಿ 8 ವರ್ಷ ಆಯ್ತು, ಇದು ಕೂಡ ಅವ್ರು ಆಲ್ಮೋಸ್ಟ್ 70 ಕೋರ್ಸಸ್ ಮಾಡಿದ್ದಾರೆ NPTEL ಅಲ್ಲಿ, ಅಷ್ಟು ವಯಸ್ಸಾದ್ಮೇಲೆ ಕೂಡ. ಅವ್ರನ್ನ ನೋಡಿ ಅನ್ನಿಸ್ತು, ಅವ್ರು ಅಷ್ಟು ವಯಸ್ಸಾಗಿದೆ ಅಲ್ಲಿ ಅಷ್ಟು ಆಸಕ್ತಿಯಿಂದ ಕಲಿತಾ ಇದಾರೆ, ನಮ್ಗೆ ಇಷ್ಟು ಎನರ್ಜಿ ಟೈಮ್ ಇದೆ, ಕಲಿಬೇಕನ್ನೋದು ಇನ್ನ ಜಾಸ್ತಿ ಎಂಥೂಸಿಯಾಸಮ್ ಇದೆ. ಸೊ ನಾವ್ ಇನ್ನೆಷ್ಟ್ ಎಫರ್ಟ್ ಅಲ್ಲಿ ಹಾಕಿದ್ರೆ ಅಟ್ಲೀಸ್ಟ್ ಅವ್ರು ಮಾಡಿರೋ 10% ನಾವ್ ಮಾಡ್ಬೋದು ಅಂತ. ಸೊ ಆತರ ಅದು ತುಂಬಾ ಇನ್ಸ್ಪೈರ್ ಆಗುತ್ತೆ. ಸೊ ಕಲಿಬೇಕು ಅಂತ ಅವ್ರನ್ನ ನೋಡಿ ಇನ್ನ ಜಾಸ್ತಿ ಅನ್ಸುತ್ತೆ.
0: ಒಳ್ಳೇದು ಮೇಡಮ್. ಲಕ್ಷ್ಮಿ ಅವರೇ, ತಮ್ಮ ಮಗಳು ಇಷ್ಟೆಲ್ಲಾ ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ, ಈ ಚಿಕ್ಕ ವಯಸ್ಸಿಗೆ ತಮ್ಮದೇ ಆದಂತಹ ಅನೇಕ ರಾಜ್ಯ ಮಟ್ಟದ

0: ಪ್ರಶಸ್ತಿಗೆ ಕೂಡ ಭಾಜನರಾಗ್ತಿದ್ದಾರೆ. ತಮ್ಗೆ ಏನ್ ಅನ್ಸುತ್ತೆ ಮೇಡಮ್?
1: ತುಂಬಾ ಖುಷಿ ವಿಚಾರ. ಮತ್ತೆ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಯಾಕೆಂದ್ರೆ ನಾನು ಅವಳಲ್ಲಿ ಕಂಡಿದ್ದು ಒಂದು ವಿಶೇಷವಾದ ಗುಣ ಅಂತಂದ್ರೆ, ಅವಳು ಯಾವಾಗ್ಲೂ ಒಂದ್ ಹೇಳೋಳು, ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕಂದ್ರೆ ಆ ಭಗವಂತನಿಗೆ ಮನ ಸೋತ್ ಬಿಡ್ಬೇಕಂತೆ. ಇವರಿಷ್ಟು ಕಷ್ಟಪಟ್ಟು ವರ್ಕ್ ಮಾಡ್ತಿದ್ದಾರೆ, ನಾನು ಅವ್ರಿಗೆ ಬಯಸಿದ್ದೆಲ್ಲ ಕೊಟ್ಬೇಕಪ್ಪ ಅಂತ ಹೇಳಿ ಅವಳು ಯಾವಾಗ್ಲೂ ಅದನ್ನ ಹೇಳೋಳು. ಸೊ ನಾವು ನಮ್ಮ ವರ್ಕ್, ನಮ್ಮ ಡೆಡಿಕೇಶನ್ ಏನಿದೆ, ನಮ್ಮ ಪ್ರಯತ್ನಗಳು ಏನಿದೆ, ಅದರಲ್ಲಿ ನಾವು ಎಂದು ಹಿಂದೆ ತಿರುಗಿ ನೋಡಿದಾಗ ನಾವು ಇದು ಮಾಡಿಲ್ಲ ಅಂತ ಅನ್ನಿಸ್ಬಾರ್ದು. ಆ ಮಟ್ಟಿಗೆ ನಾವು ಅದರಲ್ಲಿ ಒಂದು ಪ್ರಯತ್ನವನ್ನ ಹಾಕ್ಬೇಕು, ಮತ್ತೆ ಅದಕ್ಕೊಂದು ಶಿಸ್ತು ಅನ್ನೋದನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಅದೆರಡೂ ನಾನು ಅವಳಲ್ಲಿ ಕಂಡಂತ ತುಂಬಾ ಒಂದು ಉತ್ತಮ ಗುಣಗಳು ಅಂತ ಅನ್ಸುತ್ತೆ. ಮತ್ತೆ ಅವಳು ಇನ್ನೂ ಒಂದು ವಿಚಾರ ಹೇಳ್ತಿದ್ಲು, ಅದನ್ನ ನನ್ನ ಸಣ್ಣ ಮಗಳಿಗೂ ಹೇಳ್ತೀನಿ, ಮತ್ತೆ ನನ್ಗೆ ಯಾರನ್ನ ಮಕ್ಕಳು ಸಿಕ್ಕದಾಗ್ಲೂ ಹೇಳ್ತೀನಿ. ಏನಂದ್ರೆ ಇವಾಗ ಎಲ್ಲಾ ಕಡೆ ಡಿಸ್ಟ್ರೆನ್ಸು, ತುಂಬಾ ಅಡಿಕ್ಷನ್ಸು, ಬೇರೆ ಬೇರೆ ರೀತಿ ಕೆಟ್ಟ ಚಟಗಳು ಎಲ್ಲ ಇದಾವೆ. ಅವಳು ಸ್ಕೂಲ್ ಡೇಸ್ ಅಲ್ಲಿ ಒಂದ್ ಮಾತು ಹೇಳೋಳು, ನಾನು ಯಾವಾಗ ಮಧ್ಯಾಹ್ನ ಕರ್ಕೊಂಡ್ ಬಂದ್ಬಿಡ್ತೀನಿ, ನಾವು ಅರ್ಧ ದಿವಸ ಶಾಲೆಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದ ಅವಳಿಗೆ, ಇನ್ನು ಅರ್ಧ ದಿವಸ ಟೆಸ್ಟ್ಗೋಸ್ಕರ ಅವಳು ಬಿಡ್ತಾ ಇದ್ಲು. ಸೊ ಕರ್ಕೊಂಡ್ ಬರ್ಬೇಕಂದ್ರೆ ನಾನು ತೋರಿಸ್ತಿದ್ದೆ ಅಲ್ಲಿ ಕಾಲೇಜ್ ಹುಡುಗರು, ಅವರು ಇವರೆಲ್ಲಾನು ಸ್ವಲ್ಪ ಕೆಟ್ಟ ಚಟಗಳೊಂದಿಗೆ ಇರ್ತಾ ಇದ್ದಿದ್ದು. ಅವಳು ಹೇಳೋಳು, ನಾವು ಯಾವ್ದಾದ್ರು ಒಂದು ಒಳ್ಳೆ ಚಟಕ್ಕೆ ಅಡಿಕ್ಟ್ ಆಗ್ಬಿಟ್ರೆ ಈ ತರದ್ ಯಾವ ಬರೋದೇ ಇಲ್ಲಮ್ಮ. ಸೊ ನಾವು ಯಾವತ್ತಿದ್ರು ಒಂದು ಒಳ್ಳೆ ಅಭ್ಯಾಸಕ್ಕೆ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು ಅಂತ.
0: ಒಳ್ಳೇದು ಮೇಡಮ್. ಇದುವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಖಿತಾ ಅವರು ತಮ್ಮ ಇಷ್ಟೆಲ್ಲಾ ಸಾಧನೆಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ನಿಖಿತಾ ಅವರಿಗೂ ಹಾಗೂ ಅವರ ತಾಯಿಯವರಾದಂತಹ ಲಕ್ಷ್ಮಿ ಅವರಿಗೂ ತುಂಬಾ ಧನ್ಯವಾದಗಳು.
2: ಧನ್ಯವಾದಗಳು. ಇದುವರೆಗೂ ರಾಜ್ಯ ಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿನಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ.
3: ಇವರನ್ನ ಸಂದರ್ಶಿಸಿದವರು ನಿರಂಜನ ಮೂರ್ತಿ ಆರ್ ಪಂಡರಹಳ್ಳಿ, ಪ್ರಸ್ತುತಿ ಪ್ರಕಾಶ ಡಿಆರ್, ನಿಲಯದ ಕಾರ್ಯಕ್ರಮ ನಿರ್ವಾಹಕರು.
2: ಇದುವರೆಗೂ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.
4: ಯುವವಾಣಿ ಮುಕ್ತಾಯವಾಯಿತು. ಸಮಯ 10 ಗಂಟೆಯಾಗಲಿದೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅವರಿಂದ ಖಯಾಲ್ ಗಾಯನ.
5: ಏ ಆಕಾಶವಾಣಿ ಹೇ, ಆಜ್ ಕೆ ಸಂಗೀತ ಕೆ ಅಖಿಲ ಭಾರತೀಯ ಕಾರ್ಯಕ್ರಮ ಮೇ ಹಮ್ ಆಪ್ಕೊ ಸುನವಾಯೆಂಗೆ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಕಾ ಗಾಯನ್. ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಸುಪ್ರಸಿದ್ಧ ಸಂಗೀತ ತಜ್ಞ ಪಂಡಿತ್ ಸಂಗಮೇಶ್ವರ್ ಗುರೋ ಕೆ ಸುಪುತ್ರ ಹೇ. ಉನ್ನೋನೆ ಅಪ್ನೆ ಸಂಗೀತ್ ಕಿ ಶುರುವಾತ್ 15 ವರ್ಷ ಕಿ ಆಯು ಮೇ ಮರಾಠಿ ನಾಟ್ಯ ಸಂಗೀತ ಸೇ ಕಿಯಾ. ಇಸ್ಕೆ ಉಪರಾಂತ್ ಉನ್ನೋನೆ ಖಯಾಲ್ ಗಾಯಕಿ ಕೆ ಔರ್ ರುಖ್ ಕಿಯಾ ಔರ್ ಅಪ್ನೆ ಪಿತಾ ಎವಂ ಗುರು ಪಂಡಿತ್ ಸಂಗಮೇಶ್ವರ್ ಗುರೋ ಕೆ ಮಾರ್ಗದರ್ಶನ್ ತಥಾ ವರ್ಷೋಂ ಕಿ ಕಠಿನ್ ಎವಂ ನಿರಂತರ ಸಾಧನಾ ಕೆ ಮಾಧ್ಯಮ ಸೇ ಕಿರಾನಾ ಘರಾನೆ ಕಿ ಪರಂಪರಾ ಕೋ ಆತ್ಮಸಾತ್ ಕಿಯಾ. ಉನ್ಕಿ ಸಂಗೀತ ಸಾಧನಾ ಕೇವಲ ಏಕ್ ಘರಾನೆ ತಕ್ ಸೀಮಿತ್ ನಹೀ ರಹಿ. ಉನ್ನೋನೆ ಸಂಪೂರ್ಣ ಭಾರತ್ ಕಿ ಯಾತ್ರಾ ಕರ್ ವಿಭಿನ್ನ ಘರಾನೋ ಕಿ ಶೈಲಿ ತಕ್ನೀಕ್ ಔರ್ ಭಾವಧಾರಾ ಕಾ ಗಹನ್ ಅಧ್ಯಯನ್ ಕಿಯಾ ತಥಾ ಉಸೆ ಅಪ್ನೆ ಗಾಯನ್ ಮೇ ಸಫಲತಾಪೂರ್ವಕ್ ಸಮಾಹಿತ್ ಕಿಯಾ. ಉನ್ಕಿ ಇಸಿ ವಿಶಿಷ್ಟ ಸಾಧನಾ ಕೆ ಪರಿಣಾಮ ಸ್ವರೂಪ ಉನ್ನೇ 32 ವರ್ಷ ಕಿ ಆಯು ಮೇ ಭಾರತ ಸರ್ಕಾರ ದ್ವಾರಾ ಟಾಪ್ ಗ್ರೇಡ್ ಕಲಾಕಾರ ಕಾ ಸಮ್ಮಾನ್ ಪ್ರಾಪ್ತ ಹುವಾ ಹೇ. ಉನ್ನೋನೆ ಸಿವಿಲ್ ಇಂಜಿನಿಯರಿಂಗ್ ಮೇ ಡಿಪ್ಲೊಮಾ, ಬಿಕಾಮ್ ಸಂಗೀತ ಮೇ ಬಿಎ ತಥಾ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಸೇ ಸಂಗೀತ ಮೇ ಎಂಎ ಸ್ವರ್ಣ ಪದಕ್ಕೆ ಸಾಥ್ ಪ್ರಾಪ್ತ ಕಿಯಾ ಹೇ. ಔರ್ ಆಪ್ಕೋ ಕರ್ನಾಟಕ ಸರ್ಕಾರ ಕಾ ರಾಜ್ಯ ಪುರಸ್ಕಾರ, ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿ ರಾಷ್ಟ್ರೀಯ ಸಮ್ಮಾನ್ ಐಸೆ ಕಹಿ ಪುರಸ್ಕಾರೋ ಸೇ ಸಮ್ಮಾನಿತ ಕಿಯಾ ಗಯಾ ಹೇ. ಆಪ್ ದೇಶ ಔರ್ ವಿದೇಶ ಮೇ ಕಹಿ ಪ್ರಮುಖ ಮಂಚೋ ಪರ್ ಅಪ್ನಾ ಕಾರ್ಯಕ್ರಮ ಪ್ರಸ್ತುತ ಕರ್ ಚುಕೆ ಹೇ.
6: This is Akashvani. In tonight's National Program of Music, we bring you a vocal recital by Pandit Kaivalya Kumar Gurav. Pandit Kaivalya Kumar Gurav is a renowned musician and disciple of Pandit Sangameshwar Gurav. He started his musical journey at the age of 15 with Marathi Natya Sangeet. After that, he turned towards khayal singing and through the guidance of his father and guru, Pandit Sangameshwar Gurav, absorbed the traditions of Kirana Gharana through rigorous practice and dedication. His musical practice was not limited to just one gharana. He travelled across India, deeply studying the styles, techniques and emotional expressions of various gharanas and successfully incorporated them into his singing. As a result of this exceptional dedication, he was honoured with the title of Top Grade Artist by the Government of India at the age of just 32.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದಿರಿ. ಇದೀಗ ಸಮಯ 11 ಗಂಟೆ. ಇಲ್ಲಿಗೆ ನಿಲಯದ ಇಂದಿನ ಕಾರ್ಯ ಮುಕ್ತಾಯವಾಯಿತು. ನಾಳೆಯ ಪ್ರಸಾರ ಕಾರ್ಯವನ್ನು ಮುಂಜಾನೆ 6 ಗಂಟೆಗೆ ದುರ್ಗೋದಯ ಪ್ರಸಾರದೊಂದಿಗೆ ಆರಂಭಿಸುತ್ತೇವೆ. ನಮಸ್ಕಾರ. ಜೈ ಹಿಂದ್.